ಕಾಯುವಿಕೆಯಲ್ಲಿ ಸುಖವಿದೆ. ಸಂದೇಹವಿದ್ದರೆ ಶಬರಿಯನ್ನು ಕೇಳಿ. ಅದೆಂಥ ಪ್ರತೀಕ್ಷೆ ಶಬರಿಯದ್ದು! ಕ್ಷಣ ಕ್ಷಣ, ಗಂಟೆ ಗಂಟೆ, ದಿನ ದಿನ, ತಿಂಗಳ ತಿಂಗಳು, ವರ್ಷ ವರ್ಷಗಳು ಉರುಳಿದವು. ಕಾಲಚಕ್ರವೇ ಉರುಳಿತು ಶಬರಿಯ ಪ್ರತೀಕ್ಷೆಯಲ್ಲಿ. ಜಗತ್ತೇ ಬದಲಾಯಿತು, ಆದರೆ ಶಬರಿ ಬದಲಾಗಲಿಲ್ಲ. ತನ್ನ ಮನಸ್ಸಿನ ಮೂಲೆ ಮೂಲೆಯಲ್ಲಿ, ಮೈಯ ಕಣಕಣದಲ್ಲಿ ರಾಮನನ್ನೇ ತುಂಬಿಕೊಂಡು ಕಾದಳು ಶಬರಿ, ಕಾದಿರುವಳು ಶಬರಿ ರಾಮ ಬರುವನೆಂದು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಅಕ್ಟೋಬರ್ 10 ಶನಿವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ಅಮಾವಾಸ್ಯ ತಿಥಿ, ಹಸ್ತ ನಕ್ಷತ್ರ, ಐಂದ್ರಯೋಗ, ಚತುಷ್ಪಾತ್ ಕರಣವಿದೆ. ಇಂದಿನ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಇದರಲ್ಲಿ ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸುವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಆರ್ಜೆ ಪವಿತ್ರಾರವರು ವಚನಗಳನ್ನು ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸುವರು. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರವು ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಕಾಳಜಿಯ ಮಾತುಗಳು ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸುವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಹಂಚಿಕೊಳ್ಳಲು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸುವರು. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ

0: ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶುಭಾ ಕುಸ್ಕೂರ್ ಅವರು ಸ್ವರಚಿತ ಕವನ ಮತ್ತು ಲೇಖನ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸುವರು. ಬೆಳಗ್ಗೆ 10 ಗಂಟೆಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕೂಡ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11ಕ್ಕೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತಂತೆ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯದ ಕುರಿತು ಮಾತನಾಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಇದ್ದು ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಊಟದ ಸಮಯ ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವಿದ್ದು ಇದರಲ್ಲಿ ಬಾಳೆಕಾಯಿ ರೆಸಿಪಿ ಶುಭಾ ತಿಳಿಸಲಿದ್ದಾರೆ. ಇದನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸುವರು. ಮಧ್ಯಾಹ್ನ 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಗಂಟೆಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜೆ ಇದ್ದು ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಹೆಚ್ಎಸ್ ನಡೆಸುವರು. ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿ ರಂಗ ಶಿಕ್ಷಣದ ಕುರಿತು ಸರಣಿ ಕಾರ್ಯಕ್ರಮ ಪಾಪು ಶ್ರೀನಿವಾಸ್ ಮೈಸೂರು ಅವರಿಂದ ಮೂಡಿಬರಲಿದೆ. ಮಧ್ಯಾಹ್ನ 3 ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸುವರು. ಸಂಜೆ 6 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಬಲ್ಬ್ ಕುರಿತ ಕುತೂಹಲಕಾರಿ ಮಾಹಿತಿ ಇರಲಿದ್ದು ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಲಿದ್ದಾರೆ. ಸಂಜೆ 6:30ಕ್ಕೆ 0 to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಜ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಚಂದ್ರಮ್ಮ ಫ್ಲವರ್ ಶಾಪ್ ನ ಕುರಿತು ಮಾಹಿತಿ ಇರಲಿದ್ದು ಇದನ್ನು ಆರ್ಜೆ ಅರ್ಪಿತಾ ಅವರು ನಡೆಸಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲದರ ಮಾಹಿತಿಯನ್ನು ರೈತರಿಂದಲೇ ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮದಲ್ಲಿ ಮೂರ್ತಿ ಅವರು ಹಸು ಸಾಕಾಣಿಕೆ ಹಾಗೂ ಕೃಷಿ ಕುರಿತು ಮಾಹಿತಿ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸುವರು. ರಾತ್ರಿ 7:45ಕ್ಕೆ ಆವಿಷ್ಕಾರ ಅಸ್ಮಿತೆ, ವಿಜ್ಞಾನ ಕುತೂಹಲಗಳ ಸಂಗತಿ, ಸಂಶೋಧನೆಗಳ ಬಗ್ಗೆ ಮಾಹಿತಿಯನ್ನು ಶೇಖರ್ ಗೌಳೇರ್ ಅವರು ತಿಳಿಸಲಿದ್ದಾರೆ. ರಾತ್ರಿ 8:20ಕ್ಕೆ ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಡಯಟ್ ಸಂಸ್ಥೆಯ ಜೊತೆಗೆ ರೂಪಿಸಿರುವ ವಿದ್ಯಾಪ್ರವೇಶ, ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ನಾನು ಮೊದಲು ಮಾಡಿದ್ದೇನು ಗೊತ್ತಾ? ಕನ್ನಡಿಯಲ್ಲಿ ನನ್ನ ಮುಖ ನೋಡಿಕೊಂಡು ನಾನೇ ಒಂದು ದೊಡ್ಡ ಸ್ಮೈಲ್ ಕೊಟ್ಕೊಂಡೆ. ಯಾಕೆ ಗೊತ್ತಾ? ಹೊರಗಡೆ ಜನ ನಮಗೆ ಸ್ಮೈಲ್ ಕೊಡೋದಕ್ಕೆ ಜಿಪ್ಪುಣತನ ಮಾಡ್ತಾರೆ. ಮಾಸ್ಕ್ ಇಲ್ದಿದ್ರೂ ಮುಖ ಗಂಟು ಹಾಕೊಂಡೇ ಓಡಾಡ್ತಾರೆ. ಅದಿರ್ಲಿ ಬಿಡಿ. ಅಂದ ಹಾಗೆ ಇವತ್ತು ಗಾಳಿ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆ ಅಲ್ವಾ? ಮಲೆನಾಡಿನ ಗಾಳಿ ಅಂತಂದ್ರೆ ಸುಮ್ನೆನಾ? ತಲೆಗೂರ್ಲು ಹಾರೋದು ಬಿಡಿ. ಕೆಲವೊಂದ್ಸರಿ ನಮ್ಮ ಜೇಬ್ನಲ್ಲಿರೋ ಪರ್ಸು ಕೂಡ ಹಾರಿ ಹೋಗುತ್ತೇನೋ ಅಂತ ಭಯ ಕೂಡ ಇರುತ್ತೆ. ನೆನ್ನೆ ಬುಕ್ ಓದ್ತಾ ಅದ್ಭುತವಾದ ಸಾಲುಗಳು ನನ್ ಕಣ್ಣಿಗೆ ಬಿತ್ತು. ನಾವು ಎಲ್ಲದಕ್ಕೂ ಫಾಸ್ಟ್ ಆಗಿರ್ಬೇಕು ಅಂತೀವಿ, ಫಾಸ್ಟ್ ಫುಡ್, ಫಾಸ್ಟ್ ಇಂಟರ್ನೆಟ್, ಫಾಸ್ಟ್ ಕಾರ್. ಆದ್ರೆ ಮನುಷ್ಯ ಮಾತ್ರ ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋಕೆ ಅಂದ್ರೆ ಸ್ಲೋ ಆಗ್ಬಿಡ್ತಾನೆ. ಸೊ ನೆನ್ಪಿಡಿ, ಆಕಾಶ ಮುಟ್ಟೋ ಮರಕ್ಕೆ ಬೇರು ಎಷ್ಟು ಮುಖ್ಯವೋ, ನಮ್ಮ ಬದುಕಿನ ಎತ್ತರಕ್ಕೆ ನಾವು ಹಾಕೋ ಶ್ರಮ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ನಾನು ಓದಿದ ಸಾಲು ಇಷ್ಟೇ ಸ್ನೇಹಿತರೆ. ಶ್ರಮ ಅನ್ನೋ ಆಳಕ್ಕೆ ಬೇರುಗಳು ತಲುಪಿದಾಗಲೇ ಆಕಾಶ ಅನ್ನೋ ಎತ್ತರಕ್ಕೆ ಮರವು ಬೆಳೆಯುವುದು ಅಂತ. ಎಂತಹ ಮಾತಲ್ವಾ! ನಮಗೆ ಮರದ ಎತ್ತರ ಮಾತ್ರ ಕಾಣಿಸುತ್ತೆ, ಆದ್ರೆ ಆ ಎತ್ತರಕ್ಕೆ ಕಾರಣ ಮಣ್ಣಿನ ಕೆಳಗೆ ಅದು ಆಳವಾಗಿ ಹಿಡಿದಿಟ್ಟಿರುವಂತಹ ಬೇರುಗಳು. ನಮ್ಮ ಬದುಕು ಕೂಡ ಅಷ್ಟೇ ಸ್ನೇಹಿತರೆ. ನೀವು ಹಾಕುವ ಶ್ರಮ ಎಷ್ಟು ಆಳವಾಗಿರುತ್ತೋ ಅಷ್ಟೇ ಎತ್ತರಕ್ಕೆ ನೀವು ಬೆಳಿತೀರಿ. ಹಾಗಾಗಿ ಇವತ್ತಿನ ದಿನವನ್ನ ಪೂರ್ತಿ ಶ್ರಮದಿಂದ ನಗ್ತಾ ನಗ್ತಾ ಸಂಭ್ರಮಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಂಬಿಕೆ ಅನ್ನೋದು ಒಂದು ಸಣ್ಣ ದೀಪವಿದ್ದಂತೆ, ಅದು ದಾರಿಯಲ್ಲಿರೋ ಎಲ್ಲ ಕತ್ತಲನ್ನ ಓಡಿಸದೇ ಇರಬಹುದು, ಆದರೆ ಮುಂದಿನ ಒಂದು ಹೆಜ್ಜೆ ಇಡೋದಕ್ಕೆ ಬೇಕಾದಷ್ಟು ಬೆಳಕಂತೂ ಖಂಡಿತ ಕೊಟ್ಟೆ ಕೊಡುತ್ತೆ. ಸೊ ಇದಕ್ಕೆ ಸಂಬಂಧಿತ ಒಂದು ಕಥೆಯನ್ನ ಹೇಳ್ತೀನಿ, ಕೇಳಿ. ಒಂದು ಹಳ್ಳಿಯಲ್ಲಿ ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗಿ ಹೋಗಿರುತ್ತವೆ. ಜನರೆಲ್ಲ ಸೇರಿ ಮಳೆಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಬಯಲು ಪ್ರದೇಶದಲ್ಲಿ ಸೇರೋಣ ಅಂತ ನಿರ್ಧಾರ ಮಾಡ್ತಾರೆ. ನಿಗದಿತ ಸಮಯಕ್ಕೆ ಹಳ್ಳಿಯ ನೂರಾರು ಜನ ಅಲ್ಲಿಗೆ ಬರ್ತಾರೆ. ಪ್ರಾರ್ಥನೆ ಶುರುವಾಗುತ್ತೆ. ಆದರೆ ಆ ಗುಂಪಿನಲ್ಲಿ ಒಬ್ಬ 8 ವರ್ಷದ ಪುಟಾಣಿ ಹುಡುಗ ಮಾತ್ರ ತನ್ನ ಜೊತೆ ಒಂದು ಕೊಡೆಯನ್ನ ಹಿಡ್ಕೊಂಡು ಬರ್ತಾನೆ. ಪಕ್ಕದಲ್ಲಿದ್ದವರು ಅವನನ್ನ ನೋಡಿ ನಗ್ತಾರೆ. ಏನೋ ಮಗು, ಆಕಾಶದಲ್ಲಿ ಒಂದು ಚೂರು ಮೋಡ ಇಲ್ಲ, ನೀನು ನೋಡಿದ್ರೆ ಛತ್ರಿ ಹಿಡ್ಕೊಂಡು ಬಂದಿದ್ದೀಯಲ್ಲ ಅಂತ ಕೇಳ್ತಾರೆ. ಆಗ ಆ ಮಗು ಮುಗ್ಧವಾಗಿ ಹೇಳುತ್ತೆ, ನಾವೆಲ್ಲರೂ ಸೇರಿ ಮಳೆ ಬರ್ಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ದೀವಿ ಅಲ್ವಾ? ಪ್ರಾರ್ಥನೆ ಮಾಡಿದ್ಮೇಲೆ ಮಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ, ಅದಕ್ಕೆ ನೆನೆಯಬಾರದು ಅಂತ ಕೊಡೆ ತಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅವನ ಆ ಅಚಲವಾದ ನಂಬಿಕೆಯನ್ನ ಕಂಡು ಅಲ್ಲಿ ಸೇರಿದ ಜನರಿಗೆ ತಮ್ಮ ಸಂಶಯದ ಬಗ್ಗೆ ನಾಚಿಕೆಯಾಯಿತು. ವಾಹ್, ಎಂತ ನಂಬಿಕೆ ಅಲ್ವಾ ಸ್ನೇಹಿತರೆ? ನಾವು ಕೆಲಸ ಶುರು ಮಾಡೋದ್ಕಿಂತ ಮುಂಚೆ ಸೋಲ್ತೇವೆ ಅಂದುಕೊಳ್ಳುವ ಬದಲು ಆ ಪುಟ್ಟ ಹುಡುಗನ ತರ ಗೆಲ್ಲುವ ನಂಬಿಕೆಯಿಂದ ಹೆಜ್ಜೆ ಇಡೋಣ. ನೆನ್ಪಿಡಿ ಸ್ನೇಹಿತರೆ, ಕೆಲಸ ಮಾಡೋದು ನಮ್ಮ ಕೈಯಲ್ಲೇ ಇದೆ, ಅದರ ಫಲದ ಮೇಲೆ ನಂಬಿಕೆ ಇಡೋದು ನಮ್ಮ ಮನಸ್ಸಿನಲ್ಲಿದೆ. ಏನಂತೀರಾ? ಹೌದಲ್ವಾ? ಸೊ ಈ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ದೇಹಕ್ಕೆ ಸಣ್ಣ ಜ್ವರ ಅಥವಾ ಗಾಯವಾದ್ರೆ ಸಾಕು, ತಕ್ಷಣ ಓಡ್ ಹೋಗಿ ಡಾಕ್ಟರ್ ಹತ್ರ ಮಾತ್ರೆ ತಗೊಳ್ತೀವಿ ಅಥವಾ ಬ್ಯಾಂಡೇಜ್ ಹಾಕೊಳ್ತೀವಿ ಅಲ್ವಾ? ಆದ್ರೆ ಅದೇ ಮನಸ್ಸಿಗೆ ಸಣ್ಣ ಬೇಸರ, ಆತಂಕ, ಭರವಸೆ ಕಳ್ಕೊಂಡಾಗ, ಭಾವನೆ ಅಥವಾ ಭಾರ ಅನ್ಸಿದ್ರೆ ಯಾರ ಹತ್ರ ಹೇಳ್ಕೊಳ್ತೀವಿ ಹೇಳಿ? ಛೆ, ಜನ ಏನ್ ಅನ್ಕೊಳ್ತಾರೋ ಏನೋ, ನನ್ನನ್ನ ಕೀಳಾಗಿ ನೋಡಿದ್ರೆ ಅಂತ ಮನಸ್ಸಿನಲ್ಲೇ ಮುಚ್ಚಿಟ್ಟುಕೊಂಡು ನರಳ್ತಾ ಇರ್ತಾರೆ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ದೇಹದ ಆರೋಗ್ಯ ಎಷ್ಟು ಮುಖ್ಯವೋ ನಮ್ಮ ಮನಸ್ಸಿನ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯ. ಇವತ್ತು ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ. ಈ ದಿನದ ವಿಶೇಷತೆ ಏನು, ನಮ್ಮ ಮನಸ್ಸನ್ನು ಹಗುರಗೊಳಿಸಿ ಆರೋಗ್ಯವಾಗಿಡುವುದು ಹೇಗೆ ಅನ್ನೋದನ್ನ ಮುಕ್ತವಾಗಿ ತಿಳಿಯೋಣ. ಸ್ನೇಹಿತರೆ, ಪ್ರತಿ ವರ್ಷ ಅಕ್ಟೋಬರ್ 10 ಪ್ರಪಂಚದಾದ್ಯಂತ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನ ಆಚರಿಸಲಾಗುತ್ತೆ. 1992 ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಈ ದಿನವನ್ನು ಮೊದಲ ಬಾರಿಗೆ ಪ್ರಾರಂಭಿಸಿತು. ಇದರ ಮುಖ್ಯ ಉದ್ದೇಶ ಮಾನಸಿಕ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವುದು ಮತ್ತು ಮಾನಸಿಕ ಸಮಸ್ಯೆಯ ಸುತ್ತಲಿರುವ ಮುಜುಗರ ಅಥವಾ ಸಾಮಾಜಿಕ ಕೀಳರಿಮೆಯನ್ನು ಸಂಪೂರ್ಣವಾಗಿ ಹೋಗಲಾಡಿಸುವುದು. ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಇಷ್ಟೊಂದು ವೇಗದ ಓಟದ ಜೀವನದಲ್ಲಿ ನಾವೆಲ್ಲರೂ ಯಾವುದೋ ಒಂದು ರೀತಿಯ ಒತ್ತಡದಲ್ಲಿರ್ತೀವಿ. ಕೆಲಸದ ಗಡುವು, ಆರ್ಥಿಕ ಚಿಂತೆ, ಪರೀಕ್ಷೆಯ ಭಯ, ಸಂಬಂಧಗಳಲ್ಲಾಗುವ ಬಿರುಕು, ಹೀಗೆ ಪ್ರತಿಯೊಬ್ಬರ ಒಳಗೂ ಹೊರಗಣ್ಣಿಗೆ ಕಾಣಿಸದ ಒಂದೊಂದು ಯುದ್ಧ ನಡೀತಾ ಇರುತ್ತೆ. ಹೊರಗಡೆ ನಗ್ನಗ್ತಾ ಇನ್ಸ್ಟಾಗ್ರಾಮ್ ಅಂತೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕುವ ಮನುಷ್ಯನ ಒಳಗಡೆ ಎಷ್ಟು ನೋವಿರುತ್ತೋ ಯಾರಿಗೆ ಗೊತ್ತು? ಅದಕ್ಕೆ ಹೇಳೋದು, ಮೆಂಟಲ್ ಹೆಲ್ತ್ ಈಸ್ ಆನ್ ಇಂಪಾರ್ಟೆಂಟ್ ಆಸ್ ಫಿಸಿಕಲ್ ಹೆಲ್ತ್ ಅಂತ. ಹಾಗಾದ್ರೆ ಸ್ನೇಹಿತರೆ, ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳಲು 4 ಪ್ರಮುಖ ಸೂತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದನ್ನ ತಿಳಿಯೋಕು ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುವರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಹಾಗಾದ್ರೆ ಬನ್ನಿ, ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ನಾಲ್ಕು ಪ್ರಮುಖ ಸೂತ್ರಗಳ ಬಗ್ಗೆ ಒಂದಿಷ್ಟು ವಿವರ ತಿಳಿಸ್ತೀನಿ. ದಿನನಿತ್ಯದ ಒತ್ತಡದ ಮಧ್ಯದಲ್ಲೂ ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋದು ಹೇಗೆ ಅಂತಂದ್ರೆ, ಮೊದಲನೇದಾಗಿ ಮಾತನಾಡಿ, ಭಾವನೆಗಳನ್ನು ಮುಚ್ಚಿಡಬೇಡಿ. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಏನೇ ಬೇಸರ ಆತಂಕ ಇದ್ದರೂ ನಿಮಗಿಷ್ಟವಾದ ಸ್ನೇಹಿತರು, ಕುಟುಂಬದವರು ಅಥವಾ ನಂಬಿಕಸ್ಥರ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಿ. ಮಾತನಾಡೋದ್ರಿಂದ

ಅರ್ಧ ಭಾರ ಕಡಿಮೆಯಾಗುತ್ತೆ. ಇನ್ನ ಎರಡನೇದಾಗಿ, ನೋ ಹೇಳುವುದನ್ನ ಕಲಿಯಿರಿ, ಅಂದ್ರೆ ಸೆಟ್ ದ ಬೌಂಡರೀಸ್ ಅಂತ ಹೇಳ್ತೀವಿ. ನಿಮ್ಮ ಶಕ್ತಿಗೂ ಮೀರಿದ ಕೆಲಸ ಅಥವಾ ಪ್ರಭಾವವನ್ನ ನೆತ್ತಿಗೆ ಎಳೆದುಕೊಳ್ಳಬೇಡಿ. ನನ್ನಿಂದ ಇದು ಸಾಧ್ಯವಿಲ್ಲ ಅಂತ ಪ್ರೀತಿಯಿಂದಲೇ ಸ್ಪಷ್ಟವಾಗಿ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ನ ಮೂರನೇದಾಗಿ, ಡಿಜಿಟಲ್ ಡೆಟಾಕ್ಸ್, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ವೈಭವದ ಜೀವನ ನೋಡಿ ನಿಮ್ಮ ನಿಜ ಜೀವನವನ್ನ ಹೋಲಿಕೆ ಮಾಡ್ಕೊಳ್ಬೇಡಿ. ದಿನದಲ್ಲಿ ಕನಿಷ್ಠ ಒಂದು ಗಂಟೆಯಾದರೂ ಫೋನ್ ಬದಿಗಿಟ್ಟು ಪ್ರಕೃತಿ, ಗಿಡಮರ, ಪುಸ್ತಕ ಅಥವಾ ನಿಮಗಿಷ್ಟವಾದ ಹವ್ಯಾಸದೊಂದಿಗೆ ಸಮಯವನ್ನ ಕಳೆಯಿರಿ. ಇನ್ನು ನಾಲ್ಕನೇದಾಗಿ, ಸಾಕಷ್ಟು ನಿದ್ರೆ ಹಾಗೂ ವ್ಯಾಯಾಮ ಮಾಡಿ. ರಾತ್ರಿ ಸರಿಯಾಗಿ 7-8 ಗಂಟೆಗಳ ಕಾಲ ನಿದ್ರೆ ಮಾಡುವುದು ಮತ್ತು ದಿನಕ್ಕೆ 20 ನಿಮಿಷಗಳ ಕಾಲ ನಡಿಗೆ ಅಥವಾ ಯೋಗ ಮಾಡುವುದು ದೇಹದ ಜೊತೆಗೆ ಮನಸ್ಸಿನ ಹ್ಯಾಪಿ ಹಾರ್ಮೋನ್ಗಳು ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೆನ್ಪಿಡಿ, ಇಟ್ಸ್ ಓಕೆ ನಾಟ್ ಟು ಬಿ ಓಕೆ. ನೀವು ದಿನದ 24 ಗಂಟೆಯೂ ಪರ್ಫೆಕ್ಟ್ ಆಗಿ ನಗ್ನಗ್ತಲೇ ಇರಬೇಕು ಅಂತನೂ ಇಲ್ಲ. ಸೋಲು, ಬೇಜಾರು, ಆತಂಕ ಎಲ್ಲವೂ ಜೀವನದ ಸಹಜ ಭಾಗವಾಗಿರುತ್ತೆ. ಆದ್ರೆ ಅದನ್ನೇ ಪರ್ಮನೆಂಟ್ ಅಂತ ಅನ್ಕೊಂಡು ಧೃತಿಗೆಡಬೇಡಿ ಸ್ನೇಹಿತರೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದಕ್ಕಿದ್ದಂತೆ ಮೌನವಾಗಿದ್ರೆ ಅಥವಾ ಮುಖ ಬಾಡಿದರೆ, ಹೇಗಿದೀಯಾ, ನಾನು ನಿನಗೆ ಸಹಾಯ ಮಾಡ್ಲಾ ಅಂತ ಒಂದು ಪ್ರೀತಿಯ ಮಾತು ಕೇಳಿ. ನಿಮ್ಮ ಆ ಒಂದು ಸಣ್ಣ ಬೆಂಬಲ ಯಾರದ್ದೋ ಜೀವನಕ್ಕೆ ಹೊಸ ಭರವಸೆ ನೀಡಬಹುದು. ಸದಾ ನಗ್ತಾ ಇರಿ, ನಿಮ್ಮ ಮನಸ್ಸನ್ನು ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
0: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ

0: ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
0: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ನಲ್ಲಿ ಮಾತ್ರ.
2: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ. ಗಾಂಧೀಜಿಯವರು ಅವರ ದಕ್ಷಿಣ ಆಫ್ರಿಕಾದ ನಿಯೋಗದ ಜೊತೆಗೆ ಲಂಡನ್ನಲ್ಲಿ ಮಾಡಿದ ಎಲ್ಲ ಪ್ರಯತ್ನಗಳು ಕೂಡ ವಿಫಲವೇ ಅಂತ ಹೇಳ್ಬೋದು. ನೇರವಾಗಿ ಯಾವುದೇ ಅದರಿಂದ ಪ್ರಯೋಜನ ಆಗಲಿಲ್ಲ. ಗಾಂಧೀಜಿ ಅಲ್ಲಿ ಬಿಡುವಿದ್ದಾಗೆಲ್ಲ ಭಾನುವಾರಗಳಲ್ಲಿ ಮಿಲಿ ಪೊಲಾಕ್ ಮನೆಗೆ ಹೋಗ್ತಾಯಿದ್ರು, ಬೇರೆ ಹಳೆಯ ಕ್ರೈಸ್ತ ಗೆಳೆಯರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾಯಿದ್ರು. ಜೊತೆಗೆ ಅವ್ರಿಗೆ ಲಿಯೋಸ್ ಟಾಲ್ಸ್ಟಾಯ್ದು ಇಂಗ್ಲೀಷ್ನಲ್ಲಿ ಜೀವನ ಚರಿತ್ರೆ ಬರೆದಂತಹ ಐಲ್ಮರ್ ಮೌಂಟ್ ಮತ್ತು ಟಾಲ್ಸ್ಟಾಯಿಯ ಇನ್ನೊಬ್ಬ ಅನುಯಾಯಿ ಜಾರ್ಜ್ ಅಲೆನ್ ಇವರನ್ನೆಲ್ಲ ಭೇಟಿಯಾಗಲಿಕ್ಕೆ ಅವಕಾಶ ಸಿಕ್ಕಿತ್ತು. ಹೆಚ್ಚು ಟಾಲ್ಸ್ಟಾಯ್ ಪುಸ್ತಕಗಳನ್ನು ಕೂಡ ಆ ಸಮಯದಲ್ಲಿ ಅವರು ಓದಿದ್ರು. ಟಾಲ್ಸ್ಟಾಯ್ ಬಗ್ಗೆ ತುಂಬ ವಿಚಾರಗಳನ್ನು ತಿಳ್ಕೊಂಡ್ರು. ಆ ಸಮಯದಲ್ಲಿ ಅತಿ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಕೂಡ ಎಲ್ಲ ಲೌಕಿಕ ಸುಖವನ್ನು ತೊರೆದು 60ರ ಹರಯದಲ್ಲಿ ಎಲ್ಲ ಬೇಸರವಾಗಿ ಟಾಲ್ಸ್ಟಾಯ್ ಹಳ್ಳಿ ಕಡೆಗೆ ಮುಖ ಮಾಡ್ತಾರೆ. ಹಳ್ಳಿ ಜನರ ಜೊತೆಗೆ ಕೃಷಿ ಮಾಡೋದು, ಕನಿಷ್ಠ ಅಗತ್ಯಗಳಲ್ಲಿ ಬದುಕೋದು, ಕಾಯಕ ಜೀವನ ನಡೆಸೋದು, ಇದೆಲ್ಲ ಗಾಂಧಿಗೆ ತುಂಬ ಸಂತೋಷ ಆಗ್ತದೆ ನೋಡಿ. ಮತ್ತು ಟಾಲ್ಸ್ಟಾಯ್ ಏನು ಹೇಳ್ತಿರ್ತಾರೆ ಅಂದರೆ, ಕ್ರಿಸ್ತನನ್ನು ಕ್ರಿಶ್ಚಿಯನ್ ಧಾರ್ಮಿಕ ಸಂಸ್ಥೆಗಳಿಂದ ಬಿಡುಗಡೆ ಮಾಡಬೇಕು ಅಂತ. ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ಅದರ ಭಾವ ಅಂದರೆ, ನಾವು ಒಬ್ಬ ಸಾಂಸ್ಥೀಕರಣಕವಾದ ಕ್ರಿಸ್ತ ಬೇಡ, ನಮಗೆ ನಿಜವಾದ ಕ್ರಿಸ್ತ ಬೇಕು ಅಂತ. ಮಾನವತೆಗಿರುವುದು ಒಂದೇ ಒಂದು ಮಾರ್ಗ, ಅಹಿಂಸೆ ಮಾರ್ಗ ಒಂದೇ ಅಂತ ಹೇಳ್ತಾರೆ ಅವರು. 1908 ಜೂನ್ನಲ್ಲಿ ತಾರಕನಾಥ್ ದಾಸ್ ಅಂತ ಬಂಗಾಳದ ಒಬ್ಬ ಕ್ರಾಂತಿಕಾರಿ, ಅವರು ದೇಶಭ್ರಷ್ಟಾಗಿ ಅಮೇರಿಕಾದಲ್ಲಿರ್ತಾರೆ ಈ ಮನುಷ್ಯ, ಇವರು ಟಾಲ್ಸ್ಟಾಯ್ಗೆ ಒಂದು ಪತ್ರ ಬರೀತಾರೆ. ಭಾರತದ ಬಿಡುಗಡೆಗಾಗಿ ತಾವು ಹಿಡಿದಿದ್ದ ಹಿಂಸೆ ಭಯೋತ್ಪಾದನೆ ಮಾರ್ಗ ಇದೆಯಲ್ಲ, ಅದಕ್ಕೆ ಅನುಮತಿ ಕೇಳಿ ಬರೆದಿರ್ತಾರೆ ಟಾಲ್ಸ್ಟಾಯ್ಗೆ. ಅವರೊಬ್ಬ ಹಿರಿಯ ಚಿಂತಕ ಅಲ್ವಾ, ತಾನು ಮಾಡ್ತಾ ಇರೋದು ಚೆನ್ನಾಗಿದೆಯಾ ಸರಿಯಾಗಿದೆಯಾ, ಅವರಿಂದ ಒಂದು ಸಮರ್ಥನೆ ಸಿಕ್ಕಿದ್ರೆ ಒಳ್ಳೆಯದು ಅಂಥೇಳಿ ಅವರಿಗೆ ಪತ್ರ ಬರೆದಿರ್ತಾರೆ. ಆವಾಗ ಟಾಲ್ಸ್ಟಾಯ್ ಒಂದು ಉತ್ತರ ಬರೀತಾರೆ. ಆ ಉತ್ತರಕ್ಕೆ ಹೆಸರೇನೆ ಓರ್ವ ಹಿಂದೂಗೆ ಬರೆದ ಪತ್ರ ಅಂತ. ಅವರು ಇದರಲ್ಲಿ ತುಂಬ ಸ್ಪಷ್ಟವಾಗಿ ಹಿಂಸಾತ್ಮಕ ದಾರಿ ಪರಮ ಮೂರ್ಖತನದ ದಾರಿ ಅಂತ ಬರೀತಾರೆ. ಶಸ್ತ್ರಗಳನ್ನು ತ್ಯಜಿಸಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಕೆಲಸ ಮಾಡಬೇಕು. ಅದು ಹೇಗೆ ಅಂತಂದರೆ, ಅವರ ಪೊಲೀಸ್ ಸೇರಬಾರ್ದು, ಅವರ ಸೈನ್ಯಕ್ಕೆ ಸೇರಬಾರ್ದು, ತೆರಿಗೆಯನ್ನು ನಿರಾಕರಿಸಬೇಕು, ನ್ಯಾಯಾಲಯವನ್ನು ಬಹಿಷ್ಕರಿಸಬೇಕು, ನಾಗರಿಕ ಅಸಹಕಾರ ಕಾರ್ಯಕ್ರಮಗಳನ್ನು ಮಾಡಬೇಕು, ಅಹಿಂಸಾತ್ಮಕ ದಾರಿ ಎಲ್ಲಿ ಮುಂದೆ ಹೋದರೆ ಯಾರದ್ದು ಅಡಿಯಾಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಅದನ್ನು ಬರೀತಾರೆ. ಈ ಪತ್ರ ಕೂಡ ಗಾಂಧೀಜಿಗೆ ಓದಲಿಕ್ಕೆ ಸಿಗ್ತದೆ. ಆವಾಗ ಗಾಂಧೀಜಿಯವರು ಕೂಡ ಅವರಿಗೊಂದು ಪತ್ರ ಬರೀತಾರೆ ಟಾಲ್ಸ್ಟಾಯ್ಗೆ. ಅವರು ಈ ಸತ್ಯಾಗ್ರಹದ ವಿವರ ಎಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ನಡೀತಿರುವುದನ್ನೆಲ್ಲ ತುಂಬ ಚೆನ್ನಾಗಿ ಬರೆದಿರ್ತಾರೆ. ಟಾಲ್ಸ್ಟಾಯಿಯ ಡೈರಿಯಲ್ಲಿ ಅದು ಬರೆಯಲಾಗಿದೆ. ಟ್ರಾನ್ಸ್ವಾಲ್ನ ಒಬ್ಬ ಹಿಂದೂನಿಂದ ಒಂದು ಮುದ ನೀಡುವ ಪತ್ರ ಬಂತು ಇವತ್ತು ನನಗೆ ಅಂತ, ಅದೊಂದು ದಾಖಲಾಗಿದೆ. ಆಮೇಲೆ ಅವರು ಗಾಂಧಿಯವರಿಗೆ ಉತ್ತರ ಕೊಡ್ತಾರೆ, ರಷ್ಯನ್ ಭಾಷೆಯಲ್ಲಿ ಬರೆದಿರ್ತಾರೆ. ಅವರ ಮಗಳು ತಾತಿಯನ್ನದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಳಿಸಿರ್ತಾರೆ. ಗಾಂಧೀಜಿಯವರು ಟಾಲ್ಸ್ಟಾಯಿಯ ಓರ್ವ ಹಿಂದೂಗೆ ಬರೆದ ಪತ್ರ ಮತ್ತು ತನಗೆ ಬರೆದದ್ದು ತಾನವರ ಬಗ್ಗೆ ಓದಿದ ಚಿಂತನೆಗಳನ್ನೆಲ್ಲ ಇಟ್ಟುಕೊಂಡು ಇಂಡಿಯನ್ ಒಪಿನಿಯನ್ಗೆ ಟಾಲ್ಸ್ಟಾಯ್ನ ಒಂದು ಚಿತ್ರಣ ನೀಡ್ತಾರೆ. 80 ವರ್ಷದ ಹಿರಿಯ ಅವರವಾಗ ರಷ್ಯಾದ ಪ್ರಭುತ್ವವನ್ನು ಟೀಕಿಸಿ ತನ್ನನ್ನು ದಸ್ತಗಿರಿ ಮಾಡಬಹುದು ಅಂತ ಆಹ್ವಾನಿಸಬೇಕಾದ್ರೆ ಎಷ್ಟು ದಿಟ್ಟತನ ಬೇಕಲ್ಲ, ಸತ್ರೆ ಸಾಯಲಿ ಇನ್ನೇನಾದರೂ ಅಂತ ಅಂದ್ಕೊಳ್ಳೋ ವಯಸ್ಸದು. ಅಂಥ ನೈತಿಕ ಸ್ಥೈರ್ಯ, ಅದರಲ್ಲೇ ಸ್ವಾತಂತ್ರ್ಯದ ಅರ್ಥ ಅಡಗಿರೋದು. ಟ್ರಾನ್ಸ್ವಾಲ್ನಲ್ಲಿ ಇಂಥ ಸ್ವಾತಂತ್ರ್ಯ ಸಾಧನೆಗೇನೆ ಕೆಲಸ ನಡೀತಾ ಇರೋದು. ಭಾರತ ಕೂಡ ಇಂಥ ಸ್ವಾತಂತ್ರ್ಯ ಪಡೆದಾಗಲೇ ಅಲ್ಲಿ ನಿಜವಾಗ್ಲೂ ಸ್ವರಾಜ್ಯ ಸೃಷ್ಟಿಯಾಗುವುದು ಅಂತ ಗಾಂಧಿ ಈ ಅವರ ಲೇಖನದಲ್ಲಿ ಬರೆದಿರ್ತಾರೆ. ಇಷ್ಟೊತ್ತಿನಲ್ಲಿ ಅವರ ಸ್ನೇಹಿತ ಪ್ರಾಣ್ ಜೀವನ್ ಮೆಹ್ತಾ ಇದ್ದಾರಲ್ಲ, ಅವರು ಸ್ವಲ್ಪ ಹಣ ಸಹಾಯ ಮಾಡಿ ಜೋಸೆಫ್ ಡೋಕ್ ಅವರು ಗಾಂಧಿಯ ಆವರೆಗಿನ ಎಲ್ಲ ಅನುಭವಗಳನ್ನು ಒಂದು ಜೀವನ ಚರಿತ್ರೆ ಬರೆದಿರ್ತಾರೆ, ಅದನ್ನು ಪ್ರಕಟಣೆ ಕೂಡ ಮಾಡಿರ್ತಾರೆ. ಅದನ್ನು ಕೂಡ ಗಾಂಧೀಜಿ
ಟಾಲ್ಸ್ಟಾಯ್ ಅವರಿಗೆ ಕಳಿಸಿಕೊಟ್ಟಿರ್ತಾರೆ. ಅದಕ್ಕೇನು ತಕ್ಷಣಕ್ಕೆ ಉತ್ತರ ಬರೋದಿಲ್ಲ. ಈ ಮಧ್ಯೆ ಲಂಡನ್ಗೆ ನಿಯೋಗ ಹೋಗಬೇಕಾದ್ರೆ ಪೋಲಾಕನ್ನು ಮೊದಲೇ ಕಳಿಸಿದ್ರು ಅಂತ ಹೇಳಿದ್ನಲ್ಲ ನಾನು, ಒಂದು ಸಣ್ಣ ತಪ್ಪಾಗಿದೆ. ಅವರು ಹೆನ್ರಿ ಪೋಲಾಕನ್ನು ಕಳಿಸಿದ್ದು ಭಾರತಕ್ಕೆ, ಭಾರತದಲ್ಲಿ ಒಂದು ನೆಲೆ ರೆಡಿ ಮಾಡಲಿಕ್ಕೆ, ಅಲ್ಲಿಯ ಜನರನ್ನು ಈ ವಿಚಾರಕ್ಕಾಗಿ ಸ್ಪಂದಿಸುವ ಹಾಗೆ ಮಾಡಲಿಕ್ಕೆ ಕಳಿಸಿದ್ದು. ಹಾಗೆ ಹೆನ್ರಿ ಪೋಲಾಕ್ ಅವರು, ದಾದಾಬಾಯಿನವರು ಜಿ ಹತ್ರ ಮಾತಾಡ್ತಾರೆ, ಅವರಿಂದ ಗಾಂಧೀಜಿಗಾಗಿ ಆಶೀರ್ವಾದ ಪಡ್ಕೊಂಡು ಗುಜರಾತ್ಗೆ ಹೋಗ್ತಾರೆ, ಪೂನಾಕ್ಕೆ ಹೋಗ್ತಾರೆ, ಮದ್ರಾಸ್ ಈಗಿನ ಚೆನ್ನೈ ಅಲ್ಲಿಗೆ ಹೋಗ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕರಾರು ಆಳುಗಳಾಗಿ ಬಂದಿದ್ರಲ್ಲ ಅವರ ಕುಟುಂಬದವರನ್ನು ಭೇಟಿ ಮಾಡ್ತಾರೆ. ಎಲ್ಲ ಕಡೆಗೆ ಹೋಗುವುದು, ಟ್ರಾನ್ಸ್ವಾಲ್ನ ಹೋರಾಟದ ಬಗ್ಗೆ ವಿವರಿಸುವುದು, ನಿಧಿ ಸಂಗ್ರಹ ಮಾಡೋದು. ಇವರು ಅಲ್ಲಲ್ಲಿ ಸಭೆಗಳನ್ನು ಮಾಡ್ತಾರೆ. ಮತ್ತು ಭಾರತೀಯರು ಸಂಘಟಿತರಾಗಿ ಜನಾಂಗವಾದದ ವಿರುದ್ಧ, ಅದರ ರದ್ದತಿಯ ಬಗ್ಗೆ ಒತ್ತಡ ಹಾಕಬೇಕು ಅಂತ ಒಂದು ಆಗ್ರಹಿಸ್ತಾರೆ. ಅವರ ಸಭೆಗಳಿಗೆ ಗೋಪಾಲಕೃಷ್ಣ ಗೋಖಲೆ ಬಂದಿರ್ತಾರೆ, ಮೊಹಮ್ಮದ್ ಅಲಿ ಜಿನ್ನಾ ಬಂದಿರ್ತಾರೆ. ಗೋಖಲೆ ಅಂತೂ ಬಹಳ ಮೆಚ್ಚುಗೆ ಸೂಚಿಸಿರ್ತಾರೆ ಗಾಂಧಿ ಅವರ ಎಲ್ಲ ಪರಿಶ್ರಮದ ಬಗ್ಗೆ. ತಮಿಳ್ನಾಡಿನಲ್ಲಿ ಗಾಂಧಿಯ ಒಬ್ಬ ಅನುಯಾಯಿ ಇರ್ತಾರೆ, ಜೆ ಪಿ ನಟೇಶನ್ ಅಂತ. ಅವರು ದಕ್ಷಿಣ ಆಫ್ರಿಕಾದ ಭಾರತೀಯ ಸ್ಥಿತಿಗತಿ, ಅಲ್ಲಿಯ ಹೋರಾಟದ ಕೈಪಿಡಿ ಪ್ರಕಟಣೆಗೆ ಸಹಾಯ ಮಾಡ್ತಾರೆ. ಗಾಂಧಿ ವ್ಯಕ್ತಿಚಿತ್ರದ ಒಂದು ಸಣ್ಣ ಕೈಪಿಡಿಯನ್ನು ಕೂಡ ಮಾಡ್ತಾರೆ. ಹೇಗೆ ಗಾಂಧಿ ನೇತೃತ್ವದಲ್ಲಿ ಹಿಂದೂ, ಮುಸ್ಲಿಂ, ಪಾರ್ಸಿ, ಕ್ರಿಶ್ಚಿಯನ್ನರು ಒಂದೇ ತಾಯಿ ಮಕ್ಕಳ ಹಾಗೆ ಒಂದುಗೂಡಿ ಕಷ್ಟ ಸುಖ ಹಂಚ್ಕೊಳ್ತಿದ್ದಾರೆ, ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಹೆನ್ರಿ ಪೋಲಾಕ್ ಪ್ರತಿ ಸಭೆಗಳಲ್ಲಿ ವಿವರಿಸ್ತಾರೆ. ಎಷ್ಟೋ ಕಡೆ ಅದನ್ನು ಕೇಳುವಾಗ ಜನ ಕಣ್ಣೀರು ಹಾಕ್ತಾರಂತೆ. ಹೆನ್ರಿ ಪೋಲಾಕ್ ಇದನ್ನು ಗಾಂಧಿಗೆ ಪತ್ರ ಬರೀತಾ ಇರ್ತಾರೆ. ಅಂದರೆ ಅಷ್ಟು ಆಪ್ತವಾಗಿ, ಅಷ್ಟೂ ಜನರ ಹತ್ರ ಕಾಳಜಿ ಹುಟ್ಟುವ ಹಾಗೆ ಈ ವಿಚಾರಗಳನ್ನು ಅವರು ಹೇಳ್ತಾ ಹೋಗ್ತಿರ್ತಾರೆ. ಹೆನ್ರಿ ಪೋಲಾಕ್ ಮದ್ರಾಸಿನಿಂದ ಸಣ್ಣ ಹಡಗಿನಲ್ಲಿ ರಂಗೂನ್ಗೆ ಹೋಗ್ತಾರೆ. ರಂಗೂನಲ್ಲಿ ಅವರಿಗೆ ಆತಿಥ್ಯ ನೀಡೋದು ಪ್ರಾಣ ಜೀವನ್ ಮೆಹ್ತಾ. ಮತ್ತೆ ಅವರಿಬ್ಬರು ತುಂಬ ಸ್ನೇಹಿತರು, ಅವರಿಬ್ಬರಿಗೂ ಗಾಂಧಿ ಪ್ರೀತಿ, ಹಾಗಾದ ಕಾರಣ ಹಗಲು ರಾತ್ರಿ ಗಾಂಧಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಷ್ಟು ಸಂತೋಷ ಪಡ್ತಾರೆ, ಮಾತಾಡಿ ಖುಷಿ ಪಡ್ತಾರೆ. ಹೆನ್ರಿ ಪೋಲಾಕ್ ಹೇಳ್ತಾರೆ ಮೆಹ್ತಾನ ಹತ್ರ, ಗೋಖಲೆ ಅವರು ಕೂಡ ತುಂಬ ಮೆಚ್ಚಿದ್ದಾರೆ ಗಾಂಧಿ ಅವರ ಪರಿಶ್ರಮವನ್ನು ಅಂತ. ಇದು ಗೊತ್ತಾದ ಕೂಡಲೇ ಮೆಹ್ತಾ ಗೋಖಲೆಗೆ ಪತ್ರ ಬರೀತಾರೆ, ಗಾಂಧಿಯ ಗುಣಗಾನ ಮಾಡಿ ಪತ್ರ ಬರೀತಾರೆ. ಮತ್ತು ಒಂದು ಹೇಳ್ತಾರೆ, ಭಾರತ ದೇಶದ ಸೇವೆ ಮಾಡಲಿಕ್ಕೆ ಯಾರಿಗಾದರೂ ಇಷ್ಟ ಇದ್ದರೆ ಅವರು ಮೊದಲು ಗಾಂಧಿ ಅಧ್ಯಯನ ಮಾಡಬೇಕು, ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಫೀನಿಕ್ಸ್ ಆಶ್ರಮ, ಅಲ್ಲಿಯ ಶಾಲೆಯ ಪ್ರಯೋಗ ಇಂಥದನ್ನೆಲ್ಲ ನೋಡಬೇಕು. ಅವರು ಗೋಖಲೆ ಅವರು ತಮ್ಮ ಸರ್ವೆಂಟ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಆ ಸಂಸ್ಥೆಯಿಂದ ಯಾರನ್ನಾದರೂ ಕಳಿಸೋದಾದರೆ ತಾನು ಅದರ ವೆಚ್ಚ ಕೂಡ ಭರಿಸ್ತೇನೆ ಅಂತ ಹೇಳ್ತಾರೆ. ಈ ಪತ್ರ ಬರೆಯುವಾಗ ಮೊದಲ ಬಾರಿಗೆ ಗಾಂಧಿಯವರನ್ನು ಅವರೊಬ್ಬ ಮಹಾತ್ಮ ಅಂತ ಉಲ್ಲೇಖ ಆಗ್ತದೆ. ಸಾಧಾರಣವಾಗಿ ನಮಗೆ ಗೊತ್ತಿರೋದು ರವೀಂದ್ರನಾಥ್ ಠಾಗೋರ್ ಅವರು ಗಾಂಧಿಯವರಿಗೆ ಮಹಾತ್ಮ ಪಟ್ಟ ಕೊಟ್ಟದ್ದು. ಆದರೆ ರವೀಂದ್ರನಾಥ್ ಠಾಗೋರ್ ಈ ಪಟ್ಟ ಕೊಡೋದಕ್ಕೆ ಒಂದು 10 ವರ್ಷಕ್ಕೆ ಮೊದಲೇ ಅವರೊಬ್ಬ ಆಪ್ತ ಸ್ನೇಹಿತ ಅವರು ಮಹಾತ್ಮ ಅಂತ ಹೇಳಿ ಆಗಿದೆ. ಇದೊಂದು ಐತಿಹಾಸಿಕ ವಿಚಾರ ಅಂತ ನಾವು ಗಮನಿಸಬೇಕಾಗಿರುವಂಥದ್ದು. ಅಂದರೆ ಅಷ್ಟೊತ್ತಿಗೆ ಅವರ ವರ್ಚಸ್ಸು ಪ್ರಭೆ ಅಷ್ಟು ಬೆಳೆದಿತ್ತು, ಅವರನ್ನು ಮಹಾತ್ಮ ಅಂತ ಹೇಳಬೇಕು ಅಂತ ಅವರ ಆಪ್ತರಿಗೆ ಅನ್ನಿಸಿಬಿಟ್ಟಿತ್ತು. ಅವರು ಇನ್ನೊಮ್ಮೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಾಗ ಗುಜರಾತ್ನ ಗೊಂಡಾಳ್ ಅನ್ನೋ ಒಂದು ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಊರಿನ ಜನ ಕೂಡ ಗಾಂಧಿಯವರನ್ನು ಮಹಾತ್ಮ ಅಂತ ಕರೀತಾರೆ. ಮೊದಲ ಬಾರಿಗೆ ಇದು ಅವರಿಗೆ ಮಹಾತ್ಮ ಪಟ್ಟ ಸಿಕ್ಕಿದ್ದು. ಹೀಗೇನೆ ಹೆನ್ರಿ ಪೋಲಾಕ್ ಅವರು ರಂಗೂನ್ನಿಂದ ಕಲ್ಕತ್ತಾಕ್ಕೆ, ಅಲ್ಲಿ ಸಭೆಗಳಲ್ಲಿ ಮಾತಾಡ್ತಾರೆ, ಕೈಪಿಡಿಗಳನ್ನು ಹಂಚ್ತಾರೆ. ಆವಾಗ ಅರವಿಂದ್ ಘೋಷ್ ಹತ್ರ ಭೇಟಿಯಾಗ್ತಾರೆ. ಅವರು ಸ್ವಾತಂತ್ರ್ಯ ಹೋರಾಟದ ತೀವ್ರಗಾಮಿ ಗುಂಪಿನಲ್ಲಿರ್ತಾರೆ, ಹಿಂಸಾತ್ಮಕ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಆ ನಂಬಿಕೆ ಜೊತೆಗೆ ಇರ್ತಾರೆ. ಆದರೆ ಗಾಂಧಿಯವರ ಬಗ್ಗೆ ಕೇಳಿ ತುಂಬ ಪ್ರಭಾವಿತರಾಗ್ತಾರೆ. ಇದೇ ಅರವಿಂದ್ ಘೋಷ್ ಅವರು ಮತ್ತು ಅರವಿಂದ ಆಶ್ರಮ ಕಟ್ಟುವಂಥವರು. ಇವರು ತಮ್ಮ ಕರ್ಮಯೋಗಿ ಪತ್ರಿಕೆಯಲ್ಲಿ ಪಶುಬಲಕ್ಕಿಂತ ಆತ್ಮಬಲ ಶ್ರೇಷ್ಠ ಅನ್ನುವ ಭಾರತೀಯ ಪರಂಪರೆಯ ಮೌಲ್ಯವನ್ನು ಸಾರುವ ಈ ಸತ್ಯಾಗ್ರಹದ ಚಳವಳಿಯನ್ನು ಮೆಚ್ಚಿ ದಿ ಟ್ರಾನ್ಸ್ವಾಲ್ ಭಾರತೀಯರು ಅಂತ ಒಂದು ಲೇಖನ ಬರೆದಿರ್ತಾರೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ.
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
7: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
6: ನಿನ್ ಮಾತಿನ ಅರ್ಥ,
7: ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
12: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
11: 900-085-00116. ಸಂಖ್ಯೆ ಮತ್ತೊಮ್ಮೆ 900-085-00116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಬಸವಣ್ಣನವರ ಒಂದು ವಚನ: ಉದಕದೊಳಗಣ ಕಿಚ್ಚಿನಂತೆ, ಕಿಚ್ಚಿನೊಳಗಣ ಉದಕದಂತೆ, ಸಮರಸವಿಲ್ಲದವರ ಸಂಘ ಎನಗೆ ಕೈಯ, ಕೂಡಲ ಸಂಗಮ ದೇವ. ಅಂದ್ರೆ ನೀರಲ್ಲಿ ಬೆಂಕಿ, ಬೆಂಕಿಯಲ್ಲಿ ನೀರು ಇರೋಕೆ ಸಾಧ್ಯವೇ? ಹಾಗೆ ಮನಸ್ಸಿನಲ್ಲಿ ಸಮಾನತೆ ಇಲ್ಲದವರ ಜೊತೆ ನಾವು ಹೇಗೆ ಇರೋದಕ್ಕೆ ಸಾಧ್ಯ ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ನಾವು ಆಚರಿಸುವಂತಹ ಆಚಾರ ವಿಚಾರದ ಕುರಿತು ಈ ವಚನವನ್ನ ಬಸವಣ್ಣನವರು ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ವಿದ್ಯಾರ್ಥಿಗಳಾದ ದ್ವಿತೀರ್ ಎನ್ಎಂ, ನಿಶ್ಚಯ್ ಹೆಚ್ ಚೌಹಾನ್, ಸಂಜಯ್ ಹೆಚ್ ಚೌಹಾನ್, ಅದಿತಿ ಜಿಎಂ, ಆದ್ಯ ಹೆಚ್ ಬಿ, ಈ ಎಲ್ಲ ವಿದ್ಯಾರ್ಥಿಗಳು ಬಸವಣ್ಣನವರ ವಿಚಾರಧಾರೆಯನ್ನ ಹಾಗೆ ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಡೋದಕ್ಕೆ ಅಂತ ಹೇಳಿ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಕೇಳೋಣ ಬನ್ನಿ.
14: ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬಸವಣ್ಣನವರ ವಚನ ಮತ್ತು ಅದರ ಅರ್ಥವನ್ನು ಹೇಳುತ್ತಿದ್ದೇವೆ.
15: ನನ್ನ ಹೆಸರು ನಿಶ್ಚಯ್ ಚೌಹಾನ್.
16: ನನ್ನ ಹೆಸರು ದ್ಯುತಿರ್ ಎನ್ಎಂ.
17: ನನ್ನ ಹೆಸರು ಸಂಜಯ್ ಹೆಚ್ ಚೌಹಾನ್.
18: ನನ್ನ ಹೆಸರು ಅದಿತಿ ಜಿಎಂ.
19: ನನ್ನ ಹೆಸರು ಆದ್ಯ ಹೆಚ್ ಬಾಲಾಜಿ.
14: ನಮ್ಮ ಊರು ಬೆಂಗಳೂರು.

0: ಬಸವಣ್ಣನವರ ಈ ವಚನವು ಭಗವಂತನೊಡನೆ ಭಕ್ತನಿಗಿರುವ ಆಪ್ತ ಸಂಬಂಧವನ್ನು ತಿಳಿಸುತ್ತದೆ. ದೇವರೇ ಸರ್ವಸ್ವ, ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೆ, ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದಿದ್ದಾರೆ.
1: ಈ ವಚನದ ಅರ್ಥ,
2: ತಂದೆ ನೀನು ತಾಯಿ ನೀನು ಅಂದರೆ ನನ್ನ ಪಾಲನೆ ಪೋಷಣೆ ಮಾಡುವ ತಂದೆ ಮತ್ತು ತಾಯಿ ನೀನೆ, ಬಂಧು ನೀನು ಬಳಗ ನೀನು ಅಂದರೆ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಆತ್ಮೀಯ ಬಂಧು ಮತ್ತು ಬಳಗವು ನೀನೆ.
0: ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಅಂದರೆ, ಓ ಕೂಡಲ ಸಂಗಮ ದೇವ, ನಿನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ನನಗೆ ಬೇರೆ ಯಾವುದೇ ಆಸರೆ ಇಲ್ಲ.
3: ಹಾಲಲ್ಲದ್ದು ನೀರಲ್ಲದ್ದು ಅಂದರೆ ಹಾಲು ಮತ್ತು ನೀರು ಒಂದಕ್ಕೊಂದು ಬೆರೆತಂತೆ ನಾನು ನಿನ್ನಲ್ಲಿ ಬೆರೆತು ಹೋಗಿದ್ದೇನೆ ಎಂಬ ಅರ್ಥವನ್ನು ಸೂಚಿಸುತ್ತದೆ. ದೇವರು ಕೇವಲ ಮೇಲಿರುವ ಶಕ್ತಿಯಲ್ಲ, ಬದಲಾಗಿ ಕುಟುಂಬದ ಸದಸ್ಯನಂತೆ ಹತ್ತಿರದ ಸಂಬಂಧಿ ಎಂದು ಈ ವಚನ ಸಾರುತ್ತದೆ.
4: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಇಂತ ಎನ್ನುವಂತಹ ವಚನದಲ್ಲಿ ಬಸವಣ್ಣನವರು ಎಲ್ಲರ ಸಮಾನತೆಯ ಕುರಿತಾಗಿ ಎಲ್ಲರೂ ಕೂಡ ಒಂದೇ ಎಂಬ ಭಾವವನ್ನು ಹೇಗೆ ಪ್ರತಿಬಿಂಬಿಸಿದ್ದಾರೆ ಎಂಬುದನ್ನು ವಿದ್ಯಾರ್ಥಿಗಳಾದ ನಿಶ್ಚಿತ್, ದ್ವಿತಿ, ಸಂಜಯ್, ಆದ್ಯ, ಅದಿತಿ ಎಲ್ಲರೂ ಸೇರಿ ವಚನವನ್ನು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನು ತಿಳಿಸಿದರು. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಚನಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಬೆಂಗಳೂರಿನ ವಿದ್ಯಾರ್ಥಿಗಳಾದ ನಿಶ್ಚಿತ್, ದ್ವಿತಿ, ಸಂಜಯ್, ಚೌಹಾನ್, ಆದ್ಯ ಮತ್ತು ಅತಿಥಿ, ಈ ವಿದ್ಯಾರ್ಥಿಗಳು ಬಸವಣ್ಣನವರ ಒಂದು ವಚನ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಈ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ವಚನಗಳನ್ನ ಹಾಡ್ತಾರೆ, ಕೇಳೋಣ ಬನ್ನಿ.

0: ರಾಮದೇವ.
1: ಬಸವಣ್ಣನವರ ಈ ವಚನವು ಮನಸ್ಸಿನ ಏಕಾಗ್ರತೆ ಮತ್ತು ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದನ್ನು ಒತ್ತಿ ಹೇಳುತ್ತದೆ. ಇದರ ಅರ್ಥ ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಅಂದರೆ ನನ್ನ ಮನಸ್ಸು ಅನಗತ್ಯ ವಿಷಯಗಳ ಕಡೆಗೆ ಓಡದಂತೆ ಅದನ್ನು ಹೆಳವನನ್ನಾಗಿ ಅಂದರೆ ನಡೆಯಲು ಆಗದಂತೆ ಮಾಡು ತಂದೆ.
2: ಸುತ್ತಿ ಸುಳಿದು ನೋಡದಂತೆ ಅಂಧತನ ಮಾಡಯ್ಯ ತಂದೆ, ಅಂದರೆ ಪ್ರಪಂಚದ ಕೆಟ್ಟದ್ದನ್ನು ನೋಡದಂತೆ ನನ್ನನ್ನು ಕುರುಡನನ್ನಾಗಿ ಮಾಡು ತಂದೆ.
3: ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಅಂದರೆ ನಿನ್ನ ಸ್ಮರಣೆಯ ಬಿಟ್ಟು ಬೇರೆ ಅನಗತ್ಯ ಮಾತುಗಳನ್ನು ಕೇಳದಂತೆ ಕಿವುಡನನ್ನಾಗಿ ಮಾಡು ತಂದೆ.
4: ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸು, ಅಂದರೆ ನಿನ್ನ ಭಕ್ತರ ಪಾದದ ಸೇವೆಯನ್ನು ಬಿಟ್ಟು ಮನಸ್ಸು ಬೇರೆ ಲೌಕಿಕ ವಿಷಯಗಳ ಮೇಲೆ ಆಸೆ ಪಡದಂತೆ ಕಾಪಾಡು. ಈ ವಚನದಲ್ಲಿ ಬಸವಣ್ಣನವರು ಕೇವಲ ಭಗವಂತನ ಮತ್ತು ಆತನ ಶರಣರು ಭಕ್ತಿಯಲ್ಲಿ ಲೀನವಾಗಲು ದೈಹಿಕ ಅಂಗಗಳು, ಅಂದರೆ ಕಾಲು, ಕಣ್ಣು, ಕಿವಿ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಮನಸ್ಸು ದೇವರಿಂದ ದೂರವಾಗಬಾರದು ಎಂದು ಪ್ರಾರ್ಥಿಸಿದ್ದಾರೆ.
5: ಬಸವಣ್ಣನವರ ಮತ್ತೊಂದು ವಚನ, ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಈ ವಚನವನ್ನ ಸಹ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿದ್ಯಾರ್ಥಿಗಳಾದ ದ್ವಿತೀರ್ NM, ನಿಶ್ಚಯ್ HC ಚೌಹಾಣ್, ಸಂಜಯ್ HC ಚೌಹಾಣ್, ಅದಿತಿ GM, ಆದ್ಯ HB, ಈ ಎಲ್ಲ ವಿದ್ಯಾರ್ಥಿಗಳು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ. ಕೇಳೋಣ ಬನ್ನಿ.
1: ಕಾಲಲ್ಲಿ

ಇಲ್ಲಿ ಬಸವಣ್ಣನವರು ಸಂಸಾರವನ್ನು ಸಮುದ್ರಕ್ಕೆ ಹೋಲಿಸುತ್ತಾರೆ. ಸಮುದ್ರವನ್ನು ದಾಟುವಾಗ ಬರುವ ಕಷ್ಟ ಕಾರ್ಪಣ್ಯಗಳು ಬಹಳ ಸಮಯೋಚಿತವಾಗಿ ಈ ವಚನದಲ್ಲಿ ವಿವರಿಸುತ್ತಾರೆ. ಕಲ್ಲುಗುಂಡು ನೀರಿನಲ್ಲಿ ಮುಳುಗುವ ವಸ್ತು, ಅದೇ ರೀತಿ ಬೆಂಡು ತೇಲುವ ವಸ್ತು. ಸಂಸಾರದಲ್ಲಿ ಒಂದು ಕಡೆ

0: ಬೆಂಡನ್ನು ಕಟ್ಟಿಕೊಂಡು ಇನ್ನೊಂದು ಕಡೆ ಬೆಂಡನ್ನು ಕಟ್ಟಿಕೊಂಡು ಸಮತೋಲನ ಕಾಪಾಡುವುದು ಕಷ್ಟ.
1: ಇಲ್ಲಿ ಕಲ್ಲು, ಗೊಂಡು ಮತ್ತು ಬೆಂಡು ಅಂದರೆ ಸಂಸಾರದಲ್ಲಿ ಬರುವ ಸುಖ ದುಃಖ ಅಥವಾ ಇಷ್ಟ ಕಷ್ಟದ ಸಮಯ ಎಂದು ಅರ್ಥ.
2: ಇಂತಿರುವ ಸಂಸಾರವೆಂಬ ಸಮುದ್ರದಲ್ಲಿ ಸುಖ ದುಃಖವನ್ನು ಸಮನಾಗಿ ಸಹಿಸುವ ಶಕ್ತಿಯನ್ನು ನೀಡುವವನು ನೀನೇ ದೇವ ಎಂದು ಶಿವ ಸ್ವರೂಪಿಯಾದ ಕೂಡಲ ಸಂಗಮ ದೇವನಲ್ಲಿ ಹೇಳುತ್ತಾರೆ.
3: ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಂತ ವಿದ್ಯಾರ್ಥಿಗಳಾದ ದ್ವಿತೀರ್ ಎಂಎನ್ಗೆ, ನಿಶ್ಚಯ್ ಹೆಚ್ ಚವಾನ್, ಸಂಜಯ್ ಹೆಚ್ ಚವಾನ್, ಅದಿತಿ, ಆದ್ಯ ಈ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಮಾಡಲು ಸಹಕರಿಸಿದಂತಹ PS ಪಬ್ಲಿಕ್ ಶಾಲೆಯ ಶಿಕ್ಷಕರಾದಂತಹ ಸಹನಾ ಅವರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು

0: ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸವೆಯುವುದು ಸಣ್ಣತನ, ನಿನ್ ಕಣ್ ಕಿವಿ ಮನಗಳರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವೆಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ನಿನ್ ಕಣ್ ಕಿವಿ, ನಿನ್ನ ಕಣ್ಣು ಕಿವಿ ಮನಗಳಿರುವಷ್ಟು, ಮನಗಳು ಅರಿವಷ್ಟು ಅಂತ, ಮನಗಳಿರುವಷ್ಟು ಅಲ್ಲ ಅದು, ಮನಗಳು ಅರಿವಷ್ಟು, ನಿನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳುವಷ್ಟು ತಿಳ್ಕೊಳ್ಳುವಷ್ಟು ನಿನ್ನ ಜಗ, ನಿನ್ನ ಜಗತ್ತಾಗಿರುತ್ತೆ. ನಿನ್ನ ನಳಿಸುವ ನಗಿಸುವೆಲ್ಲ ನಿನ್ನ ಅಂಶ, ನಿನ್ನನ್ನು ಅಳಿಸುವ, ನಿನ್ನ ನಳಿಸುವ ಅಂದರೆ ನಿನ್ನನ್ನು ಅಳಿಸುವ, ನಗಿಸುವೆಲ್ಲ ನಿನ್ನ ಅಂಶ, ನಗಿಸೋದು ಎಲ್ಲದು ನಿನ್ನದೇ ಅಂಶ. ಉನ್ನತಿಗೆ ನೀನೇರಿದಂತೆ, ಉನ್ನತಿಗೆ ಮೇಲಕ್ಕೆ ಬೆಳವಣಿಗೆ ನೀನು ಆದ ಹಾಗೆ, ನೀನು ಏರಿದ ಹಾಗೆ ಜಗ ವಿಸ್ತರಿಸಿ ನಿನ್ನ ಜಗತ್ತು ಕೂಡ ವಿಸ್ತಾರವಾಗಿ ಸಣ್ಣತನ ಸವೆಯುವುದು. ಸಣ್ಣತನ ನಮ್ಮಲ್ಲಿರುತ್ತಲ್ಲ ಅದು ಸವಿಯತ್ತೆ, ಕರಗಿ ಹೋಗತ್ತೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಿನ್ನ ಕಣ್ ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ, ನಿನ್ನನ್ನು ಅಳಿಸುವ ನಗಿಸುವವೆಲ್ಲ ನಿನ್ನ ಅಂಶ, ಉನ್ನತಿಗೆ ನೀನು ಏರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನೀನು ಕಾಣುವಷ್ಟು, ಕೇಳುವಷ್ಟು, ಮತ್ತೆ ನಿನ್ನ ಮನಸ್ಸು ಎಷ್ಟನ್ನ ಊಹಿಸಬಹುದೋ ಅಷ್ಟು ನಿನ್ನ ಜಗತ್ತಾಗತ್ತೆ. ನಿನ್ನನ್ನು ಕಣ್ಣೀರಿಡಿಸುವ, ನಗಿಸುವ ಎಲ್ಲ ಅಂಶಗಳು ನಿನ್ನವೇ ಆಗಿರುತ್ತೆ. ಅವುಗಳನ್ನು ಮೀರಿ ನೀನು ಬೆಳೆದ್ರೆ ನಿನ್ನ ಜಗತ್ತು ವಿಶಾಲವಾಗಿ ನಿನ್ನಲ್ಲಿ ಸಣ್ಣತನ ಸವೆದು ನೀನು ಸಹ ಬೆಳಿತೀಯಾ ಅಂತ ಉಲ್ಲೇಖ ಮಾಡಿದರೆ ಮನೆಯ ಗುಂಡಪ್ಪನವರು ಈ ಕಗ್ಗದಲ್ಲಿ. ನೋಡಿ, ಪ್ರಪಂಚ ಬಹಳ ದೊಡ್ಡದಾಗಿದ್ದರೂ ನನ್ನ ಮಟ್ಟಿಗದು ಸಣ್ಣದೆ, ನಮ್ಮ ಕಣ್ಣಿಗೆ ಮಿತ ದರ್ಶನ. ನಾನು ನಾಲ್ಕು ಗೋಡೆಗಳ ಮಧ್ಯೆ ಉಳಿದು ಹೋದರೆ ನನ್ನ ಪ್ರಪಂಚ ಅಷ್ಟೇ ದೊಡ್ಡದು. ಕಣ್ಣಿಗಿಂತ ಕಿವಿಯ ವಿಸ್ತಾರ ಬಹಳ ದೊಡ್ಡದು. ಮನೆ ಒಳಗಿದ್ರೂ ಹೊರಗಿನ ವಾಹನಗಳ, ಜನರ ಸದ್ದು ನಮ್ ಕೇಳತ್ತೆ. ಇನ್ನು ಮನಸ್ಸಿನ ವಿಸ್ತಾರ ಇನ್ನೂ ದೊಡ್ಡದು. ಇಲ್ಲಿ ಕುತ್ಕೊಂಡು ಅದು ಪ್ರಪಂಚದ ಅಂಚನ್ನ ಮುಟ್ಟಬಹುದು. ಈ ಇಂದ್ರಿಯಗಳ ಹರಹು ಹೆಚ್ಚಿದ ಹಾಗೆ ನನ್ನ ಅನುಭವ ಪ್ರಪಂಚ ದೊಡ್ಡದಾಗತ್ತಾ ಹೋಗುತ್ತೆ. ಹೌದು ತಾನೆ? ಅಬ್ಬಾ, ಅವರೆಷ್ಟು ಚಂದ ಮಾತಾಡ್ತಾರೆ, ತುಂಬಾ ನಗಿಸ್ತಾರೆ ಅಂತೀವಿ. ಅವ್ರ ಮಾತು ಕೇಳಿದ್ರೆ ಕಣ್ಣೀರು ಧಾರೆ ಆಗತ್ತೆ ಅಂತೀವಿ. ಆದ್ರೆ ಯಾರು ನಮ್ಮನ್ನ ಹೊರಗಿನಿಂದ ನಗಿಸೋದಕ್ಕೂ ಆಗಲ್ಲ, ಅಳಿಸೋದಕ್ಕೂ ಆಗೋದಿಲ್ಲ. ಒಂದ್ ಕಲ್ಪನೆ ಮಾಡ್ಕೊಳ್ಳಿ, ಒಂದ್ ದಿವಸ ನೀವು ತುಂಬಾ ಸಂತೋಷದಲ್ಲಿ ಇರ್ತೀರ. ಮನೆಗೆ ಹೋದಾಗ ಯಾವುದೋ ದುಃಖದ ದುರಂತ ಸನ್ನಿವೇಶನೂ ಆಗಿರ್ಬೋದು, ಅಥವಾ ಇಂಥ ಸನ್ನಿವೇಶ ದೂರದರ್ಶನದಲ್ಲಿ ಮನೆಯವರೆಲ್ಲ ನೋಡ್ತಾ ಇದ್ರೆ ಆಗ ನಮ್ಗೆ ಅನ್ಸುತ್ತಲ್ವಾ, ಛೇ ಏನು ಅಳ್ಬುರ್ಕ ಸಿನಿಮಾ ಹಾಕ್ಕೊಂಡಿದ್ದಾರೆ, ಬಂದ್ ಮಾಡಲಿ ಅಂತ ಅನ್ಸೋದಿದೆ. ಅದೇ ನಾವು ಮನಸ್ಸಿಂದ ದುಃಖದಲ್ಲಿದ್ದಾಗ, ದುಃಖ ಮಡುಗಟ್ಟಿದಾಗ ಬಾಕಿ ಜನರು ಸಂತೋಷದ ತಮಾಷೆ ಅದೃಶ್ಯನ ನೋಡ್ತಾ ಇದ್ರೆ, ಅನುಭವಿಸ್ತಾ ಇದ್ರೆ ನಾವಲ್ಲಿ ಇರೋದಿಲ್ಲ. ಅಂದ್ರೆ ದುಃಖ ಅಥವಾ ಸಂತೋಷ ನೋಡೋ ದೃಶ್ಯದಲ್ಲಿಲ್ಲ, ಅದು ನಮ್ಮ ಮನಸ್ಸಲ್ಲಿದೆ. ಮನದಲ್ಲಿಯ ಭಾವದ ಹಾಗೆ ಪರಿಸರಕ್ಕೆ ಪ್ರತಿಸ್ಪಂದನೆ ಸಿಗುತ್ತೆ. ಇದು ಒಂದು ಹಂತದ ಚಿಂತನೆ. ಇನ್ನೊಂದು ಬಹುಮುಖ್ಯವಾದ ಮನನೀಯವಾದ ಅರ್ಥನೂ ಈ ಕಗ್ಗಕ್ಕಿದೆ. ನಮ್ಮ ಇಂದ್ರಿಯಗಳ ವ್ಯಾಪ್ತಿ ಬಹಳ ಚಿಕ್ಕದು, ಅಲ್ಲೇ ಉಳ್ಕೊಂಡು ಬಿಟ್ರೆ ಉನ್ನತಿ ಅನ್ನೋದು ಸಾಧ್ಯ ಇಲ್ಲ. ಹಾಗಾದ್ರೆ ಎತ್ತರಕ್ಕೆ ಹೋಗೋದಕ್ಕೆ ಏನ್ ಮಾಡಬೇಕು? ಕೇವಲ ನಾನು ಅನ್ನೋ ಸ್ವಕೇಂದ್ರಿತ ಚಿಂತನೆಯಿಂದ ಹೊರಬಂದು ನಾವು ಅನ್ನೋ ಸಮಷ್ಟಿ ಕೇಂದ್ರಿತ ಚಿಂತನೆಗೆ ನಾವು ತೊಡಗಬೇಕು. ಇದು ಆತ್ಮವಿಕಾಸದ ಮೊದಲ ಹಂತ. ಜಗಜ್ಜೀವನದಲ್ಲಿ ಸಮ್ಮಿಳಿತವಾಗೋದೇ ಆತ್ಮವಿಕಾಸ. ಮೊದಲು ಸ್ವಾರ್ಥ ಕೇಂದ್ರಿತ ಹಂತದಿಂದ ದಾಟಿ ತನ್ನ ಪರಿವಾರನ ಸೇರ್ಕೊಳ್ಬೇಕು. ಅಲ್ಲಿ ಸಿಗುವಂತಹ ಮಮತೆ, ಸಂಸಾರದ ಕಷ್ಟ ಸುಖಗಳ ಅನುಭವ ಬಂದು ಸಂಸ್ಕಾರನ ಕೊಡುತ್ತೆ. ಆಮೇಲೆ ಹಂತ ಹಂತವಾಗಿ ವಲಯನ ಹಿಗ್ಗಿಸಿಕೊಂಡು ನನ್ನ ನಗರ, ರಾಜ್ಯ, ದೇಶ, ನನ್ನ ಪ್ರಪಂಚ ಹೀಗೆ ಅಲೆ ಅಲೆಯಾಗಿ ವ್ಯಕ್ತಿತ್ವ ವಿಸ್ತರಿಸ್ತಾ ಹೋಗುತ್ತೆ. ಹೀಗೆ ಸಕಲ ಜೀವಕೋಟಿಯು ನಮ್ಮ ಸ್ನೇಹ ವಾತ್ಸಲ್ಯಗಳ ಛತ್ರ ಛಾಯೆಯೊಳಗೆ ಬರುತ್ತೆ. ಅದೇ ಲೋಕಕಾರುಣ್ಯ ಮತ್ತೆ ವಿಶ್ವಾತ್ಮ ಭಾವ. ಅದಕ್ಕಾಗೇ ನಮ್ಮ ಹಿರಿಯರು

0: ವಸುದೈವ ಕುಟುಂಬಕಂ ಅಂತಾರೆ. ಬೆಟ್ಟದ ಮೇಲ್ ಮೇಲ್ ಹೋದ ಹಾಗೆ, ದೃಷ್ಟಿ ವಿಸ್ತಾರ ಆಗೋ ಹಾಗೆ, ಬದುಕಲ್ಲಿ ವ್ಯಕ್ತಿತ್ವ ಬೆಳೆದ ಹಾಗೆ, ಎತ್ತರದ ದೃಷ್ಟಿ ಮೂಡಿ ನಮ್ಮಲ್ಲಿದ್ದ ಸಣ್ಣತನ ಕರಗಿ ಹೋಗುತ್ತೆ. ನಮ್ಮ ಸನಾತನ ಕೂಡ ನಮ್ಗಿದನ್ನೇ ಹೇಳಿಕೊಡತ್ತೆ. ನಮ್ಮ ಕಣ್ಣುಗಳು ಒಳ್ಳೇದನ್ನೇ ನೋಡ್ಲಿ, ನಮ್ಮ ಕಿವಿಗಳು ಒಳ್ಳೇದನ್ನೇ ಕೇಳಲಿ, ನಮ್ಮ ಅಂಗಾಂಗಗಳು ಸ್ಥಿರವಾಗಿರ್ಲಿ, ಮತ್ತೆ ನಮ್ಮ ಆಯಸ್ಸನ್ನ ದೇವಹಿತಕ್ಕಾಗಿ ಉಪಯೋಗಿಸ್ಬೇಕು ಅಂತ. ಇದನ್ನ ನಾವು ಪಾಲಿಸಿದಾಗ ಅಪ್ರಯತ್ನ ಪೂರ್ವಕವಾಗಿಯೇ ನಮ್ಮ ಮನಸ್ಸು ಬುದ್ಧಿಗಳು ಶುದ್ಧವಾಗ್ತಾ ಹೋಗತ್ತೆ. ಮತ್ತೆ ಮಾನ್ಯ ಗುಂಡಪ್ಪನವರು ಹೇಳೋ ಹಾಗೆ, ನಮ್ಮಲ್ಲಿ ಸಣ್ಣತನ ತೊಲಗಿ ಉದಾತ್ತವಾದ ಭಾವಗಳು ಮೂಡತ್ತೆ. ಸಂಕುಚಿತತೆಯನ್ನ ಬಿಟ್ಟು ವಿಶಾಲತೆಯ ನಮ್ಮ ಸ್ವಭಾವವಾದಾಗ ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ತತ್ವ ಸ್ಥಿರವಾಗತ್ತೆ. ಅಂತಹ ಸ್ಥಿತಿಯಲ್ಲಿ ಆನಂದ ಸುಖ ಸಂತೋಷಗಳು ಅನಾಯಾಸವಾಗಿ ನಮ್ಮದಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ದಸರಾ ಬೊಂಬೆ ಹಬ್ಬ.
5: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
1: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
1: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
1: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
1: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
4: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
4: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಬನ್ನಿ ಬನ್ನಿ ಮಕ್ಕಳೇ, ಇವತ್ತು ನಾನೊಂದು ಚೀನಿ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀನಿ. ಕತೆ ಹೆಸರು ಜಿಪುಣ ಅಗ್ರೇಸರ ಚಿಂಗ್ ವಾಂಗೋ ಅಂತ. ವಿಂಗ್ ಸಾಮ್ರಾಜ್ಯದ ಕಾಲದಲ್ಲಿ ಚಿಂಗ್ ವಾಂಗೋ ಒಬ್ಬ ಕಡು ಜಿಪುಣ ಅಗ್ರೇಸರನಾಗಿದ್ದ. ತನ್ನ ಜೀವಿತಾವಧಿಯಲ್ಲಿಯೇ ಯಾರಿಗೂ ಕೈಯೆತ್ತಿ ಒಂದು ಕಾಸನ್ನು ಆತ ಕೊಟ್ಟವನಲ್ಲ. ಬೇರೆ ವಿಷಯ ಬಿಡಿ, ಉಣ್ಣೋದ್ರಲ್ಲಿ ಉಡೋದ್ರಲ್ಲಿ ಜಿಪುಣತನ ತೋರಿಸಿ ಸಾಕಷ್ಟು ಸಂಪತ್ತನ್ನು ಗಳಿಸಿದ್ದ. ಏನಾದ್ರೇನು ವಯಸ್ಸು ನಿಲ್ಲತ್ತಾ, ಚಿಂಗ್ ವಾಂಗೋ ಮುದುಕ ಆದ. ಚಿಂಗ್ ವಾಂಗೋಗೆ ಮುಪ್ಪು ಬಂದು ಆತ ಹಾಸಿಗೆಯನ್ನು ಹಿಡಿತಾನೆ. ಸಾಯೋ ವೇಳೆ ಬಂದರೂ ಕೂಡ ಆತನಿಗೆ ತನ್ನ ಅಗಾಧ ಸಂಪತ್ತಿನ ಬಗ್ಗೆ ಚಿಂತೆ ಆಗ್ತಾ ಇತ್ತು. ಆತ ತನ್ನ 3 ಮಕ್ಕಳನ್ನು ಹತ್ರ ಕರೆದು ಕೇಳ್ತಾನೆ. ಮಕ್ಕಳೇ, ನನ್ನ ಜೀವಮಾನವಿಡೀ ನನ್ನ ಜೀವವನ್ನು ತೇದು ತೇದು ಇಷ್ಟೆಲ್ಲ ಆಸ್ತಿಯನ್ನು ಗಳಿಸಿದ್ದೀನಿ. ಅದನ್ನು ಯಾರು ಸರಿಯಾಗಿ ನೋಡ್ಕೊಳ್ತಾರೋ ಅವರಿಗೆ ನನ್ನ ತಿಜೋರಿಯ ಕೀಲಿ ಕೈಯನ್ನು ಕೊಡ್ತೀನಿ ಅಂದ. ಆಗ 3 ನಮ್ಕೊಡಿ ನಮ್ಕೊಡಿ, ಅದನ್ನು ನಮ್ಮ ಕಣ್ಣು ರೆಪ್ಪೆ ಮೇಲಿಟ್ಕೊಂಡು ಕಾಪಾಡ್ತೀವಿ ಅಂತ ಹೇಳಿದರು. ಆಗ ಚಿಂಗ್ ವಾಂಗೋ, ಹಾಗೆಲ್ಲ ಕೊಡೋಕ್ಕಾಗ

0: ಅಲ್ಲ, ನಿಮಗೆ ಪರೀಕ್ಷೆ ಇಡ್ತೀನಿ, ಪರೀಕ್ಷೆಯಲ್ಲಿ ತೇರ್ಗಡೆ ಆದವರಿಗೆ ಮಾತ್ರ ಈ ಕೀಲಿ ಕೈ ಅಂತ ಹೇಳ್ದ. ಮತ್ತೆ ತನ್ನ ಮೊದಲ ಮಗನನ್ನು ಕರೆದ್ಬಿಟ್ಟು ಅವನನ್ನು ಉದ್ದೇಶಿಸಿ, ನೋಡು, ನಾನು ಸತ್ತಾಗ ನನ್ನ ಅಂತ್ಯಕ್ರಿಯೆಯನ್ನು ಹೇಗೆ ಮಾಡ್ತೀಯ ನೀನು ಅಂತ ಕೇಳ್ದ. ಆಗ ಆತ, ಅಪ್ಪ, ಭಾಳ ಅದ್ಧೂರಿಯಾಗಿ ಮಾಡ್ತೀನಿ. ನಿಮಗಾಗಿ ಬೆಳ್ಳಿಯ ಶವ ಪೆಟ್ಟಿಗೆಯನ್ನು ತಯಾರಿಸ್ತೀನಿ. ಶವ ಪೆಟ್ಟಿಗೆಯ ಮೇಲೆ ಬಂಗಾರದ ಕಸೂತಿಯ ಬಟ್ಟೆಯನ್ನು ಹೊದಿಸ್ತೀನಿ. ನೆಂಟರು ಇಷ್ಟರನ್ನು ಕರೆದು 3 ದಿನಗಳ ಕಾಲ ಊಟ ಹಾಕಿಸ್ತೀನಿ. ನಿಮಗಾಗಿ ಅಷ್ಟು ಮಾಡಿದ್ರೆ ಹೇಗೆ ಹೇಳಿ ಅಂತ ಹೇಳ್ದ. ಆಗ ಚಿಂಗ್ವಾಂಗೋ, ಮೂರ್ಖ, ಏನಂದೆ? ಬೆಳ್ಳಿಯ ಪೆಟ್ಟಿಗೆ, ಬಂಗಾರದ ಕಸೂತಿಯ ಬಟ್ಟೆ, ಬಡಬಗ್ರಿಗೆ 3 ದಿನದ ಊಟ. ಮೂರ್ಖ ಮೂರ್ಖ, ಹಣ ಏನು ಆಕಾಶದಿಂದ ಉದುರುತ್ತಾ? ಅಪ್ಪ ದುಡ್ಡು ಮಾಡಿಟ್ರೆ ಖರ್ಚು ಮಾಡಿದೆ ಏನು? ನೀನು ನನ್ನ ಮಗನೇ ಅಲ್ಲ ಅನ್ನೋ ಸಂಶಯ ಬರ್ತಾ ಇದೆ ನನಗೆ. ನಡಿ ನಡಿ, ನಿನಗೆ ಕೀಲಿ ಕೈ ಕೊಡಲ್ಲ ಅಂತ ಸಿಡುಕಿದ. ಆಗ ಎರಡನೇ ಮಗ ಆತುರ ಆತುರ ಆಗಿ ಹೇಳ್ತಾನೆ, ಅಪ್ಪ, ಅಣ್ಣಂದು ದುಂದು ಸ್ವಭಾವ, ನಾನು ಹಾಗೆಲ್ಲ ಖಂಡಿತ ಮಾಡಲ್ಲ. ನಾನು ತಾವು ಮತ್ತು ಬೌದ್ಧ ಭಿಕ್ಷುಗಳನ್ನು ಕರೆಯಿಸಿ ಅತೀ ಸರಳವಾಗಿ ಅಂತ್ಯಕ್ರಿಯೆಯನ್ನು ಮಾಡ್ತೀನಿ. ಹೊರಗಿನವರಿಗೆ ಊಟನೂ ಇಲ್ಲ ಗಿಟನೂ ಇಲ್ಲ ಅಂತ ಹೇಳಿದಾಗ ಚಿಂಗ್ವಾಂಗೋ, ಆಹಾಹಾಹಾಹ, ತಾವೋಗಳಂತೆ, ಬೌದ್ಧ ಭಿಕ್ಷುಗಳಂತೆ, ಬಿಟ್ಟು ಹಣ ಸಿಕ್ಕರೆ ಖರ್ಚು ಮಾಡಿದೆ ಏನು ಹೇಳೋ? ಅವ್ರು ಎಷ್ಟು ಊಟ ಮಾಡ್ತಾರೆ ಅಂತ ಗೊತ್ತಿದೆಯಾ ನಿಮಗೆ? ಹೊಟ್ಟೆ ಬಾಕರು ಅವರು, ದಕ್ಷಿಣೆ ಬೇರೆ ಕೇಳ್ತಾರೆ. ಅದೆಲ್ಲ ಆಗಲ್ಲ. ಕೀಲಿ ಕೈ ನಿಂಗೆ ಕೊಟ್ಟರೆ ನಾನು ಕಷ್ಟಪಟ್ಟು ದುಡಿದ ಹಣವನ್ನು 2 ದಿನಗಳಲ್ಲಿ ಉಡಾಯಿಸಿ ಬಿಡ್ತೀಯಾ ನೀನು ಅಷ್ಟೇ. ಸರಿ ಸರಿ, ನಿನ್ನ ತಮ್ಮ ಏನು ಮಾಡ್ತಾನೆ ನೋಡೋಣ ಅಂತ ಕಿರಿ ಮಗನನ್ನು ಕೇಳ್ತಾನೆ. ಅವನು, ಅಪ್ಪ, ನಾನು ನಿಮ್ಮ ಮಗ, ನಿಮ್ಮ ಅಂತ್ಯಕ್ರಿಯೆಗೆ ಬಿಡಿಗಾಸು ಖರ್ಚು ಮಾಡುವವನು ನಾನಲ್ಲ. ಬದಲಾಗಿ ನಿಮ್ಮ ಶವದಿಂದ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ದ. ಚಿಂಗ್ವಾಂಗೋನ ಕಣ್ಣುಗಳು ಈಗ ಖುಷಿಯಿಂದ ಹೊಳೆಯುತ್ತೆ. ಆತ ಅತೀ ಉತ್ಸಾಹದಿಂದ, ಹೌದಾ ಮಗನೇ, ಅದು ಹೇಗೆ ಸಂಪಾದಿಸ್ತೀಯ? ಬೇಗ ಬೇಗ ಹೇಳು ಅಂತ ಆತುರ ಆತುರವಾಗಿ ಕೇಳ್ದ. ಆಗ ಕಿರಿಯವ, ಅಪ್ಪ, ಈ ಉತ್ತರ ಕ್ರಿಯೆಯೆಲ್ಲ ವ್ಯರ್ಥ, ಅದಕ್ಕೆ ಒಂದು ಅರ್ಥನೇ ಇಲ್ಲ. ಹಾಗಾಗಿ ನಾನು ನಿಮ್ಮ ಉತ್ತರ ಕ್ರಿಯೆಯನ್ನು ಮಾಡೋದಿಲ್ಲ. ನಿಮ್ಮ ಹೆಣವನ್ನು ಗಾಡಿಯಲ್ಲಿ ಹಾಕಿ ನಾನೇ ಉತ್ತರ ಪ್ರಾಂತ್ಯಕ್ಕೆ ಕೊಂಡೊಯ್ತೇನೆ. ಅಲ್ಲಿನ ವೈದ್ಯಕೀಯ ಕಾಲೇಜುಗಳು ಶವಗಳನ್ನು ಖರೀದಿ ಮಾಡ್ತಾವಂತೆ. ನಾನು ಹೆಚ್ಚು ಹಣ ಯಾರು ಕೊಡ್ತಾರೋ ಅವರಿಗೆ ನಿಮ್ಮ ಶವವನ್ನು ಮಾರಿಬಿಡ್ತೀನಿ ಅಂತ ಹೇಳ್ದ. ಆಗ ಉಳಿದ ಇಬ್ಬರು, ಏನು ಅಂತ ಮಾತಾಡ್ತೀಯೋ, ಯಾರಾದರೂ ಶವವನ್ನು ಹಣಕ್ಕಾಗಿ ಮಾರ್ತಾರಾ? ನಾವೇನು ಉತ್ತರ ಕ್ರಿಯೆ ಮಾಡದೇ ಇರುವಷ್ಟು ನಿರ್ಗತಿಕರೇ? ಅಪ್ಪ ನೋಡಿ ಅಲ್ಲಿ ಹೇಗೆ ಮಾತಾಡ್ತಾ ಇದ್ದಾನೆ ಅಂತ ಎಗರಾಡ್ತಾರೆ. ಆಗ ಚಿಂಗ್ವಾಂಗೋ, ಇಬ್ಬರು ಬಾಯಿ ಮುಚ್ಚಿ, ಏನು ತಪ್ಪು ಹೇಳ್ದ ಅವನು? ಇದು ದುಡಿಯೋ ರೀತಿ ನೀತಿ. ಆದರೆ ಮಗನೇ, ಉತ್ತರ ಪ್ರಾಂತ್ಯದ ಜನರು ಮೋಸಗಾರರು, ಕಪಟಿಗಳು. ಆಮೇಲೆ ಕೊಡ್ತೀವಿ ಅಂತ ಕೊನೆಗೆ ಕೈಗೆ ಚಿಪ್ ಕೊಡ್ತಾರೆ. ಹಾಗಾಗಿ ನನ್ನ ಹೆಣವನ್ನು ದಕ್ಷಿಣ ಪ್ರಾಂತ್ಯದವರಿಗೆ ಕೊಡು, ಅವರು ಕೈ ತುಂಬ ನಗದು ಹಣ ಕೊಡ್ತಾರೆ. ಈಗ ನನಗೆ ನಿನ್ನ ಮೇಲೆ ಭರವಸೆ ಹುಟ್ಟಿತು. ಅಬ್ಬ, ನೀನೊಬ್ಬನೇ ನನ್ನ ಆಸ್ತಿಯನ್ನು ಇನ್ನೂ ಸಮೃದ್ಧಿಗೊಳಿಸ್ತೀಯ ಅಂತ ಹೇಳ್ತಾ ಚಿಂಗ್ವಾಂಗೋ ತಿಜೋರಿಯ ಕೈಯನ್ನು ಕಿರಿ ಮಗನ ಕೈಗೆ ಕೊಡ್ತಾನೆ. ಮಕ್ಕಳೇ, ಕಥೆಯನ್ನು ಕೇಳಿದ್ರಲ್ಲ, ಏನು ಗೊತ್ತಾಯಿತು ನಿಮಗೆ? ಜಿಪುಣತನದ ತಂದೆ ಮಕ್ಕಳಿಗೆ ಜಿಪುಣತನವನ್ನಲ್ಲದೆ ಇನ್ನೇನನ್ನು ಕಲಿಸೋಕ್ಕೆ ಸಾಧ್ಯ ಅಲ್ವಾ?
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ, ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
7: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
6: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
8: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
9: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
10: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
11: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
11: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
13: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
14: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
15: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
16: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
17: ನಂದಿನಿ ಪರಿಶುದ್ಧತೆಯ ಪ್ರತೀಕ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ಶರಾವತಿ ನಗರದ ಶಿವಮೊಗ್ಗ ಶಾಖಾ ಮಠದಲ್ಲಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಿಕಾಂಬಾದೇವಿಯ ಅಮ್ಮನವರ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಮಹೋತ್ಸವವು ಮಹಾಸಂಸ್ಥಾನ ಮಠದ ಪೀಠಾರಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಹಾಗೂ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ 11-21 ಕಾರ್ಯಕ್ರಮ ನಡೆಯಲಿದ್ದು, 9 ದಿನಗಳವರೆಗೆ ಶ್ರೀದೇವಿಗೆ ವಿವಿಧ ಅಲಂಕಾರಗಳಿಂದ ಪೂಜಾ ಕೈಂಕರ್ಯಗಳು ಜರುಗಲಿವೆ.
20: ಸಂಜೆ ದುರ್ಗಾ ಹೋಮ ನಡೆಯಲಾಗುವುದು. ಪ್ರತಿದಿನ ಸಂಜೆ 6:15-7:20 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಪೂಜ್ಯ ಶ್ರೀ ಶ್ರೀ ನಾದಮಯನಂದನಾಥ ಸ್ವಾಮೀಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ 17 ಬೆಳಗ್ಗೆ 7 ಚಂಡಿಕಾ ಹೋಮ, ಮಹಾಮಂಗಳಾರತಿ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿದೆ. ನಂತರ ಪ್ರಸಾದ ವಿನಿಯೋಗ ಇರುತ್ತದೆ. 21 ಪಲ್ಲಕ್ಕಿ ಉತ್ಸವ ಹಾಗೂ ಬನ್ನಿ ಮುಡಿಯುವ ಕಾರ್ಯಕ್ರಮವಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಕಾಳಿಕಾಂಬಾದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಶಿವಮೊಗ್ಗ ಶಾಖಾ ಮಠದ ವ್ಯವಸ್ಥಾಪಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ನೆಹರು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗ, ಶ್ರೀ ಮಹಾವೀರ ವಿದ್ಯಾಸಂಸ್ಥೆ ಶಿವಮೊಗ್ಗ ಹಾಗೂ ಜಿಲ್ಲಾ ಅನುದಾನರಹಿತ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ 2 ನಡೆಯಲಾದ ಬೆಂಗಳೂರು ವಿಭಾಗ ಮಟ್ಟದ ವಾಲಿಬಾಲ್ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಬಸಪ್ಪ ಬಿ ವಿಜೇತ ತಂಡಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಭೋಜೇಗೌಡರು ಆಪ್ತ ಸಹಾಯಕ ಪರಶುರಾಮ್, ಜಿಲ್ಲಾ ಅನುದಾನರಹಿತ ಶಾಲಾ ಒಕ್ಕೂಟದ ಅಧ್ಯಕ್ಷ ಗಿರೀಶ್, ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ರಮೇಶ್ ಬಾಬು, ನಿವೃತ್ತ ದೈಹಿಕ ಶಿಕ್ಷಣ ಅಧಿಕಾರಿ ಬಿಎಚ್ ನಿರಂಜನ್ ಮೂರ್ತಿ, ಜಿಲ್ಲಾ ಅನುದಾನರಹಿತ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ರಹ ತಿಮ್ಮೇನಹಳ್ಳಿ ಮಠಪತಿ ರಘು, ಸೋಮಶೇಖರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವಿಜೇತ ಬಾಲಕ ಮತ್ತು ಬಾಲಕಿಯರಿಗೆ ಅತ್ಯಾಕರ್ಷಕ ಟ್ರೋಫಿ ಮತ್ತು ಬಹುಮಾನಗಳನ್ನು ಮುಖ್ಯ ಅತಿಥಿಗಳು ಕ್ರೀಡಾಪಟುಗಳಿಗೆ ನೀಡಿ ಗೌರವಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕನಕದಾಸರ ಕೃತಿಗಳ ಪರಿಚಯ, ಪ್ರಸಾರ ಹಾಗೂ ದಾಸ ಸಾಹಿತ್ಯದ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆಯು ರಾಜ್ಯಮಟ್ಟದ ಗಾಯನ ಸ್ಪರ್ಧೆ ಆಯೋಜಿಸಿದೆ. ಸ್ಪರ್ಧೆಯ ಪ್ರತಿ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ ನೀಡಲಾಗುವುದು ಎಂದು ವಿದ್ವಾನ್ ಶೃಂಗೇರಿ ನಾಗರಾಜ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 18-30 ವರ್ಷ ಹಾಗೂ 30 ವರ್ಷ ಮೇಲ್ಪಟ್ಟವರು ಎಂಬ 2 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಪ್ರತಿ ವಿಭಾಗದಲ್ಲಿ ದ್ವಿತೀಯ ಬಹುಮಾನವಾಗಿ 30,000 ಹಾಗೂ ತೃತೀಯ ಬಹುಮಾನವಾಗಿ 20,000 ರೂಪಾಯಿ ನೀಡಲಾಗುವುದು ಎಂದರು. ಪ್ರಥಮ ಸುತ್ತಿನ ವಿಡಿಯೋ ಸಲ್ಲಿಕೆಗೆ ನವೆಂಬರ್ 5ನೇ ಕೊನೆಯ ದಿನಾಂಕವಾಗಿದೆ. ಸ್ಪರ್ಧೆಗಳು ತಮ್ಮ ಗಾಯನದ ವಿಡಿಯೋವನ್ನು ಲಂಬ ಮಾದರಿಯಲ್ಲಿ ಚಿತ್ರೀಕರಿಸಿ 9148593553 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಕಳುಹಿಸಬೇಕು. ವಿಡಿಯೋದೊಂದಿಗೆ ಹೆಸರು, ವಯಸ್ಸು, ಆಧಾರ್ ಪ್ರತಿ ಹಾಗೂ ಸಂಪರ್ಕ ವಿವರಗಳನ್ನು ಸಲ್ಲಿಸಬೇಕು ಎಂದರು. ಇದು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಯಾಗಿದ್ದು, ಕನಕದಾಸರು ರಚಿಸಿರುವ ಹಾಗೂ ಅವರ ಅಂಕಿತನಾಮ ಹೊಂದಿರುವ ಒಂದು ಕೃತಿಯನ್ನು ಮಾತ್ರ ಹಾಡಬೇಕು. ಕರೋಕೆ ಮತ್ತು ವಾದ್ಯ ಸಂಗೀತ ಬಳಸುವಂತಿಲ್ಲ. ಅಗತ್ಯವಿದ್ದಲ್ಲಿ ಶ್ರುತಿ ಬಳಸಬಹುದು. ಹಾಡುವ ಮೊದಲು ಉಗಾಭೋಗ ಹಾಡುವಂತಿಲ್ಲ. ಮೊದಲ ಸುತ್ತಿನಲ್ಲಿ ಆಯ್ಕೆಯಾದವರು 2ನೇ ಸುತ್ತಿನಲ್ಲಿ ಭಾಗವಹಿಸಲಿದ್ದು, ತಜ್ಞ ತೀರ್ಪುಗಾರರು ಮೌಲ್ಯಮಾಪನ ಮಾಡಲಿದ್ದಾರೆ ಎಂದು ಹೇಳಿದರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಾತನಾಡಿ, ನವೆಂಬರ್ 29ರಂದು ಬೆಳಗ್ಗೆ 9:30ಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಅಂತಿಮ ಸುತ್ತು ನಡೆಯಲಿದೆ. ಅಂದು ಸಂಜೆ 6 ಗಂಟೆಗೆ ರಂಗಮಂದಿರದ ಆವರಣದಲ್ಲಿ ಬಹುಮಾನ ವಿತರಣೆ ಹಾಗೂ ವಿಶೇಷ ಸಮೂಹ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಶಿವಮೊಗ್ಗ ನಗರದ 1,000ಕ್ಕೂ ಹೆಚ್ಚು ಮಂದಿ ಕನಕದಾಸರ ಕೃತಿಗಳನ್ನು ಸಾಮೂಹಿಕವಾಗಿ ಹಾಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಉಡುಪಿಯ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು, ಆನಂದಪುರದ ಬೆಕ್ಕಿನಕಲ್ಮಠದ ಡಾ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ, ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಜಗದ್ಗುರು ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳು, ರಾಜನಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳು, ಚಿತ್ರದುರ್ಗದ ಮಾಧರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾಧರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಶಿವಮೊಗ್ಗದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಎಸ್ ಈಶ್ವರಪ್ಪ ವಹಿಸಲಿದ್ದು, ಸಂಸ್ಥೆಯ ಕೋಶಾಧ್ಯಕ್ಷ ಕಾಂತೇಶ್ ಈಶ್ವರಪ್ಪ ಉಪಸ್ಥಿತರಿರಲಿದ್ದಾರೆ. ಮಾಹಿತಿಗೆ ದೂರವಾಣಿ ಸಂಖ್ಯೆ 9148593553 ಅಥವಾ 9900855404 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಎಂದರು. ಪ್ರಮುಖರಾದ ಚೇತನ್ ನಾಗರಾಜ್, ದಿನೇಶ್ ದಾಸ್ ವೈಷ್ಣವ್, ಜಯಶ್ರೀ ಶ್ರೀಧರ್, ಶೋಭಾ ರಾಘವೇಂದ್ರ, ಮೈತ್ರಿ, ಉಷಾ ಅರುಣ್ ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷ ಎನ್ ಗೋವಿಂದಣ್ಣ ಅವರಿಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿ ದೊರೆತಿದ್ದು, ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಾಯಣ್ಣಗೌಡರು ಅಭಿನಂದನೆ ಸಲ್ಲಿಸಿದ್ದಾರೆ. ಪಾಲಿಕೆಯ ನೌಕರರ ಸಂಘದ ಅಧ್ಯಕ್ಷರಾಗಿ ಗುರುತಿಸಿಕೊಂಡಿರುವ ಎನ್ ಗೋವಿಂದಣ್ಣ ಅವರಿಗೆ ಬಡ್ತಿ ದೊರೆಯುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಅವರ ಮುಂದಿನ ವೃತ್ತಿ ಜೀವನ ಸುಗಮವಾಗಿರಲಿ ಹಾಗೂ ಹೊಸ ಹುದ್ದೆಯಲ್ಲಿ ಇನ್ನಷ್ಟು ಯಶಸ್ಸು ಗಳಿಸಲಿ ಎಂದು ಆಯುಕ್ತ ಮಾಯಣ್ಣಗೌಡರು ಶುಭ ಹಾರೈಸಿದರು. ಹೊಸ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸಲಿರುವ ಗೋವಿಂದಣ್ಣ ಅವರು ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸುವುದರ ಜೊತೆಗೆ ಇಲಾಖೆಯ ಕರ್ತವ್ಯಗಳನ್ನು ದಕ್ಷತೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸಿ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಹಾರೈಸಿದರು. ಗೋವಿಂದಣ್ಣ ಅವರಿಗೆ ಬಡ್ತಿ ದೊರೆತಿರುವುದು ಪಾಲಿಕೆಯ ವಲಯದಲ್ಲಿ ಸಂತಸ ಮೂಡಿಸಿದ್ದು, ಅವರ ಮುಂದಿನ ಸೇವಾ ಬದುಕಿಗೆ ಶುಭಾಶಯಗಳು ವ್ಯಕ್ತವಾಗಿವೆ. ಮುಂದಿನ ವಿವರ. ಶಿವಮೊಗ್ಗ ದಸರಾ 2026 ಅಂಗವಾಗಿ ಅಕ್ಟೋಬರ್ 11 ಸಂಜೆ 6 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ರಾಜ್ಯಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ದೇಹಾರ್ಧಾಢ್ಯ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ದೇಹಾರ್ಧಾಢ್ಯ ಪಟುಗಳ ಜಿಲ್ಲಾ ಸಂಘದ ಸಹಕಾರ್ಯದರ್ಶಿ ಬಿಎಸ್ ವಿಕ್ರಮ್ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಹಾಗೂ ಶಿವಮೊಗ್ಗ ಜಿಲ್ಲಾ ದೇಹಾರ್ಧಾಢ್ಯ ಪಟುಗಳ ಸಂಘದ ಸಹಯೋಗದಲ್ಲಿ ಯುವ ದಸರಾ 2026 ಪ್ರಯುಕ್ತ ಸ್ಪರ್ಧೆ ನಡೆಯಲಿದೆ ಎಂದರು. ರಾಜ್ಯಮಟ್ಟದ ದೇಹಾರ್ಧಾಢ್ಯ ಸ್ಪರ್ಧೆಯ ವಿಜೇತರಿಗೆ 30,000 ರೂಪಾಯಿ, ರನ್ನರ್ಅಪ್ಗೆ 15,000 ಹಾಗೂ ಉತ್ತಮ ದೇಹಾರ್ಧಾಢ್ಯ ಪ್ರದರ್ಶಕರಿಗೆ 5,000 ನಗದು ಬಹುಮಾನ, ಪಾರಿತೋಷಕ ಮತ್ತು ಪ್ರಶಸ್ತಿ ಪತ್ರ ನೀಡಲಾಗುವುದು ಎಂದರು. ಮುಂದಿನ ವಿವರ. ಶಿವಮೊಗ್ಗ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಅದರ ವ್ಯಾಪ್ತಿಗೊಳಪಡುವ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಹಾಗೂ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮಗಳು 2026-27 ಸಾಲಿಗೆ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಕರೆಯಲಾಗಿದ್ದ ಅರ್ಜಿ ಸಲ್ಲಿಸುವ ಅವಧಿಯನ್ನು ಅಕ್ಟೋಬರ್ 15 ವಿಸ್ತರಿಸಲಾಗಿದೆ. ನಿಯಮಗಳಿಂದ ಸೌಲಭ್ಯ ಪಡೆಯಲು ಇಚ್ಛಿಸುವ ಹಿಂದುಳಿದ ವರ್ಗಗಳ ಅರ್ಜಿದಾರರು ಸೇವಾ ಸಿಂಧು https://sevasindhu.karnataka.gov.in ಪೋರ್ಟಲ್ ಮುಖಾಂತರ ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಮಾಹಿತಿಗೆ ನಿಗಮದ ವೆಬ್ಸೈಟ್ www.dbcdc.karnataka.gov.in ಅಥವಾ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಭವನ, ಬಾಲರಾಜ ಅರಸು ರಸ್ತೆ, ಕೆಇಬಿ ಸರ್ಕಲ್ ಹತ್ತಿರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222239634. ಈ ನಂಬರ್ಗೆ ಸಂಪರ್ಕಿಸುವಂತೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ.

0: ಪರಿಸರದಲ್ಲಿ ಪರಿಸರದ ಕಾಳಜಿ ಕೂಡ ಅಷ್ಟೇನೆ ಮುಖ್ಯ ಆಗುತ್ತೆ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರದ ಕಾಳಜಿ ಬಗ್ಗೆ ಸ್ವಲ್ಪ ಮಾತಾಡೋಣವಾ ಕೇಳುಗರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದ ಬಗ್ಗೆ ಮಾತನಾಡೋಕೆ ಅಂತ ಪರಿಸರ ಪ್ರೇಮಿಯೊಬ್ರು ನಮ್ಮೊಟ್ಟಿಗೆ ಇದ್ದಾರೆ. ಅವರೇನೆ ಜಿಎಲ್ ಮುರಳೀಧರ್ ಗುಂಗುರುಮಳೆ ಅವರು. ಸೊ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಸ್ವಾಗತಿಸೋಣವಾ. ಸರ್ ನಮಸ್ತೆ.
1: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
1: ಥ್ಯಾಂಕ್ ಯು ಮ್ಯಾಮ್.
0: ಓಕೆ ಸರ್, ಇವತ್ತು ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿರುವುದು ನಮಗೆ ಬಹಳಷ್ಟು ಸಂತೋಷ ತಂದಿದೆ. ಹಾಗಿದ್ಮೇಲೆ ನಿಮ್ಮ ಪ್ರಕಾರ ಈ ಪರಿಸರ ಅಂದ್ರೆ ಏನು ಸರ್?
1: ನಾವು ಪರಿಸರ ಅಂತ ಹೇಳಿದ್ರೆ ನಾವು ಕೇವಲ ಹಸಿರು ಗಿಡ ಮರ ಅಂತ ಅಷ್ಟೇ ಅಂದ್ಕೊಂಡಿದ್ವಿ. ಪರಿಸರ ಅಂದ್ರೆ ಅಲ್ಲಿಗೆ ಹೋಗ್ತೇವೆ ನಾವು. ಸೊ ನನ್ನ ಮನೆಯ ಪರಿಸರ, ನನ್ನ ಪರಿಸರ ಎಲ್ಲವನ್ನೂ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನನ್ನ ಮನೆಯ ಸುತ್ತಮುತ್ತ ಪರಿಸರ ಫಸ್ಟ್ ನನಗೆ ಪರಿಚಯ ಆಯ್ತು ಹೇಳಿದ್ರೆ ಆಮೇಲೆ ಬೇರೆ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಯೋಚನೆ ಇರೋಂಥದ್ದು. ಏನಪ್ಪ ಪರಿಸರ ಅಂತೇಳಿ, ಯಾಕೆ ಪರಿಸರದ ಬಗ್ಗೆ ಇತ್ತೀಚೆಗೆ ಕಾಳಜಿ ಜಾಸ್ತಿ ಆಗ್ತಾ ಇದೆ? ಎಲ್ಲರೂ ಬಾಯಲ್ಲೂ ಪರಿಸರ ಪರಿಸರ ಪರಿಸರ, ಸ್ವಚ್ಛತೆ ಕಾಪಾಡಬೇಕು, ಪರಿಸರ ಉಳಿಸ್ಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ ಪಾತ್ರ ಏನಿದೆ ಅಂತೇಳಿ ಬಂದಾಗ, ಸೊ ನಾವು ಅದಕ್ಕೆ ಒಂದಷ್ಟು ವಿರುದ್ಧವಾಗಿ ಹೋಗ್ತಾ ಇದೆ.
0: ಹೌದು ಸರ್,
1: ನಮಗೆ ಗೊತ್ತಿರೋ ಅಂತ ನೋಡ್ತಾ ಇದ್ದೇನೆ. ಸೊ ಮೂಲತಃ ಪರಿಸರ ಅಂತ ಹೇಳಿದ್ರೆ ಎಲ್ಲ ಜೀವಿಗಳ ಜೊತೆ ಬದುಕುವಂಥದ್ದು, ಸೊ ಎಲ್ಲ ವಾತಾವರಣಕ್ಕೆ ತಕ್ಕಾಗಿ ನಾವು ಬದುಕುವಂಥದ್ದು, ಆಯಾ ಸೀಸನ್ ಫುಡ್ಗಳನ್ನು ನಾವು ಆಹಾರದಲ್ಲಿ ಬಳಸುವಂಥದ್ದು, ಹಾಗೆ ಆಯಾ ಸ್ಥಳೀಯವಾಗಿರುವಂಥ ಆಹಾರಗಳನ್ನು ಸೇವಿಸಿದರೆ ನಾವು ಪರಿಸರ ಪೂರ್ವಕವಾದಂಥ ನಡೆನ ನಡೀಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ. ಸೊ ಅದ್ರ ಜೊತೆಗೆ ಈಗ ನಮ್ಮ ಮನೆ ಸುತ್ತ ಇರ್ತದೆ, ತುಂಬ ಜನ ಏನಂದ್ಕೊಳ್ತಾರೆ ಅಂತಂದರೆ ಸಾಕಷ್ಟು ಗಿಡ ಮರಗಳು ಬೆಳೀತದೆ, ಗಿಡಗಳು ಬೆಳೀತದೆ ಸಾಕಷ್ಟು. ತುಂಬ ಜನ ಕಳೆ ಕಳೆ ಕಳೆ ಅಂದ್ಕೊಂಡು ಅದನ್ನೆಲ್ಲ ಬೆಂಕಿ ಹಾಕೋದು, ಕಿತ್ತಾಕೋದು, ಮತ್ತು ರೌಂಡ್ ಅಪ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ.
0: ಹೌದು ಸರ್.
1: ಸೊ ನಿಜವಾಗ್ಲೂ ನಮ್ಮ ಮನೆಯ ಸುತ್ತಮುತ್ತ ಅದು ಯಾಕೆ ಬಂದಿದೆ, ಈ ಪರಿಸರದಲ್ಲಿ ಅದ್ರ ಪಾತ್ರ ಏನು ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಸೊ ವಿಶೇಷವಾಗಿ ನಮ್ಮ ಯಾಕೆ ಬರ್ತದೆ ಹೇಳಿದ್ರೆ, ಎಲ್ಲ ಯಾವುದೇ ಸಣ್ಣ ಗಿಡದಿಂದ ಹಿಡಿದು ದೊಡ್ಡ ಮರಗಳು ಯಾಕೆ ಬೆಳೀತದೆ ಅಂತ ಹೇಳಿದ್ರೆ, ಸೊ ಆ ಮಣ್ಣಿಗೆ ಒಂದಷ್ಟು ಫಲವತ್ತತೆಯನ್ನು ತುಂಬೋದಕ್ಕೆ ಬರುವಂಥದ್ದು ಗಿಡ ಮರಗಳು, ಎಲ್ಲ ಸಸ್ಯಗಳು ಬರುವಂಥದ್ದು. ಯಾವುದೇ ಕಳೆ ಕಳೆ ಎಲ್ಲ ಹೇಳ್ತಾರೆ, ಅವು ಯಾವಾಗಲೂ ಪರ್ಮನೆಂಟ್ ಆಗಿರಲ್ಲ. ಸೊ ಒಂದು ಇಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ, ಸೊ ನೀವು ಒಂದು 2 ವರ್ಷ 3 ವರ್ಷ ಬಿಟ್ಟು ನೋಡಿ, ಆ ಕಳೆ ಇರಲ್ಲ ಅಲ್ಲಿ, ಅಲ್ಲಿ ಬೇರೆ ಇನ್ನೊಂದು ಬರ್ತದೆ. ಇದು ನಮ್ಗೆ ಅರ್ಥ ಆಗಿಲ್ಲ. ಸೊ ನಿಜವಾಗ್ಲೂ ಯಾಕೆ ಬಂದಿದೆ ಹೇಳಿದ್ರೆ, ಆ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡಲಿಕ್ಕೆ ಬಂದಿದೆ. ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಿದೆ ಅಂತೇಳಿ.
0: ಇದು ವಿಶೇಷವಾಗಿದೆ ಸರ್. ಈಗ ಕೆಲವೊಂದು ಗಿಡಗಳು ಹುಟ್ಕೊಳ್ಳೋದು ನಾವು ಕಳೆ ಅಂತ ಕಿತ್ತಾಕ್ತೀವಿ, ಆದರೆ ಆ ಗಿಡಗಳು ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಬಂದಿದೆ ಅನ್ನೋ ಒಂದು ಅಂಶವನ್ನು ನಾವು ಮರ್ತ್ಕೊಂಡ್ಬಿಡ್ತೀವಲ್ವ ಸರ್?
1: ಹೌದು.
0: ಓಕೆ ಮುರಳಿ ಸರ್, ನಮಗೆ ಒಳ್ಳೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ. ಹಾಗೆಯೇ ನೀವು ಬೆಳೆದಂತಹ ಪರಿಸರ ಹೇಗಿತ್ತು ಸರ್? ಯಾಕಂದರೆ ಎಲ್ಲರೂ ಕೂಡ ಪರಿಸರ ಪ್ರೇಮಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಿಮಗೆ ಪರಿಸರದ ಮೇಲೆ ಸಾಕಷ್ಟು ಕಾಳಜಿ ಇದೆ. ಈ ಒಂದು ಆಸಕ್ತಿ ಹೇಗೆ ಬಂತು? ನೀವು ಬೆಳೆದಂತಹ ಪರಿಸರ ಹೇಗಿತ್ತು ಸರ್?
1: ನಾನು ಹುಟ್ಟಿದ್ದು ಹಳ್ಳಿನಲ್ಲಿ, ಸೊ ಹಂಗಾಗಿ ಆ ಹಳ್ಳಿಯ ಪರಿಸರ ಏನಿದೆಯಲ್ಲ ತುಂಬ ಸಪೋರ್ಟಿವ್ ಆಗಿ, ಅಂದರೆ ಕೃಷಿ ಕುಟುಂಬದಲ್ಲಿ ಹುಟ್ಟಿದ್ರಿಂದ, ಸೊ ನನಗೆ ಇಡೀ ಆ ಊರಿನ ಒಂದು ಪರಿಸರ ನನಗೆ ಹತ್ರ ಆಗ್ತಾ ಹೋಯಿತು. ತುಂಬ ಖುಷಿನೇ ಕೊಡ್ತಾ ಹೋಯ್ತು ಯಾವಾಗ್ಲೂ. ಯಾಕೆಂತ ಹೇಳಿದ್ರೆ ಮಕ್ಕಳಿದಾರಲ್ಲ, ಮಕ್ಕಳು ನಾವು ಪರಿಸರದ ಜೊತೆ ಏನಾದರೂ ಬಿಡೋದಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅದರ ಆಲೋಚನೆನೇ ಬೇರೆ ಆಗುತ್ತೆ.
0: ಖಂಡಿತ ಸರ್.
1: ಸೊ ನಾವೇನು ಮಾಡ್ತಾ ಇದ್ದೇವೆ, ಅವನ್ನ ಬಾಕ್ಸಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಸೊ ನನ್ನ ಅಪ್ಪ ಅಮ್ಮ ಅದು ಮಾಡಲಿಲ್ಲ, ಸೊ ನೇಚರಿಗೆ ಬಿಟ್ಬಿಟ್ರು. ಸೊ ಹಂಗಾಗಿ ನೇಚರೇ ನನಗೆ ಪಾಠ ಕಲಿಸ್ತಾ ಹೋಯ್ತು,
0: ನೇಚರೇ ಟೀಚರ್
1: ಆಗಿತ್ತು. ಸೊ ಹಂಗಾಗಿ ಅದೇನಾಯ್ತು, ಸೊ ಈಗ ನೀನು ಸುದೀರ್ಘವಾಗಿ ಒಂದು 35 ವರ್ಷದ ಜರ್ನಿ ನನ್ನೇನಿದೆ, ಸೊ 55 ವರ್ಷ ನನಗೆ, ಆದರೆ 35 ವರ್ಷದಿಂದ ಈ ಜರ್ನಿಗೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಆಮೇಲೆ ಪ್ರತಿ ಕ್ಷಣವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ, ಪ್ರತಿ ಕ್ಷಣವೂ ಕೂಡ ಬದಲಾವಣೆ ಆಗ್ತಾ ಇದೆ.
0: ಓಕೆ.
1: ಪ್ರತಿ ಕ್ಷಣನೂ ಕೂಡ ಪ್ರತಿ ನೆಲದಲ್ಲೂ ಕೂಡ ಬೆಳೆಗಳು ಬದಲಾಗ್ತಾ ಇದೆ, ಗಿಡಗಳು ಬದಲಾಗ್ತಾ ಇದೆ, ವಾತಾವರಣ ಬದಲಾಗ್ತಾ ಇದೆ. ಸೊ ಇವನ್ ಯಾರು ಗಮನಿಸ್ತಾ ಹೋಗಲ್ಲ. ಸೊ ಪರಿಸರ ಹಿಂಗಿರ್ಬೇಕು ಅಂತೇಳಿ ತಲೆನಲ್ಲಿ ಇಟ್ಕೊಂಡ್ರೆ 365 ದಿನ ಹಂಗಿರಲ್ಲ ಪರಿಸರ. ಪ್ರತಿ ಕ್ಷಣನೂ ಚೇಂಜ್ ಆಗ್ತಾ ಇರತ್ತೆ. ಸೊ ಯಾಕೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಿದೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಿದೆಯಲ್ಲ. ಸೊ ಭೂಮಿ ತಾಪಮಾನನೆಲ್ಲ ತಡ್ಕೊಂಡು, ಸೊ ಮತ್ತೆ ಒಂದಷ್ಟು ಜೀವಿಗಳನ್ನ ಉಳಿಸ್ಕೊಂಡು, ಆಮೇಲೆ ತುಂಬ ಜೀವಿಗಳನ್ನು ಬೇಡ ಅಂತ ಅಂದಾಗ ಕಳಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಈಗ ಡೈನೋಸರಸ್ನ ನೋಡ್ತಾ ಇದ್ದೇವೆ. ಸೊ ಹಂಗೆ ಏನೆಲ್ಲ ಬೇಕಿದೆ ಅದನ್ನ ಉಳಿಸ್ಕೊಳ್ಳೋ ಕೆಲಸ ಅದು ಮಾಡ್ತಾ ಇದೆ. ಸೊ ನಾವು ಅದಕ್ಕೆ ಪೂರಕವಾಗಿ ನಾವು ಇದ್ರೆ ಮಾತ್ರ ನಾವು ಈ ಪರಿಸರದ ಒಂದು ಭಾಗವಾಗಿ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಪರಿಸರ ಪ್ರಪಂಚ ಅನ್ನೋದು ಎಷ್ಟು ಸುಂದರವಾಗಿದೆ ಅಲ್ವಾ? ಹೌದು, ಹಾಗೇನೆ

ಪರಿಸರದಲ್ಲಿ ಬೆಳೆಯುವಂತಹ ಗಿಡ ಮರಗಳ ಬಗ್ಗೆ ನಮ್ಮ ಮುರಳಿ ಸರ್ ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಈ ಒಂದು ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.82 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಈ ಒಂದು ಪರಿಸರ ಕಾಳಜಿಯ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಇರೋರು ಜಿಎಲ್ ಮುರಳೀಧರ್ ಗುಂಗುರುಮಳೆ ಅವರು. ಹಾಗಿದ್ರೆ ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಮುರಳೀಧರ್ ಸರ್, ಅವಾಗ್ಲಿಂದ ನಾವು ಪರಿಸರ ಕಾಳಜಿ ಅಂತ ಮಾತಾಡ್ತಾ ಇದ್ವಿ, ಜೊತೆಗೆ ಪರಿಸರ ಅಂತ ಹೇಳುವಾಗ ಕಾಡು, ಬೆಟ್ಟ, ಗುಡ್ಡ, ಮರ ಅದಷ್ಟೇ ಪರಿಸರನ, ಅಥವಾ ನಮ್ಮ ಸುತ್ತಮುತ್ತಲು ಏನೇ ಇದ್ರು ಕೂಡ ಇದು ಕೂಡ ಪರಿಸರಕ್ಕೆ ಸೇರುತ್ತೆ ಸರ್. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬಹುದಾ ಸರ್?
3: ವಿಶೇಷವಾಗಿ ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ನಾವು ಡೈವರ್ಸಿಟಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ.
4: ಹೌದು,
3: ಜೀವ ವೈವಿಧ್ಯತೆ ಅಂತ ಹೇಳಿದಾಗ ಅದು ಕಾಡು ಬೇರೆ, ನಾಡು ಬೇರೆ ಅಲ್ಲ. ಸೊ ಯಾಕಂದ್ರೆ ನಾವು ಕಾಡಿಂದ ಒಂಚೂರು ಆಚೆ ಬಂದು ಇದ್ದೇವೆ ಅಷ್ಟೇನೆ, ಬೇರೆ ಏನಿಲ್ಲ. ಆದ್ರೆ ಅಟ್ಯಾಚ್ಮೆಂಟ್ ಇವತ್ತು ಹೋಗಿಲ್ಲ. ಸೊ ನಮ್ಮ ಸುತ್ತಮುತ್ತ ಇರುವಂತ ಪರಿಸರ ಎಂದ ಮಾತಾಡ್ತಾ ಇದೇವಲ್ಲ, ನಮ್ಮ ಮನೆಯ ಪರಿಸರ. ಸೊ ಮನೆ ಹತ್ರ ಒಂದು ಗಿಡಗಳನ್ನ ಬೆಳೆಸ್ಕೊಳ್ಳೋದಿದೆಯಲ್ಲ, ಬೆಳೆಸದೇ ಇದ್ರೂ ಪರವಾಗಿಲ್ಲ, ಬೆಳೆದಿರುವಂತ ಗಿಡ ಇದೆಯಲ್ಲ, ಸೊ ಅದರ ಉಪಯೋಗ ಏನಿದೆ ಅಂತ ತಿಳ್ಕೊಳ್ಳುವಂತ ಮನಸ್ಥಿತಿಗಳು ನಮ್ಗಾದ್ರೆ ಸಾಕಾಗತ್ತೆ. ಡೈವರ್ಸಿಟಿ ಬಗ್ಗೆ ದೊಡ್ಡ ಭಾಷಣ ಬೇಕಾಗಲ್ಲ ಅಂತ. ಸೊ ನೂರಾರು ಗಿಡಗಳು ಯಾಕೆ ಬೆಳೆದಿರ್ತದೆ? ಸೊ ನಮ್ಗೆ ಡೈವರ್ಸಿಟಿ ಬಗ್ಗೆ ಮಾತಾಡ್ತಾ ಇದೇವಲ್ಲ, ಯಾಕೆ ಬೆಳೀತದೆ ಹೇಳಿದ್ರೆ, ಪ್ರತಿಯೊಂದು ಗಿಡನೂ ಕೂಡ ತನ್ನದೇ ಆದಂತ ಏನೋ ಒಂದು ಕರ್ತವ್ಯ ಇದೆ ಈ ಭೂಮಿ ಮೇಲೆ, ಕೊಡುಗೆ ಕೊಡ್ಲಿಕ್ಕೆ ಬಂದಿದೆ. ಪ್ರತಿ ಗಿಡನು ಒಂದೊಂದು ವಿಶೇಷವಾದ, ಯಾಕೆಂತ ಹೇಳಿದ್ರೆ ನಮ್ಗೆ ಪರಿಸರ ಅಂದ ತಕ್ಷಣನೇ ನಮ್ಗೆ ಗಾಳಿ ಕೊಡುತ್ತೆ, ಹಸಿರು ಹಸಿರಿದ್ರೆ ಹೆಚ್ಚಿದ್ರೆ ಉಸಿರು ಸಿಗತ್ತೆ ಎಲ್ಲ ಮಾತಾಡ್ತೇವೆ ನಾವು. ಆ ಉಸಿರು ಕೊಡಬೇಕು ಅಂತ ಹೇಳಿದ್ರೆ ಆ ಉಸಿರು ಬರುವಂತದ್ದೆಲ್ಲಿ? ನಮ್ಗೆ ಸೂರ್ಯನ ಶಕ್ತಿ ಏನಿದೆಯಲ್ಲ ಅದನ್ನ ಹೀರಿ ನಮ್ಗೆ ಆಹಾರವಾಗಿ ಕೊಡಬೇಕಿದೆ. ಇದು ಅರ್ಥ ಆಗಿಲ್ಲ ನಮ್ಗೆ. ಪ್ರತಿ ಗಿಡನು ಆ ಕೆಲಸ ಮಾಡುತ್ತೆ, ಪ್ರತಿಯೊಂದು ಗಿಡನು. ಸೊ ಅದು ಬೇಕಾದಂಥದ್ದು ತಗೊಳುತ್ತೆ, ಒಂದಷ್ಟು ಸ್ಟಾಕ್ ಮಾಡುತ್ತೆ, ಮತ್ತೆ ಸುತ್ತಮುತ್ತ ಇರುವಂತ ಎಲ್ಲ ಜೀವಿಗಳಿದೆಯಲ್ಲ, ಸೊ ಕೇವಲ ಮನುಷ್ಯರಲ್ಲ ಅಲ್ಲಿರುವಂಥದ್ದು, ಡೈವರ್ಸಿಟಿ ಒಳಗಡೆ ಸಣ್ಣ ಕೀಟದಿಂದ ಹಿಡಿದು, ಸೊ ಇರುವೆ, ಚಿಟ್ಟೆ, ದೊಂಬಿ, ಅಲ್ಲಿಂದ ಮತ್ತೆ ಇನ್ನ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು, ಇಲ್ಲಿಂದ ಉಲಿವರೆಗೂ ನಾವು ಏನು ಫುಡ್ ಚೈನ್ ಅಂತ ಹೇಳ್ತೀವಲ್ವಾ, ಆ ಫುಡ್ ಚೈನ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಗಿಡಗಳು ಬೆಳೀತದೆ. ಇದು ಅರ್ಥ ಆಗಬೇಕಿದೆ ನಮಗೆ. ಯಾವುದೇ ಗಿಡಗಳು ಯಾವುದೂ ಕೂಡ ನಮಗೆ ಕೆಟ್ಟದ್ದು ಮಾಡಲಿಕ್ಕೆ ಬಂದಿಲ್ಲ. ಆಮೇಲೆ ಇಡೀ ಜಗತ್ತಲ್ಲಿರುವಂಥ ಯಾವುದೇ ಒಂದು ಗಿಡ, ನಾವೇನು ಮಾತಾಡ್ತಿರ್ತೇವೆ ತುಂಬ ಇದು ಒಳ್ಳೆಯದಾ ಇದು ಕೆಟ್ಟದ ಅಂತೇಳಿ, ಜಗತ್ತಿನಲ್ಲಿ ಹುಟ್ಟಿರುವಂಥ ಪ್ರತಿಯೊಂದು ಗಿಡನೂ ಕೂಡ ತುಂಬ ಅಮೂಲ್ಯ ಈ ಪ್ರಕೃತಿಗೆ,
2: ಭೂಮಿಗೆ ಒಳ್ಳೆದನ್ನ ಮಾಡೋಕ್ಕಾಗಿಯೇ ಬಂದಿರುವಂತ
3: ಗಿಡಕ್ಕೋಸ್ಕರನೇ ಬಂದಿದೆ ಅದಕ್ಕೆ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ, ಮೊನೊಕ್ರಾಪ್ ಸಿಸ್ಟಮ್ ಈಗ ಬಂದ್ಬಿಟ್ಟು ಎಲ್ಲವನು ಇಲ್ಲ, ಇದೊಂದು ಗಿಡ ಇರಬೇಕು, ಇದೊಂದು ಗಿಡ, ಈ ಗಿಡ ಜಾಸ್ತಿ ಇರಬೇಕು ಅಂತೇಳಿ ಏಕಮುಖ ಬೆಳೆಗಳನ್ನ ಮಾಡ್ತಂಥದ್ದು, ಏಕಮುಖ ಪ್ಲಾಂಟೇಶನ್ಗಳನ್ನ ಮಾಡುವಂಥದ್ದು, ಈಗ ನೀಲಗಿರಿ ತೋಪು, ವಕೇಶ ತೋಪು ಅಂತ ಮಾಡಿದೇವಲ್ಲ ನಾವು.
2: ಹೌದು ಸರ್.
3: ನಮ್ಮ ಅರಣ್ಯ ಇಲಾಖೆಯವರು ಅಲ್ಲಿ ಖಾಲಿ ಇದೆ ಅಂತೇಳಿ ತಗೊಂಡೋಗಿ ಗಿಡಗಳನ್ನ ನೆಟ್ಟರು. ಆ ಗಿಡ ನೆಟ್ಟ ಕೂಡಲೇ ಏನಾಯ್ತು, ಅದು ನೇಚರ್ ಪ್ರಕೃತಿ ದತ್ತು ಅದದಲ್ಲ.
2: ಹೌದು.
3: ಸೊ ಹಂಗಾಗಿ ಅದರಿಂದ ದುಷ್ಪರಿಣಾಮ ಆಗುತ್ತೆ ಬಿಟ್ಟರೆ. ಸೊ ಎಲ್ಲವೂ ಒಟ್ಟೊಟ್ಟಿಗೆ ಇದ್ದಾಗ, ಎಲ್ಲ ಗಿಡ ಮರಗಳು ಇದ್ದಾಗ ಆಕಾಶಿಯನ್ನು ನಮಗೆ ತೊಂದರೆ ಕೊಡಲ್ಲ, ನೀಲಗಿರಿನ ತೊಂದರೆ ಕೊಡಲ್ಲ ಅನ್ನೋಂಥದ್ದು ನಾವು ಇದುವರೆಗೂ ನೋಡ್ತಾ ಇರುವಂಥ ಪರಿಸರದ ಪಾಠ ನಾವು ಕಲ್ತಿರುವಂಥದ್ದು. ಪ್ರತಿ ಗಿಡನೂ ಒಳ್ಳೆಯದಿದೆ,

0: ಪರ್ತಿನೇ ಬರ್ತದೆ, ಅದು ತುಂಬ ದೊಡ್ಡ ಕಳೆ ಸರ್, ವಿಷ ಸರ್, ಅಷ್ಟು ಥ್ರೆಟ್ ಆಗ್ತಾ ಇದೆ. ಅದು ಕೇವಲ ಬಿಲ್ ಮಾಡ್ಲಿಕ್ಕೆ ಅಷ್ಟೇ ಆಗ್ತಾ ಇರೋಂಥದ್ದು. ಯಾಕೆ ಬಂತು ಪಾರ್ಥಿನಿಮ್ ಅಂತ ಯೋಚನೆ ಮಾಡಲಿಲ್ಲ ನಾವು. ನಿಜವಾಗ್ಲೂ ಕೂಡ ಪಾರ್ಥಿನಿಮ್ ಬಂದಿದ್ದು ಅಂದ್ರೆ ಯಾರೋ ತಂದಾಕಿದ್ದು, ಅದು ಮತ್ತೆ ಅದು ಎಕ್ಸ್ಟೆಂಡ್ ಆಯಿತು, ಅದಕ್ಕೆ ಬೆಳೆಯೋಕ್ಕೆ ಪೂರಕವಾದ ಪರಿಸರ ಸಿಕ್ತು, ತುಂಬ ಜಾಸ್ತಿ ಬೆಳೀತು. ಯಾಕೆ ಬೆಳೀತು ಹೇಳಿದ್ರೆ ಆ ನೆಲವನ್ನು ಮುಚ್ಚಿಗೆ ಮಾಡಲಿಕ್ಕೆ ಬಂತು.
1: ಓಹೋ, ಈ ವಿಷಯ ಗೊತ್ತಿರಲಿಲ್ಲ.
0: ಆ ನೆಲವನ್ನು ತಂಪು ಮಾಡಲಿಕ್ಕೆ ಬಂತು. ಸೊ ನಾಲ್ಕು ಜನ ಯಾರೋ ಮನುಷ್ಯರಿಗೆ ಒಂದು ಶೀತ ಆಯಿತು, ನೆಗಡಿ ಆಯಿತು, ಅಲರ್ಜಿ ಆಯಿತು ಅಂದ ತಕ್ಷಣ ಇಡೀ ಗಿಡವನ್ನು ಸರ್ವನಾಶ ಮಾಡಬೇಕು ಅಂತೇಳಿ ದೊಡ್ಡ ದೊಡ್ಡ ಬಿಲ್ಲಿಂಗ್ಗಳಾಯಿತು. ಅದು ನಿಜವಾಗ್ಲೂ ಕೂಡ ಅಲ್ಲ ಅದು. ಯಾಕೆಂತ ಹೇಳಿದ್ರೆ, ಸೊ ನಾನು ಆ ಪಾರ್ಥಿನಿಮ್ ಇದೆಯಲ್ಲ, ಸೊ ನನ್ನ ಹೊಲದಲ್ಲಿ ಅಥವಾ ತೋಟದಲ್ಲಿ ಬೆಳೆದಾಗ, ಸೊ ಈ ವರ್ಷ ಬೆಳೆದಿದೆ, ಕೈ ಬಿಟ್ಬಿಡಿ, ಏನೂ ಉಳುಮೆ ಮಾಡಿಬಿಡಿ, ಏನು ಮಾಡಿಬಿಡಿ, ಮುಂದಿನ ವರ್ಷ ಅಲ್ಲಿ ಆ ಗಿಡ ಬೆಳೆಯಲ್ಲ. ಇದು ನಮ್ಗೆ ಅರ್ಥ ಆಗಿಲ್ಲ.
1: ಓಕೆ,
0: ಸೊ ನಾವು ಬೆಳೀತು ಅಂತೇಳಿ ಅದನ್ನು ಕಟ್ ಮಾಡಿ, ಅದು ವಿಷ ಹಾಕಿ, ಮತ್ತೆ ಉಳುಮೆ ಮಾಡಿ ಎಲ್ಲ ಮಾಡುತ್ತೆ, ಮತ್ತೆ ಉಳುಮೆ ಮಾಡಿದ ತಕ್ಷಣವೇ ಮತ್ತೆ ಹೊಸ ಗಿಡ ಬರುತ್ತೆ. ಸೊ ಅದು ಒಂದು ಒಂದು ಒಂದು ಪೀರಿಯಡ್ ಇರುತ್ತೆ, ಅದು ಅದು ಆಚೆ ಹೋಗುತ್ತೆ. ಸೊ ಆವಾಗ ನಮಗೆ ನೆಕ್ಸ್ಟ್ ಇಯರ್ ಪಾರ್ಟಿ ನಿಮ್ಮಲ್ಲಿ ಇರಲ್ಲ. ಸೊ ನಾವಾಗೆ ಬೆಳೆಸ್ತಾ ಇದ್ದೇವೆ, ತೊಗೊಂಡೋಗಿ ಬೇಕಾಗಿದ್ದನ್ನು ಬೆಳೆಸ್ತಾ ಇದ್ದೇವೆ. ಹಾಗಾಗಿ ಸೊ ನಾನು ಹೇಳುವಂಥದ್ದು, ಯಾವುದೇ ಒಂದು ಗಿಡ ಹುಟ್ಟಿದೆ ಅಥವಾ ಸಣ್ಣ ಸಸಿ ಹುಟ್ಟಿದೆ, ಇನ್ಯಾವುದೋ ತುಂಬ ಅಕ್ಕಿ ಪಕ್ಷಿಗಳು ತಂದಾಗ್ತದೆ. ಒಂದೊಂದು ಕೆಲವೊಂದು ಗಿಡಗಳೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ಅಕ್ಕಿ ಪಕ್ಷಿಯ ಹೊಟ್ಟೆ ಒಳಗೆ ಹೋಗಿ ಆಚೆ ಬಂದರೆ ಮಾತ್ರ ಗಿಡ ಆಗ್ತದೆ.
1: ಹೌದು ಸರ್, ಕೇಳಿದ್ದೀನಿ ನಾನು.
0: ನಾವಲ್ವೇ ಅಲ್ಲ,
1: ಕಾಡುಗಳಲ್ಲಿ ಹೆಚ್ಚಾಗಿ
0: ಅಲ್ವಾ
1: ಗಿಡಗಳನ್ನ ಬೆಳೆಸೋದೇ ಹಕ್ಕಿ ಪಕ್ಷಿಗಳು.
0: ಹಕ್ಕಿ ಪಕ್ಷಿಗಳನ್ನ ಜಾಸ್ತಿ ಬೆಳೆಸ್ತಾರೆ.
1: ಅವತ್ತಿಂದ ಹಣ್ಣುಗಳನ್ನ ಬೀಜದ ಮುಖಾಂತರ, ಇಕ್ಕಿಗಳ ಮುಖಾಂತರ ಆಚೆ ಹಾಕಿದಾಗ ಮಾತ್ರ ಕಾಡಿನಲ್ಲಿ ಗಿಡಗಳು ಬೆಳೆಯೋಕೆ, ಮರಗಳು ಉಳಿಯೋಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ರ. ಹಾಗಿದ್ರೆ ಕೇಳುಗರೆ, ಮುರಳೀಧರ್ ಸರ್ ಹೇಳೋದನ್ನ ಕೇಳ್ತಾ ಇದ್ರಲ್ಲ, ಪರಿಸರದಲ್ಲಿ ಯಾವ ಗಿಡ ಕೂಡ ಭೂಮಿಗೆ ಹಾನಿಯನ್ನ ಮಾಡೋದಕ್ಕಾಗಿ ಹುಟ್ಟೋದಿಲ್ಲ, ಎಲ್ಲಾ ಮರಗಳು ಭೂಮಿಯ ಪರವಾಗಿನೇ ಇದೆ, ಅವುಗಳಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕಾಗಿ ಹುಟ್ಟುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಮುರಳೀಧರ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರ ಕಾಳಜಿ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಈ ಒಂದು ವಿಷಯವಾಗಿ ನಮ್ಮೊಟ್ಟಿಗೆ ಪರಿಸರ ಪ್ರೇಮಿಯಾಗಿರುವಂತಹ ಮುರಳೀಧರ್ ಗುಂಗುರುಮಳೆ ಅವರು ಮಾತಾಡ್ತಾ ಇದ್ರು. ಸೊ ಅವರ ಜೊತೆ ಮಾತುಕತೆನ ಮುಂದುವರೆಸೋಣವಾ. ಮುರಳೀಧರ್ ಸರ್, ಈಗ ಕಾಡು ಚೆನ್ನಾಗಿರ್ಬೇಕು, ಕಾಡಲ್ಲಿ ಒಳ್ಳೆ ಗಿಡ ಮರಗಳು ಇರಬೇಕು ಅನ್ನುವಾಗ ಪಕ್ಷಿಗಳ ಪಾತ್ರ ತುಂಬಾನೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ವಿವರಣೆಯನ್ನ ಮುಂದುವರೆಸಬಹುದಾ ಸರ್?
3: ಯಾವುದೋ ಒಂದು ಪಕ್ಷಿ ಅದನ್ನ ತಿಂದು ಹಣ್ಣನ್ನು ತಿಂದು ಯಾವುದೋ ಬಿಲ್ಡಿಂಗ್ ಮೇಲೆ ಒಂದು ಸಣ್ಣ ಬಿರುಕುಗಳೆಲ್ಲ ಇಟ್ಟೋಗುತ್ತೆ. ಅಲ್ಲಿ ನೀರಿಲ್ಲ, ಗೊಬ್ಬರ ಇಲ್ಲ, ಮಣ್ಣಿಲ್ಲ, ಆದರೂ ಅಲ್ಲಿ ಚೆಂದ ಬೆಳೀತದೆ.
4: ಆದರೆ
3: ನೇಚರ್ ಇದೆಯಲ್ಲ, ಯಾವುದನ್ನು ಹಾಳು ಮಾಡಲಿಕ್ಕೆ ಡೆಸ್ಟ್ರಾಯ್ ಮಾಡಲಿಕ್ಕೆ ಇರೋಂಥದ್ದಲ್ಲ. ಎಲ್ಲವನ್ನೂ ಏನಾದರೂ ಮಾಡಿ ಮತ್ತೆ ರಿಜಿನೋವೇಷನ್ ಮಾಡಲೇಬೇಕು, ಇದನ್ನು ಉಳಿಸ್ಕೋಬೇಕು ಅನ್ನೋದು ನೇಚರ್ಗೆ ಗೊತ್ತಿದೆ. ಸೊ ಉಳಿಸೋ ಹಂತದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಇದಿಷ್ಟೇ ಸಾಕು ಅಂತೇಳಿ ಬೇರೆ ಬೇರೆದನ್ನೆಲ್ಲ ಬಿಸಾಕ್ತಾ ಇದ್ದೇವಲ್ಲ, ಆವಾಗ ಸ್ವಲ್ಪ ನಮಗೂ ಅದಕ್ಕೆ ಸಂಘರ್ಷಗಳು ನಡೀತಾ ಇರೋಂಥದ್ದು. ಪ್ರಕೃತಿ ಮತ್ತು ಮನುಷ್ಯರ ನಡುವೆ ಸಂಘರ್ಷ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ನನ್ನ ನಾಲಿಗೆಯ ರುಚಿಗೆ ಏನು ಬೇಕೋ ಅದಷ್ಟು ಇಟ್ಕೋಬೇಕು, ನನಗೆ ಪ್ರಯೋಜನ ಆಗೋದನ್ನ ಇಟ್ಕೋಬೇಕು, ನಾನಷ್ಟೇ ಬಳಸಬೇಕು, ಈ ಥರದ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಸೊ ಎಲ್ಲವಕ್ಕೂ ಒಂದು ಗಿಡ ಬೆಳೀತಾ ಹೇಳ್ತಾಳಿದ್ರೆ ಗಿಡ ಬೆಳೆದದ್ದನ್ನು ಹಿಡಿದು ಅದು ಬಿದ್ದಂಥ ಎಲೆನ ಎರೆಹುಳುಗಳು ತಿಂತದೆ, ಮತ್ತೊಂದಷ್ಟು ಜೀವಾಣುಗಳಲ್ಲಿ ಸೃಷ್ಟಿಯಾಗ್ತದೆ, ಮತ್ತು ಆ ನೆಲನ ಫಲವತ್ ಮಾಡ್ತದೆ. ಅಲ್ಲಿಂದ ಹೂವು ಬಂತ ಹೇಳಿದ್ರೆ ಒಂದಷ್ಟು ದುಂಬಿಗಳಿಗೆ ಆಹಾರ ಆಗ್ತದೆ, ಅಲ್ಲಿಂದ ಯಾವುದೋ ಕಾಯಿ ಬರ್ತದೆ, ಅದು ನನಗೆ ತಿನ್ನಕ್ಕೆ ಬರದೇ ಇರ್ಬೋದು,
4: ಬೇರೆ ಜೀವಿಗಳು ತಿನ್ನುತ್ತೆ,
3: ಬೇರೆ ಬೇರೆ ಜೀವಿಗಳಿಗೆ ಆಯಾಮ ಬೇರೆ ಬೇರೆ ಆಯಾಮಗಳಲ್ಲಿ ಅದು ಆಹಾರನ ಒದಗಿಸ್ತಾ ಹೋಗ್ತದೆ. ಅಲ್ಲಿಂದ ನಮ್ಮ ಫುಡ್ ಚೈನ್ಗಳು ಶುರುವಾಗುತ್ತೆ. ಸೊ ಈ ಫುಡ್ ಚೈನ್ ಬಗ್ಗೆ ನಾವು ತುಂಬ ಮಾತಾಡ್ತಾ ಇರ್ತೇವಲ್ವಾ, ಫುಡ್ ಚೈನು ಇದು ಇದಾಗ್ಬಿಟ್ರೆ ಡಿಸ್ಟರ್ಬ್ ಆಗಿಬಿಟ್ರೆ ಸಮಸ್ಯೆ ಆಗ್ತದೆ ಅಂತೇಳಿ. ಈಗ ನಾವು ಮಾಡ್ಕೊಳ್ತಾ ಇರೋಂಥದ್ದು, ನಾವು ಏಕಮುಖ ಆಹಾರಗಳನ್ನು, ಆಮೇಲೆ ವರ್ಷ ಪೂರ್ತಿ ಒಂದೇ ಆಹಾರಗಳನ್ನು ತಿಂತ ನಾವು ಪರಿಸರಕ್ಕೆ ತೊಂದರೆ ಕೊಡುವಂಥ ಕೆಲಸಗಳನ್ನ ನಾವು ಹೆಚ್ಚು ಮಾಡ್ತಾ ಇದ್ದೇವೆ. ಆ ಸೀಸನಲ್ಲಿ ಗೊತ್ತು ಅದು ನೇಚರು. ಈಗ ನಾವು ವಸಂತ ಮಾಸ ಬಂದ ತಕ್ಷಣನೇ ಕೂಗಿಲೆ ಕೂಗ್ತದೆ, ಆಮೇಲೆ ಕೂಗಲ್ಲ ಅಂತ ಮಾತಾಡ್ತೇವೆ ನಾವು, ಅದನ್ನು ಆವಾಗ ಅದನ್ನು ಸವಿದ್ರೆ ಒಳ್ಳೆಯದು. ನಾವು ವರ್ಷ ಪೂರ್ತಿ ಅದನ್ನು ಸವಿಬೇಕು ಅನ್ನೋ ಆ ಭ್ರಮೆ ಇದೆಯಲ್ಲ, ನಮ್ಮ ದುರಾಸೆ ಇದೆಯಲ್ಲ, ಆವಾಗ ಸಮಸ್ಯೆಗಳಿಗೆ ಸಿಗಕ್ಕೆ

0: ಸಮಾವಿನನ್ನು ಬಿಡ್ತದೆ. ಆ ಸೀಸನಲ್ಲಿ ಹಣ್ಣು ತಿನ್ಬೇಕು, ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ತಿಂದರೆ ಅದು ಹಣ್ಣಲ್ಲ. ಅದು ಯಾವುದೇ ಪ್ರಾಣಿ ಪಕ್ಷಿ ಇಡೀ ಭೂಮಿ ಮೇಲೆ ಮನುಷ್ಯನ ಒಬ್ಬನ ಬಿಟ್ಟರೆ ನಾಳೆಗೆ ಅಂತ ಹೇಳಿ ತೆಗೆದಿಡುವಂಥ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳಿದೆಯಾ?
1: ಇಲ್ಲ ಸರ್.
0: ಅವು ಯಾವಾದರೂ ನನಗೆ ತೊಂದರೆ ಆಗಿದೆ ಅಂತ ಹೇಳಿದೆಯಾ? ಎಷ್ಟು ಖುಷಿಯಾಗಿದೆ ಅದು. ಯಾವತ್ತೂ ಪ್ರಶ್ನೆ ಮಾಡಲಿ, ಯಾವ ರೋಗ ಬಂದಿಲ್ಲ. ನಾವು ಸ್ಟಾಕಿಸ್ಟ್ಗಳಾದ್ವಿ, ಸೊ ಇವತ್ತು ಆಯಿತು ಅಂತ ಹೇಳಿದ್ರೆ ಸಂಜೆಗೆ ಮತ್ತೆ ಕೂಡಿಡ್ತೇವೆ, ನಾಳೆಗೆ ಮತ್ತೆ ಒಂದಷ್ಟು ಕೂಡಿಡ್ತೇವೆ, ಸಾಲಿಲ್ಲ ಮತ್ತೆ ನಾಳೆ ಮಕ್ಕಳಿಗೂ ಬೇಕು ಅಂತ ಕೂಡಿಡುವಂಥ ಒಂದು ಯೋಚನೆಯಲ್ಲಿ ಬಂದಿದ್ದರಿಂದ ನಮಗೆ ಪರಿಸರ ಸ್ವಲ್ಪ ನಮ್ಗೆ ಆಗಿಂದಾಗೆ ಪೆಟ್ಟು ಕೊಡ್ತಾ ಇರ್ತದೆ. ಈಗ ನಾವು ಮೊನ್ನೆ ಕೊಡ್ತು, ನಮಗೆ ಆವಾಗ 19 ಎಲ್ರಿಗೂ ಕೊಡ್ತು ಸರಿಯಾಗಿ.
1: ಹೌದು ಸರ್.
0: ಅಲ್ವಾ, ಗುಡ್ಡೆ ಹಾಕ್ಕೋಬೇಡಿ, ಆ ಸೀಸನಿಗೆ ನಿಮ್ಗೆ ಎಲ್ಲವನ್ನೂ ಕೊಡ್ತೀನಿ ಅಂತ ಹೇಳಿದೆ. ಆ ಕಡೆಗೆ ನಮ್ಮ ನಡೆ ಬಂತು ಅಂತ ಹೇಳಿದ್ರೆ, ಸೊ ನಾವು ಪರಿಸರಕ್ಕೆ ಪೂರ್ವಕವಾಗಿ ಪರಿಸರನು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳತ್ತೆ ಅಂತ. ಒಂದು ಸಸ್ಯಗಳ ಕೆಳಗಡೆ ಚಿಕ್ಕ ಚಿಕ್ಕ ಗಿಡಗಳು ಬೆಳೀತದೆ, ಅದ್ರ ಮೇಲೆ ದೊಡ್ಡ ಮರ ಬೆಳೀತದೆ ಅಲ್ವಾ. ಸೊ ಅಲ್ಲಿ ಒಂದು ಒಂದೇ ಲೆವೆಲ್ ಇರಲ್ಲ ಯಾವುದನ್ನು. ಸೊ ಆ ವಾತಾವರಣದಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ಯಾವ್ಯಾವುದು ಎಷ್ಟೆಷ್ಟು ಬೇಕಷ್ಟನ್ನು ತಗೊಳ್ತದೆ, ಸೂರ್ಯನ ಶಕ್ತಿನ ತಗೊಳ್ತದೆ, ಮತ್ತು ಅದನ್ನು ಭೂಮಿಗೆ ತುಂಬಿಸ್ತದೆ, ಮತ್ತು ಇಡೀ ಜೀವಿಗಳಿಗೆ ಆಹಾರ ಕೊಡುವಂಥ ಒಂದು ಪರಿಕಲ್ಪ ಇದು ಇದೆ ಅಲ್ಲಿ ಪರಿಸರದಲ್ಲಿ ಇದೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಭೂಮಿ ಮೇಲೆ ಯಾವುದೇ ಗಿಡ ಆಗಲಿ ಅಥವಾ ಯಾವುದೇ ಒಂದು ಮರಗಳಾಗಲಿ ಯಾರಿಗೂ ತೊಂದರೆನ ಕೊಡೋದಿಲ್ಲ. ಹಾಗೆ ಮನುಷ್ಯ ಎಷ್ಟು ಸ್ವಾರ್ಥಿ ಅಂದರೆ, ತನಗೆ ಯಾವುದು ಅವಶ್ಯಕತೆ ಇಲ್ವೋ, ತನಗೆ ಯಾವುದು ಉಪಯೋಗಕ್ಕೆ ಬರಲ್ವೋ ಅಂಥ ಗಿಡ ಮರಗಳನ್ನ ಕತ್ತರಿಸ್ತಾ ಇದ್ದಾನೆ. ಆದರೆ ಆ ಗಿಡ ಮರಗಳು ಎಷ್ಟೋ ಜೀವಿಗಳಿಗೆ ಆಧಾರ ಆಗಿದೆ ಅನ್ನೋ ಒಂದು ಅಂಶವನ್ನು ಯಾರೂ ತಿಳ್ಕೊಳ್ತಾ ಇಲ್ಲ ಅಂತ ಹೇಳಿ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ರು. ಹಾಗಿದ್ರೆ ಈ ವಿವರಣೆಗಳೆಲ್ಲವೂ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಹಾಗೆ ಇಷ್ಟೋ ತನಕ ಪರಿಸರ ಕಾಳಜಿಯ ಬಗ್ಗೆ ವಿವರಣೆ ನೀಡಿದಂತಹ ಮುರಳೀಧರ್ ಗುಂಗುರ್ಮಳೆ ಅವರಿಗೆ ಆತ್ಮೀಯ ಧನ್ಯವಾದನ ತಿಳಿಸ್ತಾ, ಕೇಳುಗರೆ ಇದುವರೆಗೂ ನೀವು ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
8: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲ್

ಹಿಂಗ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಾನೆ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೇನೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಜಾಗ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಹಿಲ್ ಸ್ಟೇಷನ್ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವುದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿರುವಂತಹ ಮೈದಾಡಿ ಎನ್ನುವಂತಹ ಒಂದು ಗುಡ್ಡದ ಬಗ್ಗೆ. ಇದನ್ನ ಮೈದಾಡಿ ವ್ಯೂ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ಸುಂದರವಾದ ಹಾಗೆ ಅಷ್ಟೊಂದು ಪ್ರಸಿದ್ಧತೆಯನ್ನ ಪಡೆದುಕೊಳ್ಳದೇ ಇರುವಂತಹ ಒಂದು ಹಿಡನ್ ಪ್ಲೇಸ್ ಆಗಿದೆ ಈ ಒಂದು ಮೈದಾಡಿ ಗುಡ್ಡ. ಇದು ಕಳಸ ಪಟ್ಟಣದಿಂದ ಕೇವಲ 15 ಕಿಲೋಮೀಟರ್ನಲ್ಲಿ ಇದ್ದು ಸಮುದ್ರ ಮಟ್ಟದಿಂದ ಸುಮಾರು 2700 ಅಡಿ ಎತ್ತರದಲ್ಲಿ ಇದೆ. ಹಾಗೆ ಇಲ್ಲಿ ಕುದುರೆಮುಖ ಶ್ರೇಣಿ ಮತ್ತೆ ಬಲ್ಲಾಳರಾಯನ ದುರ್ಗದ ಅದ್ಭುತ ನೋಟವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಪ್ರಸಿದ್ಧ ರಾಣಿಝರಿ ವಿ ಪಾಯಿಂಟ್ ಕೂಡ ಇದರ ಸಮೀಪದಲ್ಲೇ ಇದೆ. ಇದು ಕರ್ನಾಟಕದ ಅತ್ಯುತ್ತಮ ಮತ್ತೆ ಪ್ರಶಾಂತವಾದ ಸೂರ್ಯಾಸ್ತದ ತಾಣವಾಗಿದೆ ಅಂತಲೇ ಹೇಳಬಹುದು. ಹಾಗೆ ಇದು ಬೆಂಗಳೂರಿನಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ತುಂಬಾನೇ ಅದ್ಭುತವಾಗಿರುವ ತಾಣ ಇದಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಮೈದಾಡಿ ಗುಡ್ಡದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿಗೆ ಹೋಗಬೇಕು ಅಂದ್ರೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಹಿಡನ್ ಪ್ಲೇಸ್ನ ಬಗ್ಗೆ ತಿಳಿಸ್ತಾ ಇದ್ದೆ. ಅದು ಕೂಡ ಒಂದು ಹಿಲ್ ಸ್ಟೇಷನ್ ಆಗಿದೆ. ಆ ಒಂದು ಹಿಲ್ ಸ್ಟೇಷನ್ ಇರೋದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಮೀಪದಲ್ಲಿ ಮೈದಾಡಿ ಗುಡ್ಡ ಅಂತ ಹೇಳಿ. ಸೊ ಹಾಗಿದ್ರೆ ಈ ಮೈದಾಡಿ ಗುಡ್ಡದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಮೈದಾಡಿ ಗುಡ್ಡ ಸಮುದ್ರ ಮಟ್ಟದಿಂದ ಸುಮಾರು 2700 ಅಡಿ ಎತ್ತರದಲ್ಲಿದೆ. ಪಶ್ಚಿಮ ಘಟ್ಟಗಳ ರಮಣೀಯ ದೃಶ್ಯಗಳನ್ನು ವೀಕ್ಷಿಸುವುದಕ್ಕೆ ಇದು ಅತ್ಯುತ್ತಮ ಜಾಗವಾಗಿದೆ ಅಂತಲೇ ಹೇಳಬಹುದು. ಹಾಗೆ ಇದು ಕಳಸ ಪಟ್ಟಣದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಈ ಒಂದು ಹಿಲ್ ಸ್ಟೇಷನ್ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇಲ್ಲಿಗೆ ಹೋಗೋದಕ್ಕೆ ಯಾವುದೇ ರೀತಿಯ ಕಠಿಣವಾದಂತಹ ಟ್ರಕ್ಕಿಂಗ್ ಇರುವುದಿಲ್ಲ. ವಾಹನ ನಿಲುಗಡೆಗೆ ಜಾಗ ಇದೆ, ಪಾರ್ಕಿಂಗ್ ಏರಿಯಾ ಇದೆ. ಇಲ್ಲಿ ಕೇವಲ 5-10 ನಿಮಿಷಗಳ ಕಾಲ ಹುಲ್ಲುಗಾವಲಿನಲ್ಲಿ ನಡೆದು ವ್ಯೂ ಪಾಯಿಂಟ್ ಅನ್ನು ತಲುಪಬಹುದು. ಇಲ್ಲಿ ಹಾಗೆ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸುರಕ್ಷತೆಯ ದೃಷ್ಟಿಯಿಂದ ಬೆಟ್ಟದ ಮೇಲೆ ರಾತ್ರಿ ತಂಗೋದಕ್ಕೆ ಅಂದ್ರೆ ಉಳಿಯೋದಕ್ಕೆ ವ್ಯವಸ್ಥೆ ಇರುವುದಿಲ್ಲ. ನೈಟ್ ಕ್ಯಾಂಪಿಂಗ್ ಏನಾದರೂ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚು ಕಾಡು ಪ್ರಾಣಿಗಳು, ವನ್ಯಜೀವಿಗಳು ಇರ್ತವೆ. ಸಾಮಾನ್ಯವಾಗಿ ಕಾಡು ಎಮ್ಮೆಗಳಿರಬಹುದು, ಹುಲಿ, ಚಿರತೆ ಇಂತಹ ಜೀವಿಗಳು ಕೂಡ ಹೆಚ್ಚಾಗಿ ಈ ಒಂದು ಪ್ರದೇಶದಲ್ಲಿ ಇರೋದ್ರಿಂದ ನೈಟ್ ಇಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಇದು ರಕ್ಷಿತಾರಣ್ಯ ಅಂಚಿನಲ್ಲಿರೋದ್ರಿಂದ ಪ್ಲಾಸ್ಟಿಕ್ ಎಸೆಯೋದಿರಬಹುದು, ಧೂಮಪಾನ ಅಥವಾ ಮದ್ಯಪಾನ ಮಾಡುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಮೈದಾಡಿ ಬೆಟ್ಟದ ತಳಭಾಗದಲ್ಲಿ ಕಳಸ ಸುತ್ತಮುತ್ತಲಿನ ಕೆಲವು ಸುಂದರವಾದ ಕಾಫಿ ತೋಟಗಳ ನಡುವೆ ಹೋಮ್ ಸ್ಟೇಗಳು ಕೂಡ ಲಭ್ಯವಿದೆ. ಇಲ್ಲಿ ನಿಮಗೆ ಮಲೆನಾಡಿನ ಶೈಲಿಯ ಆಹಾರ ಮತ್ತು ವಾಹನಗಳ ವ್ಯವಸ್ಥೆ ಕೂಡ ಸಿಗುತ್ತೆ. ನೀವು ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗ್ತೀರಾ ಅಂತ ಹೇಳಿದ್ರೆ ಅವರೇ ನಿಮಗೆ ಜೀಪ್ ವ್ಯವಸ್ಥೆ ಕೂಡ ಮಾಡ್ತಾರೆ. ಆ ಒಂದು ಜೀಪ್ನಲ್ಲಿ ನೀವು ಹೋಗಿ ಬರಬಹುದಾಗಿದೆ. ಇನ್ನು ಇಲ್ಲಿಗೆ ಅಂದ್ರೆ ಮೈದಾಡಿ ಗುಡ್ಡಕ್ಕೆ ಭೇಟಿಯನ್ನ ನೀಡುವುದಕ್ಕೆ ಉತ್ತಮವಾಗಿರುವ ಸಮಯ ಯಾವುದು ಅಂತ ಕೇಳಿದ್ರೆ, ಬೇಸಿಗೆ ಕಾಲ ಅಂದ್ರೆ ಮಾರ್ಚ್ ಮೇ ಅಲ್ಲಿ ಹವಾಮಾನ ಸ್ವಲ್ಪ ಬಿಸಿಯಾಗಿದ್ರೂ ಗಾಳಿಯು ಸ್ವಚ್ಛವಾಗಿರುತ್ತೆ. ಬೆಳಗಿನ ಜಾವದ ವೀಕ್ಷಣೆಗೆ ಇದೊಂದು ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು. ಇನ್ನು ಕಳಸ ಕಡೆ ಹೆಚ್ಚಾಗಿ ತಂಪಾದ ಪ್ರದೇಶವೇ ಇರುತ್ತೆ, ಅಷ್ಟಾಗಿ ಬಿಸಿಲು ಇಲ್ಲದೆ ಇರೋದ್ರಿಂದ ನೀವು ಮಾರ್ಚ್ ಮೇನಲ್ಲಿ ಕೂಡ ಹೋಗಬಹುದು. ಇನ್ನು ಮೇ ಟೈಮ್ನಲ್ಲಿ ಆಗಾಗ ಮಳೆ ಆಗ್ತಿರುವಂತಹ ಸಾಧ್ಯತೆ ಕೂಡ

ಇರೋದ್ರಿಂದ ನಿಮಗೆ ತಣ್ಣನೆಯ ವಾತಾವರಣ ಕೂಡ ಇರುತ್ತೆ. ಇನ್ನು ಚಳಿಗಾಲದಲ್ಲಿ ನೀವು ಹೋಗ್ತೀರಾ ಅಂದ್ರೆ ಕೂಡ ಒಳ್ಳೇದು ಅಂತಾನೆ ಹೇಳಬಹುದು. ಬೆಳಗಿನ ಜಾವ ಇಡೀ ಕಣಿವೆಯು ಬಿಳಿ ಮೋಡಗಳ ಹಾಸಿಗೆಯಂತೆ ಕಾಣುತ್ತೆ. ಒಂದ್ ರೀತಿ ಬೆಡ್ ಆಫ್ ಕ್ಲೌಡ್ ಅಂತಾನೆ ಹೇಳ್ಬಹುದಲ್ವಾ, ಆ ರೀತಿಯಾಗಿ ಕಾಣುತ್ತೆ. ಹಾಗೆ ಫೋಟೋಗ್ರಾಫಿ ಏನಾದರೂ ನೀವು ಇಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಫೋಟೋಗ್ರಾಫಿಯನ್ನು ಕೂಡ ಮಾಡಬಹುದಾಗಿದೆ. ಜೊತೆಗೆ ಮಳೆಗಾಲದಲ್ಲಿ ಹೋಗ್ತೀರಾ ಅಂದರೆ ತುಂಬಾ ಸ್ಲಿಪ್ಪರಿ ಆಗಿರುತ್ತೆ, ಹೋಗುವಾಗ ತುಂಬ ಹುಷಾರಾಗಿ ಹೋಗಬೇಕು. ಲೀಚಸ್ಗಳು ಕೂಡ ತುಂಬಾ ಇರುತ್ತೆ, ಲೀಚಸ್ಗಳು ಕೂಡ ಕಚ್ಚುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಲೀಚಸ್ಗಳಿಗೆ ಪ್ರೊಟೆಕ್ಷನ್ ಅಂದರೆ ನೀವು ಏನು ಡೆಟಾಲ್ ಇರ್ಬೋದು ಅಥವಾ ಬೇರೆ ಬೇರೆಯ ಉಪ್ಪು ಇರಬಹುದು, ಈ ರೀತಿಯ ಒಂದಿಷ್ಟು ಥಿಂಗ್ಸ್ನ ನೀವು ಇಟ್ಕೊಂಡು ಹೋಗೋದು ತುಂಬಾ ಮುಖ್ಯವಾಗುತ್ತೆ. ಇಲ್ಲಾಂದರೆ ಲೀಚಸ್ ಕಚ್ಚುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಇನ್ನು ಬೆಳಿಗ್ಗೆ 6 ಗಂಟೆಯಿಂದ 7 ವರೆಗೆ ಒಳ್ಳೆಯ ವ್ಯೂ ನೋಡಬಹುದು. ಚಳಿಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಿಮಗೆ ವ್ಯೂ ಸಿಗುತ್ತೆ ಅಂತ ಹೇಳಿ ಹೇಳಲಿಕ್ಕಾಗುದಿಲ್ಲ. ಮಳೆ ಕಮ್ಮಿ ಇದ್ದ ಸಮಯದಲ್ಲಿ ಹೋದರೆ ಒಂದೊಳ್ಳೆ ವ್ಯೂನ ನೋಡಬಹುದು. ಇಲ್ಲ ಮಳೆ ಬರುವಂತಹ ಸಮಯದಲ್ಲಿ ನೀವೇನಾದರೂ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅಂತಹ ಒಳ್ಳೆ ವ್ಯೂ ಇರೋದಿಲ್ಲ, ಯಾಕಂದರೆ ಫುಲ್ ಮೋಡ ಕವಿದಿರುತ್ತೆ. ಆದ್ದರಿಂದ ನಿಮಗೆ ಅಷ್ಟಾಗಿ ನೋಡಲಿಕ್ಕೆ ಒಂದೊಳ್ಳೆ ವ್ಯೂ ಇರೋದಿಲ್ಲ ಅಂತಲೇ ಹೇಳಬಹುದು. ಇನ್ನು ಇಲ್ಲಿಗೆ ಬಂದರೆ ಯಾವೆಲ್ಲ ರೀತಿಯ ಫುಡ್ಗಳು ಸಿಗುತ್ತೆ, ಏನೆಲ್ಲ ಬ್ರೇಕ್ಫಾಸ್ಟ್ಗಳು ಸಿಗುತ್ತೆ ಅಂತ ಹೇಳಿದ್ರೆ, ಮಲೆನಾಡಿಗೆ ಹೋಗಿದ್ದೀರಾ ಅಂದರೆ ತಿನ್ನಲೇಬೇಕಾದಂತಹ ಕೆಲವೊಂದಿಷ್ಟು ಫುಡ್ಗಳಿದೆ. ಅದರಲ್ಲೂ ಕೂಡ ನೀರು ದೋಸೆ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಕಡುಬು ಇರ್ಬೋದು, ಹಾಗೆ ಫಿಲ್ಟರ್ ಕಾಫಿಯನ್ನು ಕೂಡ ನೀವು ಕುಡಿಬಹುದು. ಹಾಗಿದ್ರೆ ನೀವು ಮೈದಾಡಿ ಗುಡ್ಡಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಇಲ್ಲಿನ ಯಾವೆಲ್ಲ ಸ್ಥಳಗಳನ್ನು ನೀವು ವೀಕ್ಷಿಸಬಹುದು, ಯಾವೆಲ್ಲ ಪ್ರದೇಶಗಳು ಇಲ್ಲಿ ಇದೆ, ಇನ್ನು ಯಾವೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ, ಪ್ರವಾಸಿ ತಾಣಗಳಿಗೆ ನೀವು ಹೋಗಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜಯರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಮೈದಾಡಿ ಗುಡ್ಡದ ಬಗ್ಗೆ, ಹಾಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ತಿಳಿಸ್ತಾ ಇದೆ. ಈ ಒಂದು ಬೆಟ್ಟದ ಸೊಬಗು ಎಷ್ಟು ಚೆನ್ನಾಗಿದೆ ಅನ್ನೋದಾಗಿ ತಿಳಿಸ್ತಾ ಇದೆ. ಹಾಗಿದ್ರೆ ನೀವು ಮೈದಾಡಿ ಗುಡ್ಡಕ್ಕೆ ಹೋದ್ರೆ ಇನ್ನೂ ಯಾವೆಲ್ಲ ಪ್ಲೇಸ್ಗಳಿಗೆ ಹೋಗಬಹುದು, ಕಳಸ ಸುತ್ತಮುತ್ತಲು ಇನ್ನೂ ಯಾವೆಲ್ಲ ಪ್ರದೇಶಗಳು ಇದೆ ಅನ್ನೋದಾಗಿ ನೋಡೋದಾದ್ರೆ, ಕಳಸ ಸುತ್ತಮುತ್ತಲು ಅನೇಕ ಪ್ರೇಕ್ಷಣೀಯ ಸ್ಥಳಗಳು ಇದೆ. ಅದರಲ್ಲೂ ಕೂಡ ನೀವು ಒನ್ ಡೇಯಲ್ಲಿ ಹೋಗಿ ಬರ್ತೀನಿ ಅಂದರೆ ಕಷ್ಟ. ಒಂದೆರಡು ದಿನ ನೀವು ಇಲ್ಲೇ ಸ್ಟೇ ಆಗಿ ಹೋಗ್ತೀರಾ ಅಂದರೆ ಎಲ್ಲ ಪ್ಲೇಸ್ಗಳನ್ನ ಕೂಡ ಕವರ್ ಮಾಡಬಹುದಾಗಿದೆ. ನೀವು ಮುಂಜಾನೆ ಬೆಟ್ಟದ ತುದಿಯಲ್ಲಿ ತಲುಪಿ ಪಶ್ಚಿಮ ಘಟ್ಟಗಳ ಮೇಲೆ ಹರಡಿರುವ ಅಪೂರ್ವ ಮೋಡಗಳ ಸಮುದ್ರವನ್ನು ಕಣ್ತುಂಬಿಕೊಳ್ಬಹುದು. ಕುದುರೆಮುಖ ಪರ್ವತ ಶ್ರೇಣಿ ಮೇಲೆ ಸೂರ್ಯಾಸ್ತದ ಮೊದಲ ಕಿರಣ ಬೀಳುವ ದೃಶ್ಯವನ್ನು ನೋಡಬಹುದಾಗಿದೆ. ಹಾಗೆ ಹಸಿರು ಹಾಸಿದಂತಿರುವಂತಹ ಕೆಳಗೂರು ಚಹಾ ತೋಟ, ಹಾಗೆ ಪ್ರಸಿದ್ಧ ಕೆಳಗೂರು ಟೀ ಫ್ಯಾಕ್ಟರಿಗೆ ಕೂಡ ಭೇಟಿಯನ್ನು ನೀಡಬಹುದು. ಚಹಾ ಪುಡಿ ತಯಾರಿಕೆಯನ್ನು ಕೂಡ ವೀಕ್ಷಿಸಬಹುದಾಗಿದೆ. ಕಳಸ ಪಟ್ಟಣಕ್ಕೆ ಬಂದು ಸ್ಥಳೀಯ ಹೋಟೆಲ್ನಲ್ಲಿ ಮಲೆನಾಡು ಶೈಲಿಯ ಉಪಹಾರಗಳಾದಂತಹ ನೀರು ದೋಸೆ, ಅಕ್ಕಿ ರೊಟ್ಟಿ ಅಥವಾ ಕಡುಬುಗಳನ್ನು ತಿನ್ನಬಹುದು. ಹಾಗೆ ಬೆಸಿ ಫಿಲ್ಟರ್ ಕಾಫಿ ಕೂಡ ಕುಡಿಯಬಹುದಾಗಿದೆ. ಹಾಗೆ ಅಗಸ್ತ್ಯ ಮಹರ್ಷಿಗಳಿಗೆ ಸಂಬಂಧಿಸಿದಂತಹ ವಿಶಿಷ್ಟ ವಾಸ್ತುಶಿಲ್ಪ ಹೊಂದಿರುವ ಐತಿಹಾಸಿಕ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ನಂತರ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಹತ್ತಿರದ ತೂಗು ಸೇತುವೆ ಮೇಲೆ ಕೂಡ ನಡೆದು ಪ್ರಕೃತಿಯನ್ನ ಆಸ್ವಾದಿಸಬಹುದಾಗಿದೆ. ಹಾಗೆ ಅಂಬಾತೀರ್ಥಕ್ಕೆ ಹೋಗಬಹುದು. ಭದ್ರಾ ನದಿಯ ದೈತ್ಯಾಕಾರದ ಬಂಡೆಗಳ ನಡುವೆ ಹರಿಯುವ ಅತ್ಯಂತ ಶಾಂತ ಹಾಗೆ ಪವಿತ್ರ ಜಾಗವಾದ ಅಂಬಾತೀರ್ಥಕ್ಕೆ ಭೇಟಿ ನೀಡಿ ಇಲ್ಲಿನ ತಂಪಾದ ನೀರಿನ ತೊರೆಗಳಲ್ಲಿ ಸಮಯವನ್ನು ಕಳೆಯಬಹುದಾಗಿದೆ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಕಳಸ ಪಟ್ಟಣಕ್ಕೆ ಹಿಂತಿರುಗಿ ಮಲೆನಾಡಿನ ಶೈಲಿಯ ತಂಬುಳಿ, ಸ್ಥಳೀಯ ಸಾಂಬಾರ ಪದಾರ್ಥಗಳಿಂದ ಕೂಡಿದ ರುಚಿಕರವಾದಂತಹ ವೈಜ ಅಥವಾ ನಾನ್ ವೆಜ್ ಮಲೆನಾಡು ಊಟವನ್ನು ಸವಿಯಬಹುದು. ಹಾಗೆ ಸಂಜೆ 3:30 ಹೊತ್ತಿಗೆ ನೀವು ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗಬಹುದು. ರಾಣಿಜರಿ ಪಟ್ಟಣದ ಕಡೆಗೆ ಸ್ವಲ್ಪ ದೂರ ಚಾರಣ ಮಾಡಿ ಇಲ್ಲಿನ ಬೃಹತ್ ಪ್ರಪಾತದ ತುದಿಯಲ್ಲಿ ನಿಂತರೆ ಕೆಳಗಡೆ ದಟ್ಟ ಹಸಿರು ಕಣಿವೆಗಳು ಮತ್ತೆ ಕಣ್ಣು ಹಾಯಿಸಿದಷ್ಟು ಕಾಣುವ ಪಶ್ಚಿಮ ಘಟ್ಟಗಳ ಸಾಲು ರೋಮಾಂಚನ ಉಂಟು ಮಾಡುತ್ತೆ. ರಾಣಿಜರಿ ಅಥವಾ ಮೈದಾಡಿಯ ಯಾವುದಾದ್ರೂ ಸುರಕ್ಷಿತ ಮತ್ತು ಎತ್ತರದ ಜಾಗದಲ್ಲಿ ನಿಂತು ಹಾಗೆ ಇಲ್ಲಿಗೆ ಹೋದ್ರೆ ನೀವು ಸೂರ್ಯಾಸ್ತದ ದೃಶ್ಯವನ್ನು ಕೂಡ ನೋಡಬಹುದಾಗಿದೆ. ಇನ್ನು ನೀವಿಲ್ಲಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಉತ್ತಮವಾದಂತಹ ರಸ್ತೆ ಮಾರ್ಗ ಇರುವುದಿಲ್ಲ, ಎಲ್ಲವೂ ಕೂಡ ಹಾಫ್ ರೋಡ್ ಆಗಿರುತ್ತೆ. ಸೊ ಹಾಗಾಗಿ ಜೀಪ್ ಮೂಲಕವೇ ಜೀಪನ್ನು ಬಾಡಿಗೆಗೆ ಪಡೆದು ನೀವು ಹೋಗಬೇಕಾಗುತ್ತೆ. ಇನ್ನು ಬೈಕ್ನಲ್ಲಿ ಆದರೆ ಹೋಗಬಹುದು, ಕಾರ್ನಲ್ಲಿ ನಿಮಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ನೀವು ಜಾಕೆಟ್ಗಳನ್ನು, ಸ್ವೆಟರ್ಗಳನ್ನು, ಟ್ರಕ್ಕಿಂಗ್ ಮಾಡೋದಕ್ಕೆ ಅನುಕೂಲವಾಗಿರುವಂತಹ ಶೂಗಳನ್ನು, ನೀರಿನ ಬಾಟಲಿಗಳನ್ನು, ಜೊತೆಗೆ ಒಂದಿಷ್ಟು ಸ್ನ್ಯಾಕ್ಸ್ನ ಕೂಡ ಇಟ್ಕೊಂಡು ಹೋಗೋದು ತುಂಬಾ ಮುಖ್ಯವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಮೈದಾಡಿ ಗುಡ್ಡದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ಎಲ್ಲಾ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686926 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬರ್ಮಾ ದೇಶದಲ್ಲಿ ಒಬ್ಬ ಬುದ್ಧ ಭಿಕ್ಷುವಿರ್ತಾರೆ. ಅವರು ಒಳ್ಳೆಯ ಕಲಾಕಾರರು, ಅಂದರೆ ಒಳ್ಳೆಯ ಚಿತ್ರಕಾರರಾಗಿರ್ತಾರೆ. ಬರ್ಮಾ ದೇಶದಲ್ಲಿ ಒಂದು ಬುದ್ಧ ದೇವಾಲಯದ ವಿನ್ಯಾಸವನ್ನು ಇವರು ಮಾಡಬೇಕಾಗಿರುತ್ತೆ. ಆ ದೇವಸ್ಥಾನದ ಡಿಸೈನ್ ಇವರು ಮಾಡಬೇಕಾಗಿರುತ್ತೆ. ಬುದ್ಧ ದೇವಾಲಯಕ್ಕೆ ಇವರು ಕೆಲಸ ಮಾಡಲಿಕ್ಕೆ ಬುದ್ಧ ಭಿಕ್ಷು ಒಬ್ಬರು ಬಂದಿರ್ತಾರೆ. ಅವರಿಗೆ ಅವರ ಕೆಲಸದಲ್ಲಿ ಅಪಾರ ಶ್ರದ್ಧೆ ಇರುತ್ತೆ. ಅಷ್ಟೊಂದು

ಈ ದಿನ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಈ ದಿನ ಈ ಕೆಲಸ ಚೆನ್ನಾಗಾಯ್ತು, ಇದರಲ್ಲಿ ಒಂದು ಸ್ವಲ್ಪ ಈ ರೀತಿ ಡಿಸೈನ್ ಬರಬೇಕಿತ್ತು, ಆ ರೀತಿ ಡಿಸೈನ್ ಬರಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಬುದ್ಧ ಭಿಕ್ಷುವಿಗೂ ಕೂಡ ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ತಾ ಇರ್ತ ಆ ಹುಡುಗ. ಇನ್ನೇನು ಎಲ್ಲ ಕೆಲಸ ಮುಗಿದು ಇನ್ನು ಸ್ವಲ್ಪ ಕೆಲಸ ಬಾಕಿ ಇರುತ್ತೆ. ಕಟ್ಟಡದ ಪ್ರವೇಶ ದ್ವಾರ, ಮುಖ್ಯವಾಗಿ ಪ್ರವೇಶ ದ್ವಾರ ಸುಂದರವಾಗಿ ಕಾಣಲಿಕ್ಕೆ ಸಾಕಷ್ಟು ಶ್ರಮ ಪಡ್ತಾ ಇರ್ತಾನೆ ಆ ಬುದ್ಧ ಭಿಕ್ಷು. ಅದೊಂದು ವಿನ್ಯಾಸ ಬಾಕಿ ಉಳಿದಿರುತ್ತೆ. ಯಾವುದೇ ಒಂದು ಕೆಲಸ ಮಾಡುವಾಗ ಅದರ ಒಂದು ಪ್ಲ್ಯಾನ್ ಅಂತ ಮಾಡ್ಕೊಳ್ತೀವಿ, ಒಂದು ಶೀಟಲ್ಲೋ ಯಾವುದ್ರಲ್ಲೋ ಬರ್ಕೊಳ್ತೀವಲ್ವ. ಹಾಗೆ ಭಿಕ್ಷು ಕೂಡ ತನ್ನ ಬಳಿ ಇದ್ದಂತಹ ಬಿಳಿ ಬಟ್ಟೆಯ ಮೇಲೆ ಆ ಪ್ರವೇಶ ದ್ವಾರದ ಚಿತ್ರವನ್ನು ಬಿಡಿಸ್ಲಿಕ್ಕೆ ಕೂತ. ಅಷ್ಟು ದೊಡ್ಡ ಬುದ್ಧ ದೇವಾಲಯ ಇದ್ದಾಗ ಪ್ರವೇಶ ದ್ವಾರ ತುಂಬ ಚೆನ್ನಾಗೇ ಇರಬೇಕಲ್ವ. ಅದರ ಒಂದು ಡಿಸೈನು, ಆ ಕೆಲಸ, ಆ ಸೂಕ್ಷ್ಮತೆಯ ಕೆಲಸ ತುಂಬಾ ಮುಖ್ಯವಾಗತ್ತೆ. ಅದಕ್ಕೋಸ್ಕರ ಯಾವ ರೀತಿ ಇದ್ರೆ ಚೆನ್ನಾಗಿ ಅಂತ ಆ ಪ್ರವೇಶ ದ್ವಾರದ ಒಂದು ಚಿತ್ರವನ್ನು ಅವನ ಹತ್ತಿರ ಇದ್ದಂತಹ ಬಿಳಿ ಬಟ್ಟೆಯ ಮೇಲೆ ಬರಿತಾ ಇರ್ತಾರೆ, ಡಿಸೈನ್ ಮಾಡ್ತಾ ಇರ್ತಾರೆ. ಆ ಡಿಸೈನನ್ನು ಆ ಹುಡುಗ ನೋಡ್ತಾ ಇರ್ತಾನೆ. ಹೇಗಿದೆ ಈ ಡಿಸೈನ್, ಚೆನ್ನಾಗಿದೆ ಅಲ್ವಾ ಅಂತ ಬುದ್ಧ ಭಿಕ್ಷು ತೋರಿಸಿದಾಗ ಆ ಹುಡುಗ ತಕ್ಷಣ, ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ, ಒಂದು ಕಡೆ ಸ್ವಲ್ಪ ಎತ್ತರವಾಗಿದೆ, ಇನ್ನೊಂದು ಕಡೆ ಸ್ವಲ್ಪ ಸಣ್ಣದಾಗಿದೆ ಅಂತ ಏನೋ ಹೇಳ್ತಾನೆ. ಆ ಭಿಕ್ಷು ಆ ಡಿಸೈನ್ ಬಿಡಿಸಿದಂತಹ ಬಟ್ಟೆಯನ್ನು ಬಿಸಾಡ್ತಾರೆ, ಮತ್ತೊಂದು ಚಿತ್ರ ಬರೀತಾರೆ. ಆಗ ಆ ಹುಡುಗನನ್ನು ಕೇಳ್ತಾರೆ, ಆ ಚಿತ್ರದಲ್ಲಿ ಎತ್ತರ ತುಂಬಾ ಇತ್ತು, ಈಗ ಈ ಚಿತ್ರದಲ್ಲಿ ಅಗಲ ಜಾಸ್ತಿ ಆಗಿದೆ, ಡಿಸೈನ್ ಏನೋ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು, ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾರೆ. ಆಗ ಮತ್ತೆ ಆ ಬುದ್ಧ ಭಿಕ್ಷು ಇನ್ನೊಂದು ಚಿತ್ರವನ್ನು ಬರೀತಾರೆ. ಆಗ ಮತ್ತೆ ಆ ಹುಡುಗ, ಇದು ಕೂಡ ಸರಿಯಿಲ್ಲ ಅಂತ ಹೇಳ್ತಾರೆ. ಈ ಒಂದಲ್ಲ ಎರಡಲ್ಲ ಇದೇ ರೀತಿಯಲ್ಲಿ ನೂರಾರು ಚಿತ್ರಗಳನ್ನು ಬಿಡಿಸ್ತಾರೆ. ಆದರೆ ಅದರಲ್ಲಿ ಏನಾದರೂ ಒಂದು ತಪ್ಪು ತೋರಿಸ್ತಾನೆ ಇದ್ದ ಈ ಹುಡುಗ. ಇದೇ ರೀತಿಯಲ್ಲಿ ತಿಂಗಳುಗಳೇ ಕಳೆದೋಗ್ಬಿಟ್ಟು ಇಡೀ ಕಟ್ಟಡ ಕಟ್ಟಲಿಕ್ಕೆ ತೆಗೆದುಕೊಂಡಂತಹ ಸಮಯದ ಅರ್ಧ ಭಾಗ ಈ ದ್ವಾರದ ವಿನ್ಯಾಸಕ್ಕಾಗೇ ಬಳಸಲಾಗಿತ್ತು. ದೇವಸ್ಥಾನದ ಸಂಪೂರ್ಣ ಕೆಲಸ ಆಗೋಗಿದೆ, ಆದರೆ ಪ್ರವೇಶ ದ್ವಾರವನ್ನು, ಆ ಬಾಗಿಲು ಮಾತ್ರ ಒಂದು ಮಿಕ್ಕಿದೆ. ಆ ಬಾಗಿಲಿನ ಒಂದು ಡಿಸೈನ್ ಇವರಿಗೆ ಆಗ್ತಾ ಇಲ್ಲ, ಒಂದಲ್ಲ ಎರಡಲ್ಲ ಸಾವಿರಾರು ಡಿಸೈನ್ ಬಿಡಿಸಿದ್ರೂ ಅದ್ಯಾಕೋ ಇವರಿಗೆ ತೃಪ್ತಿ ತರಲಿಲ್ಲ. ಅಂದರೆ ಆ ಹುಡುಗನಿಗೆ ತೋರಿಸ್ಕೊಳ್ತಾ ಬಿಡಿಸ್ತಾ ಇದ್ರು, ಆದರೆ ಆ ಹುಡುಗ ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ, ಅದು ಇದೆ, ಇದು ಇದೆ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಇರಬೇಕಿತ್ತು, ಅದು ಇರಬೇಕಿತ್ತು ಅಂತ ಹೇಳೋ ಕಾರಣಕ್ಕೆ ಅವರು ಕೂಡ ಬೇರೆ ಬೇರೆ ಬೇರೆ ಥರ ಪ್ರಯತ್ನ ಪಡ್ತಾನೆ ಇದ್ರು ಬುದ್ಧ ಭಿಕ್ಷು. ಹೀಗೆ ಭಿಕ್ಷುವಿಗೆ ತುಂಬ ಬೇಸರ ಆಗತ್ತೆ. ತಮ್ಮ ಕುಶಲತೆಯ ಬಗ್ಗೆ, ತಮ್ಮ ಕಲೆಯ ಬಗ್ಗೆ ಅವರಿಗೆ ಸಂಶಯ ಮೂಡುತ್ತೆ. ಛೇ, ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ನಾನು ಇಷ್ಟೊಂದು ಡಿಸೈನ್ ಮಾಡ್ತಾ ಇದ್ದೀನಿ, ಆದರೂ ಯಾವುದು ತೃಪ್ತಿ ತರ್ತಾ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಬೇಸರ ಆಗುತ್ತೆ. ಅಷ್ಟೊಂದು ನೂರಾರು ಚಿತ್ರ ಬಿಡಿಸಿ ಬಿಡಿಸಿ ಬಿಡಿಸಿ ಬಟ್ಟೆಗಳು ಕೂಡ ಖಾಲಿಯಾಗಿಬಿಟ್ಟಿರುತ್ತೆ. ವೈಟ್ ಬಟ್ಟೆ ಮೇಲೆ ಆ ಚಿತ್ರವನ್ನು ಬಿಡಿಸ್ತಾ ಇರ್ತಾರಲ್ವಾ. ಕೊನೆಗೊಂದು ದಿನ ಭಿಕ್ಷುವಿನ ಬಳಿ ಒಂದೇ ಒಂದು ಬಟ್ಟೆ ಉಳಿಯುತ್ತೆ. ಅಂತಹ ಸಮಯದಲ್ಲಿ ಮತ್ತೆ ಬಿಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ವೇಳೆಗೆ ಭಿಕ್ಷು ಒಬ್ಬರೇ ಇರ್ತಾರೆ, ಆ ಹುಡುಗ ಪೇಟೆಗಂತ ಏನೋ ತರಲಿಕ್ಕೆ ಸಿಟಿಗಂತ ಹೋಗಿರ್ತಾರೆ, ಅಂದರೆ ಪೇಟೆಗೆ ಹೋಗಿರ್ತಾನೆ. ಬುದ್ಧ ಭಿಕ್ಷು ಒಬ್ಬರೇ ಕುಳಿತುಕೊಂಡು ಆರಾಮವಾಗಿ ನಿರಾಳವಾಗಿ ಚಿತ್ರವನ್ನು ಬಿಡಿಸ್ತಾರೆ. ಕೇವಲ ಸ್ನೇಹಿತರೆ ಒಂದು ಗಂಟೆಯ ಸಮಯದಲ್ಲೇ ಆ ಚಿತ್ರವನ್ನು ಬಿಡಿಸ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಆ ಚಿತ್ರವನ್ನು ನೋಡಿ ಅವರಿಗೆ ಖುಷಿಯಾಗತ್ತೆ, ತೃಪ್ತಿ ತರುತ್ತೆ, ತುಂಬಾ ಖುಷಿಯಿಂದ ಆತ್ಮವಿಶ್ವಾಸದಿಂದ ಇರ್ತಾರೆ. ಅವರು ಆ ಪ್ರವೇಶ ದ್ವಾರದ ಚಿತ್ರವನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಆ ಹುಡುಗನು ಕೂಡ ಬರ್ತಾನೆ. ಆ ಹುಡುಗನು ಕೂಡ ಆ ಚಿತ್ರವನ್ನು ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ, ಇಷ್ಟು ದಿನ ಅಷ್ಟೊಂದು ಚಿತ್ರಗಳನ್ನ ಬಿಡಿಸಿದ್ರಿ, ಏನಾದರೂ ಒಂದು ಮಿಸ್ಟೇಕ್ ಇರ್ತಾ ಇತ್ತು, ಇವತ್ತೇನು ಒಂದೇ ತಾಸಲ್ಲಿ ಇಷ್ಟು ಒಂದು ಒಳ್ಳೆಯ ಚಿತ್ರವನ್ನು ಬಿಡಿಸಿದ್ದೀರಿ, ಏನು ಕಾರಣ, ಇದರ ರಹಸ್ಯ ಏನು ಅಂತ ಕೇಳ್ತಾನೆ. ಆಗ ಆ ಬುದ್ಧ ಭಿಕ್ಷು ಹೇಳ್ತಾರೆ, ನೋಡು, ಇಷ್ಟು ದಿನ ನಾನು ನಿನ್ನನ್ನು ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆ ಪ್ರಯತ್ನ ಸಹಜವಾಗಿ ನನ್ನ ಸಹಜತೆಯನ್ನು ಕೊಂದಾಗ್ತಾ ಇತ್ತು. ನೀನಿದೀಯಾ, ನಾನು ನಿನಗೆ ತೃಪ್ತಿ ಪಡಿಸ್ಬೇಕು, ನಿನಗೆ ಖುಷಿ ಪಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾನು ಆ ಚಿತ್ರವನ್ನು ಬಿಡಿಸ್ತಾ ಇದ್ದೆ. ನಿನಗೆ ಖುಷಿ ಪಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನನ್ನ ಕೆಲಸ ಎಲ್ಲವನ್ನ ನಾನು ಮರಿತಾ ಇದ್ದೆ. ಈ ದಿನ ಕೇವಲ ನನ್ನ ಆತ್ಮ ಸಂತೋಷಕ್ಕಾಗಿ ನಾನು ಕೆಲಸ ಮಾಡಿದೆ. ಒಳ್ಳೆಯ ಚಿತ್ರ ಮೂಡಿ ಬಂತು, ಒಳ್ಳೆಯ ಚಿತ್ರ ಇದಾಯಿತು ಅಂತ ಹೇಳ್ತಾರೆ.

0: ತದನಂತರ ಆ ಬುದ್ಧ ದೇವಾಲಯ ಕೂಡ ಸಂಪೂರ್ಣಗೊಳ್ಳುತ್ತೆ ಸ್ನೇಹಿತರೆ. ಆ ಬುದ್ಧ ಭಿಕ್ಷು ಯಶಸ್ಸಿನ ರಹಸ್ಯವನ್ನು ಬಹಳ ಸರಳವಾಗಿ ಅವರ ಶಬ್ದಗಳಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಇವರ ಮಾತು ನಮ್ಮೆಲ್ರಿಗೂ ಕೂಡ ಅನ್ವಯಿಸುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ, ಎಲ್ಲಿಯವರೆಗೂ ನಾವು ಬೇರೆಯವರನ್ನು ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೀವೋ ಅಲ್ಲಿಯವರೆಗೂ ನಮ್ಮ ಕೆಲಸ ಎಲ್ಲಿ ಕೂಡ ಶ್ರೇಷ್ಠ ಆಗೋದಿಲ್ಲ. ನಾವು ನಮ್ಮ ಆತ್ಮವನ್ನು ಮೆಚ್ಚಿಸುವುದಕ್ಕಾಗಿ, ನಮ್ಮ ಖುಷಿಗಾಗಿ ನಾವು ಯಾವಾಗ ಮಾಡ್ತೀವೋ ಆಗ ಆ ಕೆಲಸ ಶ್ರೇಷ್ಠವಾಗತ್ತೆ. ಈಗ ನಾವು ಮಾಡುವ ಅಡುಗೆ ಕೆಲಸ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಜೊತೆಗೆ ನಾವೊಂದು ಗೀತೆಯನ್ನು ಹಾಡೋದಿರ್ಬೋದು, ಹಾಗೆ ನಾವು ಬಿಡಿಸುವ ಚಿತ್ರ ಇರ್ಬೋದು, ಅದು ಕೇವಲ ಬೇರೆಯವರನ್ನು ಮೆಚ್ಚಿಸ್ಲಿಕ್ಕೆ ಆಗಬಾರ್ದು. ನಮ್ಮ ಆತ್ಮತೃಪ್ತಿಗಾಗಿ, ನಮ್ಮ ಖುಷಿಗಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಆ ಕೆಲಸನೂ ಚೆನ್ನಾಗಿರುತ್ತೆ, ನಮಗೂ ಕೂಡ ಖುಷಿ ಸಿಗತ್ತೆ. ಯಾರೋ ನನ್ನನ್ನು ಹೊಗಳಿ ಅಂತ ಕೆಲಸ ಮಾಡೋ ಬದಲಾಗಿ ನಮ್ಮ ಖುಷಿಗೋಸ್ಕರ, ನಮ್ಮ ಆತ್ಮ ಸಂತೋಷಕ್ಕೋಸ್ಕರ ಖುಷಿಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ಸಕ್ಸಸ್ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಕುಸ್ಕೂರ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ, ಹಾಗೆ ಲೇಖನವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆ ಸ್ವರಚಿತ ಕವನ ಮತ್ತು ಲೇಖನದ ಬಗ್ಗೆ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದಸರಾ ಬೊಂಬೆ ಹಬ್ಬ.
2: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
3: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
1: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
3: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
1: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
3: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
1: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
3: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
1: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಕುಸ್ಕೂರ್ ಅವರು ಅವರೇ ಬರೆದಂತಹ ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಶುಭಾ ಕುಸ್ಕೂರ್ ಅವರಿಂದ ಸ್ವರಚಿತ ಕವನಗಳನ್ನು ಕೇಳೋಣ.
6: ನಮಸ್ಕಾರಗಳು, ನಾನು ಶ್ರೀಮತಿ ಶುಭಾ ಕುಸ್ಕೂರ್. 90.8 FM ಬಾನುಲಿಯ ಕೇಳುವರಿಗೆಲ್ಲ ನನ್ನ ಬೆಳಗಿನ ಶುಭೋದಯಗಳು. ಇವತ್ತು ನಾನು ಒಂದು ಕವನ ವಾಚನ ಮಾಡ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ನಮ್ಮ ಆಸ್ತಿ. ಕವನದ ಶೀರ್ಷಿಕೆ ನಮ್ಮ ಆಸ್ತಿ. ನಾನಿಂದು ಹೋಗಿದ್ದೆ ಮಾರುಕಟ್ಟೆಗೆ, ಎಂಥ ಡಿಮ್ಯಾಂಡ್ ತರಕಾರಿಗೆ. ನಾನಿಂದು ಹೋಗಿದ್ದೆ ಮಾರುಕಟ್ಟೆಗೆ, ಎಂಥ ಡಿಮ್ಯಾಂಡ್ ತರಕಾರಿಗೆ. ಅದಕ್ಕಿಂತ ಹೆಚ್ಚು ಅವುಗಳನ್ನು ಮಾರುವವನಿಗೆ, ಆದರೆ ನಷ್ಟ ಮಾತ್ರ ರೈತನಿಗೆ. ಅದಕ್ಕಿಂತ ಹೆಚ್ಚು ಅವುಗಳನ್ನು ಮಾರುವವನಿಗೆ, ಆದರೆ ನಷ್ಟ ಮಾತ್ರ ರೈತನಿಗೆ. ಅವನ್ಯಾಕೆ ಹೀಗೆ ಎಂದು ತಿಳಿಯುತ್ತಿಲ್ಲ. ಕಷ್ಟಪಟ್ಟು ದುಡಿಯುವವನು ವರ್ಷವೆಲ್ಲ. ಅವನ್ಯಾಕೆ ಹೀಗೆ ಎಂದು ತಿಳಿಯುತ್ತಿಲ್ಲ. ಕಷ್ಟಪಟ್ಟು ದುಡಿಯುವವನು ವರ್ಷವೆಲ್ಲ, ಆದರೂ ಅವನು ಶ್ರೀಮಂತನಾಗಲೇ ಇಲ್ಲ. ಕಾರಣ ಗ್ರಾಹಕರಿಗೆ ನೇರವಾಗಿ ಮಾರುವುದಿಲ್ಲ. ಆದರೂ ಅವನು ಶ್ರೀಮಂತನಾಗಲೇ ಇಲ್ಲ. ಕಾರಣ ಗ್ರಾಹಕರಿಗೆ ನೇರವಾಗಿ ಮಾರುವುದಿಲ್ಲ. ಶ್ರಮ ಅವನದ್ದು, ಲಾಭ ಬೇರೆಯವರದ್ದು. ತಪ್ಪು ಅವರದ್ದಲ್ಲ, ನೇಗಿಲ ಯೋಗಿಯದ್ದು. ಶ್ರಮ ಅವನದ್ದು, ಲಾಭ ಬೇರೆಯವರದ್ದು. ತಪ್ಪು ಅವರದ್ದಲ್ಲ, ನೇಗಿಲ ಯೋಗಿಯದ್ದು. ಸಂತೆಯಲ್ಲಿ ಕುಂತು ಮಾಡಿದರೆ ಸದ್ದು, ಪ್ರತಿಫಲ ಅವನೇ ಉಣ್ಣುವನು ಖುದ್ದು. ಸಂತೆಯಲ್ಲಿ ಕುಂತು ಮಾಡಿದರೆ ಸದ್ದು, ಪ್ರತಿಫಲ ಅವನೇ ಹುಣ್ಣುವನು ಕುದ್ದು. ಅವನಿಲ್ಲದಿದ್ದರೆ ಎಲ್ಲರ ಹೊಟ್ಟೆ ಖಾಲಿ. ಅವನಿಗೇಕೆ ಸುತ್ತಲೂ ಎಲ್ಲ ವಿಧವಾದ ಬೇಲಿ? ಅವನಿಲ್ಲದಿದ್ದರೆ ಎಲ್ಲರ ಹೊಟ್ಟೆ ಖಾಲಿ. ಅವನಿಗೇಕೆ ಸುತ್ತಲೂ ಎಲ್ಲ ವಿಧವಾದ ಬೇಲಿ? ಚಳಿ ಮಳೆ ಎನ್ನದೆ ದುಡಿದರೂ ಅವನೊಬ್ಬ ಕೂಲಿ. ಅವನು ಶ್ರಮ ನಿಲ್ಲಿಸಿದರೆ ಮಣ್ಣು ಎಲ್ಲರ ಬಾಯಲ್ಲಿ. ಚಳಿ ಮಳೆ ಎನ್ನದೆ ದುಡಿದರೂ ಅವನೊಬ್ಬ ಕೂಲಿ. ಅವನು ಶ್ರಮ ನಿಲ್ಲಿಸಿದರೆ ಮಣ್ಣು ಎಲ್ಲರ ಬಾಯಲ್ಲಿ. ನಮ್ಮ ದೇಶದ ಬೆನ್ನೆಲುಬು ಒಕ್ಕಲಿಗ, ಸಿಗಬೇಕು ಅವನಿಗೆ ಸದೃಢವಾದ ಬೆಂಬಲಿಗ. ನಮ್ಮ ದೇಶದ ಬೆನ್ನೆಲುಬು ಒಕ್ಕಲಿಗ, ಸಿಗಬೇಕು ಅವನಿಗೆ ಸದೃಢವಾದ ಬೆಂಬಲಿಗ. ನಮಗೆಲ್ಲ ಆಸ್ತಿ ಈ ಮಣ್ಣಿನ ಮಗ, ಅವನೊಬ್ಬ ಚೆನ್ನಾಗಿದ್ದರೆ ಅದೇ ನಮಗೆ ಸುವರ್ಣಯುಗ. ನಮಗೆಲ್ಲ ಆಸ್ತಿ ಮಣ್ಣಿನ ಮಗ, ಅವನೊಬ್ಬ ಚೆನ್ನಾಗಿದ್ದರೆ ಅದೇ ನಮಗೆ ಸುವರ್ಣ ಯುಗ. ಧನ್ಯವಾದಗಳು. ಇನ್ನೊಂದು ಕವನ, ಶೀರ್ಷಿಕೆ ಆಶಾಕಿರಣ. ಶೀರ್ಷಿಕೆ ಆಶಾಕಿರಣ. ನೊಂದ ಮನ ಸೂರ್ಯೋದಯದಿ ಸ್ವಲ್ಪ ತಿಳಿಯಾಗಿದೆ, ಮೂಲೆಯಲ್ಲೊಂದು ಆಶಾಕಿರಣ ಮೂಡಿ ಮನೆ ಮಾಡಿದೆ. ನೊಂದ ಮನ ಸೂರ್ಯೋದಯದಿ ಸ್ವಲ್ಪ ತಿಳಿಯಾಗಿದೆ, ಮೂಲೆಯಲ್ಲೊಂದು ಆಶಾಕಿರಣ ಮೂಡಿ ಮನೆ ಮಾಡಿದೆ. ಹಕ್ಕಿಯಂತೆ ಮಾನಂಗಳದಲ್ಲಿ ಸ್ವಚ್ಛಂದದಿ ಹಾರಬೇಕೆನಿಸಿದೆ, ಮನಸ್ಸು ತೆರೆದ ಪುಸ್ತಕದಂತೆ ಬದುಕ ಬಯಸಿದೆ. ಹಕ್ಕಿಯಂತೆ ಮಾನಂಗಳದಿ ಸ್ವಚ್ಛಂದದಿ ಹಾರಬೇಕೆನಿಸಿದೆ, ಮನಸ್ಸು ತೆರೆದ ಪುಸ್ತಕದಂತೆ ಬದುಕ ಬಯಸಿದೆ. ತಿಳಿ ಆಕಾಶದಲ್ಲಿ ಮೋಡಗಳು ರವಿತೇಜನ ಆಗಮನಕ್ಕಾಗಿ ಕಾಯ್ದಂತೆ, ಜೀವನ ಪರ್ಯಂತ ನಿನಗಾಗಿನ ಕಾಯುವೆ ಶಬರಿಯಂತೆ. ತಿಳಿ ಆಗಸದಲ್ಲಿ ಮೋಡಗಳು ರವಿತೇಜನ ಆಗಮನಕ್ಕಾಗಿ ಕಾಯ್ದಂತೆ, ಜೀವನ ಪರ್ಯಂತ ನಿನಗಾಗಿನ ಕಾಯುವೆ ಶಬರಿಯಂತೆ. ಮುಂಜಾವಿನ ಹೊಂಬಣ್ಣಕ್ಕೆ ಮರವೊಂದು ಬೇರು ಬಿಟ್ಟು ಬೆಳೆದಂತೆ, ಗಟ್ಟಿಯಾಗಿ ಹಿಡಿದಿರುವೆ ನಿನ್ನ ಬರುವಿಕೆಯ ನಿರೀಕ್ಷೆ ಸುಳ್ಳಾಗದಂತೆ. ಮುಂಜಾವಿನ ಹೊಂಬಣ್ಣಕ್ಕೆ ಮರವೊಂದು ಬೇರು ಬಿಟ್ಟು ಬೆಳೆದಂತೆ, ಗಟ್ಟಿಯಾಗಿ ಹಿಡಿದಿರುವೆ ನಿನ್ನ ಬರುವಿಕೆಯ ನಿರೀಕ್ಷೆ ಸುಳ್ಳಾಗದಂತೆ. ಭರವಸೆಯ ಕಳೆಗದುಕೊಳ್ಳದಿರು ಹೇಳಿತು ಕನಸೊಂದು, ನಿನ್ನ ನಿಸ್ವಾರ್ಥ ಪ್ರೀತಿ ಎಂದಿಗೂ ಜೀವಂತ ನೆನಪಿಸಿತು ಆತ್ಮಸಾಕ್ಷಿಯೊಂದು. ಭರವಸೆಯ ಕಳೆದುಕೊಳ್ಳದಿರು ಹೇಳಿತು ಕನಸೊಂದು, ನಿನ್ನ ನಿಸ್ವಾರ್ಥ ಪ್ರೀತಿ ಎಂದಿಗೂ ಜೀವಂತ ನೆನಪಿಸಿತು ಆತ್ಮಸಾಕ್ಷಿಯೊಂದು. ಒಳ್ಳೆಯ ಮನಸ್ಸು ಎಂದಿಗೂ ಜೀವಂತ ನುಡಿಯಿತು ಆಧ್ಯಾತ್ಮವೊಂದು. ಕಾಯುವಿಕೆಯಲ್ಲೂ ಸುಖವಿದೆ ಮರೆಯದರೆಂದಿತು ಅಂತರಾಳವೊಂದು. ಒಳ್ಳೆಯ ಮನಸ್ಸು ಎಂದಿಗೂ ಜೀವಂತ ನುಡಿಯಿತು ಆಧ್ಯಾತ್ಮವೊಂದು. ಕಾಯುವಿಕೆಯಲ್ಲಿಯೂ ಸುಖವಿದೆ ಮರೆಯದಿರು ಎಂದಿತು ಅಂತರಾತ್ಮವೊಂದು. ಸುಂದರ ಪ್ರಪಂಚದಲ್ಲಿ ಎಲ್ಲರೂ ಒಂದು ಅಂತ್ಯವಿದೆ. ಸುಂದರ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಂದು ಅಂತ್ಯವಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅಣಬರಹವೆಂಬ ಪಟ್ಟವಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅಣೆಬರಹವೆಂಬ ಪಟ್ಟವಿದೆ. ಸಿಕ್ಕರೆ ಅದೃಷ್ಟ, ಹೋದರೆ ನಷ್ಟದ ಮಾತೆಲ್ಲಿದೆ? ಬದುಕೊಂದು ಸುಂದರ ಅನುಸರಿಸಿ ಮುಂದುವರೆದರೆ ಎಲ್ಲವೂ ಸಾಧ್ಯವಿದೆ. ಸಿಕ್ಕರೆ ಅದೃಷ್ಟ, ಹೋದರೆ ನಷ್ಟದ ಮಾತೆಲ್ಲಿದೆ? ಬದುಕೊಂದು ಸುಂದರ ಅನುಭವಿಸಿ ಅನುಸರಿಸಿ ಮುಂದುವರೆದರೆ ಎಲ್ಲವೂ ಸಾಧ್ಯವಿದೆ. ಇನ್ನೊಂದು ಕವನ, ಅಹಂ. ಶೀರ್ಷಿಕೆ ಅಹಂ. ಬಿಡಬೇಕು ನನ್ನೊಳಗಿನ ನಾನು ಎನ್ನುವ ಅಹಂಕಾರ, ಬಿಡದಿದ್ದರೆ ಬೇರೆಯವರಿಂದ ಸಿಗದು ನಿನಗೆ ಸಹಕಾರ. ಬಿಡಬೇಕು ನನ್ನೊಳಗಿನ ನಾನು ಎನ್ನುವ ಅಹಂಕಾರ, ಬಿಡದಿದ್ದರೆ ಬೇರೆಯವರಿಂದ ಸಿಗದು ನಿನಗೆ ಸಹಕಾರ. ಜಯಿಸಿ ನಿಂತರೆ ನಿನ್ನಿಂದ ಬೇರೆಯವರಿಗೆ ಉಪಕಾರ, ಮನಸ್ಸಿಟ್ಟು ಉಪಚರಿಸು ನಿನಗೆ ಸಿಗುವುದು ಎಲ್ಲರಿಂದ ಜೈಕಾರ. ಜಯಿಸಿ ನಿಂತರೆ ನಿನ್ನಿಂದ ಬೇರೆಯವರಿಗೆ ಉಪಕಾರ, ಮನಸ್ಸಿಟ್ಟು ಉಪಚರಿಸು ನಿನಗೆ ಸಿಗುವುದು ಎಲ್ಲರಿಂದಲೂ ಜೈಕಾರ. ನಾನೆಂದು ಮೆರೆಯುವೆನು ಅವನಿಂದ ಮಾತ್ರ ಸೀಮಿತ, ನಾನೆಂದು ಮೆರೆಯುವನು ಅವನಿಗೆ ಮಾತ್ರ ಸೀಮಿತ. ಎಲ್ಲರೂ ನನ್ನವರೆಂದು ಹೇಳಿ ಬದುಕುವವನು ಮಾನವಂತ, ಎಲ್ಲರೂ ನನ್ನವರೆಂದು ಹೇಳಿ ಬದುಕುವವನು ಮಾನವಂತ. ನನ್ನಿಂದಲೇ ಎಲ್ಲವೂ ಎನ್ನುವವರು ಪರಮಾವಧಿಯ ದುರಂತ, ಪ್ರೀತಿಸಿ ಪ್ರೀತಿಯನ್ನು ಪಡೆದವನು ಹೃದಯವಂತ. ನನ್ನಿಂದಲೇ ಎಲ್ಲವನ್ನು ಎನ್ನುವುದು ಪರಮಾವಧಿಯ ದುರಂತ, ಪ್ರೀತಿಸಿ ಪ್ರೀತಿಯನ್ನು ಪಡೆದವನು ಹೃದಯವಂತ. ಮೆರೆದವರು ಯಾರು? ಇತಿಹಾಸದಲ್ಲಿ ಹೆಸರಿಲ್ಲದವರು, ನಾಲ್ಕು ಜನರಿಗೆ ಉಪಕಾರ ಮಾಡಿದವರು ಮಾತ್ರ ಚರಿತ್ರೆ ಸೃಷ್ಟಿಸಬಲ್ಲರು. ಮೆರೆದವರು ಯಾರು? ಇತಿಹಾಸದಲ್ಲಿ ಹೆಸರಿಲ್ಲದವರು, ನಾಲ್ಕು ಜನರಿಗೆ ಉಪಕಾರ ಮಾಡಿದವರು ಮಾತ್ರ ಚರಿತ್ರೆ ಸೃಷ್ಟಿಸಬಲ್ಲರು. ನಾನು ಎನ್ನುವುದನ್ನು ಸುಟ್ಟು ಎಲ್ಲರೊಂದಾಗಿ ಬಾಳಿದರೆ ಎಲ್ಲರಿಗೂ ಮಾದರಿಯಾದವನು. ನಾನು ಎನ್ನುವುದನ್ನು ಸುಟ್ಟು ಎಲ್ಲರೊಂದಾಗಿ ಬಾಳಿದವನೇ ಎಲ್ಲರಿಗೂ ಮಾದರಿಯಾದವನು. ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿ ಬದುಕಿದರೆ ಅವನೇ ದೇವರು. ಸ್ವಾರ್ಥ ಬಿಟ್ಟು ನಿಸ್ವಾರ್ಥದಿ ಬದುಕಿದರೆ ಅವರೇ ದೇವರು. ಮೂರು ದಿನದ ಬಾಳಿಗೆ ಏಕೆ ಈ ಸ್ಥಿತಿ? ಎಷ್ಟಿದ್ದರೂ ಒಂದಲ್ಲ ಒಂದು ದಿನ ಹೋಗುವುದು ಯಾಕಿಷ್ಟು ದುರ್ಗತಿ? ಮೂರು ದಿನದ ಬಾಳಿಗೆ ಏಕೆ ಈ ಸ್ಥಿತಿ? ಎಷ್ಟಿದ್ದರೂ ಒಂದಲ್ಲ ಒಂದು ದಿನ ಹೋಗುವುದಕ್ಕೆ ಯಾಕಿಷ್ಟು ದುರ್ಗತಿ? ಎಲ್ಲರಲ್ಲೊಂದಾಗಿ ಬದುಕಿ ನೋಡು, ದೊರೆಯುವುದು ಸದ್ಗತಿ. ನಾನು ನಾನಲ್ಲ, ಎಲ್ಲವೂ ನೀನೇ ಎನ್ನುವನಿಗೆ ಮಾಡಬೇಕು ಮನದರ ಹಾರತಿ. ಎಲ್ಲರಲ್ಲೊಂದಾಗಿ ಬದುಕಿ ನೋಡು, ದೊರೆಯುವುದು ಸದ್ಗತಿ. ನಾನು ನಾನಲ್ಲ, ಎಲ್ಲವೂ ನೀನೇ ಎನ್ನುವನಿಗೆ ಮಾಡಬೇಕು ಮನದ ಹಾರತಿ. ಈಗ ನಾನೊಂದು ಭೀಮಾಮಾಸ್ಯೆಯ ಪ್ರಯುಕ್ತ ಬರೆದಂತಹ ಕವನ ಇದು, ಹಾಸ್ಯಾಸ್ಪದವಾಗಿದೆ. ಪಾದ ಪೂಜೆ, ಕವನದ ಶೀರ್ಷಿಕೆ ಪಾದ ಪೂಜೆ. ನಾ ಮಾಡಿದೆ ಅಂದು ನನ್ನವನಿಗೆ ಪಾದ ಪೂಜೆ, ತೊಡಿಸಿದೆ ತಂದು ಹೊಸ ಪಂಚೆ. ನಾ ಮಾಡಿದೆ ಅಂದು ನನ್ನವನಿಗೆ ಪಾದ ಪೂಜೆ, ತೊಡಿಸಿದೆ ತಂದು ಹೊಸ ಪಂಜೆ. ಕೊಡಿಸುತ್ತಾನೆಂದು ನನಗೆ ಕಾಲಗೆಜ್ಜೆ, ಆದರೆ ಬರಿಗೈಲಿ ಬಂದ ಮನೆಗೆ ಸಂಜೆ. ಕೊಡಿಸುತ್ತಾನೆಂದು ನನಗೆ ಕಾಲಗೆಜ್ಜೆ, ಆದರೆ ಬರಿಗೈಲಿ ಬಂದ ಮನೆಗೆ ಸಂಜೆ. ನಾ ಒಳಗೋದೆ ಮಾಡಿ ಮೂತಿ ಸೊಟ್ಟಗೆ, ಮುಟ್ಟಲು ಬಂದ ನನ್ನ ಬಲು ಮೆಲ್ಲಗೆ. ನಾ ಒಳಗೋದೆ ಮಾಡಿ ಮೂತಿ ಸೊಟ್ಟಗೆ, ಮುಟ್ಟಲು ಬಂದ ನನ್ನ ಬಲು ಮೆಲ್ಲಗೆ. ತಕ್ಷಣವೇ ಕೈಗೆ ಬಂತು ಲಟ್ಟಣಿಗೆ, ತಟ್ಟಲೆಂದು ತಿರುಗಿದೆ ಅವನ ಕಡೆಗೆ. ತಕ್ಷಣವೇ ಕೈಗೆ ಬಂತು ಲಟ್ಟಣಿಗೆ, ತಟ್ಟಲೆಂದು ತಿರುಗಿದೆ ಅವನ ಕಡೆಗೆ. ಪಟ್ಟನೆ ತೊಡಿಸಿದ ಚಿನ್ನದ ಸರ ನನ್ನ ಕತ್ತಿಗೆ, ಪಟ್ಟನೆ ತೊಡಿಸಿದ ಚಿನ್ನದ ಸರ ನನ್ನ ಕತ್ತಿಗೆ. ತಲೆ ತಗ್ಗಿಸಿದೆ ತುಸು ಗಾಬರಿ ನಾಚಿಕೆಗೆ, ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಅವನ ಬಗ್ಗೆ. ತಲೆ ತಗ್ಗಿಸಿದೆ ತುಸು ಗಾಬರಿ ನಾಚಿಕೆಗೆ, ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಅವನ ಬಗ್ಗೆ. ಹಾಗೆಯೇ ಓರೆಗಣ್ಣಿನಿಂದ ನೋಡಿದೆ ಅವನ ಕಡೆಗೆ, ಅಷ್ಟರಲ್ಲಿ ಅವನ ಕೈ ಬಳಸಿತ್ತು ನನ್ನ ನಡುವಿಗೆ. ಹಾಗೆ ಓರೆಗಣ್ಣಿನಲ್ಲಿ ನೋಡಿದೆ ಅವನ ಕಡೆಗೆ, ಅಷ್ಟರಲ್ಲೇ ಅವನ ಕೈ ಬಳಸಿತ್ತು ನನ್ನ ನಡುವಿಗೆ. ಅರ್ಥ ಮಾಡಿಕೊಳ್ಳಲಿಲ್ಲ ನಿಮ್ಮ ಕ್ಷಮಿಸೆಂದೆ, ಸತಾಯಿಸಿ ಕೋಪ ಬರಿಸುವುದು ಇಷ್ಟವೇ ಎಂದೆ. ಅರ್ಥ ಮಾಡಿಕೊಳ್ಳಲಿಲ್ಲ ನಿಮ್ಮ ಕ್ಷಮಿಸೆಂದೆ, ಸತಾಯಿಸಿ ಕೋಪ ಬರಿಸುವುದು ಇಷ್ಟವೇ ಎಂದೆ. ಮುಖದಲ್ಲಿ ಮೀಸೆ ಮರೆಯ ನಗುವನ್ನು ಕಂಡೆ, ಬಾಚಿ ಬಳಸಿ ಮುದ್ದಾಡಿ ಅಪ್ಪಿಕೊಂಡೆ. ಮುಖದಲ್ಲಿ ಮೀಸೆ ಮರೆಯ ನಗುವನ್ನು ಕಂಡೆ, ಬಾಚಿ ಬಳಸಿ ಮುದ್ದಾಡಿ ಅಪ್ಪಿಕೊಂಡೆ.
0: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಶುಭಾ ಕುಸ್ಕುರ್ ಮೇಡಮ್ ಅವರು ಬರೆದಂತಹ ಸ್ವರಚಿತ ಕವನಗಳು ಒಂದಕ್ಕಿಂತ ಒಂದು ಅರ್ಥಗರ್ಭಿತವಾಗಿದ್ವು, ಜೊತೆಗೆ ಸ್ವಾರಸ್ಯಕರವಾಗಿದ್ವು, ಹಾಗೆ ಹಾಸ್ಯಮಯವಾಗಿದ್ವು ಕೂಡ ಅಲ್ವಾ? ನಿಮಗೆ ಶುಭಾ ಕುಸ್ಕುರ್ ಮೇಡಮ್ ಅವರು ಬರೆದಂತಹ ಯಾವ ಕವನ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಮೆಸೇಜ್ ಮಾಡಿ ಕೂಡ ತಿಳಿಸ್ಬೋದು. ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಮತ್ತೊಂದು ಲೇಖನದ ಬಗ್ಗೆ ಕೂಡ ತಿಳಿಸಿದರೆ ಅದು ಯಾವ ಲೇಖನ ಅನ್ನೋದನ್ನ ಶುಭಾ ಕುಸ್ಕುರ್ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಓ, ಯಾವ್ದೋ ಮೆಸೇಜ್ ಬಂತು.
8: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
7: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
8: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
7: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
8: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಲೇಖಕಿ ಮತ್ತು ಹವ್ಯಾಸಿ ಬರಹಗಾರರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಶಿವಮೊಗ್ಗದ ಶುಭಾ ಕುಸ್ಕುರ್ ಮೇಡಮ್ ಅವರು ಸ್ವರಚಿತ ಕವನಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಸ್ವರಚಿತ ಲೇಖನದ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಲೇಖನ ಅನ್ನೋದನ್ನು ಅವರಿಂದ ಕೇಳೋಣ.
6: ನಾನು ಇಂದು ಒಂದು ಸಾಮಾಜಿಕ ಚಿಂತನೆಯ ಬಗ್ಗೆ ಮಾತಾಡ್ತಿದ್ದೀನಿ. ಚಿಂತನೆಯ ವಿಷಯ, ಸಂಬಂಧಗಳು ದೂರವಾಗುತ್ತಿರುವುದಕ್ಕೆ ಕಾರಣಗಳೇನು? ಇಂದು ಎಲ್ಲಿ ನೋಡಿದರೂ ಬರೀ ವಿಭಕ್ತ ಕುಟುಂಬಗಳೇ ಕಾಣುತ್ತಿವೆ. ಅವಿಭಕ್ತ ಕುಟುಂಬಗಳನ್ನು ನೋಡುವುದು ಒಂದು ಭಾಗ್ಯವೇ ಹೌದೆನ್ನುವಂತೆ ಆಗಿದೆ. ಸಂಬಂಧಗಳು ದೂರವಾಗಲು ಹಲವಾರು ಕಾರಣಗಳನ್ನು ಕೊಡಬಹುದು, ಆದರೆ ಕುಡಿಸುವುದಕ್ಕೆ ಯಾವ ಮಾರ್ಗವನ್ನು ಕಾಣದಂತಾಗಿದೆ ಇಂದಿನ ಸಮಾಜ. ದೂರವಾಗಿರುವ ಸಂಬಂಧಗಳಿಗೆ ಪ್ರಮುಖ ಕಾರಣವೇನೆಂದರೆ, ಒಂದು, ಆಧುನಿಕತೆ. ಇಂದಿನ ಕಾಲದ ಜನತೆ ಆಧುನಿಕತೆಗೆ ಮಾರು ಹೋಗಿ ಎಲ್ಲ ಸಂಬಂಧಗಳನ್ನು ತೊರೆದಂತಿದೆ. ಅವರನ್ನು ನೋಡಿ ಇವರು, ಇವರನ್ನು ನೋಡಿ ಅವರು ಬದುಕುವುದು, ಒಂದು ಐಷಾರಾಮಿ ಜೀವನ ನಡೆಸುವುದು ಇಂದಿನ ಜಾಯಮಾನವಾಗಿದೆ. ಎಲ್ಲರ ಜೊತೆ ಬಾಳಿದರೆ ಎಲ್ಲಿ ತಮ್ಮ ಆಸೆಗಳಿಗೆ ಅಡ್ಡ ಬರುವರೆಂಬ ಮತ್ತು ಅವರ ಯೋಗಕ್ಷೇಮದ ಜವಾಬ್ದಾರಿ ನಮ್ಮ ಮೇಲೆ ಬೀಳುವುದೆಂಬ ಕಾರಣಕ್ಕೆ ಹಿರಿಯರ ಜೊತೆ ಹೊಂದಿಕೊಂಡು ಹೋಗುವ ಬದಲು ಬೇರೆ ಮನೆ ಮಾಡಿಕೊಂಡು ಬರೀ ಗಂಡ ಹೆಂಡತಿ ಮಾತ್ರವೇ ಇರಬೇಕೆಂಬ ಆಸೆಯಿಂದ ಅವರ ಇಷ್ಟಗಳಿಗನುಸಾರವಾಗಿ ನಮ್ಮ ತಮ್ಮ ಜೀವನವನ್ನು ನೋಡಿಕೊಳ್ಳುವುದು ಇಂದಿನ ಒಂದು ವಿಷಾದಾಯಕ ವಿಷಯವಾಗಿದೆ. ಜನರು ಪಾರ್ಟಿ, ಕ್ಲಬ್, ಪ್ರವಾಸದ ಹೆಸರಲ್ಲಿ ಜೀವನವನ್ನು ಎಂಜಾಯ್ ಮಾಡುವ ಸಲುವಾಗಿ ಎಲ್ಲರಿಂದ ದೂರವಾಗಿದ್ದಾರೆ. ಇದು ಒಂದು ಕಾರಣ. ಎರಡನೆಯದು, ಅಂತರ್ಜಾಲದಲ್ಲಿ ತಲ್ಲೀನ. ಇಂದು ಪ್ರತಿಯೊಬ್ಬರ ಕೈಲಿ ಮೊಬೈಲ್ ಮೊಳಗುತ್ತಿವೆ. ಅಪ್ಪ, ಅಮ್ಮ, ಮಕ್ಕಳು ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದರೂ ಎಲ್ಲರೂ ಒಂದೊಂದು ದಿಕ್ಕುಗಳಲ್ಲಿ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಾರೆ, ಅಂತರ್ಜಾಲದಲ್ಲಿ ತಲ್ಲೀನರಾಗಿದ್ದಾರೆ. ಕೋತಿ ತಾನು ಕೆಡುವುದಲ್ಲದೆ ಮನೆಯವರನ್ನೆಲ್ಲನ್ನೂ ಕೆಡಿಸಿತು ಎನ್ನುವ ಹಾಗೆ ಮನೆಯ ಯಜಮಾನರೇ ಮುಖ್ಯವಾಗಿ ಇಂತಹ ಕೆಲಸ ಮಾಡಿದರೆ ಮಕ್ಕಳಿಗೆ ತಾನೇ ಏನು ಮಾಡುತ್ತಾರೆ? ಅವರು ಅದೇ ದಾರಿ ಹಿಡಿದು ಒಬ್ಬೊಬ್ಬರ ಮುಖ ಒಬ್ಬರು ಎಷ್ಟು ದಿನಗಳಿಗೊಮ್ಮೆ ನೋಡುವರು ಗೊತ್ತಾಗದಾಗಿದೆ. ಎಲ್ಲರೂ ಹತ್ತಿರವಿದ್ದರೂ ದೂರ, ಅವರವರ ಜಗತ್ತಿನಲ್ಲಿಯೇ ಮುಳುಗಿದರೆ ಸಂಬಂಧಗಳು ಎಲ್ಲಿ ಉಳಿದಾವು? ಮೂರನೆಯದು, ಮಾಧ್ಯಮಗಳು. ಇದಕ್ಕೆ ಮಾಧ್ಯಮಗಳು ಕೂಡ ಹೊರತಲ್ಲ. ಹಿಂದೆ ಏನಾದರೂ ಹಬ್ಬ, ಮದುವೆ, ಮುಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಖುದ್ದಾಗಿ ಮನೆಯವರೇ ಹೋಗುತ್ತಿದ್ದರು. ಆಗ ಸಂಬಂಧಿಕರು ಬಂದರೆಂದು ಅವರ ಜೊತೆ ಕುಳಿತು ಕುಶಲೋಪರಿ, ಮಳೆ ಬೆಳೆ ಬಗ್ಗೆ, ಮನೆಯವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಖುಷಿ ಪಡುತ್ತಿದ್ದರು. ಆದರೆ ಈಗ ಒಂದು ಸಂದೇಶದ ಮುಖಾಂತರ ಕರೆಯೋಲೆ ತಲುಪುತ್ತದೆ. ಎಲ್ಲವೂ ಕುಳಿತಲ್ಲಿಯೇ ಸಂದೇಶಗಳ ರವಾನೆಗಳು. ಮತ್ತು ಏನಾದರೂ ವಸ್ತುಗಳನ್ನು, ಪದಾರ್ಥಗಳನ್ನು ಕೊಂಡಲು ಹೋದರೆ ಸಂಬಂಧಿಕರು ನೇರವಾಗಿ ಮನೆಗೆ ಬಂದು ತಲುಪಿಸುತ್ತಿದ್ದರು. ಆದರೆ ಈಗ ಕೊರಿಯರ್, ಸ್ಪೀಡ್ ಕೊರಿಯರ್ ಮೂಲಕ ಮನೆಗೆ ತಲುಪುತ್ತವೆ. ಹಾಗೂ ಟೆಲಿವಿಷನ್ ಮತ್ತು ದಿನಪತ್ರಿಕೆಗಳ ಮೂಲಕ ಜಾಹೀರಾತುಗಳನ್ನು ಕೊಡುವುದರ ಮೂಲಕ ಜನರಿಗೆ ಸಂದೇಶ ಕುಳಿತಲ್ಲಿಯೇ ತಲುಪಿಸುತ್ತಾರೆ. ಹೀಗಾದರೆ ಮನೆಗಳಲ್ಲಿ ಸಂಬಂಧಗಳ ನಂಟು ಹೇಗೆ ತಾನೇ ಬೆಳೆದವು? ನಾಲ್ಕನೆಯದು, ಕುಟುಂಬದಲ್ಲಿ ಇಲ್ಲದ ಹೊಂದಾಣಿಕೆ. ಕೆಲವು ಕುಟುಂಬಗಳಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳುವ, ಒಬ್ಬರು ಮತ್ತು ಅದನ್ನು ಕೇಳುವ ಹಿತ್ತಾಳೆ ಕಿವಿ ಇದ್ದರೆ ಸಾಕು, ಹಿಂಡಕ್ಕಿಯಲ್ಲಿ ಒಂದು ಹೀನಕ್ಕಿ ಎನ್ನುವಂತೆ ಒಬ್ಬರ ಪಿತೂರಿಯಿಂದ ಇಡೀ ಸಂಬಂಧವೇ ಹಾಳಾಗಿ ಹೋಗಿರುವ ಸುಮಾರು ಮನೆಗಳು ನಮ್ಮ ಜೊತೆಗಿವೆ. ಇಡೀ ಮನೆಯ ಜನಗಳೇ ಒಬ್ಬರ ಮುಖ ಒಬ್ಬರು ನೋಡದೆ ಸಾಯುವವರೆಗೂ ಅವರ ಮಕ್ಕಳು ಇವರ ಮನೆಗೆ ಹೋಗದೆ, ಇವರ ಮಕ್ಕಳು ಅವರ ಮನೆಗೆ ಹೋಗದೆ ಜೀವನ ಪರ್ಯಂತ ದಾಯಾದಿಗಳ ಹಾಗೆ ಬದುಕುತ್ತಿದ್ದಾರೆ. ಮನೆಯನ್ನು ಹೊಡೆದು ಅವರ ವೈರತ್ವದ ಜೀವನ ನೋಡಿ ಸಂತೋಷ ಪಡುವ ಕೆಲ ವಿಕೃತ ವ್ಯಕ್ತಿಗಳು ಸಮಾಜದಲ್ಲಿ ಇರುವುದು ಕೂಡ ಒಂದು ಸಂಬಂಧಗಳನ್ನು ದೂರ ಇಡುವುದಕ್ಕೆ ಕಾರಣವಾಗಿದೆ. ಐದನೆಯದು, ಸಂಸ್ಕಾರದ ಅರಿವಿಲ್ಲದಿದ್ದರೆ. ಮನೆಯಲ್ಲಿ ದೊಡ್ಡವರು ಚಿಕ್ಕವರಿಗೆ ಸಂಸ್ಕಾರದ ಬೋಧನೆಯನ್ನು ಮಾಡಬೇಕು. ಕಲಿಸದಿದ್ದರೆ ಸಂಬಂಧಗಳು ಹಾಳಾಗುವುದರಲ್ಲಿ ಸಂದೇಹವೇ ಇಲ್ಲ. ಮೊದಲು ಮನೆಯಲ್ಲಿ ದೊಡ್ಡವರು ಸಂಸ್ಕಾರವಂತರಾಗಿ ಇರಬೇಕು. ನಂತರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸಂಬಂಧ ಎಂದರೇನು ಮತ್ತು ಅದರ ಮಹತ್ವವನ್ನು ತಿಳಿಸಿ ಕೇಳಬೇಕು. ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ಮೊದಲು ಹಿರಿಯರು ಸಂಸ್ಕಾರವಂತವರಾಗಿರಬೇಕು. ಸಂಬಂಧಗಳನ್ನು ಹೇಗೆ ಉಳಿಸಿಕೊಳ್ಳಬೇಕು, ಮನೆಗೆ ಬಂದವರನ್ನು ಹೇಗೆ ಉಪಚರಿಸಬೇಕು, ಅವರಿಗೆ ಹೇಗೆ ಗೌರವ ಕೊಡಬೇಕು ಎಂಬುದನ್ನು ಮನೆ ಮಂದಿಗೆ ಹೇಳಿಕೊಡಬೇಕು. ಮನೆಗೆ ಹೋಗಿ ಬಂದು ಮಾಡುವ ಸಂಬಂಧಿಕರನ್ನು ಗೌರವದಿಂದ ಮಾತನಾಡಿಸಿದರೆ ಸಂಬಂಧ ಉಳಿಯುತ್ತದೆ. ಬಾಂಧವ್ಯ ಎಂದರೆ ಸಿಹಿ ಜೇನಿನ ಹಾಗೆ, ಅದು ಯಾವುದರ ಜೊತೆ ಬೆರೆತರೂ ಸಿಹಿಯಾಗಿಯೇ ಇರುತ್ತದೆ. ಹಾಗೆಯೇ ಒಳ್ಳೆಯ ನಡತೆ ಕೂಡ ನಮ್ಮ ಒಂದು ಕೆಟ್ಟ ವ್ಯಕ್ತಿಗಳನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ. ಸಂಸ್ಕಾರ ಇಲ್ಲದಿದ್ದರೆ ಸಂಬಂಧಗಳ ಸಂಹಾರ ಗ್ಯಾರಂಟಿ. ಸಂಬಂಧಗಳು ದೂರವಾಗುವುದಕ್ಕೆ ಸ್ವಾರ್ಥ ಮನಸ್ಸು, ಅವಿವೇಕ, ನಾನು ಎನ್ನುವುದು, ಹೊಟ್ಟೆಕಿಚ್ಚು, ಮತ್ಸರ, ಸುಖ, ದುರಾಸೆಗಳ ದಾಸ್ಯ, ಹಣದ ದರ್ಪ, ಇಷ್ಟೆಲ್ಲ ಮೋಹ ಇರುವವರೆಗೂ

0: ಯಾವ ಸಂಬಂಧಗಳು ಉಳಿಯುವುದಿಲ್ಲ. ಎಷ್ಟೊಂದು ಕಾರಣಗಳು ಸಂಬಂಧ ದೂರ ಮಾಡುವುದಾದರೆ ಕೇವಲ ಒಂದು ವಿಷಯ ಮಾತ್ರ ಸಂಬಂಧಗಳ ಉಳಿವಿಕೆಗೆ ಕಾರಣ. ಅದು ಯಾವುದೆಂದರೆ ನಿರ್ಮಲವಾದ, ನಿಷ್ಕಲ್ಮಶವಾದ, ನಿಸ್ವಾರ್ಥ ಮನಸ್ಸು. ಈ ಮನಸ್ಸು ಎಲ್ಲರಿಗೂ ಇದ್ದರೆ ಮಾತ್ರ ಯಾವ ಸಂಬಂಧಗಳು ದೂರವಾಗುವುದಿಲ್ಲ. ನನ್ನವರು ಎನ್ನುವುದು ಬಿಟ್ಟು ನಮ್ಮವರು ಎಂದರೆ ಎಲ್ಲವೂ, ಎಲ್ಲರೂ ಕೂಡಿ ಬಾಳಬಹುದು. ನಮಸ್ಕಾರಗಳು, ಅವಕಾಶಕ್ಕಾಗಿ ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಶುಭ ಕುಸ್ಕುರ್ ಮೇಡಮ್. ಸಂಬಂಧಗಳು ದೂರ ಆಗಲಿಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರಿ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ಬೆಲೆ ಕೆಲವೊಂದು ಕಾರಣಕ್ಕೆ ಕಡಿಮೆ ಆಗ್ತಾ ಇದೆ. ಕೆಲವರು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಕೆಲವರು ಯಾಕಪ್ಪ ನಮ್ಮ ನಮ್ಮ ಪಾಡಿಗೆ ನಾವಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಯಿಂದ ಇದ್ದಾರೆ ಕೂಡ. ಆದರೆ ಜೊತೆಯಲ್ಲಿ ಇದ್ದಂತಹ ಆ ಕ್ಷಣಗಳು, ಆ ಮಾತುಗಳು, ಆ ಬಂಧಗಳು ಕೆಲವೊಂದು ಸಮಯದಲ್ಲಿ ನೆನಪಿಗೆ ಬಂದಾಗ ಆ ಸುಂದರವಾದ ವಿಚಾರಗಳು ಕೂಡ ಮತ್ತಷ್ಟು ಪ್ರೀತಿಯನ್ನು ಹೆಚ್ಚು ಮಾಡುತ್ತೆ ಅಲ್ವಾ? ಏನೇ ಆಗಲಿ ಸ್ನೇಹಿತರೆ, ಕಾಲ ಎಷ್ಟೇ ಬದಲಾಗಲಿ, ಸುಂದರವಾದ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಳೋಣ, ಇರುವಂತಹ ಈ ಜೀವನದಲ್ಲಿ ಖುಷಿಯಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಕುಸ್ಕುರ್ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿ ಆದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ, ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
3: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.
4: ನಮ್ಮ ಅಂಗಡಿ ಕಡೆ ಬಂದಿಲ್ಲ?
5: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
4: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
5: ಏನು, ಏನ್ ವಿಷಯ ಅಮ್ಮ?
4: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
6: ಸಾರ್ವಜನಿಕರೇ, ಜುಲೈ 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್

0: ಆಗುವುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 9039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ ಜೆ ಶ್ರೀಧರ್. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಬಿಂದಾಸ್ ಆಗಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686 0996 8 6 0 9 6 2 7 9 9 6 2 7 9 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇವತ್ತು ಸೂಪರ್ ಆಗಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಇವತ್ತು ಯಾರಾದರೂ ಬರ್ಡೇನ ಆಚರಿಸ್ಕೊಳ್ತಾ ಇದ್ರೆ ಅಥವಾ ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೆ ಅವರಿಗೂ ಕೂಡ ವಿಶೇಷನ ತಿಳಿಸಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ವಿಶೇಷನ ತಿಳಿಸ್ಬೇಕು ಅಂತಂದರೆ ಮೆಸೇಜ್ ಕೂಡ ಮಾಡಿ ವಾಟ್ಸಪ್ಪಲ್ಲಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರೆ ಇವತ್ತು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹಾಡುಗಳನ್ನ ಹಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡುಗಳನ್ನ ನೀವು ಕೇಳ್ತಾ ಇದ್ರಿ ಅಂತಂದ್ರೆ, ಸೊ ಅವರ ಒಂದು ಸೂಪರ್ ಆಗಿರುವಂತಹ ಹಾಡುಗಳನ್ನ ಇವತ್ತು ನೆನಪು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಹೇಳ್ಬೋದು. ಸೊ ಹಾಡುಗಳು ಲಿರಿಕ್ಸ್ ಗೊತ್ತಾಗಿಲ್ಲ ಅಂತಂದ್ರೆ ನೋಡಿಕೊಂಡು ಕೂಡ ಹಾಡಿ, ಆ್ಯಂಡ್ ಹಾಡುವಾಗ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ಸೊ ಅವರು ಅಂಬರೀಷ್ ಅವರ ಯಾವ ಹಾಡನ್ನ ಹಾಡ್ತೀರಾ ಕೇಳೋಣ. ಆ್ಯಂಡ್ ಅಂಬರೀಷ್ ಅವ್ರದ್ದು ಯಾವುದೇ ಬರ್ಡೇ ಇಲ್ಲ ಅಥವಾ ಬೇರೆ ಯಾವುದೇ ಇದಿಲ್ಲ, ಸೊ ಹಾಗಾಗಿ ಅಂಬರೀಷ್ ಅವರ ಹಾಡುಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಇವತ್ತು ನೀವು ಅಂಬರೀಷ್ ಅವರ ಹಾಡುಗಳನ್ನ ಕೇಳಿದಿರಾ ಅಂತಂದರೆ ಅವರ ಫಸ್ಟ್ ಹಾಡು ಕನ್ನಡದ ಹಾಡಿದೆ. ಸೊ ಆ ಹಾಡನ್ನು ನೀವು ಕೂಡ ಯಾವಾಗಲೂ ಕೂಡ ಕೇಳ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇಷ್ಟಪಡುವಂತಹ ಅಂಬರೀಷ್ ಅವರ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಸೊ ಹಾಗೆ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ,
5: ಹಲೋ,
4: ನಮಸ್ತೆ.
5: ನಮಸ್ತೆ ಸರ್. ಶುಭೋದಯ.
4: ಶುಭೋದಯ. ಉಮಾ ಅವರು
5: ಹಿಂಗೆ ಆಯ್ತಾ ಸರ್? ಹ್ಞೂ ಸರ್.
4: ಹ್ಞೂ, ನಮ್ದಾಯ್ತು. ನಿಮ್ದು?
5: ಇಲ್ಲ ಸರ್, ಇನ್ನೂ ಆಗ್ಬೇಕು, ಚಪಾತಿನೂ ಕೋರ್ಸ್ ಪಲ್ಯ.
4: ಓಕೆ. ಸೊ ಉಮಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡನ್ನ ಹಾಡ್ಬೇಕು.
5: ಹಾಡ್ ಹಾಡ್ಬೇಕು. ಒಂದ್ ಹಾಡ್ ತಗೊಂಡಿದೀನಿ ಸರ್, ರಾಜ್ಕುಮಾರ್ ಹಾಡಿರೋದ್ ಅದ್ರಲ್ಲಿ.
4: ಓಕೆ.
5: ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನಿಲಯ ಮೇಘ, ಮೇಘ ಮಲ್ಲಾರ ಮೇಘ, ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮಪ ಪದ ನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ. ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿ ತೂರೂಪ ಬೆಳಕಿನ. ಯಾಕೋ ರಾಗ ಬರ್ತಾ ಇಲ್ಲ ಸರ್.
4: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ.
5: ಹೌದು ಸರ್. ಇನ್ನೊಂದು ಎರಡು ಲೈನ್ ಒಲವಿನ ಉಡುಗೊರೆ ಆಡ್ಲಾ ಸರ್?
4: ಹಾ, ಚೆನ್ನಾಗಿ ಹಾಡಿದ್ರ. ಸಾಕು, ಮತ್ತೆ ನೆಕ್ಸ್ಟ್ ಕಾಲರ್ ಮಾತಾಡೋಣ. ಥ್ಯಾಂಕ್ ಯು. ಉಮಾರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಅವರು ಕೂಡ ಕರೆ ಮಾಡಿ ಅಂಬರೀಷ್ ಅವರ ಹಾಡನ್ನ ಹಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ,
6: ಹಲೋ,
4: ಹಲೋ,
6: ನಮಸ್ತೆ ಸರ್.
4: ನಮಸ್ತೆ. ಫಸ್ಟ್ಗೆ ಮೇಲ್ ವಾಯ್ಸ್ ಬಂತು, ಇವಾಗ ಫಿಮೇಲ್ ವಾಯ್ಸ್ ಬರ್ತಾ ಇದೆ.
6: ಅವರು ಮನೆಯವ್ರು ಮಾತಾಡ್ತಾ ಇದ್ರು ಅಂದ್ರೆ ಕಾಲ್ ಹಚ್ಕೊಡ್ತಾ ಇದ್ರು.
4: ಓಹೋ, ಕಾಲ್ ಮಾಡಕ್ ಅವರು ಮಾತಾಡಕ್ ನೀವಾ?
6: ಹೌದು ಸರ್. ಸುಧಾ ಮಾತಾಡ್ತಾ ಇದ್ದೀನಿ.
4: ಓಕೆ ಸುಧಾ ಅವರೇ, ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್?
4: ಹ್ಮ್, ನಾವು ಸೂಪರ್ ಆಗಿದ್ದೀವಿ. ಇವತ್ತು ಅಂಬರೀಷ್ ಅವರ ಹಾಡನ್ನ ಹಾಡ್ಬೇಕು ಮೇಡಮ್.
6: ಹಾ, ಹಾಡ್ತೀನಿ. ಕೋಗಿಲೆ ಓ ಕೋಗಿಲೆ, ಯಾವ ಊರ ಸುದ್ದಿಯ ಹೊತ್ತು

ಹಾಡುವ ಹಾಡಿಗೆ ನನ್ನೆ ತಂದೆ, ಮಾತಿಗೂ ರಾಗಕ್ಕೂ ನಾನು ಹಾಕುವ ಗಂಟಲ್ಲಿ ಸೇರ ಬಂದೆ. ಹಾಡಲಿ ನಮ್ಮೂರ ಹಮ್ಮಿರನೇ, ಕೋಗಿಲೆ ಓ ಕೋಗಿಲೆ, ಯಾವೂರ ಸುದ್ದಿಯ ಹೊತ್ತು ತಂದೆಯೇ, ಕೋಗಿಲೆ ಓ ಕೋಗಿಲೆ, ಏನೇನೋ ಆಸೆಯ ಹೊತ್ತು ತಂದೆ.

0: ಬೆಳಗಿನ ಮುಟ್ಟಿದರೆ ಗಂಧ ತಟ್ಟಿದರು ದಂತವೇ ಮಂಡ್ಯದ ಗಂಡು ಒಲಿದರು ಸ್ವಂತವೇ ನಮ್ಮೂರ ಹಮ್ಮಿರ ನೀನು ಹಾಡುವ ಹಾಡಿಗೆ ನನ್ನೇ ತಂದೆ ಮಾತಿಗೂ ರಾಗಕ್ಕೂ ನಾನು ಹಾಕುವ ಗಂಟಲ್ಲಿ ಸೇರಬಂದೆ ಹಾಡೇ ನಮ್ಮೂರ ಹಮ್ಮಿರನೇ ಕೋಗಿಲೆ ಓ ಕೋಗಿಲೆ ಅವರ ಸುದ್ದಿಯ ಹೊತ್ತು ತಂದೆ ಕೋಗಿಲೆ ಓ ಕೋಗಿಲೆ ಏನೇನು ಆಸೆಯ ಹೊತ್ತು ತಂದೆ ಥ್ಯಾಂಕ್ ಯು ಸರ್
1: ಓಕೆ ಸೂಪರ್ ಆಗಿ ಹಾಡಿದ್ರಿ ಮೇಡಮ್ ಸುಧಾ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ ಅವರು ಕೂಡ ಕರೆ ಮಾಡಿ ಸೂಪರ್ ಆಗಿರುವಂತಹ ಹಾಡನ್ನ ಹಾಡ್ತಾ ಎಂಜಾಯ್ ಮಾಡ್ತಾ ಇದ್ರು ನೀವು ಕೂಡ ಕರೆ ಮಾಡಿ ಮಾತಾಡಿ ಇದೇ ರೀತಿ ಅಂಬರೀಷ್ ಅವರ ಸೂಪರ್ ಹಿಟ್ ಸಾಂಗ್ಸ್ಗಳು ಕೂಡ ಇದೆ ಅವರ ಹಾಡುಗಳನ್ನ ಹಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡಿ ನೀವು ಕೂಡ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ಹಲೋ
2: ಹಲೋ ಸರ್ ನಮಸ್ತೆ
1: ನಮಸ್ತೆ
2: ಮುತ್ತಣ್ಣ ಚಿತ್ರಗಾರ ಕೊಪ್ಪಳ ಜಿಲ್ಲೆಯಿಂದ
1: ಮುತ್ತಣ್ಣ ಅವರು ಹೇಗಿದ್ದೀರಾ
2: ಸರ್ ಚೆನ್ನಾಗಿದ್ದೀನಿ ತಾವು ಚೆನ್ನಾಗಿದ್ರಾ
1: ಓ ನಾವು ಸೂಪರ್ ಆಗಿದ್ದೀವಿ
2: ಓಕೆ ಇವತ್ತು ಅಂಬರೀಷ್ ಅವ್ರದ್ದು ಸೋಲಿಲ್ಲದ ಸರ್ದಾರ್ದೊಂದು ಒಂದು ಎರಡು ಲೈನ್ ಹಾಡ್ತೀನಿ ಸರ್
1: ಸಾರಿ
2: ಸೋಲಿಲ್ಲದ ಸರ್ದಾರ್ ಚಿತ್ರದ
1: ಹಾಂ ಓಕೆ ಹಾಡಿ

0: ತಾಯೊಡಲೇ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು, ಆತೀರವ ಸೇರಿಸು. ಸರ್ ಓಕೆ
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್. ಈ ಸಾಂಗ್ ಇಷ್ಟನಾ ನಿಮ್ಗೆ?
0: ಏನ್ ಸರ್
1: ಈ ಸಾಂಗ್ ಇಷ್ಟನಾ ನಿಮ್ಗೆ?
0: ಏ ಅಲ್ಲ ಸರ್, ಅದು ಬಹಳ ಇಷ್ಟ ಸರ್ ಈ ಗೀತೆ.
1: ನಮಸ್ತೆ ಮುತ್ತಣ್ಣ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೂಪರ್ ಆಗಿರುವಂತಹ ಹಾಡನ್ನ ಹಾಡಿದ್ರು. ನೀವು ಕೂಡ ಕರೆ ಮಾಡಿ, ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಅಂಬರೀಷ್ ಅವರ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ
2: ಆರ್ ಜೆ ಶ್ರೀಧರ ಸರ್ಗೆ. ನಮಸ್ತೆ.
1: ನಮಸ್ತೆ, ಯಾರಿದು
2: ಸರ್? ನಮ್ಮ ಹೆಸರು ಎಚ್ ಪಿ ಹುಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ.
1: ಓಕೆ ಹುಚ್ಚೇಗೌಡ ಅವರೇ, ಹೇಗಿದ್ರೆ ಸರ್?
2: ಚೆನ್ನಾಗಿದ್ದೀನಿ ಸರ್. ತಾವ ಹೆಂಗಿರಿ ಸರ್? ಇವತ್ತೇ ಫಸ್ಟ್ ನಿಮ್ಮ ಇದು ಮಾಡ್ತಾರ ನಾನು.
1: ಹೌದು
2: ಸರ್. ಏನ್ ಸರ್ ಇವತ್ತು?
1: ಇವತ್ತು ಅಂಬರೀಶ್ ಅವರ ಹಾಡುಗಳನ್ನ ಹಾಡ್ಬೇಕು. ನೋಡ್ತಾ ಇರ್ತೀರ ಅಂಬರೀಶ್ ಅವರ ಸಿನಿಮಾಗಳನ್ನ?
2: ಫುಲ್ ನೋಡಿದೀವಿ ಸರ್, ಒಂದಾ ಎರಡ ಸರ್ ಎಲ್ಲ ನೋಡಿದೀವಿ ಸರ್.
1: ಓಕೆ, ಹಾಡಿ ಮತ್ತೆ ಅವರ ಯಾವ ಸಾಂಗ್ ಇಷ್ಟ ಆಗುತ್ತೆ ನಿಮ್ಗೆ?
2: ಯಾವ್ದೀಗೊಂದಿದೆ ಸರ್, ಚಳಿ ಚಳಿ ಅನ್ನೋದು ಹೇಳ್ತೀನಿ.
1: ಬಿಸಿಲು ಹೊಡಿತಾ ಇದೆ, ಚಳಿ ಚಳಿ ಅಂತ ನೆನ್ಪ್ ಮಾಡ್ಕೊಂಡಿದ್ದೀರಾ? ಹಾಡಿ ಹಾಡಿ.
2: ನಮ್ಗೆಲ್ಲ ಇಲ್ಲಿ ಚಳಿ, ಬೆಳಗ್ಗೆಯಿಂದ ಚಳಿ ಆಯ್ತು, ಈಗ ಬಿಸಿಲು ಹೊಡಿತಾ ಇದೆ.
1: ಹೌದಾ? ಓಕೆ ಹಾಡಿ ಸರ್.
2: ಹೇಳ್ತೀನಿ ಸರ್ ಇವಾಗ ಅವ್ರದ್ದು ಒಂದು ಹಾಡ್ನ. ಚಳಿ ಚಳಿ ತಾಳೆ ಲುಗಿ ಚಳಿ ಗೆಳತಿಯ ಬಾರೆಯ ನೀ ಸನಿಹ, ಓಹೋ ಓಹೋ ಚಳಿ ಚಳಿ ತಾಳೆ ನುಗಿ ಚಳಿಯ ಗೆಳತಿಯ ಬಾರೆಯ ನೀ ಸನಿಹ, ಓಹೋ ಒಲವಿನ ಕತೆಯ ಹೇಳುವೆನು ವಿರಹದ ವ್ಯತೆಯ ನೀಗುವೆನು, ಚಳಿ ಚಳಿ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಗೆಳೆಯನ ಬಾರೆಯ ನೀ ಸನಿಹ, ಓಹೋ ಓಹೋ ನಡುಗುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬುವೆಯ, ಚಳಿ ಚಳಿ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಏಕೆ ಹೀಗೆ ನೋಡುವೆ ಏಕೋ ಎಲ್ಲೋ ಓಡುವೆ, ಕಣ್ಣು ಕಣ್ಣು ಬೆರೆಸಿದರೆ ನನ್ನ ತೋಳಲಿ ಬಳಸಿದರೆ, ನಯನದಿ ಮಿಂಚು ತುಂಬುವೆಯ ಮುತ್ತಿನ ಮಳೆಯ ಸುರಿಸುವೆಯ, ಚಳಿ ಚಳಿ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ತನು ಹೂವಂತಾಗಿದೆ.
1: ಓಕೆ ಚೆನ್ನಾಗಿ ಹಾಡ್ತಿದ್ರಿ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹುಚ್ಚೇಗೌಡ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಅಂಬರೀಷ್ ಅವರ ಹಾಡುಗಳನ್ನ ಹಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ, ನಮಸ್ಕಾರ ಸರ.
1: ನಮಸ್ತೆ ನವಾಜ್ ಅವರು.
3: ಹ್ಞೂನ್ರಿ, ಆರಾಮದ್ರಿ ಸರ?
1: ಓ ನಾವು ಸೂಪರ್ ಆಗಿದ್ದೀವಿ ಸರ್, ನೀವು?
3: ನಾವು ಸೂಪರ್ ಆಗಿದ್ದೇವ್ರಿ ಮೇಡಮ್. ಬಿಂದಾಸ್ ಕಾರ್ಯಕ್ರಮ ಮೂಡಿ ಸರ್, ಕಾರ್ಯಕ್ರಮ ಕೇಳಕತ್ತಿದ್ದೇವ್ರಿ.
1: ಓಕೆ,
3: ನಾಷ್ಟ ಏನ್ ಮಾಡಿ ಬಂದ್ರಿ ಇವತ್ತ?
1: ನಮ್ದು ಇವತ್ತು ಬಿಸಿ ಬಿಸಿ ಇಡ್ಲಿ ಸರ್.
3: ಓ ಇಡ್ಲಿ ರೀ, ನಮ್ದು ಇವತ್ತು ಉಪ್ಪಿಟ್ರಿ.
1: ಉಪ್ಪಿಟ್ಟು, ಓ ಸೂಪರ್ ಅಲ್ಲ. ಓಕೆ ನವಾಜ್ ಅವರ, ಇವತ್ತು ಅಂಬರೀಶ್ ಅವರ ಹಾಡನ್ನ ಹಾಡ್ಬೇಕು.
3: ಅಂಬರೀಶ್ ಅವ್ರದ್ದು ಅದು ನಾಗರ ತಗೊಳ್ಳಿ ಒಂದು ಹಾಡ್ತಿ ನೋಡಿ ಸರ್ ನಾವ್ ಅಂದ್ರಿ.
1: ಓಕೆ ಹಾಡಿ.
3: ಅಂಬರೀಶ್ ಅವರ ಅಭಿನಯದ ಆದ್ರದು.
1: ಹ್ಮ್.
3: ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರ

0: ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ.
0: ಧನ್ಯವಾದ, ನಮಸ್ಕಾರ.
1: ನಮಸ್ತೆ. ನವಾಜ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು ಅಂಬರೀಷ್ ಅವರ ಹಾಡನ್ನ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ದಾಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ,
2: ನಮಸ್ಕಾರ ಶ್ರೀಧರ್ ಸರ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ನಮಸ್ತೆ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ?
2: ಫೈನ್ ಸರ್, ತಾವೇಗಿದ್ದೀರಾ?
1: ನಾವು ಸೂಪರ್ ಆಗಿದ್ವಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡನ್ನ ಹಾಡ್ಬೇಕು
2: ಸರ್. ಅವತ್ತು ಅವ್ರು ಉಪ್ಸಾಬನ ಸರ್?
1: ಇಲ್ಲ ಸರ್, ಅದಕ್ಕೆ ಕ್ಲಾರಿಟಿ ಫಸ್ಟಿಗೆ ಕೊಟ್ಬಿಟ್ವಿ.
2: ಹೌದಾ? ಓಕೆ ಓಕೆ. ನನಗೆ ಅಂಬರೀಷ್ ಅಂದ್ಕೊಳ್ಳೆ ನೆನಪಾಗೋದು ಒಂದು ಒಳ್ಳೆ ಹಾಡು. ಅದ್ ಬೇರೆ, ಈಗ ಮಳೆಗಾಲ ಚಳಿಗಾಲ ಬೇರೆ ಬರ್ತಾ ಇದೆ.
1: ಓಹೋ,
2: ಅದಕ್ಕೆ ಚಳಿ ತೇಳಿ ತಾಳೇನು ಈ ಚಳಿ, ಅದೇ ಹಾಡನ್ನ ಹಾಡೋಣ ಅನ್ಕೊಂಡಿದೀನಿ.
1: ಹಾಡಿ.
2: ಸರ್, ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವೆಲ್ಲ ಅದೇ ಮಹಾಲಯ ಅಮಾವಾಸ್ಯ ಪೂಜೆ ಮಾಡ್ತಾ ಇದೀವಿ. ಮತ್ತೊಮ್ಮೆ ಎಲ್ಲ ಹಿರಿಯರನ್ನ ನೆನೆಸುತ್ತಾ ಅವರ ಆಶೀರ್ವಾದವನ್ನ ಪಡೆಯೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ
2: ಸರ್, ಈಗ ಹಾಡು ಹೇಳ್ತೀನಿ.
1: ಹಾಡಿ ಹಾಡಿ ಸರ್.
2: ಚಳಿ ಬಂದಿಲ್ಲ, ಬರ್ತಾ ಇದೆ, ಆದ್ರೆ ಹೇಳ್ತೀನಿ. ಚಳಿ ಚಳಿ ತಾಳೆ ನುಗಿ ಚಳಿಯ, ಹಾಹಾ ಗೆಳತಿಯ ಬಾರೆಗೆ ನೀಸನಿಯ, ಹೋಹೋ ಒಲವಿನ ಕತೆಯ ಹೇಳುವೆನು, ವಿರಹದ ವ್ಯದೆಯ ನೀಗುವೆನು. ಚಳಿ ಚಳಿ ಚಳಿ ಚಳಿ ತಾಳೆ ನುಗಿ ಚಳಿಯ, ಆಹಾ ಓಹೋ ಕೆಳಗೆನೆ ಬಾರೆಗೆ ನೀಸನಿಯ, ಓಹೋ ಆಹಾ ನಡುಗುವ ಮೈಯ ನೋಡಿದೆಯ, ರಸಿಕನೆ ಜೀವ ತುಂಬುವಯ. ಚಳಿ ಚಳಿ ಹೇಗೆ ಹೀಗೆ ನಾಚುವೆ.

0: തുമ്പുവയ മുത്തിനമളയ സുരിസുവയ ചെളി ചെളി ചെളി ചെളി താളെനു ഗീ ചെളിയ ആഹാ ഓഹോ കെളികനെ ബാരക നീ സനിയ ഓഹോ ആഹാ ತನುವಂತಾಗಿದೆ ಮನವು ಗೆಲ್ಲೋ ತೇಲಿದೆ ಪ್ರಣಯದ ಮತ್ತು ಗೇರುತ್ತಿದೆ ತುಟಿಗಳು ತುಟಿಯ ಸೇರುತ್ತಿದೆ ತನುವಂತಾಗಿದೆ ಆಹಾ ಮನವು ಗೆಲ್ಲೋ ತೇಲಿದೆ ಪ್ರಣಯದ ಮತ್ತು ಗೇರುತ್ತಿದೆ ಸುಖದ ಚಿಲುಮೆ ಬುಕ್ಕುತ್ತಿದೆ ಇನ್ನೂ ಬೇಕು ಗೆನ್ನಿಸಿದೆ ಆಹಾ ಚಳಿ ಚಳಿ ತಾಳೆನು ಗೀ ಚಳಿಯ ಹಾಹಾ ಓಹೋ ಸರ್ ಚಳಿ ಈ ಸಲ ಬರ್ಲಿ ಬೇಗ ಎಲ್ಲ ನಡ್ಗಂಗ್ ಆಗ್ಲಿ ಸರ್.
1: ಹ್ಮ್ ನಡ್ಗಂಗಾಗುತ್ತೆ, ಆದ್ರೆ ಈಗ ಬೆವ್ರು ಇಳಿತಾ ಇದೆಯಲ್ಲ ಶೆಕೆಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಬ್ರಹ್ಮಾನಂದ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೀಗ ಇನ್ನೊಬ್ರು ಕಾಲರ್ ಆಡಿದರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ.
1: ಹಾ, ಯಾರಿದು?
2: ನಾನ್ ಸರ್, ನೇರ್ಲಗುಂಡಿಯಿಂದ ಚಂದ್ರಿಕಾ ಜಗನ್ನ.
1: ಓಕೆ ಚಂದ್ರಿಕಾ ಅವರೇ, ಹೇಗಿದ್ದೀರಾ?
2: ಹಾ ಸರ್, ಚೆನ್ನಾಗಿದ್ದೀವಿ ಸರ್. ತಾವ್ ಹೇಗಿದ್ದೀರಾ?
1: ಹ್ಮ್, ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತು ಅಂಬರೀಶ್ ಅವರ, ಹೇಳಿ ಮೇಡಮ್.
2: ತಿಂಡಿ ಆಯ್ತಾ ಸರ್?
1: ಆಗಿದೆ ಆಗಿದೆ. ನಿಮ್ದಾಯ್ತಾ?
2: ಹಾ ಸರ್, ರೆಡಿ ಆಗ್ತಾ ಇದೆ.
1: ಹ್ಮ್, ಏನ್ ಮಾಡ್ತೀರಾ, ರೆಡಿ ಮಾಡ್ತೀರಾ?
2: ಶಾವ್ಗೆ ಬಾತ್ ಸರ್.
1: ಶಾವ್ಗೆ ಬಾತ್, ಓಕೆ ಓಕೆ. ಸೊ ಇವತ್ತು ಅಂಬರೀಶ್ ಅವರ ಹಾಡುಗಳನ್ನ ಹಾಡಬೇಕು ಮೇಡಮ್.
2: ಹೌದು ಸರ್, ನನ್ನ ಫೇವರೇಟ್ ಹೀರೋ ಸರ್ ಅವರು.
1: ಸೂಪರ್ ಅಲ್ಲ,
2: ಖುಷಿ ಆಯ್ತು ಅಂಬರೀಶ್ ಅವ್ರದ್ದು ಕೇಳಿ. ಸರ್ ಅದು ಬ್ರಹ್ಮಾಸ್ತ್ರ ಅಂತ ಹೇಳ್ತೀನಿ ಸರ್ ನಾನು.
1: ಓಕೆ ಓಕೆ.
2: ಕನ್ನಡಮ್ಮನ ದೇವಾಲಯ ಕಂಡೇ ಎಣ್ಣಿನ ಕಂಗಳಲಿ, ಕನ್ನಡ ನಾಡಿನ ಚರಿತೆಯನೇ ಕಂಡೇ.

0: ಕಂಡೇ ಎಣ್ಣಿನ ಕಂಗಳಲಿ.
1: ಓಕೆ, ಸೂಪರ್ ಆಗಿ ಹಾಡಿದ್ರಿ ಮೇಡಮ್.
2: ಧನ್ಯವಾದ ಸರ್ ಅವಕಾಶಕ್ಕಾಗಿ.
1: ಓಕೆ, ನೀವು ಕೂಡ ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಸೊ ಚಂದ್ರಿಕಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡುಗಳನ್ನು ಹಾಡ್ಬೋದು. ಸೊ ಹಾಗೆ ನೀವು ಕೂಡ ಅಂಬರೀಷ್ ಅವರ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
3: ಹಲೋ,
1: ನಮಸ್ತೆ, ಯಾರಿದು?
3: ಸರ್ ಕಲ್ಪನಾ ಅಂತ ಸರ್.
1: ಕಲ್ಪನಾ ಅವರು, ಹೇಗಿದ್ದೀರಾ?
3: ಹಾ ಸರ್, ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀರಾ ಸರ್?
1: ನಾವು ಆರಾಮಾಗಿದ್ದೀವಿ.
3: ಬೆಳಗ್ಗೆನ ಶುಭೋದಯ ಸರ್.
1: ಥ್ಯಾಂಕ್ ಯು, ನಿಮಗೆ ಕೂಡ ಶುಭೋದಯ. ಕಲ್ಪನಾ ಅವರ, ಇವತ್ತು ಅಂಬರೀಷ್ ಅವರ ಹಾಡನ್ನ ಹಾಡಬೇಕು.
3: ಹಾ ಸರ್, ಗೊತ್ತಾಯ್ತು ಸರ್. ನಮ್ಗಂತೂ ತುಂಬಾ ಕಾಲ್ ಮಾಡಿ ಮಾಡಿ ಮಾಡಿ ಡೈಲಿ ಸುಸ್ತು ಸರ್.
1: ಹೌದಾ? ಇವತ್ತು ಹಾಡು ಹಾಡ್ತಾ ಸುಸ್ತನೆಲ್ಲ ಮರ್ತ್ ಬಿಡಿ, ಇವಾಗ ಸಖತ್ತಾಗಿರೋ ಹಾಡು ಹಾಡಿ
3: ಸರ್. ಹಾ ಸರ್. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ. ಓ ಗುಣವಂತ, ಓ ಗುಣವಂತ. ಥ್ಯಾಂಕ್ ಯು ಸರ್, ಅದಷ್ಟೇ ಬರುತ್ತೆ.
1: ಓಕೆ, ಥ್ಯಾಂಕ್ ಯು. ಕಲ್ಪನಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಕೂಡ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಹಾಗೆ ನಿಮಗೆ ಅಂಬರೀಷ್ ಅವರ ಯಾವ ಸಿನಿಮಾದ ಯಾವ ಹಾಡು ತುಂಬಾನೇ ಇಷ್ಟ ಆಗುತ್ತೆ ಅದರ ಲಿರಿಕ್ಸ್ನ ಕೂಡ ನೋಡ್ಕೊಂಡು ರೆಡಿ ಆಗಿರಿ, ಆ್ಯಂಡ್ ನಮಗೂ ಕೂಡ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ, ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಲ.

0: ಕಲ್ಯಾಣ ಮಂಟಪದ ಹತ್ತಿರ ವಿನೋಬನಗರ ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ ಸವಳಂಗ ರಸ್ತೆ ಶಿವಮೊಗ್ಗ. ಸಂಪರ್ಕಿಸಿ 0818-1825-3583. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
4: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
3: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
4: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
3: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು.
1: ಹೌದು,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಓಕೆ ಮೀನಾ ಅವರೇ, ಇವತ್ತು ಅಂಬರೀಷ್ ಅವರ ಹಾಡನ್ನ ಹಾಡಬೇಕು. ಯಾವ ಸಾಂಗ್ ನ ಹಾಡ್ತಿದ್ದೀರಾ?
1: ಇವಾಗ ಪ್ಲೇ ಮಾಡಿದ್ದೆ ಆ ಫಿಲ್ಮ್.
0: ಹಾಡ್ ಕೇಳಿದ್ರ ನೀವು?
1: ಕೇಳಿದೆ.
0: ಚೆನ್ನಾಗಿತ್ತಾ?
1: ಚೆನ್ನಾಗಿತ್ತು.
0: ಓಕೆ, ಯಾವ ಸಾಂಗ್ ನೀವು ಹಾಡ್ತೀರಾ?
1: ಅಲ್ಲ, ಅದು ಯಾವ ಫಿಲ್ಮ್ ಅಂತ ಕೇಳಿದೆ.
0: ಓಕೆ, ಆ ಫಿಲ್ಮ್ ಹೇಳ್ತೀನಿ. ಸೊ ಯಾವ, ನೀವು ಯಾವ ಸಾಂಗ್ ನ ಹಾಡ್ತೀರಾ ಹಾಡಿ?
1: ಒಲವಿನ ಉಡುಗೊರೆ ಕೊಡಲೇನು ರಘುತದೆ ಬರೆ.

0: ಒಲವು ಸಿಹಿ ನೆನಪು ಸಿಹಿ ಹೃದಯಗಳ ಮಿಲನ ಸಿಹಿ ಒಲವಿನ ಉಡುಗೊರೆ ಕೊಡಲೇನು ರಘುತದೆ ಬರೆದನು ಇದನಾನು. ಓಕೆ
1: ಓಕೆ, ಆಗ್ಲೇ ಪ್ಲೇ ಮಾಡಿದ ಸಾಂಗು ಮಲ್ಲಿಗೆ ಹೂವೆ ಸಿನಿಮಾದ್ದು.
0: ಹೌದಾ?
1: ಅದರಲ್ಲಿ ಅಂಬರೀಶ್ ಅವರು ಕೂಡ ಇದಾರೆ, ಶಶಿಕುಮಾರ್ ಅವರು ಈ ಸಾಂಗಲ್ಲಿ ಇದಾರೆ.
0: ಓಕೆ,
1: ಥ್ಯಾಂಕ್ ಯು. ಮೀನಾ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ, ಅವರು ಕೂಡ ಕರೆ ಮಾಡಿ ಹಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನೀವು ಕೂಡ ಅಂಬರೀಶ್ ಅವರ ಹಾಡುಗಳನ್ನ ಹಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ಯಾರಿದು?
2: ಸೋಮಶೇಖರ್ ತಟ್ಟೆ ಸರ್, ಹಂಸಗಡ್ರಿಂದ.
1: ಸೋಮಶೇಖರ್ ಅವರು ಹೇಗಿದ್ದೀರಾ ಸರ್?
2: ಆರಾಮ್ ಸರ್, ನೀವು?
1: ಓ, ನಾವು ಸೂಪರ್ ಆಗಿದ್ದೀವಿ. ಇವತ್ತು ಅಂಬರೀಶ್ ಅವರ ಹಾಡುಗಳನ್ನ ಹಾಡಬೇಕು.
2: ಹಾಂ ಸರ್, ಹಾಡ್ತೀನಿ ಸರ್.
1: ಓಕೆ, ಹಾಡಿ.
2: ಹಾಂ ಸರ್, ಟಿಫನ್ ಸರ್
1: ಆಗಿದೆ, ನಿಮ್ದು ಆಯ್ತಾ?
2: ಹಾಂ, ಮಾಡ್ತಾ ಇದ್ದೀನಿ ನೋಡಿ ಸರ್.
1: ಓಕೆ.
2: ಹಾಂ ಸರ್, ಸರ್ ಒಲವನ್ನು ಹುಡುಗನಿಂದ ಹಾಡ್ತೀನಿ ನೋಡ್ರಿ.
1: ಹ್ಮ್.
2: ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ.

0: ಮಾನವ ಗರ್ವಕ್ಕೆ ಮಿತಿಯಲ್ಲಿ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಕಾಲರ್ ಹಿಡಿದಾರೆ, ಮನೆ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ ಸರ್. ಸತೀಶ್ ವಿದ್ಯಾನಗರ, ಶಿವಮೊಗ್ಗ.
1: ನಮಸ್ತೆ ಸತೀಶ್ ಅವರೇ, ಹೇಗಿದ್ದೀರಾ?
2: ಆರಾಮಿದ್ದೀವಿ ಸರ್. ನೀವು ಆರಾಮಿದ್ದೀರಾ ಸರ್?
1: ಹ್ಮ್, ನಾವು ಕೂಡ ಆರಾಮಾಗಿದ್ದೀವಿ ಸತೀಶ್ ಅವರೇ.
2: ಸರ್
1: ಏನು
2: ಸರ್? ತಿಂಡಿ ಕೇಳಿದೆ ಸರ್.
1: ತಿಂಡಿನಾ? ಆಯ್ತು ಸರ್. ನಿಮ್ದು ಆಯ್ತಾ?
2: ನಮ್ದು ಆಯ್ತು ಸರ್.
1: ಓಕೆ, ಹಾ, ನಮ್ದು ಇಡ್ಲಿನ ಇವತ್ತು. ಓಕೆ ಸತೀಶ್ ಅವರ, ಅಂಬರೀಶ್ ಅವರ ಯಾವ ಸಾಂಗ್ ನ ಹಾಡ್ತೀರಾ ಇವತ್ತು?
2: ಸರ್ ಇವತ್ತು ಒಲವೆ ನೋಡೋದ್ರೆ ಒಂದು ಹಾಡ್ತೀನಿ ಸರ್ ಒಂದು.
1: ಹ್ಮ್, ಹಾಡಿ.
2: ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ.

0: ಬಂದಾಗ ಬಡವ ಬಲ್ಲಿದ ಆಗುವನು, ಕುರುಡನು ಎಲ್ಲವ ನೋಡುವನು, ಅವನಲ್ಲಿ ನೀ ಒಲಿದಾಗ ನೆನೆದದು ಎಲ್ಲ ನಡೆದೆ ಹೋದರೆ ದೇವನೇ ನಿನಗೆ ಬೆಲೆಯಲ್ಲಿ ನಡೆಯುವುದೆಲ್ಲ ಮುಂಚೆಯ ತಿಳಿದರೆ ಮಾನವ ಗರ್ವಕ್ಕೆ ಮಿತಿಯಲ್ಲಿ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ.
1: ಓಕೆ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್.
1: ಓಕೆ, ಸತೀಶ್ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ಅಂಬರೀಷ್ ಅವರು ಹಾಡಿರುವಂತಹ ಹಾಡುಗಳು, ಸಾರಿ, ಅವರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ಹಾಡುಗಳು ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ರಿಪೀಟ್ ರಿಪೀಟ್ ಅದೇ ಸಾಂಗ್ಗಳನ್ನೇ ಹಾಡೋದಕ್ಕಿಂತ ಅವರ ಸಿನಿಮಾಗಳನ್ನು ನೋಡ್ತೀವಿ ಅಂತಂದರೆ 208 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೂಡ ಏನು ಇನ್ಫಾರ್ಮೇಷನ್ ಇದೆ. ಅದರಲ್ಲಿ ನೀವು ಕೂಡ ಹಾಡಿದ್ರಿ ಅಂತಂದರೆ ಒಂದೊಂದು ಹಾಡಿದ್ರು ಕೂಡ ಮುಗಿಯಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಪೀಟ್ ಸಾಂಗ್ಗಳನ್ನ ಹಾಡೋದಕ್ಕಿಂತ ಬೇರೆ ಬೇರೆ ಸಾಂಗ್ಗಳನ್ನ ಕೂಡ ಹಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಏನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಯಾರಿದು?
2: ನಾವು ರಾಮಚರಣ ಸಾ, ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ.
1: ಓಕೆ, ನಂಜನಗೂಡಲ್ಲಿ ಇರೋದಕ್ಕೆ ತುಂಬಾ ಸಣ್ಣ ಕೇಳಿಸ್ತಾ ಇದೆಯಾ ಅಂತ ದೂರದಲ್ಲಿ ಇರೋದಕ್ಕೆ?
2: ಹಾ, ಆಪಲ್ ಕೇಳಿಸಿಲ್ಲ ಸಾ.
1: ಏನಂದ್ರಿ?
2: ಆಪಲ್ ಕೇಳಿಸಿಲ್ಲ ಇದು.
1: ಹಾ ಅಲ್ಲ, ನೀವು ಮಾತಾಡೋದು ನಮಗೆ ತುಂಬಾ ಸಣ್ಣ ಕೇಳಿಸ್ತಾ ಇದೆ.
3: ಹೊರಗಿಂದ ಮಾತಾಡೋ.
2: ಹಾ ಹಾ.
1: ಓಕೆ ರಾಮಚಂದ್ರ ಅವ್ರೆ, ಇವತ್ತು ಅಂಬರೀಶ್ ಅವರ ಹಾಡನ್ನ ಹಾಡ್ಬೇಕು, ಯಾವ ಸಾಂಗ್ ನ ಹಾಡ್ತೀರಾ?
2: ಅಂಬರೀಶ್ ಅವ್ರದ್ದು ಕರಿ ಮುಗಿಲು ಮಳೆ ನಿಂತು ಬಂದು ಬಲು ಮೋಹ ಗುಂಡು ಕುಣಿದಾಡಿ ಹೋಗದೆ ಪ್ರೇಮ ಎನ್ನುವ ಮಾತಲ್ಲಿ ಎಂತ ಮೋಡಿದು ಪ್ರೀತಿಸಿರುವ ನಾವಿಂದು ಎಂತ ಜೋಡಿ ಗಿರಿ ನವಿಲು ಎಲ್ಲೋ ಟುಟ್ಟು

0: ಒಲಿಯುತ್ತ ಬಂದೆ ಗೆಲುವನು ತಂದೆ ನನ್ನ ಬಾಲಿಗೆ ಪ್ರೇಮ ಎನ್ನುವ ಮಾತಲ್ಲಿ ಎಂತ ಮೂಡಿಯು ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯು ಸೌಲವಿಲು ಎಲ್ಲೋ ಕರಿಮುಗಿಳು ಎಲ್ಲೋ.
1: ಹಲೋ, ಹ್ಮ್, ಸೂಪರ್ ಆಗಿ ಹಾಡ್ತಿದ್ರಲ್ಲ ಸರ್. ನನ್ನ ಹೆಸರು ಗೊತ್ತಾಗಿಲ್ವಾ? ಶ್ರೀಧರ್ ಅಂತ ನನ್ನ ಹೆಸರು.
0: ಶ್ರೀಧರ್, ಇವತ್ತು ರಕ್ಷಿತಾ ಉಳ್ಳವ್ರು ಬಂದಿಲ್ಲ.
1: ಹಾ, ಇವತ್ತು ನಾವು ಬಂದಾಗ ಅವ್ರು ಬರಲ್ಲ, ಅವ್ರು ಬಂದಾಗ ನಾವು ಬಂದಿರಲ್ಲ. ಓಕೆ, ರಾಮಚಂದ್ರ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ಕರೆ ಮಾಡಿ, ಆ್ಯಂಡ್ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಆದರೂ ಕೂಡ ನಿಮಗೆ ಕರೆಕ್ಟಾಗಿ ಕೇಳಲ್ಲ. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ ಸರ್, ನಮಸ್ಕಾರ ಸರ್.
1: ನಮಸ್ತೆ ಚಿಕ್ಕಪ್ಪ ಅವರು.
2: ಸರ್ ಹೇಗಿದ್ದೀರಾ ಸರ್?
1: ನಾವು ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಈಗ ದೋಸೆ ತಿಂತಾ ಇದ್ದೀನಿ ಸರ್.
1: ದೋಸೆ ಬಿಸಿ ಬಿಸಿ ದೋಸೆನಾ?
2: ಹೌದು ಸರ್, ಬಿಸಿ ಬಿಸಿ ಗರಿ ಗರಿ ದೋಸೆ.
1: ಗರಿ ಗರಿ ದೋಸೆ. ಓಕೆ ಚಿಕ್ಕಪ್ಪ
2: ಸರ್, ಕರೆ ಮಾಡಿದವರೆಲ್ಲ ನಮ್ಮ ಪ್ರೀತಿಯ ಕೇಳಿದ್ರೆ ಎರಡೆರಡೇ ಸಾಲ ಹಾಡಿದ್ರೆ ಇನ್ನೂ ಒಂದು 5 ಜನಕ್ಕೆ ಅವಕಾಶ ಸಿಗಬಹುದು ಅಂತ ನನ್ನ ಒಂದು
1: ಅನಿಸಿಕೆ. ಓಕೆ, ಸೊ ಇವತ್ತು ನೀವ್ ಯಾವ ಸಾಂಗ್ ಹಾಡ್ತೀರಾ ಅಂಬರೀಶ್ ಅವ್ರದ್ದು?
2: ಸರ್ ಹಾಡ್ತೇನೆ ಸರ್. ಈಗ ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ನಿನ್ನ ಗೆಜ್ಜೆ ನಿನ್ನ ಗೆಜ್ಜೆ ಕಲ್ಲೋರುಂಟು, ಬಣ್ಣ ಎಲ್ಲೋ ಬಲ್ಲೋರುಂಟು, ನಿನ್ನ ಬಣ್ಣ ಕಂಡೋರಿಲ್ಲ. ನನ್ನ ಹೆಸರಲ್ಲೇ ಕಮಲ್, ನಾನೇ ಕನ್ವರ್ಲಾಲ್. ನನ್ನ ಹೆಸರಲ್ಲೇ ಕಮಲ್, ನಾನೇ ಕನ್ವರ್ಲಾಲ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ, ನಿನ್ನ ಗೆಜ್ಜೆ ಕಟ್ಟೋರುಂಟು, ಬಣ್ಣ ಎಲ್ಲ ಬಲ್ಲೋರುಂಟು, ನಿನ್ನ ಬಣ್ಣ ಕಂಡೋರಿಲ್ಲ. ಧನ್ಯವಾದಗಳು ಸರ್.
1: ಓ, ಚೆನ್ನಾಗಿ ಹಾಡಿದ್ರಲ್ಲ ಸರ್.
2: ಸ್ವಲ್ಪ ಕಷ್ಟ ಆಗುತ್ತೆ ಹಾಡು ಹೇಳೋದು.
1: ಹೌದೌದು, ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು.
2: ಓಕೆ ಸರ್, ಧನ್ಯವಾದಗಳು.
1: ಧನ್ಯವಾದಗಳು. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ಕೂಡ ಹಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜಿ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
6: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
5: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
6: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ
1: ಆರೋಗ್ಯದತ್ತ ಮೊದಲ ಹೆಜ್ಜೆ.
5: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ನೀವು ಕೂಡ ಕರೆ ಮಾಡಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡಬಹುದು. ಇವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹಾಡುಗಳನ್ನು ಹಾಡೋದಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಅಂತಂದರೆ, ಸೊ ನಮ್ಮ ಸಂಖ್ಯೆ ಕರೆ ಮಾಡಿ 9686027926860969. ಈ ಸಂಖ್ಯೆ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
7: ಹಲೋ,
1: ನಮಸ್ತೆ.
7: ನಮಸ್ತೆ ಸರ್, ಶ್ರೀಧರ್ ಸರ್?
1: ಹೌದು, ಯಾರಿದು?
7: ಶಿವಮೊಗ್ಗದಿಂದ, ವಿನೋದ್ ನಗರದಿಂದ, ಶೋಭಾ ಅಂತ.
1: ಶೋಭಾ ಅವರು ಹೇಗಿದ್ದೀರಾ? ಶೋಭಾ ಅವರೇ,
7: ಐಮ್ ಫೈನ್ ಸರ್, ಯು ಸರ್?
1: ಓ, ನಾವು ಆರಾಮಾಗಿದ್ದೀವಿ. ಫಸ್ಟ್ ಟೈಮ್ ಕಾಲ್ ಮಾಡಿರೋದಾ?
7: ನಿನ್ನೆ ಒಂದ್ಸತಿ ಕಾಲ್ ಸಿಕ್ತು. ಉಮಾ ಅವ್ರು ಫಸ್ಟ್ ಕಾಲ್ ಅಲ್ಲೇ ಮಾಡ್ತಾರಲ್ಲ, ಅವ್ರ ಫ್ರೆಂಡ್ ಸರ್, ಕ್ಲೋಸ್ ಫ್ರೆಂಡ್, ಯೋಗಾಸನದಲ್ಲಿ ಫ್ರೆಂಡ್.
1: ಓಕೆ,
7: ಸೆಕೆಂಡ್ ಟೈಮ್ ಫೋನ್ ಮಾಡ್ತಾ ಇದೀನಿ ಈಗ. ಫುಲ್ ಖುಷಿ ಆಯ್ತು ಸರ್, ಸಿಕ್ಕಿದ್ದೆ.
1: ಹೌದಾ? ಓಕೆ, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾರೆ. ಹಾಗೆ ಶೋಭಾ ಅವರೇ, ಇವತ್ತು ಅಂಬರೀಷ್ ಅವರ ಸಾಂಗ್ ನ ಹಾಡ್ಬೇಕು, ಯಾವ ಸಾಂಗ್ ನ ಹಾಡ್ತೀರಾ?
7: ಹೃದಯ ಹಾಡಿತ್ತು ಮೂವಿಸಿಂದ. ನಲಿಯುತ್ತ ಹೃದಯ.

0: ಬಾಗಲ್ಲಿದೆ ಬೆಳಕಲ್ಲಿ ಹೊಸ ಬಾಳು ಕಂಡಿದೆ, ಹೊಸ ಬಾಳು ಹೊಸ ಹಾಸೆ ತಂದಿದೆ, ಹೊಸ ಹಾಸೆ ಜೊತೆಯೊಂದ ಕೇಳಿದೆ. ಬರಡಾದ ಲತೆಯೀಗ ಹಸಿರಾಗಿದೆ, ಹೊಸ ಜೀವ ಬಂದೆಂದು ಕುಣಿದಾಡಿದೆ. ಬರಡಾದ ಲತೆಯೀಗ ಹಸಿರಾಗಿದೆ, ಹೊಸ ಜೀವ ಬಂದೆಂದು ಕುಣಿದಾಡಿದೆ. ಬೆಳಗಿನ ರವಿಯು ಮೂಡಿದ ಬಾನಲಿ, ಬೆಳಗಿನ ತೆರೆಯ ಹಸಿದ ಬಾಳಲಿ, ನಲಿಯುತ ಹೃದಯ ಹಾಡನು ಹಾಡಿದೆ. ನಯನವು ಬಯಕೆ ಸಾವಿರ ಹೇಳಿದೆ. ಥ್ಯಾಂಕ್ ಯು ಸರ್.
1: ಓಕೆ, ಸೂಪರ್ ಆಗಿ ಹಾಡಿದ್ರಿ ಮೇಡಮ್.
0: ಓಕೆ ಸರ್, ನಾನು ಕಾಲ್ ಮಾಡ್ತೀನಿ ಸರ್ ನಿಮ್ಗೆ ಬೆಳಗ್ಗೆ ಟೈಮ್ ಬೇಗ ಐತಿ.
1: ಓಕೆ ಓಕೆ, ಕರೆ ಮಾಡಿ ಕರೆ ಮಾಡಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಾಯ್.
1: ಓಕೆ ಬಾಯ್. ಶೋಭಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಅಂಬರೀಷ್ ಅವರ ಹಾಡುಗಳನ್ನು ಹಾಡಬಹುದು. ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್.
1: ಶಾಂತ ಅವರು ಹೇಗಿದ್ರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ. ಶಾಂತ ಅವರೇ, ಇವತ್ತು ಅಂಬರೀಷ್ ಅವರ ಹಾಡನ್ನು ಹಾಡಬೇಕು.
2: ಗೊತ್ತಾಯ್ತು, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಸೀದರ್.
1: ಓಕೆ, ಥ್ಯಾಂಕ್ ಯು. ಯಾವ ಸಾಂಗ್ ನ ಹಾಡ್ತೀರಾ?
2: ಮುಡಿದಾರದ ಪಿಕ್ಚರ್ ಇಂದ.
1: ಓಕೆ.
2: ತಂದೆ ಕೊಡಿಸೋ

0: ಕಿರೇ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ. ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಥ್ಯಾಂಕ್ ಯು ಶಾಂತ ಅವರೇ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಹಾಡ್ತಾ ಇದ್ರು. ಸೊ ಹಾಗೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ. ಓಕೆ, ನಿಮಗೆ ಕಾಲ್ ಕಟ್ ಆಯ್ತು. ಇನ್ನೊಬ್ರು ಇದ್ದಾರೆ. ಹಲೋ
2: ಶ್ರೀಧರ್ ಸರ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಸರ್.
1: ಓಕೆ, ಸೊ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಶ್ ಅವರ ಹಾಡನ್ನು ಹಾಡಬೇಕು.
2: ಹೌದು ಸರ್, ಅಂಬರೀಶ್ ಅವರ ಗೀತೆಗಳನ್ನ ತೆಗೆದುಕೊಂಡಿದ್ರೆ ಒಂದು ಅವರ ಏನು ಒಲವಿನ ಉಡುಗೊರೆ ಚಿತ್ರದ ಒಂದು ಗೀತೆಯನ್ನು ಹಾಡ್ತೀನಿ ಸರ್.
1: ಓಕೆ ಓಕೆ, ಹಾಡಿ.

0: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್, ತಮಗೂ ಕೂಡ.
0: ಓಕೆ, ಸೋಮಶೇಖರ್ ಸರ್ ಕಡೆ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಅಂಬರೀಷ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
0: ನಮಸ್ತೆ.
2: ಹಾಂ ನಮಸ್ಕಾರ ಸರ್.
0: ಮಹೇಶ್ ಅವರು?
2: ಹೌದು ಸರ್.
0: ಹೇಗಿದ್ದೀರಾ ಮಹೇಶ್ ಅವರೇ?
2: ಆರಾಮಿದ್ದೀವಿ ಸರ್, ನೀವು?
0: ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರ ಹಾಡನ್ನು ಹಾಡಬೇಕು.
2: ಓಕೆ ಸರ್.
0: ಓಕೆ.
2: ಒಲುವೆಂಬ ಹೂವಿನ ತೇರ ಏರಿ ಬಂದೆ, ನನಗಾಗಿ ಪ್ರೀತಿಯ ಹಾರ ನೀನು ತಂದೆ. ಆಸೆಯ ಉಯ್ಯಾಲೆ ಮೇಲೆ ಸೇರಿದ ಸಂತೋಷದಲ್ಲಿ ಜೀವ ಜೀವ ಸೇರಿ ಹೋದ ಮೇಲೆ, ನಗುವೆಂಬ ಮಲ್ಲಿಗೆ ಚೆಲ್ಲಿ ನೀನು ಬಂದೆ. ನನಗಾಗಿ ನಿನ್ನೆಯ ಅಂದ ತುಂಬಿ ತಂದೆ, ಪ್ರೀತಿಯ ಹೂಬಾಣ ಹೂಡಿ.

0: நீனும் தந்தே. சாங் சார்.
1: ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ.
0: ಓಕೆ ಸರ್.
1: ಓಕೆ, ಮಹೇಶ್ ಅವರು ಕೂಡ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ವೇದಾ ಶೆಟ್ಟಿ ಅವರು.
2: ಹೌದು.
1: ಹೇಗಿದ್ದೀರಾ ವೇದಾ ಶೆಟ್ಟಿ ಅವರೇ? ನಾವು ಚೆನ್ನಾಗಿದ್ದೀವಿ. ಇವತ್ತು ಅಂಬರೀಷ್ ಅವರ ಹಾಡನ್ನು ಹಾಡಬೇಕು. ಯಾವ ಸಾಂಗ್ ನ ಹಾಡ್ತೀರಾ?
2: ಅಂಬರೀಷ್ ಅವ್ರ ಹಾಡಲ್ಲ.
1: ಹೌದು.
2: ಇದು ಇದು ಒಲವಿನ ಹುಡುಗರಿಂದ. ರಸಪೂರ್ಣ ರಾತ್ರಿ ಬಂತು, ಹೊಸತನ ತಂತು, ಮುರಿಯುತ ಮೌನ ಹುಟಿದು ಬಂತು ಗಾನ. ನಿನ್ನಂತ ಚೆಲುವೆಯನು ಇನ್ನೆಲ್ಲೋ ಕಾಣೆನು ನಾ, ನಿನ್ನಂತ

0: ಓಕೆ, ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ ಮೇಡಮ್. ಓಕೆ, ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೀಗ ನಮ್ಮ ಲಾಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರು ಕಿರಣ? ಹಲೋ,
1: ನಮಸ್ಕಾರ ಸರ್. ಶುಭೋದಯ.
0: ನಮಸ್ತೆ, ಶುಭೋದಯ.
1: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
0: ಬಸವರಾಜ್ ಅವರು ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀರಿ ಸರ್, ತಾವು ಚೆನ್ನಾಗಿದ್ದೀರಿ?
0: ಓ, ನಾವು ಸೂಪರ್ ಆಗಿದ್ವಿ. ಇವತ್ತು ಅಂಬರೀಶ್ ಅವರ ಹಾಡನ್ನ ಹಾಡಬೇಕು.
1: ಹೌದು ಸರ್.
0: ಹಾಂ, ಯಾವ ಸಾಂಗ್ನ ಹಾಡ್ತಿದ್ದೀರಾ?
1: ನಾನು ನಾಗರ ಹೊಳೆ ಚಿತ್ರದಿಂದ ಹಾಡ್ತೀನಿ ಸರ್.
0: ಓಕೆ, ಹಾಡಿ.

0: ಓಕೆ, ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
1: ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಬಸವರಾಜ್ ಅವರು ಕೂಡ ಕರೆ ಮಾಡಿದ್ರು ಗಂಗಾವತಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ. ಆ್ಯಂಡ್ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಮತ್ತೆ ಸಂಜೆ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಬಾಬಾ ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ಹಾಗೆ ಅಂಬರೀಷ್ ಅವರ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ರೀ. ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ಆರ್ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಎಸ್, ಏನ್ರಿ ಸ್ನೇಹಿತರೆ, ಆರಾಮಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಏನು ಶ್ವೇತಾ ಇವತ್ತು 11 ಗಂಟೆಗೆ ಬಂದ್ಬಿಟ್ಟಿದ್ದಾಳೆ ಲೈವಿಗೆ ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್, ಖಂಡಿತವಾಗಿಯೂ ನೀವು ಅನ್ಕೊಳ್ಳೇಬೇಕು. ಯಾಕೆ ಗೊತ್ತಾ? ಮನಸ್ಸಿನ ಮಾತುಗಳನ್ನು ಆಲಿಸೋಣ, ಮಾನಸಿಕ ಆರೋಗ್ಯದ ಬಗ್ಗೆ ಮುಕ್ತವಾಗಿ ಮಾತಾಡೋಣ. ಆರೋಗ್ಯಕರ ಮನಸ್ಸಿನ ಮೂಲಕ ಆರೋಗ್ಯಕರ ಸಮಾಜವನ್ನು ನಿರ್ಮಿಸೋಣ. ಸೊ ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ. ದೇಹಕ್ಕೆ ಸಣ್ಣ ಪೆಟ್ಟಾದ್ರೇ ನಾವು ಬ್ಯಾಂಡೇಜ್ ಹಾಕೊಳ್ಳೋಕೆ ಓಡ್ತೀವಿ, ಇನ್ನು ಮನಸ್ಸಿಗೆ ಗಾಯ ಆದರೆ ನಾವು ಯಾರ ಹತ್ರ ಹೇಳ್ಕೋಬೇಕು, ಹೇಗೆ ಹೇಳ್ಕೋಬೇಕು ಅನ್ನೋ ಗೊಂದಲ ನಮ್ಮಲ್ಲಿರುತ್ತೆ. ಸೊ ಹಾಗಾಗಿ ಈ ವಿಷಯ ಇದೊಂಥರ ಸೆನ್ಸಿಟಿವ್ ವಿಷಯ ಅಂತಲೇ ಹೇಳ್ಬೋದು. ಸೊ ಇವತ್ತು ಯಾವುದೇ ಹಿಂಜರಿಕೆಯನ್ನು ಇಲ್ಲದೇ ಅದನ್ನು ದೂರ ಮಾಡಿ ಮನಸ್ಸಿನ ಕಾಳಜಿ ವಹಿಸುವುದು ಹೇಗೆ ಅನ್ನೋದು ತಿಳ್ಕೊಳ್ಬೇಕಾಗಿರೋ ಅಂತಹ ಒಂದು ಮುಖ್ಯ ವಿಷಯ ಅಂತಾನೆ ನಾನು ಹೇಳ್ತೀನಿ. ಸೊ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಶಿವಮೊಗ್ಗದ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಏನಪ್ಪ ಅಂದರೆ ಪ್ರಸಿದ್ಧ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರು ಅಂತ ನಾನು ಹೇಳಿದ್ದಾಯ್ತು. ಆದರೆ ಇವತ್ತು ಅವ್ರು ಯಾವ ವಿಷಯವನ್ನು ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ, ನಮಗೆಲ್ಲ ಯಾವ ರೀತಿ ಅವರು ಈ ಒಂದು ಬ್ಯಾಲೆನ್ಸ್ಡ್ ಆಗಿ ನಮ್ಮ ಮನಸ್ಸನ್ನು ಕಾಪಾಡಿಕೊಳ್ಬೇಕು, ಹಾಗೆ ಸಮತೋಲನ ಹಾಗೂ ಆರೋಗ್ಯಕರ ಮನಸ್ಸಿನ ಮಹತ್ವದ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಇವರು ಮಾನಸ ಟ್ರಸ್ಟ್ ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಹಾಗೆ ಮನೋವಿಜ್ಞಾನ ಕ್ಲಬ್ನ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ.
5: ನಮಸ್ತೆ. ನಮಸ್ತೆ ಶ್ವೇತಾ ಮೇಡಮ್. ಹಾಗೆ ಎಲ್ಲ ಶ್ರೋತೃಗಳಿಗೆ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ನಮಸ್ತೆ.
4: ಓಕೆ ಮ್ಯಾಮ್, ತಿಂಡಿ ಆಯ್ತಾ?
5: ಎಸ್ ಶ್ವೇತಾ, ತಿಂಡಿ ಆಯ್ತು.
4: ಎಸ್,
5: ನಿಮ್ದಾಯ್ತಾ?
4: ಎಸ್, ನಮ್ದು ಆಯ್ತು ಮ್ಯಾಮ್. ಖುಷಿ ಆಗ್ತಾ ಇದೆ, ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ.
5: ಹೌದು.
4: ಸೊ ಈ ಒಂದು ದಿನದ ಈ ವರ್ಷದಲ್ಲಿ ಮುಖ್ಯ ಉದ್ದೇಶ ಮತ್ತೆ ಇದರ ಪ್ರಸ್ತುತೆ ಏನು ಅಂತ ಹೇಳ್ಬೋದಾ ಮ್ಯಾಮ್?
5: ಖಂಡಿತವಾಗಿ. ಮೊತ್ತ ಮೊದಲನೇದಾಗಿ ಶಿವಮೊಗ್ಗ FMಗೆ ಮತ್ತು ಎಲ್ಲ ಶ್ರೋತೃ ಬಾಂಧವರಿಗೆ ಮಾನಸ ಟ್ರಸ್ಟ್ನ ಪರವಾಗಿ ಮಾನಸ ಟ್ರಸ್ಟ್ನ ಕಟೀಲ್ ಅಶೋಕ್ ಪೈ ಸ್ಮಾರಕ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರ ಪರವಾಗಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಶ್ವೇತಾ ಮೇಡಮ್. ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ವಿಶ್ವಾದ್ಯಂತ ಅಕ್ಟೋಬರ್ 10ರಂದು ಆಚರಣೆ ಮಾಡ್ತಾರೆ. ಇದರ ಮುಖ್ಯವಾದಂಥ ಉದ್ದೇಶ ಮಾನಸಿಕ ಆರೋಗ್ಯದ ಕುರಿತಾದಂಥ ಅರಿವನ್ನು ಮೂಡಿಸುವಂಥದ್ದು, ಜಾಗೃತಿಯನ್ನು ಮೂಡಿಸುವಂಥದ್ದು ಜನರಲ್ಲಿ, ಮಾನಸಿಕ ಅನಾರೋಗ್ಯದ ನಿರ್ವಹಣೆ, ಮಾನಸಿಕ ಆರೋಗ್ಯದ ಹೆಚ್ಚಿಸುವಿಕೆ, ಇದು ಎರಡರ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ವಿಶ್ವಾದ್ಯಂತ ಆಚರಿಸ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸ್ತಾರೆ. ಮಾನಸಿಕ ಆರೋಗ್ಯಕ್ಕಾಗಿ ಸಂಭ್ರಮಿಸುವ, ಮಾನಸಿಕ ಆರೋಗ್ಯ ನಿರ್ವಹಣೆಗಾಗಿ ವಿಷಯಗಳನ್ನು ಪರಸ್ಪರ ಹಂಚಿಕೊಳ್ಳುವ, ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಗತ್ಯ ಇರುವಂತಹ ಕಾಯ್ದೆಗಳನ್ನಾಗಲಿ, ನೀತಿಗಳನ್ನಾಗಲಿ, ಯೋಜನೆಗಳನ್ನಾಗಲಿ ರೂಪಿಸುವ, ಯೋಜಿಸುವ ಒಂದು ಕಾರ್ಯಕ್ರಮಕ್ಕಾಗಿ ಈ ಕಾರ್ಯಕ್ರಮವನ್ನು ವಿಶ್ವಾದ್ಯಂತ ಆಚರಿಸ್ತಾ ಇದ್ದಾರೆ.
6: ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಸೊ ಈಗ ಶಾರೀರಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಕೂಡ ಮುಖ್ಯ ಅಂತ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳೋದು ಯಾಕೆ ಅಷ್ಟು ಅಗತ್ಯವಾಗಿರುತ್ತೆ ಅಂತ.
5: ಎಸ್, ಇದು ವಿಶ್ವ ಆರೋಗ್ಯ ಸಂಸ್ಥೆ ಬಹಳ ಹಿಂದೆನೆ ಆರೋಗ್ಯ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಅನ್ನು ಕೊಟ್ಟಿದೆ. ಈ ಡೆಫಿನೇಷನ್ ಪ್ರಕಾರ ಆರೋಗ್ಯ ಅಂದರೆ ಕೇವಲ ರೋಗ ಇಲ್ಲದ ಅಥವಾ ಊನತೆಗಳಿಲ್ಲದ ಸ್ಥಿತಿ ಮಾತ್ರ ಅಲ್ಲ, ಅದು ಸಂಪೂರ್ಣವಾದ ಸಮಗ್ರವಾದ ದೈಹಿಕ, ಶಾರೀರಿಕ, ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಆರೋಗ್ಯ ಅಥವಾ ಸುಸ್ಥಿತಿ ಅಂತ ಕರೆದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದರೆ ಒಬ್ಬ ವ್ಯಕ್ತಿ ಆರೋಗ್ಯ ಅಂದರೆ ಅದು ಕೇವಲ ಇಟ್ ಇಸ್ ನಾಟ್ ಜಸ್ಟ್ ಬಾಡಿ ಅಂತ, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಅಥವಾ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಅದು ನಮ್ಮ ಮನಸ್ಸಿಗೆ ಕೂಡ. ಅಲ್ಲಿಗೆ ಮನಸ್ಸನ್ನು ಸುಸ್ಥಿತಿಯಲ್ಲಿಡುವಂಥದ್ದು, ದೇಹದ ಸುಸ್ಥಿತಿಯಲ್ಲಿಡುವಂಥದ್ದು ಎರಡೂ ಮುಖ್ಯ. ಅದಲ್ಲದೇ ದೇಹ ಮನಸ್ಸು ಬೇರ್ಪಡಿಸಲಾಗತ್ತಂಥ ವಿಷಯ. ಈಗ ನಿಮಗೆ ಯಾರಿಗೆ ಆಗಲಿ ದೇಹಕ್ಕೆ ಜ್ವರ ಬರುತ್ತೆ, ಶರೀರಕ್ಕೆ ಜ್ವರ ಬರುತ್ತೆ, ಮನಸ್ಸು ಉಲ್ಲಾಸದಿಂದ ಇರೋದಿಲ್ಲ ಅಲ್ವಾ? ಹಾಗೆಯೇ ಮನಸ್ಸಿಗೆ ಬೇಸರ ಆಗುತ್ತೆ, ಅವಾಗ ದೇಹಕ್ಕೆ ಏನೋ ಒಂದು ಭೂರಿ ಭೋಜನ ಮಾಡಬೇಕು ಅಂತ ಅನ್ಸಲ್ಲ. ಅಲ್ಲಿಗೆ ನಮಗೆ ಅರ್ಥ ಆಗಬೇಕು ದೇಹ ಮನಸ್ಸು ಪರಸ್ಪರ ಪೂರಕ ಅಂತ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಆರೋಗ್ಯವಂತನಾಗಿರ್ಬೇಕು ಅಂದ್ರೆ ತನ್ನ ದೇಹ ಶರೀರದ ಆರೋಗ್ಯವನ್ನು ಮಾತ್ರ ನೋಡಿಕೊಂಡ್ರೆ ಸಾಲದು, ತನ್ನ ಮನಸ್ಸಿನ ಆರೋಗ್ಯ, ತನ್ನ ಸಾಮಾಜಿಕ ಆರೋಗ್ಯ, ತನ್ನ ನೈತಿಕ ಆರೋಗ್ಯ ಇದೆಲ್ಲ ಒಂದಕ್ಕೊಂದು ಪೂರಕ, ಒಬ್ರು ಸುಸ್ಥಿತಿಗೆ ಇದಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು.
6: ಓಕೆ ಓಕೆ ಮ್ಯಾಮ್. ಸೊ ಇವಾಗ ಸಾಮಾನ್ಯ ಜನರಿಗೆ ಈ ತರ ಒಂದು ಗೊಂದಲ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಪ್ರಶ್ನೆಗಳು ಹೇಗೆ ಕೇಳಬೇಕು, ಯಾರಿಗೆ ಕೇಳಬೇಕು ಅನ್ನೋದು ಒದ್ದಾಡ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಬಹುದು. ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಒಂದು ಪ್ರಶ್ನೆಗಳನ್ನು ನಮ್ಮ ಡಾಕ್ಟರ್ ಅವರಿಗೆ ಕೇಳ್ಬೋದು ಅಂತ ಹೇಳ್ತಾ ಆ ಒಂದು ಕರೆಯನ್ನು ಸ್ವೀಕರಿಸೋಣ ಮ್ಯಾಮ್.
5: ಆಗ್ಬೋದು.
6: ಹಲೋ
7: ಹಲೋ,
6: ನಮಸ್ತೆ.
7: ನಮಸ್ತೆ ಅಮ್ಮ, ನಮಸ್ತೆ.
6: ಓಕೆ, ನಾರಾಯಣಪ್ಪ ಸರ್.
7: ನಮ್ಮ ಹೆಸರು ನೆನ್ಪಿಟ್ಕೊಂಡಿದ್ದೀರಿ, ತುಂಬಾ ಚೆನ್ನಾಗಿದೆ.
6: ಓಕೆ, ಇವತ್ತಿನ ನಿಮ್ಮ ಈ ಒಂದು ಕಾರ್ಯಕ್ರಮದ ಟಾಪಿಕ್ ರಿಲೇಟೆಡ್ ಆಗಿ ನೀವು ಪ್ರಶ್ನೆಗಳನ್ನ ನಮ್ಮ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ ಅವರಿಗೆ ಕೇಳ್ಬೋದು.
7: ಹೌದಾ?
6: ಹೌದು ಹೌದು. ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನ ಇರೋದ್ರಿಂದ ಈ ಒಂದು ರಿಲೇಟೆಡ್ ಟಾಪಿಕ್ ಗೆ ನೀವು ಪ್ರಶ್ನೆಯನ್ನ ಕೇಳ್ಬೋದು ನಾರಾಯಣಪ್ಪ ಸರ್.
7: ಖಂಡಿತ ಅಮ್ಮ.
6: ಇಲ್ಲ ಇದ್ದಾರೆ, ಅವ್ರಿಗೆ ಪ್ರಶ್ನೆ ಕೇಳ್ತೀರಾ?
7: ಪ್ರಶ್ನೆ ಏನಂತ ಕೇಳದಮ್ಮ, ಮಾನಸಿಕ ಕಾಯಿಲೆಗಳಿಗೆ ನಿಮ್ಮ ರೇಡಿಯೋನೋ ಒಂದು ಇದು ಟ್ರೀಟ್ಮೆಂಟ್, ಅದು ನಮಗೆ ಸರಿಯಾದ ಸಂದರ್ಭಕ್ಕೆ ದೊರಕಿದ್ರೆ ನಿಜವಾಗಿಯೂ ಅದಕ್ಕೊಂದು ನಮಗೆ ಸಂತೋಷ ಸಿಗುತ್ತೆ. ಇನ್ನು ಮಾನಸಿಕ ರೋಗಿಗಳು ಅಂತಂದ್ರೆ ಇಲ್ದದ್ದೆಲ್ಲ ಹಚ್ಚಿಗಂದ್ರೆ ಇಲ್ದದ್ದೆಲ್ಲ ಮನುಷ್ಯನಿಗೆ ತೊಂದರೆ.
6: ನಿಮ್ಮ ಪ್ರಶ್ನೆ ಏನಾದ್ರೂ ಇದ್ರೆ ಕೇಳ್ಬೋದು, ನಿಮಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಅಂತ. ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರಿ. ಈಗ ಸಾಮಾನ್ಯ ಒತ್ತಡದ ನಿರ್ವಹಣೆ ಹೇಗ್ ಮಾಡ್ಕೊಳ್ಬೇಕು ಮ್ಯಾಮ್? ಸುಮಾರು ಜನ ಸ್ಟ್ರೆಸ್ ಅಲ್ಲೇ ಇರ್ತಾರೆ.
5: ಈಗೆಲ್ಲ ಏನಂತಾರೆ ಅಂದ್ರೆ ಈಗಿನ ಯುಗನೇ ಒತ್ತಡದ ಯುಗ, ಏಜ್ ಆಫ್ ಸ್ಟ್ರೆಸ್ ಅಂತ ಕರೆದಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಒತ್ತಡ ಬಹಳಷ್ಟು ವಿಷಯಗಳಿಗೆ ಉಂಟಾಗುತ್ತೆ. ಆದರೆ ಮನೋವಿಜ್ಞಾನದ ಪ್ರಕಾರ ಏನು ಹೇಳ್ತಾರೆ ಅಂದರೆ ಸ್ಟ್ರೆಸ್ ಇಟ್ ಸೆಲ್ಫ್ ಈಸ್ ನಾಟ್ ಬ್ಯಾಡ್ ಅಂತ. ಸ್ಟ್ರೆಸ್ ಅನ್ನೋ ಶಬ್ದದ ಅರ್ಥನೇ ಅದೊಂದು ಬಲ ಅಂತ ಹೇಳಿ. ಅಂದ್ರೆ ಒತ್ತಡ ಅನ್ನುವಂಥದ್ದು ಅನಿವಾರ್ಯ. ಯಾವುದಾದ್ರೊಂದು ತುರ್ತು ಸಂದರ್ಭಕ್ಕೆ ಅಥವಾ ಯಾವುದಾದ್ರೊಂದು ವಿಶೇಷ ಸನ್ನಿವೇಶಕ್ಕೆ ಅಥವಾ ಹೆಚ್ಚಿನ ಕಾರ್ಯ ಒಬ್ಬ ವ್ಯಕ್ತಿಯಿಂದ ಆಗಬೇಕಾದಾಗ ನಮ್ಮ ಮನಸ್ಸು ಮತ್ತೆ ದೇಹ ತಯಾರಾಗುವಂತಹ ಪರಿಸ್ಥಿತಿಗೆ ಅಥವಾ ಸ್ಥಿತಿಗೆ ಸನ್ನಿವೇಶಕ್ಕೆ ನಾವು ಒತ್ತಡ ಅಂತ ಕರಿತೀವಿ. ಸೊ ಸ್ಟ್ರೆಸ್ ಇಟ್ ಸೆಲ್ಫ್ ಈಸ್ ನಾಟ್ ಬ್ಯಾಡ್. ಆದರೆ ಹಾಗಿದ್ರೆ ಯಾವುದು ತೊಂದರೆ ಅನ್ನೋದಕ್ಕೆ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದನ್ನು ಯು ಸ್ಟ್ರೆಸ್ ಅಥವಾ ಧನಾತ್ಮಕ ಒತ್ತಡ ಅಂತ ಕರೆದಿದ್ದಾರೆ, ಇನ್ನೊಂದು ಡಿಸ್ಟ್ರೆಸ್ ಅಂದರೆ ಋಣಾತ್ಮಕ ಒತ್ತಡ ಅಂತ. ಈಗ ಯಾವುದಾದ್ರೊಂದು ಸನ್ನಿವೇಶಕ್ಕೆ ನಮ್ಮ ದೇಹ ತಯಾರಾಗುತ್ತೆ, ನಮ್ಮ ಮೆದುಳಿನಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೂಲಕ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಹಾಗಾಗಿ ಯಾವುದೋ ಒಂದು ಈಗ ಒಬ್ಬ ವ್ಯಕ್ತಿ ರನ್ನಿಂಗ್ ರೇಸ್ಗೆ ನಿಂತಿದ್ದಾನೆ ಓಡಬೇಕು ಅಂತಾದಾಗ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಬೆವರಕ್ಕೆ ಶುರುವಾಗುತ್ತೆ, ಹೊಟ್ಟೆಯೊಳಗೆ ಸಣ್ಣಗೇನೋ ನಡುಕದ ಅನುಭವ ಆಗುತ್ತೆ, ನಮ್ಮ ಸ್ನಾಯುಗಳು ಬಿಗಿಯಾಗುತ್ತೆ. ಇದು ಯಾಕಂದರೆ ಓಡೋದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕು, ಅದಕ್ಕಾಗಿ ಮನಸ್ಸನ್ನು ಕೇಂದ್ರೀಕರಿಸುವಂಥ ಪ್ರಯತ್ನ ಈ ಮೆದುಳು ಮಾಡಿಬಿಡುತ್ತೆ. ಹಾಗಾಗಿ ಬೇರೆ ಯಾರಾದರೂ ಅವಾಗ ಕರೆದ್ರೆ ಕೂಗಿದ್ರೆ ಕೇಳಿಸಲ್ಲ. ವ್ಯಕ್ತಿ ಓಡ್ತಾನೆ, ತನ್ನ ಗುರಿಯನ್ನು ತಲುಪ್ತಾನೆ, ಆಗ ಇವುಗಳೆಲ್ಲ ತಹಬಂದಿಗೆ ಬರುತ್ತೆ, ಅಂದರೆ ನಾರ್ಮಲ್ ಸ್ಟೇಟಿಗೆ ಬರುತ್ತೆ. ಇದು ಮೆದುಳಿನ ಒಂದು ಪ್ರಕ್ರಿಯೆ. ವ್ಯಕ್ತಿಗೆ ಓಡೋದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕು, ಅದಕ್ಕೆ ದೇಹವನ್ನು ಮನಸ್ಸನ್ನು ತಯಾರು ಮಾಡಿತು, ಆ ಕೆಲಸ ಮುಗೀತು, ಮತ್ತೆ ನಾರ್ಮಲ್ ಸ್ಥಿತಿಗೆ ತಂದಾಯಿತು. ಇದನ್ನು ಸೈಕಾಲಜಿಯಲ್ಲಿ ಯು ಸ್ಟ್ರೆಸ್ ಅಂತ ಕರೆದಿದ್ದಾರೆ. ಅಂದರೆ ಧನಾತ್ಮಕ ಒತ್ತಡ, ಒತ್ತಡ ಬೇಕಿತ್ತು ಆದರೆ ಅದು ಅನುಕೂಲ ಮಾಡಿಕೊಡ್ತು. ಇದೇ ಇನ್ನೊಬ್ಬ ವ್ಯಕ್ತಿಗೆ ಹೀಗೆ ಓಡಕ್ಕೆ ಅಂತ ನಿಂತ್ಕೊಂಡಾಗ ಹೀಗೆ ಹಾರ್ಟ್ ಬೀಟ್ ಜಾಸ್ತಿಯಾಗಿ ಆಮೇಲೆ ರನ್ನಿಂಗ್ ಇದು ಸ್ವೆಟ್ಟಿಂಗ್ ಶುರುವಾಗಿ ಎಲ್ಲ ಆಗಿ ತಲೆ ಸುತ್ತು ಬಂದು ಬಿದ್ದುಬಿಟ್ಟು ಓಡಕ್ಕೆ ಆಗದೆ ಹೋದರೆ ಅವಾಗ ಅದು ಡಿಸ್ಟ್ರೆಸ್, ಒತ್ತಡ ಆಯಿತು, ಒತ್ತಡದ ಬದಲಾವಣೆಗಳು ಅದು ನೆಗೆಟಿವ್ ಆಯಿತು ವ್ಯಕ್ತಿಗೆ. ಅದು ಆ ವ್ಯಕ್ತಿ ಅಂದ್ಕೊಂಡಿದ್ರಿಂದ ನನಗೇನೋ ಆಗೋಗ್ಬಿಡತ್ತೆ, ನನಗೆ ಯಾವುದೂ ಸಾಧ್ಯ ಇಲ್ಲ ಅಂತ ಆ ಕ್ಷಣಕ್ಕೆ ಅನ್ನಿಸ್ಬಿಡ್ತು ಅಂದರೆ ಅದೇ ಒತ್ತಡ ನೆಗೆಟಿವ್ ಆಗ್ಬೋದು. ಅಲ್ಲಿಗೆ ನಾವು ಒತ್ತಡನೇ ಬೇಡ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಗತ್ತಿನಲ್ಲಿ ಒತ್ತಡ ಮುಖ್ಯ, ಯಾಕಂದ್ರೆ ನಮಗೆಲ್ಲರಿಗೂ ಸಾಧಿಸೋದು ಮುಖ್ಯ ಆಗಿದೆ, ಏನನ್ನಾದ್ರೂ ನಾವು ಬಯಸಿದ್ದನ್ನ ಪಡ್ಕೊಳ್ಳೋದು ಮುಖ್ಯ ಆಗಿದೆ. ಆ ಸಂದರ್ಭದಲ್ಲಿ ಒತ್ತಡ ಅನ್ನೋದು ಸಹಜ, ಆದ್ರೆ ಒತ್ತಡದ ನಿರ್ವಹಣೆಯನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ನಮ್ಮ ಜೀವನ ಶೈಲಿಯ ಮೂಲಕ, ನಮ್ಮ ಆಹಾರ ಕ್ರಮದ ಮೂಲಕ, ನಮ್ಮ ಚಟುವಟಿಕೆಗಳ ಮೂಲಕ, ನಮ್ಮ ಹವ್ಯಾಸಗಳ ಮೂಲಕ ನಾವು ಸರಿಯಾದ ರೀತಿಯಲ್ಲಿ ಒತ್ತಡವನ್ನ ನಿರ್ವಹಣೆ ಮಾಡೋದು ಹೇಗೆ, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒತ್ತಡ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒತ್ತಡ ಕಾರಕಗಳನ್ನ ನಾವು ಅಥವಾ ಒತ್ತಡ ಉಂಟು ಮಾಡುವಂತಹ ವಿಷಯಗಳನ್ನ ನಾವು ಬದಲು ಮಾಡಿಕೊಳ್ಬಹುದಾ, ಕಡಿಮೆ ಮಾಡಿಕೊಳ್ಬಹುದಾ, ಇದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ ಅಂತ ಇವತ್ತು ಸೈಕಾಲಜಿಸ್ಟ್ಗಳು ಹೇಳ್ತಾ ಇದ್ದಾರೆ ಶ್ವೇತಾ ಮೇಡಮ್.
8: ಎಸ್ ಎಸ್ ಓಕೆ ಮ್ಯಾಮ್. ಜನರಲ್ಲಿ ತುಂಬ ಹೆಚ್ಚಾಗಿ ಕಂಡುಬರುವ ಮಾನಸಿಕ ಒತ್ತಡಕ್ಕೆ ತುಂಬ ಮುಖ್ಯವಾದ ಕಾರಣಗಳನ್ನ ನೀವು ತಿಳಿಸ್ಕೊಟ್ರಿ. ಈಗ ಕಾಲೇಜು ಪ್ರಾಂಶುಪಾಲಕರಾಗಿ ನಿಮ್ಮ ಅನುಭವದಲ್ಲಿ ಇವತ್ತಿನ ಯುವ ಜನತೆ ಎದುರಿಸ್ತಾ ಇರುವಂತಹ ಪ್ರಮುಖ ಮಾನಸಿಕ ಸವಾಲುಗಳು ಯಾವುದು ಅಂತ ಹೇಳ್ಬೋದು?
5: ಹಾಂ, ತುಂಬ ಒಳ್ಳೆಯ ಪ್ರಶ್ನೆ. ನಾನು ಪ್ರಿನ್ಸಿಪಾಲು ಹೌದು, ಜೊತೆಗೆ ನಮ್ಮಲ್ಲಿ ಒಂದು ಸೈಕಾಲಜಿ ಡಿಪಾರ್ಟ್ಮೆಂಟಿಂದ ಕೌನ್ಸಿಲಿಂಗ್ ಸೆಂಟರ್ ಇದೆ, ಆಪ್ತ ಅಂತ ಅದರ ಹೆಸರು. ಯಾಕಂದರೆ ಕೌನ್ಸಿಲಿಂಗಿಗೆ ಆಪ್ತ ಸಮಾಲೋಚನೆ ಅಂತಲೇ ಹೆಸರು ಇರೋದ್ರಿಂದ ಆಪ್ತ ಅಂತ ಹೆಸರು. ಅದರ ಮೂಲಕ ನಾನು ಕೂಡ, ನಾನು ಒಬ್ಬಳು ಕೌನ್ಸಿಲರ್ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಸೈಕಾಲಜಿ ಡಿಪಾರ್ಟ್ಮೆಂಟ್ನ ಬೇರೆ ಬೇರೆ ಲೆಕ್ಚರರ್ಸು ಇವರೆಲ್ಲರೂ ಕೂಡ ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ. ನಮ್ಮ ಕಾಲೇಜಿನ ಮತ್ತು ಬೇರೆ ಕಾಲೇಜಿನ ಸ್ಕೂಲ್ಗಳ ಅಥವಾ ಬೇರೆ ಪಬ್ಲಿಕ್ ಕೂಡ ಅಲ್ಲಿಗೆ ಕೌನ್ಸಿಲಿಂಗಿಗೆ ಅಂತ ಬರ್ತಾರೆ. ನಾವು ಮಾನಸದಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂಥದ್ದು ಮಾನಸ ಟ್ರಸ್ಟ್ನ ಮೂಲಕವಾಗಿ. ಇಲ್ಲಿ ಕೌನ್ಸಿಲಿಂಗ್ಗೆ ಬರೋದ್ರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ. ನೀವು ಹೇಳಿರುವಂಥ ಟೆನ್ಷನ್ನು, ಒತ್ತಡ, ಈ ಕಾರಣದಿಂದಾಗಿ ಮಾನಸಿಕವಾಗಿ ಆತಂಕಕ್ಕೊಳಗಾದ ಇವರೆಲ್ಲ ಬರ್ತಿರ್ತಾರೆ. ವಿದ್ಯಾರ್ಥಿಗಳ ಕಾಲೇಜ್ ಸ್ಟೂಡೆಂಟ್ಸ್ನ ಮತ್ತು ವಿದ್ಯಾರ್ಥಿಗಳ ಒತ್ತಡ ಯಾವುದಪ್ಪ ಅಂದರೆ, ಒಂದು ಎಕ್ಸಾಮ್. ಎಕ್ಸಾಮ್ ಅನ್ನುವಂಥದ್ದು ತುಂಬ ಜನಕ್ಕೆ ಟೆನ್ಷನ್ ಉಂಟು ಮಾಡೋದು. ಎಕ್ಸಾಮಿಗೆ ಬರೀಬೇಕು ಅನ್ನುವಾಗ ಎಲ್ಲರಿಗೆ ದೊಡ್ಡ ಕ್ವೆಶನ್, ನೆನಪಾಗದಿದ್ರೆ ನನಗೆ ಮಾರ್ಕ್ಸ್ ಬರೋದಿದ್ರೆ. ಸೊ ಇದೆರಡು ಪ್ರಶ್ನೆ ಮಕ್ಕಳನ್ನ ಇವತ್ತು ಟೆನ್ಷನ್ ಉಂಟು ಮಾಡುವ ಹಾಗೆ ಮಾಡುತ್ತೆ. ಆಮೇಲೆ ಓದು, ಓದಿನ ಕ್ರಮಗಳಲ್ಲಿರುವಂತಹ ತೊಂದರೆಗಳು ಅಥವಾ ಸಿಲೆಬಸ್ಸು, ಹೆವಿ ಸಿಲೆಬಸ್ಗಳು, ಆಮೇಲೆ ಆಯ್ಕೆ ಮಾಡಬೇಕಾದ ವಿಷಯದ ಕುರಿತಾಗಿರುವಂಥ ಗೊಂದಲ, ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಇವತ್ತು ಟೆನ್ಷನ್ಗೆ ಒಳಗಾಗ್ತಾರೆ. ಆ ಟೆನ್ಷನ್ ಕೆಲವೊಂದ್ಸಲ ಅವರಿಗೆ ಮಾನಸಿಕವಾಗಿ ಕೆಲವರಿಗೆ ಖಿನ್ನತೆ ಉಂಟು ಮಾಡುತ್ತೆ, ಕೆಲವರಿಗೆ ಆತಂಕದ ತೊಂದರೆಯನ್ನು ಉಂಟು ಮಾಡುತ್ತೆ, ಇನ್ನು ಕೆಲವರಿಗೆ ಮರವಿನ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಇನ್ನು ಕೆಲವರಿಗೆ ಸ್ಟಡಿ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಈ ಎಲ್ಲ ಬೇರೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಕೌನ್ಸಿಲಿಂಗಿಗೆ ಬರ್ತಿರ್ತಾರೆ.
8: ಓಕೆ ಮ್ಯಾಮ್. ಸೊ ಈಗ ಮೇನ್ ಆಗಿ ಯೂತ್ಸ್ ಅವರಿಗೆ ಈ ಎಕ್ಸಾಮ್ ಅಂದ ಕೂಡಲೇ ಭಯ ಅನ್ನೋದು ತುಂಬಾ ಇರುತ್ತೆ. ಸೊ ಆ ಒಂದು ಈ
6: ಪರೀಕ್ಷಾ ಭಯ ಅಥವಾ ಆತಂಕಗಳ ಒತ್ತಡ ಹಾಗೆ ಭವಿಷ್ಯದ ಆತಂಕವನ್ನ ಕೂಡ ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು ಮ್ಯಾಮ್?
5: ಒಂದು ರೀತಿಯಲ್ಲಿ ಒಳ್ಳೆ ಪ್ರಶ್ನೆ ಅಂತ ಅನ್ಬಹುದು. ಇವತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಇವತ್ತು ತುಂಬಾ ಮಾತಾಡಬೇಕಾಗಿದೆ. ಸೊ ವಿದ್ಯಾರ್ಥಿಗಳಿಗೆ, ಯಾವುದೇ ವ್ಯಕ್ತಿಗೆ ತಮ್ಮ ಮಾನಸಿಕ ಸಮಸ್ಯೆಗಳನ್ನ ನಿರ್ವಹಣೆ ಮಾಡಬೇಕು ಅಂತಾದ್ರೆ ಎರಡು ಮುಖ್ಯ ಅಂಶಗಳಿರುತ್ತೆ. ಒಂದು ಸೆಲ್ಫ್ ಟೂಲ್, ತಾನು ಏನ್ ಮಾಡಬೇಕಾದ್ದು. ಇನ್ನೊಂದು ಬೇರೆಯವರಿಂದ ಬೆಂಬಲ ಪಡೆಯುವಂತದ್ದು, ಸಪೋರ್ಟ್ ಅಂತ ಕರಿತೀವಿ ಇದು. ಮೂರನೇದು ಚಿಕಿತ್ಸೆ. ಸೆಲ್ಫ್ ಟೂಲ್ ಆಯಾ ವ್ಯಕ್ತಿ, ಸಮಸ್ಯೆಗೆ ಒಳಗಾದಂತ ವ್ಯಕ್ತಿ ಏನ್ ಮಾಡಬೇಕಾದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ವ್ಯಕ್ತಿ ತನ್ನ ಸಮಸ್ಯೆಯನ್ನು ತಾನು ಗುರುತಿಸ್ಕೊಳ್ಳೋದು. ತನಗೆ ಆತಂಕ ಆಗ್ತಾ ಇದೆಯಾ, ತನಗೆ ದುಃಖ ಆಗ್ತಾ ಇದೆಯಾ, ಯಾಕೆ ದುಃಖ ಆಗ್ತಿದೆ, ಯಾಕೆ ಆತಂಕ ಆಗ್ತಿದೆ, ಇದನ್ನ ಗುರುತು ಹಿಡಿಯುವಂಥದ್ದು ಮುಖ್ಯ. ಎರಡನೇದು ಅದನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ತಾನು ಮಾಡಬೇಕಾದಂಥ ಪ್ರಯತ್ನಗಳು. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಕುರಿತಾಗಿ ವಿಪರೀತ ಭಯ ಆಗ್ತಿದೆ ಅಂತ ಅನಿಸೋದಿದ್ರೆ ಅದು ಯಾಕೆ ಭಯ, ನನ್ನ ಮನಸ್ಸಿನ ಭಯನ ಅಥವಾ ನನಗೆ ನಿಜವಾಗ್ಲೂ ಬರೆಯೋದ್ರಲ್ಲಿ ಓದೋದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ. ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸಮಸ್ಯೆ ಇದೆ ಅಂತಾದ್ರೆ ಓದಿನ ಕ್ರಮವನ್ನು ಸರಿಪಡಿಸ್ಕೊಳ್ಬೇಕು, ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಬೇಕು. ಮತ್ತೆ ಓದೋದು ಬರೆಯೋದು ಎರಡೂ ಕೂಡ ಮಾಡಿಕೊಳ್ಳುವಂಥದ್ದು. ಈ ಓದೋದು ಬರೆಯೋದು ಅನ್ನೋದನ್ನು ನಾನು ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಈಗಿನ ವಿದ್ಯಾರ್ಥಿಗಳಂತೂ ಎಲ್ಲ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡಿಕೊಂಡು ಲಾಸ್ಟ್ಗೆ ಟೆನ್ಷನ್ ಆಗೋದು ಜಾಸ್ತಿ. ಹಾಗಾಗಿ ಸರಿಯಾದ ರೀತಿಯಲ್ಲಿ ತಾನೇ ಸ್ವತಃ ಓದಿ ತಾನೇ ಸ್ವತಃ ಬರೆದು ಕಲಿಯುವಂಥದ್ದು ಇದೆಯಲ್ಲ, ಅದು ಒಬ್ಬ ವ್ಯಕ್ತಿಯ ಪರ್ಫಾರ್ಮೆನ್ಸ್ಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ. ಅವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡೋದು. ಎರಡನೇದು ತನಗೆ ಗೊತ್ತಿಲ್ಲದ ವಿಷಯಗಳು, ಗೊತ್ತಾಗದ ವಿಷಯಗಳು, ಇವುಗಳನ್ನು ಚರ್ಚಿಸೋದು ಸ್ನೇಹಿತರ ಹತ್ರ ಇರ್ಬೋದು, ಟೀಚರ್ಸ್ ಹತ್ರ ಇರ್ಬೋದು, ಮುಕ್ತವಾಗಿ ಕೇಳಿ ಸಮಸ್ಯೆಗಳನ್ನು ಡೌಟ್ಗಳನ್ನು ಪರಿಹಾರ ಮಾಡಿಕೊಳ್ಳೋದು. ಇದು ಒಂದು ತಯಾರಿಗೆ ಸಂಬಂಧಪಟ್ಟಿದ್ದು. ಎರಡನೇದು ತನ್ನ ಬಗ್ಗೆ ತಾನು ಆತ್ಮವಿಶ್ವಾಸವನ್ನು ಹೊಂದೋದು. ತಾನು ಎಷ್ಟು ಪರ್ಫಾರ್ಮ್ ಮಾಡಬಲ್ಲೆ, ನಾನು ಖಂಡಿತವಾಗಿ ಓದಿದ್ದೀನಿ, ನಾನು ಚೆನ್ನಾಗಿ ನೆನಪು ಮಾಡ್ಕೊಂಡು ಬರೀತೀನಿ ಅನ್ನುವಂಥದ್ದು. ಮೂರನೇದು ಈಗ ಟೆನ್ಷನ್ ಅನ್ನೋದನ್ನು ಟೆನ್ಷನ್ ಟೈಮಲ್ಲಿ ಮಾತ್ರ ಎದುರಿಸೋದಲ್ಲ, ತನ್ನ ಜೀವನ ಶೈಲಿಯಲ್ಲಿ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ. ಅದು ಪಠ್ಯೇತರ ಚಟುವಟಿಕೆಗಳಿರಬಹುದು, ದಿನನಿತ್ಯದ ವ್ಯಾಯಾಮಗಳಿರಬಹುದು, ಒಳ್ಳೆಯ ಹವ್ಯಾಸಗಳನ್ನು ಇಟ್ಕೊಳ್ಳುವಂಥದ್ದು ಇರಬಹುದು. ಮನಸ್ಸು ಡಿವಿಯೇಟ್ ಆಗಬೇಕಲ್ಲ ಸ್ಟ್ರೆಸ್ಸಿಂದ, ಅವುಗಳಿಗೆ ಒಂದು ಸರಿಯಾದಂಥ ಪ್ಲ್ಯಾನ್. ಅದುವೇ ಒಂದು ಹವ್ಯಾಸ ಆಗಬಾರ್ದು, ಆದರೆ ಹವ್ಯಾಸವಾಗಿ ಅಭ್ಯಾಸವಾಗಿ ಅದು ಇದ್ದಾಗ ಈ ಸ್ಟ್ರೆಸ್ ಮ್ಯಾನೇಜ್ ಮಾಡಬಲ್ಲಂಥ ಎನರ್ಜಿ ಸರಿಯಾಗಿ ಶಕ್ತಿ ಒಂಥರ ಕ್ರೋಢೀಕರಣ ಆಗುತ್ತೆ, ಮೊಬಿಲೈಸ್ ಆಗುತ್ತೆ. ಹಾಗಾಗಿ ದಿನನಿತ್ಯ ಒಂದು ಒಳ್ಳೆಯ ಹವ್ಯಾಸಗಳು ಇವುಗಳೆಲ್ಲ ಇಟ್ಕೊಂಡಾಗ, ಒಳ್ಳೆಯ ಸ್ನೇಹಿತರು ಅವ್ರ ಜೊತೆ ಹಂಚ್ಕೊಳ್ಳುವಂಥದ್ದು ಇಟ್ಕೊಂಡಾಗ ಅನುಕೂಲ ಆಗುತ್ತೆ. ಇದು ವಿದ್ಯಾರ್ಥಿ ಮಾಡಬಹುದಾದ್ದು. ಹಾಗೆಯೇ ಎರಡನೇದು ಬೆಂಬಲ, ಎರಡು ರೀತಿಯ ಬೆಂಬಲ. ಒಂದು ತನ್ನ ಕುಟುಂಬಸ್ಥರು, ನೆರೆಹೊರೆಯವರು, ಸ್ನೇಹಿತರು, ಈ ಬಳಗವನ್ನು ಚೆನ್ನಾಗಿಟ್ಕೊಂಡು ತನ್ನ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ವ್ಯವಹಾರವನ್ನು ಅವ್ರ ಜೊತೆಗೆ ಇಟ್ಕೊಳ್ಳುವಂಥದ್ದು, ಅದು ಅನುಕೂಲಕರವಾದಂಥ ವ್ಯವಹಾರ. ಎರಡನೇದು ಶಾಲಾ ಕಾಲೇಜುಗಳಲ್ಲಿ ಮೆಂಟರ್ಸ್ ಅಂತ ಇರ್ತಾರೆ, ಲೆಕ್ಚರರ್ಸು, ಟೀಚರ್ಸು, ಇವರು ಮೆಂಟರ್ಸ್ ಅಂತ ಇರ್ತಾರೆ. ಅಂದರೆ ಇಮಿಡಿಯೇಟ್ ಹೆಲ್ಪ್ ಬೇಕಾದಾಗ ಅವ್ರ ಹತ್ರ ಕೇಳುವಂಥದ್ದು, ಹೇಳ್ಕೊಳ್ಳುವಂಥದ್ದು, ಇದಕ್ಕಿರುವಂಥದ್ದು, ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ತೊಂದರೆಯಾದಾಗ ಅಥವಾ ಸಹಾಯ ಬೇಕಾದಾಗ ಅವ್ರ ಹತ್ರ ಶೇರ್ ಮಾಡಬೇಕು, ನಾನು ಮಾತಾಡಬೇಕು ಅಂತ ಕೇಳಬೇಕು, ಅವ್ರ ಹತ್ರ ಹೇಳ್ಕೊಳ್ಬೇಕು ನನಗೆ ಹಿಂಗಾಗ್ತಿದೆ ಅಂತ, ಅದಕ್ಕೆ ಅವರು ಏನಾದರೂ ಪರಿಹಾರ ಸೂಚಿಸ್ಬೋದು. ಅದು ಮೂರನೇ ಬೆಂಬಲ ಕೌನ್ಸಿಲಿಂಗ್. ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲೇ ಕೌನ್ಸಿಲರ್ಸ್ ಇರ್ತಾರೆ, ಅವರಿಗೆ ಕೌನ್ಸಿಲಿಂಗ್ ಅಂದರೆ ಏನು ಅಂತ ಗೊತ್ತಿರುತ್ತೆ, ಹೇಗೆ ಮಾಡಬೇಕು ಅಂತ ಗೊತ್ತಿರುತ್ತೆ, ಅವ್ರ ಹತ್ರ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳುವಂಥ. ಇನ್ನು ಮೂರನೆಯ ಆಯಾಮ ಅದು ಥೆರಪಿ ಅಂತ ಕರಿತೀವಿ, ಚಿಕಿತ್ಸೆ ಅಂತ. ನುರಿತ ಮನೋವಿಜ್ಞಾನಿಗಳು, ಸೈಕಾಲಜಿಸ್ಟ್ಗಳಿರ್ಬೋದು, ಮನೋವೈದ್ಯರಿರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಇವು ಎರಡು ಬಹಳ ಅಗತ್ಯವಾಗಬೇಕಾಗತ್ತೆ. ಸಾಮಾನ್ಯವಾಗಿ ಇದು ಹಂತ ಹಂತವಾಗಿ ಹೋಗುತ್ತೆ. ಅಂದರೆ ಈಗ ಕೌನ್ಸಿಲರ್ಸ್ ಅನುಕೂಲ ಆಗಲಿಲ್ಲ ಅಂದರೆ ಅಥವಾ ಕೌನ್ಸಿಲರ್ಸ್ ರೆಫರ್ ಮಾಡಿದರೆ ಅವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ ಚಿಕಿತ್ಸೆಗಾಗಿ. ಸೊ ಇವೆಲ್ಲವನ್ನು ಒಬ್ಬ ವ್ಯಕ್ತಿ ಮನಸ್ಸಿಗೆ ತೊಂದರೆ ಆದಾಗ ಅಥವಾ ಸ್ಟ್ರೆಸ್ ಆದಾಗ ಪಡ್ಕೊಳ್ಬಹುದಾದಂಥ ಸಹಾಯಗಳು.
6: ಓಕೆ ಸರ್, ಓಕೆ ಮ್ಯಾಮ್, ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಿದ್ರೆ. ಎಸ್ಪೆಷಲಿ ನಮ್ಮ ಯೂತ್ಸ್ ಅವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮೆಸೇಜ್ನ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಓಕೆ, ಕರೆ ಕಟ್ಟಾಯಿತು. ಮ್ಯಾಮ್, ಈಗ ಈ ಒಂದು ಬ್ಯಾಲೆನ್ಸ್ಡ್ ಅಂದರೆ ಎಮೋಷ್ನಲ್ ಬ್ಯಾಲೆನ್ಸ್ ಅಂತಂದರೆ ಏನು, ದಿನನಿತ್ಯದ ಬದುಕಿನಲ್ಲಿ ಇದನ್ನು ಸಾಧಿಸೋದು ಹೇಗೆ ಅಂತ, ಭಾವನಾತ್ಮಕ ಸಮತೋಲನ ಅಂತಂದರೆ ಏನು ಅಂತಲೂ ಹೇಳ್ಬೋದು.
5: ಇವತ್ತು ಬಹಳ ಅಗತ್ಯವಾದಂಥ ಒಂದು ವಿಷಯ ಅಂದರೆ ಈ ಭಾವನಾತ್ಮಕ ಸ್ಥಿತಿಗತಿಯ ನಿರ್ವಹಣೆ.
6: ಓಕೆ
5: ಶ್ವೇತಾ ಮೇಡಮ್, ಈಗ ಹಿಂದೆ ಎಲ್ಲ ಒಂದು ಅನಿಸಿಕೆ ಇತ್ತು, ಐಕ್ಯು ಚೆನ್ನಾಗಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೆ ಸಾಧಿಸಬಹುದು ಅಂತ. ಮನೋವಿಜ್ಞಾನಿಗಳು ಏನು ಅರ್ಥೈಸುವಿಕೆ ಮಾಡಿಕೊಂಡ್ರು ಅಂದ್ರೆ, ಒಬ್ಬ ವ್ಯಕ್ತಿಯ ಐಕ್ಯು ಅನ್ನುವಂಥದ್ದು ಮಾತ್ರ ಮುಖ್ಯ ಅಲ್ಲ, ದೇರ್ ಆರ್ ಟೂ ಅದರ್ ಕ್ವೋಷನ್ಸ್ ಆಲ್ಸೋ. ಐಕ್ಯು ಅಂದ್ರೆ ಇಂಟೆಲಿಜೆನ್ಸ್ ಕ್ವೋಷನ್, ಬುದ್ಧಿಮತ್ತೆ ಅಂತ ಕರಿತೀವಿ. ಬುದ್ಧಿಮತ್ತೆ ಮಾತ್ರ ಸಾಕಾಗಲ್ಲ, ಜೀವನದಲ್ಲಿ ಸಾಧಿಸೋದಕ್ಕೆ, ಜೀವನದಲ್ಲಿ ಉಳಿತಾಗೋದಿಕ್ಕೆ, ಉಳಿತು ಮಾಡೋದಕ್ಕೆ ಇನ್ನೆರಡು ಕ್ವೋಷನ್ಗಳು, ಇನ್ನೆರಡು ಬುದ್ಧಿಯಂಕಗಳು ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವ್ದಪ್ಪ ಅಂದ್ರೆ, ಒಂದು ಇ ಕ್ಯೂ ಅಂತ, ಇನ್ನೊಂದು ಎಸ್ ಕ್ಯೂ ಅಂತ. ಇ ಕ್ಯೂ ಅಂದ್ರೆ ಇಮೋಷನಲ್ ಕೋಶಂಟ್, ಭಾವನಾತ್ಮಕ ಬುದ್ಧಿಯಂಕ. ಇನ್ನೊಂದು ಎಸ್ ಕ್ಯೂ ಅಂದ್ರೆ ಸೋಷಿಯಲ್ ಕೋಶಂಟ್, ಸಾಮಾಜಿಕ ಬುದ್ಧಿಯಂಕ. ಇದು ಮೂರು ಒಬ್ಬ ವ್ಯಕ್ತಿಯಲ್ಲಿ ಸಮತೋಲನವಾಗಿದ್ರೆ, ನೀವು ಹೇಳುವ ಹಾಗೆ ಭಾವನಾತ್ಮಕ ಸಮತೋಲನ,
6: ಹೌದು,
5: ಇಮೋಷನಲ್ ಬ್ಯಾಲೆನ್ಸ್, ಇದು ಮೂರು ಕೂಡ ಸಮತೋಲನದಿಂದ ಇದ್ರೆ ಆಗ ವ್ಯಕ್ತಿಗೆ ಸಾಧಿಸೋದಕ್ಕೆ ಸಾಧ್ಯ ಅಂತ. ಈ ಐಕ್ಯೂ ಅನ್ನೋದ್ರ ವಿಶೇಷತೆ ಏನಂದ್ರೆ, ಇದು ಇನ್ಬಾರ್ನ್ ಅಂತ ಕರಿತೀವಿ, ಆ ವ್ಯಕ್ತಿಗೆ ಐಕ್ಯೂ ಎಷ್ಟು ಅಂತ ನಿರ್ಧಾರ ಆಗೋಗಿರುತ್ತೆ. ಇದರ ಇನ್ನೊಂದು ವಿಶಿಷ್ಟತೆ ಏನಂದ್ರೆ, ಇಡೀ ಜಗತ್ತಿನಲ್ಲಿ ಹೆಚ್ಚಿನವರ ಐಕ್ಯೂ 90-110 ಇರುತ್ತೆ ಅಂತ ಐಕ್ಯೂ ಟೆಸ್ಟ್ ಮಾಡಿದಾಗ. ಅಂದ್ರೆ ಎಲ್ಲರ ಐಕ್ಯೂ ಒಂದೇ ತರ, ಈ ಐಕ್ಯೂ ಜಾಸ್ತಿ ಐಕ್ಯೂ ಕಡಿಮೆ, ನನಗೆ ಐಕ್ಯೂ ಇಲ್ಲ ಹಾಗಾಗಿ ನನಗೆ ಚೆನ್ನಾಗಿ ಮಾಡಕ್ ಆಗ್ತಿಲ್ಲ, ಇವುಗಳೆಲ್ಲ ನಿಜವಾಗಿ ಆದ್ರೆ ತಪ್ಪು ಕಲ್ಪನೆ.
6: ಖಂಡಿತ,
5: ಎಲ್ಲರ ಐಕ್ಯೂ ಸಾಮಾನ್ಯವಾಗಿ 90-110 ಅಂದ್ರೆ ಆನ್ ಅನ್ ಅವರೇಜ್ ಅಂತ ಕರಿತೀವಿ. ಅಪರೂಪಕ್ಕೆ ಕೆಲವರಿಗೆ ಅದಕ್ಕಿಂತ ಜಾಸ್ತಿ ಇರುತ್ತೆ, ಅಪರೂಪಕ್ಕೆ ಕೆಲವರಿಗೆ ಅದಕ್ಕಿಂತ ಕಡಿಮೆ ಇರುತ್ತೆ. ಹಾಗಿರುವಾಗ ನಾವು ತಲೆ ಕೆಡಿಸ್ಕೊಳ್ಬೇಕಾದ್ದು ಇ ಕ್ಯೂ ಮತ್ತೆ ಎಸ್ ಕ್ಯೂ. ಇದು ನಮ್ಮ ಬೆಳವಣಿಗೆಯಲ್ಲಿ ಮತ್ತೆ ನಮ್ಮ ವೈಯಕ್ತಿಕ ಅನುಭವಗಳು ಮತ್ತು ಪ್ರಯತ್ನದ ಮೂಲಕ ನಾವು ಸಮತೋಲನವಾಗಿ ಇಟ್ಕೊಳ್ಬಹುದಾದಂತ ಅಥವಾ ಹೆಚ್ಚು ಮಾಡಬಲ್ಲಂತ ಎರಡು ಬುದ್ಧಿಯಂಕಗಳು. ಭಾವನಾತ್ಮಕ ಬುದ್ಧಿಯಂಕ ಅಂತ ಕೇಳಿದ್ರೆ ನೀವು, ಸಮತೋಲನತೆ ಅಂತ ನೀವು ಕೇಳಿದ್ರೆ, ಆದ್ರೆ ಅದು ಮನೋವಿಜ್ಞಾನದ ಪರಿಭಾಷೆಯಲ್ಲಿ ಅದನ್ನ ಭಾವನಾತ್ಮಕ ಬುದ್ಧಿಯಂಕ ಅಂತ ಕರಿತೀವಿ. ಇದು ಏನು, ನಮ್ಮ ನಮ್ಮ ಭಾವನೆಗಳನ್ನ ಗುರುತಿಸಬಲ್ಲ, ನಂಗೆ ದುಃಖ ಆಗ್ತಿದ್ಯಾ, ನಂಗೆ ಬೇಸರ ಆಗ್ತಿದ್ಯಾ, ನಂಗೆ ಸಂತೋಷ ಆಗ್ತಿದ್ಯಾ ಅಂತ ಗುರುತಿಸೋದಕ್ಕೆ ನನಗೆ ಗೊತ್ತಿರಬೇಕು. ಹಾಗೆ ನನ್ನ ಭಾವನೆಗಳನ್ನು ಸರಿಯಾಗಿ ಅಭಿವ್ಯಕ್ತಿಗೊಳಿಸಬಲ್ಲ, ಎಕ್ಸ್ಪ್ರೆಷನ್. ನನ್ನ ಬೇಸರ ಆದರೆ ಬೇಸರದ ರೀತಿಯಲ್ಲೇ ಅದನ್ನ ವ್ಯಕ್ತಪಡಿಸ್ಬೇಕು, ದುಃಖ ಆದರೆ ದುಃಖದ ರೀತಿಯಲ್ಲೇ ವ್ಯಕ್ತಪಡಿಸ್ಬೇಕು, ಟೆನ್ಷನ್ ಆದರೆ ಆತಂಕ ಆದರೆ ಆತಂಕದ ರೀತಿಯಲ್ಲೇ ಅದನ್ನ ಹೊರಗೆ ಹಾಕಬೇಕು, ಸಿಟ್ಟು ಬಂದರೆ ಸಿಟ್ಟನ್ನೇ ಹೊರಗೆ ಹಾಕಬೇಕು ಹೊರತು ಅಳ್ತ ಕೂರೋದಲ್ಲ. ಇದು ಸರಿಯಾದಂತ ಪ್ರತಿಕ್ರಿಯೆ ಅಂತ ಕರಿತೀವಿ, ಅಂದ್ರೆ ಅಭಿವ್ಯಕ್ತಿ ಅಂತ ಕರಿತೀವಿ. ಇದು ಎರಡು ಸಾಮರ್ಥ್ಯ ಇರಬೇಕು. ಬೇರೆಯವರಲ್ಲಿ ಭಾವನೆಗಳನ್ನ ಗುರುತಿಸಬಲ್ಲ, ಈಗ ಬೇರೆಯವರ ಮುಖ ನೋಡಿದ್ರೆ, ಈಗ ಅಮ್ಮಂಗೆ ಖುಷಿಯಾಗಿದೆಯಾ ಬೇಸರ ಆಗಿದೆಯಾ ಅಂತ ಅವ್ರ ಮುಖ ನೋಡಿದಾಗ ಮಗುವಿಗೆ ಗೊತ್ತಾಗ್ಬೇಕು, ಮಗನಿಗೆ ಅಥವಾ ಮಗಳಿಗೆ ಗೊತ್ತಾಗ್ಬೇಕು. ಈಗ ಅದು ಕಡಿಮೆ ಆಗಿದೆ, ಯಾಕಂದ್ರೆ ಮುಖನೇ ನೋಡಲ್ವಲ್ಲ. ಹಾಗಾಗಿ ಪೇರೆಂಟ್ಸ್ಗೆ ಮಕ್ಕಳ ಮುಖ ನೋಡಿದಾಗ ಇವ್ರಿಗೆ ದುಃಖ ಆಗಿದೆಯಾ, ಬೇಸರ ಆಗಿದೆಯಾ, ಟೆನ್ಷನ್ ಆಗ್ತಿದ್ಯಾ ಅಂತ ಗೊತ್ತಾಗ್ಬೇಕು. ಅವ್ರ ಎಕ್ಸಾಮ್ ಟೆನ್ಷನ್ ಅಲ್ಲಿ ಇರ್ತಾರೆ, ಏನು ಸುಮ್ಮನೆ ಕೂತಿದ್ಯಾ ಸಿಟ್ಟು ಸಿಟ್ಟಿನ ತರ ಅಂತ ಪೇರೆಂಟ್ಸ್ ಹೇಳ್ತಾರಲ್ಲ, ಅವ್ರಿಗೆ ಟೆನ್ಷನ್ ಆಗಿದ್ದು ಅಂತ ನಮಗೆ ಅರ್ಥ ಆಗ್ಬೇಕು. ಸೊ ಅದೊಂದು ಬುದ್ಧಿಯಂಕ, ಭಾವನಾತ್ಮಕ ಬುದ್ಧಿಯಂಕ. ಬೇರೆಯವರ ಭಾವನೆಗಳನ್ನ ಗುರುತಿಸುವ, ಬೇರೆಯವರ ಭಾವನೆಗಳಿಗೆ ತಕ್ಕ ಪ್ರತಿಸ್ಪಂದಿಸುವ. ಅವ್ರಿಗೆ ಟೆನ್ಷನ್ ಆಗಿರ್ತಾರೆ, ಇವರು ಅವ್ರ ಮೇಲೆ ಕೂಗಾಡಿದ್ರೆ ಟೆನ್ಷನ್ ಆದವರಿಗೆ ಸಮಾಧಾನ ಮಾಡಬೇಕು ತಾನೆ.
6: ಖಂಡಿತ.
5: ಸೊ ಸರಿಯಾದಂತ ಪ್ರತಿಕ್ರಿಯೆ ಅಂತ ಕರಿತೀವಿ. ಅಲ್ಲಿಗೆ ನಮ್ಮ ನಮ್ಮ ಭಾವನೆಗಳನ್ನ ಗುರುತಿಸೋದಿಕ್ಕೆ ಗೊತ್ತಿರಬೇಕು, ನಮಗೆ ನಮ್ಮ ಭಾವನೆಗಳನ್ನ ಸರಿಯಾಗಿ ಅಭಿವ್ಯಕ್ತಿ ಮಾಡೋದಕ್ಕೆ ವ್ಯಕ್ತಪಡಿಸೋದಿಕ್ಕೆ ಗೊತ್ತಿರಬೇಕು, ಬೇರೆಯವರ ಭಾವನೆಗಳನ್ನ ಗುರುತಿಸೋದಿಕ್ಕೆ ಗೊತ್ತಿರಬೇಕು, ಅದಕ್ಕೆ ತಕ್ಕ ಹಾಗೆ ಸರಿಯಾದ ರೀತಿಯಲ್ಲಿ ಸಮತೋಲನವಾದಂತ ಪ್ರತಿಕ್ರಿಯೆ ನೀಡೋದಕ್ಕೆ ಗೊತ್ತಿರಬೇಕು. ಅಲ್ಲಿಗೆ ಭಾವನಾತ್ಮಕ ಸಮತೋಲನತೆ ಅಂದ್ರೆ ಇದಿಷ್ಟು ವಿಷಯಗಳು ಸೇರ್ಕೊಂಡಿವೆ. ಇದು ಹೇಗೆ ನಾವು ಹೆಚ್ಚಾಗೋದು ಹೇಗೆ, ಹೆಚ್ಚು ಮಾಡೋದು ಹೇಗೆ, ಅದು ಒಬ್ಬ ವ್ಯಕ್ತಿಯಲ್ಲಿ ಮೂಡೋದು ಬೆಳೆಯೋದು ವಾತಾವರಣದಿಂದ, ಕುಟುಂಬದ ವಾತಾವರಣ, ಪೇರೆಂಟ್ಸು, ಸ್ಕೂಲು, ಇವುಗಳೆಲ್ಲ ಕಾರಣ ಆಗುತ್ತೆ. ಇದರ ಜೊತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಎಸ್ ಕ್ಯೂ ಸಾಮಾಜಿಕ ಬುದ್ಧಿಯಂಕ ಕೂಡ ಬೆಳವಣಿಗೆ ಆಗುತ್ತೆ. ನಮ್ಮ ಪರಿಶ್ರಮನೂ ಮುಖ್ಯ ಇದನ್ನ ಹೆಚ್ಚು ಮಾಡುವಲ್ಲಿ. ನಾವು ಬೇರೆಯವ್ರ ಜೊತೆಗೆ ಹೇಗೆ ವ್ಯವಹರಿಸ್ತೀವಿ, ಬೇರೆಯವ್ರ ಜೊತೆಗೆ ಹೇಗಿರ್ತೀವಿ, ನಮ್ಮ ನಮ್ಮ ಭಾವನೆಗಳಿಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಇದೆಲ್ಲ ಮುಖ್ಯ ಆಗುತ್ತೆ.
6: ಎಸ್ ಮ್ಯಾಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಎಮೋಷನಲ್ ಬ್ಯಾಲೆನ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ಆಯಾಮಗಳು ಇರುತ್ತೆ, ಒಂದೊಂದೇ ಆಯಾಮಗಳನ್ನು ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಈಗ ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
9: ಹಲೋ,
6: ನಮಸ್ತೆ ಮೀನಾ ಮೇಡಮ್.
9: ಓಕೆ ಮೇಡಮ್, ನಮಸ್ತೆ.
5: ನಮಸ್ತೆ ನಮಸ್ತೆ ಮೇಡಮ್.
9: ಮೇಡಮ್, ಇವಾಗ ನಾವು ಸೀನಿಯರ್ ಸಿಟಿಜನ್, ಕೆಲವೊಬ್ರು ಸೀನಿಯರ್ ಸಿಟಿಜನ್ಸ್ ಗೆ ಕೆಲವೊಂದು ನಿಮಿಷಕ್ಕೆ ಏನೋ ಒಂದ್ ಮರ್ತ ಹೋಗ್ಬಿಡುತ್ತೆ, ತಕ್ಷಣ ಆಮೇಲೆ ನೆನಪಾಗುತ್ತೆ. ಅದಕ್ಕೇನಾದ್ರೂ ಮಾನಸಿಕ ಒತ್ತಡ ಕಾರಣನಾ ಅಥವಾ ಮರವಿಗೆ ಏನ್ ಕಾರಣ
5: ಒಂದು ಒಳ್ಳೆಯ ಪ್ರಶ್ನೆ ಬಂದಿದೆ. ಹೌದು, ಮರೆವು ನಮ್ಮ ಮನಸ್ಸಿನ ಪ್ರಕ್ರಿಯೆನೂ ಹೌದು, ನಮ್ಮ ಮೆದುಳಿನ ಪ್ರಕ್ರಿಯೆನೂ ಹೌದು ಮೇಡಮ್. ನಮ್ಮ ಮೆದುಳಿನ ಕೋಶಗಳು ನಮ್ಮ ನೆನಪು ಮತ್ತು ಮರೆವಿನಲ್ಲಿ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ನಮ್ಮ ಮನಸ್ಸು ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ. ಮನಸ್ಸು ಅನ್ನುವಾಗ ಏನಾಗುತ್ತೆ ಅಂದ್ರೆ, ವೈಟಮಿನ್ಸ್ ಅನ್ನೋದಕ್ಕಿಂತ ಮೆದುಳಿನ ಕೋಶಗಳು ಸಹಜವಾಗಿ ನಮ್ಮ ದೇಹದ ಕೋಶಗಳ ತರಾನೆ 60 ವರ್ಷದ ಮೇಲೆ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವುಗಳ ಹಿಡಿದಿಡುವ ಶಕ್ತಿ, ವಿಷಯಗಳನ್ನ ವಿಚಾರಗಳನ್ನ ಹಿಡಿದಿಡುವ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬಹುದು. ಎಸ್ಪೆಷಲಿ ಏನಾಗುತ್ತೆ ಅಂದ್ರೆ, ಮೇಲ್ಸ್ತರದ ಮೆದುಳಿನ ಮೇಲಿನ ಕೋಶಗಳು ಸ್ವಲ್ಪ ವೀಕ್ ಆಗಿರುತ್ತೆ, ಸ್ವಲ್ಪ ಸವಿತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮರೆವು ಬರಬಹುದು. ಅದು ತೀವ್ರತರವಾಗದ ಆಗ ಮರೆವಿನ ಕಾಯಿಲೆನೇ ಬರುವ ಸಾಧ್ಯತೆನೂ ಇರುತ್ತೆ. ಡಿಮೆನ್ಷಿಯಾ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ 60 ವರ್ಷ ಮೇಲ್ಪಟ್ಟವರಿಗೆ ಕೆಲವರಿಗೆ ಬರುವಂತ ಒಂದು ಮಾನಸಿಕ ತೊಂದರೆ.
9: ಹಳೆಯ ನೆನಪುಗಳು
5: ಹೌದು, ಹಳೆಯ ನೆನಪುಗಳಿರುತ್ತೆ, ಹೊಸ ನೆನಪುಗಳು, ಈಗ ಬೆಳಗ್ಗೆ ತಿಂದಿರುವಂತದ್ದು ಇದೆಲ್ಲ ಸಾಮಾನ್ಯ ಮರಿತಾ ಹೋಗುತ್ತೆ. ಇದು ತುಂಬಾ ದೊಡ್ಡ ಗಾಬರಿ ಪಡಬೇಕಾದ ಸಮಸ್ಯೆ ಏನಲ್ಲ ಮೇಡಮ್. ಆದ್ರೆ ತೀವ್ರತರವಾಗಿದ್ದಾಗ ವ್ಯಕ್ತಿಗೆ ತನ್ನ ಸುತ್ತಲಿನ ವಾತಾವರಣದ ಒಂದು ನೆನಪೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈಗ ಉದಾಹರಣೆಗೆ ವಾಕಿಂಗ್ ಹೋದವರು ವಾಪಸ್ ಬರುವುದಕ್ಕೆ ದಾರಿ ಮರೀತಾ ಇದ್ದಾರೆ, ಅಥವಾ ಮನೆಯಲ್ಲಿ ಇರುವವರದ್ದೇ ನೆನಪು ಹೆಸರಿನ ನೆನಪುಗಳು ಮರೀತಾ ಇದ್ದಾರೆ, ಜೊತೆ ಜೊತೆಗೆ ಒಂಥರ ಆತಂಕ ಪಡ್ತಿದ್ದಾರೆ ಅಥವಾ ಅತಿಯಾಗಿ ಸಿಟ್ಟು ಮಾಡ್ತಾ ಇದ್ದಾರೆ. ಈ ತರ ತೊಂದರೆ ಇದ್ದಾಗ ಅದು ಡಿಮೆನ್ಷಿಯಾವೇನೋ ಅಂತ ಸಂಶಯಪಟ್ಟು ವೈದ್ಯರಲ್ಲಿ ತೋರಿಸ್ಕೊಳ್ಬಹುದು. ಈ ಸಣ್ಣ ಪುಟ್ಟ ಮರೆವು ಇದೆಯಲ್ಲ, ಇದಕ್ಕೆ ಎರಡು ಕಾರಣಗಳು, ವಯೋಸಹಜವಾದ ಒಂದು ಅಂತಾದ್ರೆ, ಇನ್ನೊಂದು ನಮ್ಮ ಒತ್ತಡ. ನೀವು ಹೇಳಿರುವ ಹಾಗೇನೆ, ಅದಾಗ್ಬೇಕು ಇದಾಗ್ಬೇಕು ಅಂತ ಕೆಲಸದ ಒತ್ತಡ ಜಾಸ್ತಿ ಆದಾಗ ನಾವು ಇಟ್ಟ ವಸ್ತು ಮರೆಯಬಹುದು, ಉಪ್ಪು ಹಾಕಿದ್ವಾ ಇಲ್ವಾ ಅಂತ ಮರಿಬಹುದು, ಬೀಗ ಹಾಕಿದೀವಾ ಇಲ್ವಾ ಅಂತ ಮರಿಬಹುದು. ಇದಕ್ಕೆ ನಮ್ಮ ಸ್ವಲ್ಪ ಮಟ್ಟಿನ ಟೆನ್ಷನ್ ಕಾರಣ ಆಗುತ್ತೆ. ಇದು ಒಂದು ಸಹಜವಾದಂತಹ ಮರೆವು. ಅದ್ರ ಕಾರಣದಿಂದಾಗಿ ಮೆದುಳಿಗಾಗ್ಲಿ ನಮ್ಮ ಮನಸ್ಸಿಗಾಗ್ಲಿ ಅಥವಾ ನಮ್ಮ ಕಾರ್ಯಕ್ಕಾಗ್ಲಿ ವಿಶೇಷ ತೊಂದರೆ ಆಗಲ್ಲ. ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೊಂಡವರಿಗೆ ಆ ನೆನಪು ಚೆನ್ನಾಗಿರುತ್ತೆ, ಟೆನ್ಷನ್ ಜಾಸ್ತಿ ಇರುವವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೆ ವಿಶೇಷವಾಗಿ ನಾವು ಚಿಂತೆ ಮಾಡಬೇಕಾದ ಮರೆವುಗಳು ಅದಲ್ಲ ಮೇಡಮ್. ಒತ್ತಡ ಜಾಸ್ತಿ ಇದೆ ಅಂದ್ರೆ ಒತ್ತಡ ಕಡಿಮೆ ಮಾಡುವಂತದ್ದು ಎಲ್ಲಾ ದೃಷ್ಟಿಯಿಂದ ಅನುಕೂಲ ಆಗುತ್ತೆ.
8: ಓಕೆ ಮೀನಾ ಮೇಡಮ್, ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಧನ್ಯವಾದಗಳು ಮ್ಯಾಮ್. ಎಸ್, ಇದು ಈ ಪ್ರಶ್ನೆ ಸೀನಿಯರ್ ಸಿಟಿಸನ್ ಅವರ ಪ್ರಶ್ನೆ ಅಂತ ಅನ್ಕೊಳ್ಬಹುದು ಮ್ಯಾಮ್. ಈಗ ನಾನು ನೋಡಿರುವಂತಹ ಕೆಲವು ಸಿಚುಯೇಷನ್ ಅಲ್ಲಿ ಯೂತ್ಸಲ್ಲೂ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ, ಎಲ್ಲಿಟ್ಟಿರ್ತಾರೆ, ಏನು ಮರು ಜಾಸ್ತಿ ಆಗ್ತದೆ ಅಂತ ಸುಮಾರ್ ಜನ ಹೇಳ್ತಿರ್ತಾರೆ. ಇದಕ್ಕೆ ಹೇಗೆ ನೀವು
5: ಈಗಾಗಲೇ ನಾನು ಹೇಳಿರುವ ಉತ್ತರ ಸಾಮಾನ್ಯವಾಗಿ ಎಲ್ರಿಗೂ ಸಂಬಂಧಪಟ್ಟಿದ್ದು. ಅದರಲ್ಲೂ ಮುಖ್ಯವಾಗಿ 60 ವರ್ಷ ಮೇಲ್ಪಟ್ಟವರಲ್ಲ, ಸೀನಿಯರ್ ಸಿಟಿಸನ್ಸ್ ಅಲ್ಲ ಅಂತಾದ್ರೆ, ಈ ಮರೆವಿಗೆ ಫರ್ಗೆಟ್ಫುಲ್ನೆಸ್ ಅಂತ ಕರಿತೀವಿ. ಈಗ ಮೆಮೊರಿ ಲಾಸ್ ಬೇರೆ, ಫರ್ಗೆಟ್ಫುಲ್ನೆಸ್ ಬೇರೆ. ಆಗಾಗ ಮರೆವು ಅಂತ ಒಂದು ಅನ್ಸೋದು ನಮಗೆ, ಏನ್ ನೆನ್ಪಾಗ್ಬೇಕು ಅದು ನೆನ್ಪಾಗದೇ ಇರುವಂತದ್ದು, ಅದುವೇ ಮರೆವು. ಇದು ಕೆಲವರಲ್ಲಿ ಯಾಕೆ ಕಾಡತ್ತೆ ಅಂದ್ರೆ, ಒಂದು ಒತ್ತಡನೆ ಅಥವಾ ಟೆನ್ಷನ್ ಜಾಸ್ತಿ ಆದ್ರೆ, ಸರಿಯಾಗಿ ನಮಗೆ ನೆನ್ಪಿಟ್ಕೊಳ್ಳುವ ಪ್ರಕ್ರಿಯೆ ಸರಿಯಾಗಿ ಆಗದೆ ಹೋದ್ರೆ, ಗಮನ ಬೇರೆ ಬೇರೆ ಕಡೆ ಇದ್ದು ಹಲವು ವಿಚಾರಗಳನ್ನ ನಾವು ಮನಸ್ಸೊಳಗೆ ತಂದ್ಕೊಂಡ್ರೆ ನೆನ್ಪಾಗ್ಬೇಕಾದ್ ನೆನ್ಪಾಗಲ್ಲ. ಉದಾಹರಣೆಗೆ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ, ಓದುವಾಗ ಬೇರೆ ಬೇರೆ ವಿಷಯಗಳು ಡಿಸ್ಟ್ರಾಕ್ಷನ್ ಆದ್ರೆ, ಓದಿದ್ದನ್ನ ಮೆದುಳು, ಮೆದುಳಿನ ಕೋಶಗಳು ಸಮಗ್ರವಾಗಿ ಸರಿಯಾದ ರೀತಿಯಲ್ಲಿ ಸಂಗ್ರಹ ಮಾಡಿ ಜೋಡಿಸಿಡೋದಿಕ್ಕೆ ಸಾಧ್ಯ ಆಗಲ್ಲ, ಆಗ ಮರೆಯುತ್ತೆ. ಇನ್ನೊಂದು, ಈಗೀಗ ಈ ಫರ್ಗೆಟ್ಫುಲ್ನೆಸ್ಗೆ ಒಂದು ಕಾರಣ ಏನಂದ್ರೆ, ಸರಿಯಾದಂತಹ ನಿದ್ರೆ ಇಲ್ಲದೆ ಇರುವಂತದ್ದು. ತುಂಬಾ ಜನ ಅನ್ಕೊಳ್ತಾರೆ ನಿದ್ರೆ ಕೆಡುವಂತದ್ದು ಆರೋಗ್ಯಕ್ಕೆ ಹಾನಿಕರ ಅಂತ. ಆದ್ರೆ ಸೈಕಾಲಜಿ, ಅದರಲ್ಲೂ ಬಯೋಸೈಕಾಲಜಿಯ ಪ್ರಕಾರವಾಗಿ, ನಿದ್ದೆ ಅನ್ನೋದು ಮೆದುಳಿನ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯ ಪಾತ್ರ ಮೇಡಮ್. ರಾತ್ರಿ ಹೊತ್ತಿನ ನಿದ್ದೆನಲ್ಲಿ ಮೆದುಳು ನಿದ್ದೆ ಮಾಡಲ್ಲ, ಬದಲಾಗಿ ಮೆದುಳು ಬಹಳ ಮುಖ್ಯವಾದಂತ ಒಂದು ಕೆಲಸನ ಮಾಡುತ್ತೆ. ಅದಕ್ಕೆ ನಾವು ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಹಗಲು ಹೊತ್ತಲ್ಲಿ ಕಿವಿಯಲ್ಲಿ ಸೌಂಡ್ ಕೇಳಿಸುತ್ತೆ, ಕಣ್ಣಿಗೆ ಬೇರೆ

0: ದೃಶ್ಯಗಳು ಕಾಣಿಸುತ್ತೆ. ಇದನ್ನೆಲ್ಲ ಸಾರ್ಟ್ ಮಾಡೋದ್ರಲ್ಲಿ ನಮ್ಮ ಮೆದುಳು ಬಹಳ ಬ್ಯುಸಿಯಾಗಿರುತ್ತೆ. ಕಣ್ಣಿಗೆ ಕಂಡ ದೃಶ್ಯಗಳಲ್ಲಿ ಯಾವುದು ಬೇಕು ಯಾವುದು ಬೇಡ ಅದನ್ನ ನೋಡಿ ಡಿಲೀಟ್ ಮಾಡಿಕೊಂಡು ಮೆದುಳಿಗೆ ಕಳಿಸುವಂಥದ್ದು, ಕಿವಿಗೆ ಕೇಳಿಸಿದಂಥ ವಿಷಯಗಳಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅದನ್ನ ಡಿಲೀಟ್ ಮಾಡೋದು ಸಂಗ್ರಹಿಸುವಂಥದ್ದು, ಅಥವಾ ಮೂಗಿಗೆ ಬಂದ ವಾಸನೆ ಅಥವಾ ನಾಲ್ಗೆಗೆ ಸಿಕ್ಕ ರುಚಿ ಅಥವಾ ಸ್ಪರ್ಶಕ್ಕೆ ಸಿಕ್ಕಂಥ ವಿಷಯಗಳು, ಇದೆಲ್ಲ ನಮ್ಮ ಪಂಚೇಂದ್ರಿಯಗಳು. ಇದರಿಂದ ಮಾಹಿತಿಗಳ ಮಹಾಪೂರನೇ ಮೆದುಳಿಗೆ ಬರ್ತಿರತ್ತೆ. ಬೇಕಾದನ್ನ ಇಟ್ಕೊಳ್ಳೋದು, ಬೇಡದನ್ನ ಡಿಲೀಟ್ ಮಾಡೋದು, ಇದರಲ್ಲಿ ಮೆದುಳು ಬ್ಯುಸಿ ಆಗಿರುತ್ತೆ. ರಾತ್ರಿ ಇದ್ಯಾವುದು ಇಲ್ಲಲ್ಲ, ನಿದ್ದೆ ಮಾಡುವಾಗ ರಾತ್ರಿ ನಮಗೆ ಹೆಚ್ಚು ಸೌಂಡ್ ಕೇಳಿಸಲ್ಲ, ಕಣ್ಣಿಗೇನು ಕಾಣಿಸಲ್ಲ, ಆಗ ಮೆದುಳು ಪ್ರೋಸೆಸ್ ಮಾಡುವಂತ ಕೆಲಸನ ಮಾಡುತ್ತೆ. ಹಗಲು ಪಾಠ ಕೇಳಿದ ಅಥವಾ ಓದಿದ ವಿಷಯಗಳನ್ನ ಮೆದುಳು ರಾತ್ರಿ ಪ್ರೋಸೆಸ್ ಮಾಡಬೇಕು, ಬ್ಯಾಡದನ್ನ ತೆಗೆದು ಬೇಕಾದನ್ನ ನೀಟಾಗಿ ಜೋಡಿಸುವ ಕೆಲಸ ಆಗ್ಬೇಕು. ಇಟ್ಸ್ ಅ ಕೆಮಿಕಲ್ ಪ್ರೋಸೆಸ್, ಇದು ಹೆಚ್ಚಿನ ಜನಕ್ಕೆ ಅರ್ಥ ಆಗಲ್ಲ. ಹಂಗಾಗಿ ಏನ್ ಅನ್ಕೊಳ್ತಾರೆ, ರಾತ್ರಿನೂ ಓದ್ತೀನಿ, ಒಂದಿನ ರಾತ್ರಿ ಓದ್ತೀನಿ, ಒಂದಿನ ಹಗಲು ಓದ್ತೀನಿ, ಒಂದಿನ ರಾತ್ರಿ 3 ಗಂಟೆವರೆಗೆ ಎದ್ದೇಳ್ತೀನಿ, ಮತ್ತೊಂದಿನ ನಾನು 7 ಗಂಟೆಗೆ ಮಲಗ್ತೀನಿ. ಈ ವ್ಯತ್ಯಾಸಗಳಾದಾಗ ಬ್ರೈನಿಗೆ ಈ ಬಯಾಲಜಿಕಲ್ ಕ್ಲಾಕ್ ಅರ್ಥ ಆಗಲ್ಲ, ಅದು ವ್ಯತ್ಯಾಸ ಆಗ್ಬಿಡುತ್ತೆ. ಆಗ ನೆನಪಿಯ ಕಷ್ಟ ಆಗುತ್ತೆ, ಹಗಲು ಹೊತ್ತು ನೆನಪಿಗೆ ಕಷ್ಟ ಆಗುತ್ತೆ. ರಾತ್ರಿ ನಿದ್ದೆ ಹಗಲು ಆಕ್ಟಿವ್ ಅನ್ನೋದಕ್ಕೆ ಬ್ರೈನ್ ರೂಢಿ ಆಗಿದ್ದವರಿಗೆ ನೀವು ರಾತ್ರಿ ನಿದ್ದೆ ಕೆಡೋದು ಒಂದಷ್ಟು ದಿನ ಮಾಡಿದಾಗ ಹಗಲು ಹೊತ್ತು ಎಕ್ಸಾಮ್ ಹಾಲಲ್ಲಿ ನನಗೆ ಆಕ್ಟಿವ್ ಆಗಿರ್ಬೇಕಾ ಮಲಗಬೇಕಾ ಅಂತ ಕನ್ಫ್ಯೂಷನ್ ಶುರುವಾಗಿ. ಹಾಗಾಗಿ ನಿದ್ದೆ ಅನ್ನೋದು ಅದರ ಸಮರ್ಪಕವಾದಂಥ ನಿರ್ವಹಣೆ ಪ್ರತಿಯೊಬ್ಬ ವ್ಯಕ್ತಿಗೆ, ಅದು ವಿದ್ಯಾರ್ಥಿಗೆ ಬಹಳ ಮುಖ್ಯವಾಗಿರುತ್ತೆ. ಫರ್ಗೆಟ್ಫುಲ್ನೆಸ್ಗೆ ನಿದ್ದೆನೂ ಒಂದು ಕಾರಣ. ಸರಿಯಾದ ಓದಿನ ರೀತಿ ಇಲ್ಲದೆ ಇರುವಂಥದ್ದು, ಬೇರೆ ಬೇರೆ ವಿಷಯಗಳಿಗೆ ಟೆನ್ಷನ್ ಮಾಡಿಕೊಳ್ಳುವಂಥದ್ದು, ಭಾವನಾತ್ಮಕ ನಿರ್ವಹಣೆ ಅಸಾಧ್ಯ ಆಗಿರೋದು, ಅನಗತ್ಯವಾದ ವಿಷಯಕ್ಕೆ ಭಯಗೊಳ್ಳೋದು, ಇವುಗಳೆಲ್ಲ ಒಂದು ಕಡೆ ಕಾರಣ ಆದರೆ ಪೌಷ್ಟಿಕ ಆಹಾರದ ಸೇವನೆ ಕಡಿಮೆ ಆಗೋದು, ನಿದ್ರೆಯ ವ್ಯತ್ಯಾಸಗಳನ್ನು ಮಾಡಿಕೊಳ್ಳೋದು ಶಾರೀರಿಕವಾದಂಥ ಫಿಸಿಯೋಲಾಜಿಕಲ್ ಡಿಸ್ಟರ್ಬೆನ್ಸಸ್ ಫಾರ್ ಫರ್ಗೆಟ್ಫುಲ್ನೆಸ್.
1: ಓಕೆ, ಎಸ್, ಫರ್ಗೆಟ್ಫುಲ್ನೆಸ್ ಬಗ್ಗೆ ತುಂಬ ತಿಳ್ಕೊಂಡಿದ್ದು ನನಗೂ ಕೂಡ ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ಒನ್ ಆಫ್ ದ ಪಾರ್ಟ್ ಅಂತ ಹೇಳ್ಬೋದು. ಮ್ಯಾಮ್, ಈಗ ಕಾರ್ಯಕ್ರಮವನ್ನು ಮುಂದುವರ್ಸೋಣ, ಆದರೆ ಒಂದು ಚಿಕ್ಕ ವಿರಾಮ ನಂತರ
0: ಆಗ್ಬೋದು ಶೀತ ಮೇಡಮ್.
1: ಓಕೆ, ಎಸ್, ಕೇಳುಗರೇ, ಕೇಳಿಸ್ಕೊಂಡ್ರಲ್ಲ, ಇಷ್ಟು ಹೊತ್ತು ನಮ್ಮ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಸಮತೋಲನ ಹಾಗೂ ಆರೋಗ್ಯಕರ ಮನಸ್ಸಿನ ಮಹತ್ವದ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಆದರೆ ಒಂದು ಪುಟ್ಟ ವಿರಾಮದ ನಂತರ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಜಿ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ,
3: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
2: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
3: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.

0: ಶಿವಮೊಗ್ಗದಲ್ಲಿ ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ವಿಶ್ವ ಮಾನಸಿಕ ಆರೋಗ್ಯ ದಿನದ ಕುರಿತಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ನಮ್ಮ ಜೊತೆಗಿದ್ದಾರೆ. ಸಮತೋಲನ ಹಾಗೂ ಆರೋಗ್ಯಕರ ಮನಸ್ಸಿನ ಮಹತ್ವದ ಕುರಿತು ತಮ್ಮ ಅಮೂಲ್ಯ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಂತ ಹೇಳ್ತಾ, ಕರೆ ಮಾಡಬೇಕಾದ್ರೂ ನಂಬರ್ 9686096279. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
3: ಹಲೋ,
2: ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ತೆ.
3: ನಮಸ್ತೆ.
2: ತಮ್ಮ ಹೆಸರು?
3: ಶಿಫಾ.
2: ಶಿಫಾ, ಶಿಫಾ ಅವರ ಎಲ್ಲಿಂದ ಕರೆ ಮಾಡ್ತಿರೋದು?
3: ಶಿವಮೊಗ್ಗದಿಂದ.
2: ಓಕೆ, ಶಿಫಾ ಅವರ ಪ್ರಶ್ನೆ ಕೇಳ್ಬೋದು ಮೇಡಮ್, ಇಲ್ಲೇ ಇದ್ದಾರೆ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು.
3: ಮೇಡಮ್, ನಾವು ನಮ್ಮ ಇಷ್ಟವಾದ ಹಾಡು.
2: ಓಕೆ, ಶಿಫಾ ಅವರೇ, ಇವಾಗಿನ ಕಾರ್ಯಕ್ರಮ ಏನ್ ಗೊತ್ತಾ, ನಿಮಗೇನಾದ್ರೂ ಮಾನಸಿಕ ಸಮಸ್ಯೆ ಅಂದ್ರೆ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ಕೇಳ್ಬೋದು. ಇವತ್ತು ಹಾಡಿನ ಕಾರ್ಯಕ್ರಮ ಅಲ್ಲ. ಈಗ ಈಗ ನಿಮ್ಮ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಓಕೆನಾ? ಕೇಳ್ತೀರಾ ಶಿಫಾ? ಓಕೆ, ಎಸ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮ ಕೇಳುಗರು ಹಾಡಿನ ಕಾರ್ಯಕ್ರಮ ಅನ್ಕೊಂಡವರು
4: ಯಾವಾಗ್ಲೂ ಅದರ ನಿರೀಕ್ಷೆ ಇರೋದ್ರಿಂದ ಬಹುಶಃ ಹಂಗನಸಿರ್ಬಹುದು. ಒಂದು ಒಳ್ಳೆಯ ಸಮಯದಲ್ಲಿ ನೀವು ಮುಖ್ಯವಾದ ವಿಷಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಲ್ಲಿಗೆ.
2: ಎಸ್ ಮ್ಯಾಮ್, ಈಗ ಸಾಮಾನ್ಯವಾಗಿ ಸ್ಟ್ರೆಸ್ ಬಸ್ ಅಲ್ಲಿ ಈ ಒಂದು ಹಾಡನ್ ಕೇಳ್ತಾ ಹೋದ್ರೆ ಅದೊಂಥರ ಮಾನಸಿಕ ಮನಸ್ಸಿಗೆ ಖುಷಿ ನೀಡುತ್ತೆ ಅಂತ ಹೇಳ್ಬೋದು. ಆಗ ತಿಳಿಸ್ತಾ ಇದ್ರಿ ಮ್ಯಾಮ್, ಈಗ ಎಮೋಷನಲ್ ಬ್ಯಾಲೆನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರಿ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸು ಒತ್ತಡದಲ್ಲಿದ್ದಾಗ ಅಥವಾ ಅನ್ಬ್ಯಾಲೆನ್ಸ್ಡ್ ಇದೆ ಅಂತಂದಾಗ ನಾವು ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ.
4: ಈಗ ಮಾನಸಿಕ ಆರೋಗ್ಯ ಅಂದಾಗ ಎರಡು ವಿಷಯಗಳು ಬಂದ್ಬಿಡುತ್ತೆ. ಒಂದು ಮಾನಸಿಕ ಆರೋಗ್ಯ, ಮನಸ್ಸಿಗೆ ನೇರವಾಗಿ ಸಂಬಂಧಪಟ್ಟಂತಹ ವಿಷಯಗಳು, ಅದು ನಮ್ಮ ಆಲೋಚನಾ ಕ್ರಮ ಇರ್ಬೋದು, ನಮ್ಮ ಭಾವನೆಗಳಿರ್ಬೋದು, ನಮ್ಮ ವರ್ತನೆಗಳಿರ್ಬೋದು, ಇವುಗಳನ್ನು ಉತ್ತಮ ಪಡಿಸ್ಕೊಳ್ಳುವಂಥದ್ದು. ಇನ್ನೊಂದು ವಿಷಯ, ನಮ್ಮ ಮನಸ್ಸಿಗೆ ತೊಂದರೆಯಾದಾಗ ನಿರ್ವಹಣೆ ಮಾಡೋದು. ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಎರಡು ವಿಷಯಗಳಿರುತ್ತೆ. ಒಂದು ನಮ್ಮ ಆಲೋಚನೆಗಳು, ಇನ್ನೊಂದು ನಮ್ಮ ಭಾವನೆಗಳು. ಕಾಗ್ನಿಟಿವ್ ಅಂತ ಒಂದು ಕಡೆ ಕರಿತೀವಿ, ಇನ್ನೊಂದು ಕಡೆ ಇಮೋಷನಲ್ ಅಂತ ಕರಿತೀವಿ. ನಮ್ಮ ಮನಸ್ಸು ಇದೆರಡನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ನಮ್ಮ ನೆನಪು, ಕಲಿಕೆ, ಆಲೋಚನೆ, ಯೋಚನೆ, ಇವುಗಳೆಲ್ಲ ಸಂಜ್ಞಾನಾತ್ಮಕ ಕ್ರಿಯೆಗಳು ಅಂತ ಕರಿತೀವಿ, ಅಂದರೆ ಕಾಗ್ನಿಟಿವ್ ಅಂತ. ಹಾಗೆ ನಮ್ಮ ಇಮೋಷನ್ಸ್, ನಮ್ಮ ದುಃಖ, ಬೇಸರ, ಸಿಟ್ಟು, ಆತಂಕ, ಸಂತೋಷ, ಇವುಗಳನ್ನು ಮನಸ್ಸು ನಿರ್ವಹಣೆ ಮಾಡುತ್ತಲ್ವಾ. ಈಗ ಮನಸ್ಸಿನ ತೊಂದರೆಗಳು ಅನ್ನುವಾಗ ಇದು ಎರಡನ್ನು ನಾವು ಗಮನಿಸಬೇಕಾಗುತ್ತೆ. ನಮ್ಮ ಆಲೋಚನೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದೆಯಾ? ಉದಾಹರಣೆಗೆ ನೆಗೆಟಿವ್ ಥಿಂಕಿಂಗ್, ಋಣಾತ್ಮಕ ಆಲೋಚನೆಗಳು ಜಾಸ್ತಿ ಆದರೆ ಅದು ಕೂಡ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಹಾಗೆಯೇ ನಮ್ಮ ಭಾವನೆಗಳಲ್ಲಿ ವ್ಯತ್ಯಾಸ ಆದರೆ ನಮಗೆ ಆತಂಕವನ್ನು ಸಹಜವಾದಂಥ ಅನುಭವ, ಯಾರು ಮನೆಗೆ ಬರ್ತಾರೆ ಅನ್ನುವಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ಅದು ಮಾಡಬೇಕು ಇದು ಮಾಡಬೇಕು ಅನ್ನುವ ಅಲ್ವಾ, ಅದೊಂದು ಸಹಜ. ಯಾಕಂದರೆ ನಾನಾಗಲೇ ಹೇಳಿದಾಗೆ ನಮ್ಮ ಕೆಲಸಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಆದರೆ ಅದೇ ಟೆನ್ಷನ್ ಜಾಸ್ತಿ ಆದರೆ, ಯಾವುದೇ ಸಂದರ್ಭ ಇಲ್ಲದೇನೂ ಕೂಡ ನನಗೆ ಒಂಥರ ಟೆನ್ಷನ್ ಆಗುವಂಥದ್ದು, ಅಥವಾ ಹೃದಯದ ಬಡಿತ ಜಾಸ್ತಿ ಆಗೋದು, ಬೆವರೋದು, ಕೈಕಾಲು ನಡುಗೋದು ಆಗಿ ಮಾಡಬೇಕಾದ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಅನಿಸಿದರೆ ಅವಾಗ ಅದು ಆತಂಕ ಮನೋಬೇನೆಯ ಕಡೆಗೆ ತಿರುಕೊಳ್ಳಿದೆ ಅಂತ ಅರ್ಥ.
2: ಓಕೆ,
4: ಹೀಗೆ ನಮಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಮ್ಮಲ್ಲಿ, ದೇಹದಲ್ಲಿ, ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಆ ಬದಲಾವಣೆ ನಮ್ಮ ನಿಯಂತ್ರಣವನ್ನು ಮೀರಿದಾಗ ನಾವು ಅದರ ಕಡೆ ಗಮನ ಹರಿಸ್ಬೇಕು, ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅರ್ಥ. ಈಗ ಉದಾಹರಣೆಗೆ ಹೃದಯದ ಬಡಿತ ಜಾಸ್ತಿಯಾಗಿ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ, ಅದು ನನಗೆ ಕೇಳಿಸುವಷ್ಟರ ಮಟ್ಟಿಗೆ ಆಗ್ತಾ ಇದೆ, ಕೈ ಕಾಲು ನಡುಕನೂ ಅದ್ರ ಜೊತೆಗೆ ಸೇರ್ಕೊಂಡಿದೆ, ಒಂಥರ ಭಯ ಅನ್ನಿಸ್ತಾ ಇದೆ, ನಂಗೆ ಮುಂದಿನ ಕೆಲಸ ಮಾಡೋಕ್ಕಾಗ್ತಿಲ್ಲ ಅನ್ನೋಷ್ಟರ ಮಟ್ಟಿಗೆ ತೊಂದರೆ ಆಗ್ತಿದೆ ಅನ್ನುವಾಗ ನಾವು ತಕ್ಷಣಕ್ಕೆ ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ನಾವೇ ಒಂದಷ್ಟು ಪ್ರಯತ್ನ ಮಾಡಬಹುದು. ಉದಾಹರಣೆಗೆ ಕೂತ್ಕೊಳ್ಳೋದು, ದೀರ್ಘವಾಗಿ ಉಸಿರಾಟ ಮಾಡುವಂಥದ್ದು, ಮನಸ್ಸನ್ನು ಒಂಚೂರು ತಹಬಂದಿಗೆ ತಂದ್ಕೊಳ್ಳೋದು, ಮನಸ್ಸಿನಲ್ಲಿ ನನಗೆ ನಾನೇ ಸೆಲ್ಫ್ ಸಜೆಷನ್ ಕೊಟ್ಕೊಳ್ಳೋದು, ಏನಾಗಲ್ಲ ಏನಾಗಲ್ಲ, ಸುಮ್ಮನಿರು, ಚೆನ್ನಾಗಾಗತ್ತೆ, ಆರಾಮಾಗಿರುವಂತ ನಾವೇ ಸಜೆಷನ್ ಕೊಟ್ಕೊಳ್ಳುವಂಥದ್ದು, ದೀರ್ಘ ಉಸಿರಾಟ ಮಾಡಿದಾಗಲೇ ಸುಮಾರು ತಹಬಂದಿಗೆ

0: ಅದಾದ ಮೇಲೆ ಸಾಧ್ಯ ಇದ್ದಲ್ಲಿ ಒಂಚೂರು ಡಿವಿಯೇಟ್ ಮಾಡೋದು, ಒಂದು ಹಾಡಿನ ಕಡೆಗೋ ಅಥವಾ ಯಾವ್ದಾರ ಒಂದು ಕೆಲಸದ ಕಡೆಗೋ ಅಥವಾ ಬಾಲ್ ಈ ತರದ ಏನಾರ ಆಡ್ತಾನೋ ಒಂಚೂರು ನನ್ನ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದಲ್ಲ ಅದರ ನೆಕ್ಸ್ಟ್ ಹಂತ ಅಂದ್ರೆ ದೀರ್ಘಕಾಲದ ಒತ್ತಡಕ್ಕೆ ಒಳಗಾದಂತವರಿಗೆ ಕೆಲವರಿಗೆ ದೇಹದ ತೊಂದರೆ ಕೂಡ ಶುರುವಾಗುತ್ತೆ. ಉದಾಹರಣೆಗೆ ಅಜೀರ್ಣ ಆಗಾಗ ಶುರುವಾಗೋದು, ಇಂಡೈಜೆಷನ್ ನ ತೊಂದರೆಗಳು, ಮೋಷನ್ ಆಗೋದ್ರಲ್ಲಿ ಸಮಸ್ಯೆ ಆಗೋದು, ಪೀರಿಯಡ್ಸ್ ಅಲ್ಲಿ ತೀವ್ರತರವಾದಂತಹ ತೊಂದರೆಗಳಾಗುವಂಥದ್ದು, ತಲೆನೋವು ಮೈಗ್ರೇನ್ನ ತೊಂದರೆ ಜಾಸ್ತಿ ಆಗುವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಬರುವಂಥದ್ದು, ಇವುಗಳೆಲ್ಲ ಆಗಾಗ ಒತ್ತಡಕ್ಕೊಳಗಾಗುವವರು ಅಥವಾ ದೀರ್ಘಕಾಲದ ಒತ್ತಡಕ್ಕೊಳಗಾಗುವವರಲ್ಲಿ ತೊಂದರೆ. ಇನ್ನೂ ದೀರ್ಘಕಾಲದ ಒತ್ತಡಕ್ಕೊಳಗಾಗುವವರಲ್ಲಿ ಈಗೆಲ್ಲ ಹೇಳ್ತಾರೆ ಕ್ಯಾನ್ಸರು ಬರಬಹುದು, ಹಾರ್ಟ್ ಪ್ರಾಬ್ಲಮ್ ಬರಬಹುದು, ಸ್ಕಿನ್ ಇರಿಟೇಷನ್ಗಳು ಬರಬಹುದು, ಅಲರ್ಜಿಗಳಿಗೆ ಕಾರಣ ಆಗಬಹುದು. ಇಷ್ಟರ ಮಟ್ಟಿಗೆ ಇವತ್ತು ಒತ್ತಡ ಅತಿಯಾದರೆ, ಒತ್ತಡವನ್ನು ನಿರ್ವಹಣೆ ಮಾಡದೆ ಹೋದರೆ ದೇಹದ ಆರೋಗ್ಯದ ಯಾವುದೇ ಸಮಸ್ಯೆ ಬರಬಹುದು ಅಂತ ಇವತ್ತು ತಜ್ಞರು ಸಂಶೋಧನೆಗಳ ಮೂಲಕ ಕಂಡುಕೊಂಡಿದ್ದಾರೆ. ಹಾಗಾಗಿ ಒತ್ತಡವನ್ನು ನಾವು ಮೂಲದಲ್ಲೇ ಗುರುತಿಸ್ಕೊಳ್ಳುವಂಥದ್ದು ಹೇಗೆ ಅಂದರೆ, ನನಗೆ ನನ್ನ ಒತ್ತಡ ತೊಂದರೆ ಮಾಡ್ತಾ ಇದೆಯಾ, ಮಾಡಬೇಕಾದ್ದನ್ನು ಮಾಡೋಕ್ಕಾಗ್ತಾ ಇಲ್ವಾ, ಅಲ್ಲಿಂದ ಪ್ರಾರಂಭ ಆಗಬೇಕು. ನಾನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಅರ್ಥ. ನಿದ್ದೆಯ ವ್ಯತ್ಯಾಸ ಇನ್ನೊಂದು, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ನಿದ್ದೆ ಮಾಡಿದಾಗ ಫ್ರೆಶ್ನೆಸ್ನ ಅನುಭವ ಇಲ್ಲ, ಅಥವಾ ಅಗತ್ಯಕ್ಕಿಂತ ಅತಿಯಾಗಿ ನಿದ್ರೆ ಬರ್ತಾ ಇದೆ. ಇವುಗಳು ಕೂಡ ಮಾನಸಿಕ ವ್ಯತ್ಯಾಸಗಳಿಂದಾಗಿ ಉಂಟಾಗಬಹುದಾದಂಥ ತೊಂದರೆ. ಬೇರೆ ಯಾವುದು ಕಾರಣಗಳಿಲ್ಲದೆ ಆ ತೊಂದರೆ ಆಗ್ತಾ ಇದೆ ಅನ್ನುವಾಗ ಅದು ಕೂಡ ಒಂದು ಗಮನಿಸ್ತಕ್ಕಂಥ ವಿಷಯ. ಇನ್ನೂ ಕೆಲವರಲ್ಲಿ ಊಟ ತಿಂಡಿಯ ವ್ಯತ್ಯಾಸಗಳು ಅಂದರೆ ಆಹಾರ ಸೇವನೆಯ ಕ್ರಮದಲ್ಲೂ ಟೆನ್ಷನ್ ಆದಾಗ ವ್ಯತ್ಯಾಸ ಆಗುತ್ತೆ. ಕೆಲವರಿಗೆ ಏನೋ ಆಹಾರ ಸೇರದೇ ಇರೋದು, ಹಸಿವಾಗುತ್ತೆ ಆಹಾರ ತಿನ್ನಕ್ಕಾಗದೇ ಇರುವಂಥದ್ದು, ಇನ್ನು ಕೆಲವರಿಗೆ ಅತಿಯಾಗಿ ತಿನ್ನಬೇಕು ಅಂತ ಅನಿಸೋದು ಆದರೆ ತಿಂದ ಮೇಲೆ ಅದು ಸರಿಯಾಗಿ ಜೀರ್ಣ ಆಗದೇ ಇರುವಂಥದ್ದು, ಇವುಗಳೆಲ್ಲ ಕೂಡ ವ್ಯತ್ಯಾಸಗಳು ಕಾಣ್ಬೋದು. ಮತ್ತು ಎಲ್ಲವನ್ನ ಜನರಲ್ ಆಗಿ ಹೇಳೋಕ್ಕಾಗಲ್ಲ, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಲ್ಲಿ ಒತ್ತಡ ಪರಿಣಾಮವನ್ನು ಉಂಟು ಮಾಡುತ್ತೆ, ಆಯಾ ವ್ಯಕ್ತಿಗೆ ಗೊತ್ತಾಗಬೇಕು, ಜೊತೆಗೆ ನೋಡುವವರಿಗೂ ಸ್ವಲ್ಪ ಗೊತ್ತಾಗಬೇಕು.
1: ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಈಗ ನೆಕ್ಸ್ಟ್ ಹಂತ, ಇದು ಇಂಪಾರ್ಟೆಂಟ್ ಹಂತ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಈಗ ಸಾಮಾನ್ಯವಾಗಿ ಈ ಕೆಲಸ ಮಾಡುವ ಸ್ಥಳಗಳಲ್ಲಿ ವರ್ಕ್ ಪ್ಲೇಸ್ ಅನುಭವಿಸುವ ವರ್ಕ್ ಬರ್ನ್ಔಟ್ ಅಂತ ಹೇಳ್ತೀವಿ, ಮತ್ತು ಈ ಒತ್ತಡವನ್ನು ಹೇಗೆ ನಿರ್ವಹಿಸಬೇಕು ಅಂತ.
0: ಹಾಂ, ಇವತ್ತು ಆಲ್ಮೋಸ್ಟ್ ಎಲ್ಲರಿಗೆ
1: ಹೌದು,
0: ಒತ್ತಡದ ಸ್ಥಳ ಕೂಡ ಒಂದು ಕಾರ್ಯನಿರ್ವಹಿಸುವ ಸ್ಥಳ ಕೂಡ, ಕೆಲಸ ಮಾಡುವಂಥ ಸ್ಥಳ ವರ್ಕ್ ಪ್ಲೇಸ್ ಅದು ಕೂಡ ಒತ್ತಡ ಕಾರಕ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಕಾರಣ ಇಷ್ಟೇ, ಎಲ್ಲ ಕೆಲಸಗಳಲ್ಲೂ ಇವತ್ತು ಟಾರ್ಗೆಟ್ ಅನ್ನೋದಿದೆ, ಹಾಗೆಯೇ ಇಷ್ಟು ಮಾಡಲೇಬೇಕು ಅಂತ ಇರುತ್ತೆ. ಇನ್ನೊಂದು, ದಿನ ದಿನ ಬದಲಾಗ್ತಿರುವಂಥ ಈ ಕಾಲದಲ್ಲಿ ಟೆಕ್ನಾಲಜಿಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಇದು ವರ್ಕ್ ನೇಚರ್ ಮೇಲೆ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದೆ. ಮತ್ತೆ ಆತಂಕ ಕೂಡ ಇದೆ, ನನ್ನ ಕೆಲಸ ನಾಳೆ ಏನು ಅನ್ನುವಂಥ ಆತಂಕ ಕೂಡ ಇವತ್ತಿದೆ. ಹಾಗಾಗಿ ಒತ್ತಡದ ಸ್ಥಳದಲ್ಲಿ ಒಂದು ಒತ್ತಡ ಉಂಟಾಗುವಂಥದ್ದು ಅಥವಾ ಅದು ಋಣಾತ್ಮಕ ಒತ್ತಡ ಆಗುವಂಥದ್ದು ಇವತ್ತು ತುಂಬ ಸಹಜವಾಗಿ ಕಾಣ್ತಾ ಇದ್ದೀವಿ. ಇನ್ನೊಂದು, ಇಡೀ ಕೆಲಸ ಮತ್ತು ಕೆಲಸದ ಸ್ವರೂಪನೇ ಬದಲಾಗಿ ಹೋಗಿದೆ. ಮೊದಲೆಲ್ಲ ಶ್ರಮಕ್ಕೆ ಹೆಚ್ಚು ಒತ್ತಿತ್ತು, ಹಾಗಾಗಿ ತುಂಬ ಜನ ಕೆಲಸ ಮಾಡ್ತಾ ಮಾಡ್ತಾ ಟೆನ್ಷನ್ ಆಗೋದಿಕ್ಕೆ ಅವಕಾಶನೇ ಇಲ್ಲ, ಯಾಕಂದ್ರೆ ದೈಹಿಕ ಕೆಲಸನೇ ಜಾಸ್ತಿ. ಆದರೆ ಇವತ್ತು ಹಾಗಲ್ಲ, ಇವತ್ತು ಮೆಂಟಲ್ ವರ್ಕ್ ಇಸ್ ಮೋರ್.
1: ಹೌದು,
0: ನಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಳುವಂಥ ಕೆಲಸಗಳೇ ಇವತ್ತು ಜಾಸ್ತಿ. ಈ ಮನಸ್ಸನ್ನು ತೊಡಗಿಸ್ಕೊಳ್ಳುವಂಥ ಕೆಲಸಗಳಲ್ಲಿ ನಮ್ಮ ಮಾನಸಿಕ ತಯಾರಿ ಕೂಡ ಮುಖ್ಯ ಆಗುತ್ತೆ. ಎಷ್ಟೋ ಜನ ಕೆಲಸಕ್ಕಾಗಿ ತಯಾರಿ ನಡೆಸಿರಲ್ಲ, ನಮ್ಮ ವ್ಯಕ್ತಿತ್ವನೇ ತಯಾರಾಗಬೇಕಾಗತ್ತೆ. ಉದಾಹರಣೆಗೆ, ಕೆಲಸದ ಸಮಯಕ್ಕೆ ಸರಿಯಾಗಿ ಹೋಗಬೇಕು ಅಂದರೆ ಕೆಲಸಕ್ಕೆ ಸೇರಿದ್ಮೇಲೆ ಅದು ಮಾಡಿದ್ರಾಗಲ್ಲ. ಸ್ಟೂಡೆಂಟ್ ಲೈಫಲ್ಲೇ ನಾವು ಸಮಯಕ್ಕೆ ಸರಿಯಾಗಿ ಹೋಗೋದನ್ನು ಕಲ್ತ್ಕೊಂಡ್ರೆ ಅವಾಗ ಸಮಯಕ್ಕೆ ಸರಿಯಾಗಿ ಹೋಗುವಂಥದ್ದು ಒತ್ತಡ ಆಗಲ್ಲ ಅಲ್ವಾ. ರಜಾ ಹಾಕುವಂಥದ್ದು, ರಜದ ನಿರ್ವಹಣೆ, ಇದು ಕೂಡ ಸಣ್ಣ ಸಣ್ಣ ವಿಷಯಗಳಾದ್ರೂ ಅವೆಲ್ಲ ನಮ್ಮ ವ್ಯಕ್ತಿತ್ವದೊಳಗೆ ಸೇರಿಕೊಂಡಾಗ ಕೆಲಸ ಪ್ರಾರಂಭ ಆದಮೇಲೆ ನಮಗೆ ಒತ್ತಡ ಆಗಲ್ಲ. ಇವತ್ತು ಆ ತಯಾರಿಗಳಿಗೆ ತುಂಬ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಕಂಪ್ಯೂಟರ್ ಕಲಿಯೋದಕ್ಕೆ, ಸ್ಕಿಲ್ಗಳನ್ನು ಕಲಿಯೋದಕ್ಕೆ ಕೊಡುವಷ್ಟು ಇಂಪಾರ್ಟೆನ್ಸ್ ನಮ್ಮ ಪರ್ಸನಾಲಿಟಿಯನ್ನು ತಯಾರು ಕೆಲಸಕ್ಕಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಕೊಡ್ತಿಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಕೆಲಸದ ಸ್ಥಳ ತುಂಬ ಜನಕ್ಕೆ ಅದರ ಸವಾಲುಗಳು ಒತ್ತಡ ಅಂತ ಅನ್ನಿಸ್ತಾ ಇದೆ. ಸೊ ಕೆಲಸದ ಸ್ಥಳದಲ್ಲಿ ನೀವು ಹೇಳಿದಾಗೆ ಬರ್ನ್ಔಟ್ ಒಂದು ಸಮಸ್ಯೆ, ಏಕತಾನತೆ ಇದ್ದಾಗ ಅವಾಗ ಅಯ್ಯೋ ಬೋರ್ ಅಂತ ಅನ್ಸಕ್ ಶುರುವಾಗಿ ಆ ಬೋರೇ ನಾಳೆ ಒತ್ತಡವಾಗುವಂತ ಸಾಧ್ಯತೆ ಇರುತ್ತೆ.
1: ಖಂಡಿತ.
0: ಹಾಗಾಗಿ ಕೆಲಸದ ಸ್ಥಳವನ್ನ ಚೆನ್ನಾಗಿಟ್ಕೊಳ್ಳುವಂತಹದ್ದು ಕೆಲಸ ಕೊಡುವವರ ಜವಾಬ್ದಾರಿನೂ ಹೌದು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವವರ, ನಾವು ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತೀವಲ್ಲ, ಪ್ರೊಫೆಷನಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡೋದು ಮಾತ್ರ ಅಲ್ಲ, ಕೆಲಸಕ್ಕೆ ತಕ್ಕ ಹಾಗೆ ನಮ್ಮನ್ನ ನಾವು ನಿರ್ವಹಣೆ ಮಾಡಿಕೊಳ್ಳುವಂಥದ್ದು. ನನ್ನ ನಿದ್ದೆ, ನನ್ನ ಜೀವನ ಶೈಲಿ, ನನ್ನ ಆಹಾರ ಕ್ರಮ, ನನ್ನ ಆಲೋಚನೆಯ ಧಾಟಿ, ನನ್ನ ಭಾವನಾತ್ಮಕ ಸ್ಥಿತಿ, ಇದಿಷ್ಟನ್ನೂ ನಾನು ಕೆಲಸಕ್ಕೆ ತಕ್ಕ ಹಾಗೆ ರೂಪಿಸ್ಕೊಂಡಾಗ ಮಾತ್ರ ಕೆಲಸದ ಸ್ಥಳ ಸಂತೋಷದಾಯಕ ಆಗೋದಕ್ಕೆ ಸಾಧ್ಯ ಇದೆ. ಶ್ವೇತಾ ಮೇಡಮ್,
1: ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಎಸ್ಪೆಷಲಿ ಎಲ್ಲ ಒಂದು ವರ್ಕ್ ಪ್ಲೇಸಲ್ಲಿ ಈ ರೀತಿಯಾದಂತಹ ಒಂದು ಪಾಸಿಟಿವ್ ಮಾತು ಎಲ್ಲರಿಗೂ ಸಿಕ್ಕಿದ್ರೆ
0: ಹೌದು. ಇದರ ಜೊತೆಗೆ ಒಂದು ಹೇಳಲೇಬೇಕು, ಕೆಲಸದ ಸ್ಥಳ ಕೆಲಸಕ್ಕೆ ಮಾತ್ರ ಇರಬೇಕು ಹೊರತು ಕೆಲಸದ ಸ್ಥಳ ವೈಯಕ್ತಿಕ ಜೀವನಕ್ಕಾಗಬಾರ್ದು. ಹೆಚ್ಚು ತೂರಬಾರ್ದು ಅಲ್ಲ, ಸಣ್ಣ ಪುಟ್ಟದಾಗ ಬರುತ್ತೆ, ಸಹೋದ್ಯೋಗಿ ಹತ್ರ ಹಂಚ್ಕೊಳ್ಳೋದಿರತ್ತೆ ಹೌದು, ಮನೆದನ್ನೆಲ್ಲ ಕೆಲಸಕ್ಕೆ ತಗೊಂಬಂದ್ರೆ ಕೆಲಸದ ಪ್ಲೇಸ್ ಟೆನ್ಷನ್ ಆಗುತ್ತೆ.
1: ಖಂಡಿತ.
0: ಹಾಗೆ ಕೆಲಸದ ಸ್ಥಳದಲ್ಲಿ ಮಾತ್ರ ಇರಬೇಕು. ಕೆಲಸದಲ್ಲ ವಿಷಯ ನಾವು ಮನೆಗೆ ತಗೊಂಡು ಹೋದಾಗ ಮನೆ ವಾತಾವರಣ ಕೆಟ್ಟು ಮಾರನೇ ದಿನ ಕೆಲಸದ ಪ್ಲೇಸ್ ಟೆನ್ಷನ್ ಆಗುತ್ತೆ. ಸೊ ಮನೆ ಕುಟುಂಬ ಅನ್ನೋದು ಕೂಡ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುವಂತ ಒಂದು ಸ್ಥಳ ಮತ್ತು ಸನ್ನಿವೇಶ. ಹಾಗಾಗಿ ಫ್ಯಾಮಿಲಿ ಲೈಫ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಪರ್ಸನಲ್ ಲೈಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಒನ್ಸ್ ಮೆಂಟಲ್ ಹೆಲ್ತ್.
1: ಸೂಪರ್ ಸೂಪರ್ ಮ್ಯಾಮ್. ಎಸ್, ಸೊ ಮ್ಯಾಮ್, ಈಗ ಕುಟುಂಬದ ಸದಸ್ಯರೊಬ್ಬರು ಮಾನಸಿಕ ಒತ್ತಡದಲ್ಲಿದ್ದಾಗ ಉಳಿದವರು ಅವರಿಗೆ ಸೂಕ್ತ ಬೆಂಬಲವಾಗಿ ಹೇಗೆ ನಿಲ್ಲಬೇಕು ಅಂತ. ಹಾಂ,
0: ಇವತ್ತು ಮಾನಸಿಕ ಆರೋಗ್ಯ ಅನ್ನುವಾಗ ಕೇವಲ ಒಬ್ಬ, ಈಗ ನನಗೆ ಒಬ್ಬ, ಆಗ ನೀವು ಶುರುವಿಗೆ ಒಂದು ಹೇಳಿದ್ರಿ, ದೇಹ ಗಾಯ ಆದರೆ ತಕ್ಷಣ ಓಡೋಗಿ ಬ್ಯಾಂಡೇಜ್ ಹಾಕ್ತೀವಿ. ಮನಸ್ಸಿನ ಆರೋಗ್ಯದ ವಿಷಯದಲ್ಲಿ ಕೇವಲ ವ್ಯಕ್ತಿಯೊಬ್ಬ ಮುಖ್ಯ ಅಲ್ಲ, ವ್ಯಕ್ತಿಯ ಸುತ್ತಮುತ್ತಲಿನವರು ಆ ಸಮಸ್ಯೆಯನ್ನ ಹೇಗೆ ಗುರುತಿಸ್ತಾರೆ, ಹೇಗೆ ಪರಿಗ್ರಹಿಸ್ತಾರೆ, ಹೇಗೆ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ, ಇದು ಬಹಳ ಮುಖ್ಯ ಆಗುತ್ತೆ ಶ್ವೇತಾ ಮೇಡಮ್. ಇದು ವರ್ಕ್ ಪ್ಲೇಸಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಫ್ರೆಂಡ್ಸ್ಗಳು ಇರ್ಬೋದು, ಮನೆಯವರು ಇರ್ಬೋದು, ನೇಬರ್ಸ್ ಇರ್ಬೋದು, ಇಡೀ ಸಮುದಾಯ ಇರ್ಬೋದು. ಮಾನಸಿಕ ತೊಳಗಲಾಟಕ್ಕೆ ಒಳಗಾದಂತಹ ವ್ಯಕ್ತಿಗೆ ಸೂಕ್ತ ರೀತಿಯ ಬೆಂಬಲ ಕೊಡುವಂಥದ್ದು ಒಂದು ಕಡೆ ಬಹಳ ಮುಖ್ಯ. ಇನ್ನೊಂದು ಕಡೆ ಆ ವ್ಯಕ್ತಿಯನ್ನ ಯಾರೋ ಏನೋ ಹುಚ್ಚ ಅಂತ ಅನ್ಕೊಳ್ಳದೇನೆ ಆ ವ್ಯಕ್ತಿಯನ್ನ ನಮ್ಮ ಒಬ್ಬ ವ್ಯಕ್ತಿ ಅಂತ ಪರಿಗ್ರಹಿಸುವಂತಹದ್ದಿದೆಯಲ್ಲ ಅದು ಕೂಡ ಮುಖ್ಯ. ಆಮೇಲೆ ಮಾನಸಿಕ ಆರೋಗ್ಯದ ತೊಂದರೆ ಆದ ಕೂಡಲೇ ಅವರಿಗೆ ಯಾವುದು ಸಾಧ್ಯ ಇಲ್ಲ ಅಂತ ಖಂಡಿತ ಅನ್ಕೊಳ್ಬಾರ್ದು. ಇವತ್ತಿನ ಘೋಷವಾಕ್ಯನೇ ಅದು, ಮಾನಸಿಕ ಅನಾರೋಗ್ಯಕ್ಕೆ ಒಳಗಾದವರಿಗೆ ಕೂಡ ತನಗೇನ್ ಬೇಕು, ತನಗೇನ್ ಬೇಡ, ಸುತ್ತಲಿನವರು ಹೇಗಿದೆ, ಸುತ್ತಲಿನ ವಾತಾವರಣದಲ್ಲಿ ತಾನೇನು ಮಾಡಬಹುದು, ತಾನೇನು ಮಾಡಬೇಕು, ಈ ಆಲೋಚನೆ ಇದ್ದೇ ಇರುತ್ತೆ. ಅದನ್ನು ಉತ್ತೇಜಿಸಬೇಕು, ಅವರನ್ನೂ ಕೂಡ ಒಳ್ಳೆಯ ಸಹಭಾಗಿಗಳಾಗುವ ಹಾಗೆ ನೋಡಿಕೊಳ್ಳುವಲ್ಲಿ ವಾತಾವರಣದ ಪಾತ್ರ ಬಹಳ ಮುಖ್ಯ ಇದೆ. ಹಾಗಾಗಿ ಮನೆಯವರು ಮಾಡಬೇಕಾದೇನು, ಒಬ್ಬ ವ್ಯಕ್ತಿ ಮಾನಸಿಕವಾಗಿ ತೊಂದರೆಯಲ್ಲಿದ್ದಾರೆ, ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿದ್ದಾರೆ ಅಂದರೆ ತಕ್ಷಣವೇ ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸೋದು.
1: ಓಕೆ ಓಕೆ.
0: ಈಗ ಒಬ್ಬ ವ್ಯಕ್ತಿ ಖಿನ್ನತೆಗೆ ಒಳಗಾಗಿದ್ದಾರೆ, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ ಅನ್ನುವಾಗ ಅವರನ್ನು ಮನೋವೈದ್ಯರ ಹತ್ರ ಅತಿ ಅಗತ್ಯವಾಗಿ ತುರ್ತಾಗಿ ಕರ್ಕೊಂಡು ಹೋಗೋದು ಮುಖ್ಯ. ಹೆಚ್ಚಿನ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ನೀನು ಇದನ್ನ ಓವರ್ಕಮ್ ಮಾಡಬೇಕು, ನೀನು ವಿಲ್ ಪವರ್ ತಗೋಬೇಕು ಅಂತ ಹೇಳಿಬಿಟ್ಟು ಆ ಖಿನ್ನತೆನ ಅರ್ಥ ಮಾಡ್ಕೊಳ್ಳೋದೇನೆ ಅವರಿಗೆ ಇನ್ನಷ್ಟು ಚಿಕಿತ್ಸೆ ದುರ್ಲಭ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಕೊಡುವ ಸಮಾಧಾನ ಸಾಂತ್ವನದಿಂದ ಸರಿ ಹೋಗ್ತಿಲ್ಲ ಅಂತ ಅನಿಸಿದ ಕೂಡಲೇ ಯಾವ ಸಂಕೋಚನೂ ಇಲ್ಲದೇ ಚಿಕಿತ್ಸೆ ಕರ್ಕೊಂಡು ಹೋಗೋದು ಮನೆಯವರ ಜವಾಬ್ದಾರಿ. ಚಿಕಿತ್ಸೆಯನ್ನು ಮುಂದುವರಿಸುವ ಹಾಗೆ, ಚಿಕಿತ್ಸೆಗೆ ಸೂಕ್ತವಾದಂಥ ಕೌನ್ಸಿಲಿಂಗನ್ನು ಒದಗಿಸುವಂಥದ್ದು, ಚಿಕಿತ್ಸೆಯನ್ನು ನಿರ್ವಹಣೆ ಮಾಡುವಲ್ಲಿ ಸಹಕಾರ ನೀಡುವಂಥದ್ದು ಇದೆಲ್ಲ ಮನೆಯವರ ಜವಾಬ್ದಾರಿ ಆಗಿರುತ್ತೆ. ಮಾನಸಿಕ ತೊಂದರೆಗೆ ವ್ಯಕ್ತಿ ಒಳಗಾಗಿದ್ದಾಗ ಅವರನ್ನು ಕುಟುಂಬದವರೇ ಅವರನ್ನು ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಏನೋ ಆಗೋಗಿದೆ ಅಂತ ಅಂದ್ಕೊಳ್ಳೋದಾಗಲಿ ಮಾಡೋದ್ರ ಬದಲು, ಹೇಗೆ ಒಬ್ಬ ದೇಹಕ್ಕೆ ಗಾಯ ಆದ ವ್ಯಕ್ತಿ ಆ ಗಾಯ ವಾಸಿಯಾದ ಕೂಡಲೇ ಮತ್ತೆ ಪುನಃ ಮರಳಿ ತನ್ನ ಕೆಲಸವನ್ನ ಮಾಡ್ತಾರೋ, ಮಾಡೋರಿಕೆ ಕುಟುಂಬ ಅವಕಾಶ ಕೊಡುತ್ತೋ, ಹಾಗೆ ಮಾನಸಿಕ ತೊಂದರೆಗೊಳಗಾದಂತ ವ್ಯಕ್ತಿ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಅಥವಾ ಚಿಕಿತ್ಸೆ ಪಡೆದು ಮತ್ತೆ ಪುನಃ ಮೊದಲಿನ ರೀತಿಯಲ್ಲೇ ಕೆಲಸ ಮಾಡಬಹುದು ಅಥವಾ ಅದಕ್ಕಿಂತ ಚೆನ್ನಾಗೂ ಮಾಡಬಹುದು ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಮಾಡುವಂಥದ್ದು. ಇವುಗಳಿಷ್ಟಕ್ಕೂ ಮನೆಯವರ ಬೆಂಬಲ ಬೇಕಾಗುತ್ತೆ.
1: ಓಕೆ ಮ್ಯಾಮ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಮ್ಯಾಮ್, ಈಗ ಮಕ್ಕಳ ಮಾನಸಿಕ ಬೆಳವಣಿಗೆ ಮತ್ತು ಭಾವನಾತ್ಮಕ ಭದ್ರತೆಗೆ ಪೋಷಕರು ವಹಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ನೀವು ತಿಳಿಸಿದಾಯಿತು. ಸೊ ಈಗ ದೈನಂದಿನ ಅಭ್ಯಾಸಗಳು ಅಂದರೆ ಮಾನಸಿಕವಾಗಿ ಸದೃಢರಾಗಿರಲು ಪ್ರತಿಯೊಬ್ಬರ ದಿನನಿತ್ಯದಲ್ಲಿ ಬದುಕಿನಲ್ಲಿ ರೂಢಿಸಿಕೊಳ್ಬೇಕಾದ ಮೂರು ಸರಳ ಅಭ್ಯಾಸಗಳು ಯಾವ್ದಾದ್ರು ಇದೆ?
0: ಹೌದು, ಆಗ್ಲೇ ನಾನು ಹೇಳಿದೆ, ಮನಸ್ಸು ಮತ್ತೆ ದೇಹ ಒಂದಕ್ಕೊಂದು ಪೂರಕ.
1: ಓಕೆ,
0: ದೇಹಕ್ಕೆ ಚೆನ್ನಾಗಬೇಕು ಅಂತ ಈಗ ಎಲ್ಲರೂ ಜಿಮ್ಮಿಗೆ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ, ವಾಕಿಂಗ್ ಹೋಗ್ತಾರೆ, ಆಹಾರ ಕ್ರಮದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಇಂಡೈರೆಕ್ಟ್ಲಿ ಇದು ಕೂಡ ಮನಸ್ಸಿನ ಆರೋಗ್ಯಕ್ಕೆ ಬಹಳ ಅನುಕೂಲ ಮಾಡಿಕೊಡತ್ತೆ. ಹಾಗೆ ಅದರ ಜೊತೆಗೆ ಮನಸ್ಸು ಆರೋಗ್ಯಪೂರ್ಣವಾಗಿರ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಆಗ್ಲೇ ಹೇಳಿದೆ, ಮನಸ್ಸು ಆರೋಗ್ಯಪೂರ್ಣವಾಗಿರ್ಬೇಕಾದ್ರೆ ಅವರವರು ಒಂದಷ್ಟು ಪ್ರಯತ್ನ ಮಾಡಬೇಕು. 75% ಅವರವರ ಪ್ರಯತ್ನ, 25% ಫ್ರಾಮ್ ದ ಔಟ್ಸೈಡ್. ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ಜೀವನ ಶೈಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾವೇನು ತಿಂತೀವಿ, ನಾವು ಹೇಗೆ ತಿಂತೀವಿ, ನಮ್ಮ ಆಹಾರ ಕ್ರಮಗಳನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು, ಹೊತ್ತು ಹೊತ್ತಿಗೆ ಆಹಾರ ಸೇವಿಸುವಂಥದ್ದು, ಇದೆಲ್ಲ ಅದರಲ್ಲಿ ಬರುತ್ತೆ.
1: ಓಕೆ,
0: ಹಾಗೆ ನಿದ್ರಾಕ್ರಮ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು, ಸಾಕಷ್ಟು ಅಂದರೆ ಕನಿಷ್ಠ 6-8 ಗಂಟೆಗಳ ಕಾಲ ನಿದ್ದೆ ಮಾಡುವಂಥದ್ದು, ನಿದ್ದೆಯನ್ನು ಸಂತೋಷಕರವಾಗಿ ಆಹ್ಲಾದಕರವಾದಂಥ ನಿದ್ದೆಯನ್ನು ಮಾಡುವಂಥದ್ದು, ಇದು ಮತ್ತೊಂದು ಅಂಶ. ಮೂರನೇದು ವ್ಯಾಯಾಮ. ದೇಹದ ವ್ಯಾಯಾಮಗಳು ಮನಸ್ಸಿನ ಆರೋಗ್ಯಕ್ಕೂ ಅತ್ಯಂತ ಅನುಕೂಲ ಮಾಡುವಂಥ ವಿಷಯ. ಹಾಗಾಗಿ ದಿನನಿತ್ಯ ಅದು ಒಂದಷ್ಟು ವ್ಯಾಯಾಮಗಳ ಮೂಲಕ ಸ್ನಾಯುಗಳನ್ನು ಸಡಿಲಗೊಳಿಸುವಂಥದ್ದು, ಮನಸ್ಸನ್ನು ಕೇಂದ್ರೀಕರಿಸುವಂಥ ವ್ಯಾಯಾಮಗಳು, ಉಸಿರಾಟದ ವ್ಯಾಯಾಮಗಳು ಅನುಕೂಲ ಮಾಡಿಕೊಡತ್ತೆ. ಇದಕ್ಕೆ ಪೂರಕವಾಗಿ ಮನಸ್ಸಿಗೇ ಆಗಿ ಬೇಕಾಗುವಂಥದ್ದು ಧನಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್ ಅಂತ ಕರಿತೀವಿ. ನಮ್ಮ ಫಿಲಾಸಫಿಯಲ್ಲೇ ಇದೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆ ಭಾವನೆಯನ್ನು ಬೆಳೆಸ್ಕೊಳ್ಳೋದು, ಆ ಆಲೋಚನಾ ಕ್ರಮವನ್ನು ಬೆಳೆಸ್ಕೊಳ್ಳುವಂಥದ್ದು, ಒಳ್ಳೇದು ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಇಟ್ಕೊಳ್ಳುವಂಥದ್ದು, ಒಳ್ಳೇದು ಮಾಡುವ ವರ್ತನೆಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು. ನಮ್ಮ ಒಳ್ಳೆಯ ಹವ್ಯಾಸಗಳು, ನಮ್ಮ ಪ್ರತಿಯೊಬ್ಬರಲ್ಲಿ ಇರಬೇಕಾದಂಥ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಈಗ ಏನೋ ಒಂದು ಸಂಕಷ್ಟದ ಸನ್ನಿವೇಶ ಅಥವಾ ಬೇಸರದ ಸನ್ನಿವೇಶ ಅಥವಾ ಉದಾಸೀನದ ಸನ್ನಿವೇಶಗಳಲ್ಲಿ ಅದನ್ನು ನಾನು ನಿರ್ವಹಣೆ ಮಾಡೋದಕ್ಕೆ ನನ್ನಲ್ಲೇ ಒಂದಷ್ಟು ಸ್ಟ್ರಾಟಜೀಸ್ ಬೇಕು. ನನಗೆ ಗೊತ್ತಿರಬೇಕು ನನ್ನ ಮನಸ್ಸು ಯಾವುದರಿಂದ ಉಲ್ಲಾಸ ಆಗುತ್ತೆ ಅಂತ. ಅದನ್ನು ಒಂದಷ್ಟು ನಾವು ನಮ್ಮ ಪ್ಯಾಕೇಜಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು ರೀತಿ ನಮಗೆ ಅದು ರಿಸರ್ವಲ್ಲಿ ಇಟ್ಕೊಳ್ಳೋದು ಅನ್ನಲ್ವಾ, ಹಾಗೆ ಉದಾಹರಣೆಗೆ ನನಗೆ ಹಾಡು ಕೇಳಿದರೆ ಖುಷಿ ಆಗುತ್ತಾ ಅಂತ ನನಗೆ ಗೊತ್ತಿರಬೇಕು. ಆ ಹಾಡು ಕೇಳೋದನ್ನು ನಾನು ಖುಷಿಯ ವಿಷಯವಾಗಿಟ್ಕೊಂಡು, ಬೇಸರ ಆದ ಕೂಡಲೇ ಹಾಡು ಕೇಳ್ತೀನಿ ಅಂದರೆ ನನಗೆ ಅದು ಖುಷಿ ಕೊಡಬೇಕು ಅಂತ ಅರ್ಥ. ಅಥವಾ ನಂಗೆ ಡ್ಯಾನ್ಸ್ ಮಾಡಿದರೆ ಖುಷಿ ಆಗುತ್ತೆ, ಡ್ಯಾನ್ಸ್ ಮಾಡೋದಕ್ಕೆ ನಂಗೆ ಒಂಚೂರು ಅದೇನು ಕ್ಲಾಸಿಕಲ್ ಆಗಿ ಅಂತಲ್ಲ, ಆದರೆ ಡ್ಯಾನ್ಸ್ ಮಾಡಿದರೆ ಖುಷಿ ಆಗುತ್ತೆ ಅಂತ ನಂಗೆ ಗೊತ್ತಿದ್ದಾಗ ನಂಗೆ ದುಃಖ ಆದ ಕೂಡಲೇ ನಾನು ಡ್ಯಾನ್ಸ್ ಮಾಡಬೇಕು ಹೊರತು ನಾನು ದುಃಖ ಆದಾಗ ಸಿಟ್ಟು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ವಾಕಿಂಗ್ ಹೋಗುವಂಥದ್ದು, ಪ್ರಕೃತಿಯನ್ನು ಆಸ್ವಾದಿಸುವಂಥದ್ದು, ಇದೆಲ್ಲ ನಾವು ಪ್ರತಿಯೊಬ್ಬರೂ ಇಟ್ಕೊಳ್ಬೇಕಾದಂಥ ಒಂದು ರಿಸರ್ವ್ಡ್ ಎನರ್ಜಿ. ನಮಗೆ ಸಂಕಷ್ಟ ಆದಾಗ ಅದು ನಮ್ಮನ್ನು ಕಾಪಾಡತ್ತವ. ಅಥವಾ ಬರೆಯುವ ಓದುವ ಹವ್ಯಾಸಗಳು, ಈಗೆಲ್ಲ ರೀಲ್ಸ್ ಮಾಡುವ ಹವ್ಯಾಸ ಕೂಡ, ಆದರೆ ಅದೇ ಒಂದು ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಈ ಕಡೆ ಮಾಡಬೇಕಾದನ್ನು ಮಾಡೋಕ್ಕಾಗಲ್ಲ ಅನ್ಬೋದು. ಇವುಗಳೆಲ್ಲ ಹಾಗಲ್ಲ, ಇದೆಲ್ಲ ನನ್ನನ್ನು ನಾನು ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ, ನನ್ನ ಎನರ್ಜಿಯನ್ನು ಮತ್ತೆ ತುಂಬಿಸ್ಕೊಳ್ಳೋದಕ್ಕೆ, ನನಗೆ ಸಂಕಷ್ಟ ಆದಾಗ ನನ್ನನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಇರಬಹುದಾದಂಥ ಕೋಪಿಂಗ್ ಮೆಕ್ಯಾನಿಸಮ್ಗಳು. ಹಾಗೆ ನನ್ನ ಸೋಷಲ್ ಸಪೋರ್ಟ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳೋದು, ಸ್ನೇಹಿತರು, ಅದು ಕೊಡುಕೊಳ್ಳುವಿಕೆಯಿಂದ ಆಗುವಂಥ ವಿಷಯ ಅಲ್ವಾ. ನನಗೆ ಬೇರೆಯವರು ಯಾವಾಗಲೂ ಬೆಂಬಲ ಕೊಡ್ತಿರ್ಲಿ, ನಾನು ಅವರನ್ನ ಮತ್ತೆ ಆಡಿಸಲ್ಲ ಅಂದರೆ ಆಗಲ್ಲ. ಹಾಗಾಗಿ ಒಳ್ಳೆಯ ಸ್ನೇಹ, ನನ್ನ ನೆರೆಹೊರೆಯವರು, ನನ್ನ ಸ್ನೇಹಿತರು, ನನ್ನ ನೆಂಟರಿಷ್ಟರು, ನನ್ನ ಕುಟುಂಬದ ಸದಸ್ಯರನ್ನು ನಾನು ಹೇಗೆ ಸ್ವೀಕರಿಸ್ತೀನಿ, ಇಟ್ಕೊಳ್ತೀನಿ ಅನ್ನುವಂಥ ತುಂಬ ದೊಡ್ಡ ಬೆಂಬಲ ವ್ಯವಸ್ಥೆ ಅದು. ಇದು ಒತ್ತಡಕ್ಕೂ ಬೇಕು, ಮಾನಸಿಕ ಆರೋಗ್ಯಕ್ಕೂ ಬೇಕು. ಇವುಗಳನ್ನು ಎಷ್ಟು ಬೇಕೋ ಅಷ್ಟರಲ್ಲಿ ನಾನು ಮ್ಯಾನೇಜ್ ಮಾಡ್ತಾ ಇದ್ದರೆ ಅವಾಗ ಅದೊಂದು ದೊಡ್ಡ ಒಂದು ಕೋಪಿಂಗ್ ಮೆಕ್ಯಾನಿಸಮು ಆಗುತ್ತೆ, ರಿಸರ್ವ್ ವಿಷಯನೂ ಆಗುತ್ತೆ. ಮನಸ್ಸನ್ನೋದು ಹೇಗೆ ಅಂದರೆ, ಒಂದು ಬಕೆಟಲ್ಲಿ ನೀರು ತುಂಬಿದಾಗ ಅದು ಹೊರಗೆ ಚೆಲ್ಲಕ್ಕೆ ಶುರುವಾಗತ್ತಲ್ಲ ಹಾಗೆ. ಇದು ಸಿಗ್ಮಂಡ್ ಫ್ರಾಯ್ಡ್ನಾದಿಯಾಗಿ ಹಲವಾರು ಮಾನಸಿಕ ತಜ್ಞರು ಇದರ ಬಗ್ಗೆ ಸಂಶೋಧನೆಗಳನ್ನು ಮಾಡಿಕೊಂಡು ಹೇಳಿರುವಂಥ ವಿಷಯಗಳು. ನನ್ನ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಸುಪ್ತ ಮನಸ್ಸು ಅನ್ನುವಂಥ ವಿಷಯ ಇರತ್ತೆ. ಇದರಲ್ಲಿ ತುಂಬ ವಿಷಯಗಳು ಅಡಕಾದರೆ ಅದು ಹೊರಗೆ ಚೆಲ್ಲಬೇಕಲ್ಲ.
1: ಹೌದು,
0: ಹಾಗೆ ಆಗೋದಕ್ಕೆ ಅವಕಾಶ ಕೊಡದೇ ಇರೋದು ಕೂಡ ಬಹಳ ಮುಖ್ಯ. ಯಾವುದಾದ್ರು ದುಗ್ಗುಡಗಳಾದಾಗ, ಯಾವುದಾದ್ರೂ ಅನಗತ್ಯವಾದ ಘಟನೆಗಳು ಸನ್ನಿವೇಶಗಳು ನಮ್ಮ ಮನಸ್ಸಿನಲ್ಲಿ ಉಂಟಾದಾಗ, ಯಾವುದಾದ್ರೂ ವಿಚಾರಕ್ಕೆ ಅತ್ಯಂತ ಗೊಂದಲ ಮನಸ್ಸಿನೊಳಗು ಉಳ್ಕೊಂಡಾಗ ಸುಪ್ತ ಮನಸ್ಸು ಸ್ವಲ್ಪ ತೊಂದರೆಗೆ ಒಳಗಾಗುತ್ತೆ. ಹಾಗಾಗಿ ಅವುಗಳನ್ನು ಸೂಕ್ತವಾದಂಥ ವ್ಯಕ್ತಿಯ ಜೊತೆಗೆ ಹಂಚಿಕೊಳ್ಳೋದು, ಅದರಲ್ಲೂ ಚಿಕಿತ್ಸಾತ್ಮಕ ಒಂದು ಸಲಹೆಗೆ ತೊಡಗಿಸ್ಕೊಂಡ್ರಂತೂ ತುಂಬ ಅನುಕೂಲ. ಯಾವುದಾದ್ರೂ ಹಳೆಯ ಅನುಭವಗಳು, ನೋವುಕಾರಕ ಅನುಭವಗಳು ಮನಸ್ಸಿನೊಳಗೆ ಉಳ್ಕೊಂಡ್ರೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ದೇಹಕ್ಕೆ ಮನಸ್ಸಿಗೆ ತೊಂದರೆ ಮಾಡಬಹುದಲ್ಲ. ಹಾಗಾಗಿ ಅದನ್ನ ಆಗಾಗ ಸ್ವಲ್ಪ ಹೊರಗೆ ಹಾಕೋದು, ಸೂಕ್ತ ವ್ಯಕ್ತಿಯ ಜೊತೆಗೆ ಅದನ್ನ ಹಂಚಿಕೊಳ್ಳೋದು ಕೂಡ ಎಷ್ಟೋ ಜನರಿಗೆ ಅನುಕೂಲ ಮಾಡಿಕೊಡತ್ತೆ.
1: ಓಕೆ ಓಕೆ ಮ್ಯಾಮ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ಈಗ ಸ್ವಯಂ ಆರೈಕೆ ಹೇಗೆ ಮಾಡ್ಕೊಳ್ಬೇಕು, ಹಾಗೆ ಕೋಪ ನಿರ್ವಹಣೆ ಹೇಗೆ ಮಾಡ್ಕೊಳ್ಬೇಕು, ಹಾಗೆ ಜೀವನ ಶೈಲಿಯಲ್ಲಿ ಹೇಗಿರಬೇಕು ಅನ್ನೋದು ಕೂಡ ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಈಗ ಕೌನ್ಸಿಲಿಂಗಿಗೆ ನಿಮ್ಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ಕೊಡುವಾಗ ಕೌನ್ಸಿಲರ್ಸ್ಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ, ಆದರೆ ಈಗ ಹೋಗ್ಬೋದಾ ಕೌನ್ಸಿಲಿಂಗಿಗೆ ಅಂತ?
0: ಕೌನ್ಸಿಲಿಂಗಿಗೆ ಅಗತ್ಯವಾಗಿ ಹೋಗ್ಬೋದು.
1: ಓಕೆ,
0: ಈ ಕೌನ್ಸಿಲಿಂಗ್ ಅನ್ನೋದು ಆಪ್ತ ಸಮಾಲೋಚನೆ ಹೆಸರೇ ಹೇಳುವ ಹಾಗೆ.
1: ಓಕೆ,
0: ನಮ್ಮ ಮನಸ್ಸಿನ ವಿಚಾರಗಳನ್ನು ಬೇರೆಯವರ ಜೊತೆ ಹಂಚಿಕೊಂಡಾಗ ನಾವು ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಈಗ ಒಂದು ವಿಷಯಕ್ಕೆ ನಮಗೆ ಟೆನ್ಷನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಆ ಟೆನ್ಷನ್ ಯಾಕೋ ನನ್ನ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತಾದರೆ, ನನಗೆ ಅದು ಎಕ್ಸಾಮಿಗೆ ಓದಕ್ಕೆ ತೊಂದರೆ ಮಾಡ್ತಾ ಇದೆ, ಅಥವಾ ನನಗೆ ಬೇರೆಯವ್ರ ಜೊತೆಗೆ ಅಷ್ಟು ಸಮಾಧಾನವಾಗಿ ಮೊದಲಿನಷ್ಟು ಸಮಾಧಾನವಾಗಿ ಇರಕ್ಕೆ ಆಗ್ತಿಲ್ಲ ಅನ್ನುವಾಗ ಆ ವಿಷಯವನ್ನ ಯಾರ ಜೊತೆ ಒಂದು ಆಪ್ತವಾಗಿ ಹಂಚಿಕೊಳ್ಬಹುದು, ಅದಕ್ಕೆ ಕೌನ್ಸಿಲಿಂಗ್ ಅಂತ ಕರೀತಾರೆ. ಅಲ್ಲ, ನಾನು ಮನೆಯವ್ರ ಹತ್ರ ಹೇಳ್ಕೊಳ್ಬಹುದಲ್ಲ ಅಂತ ಹೇಳ್ಕೊಳ್ಬಹುದು. ಆದರೆ ಕೌನ್ಸಿಲರ್ ಅನ್ನೋದು ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದ್ದು, ಅದು ಇನ್ನೊಂದು ವೈಜ್ಞಾನಿಕವಾದಂಥ ಪ್ರಕ್ರಿಯೆ. ಅಲ್ಲಿ ಏನಾಗುತ್ತೆ, ಕೌನ್ಸಿಲರ್ ಅನ್ನೋರು ನಿಮಗೆ ಪರಿಚಯ ಇರಲ್ಲ. ಕೌನ್ಸಿಲಿಂಗ್ ಹೇಗೆ ಮಾಡೋದು ಅನ್ನೋದು ಅವರಿಗೆ ತರಬೇತಿ ಆಗಿರುತ್ತೆ. ಇದು ಎರಡು ವಿಶಿಷ್ಟತೆ. ಹಾಗಾಗಿ ನೀವು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ಕೇವಲ ನಿಮ್ಮನ್ನ ಒಬ್ಬ ನನ್ನ ಫ್ರೆಂಡ್ ಅಂತನೋ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ ಅಂತನೋ ಅಷ್ಟೇ ಆ ರೀತಿಯಲ್ಲಿ ಟ್ರೀಟ್ ಮಾಡಲ್ಲ. ಬದಲಾಗಿ ಒಬ್ಬ ಥರ್ಡ್ ಪರ್ಸನ್ ಆಗಿ ನಿಮ್ಮ ಮನಸ್ಸಿನ ಅಷ್ಟೋ ವಿಷಯಗಳನ್ನ ಅವರು ಕೇಳಿಸ್ಕೊಳ್ತಾರೆ ಮತ್ತು ಅರ್ಥೈಸ್ಕೊಳ್ತಾರೆ. ಆ ಒಂದು ಅರ್ಥೈಸ್ಕೊಳ್ಳುವಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಸಲಹೆಯನ್ನು ತಗೊಳ್ಳೋದಕ್ಕೆ, ಪಡೆಯೋದಕ್ಕೆ ಮತ್ತು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕೌನ್ಸಿಲಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಕೂರಿಸ್ಕೊಂಡು ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡ್ತಾರೆ, ಅಂದರೆ ಆಪ್ತವಾಗಿ ಮತ್ತು ಗೌಪ್ಯವಾಗಿ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ. ಮನಸ್ಸಿನ ಎಲ್ಲ ವಿಷಯಗಳನ್ನು ಬಂದಿರೋರು ಹೇಳ್ಕೊಳಕ್ಕಾಗುತ್ತೆ. ಹೇಳ್ಕೊಂಡಾಗ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದ, ಇದು ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟಿದ್ದ, ಅಥವಾ ಇದಕ್ಕೆ ಇನ್ಯಾರ ಹತ್ರ ಕಳಿಸ್ಕೊಡ್ಬೇಕಾ, ಇದಷ್ಟು ವಿಷಯನ ಆ ಕೌನ್ಸಿಲರ್ ನಿರ್ಧಾರ ಮಾಡಿಕೊಂಡು ಅವರ ಜೊತೆ ಅವರ ಸಮಸ್ಯೆಯನ್ನು, ಅರಿಕಿರಬಹುದಾದಂಥ ಕಾರಣಗಳನ್ನು ಮತ್ತು ಅದರ ಪರಿಣಾಮಗಳನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಅವರವರೇ ಸರಿ ಮಾಡಿಕೊಳ್ಬಹುದಾದ್ರೆ ಈ ದಾರಿಯ ಮೂಲಕ ನೀವು ಸರಿ ಮಾಡಿಕೊಳ್ಬಹುದು ಅಂತ ಡಿಸ್ಕಸ್ ಮಾಡ್ತಾರೆ. ಇದೆಲ್ಲ ಅಂತಾದರೆ ಬೇರೆಯವ್ರ ಹತ್ರ ಹೋಗಬೇಕು ಅಂದರೆ ಯಾರ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಇದನ್ನು ಕೌನ್ಸಿಲಿಂಗ್ ಅಂತ ಕರಿತೀವಿ. ಆಪ್ತ ಯಾಕಂದರೆ ಅಲ್ಲಿ ಒಂದನೇದಾಗಿ ಅತ್ಯಂತ ಆತ್ಮೀಯವಾಗಿ ಮಾತಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ. ಎರಡನೇದು ಆಪ್ತ ಯಾಕಂದರೆ ಅಲ್ಲಿ ಮಾತಾಡಿದ ವಿಷಯಗಳನ್ನ ಬೇರೆಲ್ಲೂ ಹೇಳಲ್ಲ, ಹಾಗೆ ಗೌಪ್ಯವಾಗಿ ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ. ಹಾಗಾಗಿ ಎಂಥ ವಿಷಯವನ್ನು ಕೂಡ ಕೌನ್ಸಿಲರ್ ಹತ್ರ ಹೇಳ್ಕೊಳ್ಬೋದು. ಇದು ಕೌನ್ಸಿಲಿಂಗ್ ಅನ್ನೋದಕ್ಕೆ ತರಬೇತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಕೌನ್ಸಿಲರ್ ಹತ್ರ ಹೋದ ಕೂಡ್ಲೇನೆ ಅಯ್ಯೋ ಕೌನ್ಸಿಲರ್ ಹತ್ರ ಹೋಗದ, ಹಂಗಿದ್ರೆ ಮೆಂಟಲ್ ಪೇಷಂಟ್ ಹುಚ್ಚರ, ನಮಗೆ ಮಾಡಕ್ಕಾಗಲ್ವಾ, ಇದು ಅವ್ರವ್ರೆ ಮಾಡ್ಕೊಳ್ಬೇಕಾದ, ಇದಕ್ಕೆ ಯಾತಕ್ಕೆ ಕೌನ್ಸಿಲಿಂಗ್ ಅಲ್ಲ. ಕೌನ್ಸಿಲಿಂಗ್ ಅನ್ನೋದು ಅವರವರೇ ಸಲಹೆಯನ್ನ ಪಡ್ಕೊಳ್ಳುವ ಒಂದು ದಾರಿ ಅಷ್ಟೇ. ಅಲ್ಲಿ ಹೋದ್ರೆ ಔಷಧಿ ಕೊಡಲ್ಲ, ಕೌನ್ಸಿಲರ್ ಹತ್ರ ಹೋದ್ರೆ ಟ್ರೀಟ್ಮೆಂಟ್ ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ. ಕೌನ್ಸಿಲರ್ ಅದು ಯಾವುದಕ್ಕೂ ಕ್ವಾಲಿಫೈಡ್ ಅಲ್ಲ. ಕೌನ್ಸಿಲರ್ ಆಪ್ತ ಸಮಾಲೋಚನೆಯನ್ನಷ್ಟೇ ಮಾಡ್ತಾರೆ.
1: ತಪ್ಪು ಕಲ್ಪನೆಗಳಿದಾವೆ,
0: ಇದೆ
1: ಹೋದಾಗ ನಾನು ಹುಚ್ಚಿ ಆಗ್ಬಿಟ್ಟೆ ಅದು ಲೈಕ್ ಈ ತರ
0: ಇರುತ್ತೆ.
1: ಬಟ್ ಅದನ್ನ ಮೀರಿ ಇವಾಗ ನಿಮ್ಮ ಒಂದು ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಒಂದು ತರಬೇತಿ ಕೇಂದ್ರ ಹೇಗಿದೆ ಮ್ಯಾಮ್? ಕೌನ್ಸಿಲಿಂಗಿಗೆ ಟ್ರೈನಿಂಗ್ ಅಂತ ಏನಾದರೂ ಕೋರ್ಸಸ್ ಇದೆಯಾ?
0: ಎಲ್ಲ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಇರಬೇಕು ಅಂತ ಹೇಳುವಂಥದ್ದು ಒಂದು ಕಾನೂನೇ ಆಗಿದೆ ಈಗ. ಆದರೆ ನಮ್ಮ ಕಾಲೇಜ್ನಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನಲ್ಲಿ ಯಾಕೆ ಕೌನ್ಸಿಲಿಂಗನ್ನು ನಾವು ತುಂಬ ಆಕ್ಟಿವ್ ಆಗಿ ಮತ್ತು ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತೀವಿ ಅಂದರೆ, ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನಲ್ಲಿ ಮುಖ್ಯವಾಗಿ BA BSc ಸೈಕಾಲಜಿ ಕೋರ್ಸ್ ಇದೆ, MSc ಸೈಕಾಲಜಿ ಕೋರ್ಸ್ ಇದೆ, ಹಾಗೆ ನಮ್ಮಲ್ಲಿ BSW ಕೋರ್ಸ್ ಇದೆ, ಮತ್ತು BCA BCOM ಇದೆಲ್ಲ ಇದೆ. ಈ BSW ಮತ್ತು BA BSc ಸೈಕಾಲಜಿ ಮತ್ತು MSc ಸೈಕಾಲಜಿ ಇದಿಷ್ಟರಲ್ಲಿ ಕೂಡ ನಮ್ಮಲ್ಲಿ ನುರಿತ ಮನೋವಿಜ್ಞಾನಿಗಳು ಮತ್ತು ಆಪ್ತ ಸಮಾಲೋಚಕರಿದ್ದಾರೆ. ಹಾಗೆ ನಮ್ಮಲ್ಲಿ ಟೀಚ್ ಮಾಡುವಂಥ ಲೆಕ್ಚರರ್ಸ್ ಎಲ್ಲ ಕೂಡ ಬರೀ ಲೆಕ್ಚರರ್ಸ್ ಅಲ್ಲ, ಅವರು ಕೌನ್ಸಿಲರ್ಸ್ ಆಗಿ ಕೂಡ ನಮ್ಮ ಆಪ್ತ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ. ಮತ್ತು ನಮಗೆ ಈ ಆಪ್ತ ಕೌನ್ಸಿಲಿಂಗ್ ಸೆಂಟರ್ಗೆ ಮಾರ್ಗದರ್ಶನವನ್ನು ನಮ್ಮ ಮಾನಸ ನರ್ಸಿಂಗ್ ಹೋಮ್ನ ಸೈಕ್ಯಾಟ್ರಿಸ್ಟ್ ಕೊಡ್ತಾರೆ. ಸೊ ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಕೌನ್ಸಿಲಿಂಗ್ ಒಂದು ತುಂಬ ಆಕ್ಟಿವ್ ಆಗಿ ನಡೀತಾ ಇರುವಂಥ ಒಂದು ಆಪ್ತ ಸಲಹಾ ಕೇಂದ್ರ. ಇದರ ಜೊತೆಗೆ ನಮ್ಮ ಸೈಕಾಲಜಿ ಲೆಕ್ಚರರ್ಸ್ ಮತ್ತು ಸ್ಟೂಡೆಂಟ್ಸು ಬೇರೆ ಬೇರೆ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಆಗಾಗ ಹೋಗಿ ಮಾನಸಿಕ ಆರೋಗ್ಯದ ವಿಷಯಗಳನ್ನು, ಉದಾಹರಣೆಗೆ ಸ್ಟಡಿ ಟೆಕ್ನಿಕ್ಸು, ಮೆಮೋರಿ, ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಈ ವಿಷಯಗಳ ಬಗ್ಗೆ ಎಲ್ಲ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಸದಾ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಒಂದು ದಿನದ ವರ್ಕ್ಶಾಪು, 2 ಗಂಟೆಯ ಅವೇರ್ನೆಸ್ ಪ್ರೋಗ್ರಾಮು, ಮತ್ತು ಸ್ಕಿಟ್ಗಳು, ಇವುಗಳನ್ನೆಲ್ಲ ಮಾಡಿ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸ್ತಿರ್ತಾರೆ. ಅಂದರೆ ಗ್ರೂಪ್ ಕೌನ್ಸಿಲಿಂಗ್ ಮಾಡ್ತಾರೆ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡ್ತಾರೆ. ಇವುಗಳಿಗೆಲ್ಲ ನಮ್ಮ ಕಾಲೇಜು ತುಂಬ ಒಳ್ಳೆಯ ರೀತಿಯಲ್ಲಿ ಅದನ್ನ ನಡೆಸ್ಕೊಂಡು ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಕಾಲೇಜಿನ ಈ ಎಲ್ಲ ವಿಷಯ ತಜ್ಞರಾಗಿರುವಂಥ ಲೆಕ್ಚರರ್ಸ್ ಕಾರಣ. ಡಾಕ್ಟರ್ ಅರ್ಚನಾ ಭಟ್ ಅಂತ ನಮ್ಮ HOD ಇದ್ದಾರೆ, ಮಂಜುನಾಥ್ ಸ್ವಾಮಿ ಅಂತ ನಮ್ಮ ಸೋಷಲ್ ವರ್ಕ್ನ HOD ಇದ್ದಾರೆ, ಇವ್ರದ್ದೇ ಒಂದು ಟೀಮ್ ಇದೆ.
1: ಓಕೆ ಓಕೆ.
0: ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ನಮ್ಮಲ್ಲಿ ಮಾನಸ ಟ್ರಸ್ಟ್ನಿಂದ ಮಾನಸ ಎಜುಕೇಷನ್ ಫೌಂಡೇಶನ್ ಅಂತ ಇದೆ ಮೇಡಮ್, ಮಾನಸ ಎಜುಕೇಷನ್ ಫೌಂಡೇಶನ್ ಫಾರ್ ಮೆಂಟಲ್ ಹೆಲ್ತ್ ಅಂತ. ನಾವು ಮಣಿಪಾಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನುವಂಥ ಒಂದು ಮಣಿಪಾಲ್ TMAPI ಫೌಂಡೇಶನ್ನ ಒಂದು ಸಂಸ್ಥೆಯ ಜೊತೆಗೆ ಸಹಯೋಗ ಮಾಡಿಕೊಂಡು ನಮ್ಮಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ನಡೆಸ್ತಾ ಇದ್ದೀವಿ. ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಆ್ಯಂಡ್ ಗೈಡೆನ್ಸ್, ಡಿಪ್ಲೊಮಾ ಇನ್ ಚೈಲ್ಡ್ ಆ್ಯಂಡ್ ಸ್ಕೂಲ್ ಕೌನ್ಸಿಲಿಂಗ್, ಡಿಪ್ಲೊಮಾ ಇನ್ ಕಾರ್ಪೊರೇಟ್ ಕೌನ್ಸಿಲಿಂಗ್, ಡಿಪ್ಲೊಮಾ ಇನ್ ಕೌನ್ಸಿಲಿಂಗ್ ಆ್ಯಂಡ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ಕೌನ್ಸಿಲಿಂಗ್ ಆ್ಯಂಡ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಒಟ್ಟು 5 ಡಿಪ್ಲೊಮಾಗಳನ್ನು 1 ವರ್ಷದ ಕೋರ್ಸನ್ನು ಒಂದು ರೀತಿಯ ಕರೆಸ್ಪಾಂಡೆನ್ಸ್ ಕೋರ್ಸ್ ಥರ ನಡೆಸ್ತಾ ಇದ್ವಿ. 2004 ಡಾಕ್ಟರ್ ಅಶೋಕ್ ಪೈ ಅವರ ಒಂದು ದೊಡ್ಡ ಕನಸು ಏನಪ್ಪ ಅಂದರೆ ಅವರ ವಿಷನ್ ಕೂಡ ಅದು. ಅವರ ದೂರದೃಷ್ಟಿ ಹೇಗಿತ್ತಂದರೆ ಮೆಂಟಲ್ ಹೆಲ್ತ್ ಡೋರ್ಸ್ ಎಟ್ ಡೋರ್ ಸ್ಟೆಪ್ಸ್ ಅಂತ ಕರೆಯೋರು, ಅಂದರೆ ಮಾನಸಿಕ ಆರೋಗ್ಯ ಮನೆ ಬಾಗಿಲಿಗೆ ಅಂತ. ಯಾವುದೇ ಕೆಲಸದ ಸ್ಥಳ ಇರ್ಬೋದು, ಅಲ್ಲಿಯೂ ಒಬ್ಬರಾದರೂ ಕೌನ್ಸಿಲರ್ ಇರಬೇಕು ಅಂತ ಅವ್ರು ಹೇಳೋರು. ಆ ಕಾರಣಕ್ಕಾಗಿ ಅವರು ಅಂದಿನ ಕಾಲದ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ತಿಮ್ಮಪ್ಪ ಅವರು ವೈಸ್ ಚಾನ್ಸಲರ್ ಆಗಿದ್ದಂಥವ್ರು, ಡಾಕ್ಟರ್ ಇಂದಿರಾ ಜಯಪ್ರಕಾಶ್, ಸಿಸ್ಟರ್ ಮಾರಿ ಇವ್ಲಿನ್, ಹೀಗೆ ಬಹಳಷ್ಟು ಜನ ತಜ್ಞರ ಜೊತೆಗೆ ಸೇರಿ ಡಾಕ್ಟರ್ ರಾಜೇಂದ್ರ ಚಿನ್ನಿಯವರು ಮತ್ತು ಡಾಕ್ಟರ್ ಅಶೋಕ್ ಪೈ ಅವರು ಒಂದು ದೂರ ಶಿಕ್ಷಣವನ್ನೇ ತಂದುಬಿಟ್ರು.
1: ಓಕೆ.
0: ಅದು ಕೌನ್ಸಿಲಿಂಗ್ ಮೇಲೆ. ಅದನ್ನ ಇವತ್ತಿನವರೆಗೂ ನಮ್ಮ ಮಾನಸ ಟ್ರಸ್ಟ್ ನಡೆಸ್ತಾ ಇದೆ, ಮಾನಸ ಎಜುಕೇಷನ್ ಫೌಂಡೇಶನ್ ಮೂಲಕ.
1: ಓಕೆ.
0: ಈ ಕಾರಣದಿಂದಾಗಿ ನಮ್ಮಲ್ಲಿ ಕೌನ್ಸಿಲರ್ಸನ್ನು ಆದಷ್ಟು ತರಬೇತಿ ಹೊಂದಿದ ಕೌನ್ಸಿಲರ್ಸನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಇರುವ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದೊಂದು ಬಹಳ ದೊಡ್ಡ ಸಾಧನೆ ಮಾನಸದ್ದು ಅಂತಲೇ ಅನ್ಬೋದು ಮೇಡಮ್. ನಮ್ಮ ಸಂಸ್ಥೆ ಅಂತ ಹೇಳೋದಲ್ಲ. ಆಗ ಏನಾಗಿದೆ, ಇವತ್ತು ಕೌನ್ಸಿಲಿಂಗ್ ಅನ್ನೋದು ಎಲ್ಲ ಕಡೆ ಅಗತ್ಯ ಇದೆ.
1: ಖಂಡಿತ.
0: ಅದು ಒಂದು ಏನು ಹುಚ್ಚರಿಗೆ ಮಾತ್ರ ಅಲ್ಲ, ಅದು ಹೋಗ್ಬಿಟ್ಟಿದೆ ಈಗ
1: ಕಾಲಕ್ಕೆ.
0: ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಮಾನಸಿಕ ಆರೋಗ್ಯಕ್ಕಾಗಿ ಅಥವಾ ಮನಸ್ಸಿನ ಗೊಂದಲಗಳಿದ್ದಾಗ ಒಂದು ಉತ್ತಮ ನಿರ್ಧಾರವನ್ನು ಮಾಡಬೇಕಾದಾಗ ಕೌನ್ಸಿಲಿಂಗ್ ಸಹಾಯ ಮಾಡುತ್ತೆ.
1: ಓಕೆ.
0: ಆ ಕಾರಣಕ್ಕಾಗಿ ಈ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೀವಿ.
1: ಓಕೆ.
0: ಸೊ ಮ್ಯಾಮ್, ಇದರ ಬಗ್ಗೆ ಒಂದು ವಿಶೇಷತೆ ಹೇಳೋದಂದರೆ, ಕೌನ್ಸಿಲಿಂಗ್ ಎಲ್ಲ ಮಾಡೋದಕ್ಕೆ ಸೈಕಾಲಜಿ ಓದಿರಬೇಕು ಅಂತ ಮೊದಲೊಂದಿತ್ತು.
1: ಓಕೆ.
0: ಈಗ ಹಾಗಲ್ಲ, ಇದಕ್ಕೆ ಲೇ ಕೌನ್ಸಿಲಿಂಗ್ ಕೋರ್ಸ್ ಅಂತಲೇ ನಾವು ಕರೀತಾ ಇರುವಂಥದ್ದು.
1: ಓಕೆ.
0: ಇದು ಯಾವುದೇ ಡಿಗ್ರಿ ಆದಂಥವರಿಗೆ ನಾವು ಒಂದು ಸಣ್ಣ ತರಬೇತಿಯ ಮೂಲಕವಾಗಿ ತನ್ನ ತನ್ನ ಕೆಲಸದ ಸ್ಥಳದಲ್ಲೇ ಆಪ್ತ ಸಮಾಲೋಚನೆಯನ್ನು ನಡೆಸೋದು ಹೇಗೆ ಅಂತ ಕೊಡುವಂಥ ಒಂದು ಕೋರ್ಸ್. ಆದರೆ ವೈಜ್ಞಾನಿಕವಾಗಿ ಮತ್ತು ಅಕಾಡೆಮಿಕ್ ಆಗಿ ಒಳ್ಳೆಯ ಶೈಕ್ಷಣಿಕವಾಗಿ ನಾವು ಈ ಕೋರ್ಸನ್ನು ಕೊಡ್ತಾ ಇದ್ದೇವೆ.
1: ಓಕೆ.
0: ಯಾವುದೇ ಡಿಗ್ರಿ ಆದವರು ಸೇರಿಸಬಹುದು ಅಂತ.
1: ಎಸ್, ತುಂಬ ಉತ್ತಮವಾದ ಮಾಹಿತಿ ತಿಳಿಸ್ಕೊಟ್ರಿ. ಸೊ ಮ್ಯಾಮ್, ಈಗ ಕೊನೆಯದಾಗಿ ಆರೋಗ್ಯಕರ ಮನಸ್ಸಿನ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣದ ಕುರಿತು ನಮ್ಮ ಕೇಳುಗರಿಗೆ ಅಂತಿಮ ಮಾತು ಹೇಳ್ಬೋದಾ?
0: ಇದನ್ನು ಅಂತಿಮ ಮಾತು ಅಂತ ಹೇಳೋದಕ್ಕಿಂತ ಹೆಚ್ಚು, ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಮೇಡಮ್, 10 October. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲಿಯ ನಮ್ಮ ಗೌರವ ಕಾರ್ಯದರ್ಶಿಗಳು ಶ್ರೀಯುತ ಸಂತೋಷ್ ಸರ್ ಅವರು ಎಲ್ಲ ಶ್ರೋತೃಗಳಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಕುರಿತು ಶುಭ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಮಾನಸ ಟ್ರಸ್ಟ್ನ ಡಾಕ್ಟರ್ ರಜನಿ ಪೈ ಅವರು ನಿರ್ದೇಶಕರು, ಡಾಕ್ಟರ್ ಪ್ರೀತಿ ಶಾನ್ಭಾಗ್ ಅವರು ಶೈಕ್ಷಣಿಕ ನಿರ್ದೇಶಕರು, ಡಾಕ್ಟರ್ ವಾಮನ್ ಶಾನ್ಭಾಗ್ ಅವರು, ಹಾಗೆ ನಮ್ಮ ಸಲಹಾ ಮಂಡಳಿಯ ಮುಖ್ಯಸ್ಥರು ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು, ಮತ್ತು ಆಡಳಿತಾಧಿಕಾರಿಗಳು ರಾಮಚಂದ್ರ ಬಾಳಿಗಾರ್ ಅವರು, ಮತ್ತು ನಮ್ಮ ಮಾನಸದ ಎಲ್ಲ ಸದಸ್ಯರು ಕೂಡ ಇವತ್ತು ಎಲ್ಲ ಶ್ರೋತೃಗಳಿಗೆ ಕೂಡ ಒಂದು ಶುಭ ಸಂದೇಶವನ್ನು ನೀಡಿದ್ದಾರೆ. ಅದರ ಜೊತೆಗೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಬಹಳ ಮುಖ್ಯವಾಗಿ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಹರ್ಡ್ ರಿಯಲ್ ವಾಯ್ಸಸ್ ರಿಯಲ್ ಚೇಂಜ್ ಅಂತ. ನೈಜ ಧ್ವನಿ ನೈಜ ಬದಲಾವಣೆಗಾಗಿ ಆಲಯಿಸಿದ ಜೀವನಾನುಭವಗಳು ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಇದರ ಅರ್ಥ ಇಷ್ಟೇ. ಒಂದು, ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು, ಮಾನಸಿಕ ಕ್ಲೇಶಗಳು ಇರುವಂಥ ವ್ಯಕ್ತಿಗಳ ಮತ್ತು ಅವರ ಜೊತೆಗಿರುವಂಥ ವ್ಯಕ್ತಿಗಳ ಜೀವನಾನುಭವಗಳನ್ನು ಆಲಯಿಸಬೇಕು, ಆಲಯಿಸ್ತಾ ಇದ್ದೇವೆ. ಆಲಯಿಸಿದಂಥ ವಿಷಯಗಳನ್ನು ಬದಲಾವಣೆಗಾಗಿ ಒಳಗೊಳ್ಳಿಸುವಂಥದ್ದು, ಅವರ ಧ್ವನಿಗಳನ್ನು ಅವರ ಅನಿಸಿಕೆಗಳನ್ನು ಕಾನೂನುಗಳು ಕಾಯ್ದೆಗಳನ್ನು ಜಾರಿಗೊಳಿಸುವ ಯೋಜನೆಗಳನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳುವಂಥದ್ದು ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಬದಲಾವಣೆಗಾಗಿ ಅವರ ಜೀವನಾನುಭವಗಳನ್ನು ಬಳಸಿಕೊಳ್ಳುವಂಥದ್ದು ಮುಖ್ಯ ಆಗಬೇಕು ಅನ್ನುವಂಥದ್ದು ಇವತ್ತಿನ ಘೋಷವಾಕ್ಯದ ಮಹತ್ವ. ಅಂದರೆ ಮಾನಸಿಕ ತೊಂದರೆಯಲ್ಲಿರುವಂಥವರ ಅನುಭವಗಳ ಮೂಲಕ ನಮ್ಮ ಕಾಯ್ದೆಗಳು, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳು, ನೀತಿಗಳು, ಯೋಜನೆಗಳು ರೂಪುಗೊಳ್ಳಬೇಕು. ಮಾತ್ರ ಅಲ್ಲ, ಮಾನಸಿಕ ಅಸ್ವಸ್ಥತೆಗೆ ಇನ್ಸ್ಟಿಟ್ಯೂಷನಲೈಸೇಷನ್ ಅಂದರೆ ದೀರ್ಘಕಾಲದ ಆಸ್ಪತ್ರೆ ವಾಸ, ಸಂಸ್ಥೆಗಳ ವಾಸ ಆಗಬಾರ್ದು. ಸಮುದಾಯದ ಒಳಗೆ, ಕಮ್ಯುನಿಟಿಯ ಒಳಗಡೆ ಅವರನ್ನು ನೋಡಿಕೊಳ್ಳುವಂಥ, ಅವರಿಗೆ ಬೆಂಬಲ ನೀಡುವಂಥ, ಅವರನ್ನು ಒಳಗೊಳಿಸುವಂಥ ವ್ಯವಸ್ಥೆ ಹೆಚ್ಚು ಹೆಚ್ಚಾಗಬೇಕು ಅನ್ನುವಂಥದ್ದು ಇವತ್ತಿನ ದಿನದ ಘೋಷವಾಕ್ಯ. ಈ ನಿಟ್ಟಿನಲ್ಲೇ ನಮ್ಮ ಈ ಸಂಸ್ಥೆಗಳೆಲ್ಲ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು, ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು, ನಮ್ಮಲ್ಲಿ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಇದೆ, ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೈಡ್ ಹೆಲ್ತ್ ಸೈನ್ಸ್ ಅಂತ ಇದೆ, ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂತ ಇದೆ. ಈ ಮೂರು ಕಾಲೇಜ್ಗಳು ಮಾನಸ ಎಜುಕೇಷನ್ ಫೌಂಡೇಶನ್. ನಾವು ಇಷ್ಟೂ ಜನ ಸೇರಿಕೊಂಡು ಒಂದು ವಾರಗಳ ಕಾಲ ಜಾಗೃತಿ ಅರಿವಿನ ಸಪ್ತಾಹ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಮೇಡಮ್. ಈ ನಿಟ್ಟಿನಲ್ಲಿ ವಿವಿಧ ಕಾಲೇಜು ಹಾಗೆ ಶಾಲೆಗಳಿಗೆ ಹೋಗಿ ಮಾನಸಿಕ ಆರೋಗ್ಯದ ಕುರಿತು ಮಾತಾಡುವಂಥದ್ದು, ಅವರ ವಿಷಯಗಳನ್ನು, ವಿಚಾರಗಳನ್ನು, ಅನುಭವಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಅವುಗಳನ್ನು ಒಂದು ವರದಿಗಳ ಮೂಲಕ ಸಲ್ಲಿಸುವಂಥದ್ದು, ಇದು ಒಂದು ಕಡೆ ಅಂತ. ಆದರೆ ಇನ್ನು ಬೇರೆ ಬೇರೆ ಸಮುದಾಯದ ಜನರಿಗೆ ಅರಿವಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಜೀವನಾನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ವೇದಿಕೆಗಳನ್ನು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ನಾಡಿದ್ದು ಸೋಮವಾರದ ದಿನದಂದು ಕ್ಯಾನ್ಸರ್ ಪೇಷಂಟ್ನ ಮಾನಸಿಕ ಆರೋಗ್ಯದ ಅನುಭವಗಳೇನು ಅದನ್ನು ಹಂಚಿಕೊಳ್ಳುವ ಹಾಗೆ, ಮತ್ತು ಅದಕ್ಕೆ ಮನೋವಿಜ್ಞಾನಿಗಳು ಏನು ಹೇಳ್ತಾರೆ, ಮನೋತಜ್ಞರು ಏನು ಹೇಳ್ತಾರೆ ಅನ್ನೋದಕ್ಕೆ ಡಾಕ್ಟರ್ ರಕ್ಷತಾ ಶಂಕರ್ ಕ್ಯಾನ್ಸರ್ ಹಾಸ್ಪಿಟಲ್ನ ಬೆಂಗಳೂರಿನ ಅವರು ಒಂದು ಸಂವಾದವನ್ನು ಇಟ್ಕೊಂಡಿದ್ದಾರೆ, ಅದನ್ನು ನಡೆಸ್ಕೊಡ್ತಾ ಇದ್ದೇವೆ. ಹೀಗೆ ವಾರಪೂರ್ತಿ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಶ್ರೋತೃಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಎರಡೂ ಕೂಡ ಬಹಳ ಪೂರಕವಾದ್ದು. ನಮ್ಮ ನಮ್ಮ ಮಾನಸಿಕ ಆರೋಗ್ಯವನ್ನು ಉಳಿಸ್ಕೊಳ್ಳೋ ಕಡೆಗೆ, ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಪ್ರತಿಯೊಬ್ಬರೂ ಕೂಡ ನಾವು ಒಂದಷ್ಟು ಸಮಯವನ್ನು, ಒಂದಷ್ಟು ಕಾರ್ಯಗಳನ್ನು, ಒಂದಷ್ಟು ಚಟುವಟಿಕೆಗಳನ್ನು ನಾವು ಅಳವಡಿಸ್ಕೊಳ್ಳೋಣ. ಸಮಾಜದಲ್ಲಿ ಪರಸ್ಪರ ಬೆಂಬಲ ನೀಡ್ತಾ, ಎಲ್ಲರ ಮಾನಸಿಕ ಆರೋಗ್ಯಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡ್ತಾ, ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮಾನಸಿಕ ಆರೋಗ್ಯ ಕಾರಣ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಕಟೀಲ್ ಅಶೋಕ್ ಪೈ ಸ್ಮಾರಕ ಸಂಸ್ಥೆಗಳು ಸದಾ ಮಾನಸಿಕ ಆರೋಗ್ಯಕ್ಕಾಗಿ ಕೆಲಸ ಮಾಡುವಂಥ ಸಂಸ್ಥೆಗಳು. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಹಯೋಗ ಆಗಲಿ, ಅಥವಾ ನಮ್ಮ ಆಪ್ತ ಸಮಾಲೋಚನಾ ಕೇಂದ್ರದ ಆಪ್ತ ಕೇಂದ್ರಕ್ಕಾಗಲಿ, ನಿಮ್ಮ ನಿಮಗೆ ಸಹಾಯ ಬೇಕಾದಾಗ ನಾವು ಸದಾ ಸಿದ್ಧರಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರಿಗೆ ಕೂಡ ಮಾನಸ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ, ಜೊತೆಗೆ ಶ್ವೇತಾ ಮೇಡಮ್ಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳಿ ನನ್ನನ್ನು ಮಾತಾಡುವ ಹಾಗೆ ಮಾಡಿದ್ರಿ. ಎಷ್ಟೋ ವಿಷಯಗಳನ್ನು ತುಂಬ ಸಮಗ್ರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಇದಕ್ಕಾಗಿ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಶಿವಮೊಗ್ಗ ಎಫ್ ಎಂ ನಮ್ಮದೇ ಎಫ್ ಎಂ, ನಮ್ಮ ಮನೆ ರೇಡಿಯೋ ಅದು, ಪ್ರತಿಯೊಬ್ಬರ ಮನೆ ಮನೆಯ ರೇಡಿಯೋ. ಹಾಗಾಗಿ ಯಾವಾಗಲೂ ಶಿವಮೊಗ್ಗ ಎಫ್ ಎಂಗೆ ಒಳಿತಾಗಲಿ, ಅದರ ಶ್ರೋತೃ ಬಾಂಧವರಿಗೆಲ್ಲ ಒಳಿತಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೆ ಭಾವನಾತ್ಮಕ ಸಮಾಲೋಚನೆ ಕುರಿತು ಅತ್ಯಂತ ಸರಳ, ಅರ್ಥಪೂರ್ಣ ಹಾಗೆ ಮಾರ್ಮಿಕವಾಗಿ ವಿಚಾರಗಳನ್ನು ಹಂಚಿಕೊಂಡ ನಮ್ಮ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಸಂಧ್ಯಾ ಕಾವೇರಿ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಹಾಗೆ ನಮ್ಮೆಲ್ಲರ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು. ಇದೇ ಶನಿವಾರದಂದು ನಮ್ಮ ಬ್ಯಾರಿಸ್ ಮಾಲ್ನಲ್ಲಿ, ನಮ್ಮ ಶಿವಮೊಗ್ಗದ ಮಾಲ್ನ ಆವರಣದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಸಮರ್ಥವಾಗಿ ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ ಮಾನಸಿಕ ಆರೋಗ್ಯ ದಿನಾಚರಣೆಯ ಪ್ರಯುಕ್ತವಾಗಿ. ಅದರಲ್ಲಿ ಎಲ್ಲರೂ ಕೂಡ ಬಂದು ಅದನ್ನ ವೀಕ್ಷಿಸಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಸೊ ಶ್ರೋತೃಗಳೇ, ಕೇಳಿಸ್ಕೊಂಡ್ರಲ್ಲ, ತುಂಬ ಚೆನ್ನಾಗಿ ಅತ್ಯುತ್ತಮ ಮಾಹಿತಿ ನಿಮಗೆ ಇವತ್ತು ಸಿಕ್ಕಿದಾಯಿತು ಅಂತ ನಾನು ಅನ್ಕೊಳ್ತೀನಿ. ದೇಹಕ್ಕೆ ಗಾಯವಾದಾಗ ವೈದ್ಯರ ಬಳಿ ಹೋಗೋದಕ್ಕೆ ಹೇಗೆ ಮುಜುಗರ ಪಡ್ದೇನೆ, ಹಾಗೆ ಮನಸ್ಸಿಗೆ ಗಾಯವಾದಾಗಲೂ ಕೂಡ ಮುಕ್ತವಾಗಿ ಮಾತಾಡೋದಕ್ಕೆ ಮತ್ತು ಅಗತ್ಯ ಬಿದ್ದರೆ ತಜ್ಞರ ಸಹಾಯ ಪಡೆಯೋದಕ್ಕೆ ಯಾವತ್ತೂ ಕೂಡ ಹಿಂಜರಿಬೇಡಿ. ಸೊ ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ದೌರ್ಬಲ್ಯವಲ್ಲ, ಅದು ಧೈರ್ಯದ ಲಕ್ಷಣ ಅಂತಲೇ ನಾನು ಹೇಳ್ಬೋದು. ಸೊ ಮನಸ್ಸನ್ನು ತಿಳಿಯಾಗಿಡಿ, ಮುಗುಳ್ ನಗ್ತಾ ಇರಿ, ನಿಮ್ಮ ಸುತ್ತಮುತ್ತಲಿರುವ ಮನಸ್ಸಿನ ಮಾತುಗಳಿಗೂ ಕಿವಿ ಕೊಡಿ ಅಂತ ಹೇಳ್ತಾ, ಆರೋಗ್ಯಕರ ಮನಸ್ಸಿನೊಂದಿಗೆ ಸುಂದರ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಇವತ್ತು ವಿಶ್ವ ಮಾನಸಿಕ ಆರೋಗ್ಯ ದಿನದ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ದಸರಾ ಬೊಂಬೆ ಹಬ್ಬ.
3: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
1: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
2: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
1: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
2: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
1: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
2: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
1: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183-86806. ಸಂಖ್ಯೆ ಮತ್ತೊಮ್ಮೆ 86183-86806.
2: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ನಾಗರಾಜ ಮತ್ತಿಹಳ್ಳಿ, ಶಿಕ್ಷಕ. ಈ ದಿನ ಅಂಬೇಡ್ಕರ್ ಅವರ ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ದೀರ್ಘ ಭಾಷಣದ ಒಂದು ಭಾಗವನ್ನು ಓದುತ್ತಿರುವೆ. ಈ ಭಾಷಣವನ್ನು 1939 ಜನವರಿ 29 ಪುಣೆಯ ಗೋಖಲೆ ಭವನದಲ್ಲಿ ಗೋಖಲೆ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಸಂಸ್ಥೆ

ಅಂಶವಾಗಿದೆ. ಜನಸಂಖ್ಯೆ ಮತ್ತು ವಿಸ್ತೀರ್ಣದ ದೃಷ್ಟಿಯಿಂದ ಮತ್ತು ಇತರ ಶಾಸಕಾಂಗಗಳಿಗೆ ಹೋಲಿಸಿ ನೋಡಿದಾಗ ಈ ಎರಡೂ ಸದನಗಳು ಗಾತ್ರದಲ್ಲಿ ಅತಿ ಸಣ್ಣವಾಗಿವೆ ಎಂದೇ ಹೇಳಬಹುದು. ಒಕ್ಕೂಟ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ 375 ಇದ್ದು ರಾಜ್ಯಸಭೆಯ ಸಂಖ್ಯೆ 260 ಆಗಿದೆ. ಈ ಸ್ಥಾನಗಳನ್ನು ಕೆಲವು ಪ್ರಮಾಣದಲ್ಲಿ ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ನಡುವೆ ಹಂಚಲಾಗಿದೆ. ಫೆಡರಲ್ ವಿಧಾನಸಭೆಯ 375 ಸ್ಥಾನಗಳಲ್ಲಿ 250 ಸ್ಥಾನಗಳನ್ನು ಬ್ರಿಟಿಷ್ ಭಾರತಕ್ಕೆ ಮತ್ತು 125 ಸ್ಥಾನಗಳನ್ನು ದೇಶೀ ಸಂಸ್ಥಾನಗಳಿಗೆ ಕೊಡಲಾಗಿದೆ. ರಾಜ್ಯಸಭೆಯ 260 ಸ್ಥಾನಗಳಲ್ಲಿ 156 ಸ್ಥಾನಗಳನ್ನು ಬ್ರಿಟಿಷ್ ಭಾರತಕ್ಕೆ ಮತ್ತು 104 ಸ್ಥಾನಗಳನ್ನು ದೇಶೀ ಸಂಸ್ಥಾನಗಳಿಗೆ ನಿಗದಿಪಡಿಸಲಾಗಿದೆ. ಬ್ರಿಟಿಷ್ ಭಾರತ ಮತ್ತು ದೇಶೀ ಸಂಸ್ಥಾನಗಳ ನಡುವೆ ಮಾಡಲಾದ ಸ್ಥಾನಗಳ ವಿತರಣೆಯನ್ನು ಯಾವುದೇ ರೀತಿಯ ಸಮಾನ ಪ್ರಮಾಣ ತತ್ವದ ಆಧಾರದ ಮೇಲೆ ಮಾಡಲಾಗಿಲ್ಲವೆಂಬುದು ಕಂಡುಬರುತ್ತದೆ. ಜನಸಂಖ್ಯೆಯನ್ನು ಪ್ರಾತಿನಿಧ್ಯದ ಆಧಾರವೆಂದು ತೆಗೆದುಕೊಳ್ಳಬಹುದು, ಆದಾಯವನ್ನು ಪ್ರಾತಿನಿಧ್ಯದ ಆಧಾರವೆಂದು ತೆಗೆದುಕೊಳ್ಳುವುದು ಸಾಧ್ಯ. ಆದರೆ ಇವೆರಡರಲ್ಲಿ ಯಾವುದೂ ಆಧಾರವಾಗಿಲ್ಲ. ನೀವು ಜನಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡರೂ ಅಥವಾ ಆದಾಯವನ್ನೇ ಇಟ್ಟುಕೊಂಡರೂ ಬ್ರಿಟಿಷ್ ಭಾರತಕ್ಕಿರುವ ಪ್ರಾತಿನಿಧ್ಯ ಕಡಿಮೆ ಎನಿಸುವುದು. ಅದೇ ಭಾರತೀಯ ಸಂಸ್ಥಾನಗಳು ಎರಡೂ ಸದನಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಪಡೆದಿವೆ. ಈ ಸ್ಥಾನಗಳನ್ನು ತುಂಬುವ ವಿಧಾನವೂ ಗಮನಾರ್ಹವಾಗಿದೆ. ಬ್ರಿಟಿಷ್ ಭಾರತದಿಂದ ಎರಡೂ ಸದನಗಳಿಗೆ ಪ್ರತಿನಿಧಿಗಳು ಚುನಾಯಿತರಾಗುತ್ತಾರೆ, ಆದರೆ ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳು ಸಂಸ್ಥಾನದ ರಾಜರುಗಳಿಂದ ನಾಮಕರಣಗೊಳ್ಳುತ್ತಾರೆ. ತನ್ನ ಸಂಸ್ಥಾನದ ಪ್ರತಿನಿಧಿಗಳು ತನ್ನಿಂದ ನೇಮಕಗೊಳ್ಳುವವರಾದರೂ ತನ್ನ ಪ್ರಜೆಗಳೇ ಅವರನ್ನು ಆರಿಸುವುದಕ್ಕೆ ಅವಕಾಶ ಕೊಡುವುದು ರಾಜನ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ. ತನ್ನ ಪ್ರಜೆಗಳಿಂದ ಆಯ್ಕೆಯಾದವರನ್ನೇ ತಾನು ನೇಮಕ ಮಾಡಬಹುದು ಅಥವಾ ತಾನು ಬಯಸಿದರೆ ಎರಡೂ ವಿಧಾನಗಳನ್ನು, ಅಂದರೆ ಆಯ್ಕೆ ಮತ್ತು ನೇಮಕ ಪದ್ಧತಿಗಳನ್ನು ಅನುಸರಿಸಬಹುದು. ಇದರ ಅಂತಿಮ ಪರಿಣಾಮವೆಂದರೆ ಸಂಸ್ಥಾನದ ಪ್ರತಿನಿಧಿ ಜನತೆಯಿಂದ ಚುನಾಯಿತನಾಗದೆ ರಾಜನಿಂದ ನೇಮಕಗೊಂಡಂತಾಗುವುದು. ಬ್ರಿಟಿಷ್ ಎರಡೂ ಸದನಗಳಿಗೆ ಭಾರತ ಪ್ರತಿನಿಧಿಗಳು ಚುನಾಯಿತರಾಗುತ್ತಾರೆ. ಆದರೆ ಇಲ್ಲಿಯೂ ಕೂಡ ಗಮನಿಸಬೇಕಾದ ಒಂದು ವಿಚಿತ್ರ ಸಂಗತಿ ಇದೆ. ಎಲ್ಲಾ ದ್ವಿಸದನ ಶಾಸಕಾಂಗಗಳಲ್ಲಿ ಕೆಳ ಸದನವು ಜನತಾ ಸದನವಾಗಿದ್ದು ಜನರೇ ಅದರ ಸದಸ್ಯರನ್ನು ನೇರವಾಗಿ ಚುನಾಯಿಸುತ್ತಾರೆ. ಮೇಲ್ ಸದನವು ಪರಿಷ್ಕಾರಕ ಸದನವಾಗಿದ್ದು ಅದರ ಸದಸ್ಯರು ಅಪ್ರತ್ಯಕ್ಷ ಚುನಾಯಿತರಾಗುತ್ತಾರೆ. ಭಾರತ ಸಂಯುಕ್ತ ರಾಜ್ಯದಲ್ಲಿ ಈ ವಿಧಾನವು ತಿರುಮುರುವಾಗಿದೆ. ಇಲ್ಲಿ ಮೇಲ್ ಸದನಕ್ಕೆ ಜನರಿಂದ ನೇರ ಚುನಾವಣೆಯಾಗುತ್ತದೆ ಮತ್ತು ಕೆಳ ಸದನಕ್ಕೆ ಪ್ರಾಂತೀಯ ಶಾಸಕಾಂಗಗಳಿಂದ ಅಪ್ರತ್ಯಕ್ಷ ಚುನಾವಣೆ ನಡೆಯುವುದು. ಒಕ್ಕೂಟ ರಾಜ್ಯದ ವಿಧಾನಸಭೆಯ ಅವಧಿ 5 ವರ್ಷವಿದ್ದು ಅದಕ್ಕಿಂತ ಮುಂಚೆಯೂ ಅದನ್ನು ವಿಸರ್ಜಿಸಬಹುದು. ರಾಜ್ಯಸಭೆ ಕಾಯಂ ಸಭೆಯಾಗಿದ್ದು ಇದನ್ನು ವಿಸರ್ಜಿಸಲು ಬರುವುದಿಲ್ಲ. ಈ ಸಭೆಯ ಮೂರನೆಯ ಒಂದು ಭಾಗ ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾಗುವ ಮೂಲಕ ಈ ಸದನ ಕಾಯಂ ಅಸ್ತಿತ್ವ ಹೊಂದಿದೆ. ಇನ್ನು ನೀತಿ ನಿಯಮಗಳನ್ನು ರೂಪಿಸುವ ಹಾಗೂ ಆಯವ್ಯಯಕ್ಕೆ ಅಂಗೀಕಾರ ನೀಡುವ ವಿಷಯದಲ್ಲಿ ಈ ಎರಡೂ ಸದನಗಳು ಪಡೆದಿರುವ ಅಧಿಕಾರವನ್ನು ಗಮನಿಸಬಹುದು. ನಿಯಮ ರೂಪಿಸುವ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಲವು ಸಂವಿಧಾನಗಳಲ್ಲಿ ಹಣಕಾಸಿನ ಮಸೂದೆಗಳು ಮತ್ತು ಇತರ ಮಸೂದೆಗಳಲ್ಲಿ ಭೇದವನ್ನು ಕಲ್ಪಿಸಲಾಗಿದ್ದು ಹಣಕಾಸು ಮಸೂದೆಗಳನ್ನು ಮಂಡಿಸುವ ಅಧಿಕಾರವನ್ನು ಮೇಲ್ ಸದನಕ್ಕೆ ಕೊಡಲಾಗಿಲ್ಲ. ಅದೇ ರೀತಿ ಮೇಲ್ ಸದನವು ಹಣಕಾಸಿನ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿಲ್ಲ. ಕೇವಲ ಒಂದು ನಿಗದಿತ ಅವಧಿಯವರೆಗೆ ಅದನ್ನು

ತಡೆ ಹಿಡಿಯುವ ಅಧಿಕಾರ ಮಾತ್ರ ಅದಕ್ಕೆ ಇರುತ್ತದೆ. ಆದರೆ ಭಾರತದ ಸಂವಿಧಾನದ ಮಸೂದೆಗಳಲ್ಲಿ ಇಂತಹ ಯಾವುದೇ ಭೇದ ಮಾಡಲಾಗಿಲ್ಲ. ಹಣಕಾಸಿನ ಮಸೂದೆಗಳು ಮತ್ತು ಇತರ ಮಸೂದೆಗಳನ್ನು ಒಂದೇ ವಿಧವಾಗಿ ಪರಿಗಣಿಸಲಾಗಿದ್ದು ಅವು ನೀತಿ ನಿಯಮಗಳಾಗಲು ಎರಡೂ ಸದನಗಳ ಅಂಗೀಕಾರ ಅವಶ್ಯ. ಇಲ್ಲಿರುವ ಒಂದೇ ಒಂದು ವ್ಯತ್ಯಾಸವೆಂದರೆ 30ನೆಯ ವಿಭಾಗದ ಪ್ರಕಾರ ಹಣಕಾಸಿನ ಮಸೂದೆ ಎಲ್ಲದ ಮಸೂದೆಯನ್ನು ಯಾವುದಾದರೂ ಸದನದಲ್ಲಿ ಮಂಡಿಸಬಹುದಾಗಿದ್ದು, 37ನೇ ವಿಭಾಗದ ಪ್ರಕಾರ ಹಣಕಾಸಿನ ಮಸೂದೆಯನ್ನು ಮೇಲ್ ಸದನದಲ್ಲಿ ಮಂಡಿಸುವಂತಿಲ್ಲ. ಆದರೆ 3ನೇ ವಿಭಾಗದ ಪ್ರಕಾರ ಹಣಕಾಸಿನ ಮಸೂದೆಯು ಇತರ ಯಾವುದೇ ಮಸೂದೆಯಂತೆ ಮೇಲ್ ಸದನದ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ. ವೆಚ್ಚಕ್ಕೆ ಮಂಜೂರಾತಿ ನೀಡುವ ಅಧಿಕಾರದ ಸಂಬಂಧದಲ್ಲಿಯೂ ಸಹ ದ್ವಿಸದನ ಪದ್ಧತಿಯಲ್ಲಿ ಮಾನ್ಯತೆ ಪಡೆದಿರುವ ಎರಡೂ ಸದನಗಳಿಗೆ ಈ ಅಧಿಕಾರವನ್ನು ಹಂಚಿಕೊಡುವ ತತ್ವಗಳನ್ನು ಕೈಬಿಡಲಾಗಿದೆ. 31ನೆಯ ವಿಭಾಗದ ಪ್ರಕಾರ ವಾರ್ಷಿಕ ಅಂದಾಜು ಆಯವ್ಯಯ ಪಟ್ಟಿಯನ್ನು ಒಕ್ಕೂಟ ಶಾಸಕಾಂಗದ ಎರಡೂ ಸದನಗಳಲ್ಲಿ ಮಂಡಿಸತಕ್ಕದ್ದು. ಎರಡೂ ಸದನಗಳು ಅದರ ಮೇಲೆ ಚರ್ಚೆ ನಡೆಸಬಹುದು. ಅವುಗಳ ಮೇಲೆ ಎರಡೂ ಸದನಗಳಲ್ಲಿ ಚರ್ಚೆ ನಡೆಯುವುದು ಮಾತ್ರವೇ ಅಲ್ಲ, ಅವುಗಳನ್ನು ಎರಡೂ ಸದನಗಳಲ್ಲಿ ಮತಕ್ಕೆ ಹಾಕಬೇಕಾಗುತ್ತದೆ. 34ನೆಯ ವಿಭಾಗದ ಪ್ರಕಾರ ಖರ್ಚಿಗೆ ಬೇಕಾದ ಮೊತ್ತವನ್ನು ಬೇಡಿಕೆಯ ರೂಪದಲ್ಲಿ ಸಂಯುಕ್ತ ವಿಧಾನಸಭೆಯಲ್ಲಿ ಮಂಡಿಸಿ ನಂತರ ರಾಜ್ಯಸಭೆಯ ಮಂಜೂರಾತಿ ಪಡೆಯಬೇಕಾಗಿದೆ. ಯಾವುದೇ ಬೇಡಿಕೆಗೆ ಒಪ್ಪಿಗೆ ನೀಡುವ ಅಥವಾ ತಿರಸ್ಕರಿಸುವ ಅಥವಾ ಯಾವುದೇ ಬೇಡಿಕೆಯ ಮೊತ್ತದಲ್ಲಿ ಕಡಿತದೊಂದಿಗೆ ಮಂಜೂರಾತಿ ನೀಡುವ ಅಧಿಕಾರ ಎರಡೂ ಸದನಗಳಿಗಿದೆ. ಆದ್ದರಿಂದ ನೀತಿ ನಿಯಮ ರೂಢಿಸುವ ಮತ್ತು ಆಯವ್ಯಯಕ್ಕೆ ಅಂಗೀಕಾರ ನೀಡುವ ಎರಡೂ ಅಧಿಕಾರಗಳಲ್ಲಿ ಈ ಎರಡೂ ಸದನಗಳಿಗೆ ಸರಿಸಮಾನ ಅಧಿಕಾರವಿರುವುದು ಕಂಡುಬರುತ್ತದೆ. ಈ ಎರಡೂ ಸದನಗಳ ನಡುವೆ ಉಂಟಾಗಬಹುದಾದ ಘರ್ಷಣೆ ಒಂದು ಸದನ ಇನ್ನೊಂದು ಸದನಕ್ಕೆ ಮಣಿಯುವುದರಿಂದಲೇ ನಿವಾರಣೆಯಾಗಲಾರದು. ಎರಡೂ ಸದನಗಳ ನಡುವೆ ಉದ್ಭವವಾಗುವ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಎರಡೂ ಸದನಗಳ ಜಂಟಿ ಅಧಿವೇಶನವೇ ಮಾರ್ಗ. 31ನೆಯ ವಿಭಾಗದಲ್ಲಿ ಯಾವುದೇ ಮಸೂದೆಯ ಮೇಲಿನ ಭಿನ್ನಾಭಿಪ್ರಾಯ ನಿವಾರಣೆಗಾಗಿ ಕರೆಯುವ ಜಂಟಿ ಅಧಿವೇಶನಕ್ಕಾಗಿ ಅನುಸರಿಸಬೇಕಾದ ವಿಧಾನವನ್ನು ಹೇಳಲಾಗಿದೆ. 34ನೆಯ ವಿಭಾಗದಲ್ಲಿ ಖರ್ಚಿಗೆ ಮಂಜೂರಿ ನೀಡುವ ವಿಷಯದಲ್ಲಿ ಉದ್ಭವಿಸಿದ ಭಿನ್ನ ಅಭಿಪ್ರಾಯಗಳ ನಿವಾರಣೆಯ ವಿಧಾನವನ್ನು ತಿಳಿಸಲಾಗಿದೆ. ಧನ್ಯವಾದಗಳು.

ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನನ್ನ ಹೆಸರು ನಂದಿನಿ, ಚಿತ್ರದುರ್ಗ. ನಾನು ಈ ದಿನ ಬುದ್ಧ ಮತ್ತು ಆತನ ಧಮ್ಮ ಈ ಒಂದು ಭಾಗದಲ್ಲಿಯ ಬುದ್ಧನ ಉಪದೇಶಗಳು, ಇದರಲ್ಲಿ ಆಯ್ದಿರ್ತಕ್ಕಂತಹ ಗೃಹಸ್ಥರಿಗೆ ಉಪದೇಶಗಳು ಈ ಭಾಗವನ್ನು ಓದ್ತಾ ಇದ್ದೀನಿ. ಖಂಡ ಒಂದು, ಗೃಹಸ್ಥನ ಆನಂದದ ಮೂಲ. ಅನಾಥ ಪಿಂಡಕನು ಒಮ್ಮೆ ಭಗವಾನ್ ಬುದ್ಧನು ತಂಗಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಅವನಿಗೆ ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತುಕೊಳ್ತಾನೆ. ಅನಾಥ ಪಿಂಡಕನಿಗೆ ಗೃಹಸ್ಥನಾದ ವ್ಯಕ್ತಿಯ ಆನಂದದ ಮೂಲ ಯಾವುದು ಎಂಬುದನ್ನು ತಿಳಿಯಲು ತುಂಬಾ ಆಸಕ್ತಿ ಇರುತ್ತೆ. ಈ ಕಾರಣಕ್ಕಾಗಿ ಅವನು ಗೃಹಸ್ಥರ ಆನಂದದ ರಹಸ್ಯವನ್ನು ವಿವರಿಸಬೇಕಂತ ಬುದ್ಧನಲ್ಲಿ ಪ್ರಾರ್ಥಿಸಿಕೊಳ್ತಾನೆ. ಒಡೆತನ ಅಥವಾ ಮಾಲೀಕತ್ವ ಎಂಬುದು ಸಂತೋಷದ ಮೊದಲನೇ ಅಂಶ ಎಂದು ಬುದ್ಧ ಭಗವಾನನು ತಿಳಿಸಿದನು. ಒಳ್ಳೆಯ ಮಾರ್ಗದಲ್ಲಿ ನ್ಯಾಯಸಮ್ಮತವಾಗಿ ಧರ್ಮದಿಂದ ಸಂಪಾದಿಸಿದ ಹಾಗೂ ತನ್ನ ಶ್ರಮದ ಮೂಲಕ ಸಂಪಾದಿಸಿದ ಸಂಪತ್ತಿಗೆ ಗೃಹಸ್ಥನು ಒಡೆಯನಾಗಿರ್ತಾನೆ. ನಾನು ನ್ಯಾಯವಾಗಿ ಸಂಪಾದಿಸಿದ ಈ ಸಂಪತ್ತಿನ ಒಡೆಯನಾಗಿದ್ದೇನೆ ಎಂಬ ಭಾವನೆಯಿಂದ ಅವನು ಸಂತೋಷವನ್ನು ಕಾಣ್ತಾನೆ. ಎರಡನೆಯದಾಗಿ, ಸಂಪತ್ತನ್ನು ಅನುಭವಿಸುವುದರಿಂದ ಸಿಗುವ ಆನಂದ ನ್ಯಾಯಸಮ್ಮತವಾಗಿ ಹಾಗೂ ಧರ್ಮದಿಂದ ಸಂಪಾದಿಸಿದ ಮತ್ತು ಶ್ರಮದ ದುಡಿಮೆಯಿಂದ ಗಳಿಸಿದ ಸಂಪತ್ತಿಗೆ ಗೃಹಸ್ಥನು ಒಡೆಯನಾಗಿ ತನ್ನ ಸಂಪತ್ತನ್ನು ಅನುಭವಿಸ್ತಾನೆ ಹಾಗೂ ಪುಣ್ಯ ಕಾರ್ಯಗಳನ್ನ ಮಾಡ್ತಾನೆ. ಈ ರೀತಿ ನ್ಯಾಯಮಾರ್ಗದಲ್ಲಿ ಸಂಪಾದಿಸಿದ ತನ್ನ ಸಂಪತ್ತನ್ನ ಒಳ್ಳೆಯ ಕಾರ್ಯಗಳಿಗೆ ನಾನು ವಿನಿಯೋಗ ಮಾಡ್ತಾ ಇದ್ದೇನೆ ಎಂಬ ಭಾವನೆಯಿಂದ ಅವನು ಆನಂದವನ್ನು ಅನುಭವಿಸ್ತಾನೆ. ಮೂರನೇದಾಗಿ, ವ್ಯಕ್ತಿಯು ಸಾಲದಿಂದ ವಿಮುಕ್ತನಾಗುವುದರಿಂದ ದೊರೆಯುವ ಆನಂದ. ಸಾಲದ ಮೊತ್ತವು ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಯಾವುದೇ ರೀತಿಯ ಸಾಲದ ಬಾಧೆಯಿಂದ ಗೃಹಸ್ಥನು ಮುಕ್ತನಾಗಿದ್ದಾಗ ಅವನು ಸಂತೋಷವನ್ನ ಅನುಭವಿಸ್ತಾನೆ. ನಾನು ಯಾವ ಮನುಷ್ಯನಿಗೂ ಏನನ್ನೂ ಕೊಡಬೇಕಾಗಿಲ್ಲ ಎಂಬ ನಿರಾಳ ಭಾವನೆಯಿಂದ ಅವನು ಆನಂದವನ್ನು ಪಡೆಯುತ್ತಾನೆ. ನಾಲ್ಕನೆಯದಾಗಿ, ಯಾವುದೇ ರೀತಿಯ ನಿಂದನೆಗಳಿಂದ ವಿಮುಕ್ತನಾಗಿರುವುದರಿಂದ ದೊರೆಯುವ ಆನಂದ. ಆರೋಪ ನಿಂದನೆಗಳಿಲ್ಲದ ದೇಹ ಮತ್ತು ಮನಸ್ಸು ಹಾಗೂ ನಿಂದನೆಗಳಿಲ್ಲದ ಮಾತುಗಳು ಹಾಗೂ ಚಿಂತನೆಗಳು, ಇವುಗಳನ್ನು ಪಡೆದಿರುವ ಗೃಹಸ್ಥನು ಆನಂದವನ್ನು ಪಡೆಯುತ್ತಾನೆ. ಪ್ರಿಯ ಅನಾಥ ಪಿಂಡಕ, ಗೃಹಸ್ಥನು ಈ ನಾಲ್ಕು ರೀತಿಯ ಸಂತೋಷ ಅಥವಾ ಆನಂದವನ್ನು ಪಡೆಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ರೆ ಅವುಗಳನ್ನ ಜೀವನದಲ್ಲಿ ನಿರಂತರವಾಗಿ ಪಡೆಯಬಲ್ಲವನಾಗಿರುತ್ತಾನೆ. ಖಂಡ ಎರಡು, ಪುತ್ರನಿಗಿಂತ ಪುತ್ರಿ ಶ್ರೇಷ್ಠಳಾಗಬಹುದು. ಒಮ್ಮೆ ತಥಾಗತನು ಶ್ರಾವಸ್ತಿಯಲ್ಲಿದ್ದಾಗ ಸಂದರ್ಭದಲ್ಲಿ ಕೋಸಲ ರಾಜ್ಯದ ದೊರೆ ಪಸೇ ನದಿಯು ಅವನನ್ನ ಭೇಟಿಯಾಗಲು ಆಗಮಿಸ್ತಾನೆ. ಬುದ್ಧ ಭಗವಾನನೊಂದಿಗೆ ರಾಜನು ಸಂವಾದದಲ್ಲಿ ತೊಡಗಿರ್ತಕ್ಕಂತಹ ಸಂದರ್ಭ, ಅರಮನೆಯಿಂದ ಬಂದ ದೂತನೊಬ್ಬ ಆತನ ಸಮೀಪಕ್ಕೆ ಬಂದು ರಾಣಿ ಮಲ್ಲಿಕ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಸುದ್ದಿಯನ್ನು ಮೆಲ್ಲಗೆ ಉಸಿರಿದನು. ಈ ಸುದ್ದಿಯನ್ನು ಕೇಳಿದ ದೊರೆಯು ಮುಖದಲ್ಲಿ ಅತೃಪ್ತಿಯ ಭಾವನೆಗಳು ಮೂಡತೊಡಗಿದವು. ಅವನ ಮುಖದಲ್ಲಿ ದುಃಖದ ಛಾಯೆ ಆವರಿಸಿತು. ಇದನ್ನು ಗಮನಿಸಿದಂತಹ ಬುದ್ಧ ಭಗವಾನನು ರಾಜನ ದುಃಖಕ್ಕೆ ಕಾರಣವೇನೆಂದು ಕೇಳಿದನು. ರಾಣಿಯು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ದುಃಖದ ಸುದ್ದಿಯನ್ನು ಈಗ ತಾನೇ ಕೇಳಿದನೆಂದು ರಾಜನು ತಿಳಿಸಿದನು. ಇದಕ್ಕೆ ಪ್ರತಿಕ್ರಿಯಿಸಿದ ತಥಾಗತನು, ಹೆಣ್ಣು ಮಗು ಗಂಡು ಮಗುವಿಗಿಂತ ಉತ್ತಮ ಸಂತತಿ ಎಂದು ದೃಢಪಡಿಸಬಹುದು. ಏಕೆಂದರೆ ಅವಳು ಪ್ರಜ್ಞಾವಂತಳಾಗಿ ಕುಟುಂಬದಲ್ಲಿ ಬೆಳೆದು ಅನಂತರ ತನ್ನ ಪತಿಯ ಮನೆಯಲ್ಲಿ ಪತಿ ಮತ್ತು ಅವನ ತಾಯಿಯು ಗೌರವಿಸುವ ಪತ್ನಿ ಅಥವಾ ಮತ್ತು ಸೊಸೆಯಾಗಬಹುದು. ಆಕೆಯು ಮುಂದೆ ಜನ್ಮ ನೀಡಬಹುದಾದ ಗಂಡು ಮಗು ಮಹತ್ಕಾರ್ಯಗಳನ್ನು ಸಾಧಿಸಬಹುದು, ಸಾಮ್ರಾಜ್ಯಗಳನ್ನ ಆಳಬಹುದು. ಶ್ರೇಷ್ಠಳಾದ ಪತ್ನಿಯು ಹಡೆದ ಅಂತಹ ಪುತ್ರನು ಅವನ ರಾಜ್ಯದ ಮಾರ್ಗದರ್ಶಿಯೂ ಆಗಬಲ್ಲನು ಎಂದು ಹೇಳುವುದರ ಮೂಲಕ ರಾಜನನ್ನ
ತಥಾಗತನು ಸಂತೈಸಿದನು. ಖಂಡ ಮೂರು. ಪತಿ ಮತ್ತು ಪತ್ನಿ. ಒಮ್ಮೆ ಬುದ್ಧ ಭಗವಾನನು ಮಧುರ ಮತ್ತು ನೇರಂಜ ಪಟ್ಟಣಗಳ ನಡುವೆ ಹೆದ್ದಾರಿಯನ್ನ ಪ್ರವೇಶಿಸ್ತಾನೆ. ಅದೇ ವೇಳೆಯಲ್ಲಿ ಅನೇಕ ಗೃಹಸ್ಥರು ಮತ್ತು ಅವರ ಪತ್ನಿಯರು ಸಹ ಈ ಮಾರ್ಗದಲ್ಲಿ ಸಾಗ್ತಾ ಇದ್ರು. ಬುದ್ಧ ಭಗವಾನರು ರಸ್ತೆಯ ಬದಿಯಲ್ಲಿರ್ತಕ್ಕಂತಹ ಒಂದು ಮರದ ಕೆಳಗೆ ಪದ್ಮಾಸನ ಹಾಕಿಕೊಂಡು ಕುಳಿತುಕೊಳ್ತಾರೆ. ಪರಮ ಪೂಜ್ಯನಾದ ಗೌತಮ ಬುದ್ಧನು ಮರದ ಕೆಳಗೆ ಹೀಗೆ ವಿಶ್ರಮಿಸ್ತಾ ಇರೋದನ್ನ ಗೃಹಸ್ಥರು ಗಮನಿಸ್ತಾರೆ. ತಕ್ಷಣ ಅವರೆಲ್ಲರೂ ಬುದ್ಧ ಭಗವಾನನ ಸಮೀಪಕ್ಕೆ ತೆರಳಿ ಅವನಿಗೆ ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತುಕೊಳ್ತಾರೆ. ಅನಂತರ ಪತ್ನಿ ಪತಿ ಇವರ ಸಂಬಂಧಗಳ ಕುರಿತಾಗಿ ಬುದ್ಧ ಭಗವಾನನನ್ನ ಪ್ರಶ್ನಿಸಿದರು. ಅವರ ಪ್ರಶ್ನೆಗೆ ಉತ್ತರವಾಗಿ ಭಗವಾನನು ಈ ರೀತಿಯಲ್ಲಿ ಉತ್ತರಿಸ್ತಾನೆ. ಗೃಹಸ್ಥರೇ, ಪುರುಷ ಮತ್ತು ಮಹಿಳೆ ಇವರು ಪತಿ ಪತ್ನಿಯರಂತೆ ಕೂಡಿ ಬಾಳಲು ನಾಲ್ಕು ಮಾರ್ಗಗಳಿವೆ. ಒಂದನೆಯದಾಗಿ ಒಬ್ಬ ನೀಚ ಪುರುಷನು ಒಬ್ಬ ನೀಚ ಮಹಿಳೆಯೊಂದಿಗೆ ವಾಸಿಸುವುದು. ಎರಡನೆಯದಾಗಿ ಒಬ್ಬ ನೀಚ ಪುರುಷನು ಒಬ್ಬ ದೇವತೆಯೊಂದಿಗೆ ವಾಸಿಸುವುದು. ಮೂರನೆಯದಾಗಿ ಒಬ್ಬ ದೇವ ಮಾನವನು ಒಬ್ಬ ನೀಚ ಮಹಿಳೆಯೊಂದಿಗೆ ವಾಸಿಸುವುದು. ಹಾಗೂ ನಾಲ್ಕನೆಯದಾಗಿ ಒಬ್ಬ ದೇವರು ಒಬ್ಬ ದೇವತೆಯೊಂದಿಗೆ ವಾಸಿಸುವುದು. ಗೃಹಸ್ಥರೇ, ಒಬ್ಬ ಪುರುಷನು ಹತ್ಯೆ ಮಾಡಬಲ್ಲವನಾಗಿರುತ್ತಾನೆ. ಕಳ್ಳತನ, ಅನಾಚಾರ, ಮದ್ಯಪಾನ ಮಾಡುವುದರಲ್ಲಿ ನಿರತನಾಗಿರುತ್ತಾನೆ. ಅವನು ದುಷ್ಟ ವ್ಯಕ್ತಿತ್ವದವನು, ಪಾಪಿಯೂ ಆಗಿರ್ತಾನೆ. ದುರಾಸೆಯ ಪ್ರವೃತ್ತಿಯುಳ್ಳವನಾದ ಅವನು ಗೃಹಸ್ಥ ಜೀವನವನ್ನ ಸಾಧಿಸ್ತಾ ಇರ್ತಾನೆ. ಜೊತೆಗೆ ಶೀಲವಂತರನ್ನು ನಿಕೃಷ್ಟವಾಗಿ ಕಾಣುತ್ತಾ ಅವರನ್ನ ನಿಂದಿಸ್ತಾ ಇರ್ತಾನೆ. ಇದೇ ರೀತಿಯಲ್ಲಿ ಅವನ ಪತ್ನಿಯು ಹತ್ಯೆ ಮಾಡುತ್ತಾಳೆ. ಕಳ್ಳತನ, ಹಾದರ, ಮದ್ಯಪಾನ ಮಾಡುವುದರಲ್ಲಿಯೂ ನಿರತಳಾಗಿರ್ತಾಳೆ. ದುಷ್ಟ ವ್ಯಕ್ತಿತ್ವದ ಪಾತಕಿಯಾಗಿರುತ್ತಾಳೆ. ದುರಾಸೆ ವ್ಯಕ್ತಿತ್ವದ ಆಕೆಯೂ ದಾಂಪತ್ಯ ಜೀವನ ನಡೆಸುತ್ತಾಳೆ. ಅಲ್ಲದೆ ಶೀಲವಂತರನ್ನು ನಿಕೃಷ್ಟವಾಗಿ ಕಾಣುತ್ತಾ ನಿಂದಿಸ್ತಾ ಇರ್ತಾಳೆ. ಈ ರೀತಿ ಒಬ್ಬ ನೀಚ ಪುರುಷನು ಒಬ್ಬ ನೀಚ ಮಹಿಳೆಯೊಂದಿಗೆ ಬದುಕ್ತಾ ಇರ್ತಾನೆ. ಗೃಹಸ್ಥರೇ, ಒಬ್ಬ ಪುರುಷನು ಹತ್ಯೆ ಮಾಡಬಲ್ಲವನಾಗಿರ್ತಾನೆ. ಕಳ್ಳತನ, ಅನಾಚಾರ, ಮದ್ಯಪಾನ ಮಾಡುವುದರಲ್ಲಿ ನಿರತನಾಗಿರುತ್ತಾನೆ. ಅವನು ದುರುಳನು, ಪಾಪಿಯೂ ಆಗಿರ್ತಾನೆ. ದುರಾಸೆಯ ಪ್ರವೃತ್ತಿಯುಳ್ಳವನಾದ ಅವನು ಗೃಹಸ್ಥ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಜೊತೆಗೆ ಶೀಲವಂತರನ್ನು ನಿಕೃಷ್ಟವಾಗಿ ಕಾಣುತ್ತಾ ಅವರನ್ನು ನಿಂದಿಸುತ್ತಾ ಇರ್ತಾನೆ. ಆದರೆ ಅವನ ಪತ್ನಿ ಹತ್ಯೆ, ಕಳ್ಳತನ, ವ್ಯಭಿಚಾರ, ಮದ್ಯಪಾನ ಇಂತಹ ನೀಚ ಕೃತ್ಯಗಳಿಂದ ದೂರವಿದ್ದು ಶೀಲವಂತರಾಗಿರುತ್ತಾಳೆ. ದುರಾಸೆಯಿಂದ ಮುಕ್ತವಾದ ಅವಳು ದಾಂಪತ್ಯ ಜೀವನವನ್ನು ನಡೆಸ್ತಾ ಇರ್ತಾಳೆ. ಆಕೆ ಸಜ್ಜನರನ್ನು ನಿಂದಿಸುವುದಿಲ್ಲ. ಈ ರೀತಿಯಲ್ಲಿ ಗೃಹಸ್ಥರೇ, ಒಬ್ಬ ನೀಚ ಪುರುಷನು ಒಬ್ಬ ದೇವತೆಯೊಂದಿಗೆ ಬದುಕುತ್ತಾನೆ. ಗೃಹಸ್ಥರೇ, ಹತ್ಯೆ ಮಾಡುವುದು, ಕಳ್ಳತನ, ವ್ಯಭಿಚಾರ, ಸುಳ್ಳು ಹೇಳುವುದು ಮತ್ತು ಮದ್ಯ ಸೇವನೆ ಇವುಗಳಿಂದ ಒಬ್ಬ ಪುರುಷನು ದೂರವಿರುತ್ತಾನೆ. ಅವನು ಒಳ್ಳೆಯ ವ್ಯಕ್ತಿ ಹಾಗೂ ಶೀಲವಂತನಾಗಿದ್ದುಕೊಂಡು ದುರಾಸೆಯ ಕಳಂಕದಿಂದ ಮುಕ್ತವಾದ ನಿಷ್ಕಳಂಕ ಹೃದಯವುಳ್ಳವನಾಗಿ ದಾಂಪತ್ಯ ಜೀವನವನ್ನ ನಡೆಸ್ತಾನೆ. ಅವನು ಗುಣವಂತ ನಾಗರಿಕರನ್ನ ನಿಂದಿಸೋದಿಲ್ಲ ಅಥವಾ ನಿಕೃಷ್ಟವಾಗಿ ಕಾಣುವುದಿಲ್ಲ. ಆದರೆ ಅವನ ಪತ್ನಿಯು ಕೊಲೆ, ಕಳ್ಳತನ, ವ್ಯಭಿಚಾರ, ಸುಳ್ಳು ಹೇಳುವುದು ಮತ್ತು ಮದ್ಯ ಸೇವನೆ ಇವುಗಳಲ್ಲಿ ನಿರತಳಾಗಿರ್ತಾಳೆ. ಆಕೆಯು ದುಷ್ಟ ಪ್ರವೃತ್ತಿ ಮತ್ತು ಪಾತಕಿಯಾಗಿದ್ದುಕೊಂಡು ದುರಾಸೆ ತುಂಬಿದ ಹೃದಯದಿಂದ ಗೃಹಸ್ಥ ಜೀವನ ನಡೆಸ್ತಾ ಇರ್ತಾಳೆ. ಗುಣವಂತನಾದ ನಾಗರಿಕನನ್ನು ನಿಕೃಷ್ಟವಾಗಿ ಕಾಣುತ್ತಾ ಹೀನಾಮಾನ ನಿಂದಿಸುತ್ತಾಳೆ. ಈ ರೀತಿಯಲ್ಲಿ ಗೃಹಸ್ಥರೇ, ಒಬ್ಬ ದೇವರಂತಹ ಮನುಷ್ಯನು ಒಬ್ಬ ನೀಚ ಹೆಂಗಸಿನೊಡನೆ ದಾಂಪತ್ಯ ನಡೆಸ್ತಾನೆ. ಗೃಹಸ್ಥರೇ, ಕೊಲೆ, ಕಳ್ಳತನ, ವ್ಯಭಿಚಾರ, ಸುಳ್ಳು ಹೇಳುವುದು, ಮದ್ಯ ಸೇವನೆ ಇವುಗಳಿಂದ ಪತಿ ಪತ್ನಿ ಇಬ್ಬರೂ ವಿಮುಕ್ತರಾಗಿ ಇವರಿಬ್ಬರೂ ಸದ್ಗುಣಿಗಳು ಮತ್ತು ಸದಾಚಾರಿಗಳಾಗಿರ್ತಾರೆ. ದುರಾಸೆ ವ್ಯಕ್ತಿತ್ವದ ಕಳಂಕದಿಂದ ಮುಕ್ತವಾದ ಮನಸ್ಸುಳ್ಳ ಅವರು ದಾಂಪತ್ಯ ಜೀವನ ನಡೆಸುತ್ತಾರೆ. ಅವರಿಬ್ಬರು ಶೀಲವಂತ ನಾಗರಿಕರನ್ನು ನಿಕೃಷ್ಟವಾಗಿ ಕಾಣುವುದಿಲ್ಲ ಮತ್ತು ಅವರನ್ನ ನಿಂದಿಸುವುದಿಲ್ಲ. ಈ ರೀತಿಯಲ್ಲಿ ದೇವ ಮಾನವನೊಬ್ಬ ದೇವತೆಯೊಂದಿಗೆ ಜೀವಿಸುತ್ತಾನೆ. ಗೃಹಸ್ಥರೇ, ಪುರುಷ ಮಹಿಳೆ ಇಬ್ಬರೂ ದಂಪತಿಗಳಾಗಿ ಒಟ್ಟಿಗೆ ಬಾಳುವ ನಾಲ್ಕು ಬಗೆಯ ದಾಂಪತ್ಯ ಜೀವನ ಈ ರೀತಿಯಲ್ಲಿವೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ ಭೂಮಿಕಾ, ಯಾಕೋ ಇತ್ತೀಚಿಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
3: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
2: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
3: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686689099. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686689099.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
2: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿ ವಿಭಿನ್ನವಾಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಈ ದಿನನೂ ಕೂಡ ಒಂದು ವಿಶೇಷವಾಗಿರುವಂತಹ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಹಣ್ಣಿನಿಂದ ಮಾತ್ರ ಅಲ್ಲ, ಈ ಕಾಯಿಯಿಂದ ಕೂಡ ತುಂಬಾ ಉಪಯೋಗ ಇದೆ. ಬಾಳೆಹಣ್ಣು ತಿನ್ನಲಿಕ್ಕೆ ಆರೋಗ್ಯಕ್ಕೆ ಎಷ್ಟು ಉತ್ತಮವೋ ಹಾಗೆ ಬಾಳೆಕಾಯಿ ಕೂಡ ಅಷ್ಟೇ ಉತ್ತಮ. ಬಾಳೆಕಾಯಿ ಸೇವನೆ ಮಾಡೋದ್ರಿಂದ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಬಾಳೆಕಾಯಿಯಲ್ಲಿ ವಿಟಮಿನ್, ಪೊಟ್ಯಾಷಿಯಂ ಮತ್ತು ನಾರಿನಾಂಶ ಯಥೇಚ್ಛವಾಗಿ ಸಿಗತ್ತೆ, ಯಥೇಚ್ಛವಾಗಿ ಇರುತ್ತೆ ಕೂಡ. ಜೀರ್ಣಕ್ರಿಯೆ ಸುಧಾರಣೆ ಮಾಡಲಿಕ್ಕೆ, ಜೊತೆಗೆ ತೂಕ ಇಳಿಸ್ಲಿಕ್ಕೆ ತುಂಬಾ ಸಹಕಾರಿ. ಅಷ್ಟೇ ಅಲ್ಲದೆ ಇದು ಕರುಳಿನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ, ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಹಸಿ ಬಾಳೆಕಾಯಿಯಲ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗವಿರುವಂತಹ ಬಾಳೆಕಾಯಿಯಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಸ್ನೇಹಿತರೆ. ಬಾಳೆಕಾಯಿಯಿಂದ ಪಲ್ಯ ಮಾಡ್ಬೋದು, ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಬಾಳೆಕಾಯಿ ಫ್ರೈ ಮಾಡ್ಬೋದು, ಜೊತೆಗೆ ಬಾಳೆಕಾಯಿ ಗೊಜ್ಜು, ಬಾಳೆಕಾಯಿ ಪಲ್ಯ, ಬಾಳೆಕಾಯಿ ಸಾಂಬಾರ್, ಬಾಳೆಕಾಯಿ ಹುಳಿ, ಇದರೊಟ್ಟಿಗೆ ಸ್ಪೆಷಲ್ಲಾಗಿ ಎಲ್ರಿಗೂ ಇಷ್ಟವಾಗುವಂತಹ ಬಾಳೆಕಾಯಿ ಚಿಪ್ಸು ಸ್ನೇಹಿತರೆ. ಸಾಮಾನ್ಯವಾಗಿ ಬಾಳೆಕಾಯಿ ಚಿಪ್ಸ್ನ ತುಂಬ ಜನ ಇಷ್ಟಪಡ್ತಾರೆ. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಬಾಳೆಕಾಯಿಯನ್ನು ಬಳಸ್ಕೊಂಡು ಫ್ರೈಯನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಶುಭಾ ಮ್ಯಾಡಮ್ ಅವರು. ಈ ಬಾಳೆಕಾಯಿಯಿಂದ ಏನೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸಿದೆ ಸ್ನೇಹಿತರೆ. ಈ ದಿನ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭಾ ಮ್ಯಾಡಮ್ ಅವರು ಬಾಳೆಕಾಯಿಯಿಂದ ಫ್ರೈ ಮಾಡ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಈ ಬಾಳೆಕಾಯಿಯನ್ನು ಬಳಸಿ ಫ್ರೈಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿಯೋಣ. ಆ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ರಯ್ಯ ರಯ್ಯ ರಯ್ಯ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಳೆಕಾಯಿಯನ್ನು ಬಳಸಿ ಮಾಡಬಹುದಾದಂತಹ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಆ ರೆಸಿಪಿಯನ್ನು ಶಿವಮೊಗ್ಗದ ಶುಭ ಮ್ಯಾಡಮ್ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ, ಈ ಬಾಳೆಹಣ್ಣು ಸ್ನೇಹಿತರೆ ವರ್ಷ ಪೂರ್ತಿ ಸಿಗುವಂತಹ ಹಣ್ಣಾಗಿದೆ. ಬಾಳೆಕಾಯಿ ಕೂಡ. ಇದರಲ್ಲಿ ಏಲಕ್ಕಿ ಬಾಳೆ ಇರ್ಬೋದು, ರಸಬಾಳೆ, ಪಚ್ಚಬಾಳೆ, ಕರ್ಪೂರವಲ್ಲಿ ಬಾಳೆ, ಚಂದ್ರಬಾಳೆ, ಕೆಂಪು ಬಾಳೆ, ಹೀಗೆ ಸಾಕಷ್ಟು ತಳಿಗಳಿವೆ. ಈ ಎಲ್ಲ ತಳಿಗಳ ಬಾಳೆಹಣ್ಣುಗಳು ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಈ ಅಡುಗೆ ಮಾಡಲಿಕ್ಕೆ ಬಾಳೆಕಾಯಿಗಳನ್ನು ಬಳಸೋದುಂಟು. ಅದರಲ್ಲೂ ಕೂಡ ಈ ನೇಂದ್ರ ಬಾಳೆ, ಮಟ್ಟಿ ಬಾಳೆ, ಬಾಳೆಕಾಯಿ, ನಂಜನಗೂಡು ರಸಬಾಳೆ, ಬೂದ್ಬಾಳೆ, ಮೈಸೂರು ಬಾಳೆ, ರಾಜಬಾಳೆ, ಈ ರೀತಿಯ ವಿಭಿನ್ನ ತಳಿಗಳಿವೆ. ಒಂದೊಂದು ತಳಿಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಪಡೆದಿವೆ. ಅದರಲ್ಲೂ ಸ್ಪೆಷಲ್ಲಾಗಿ ಈ ರೆಸಿಪಿಗಳನ್ನು ಮಾಡಲಿಕ್ಕೆ, ಈ ಪಲ್ಯ, ಬಜ್ಜಿ, ಪಕೋಡ, ಚಿಪ್ಸು, ಹಾಗೆ ಬಾಳೆಕಾಯಿ ಗೊಜ್ಜು ಮಾಡಲಿಕ್ಕೆ ಕೆಲವೊಂದು ತಳಿಗಳು ಫೇಮಸ್ ಆಗಿದೆ. ಇನ್ನು ಬಾಳೆಕಾಯಿಯಿಂದ ಏನೆಲ್ಲ ಉಪಯೋಗ ಇದೆ ಹೆಲ್ತಿಗೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೆ ಸ್ನೇಹಿತರೆ. ಸೊ ಹಾಗಾದರೆ ಇಂತಹ ಬಾಳೆಕಾಯಿಯನ್ನು ಬಳಸಿ ಯಾವ ಒಂದು ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶುಭ ಮೇಡಮ್ ಅವರು ಅನ್ನೋದನ್ನ ಅವರಿಂದ ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶುಭ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕೆಲವೊಂದು ರುಚಿಕರವಾದ ತರಕಾರಿಗಳ ಫ್ರೈ ಮಾಡುವ ವಿಧಾನವನ್ನ ತಿಳಿಸುತ್ತೇನೆ. ಸ್ನೇಹಿತರೆ, ಏನಪ್ಪ ಈ ಮೇಡಮ್ಮು ಬರೀ ಸೊಪ್ಪು ಸದೆ ಮನೆ ಮದ್ದಿನ ಬಗ್ಗೆ ಹೇಳ್ತಿದ್ರು, ಇವತ್ತು ಫ್ರೈ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಕೋಬೇಡಿ. ಕೆಲವೊಮ್ಮೆ ಸ್ವಾದಿಷ್ಟ ಆಹಾರವನ್ನು ಸೇವಿಸ್ಬೇಕಲ್ವೇ, ಇದು ಒಂದೊಂದು ಸಾರಿ ನಾಲ್ಗೇನು ರುಚಿ ಕೇಳುತ್ತೆ ಅಲ್ವಾ. ಹಾಗೆ ಯಾವ್ಯಾವ ತರಕಾರಿಯಲ್ಲಿ ಮಾಡಬಹುದು ತಿಳಿಯೋಣ. ಮೊದಲು ಬಾಳೆಕಾಯಿ, ಬದನೆಕಾಯಿ, ಬದನೆ ಉಡುಪಿಗುಳ್ಳ, ಹೀರೆಕಾಯಿ, ಆಲೂಗೆಡ್ಡೆ, ಜೀಹಲ್ಸು, ಎಲೆಕೋಸು, ಹೀಗೆ ಅನೇಕ ಸಾಕಷ್ಟು ತರಕಾರಿಗಳಲ್ಲಿ ಫ್ರೈ ಮಾಡಬಹುದು. ಈಗ ಬಾಳೆ ಫ್ರೈ ಮಾಡಲು ಬಳಸಬೇಕಾದ ಸಾಮಗ್ರಿಗಳನ್ನು ತಿಳಿಸುತ್ತೇನೆ. ಮೊದಲು ಬಾಳೆಕಾಯಿಯನ್ನು ತೆಗೆದುಕೊಳ್ಳೋಣ. ಈ ಬಾಳೆಕಾಯಿಗೆ, ಎರಡು ಬಾಳೆಕಾಯಿಗೆ 2 ಟೀ ಚಮಚ ಸಾಂಬಾರ್ ಪುಡಿ, 1 ಟೀ ಚಮಚ ಧನಿಯಾ ಪುಡಿ, 1 ಚಿಟಿಕಿ ಅರಿಶಿಣ, 1/2 ಟೀಸ್ಪೂನ್ ಹುಣಸೆ ರಸ, 1/2 ಟೀಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಅಕ್ಕಿ ಹಿಟ್ಟು, 1/4 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೆ ಮಾಡುವ ವಿಧಾನ, ಈ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಚೆನ್ನಾಗಿ ಕಲಸಿ 1/2 ಗಂಟೆ ಯಾವ ತರಕಾರಿಯಲ್ಲಿ ಫ್ರೈ ಮಾಡಬೇಕು ಅನಿಸುತ್ತೋ ಅದಕ್ಕೆ ಚೆನ್ನಾಗಿ ಹಚ್ಚಿ 1/2 ಗಂಟೆ ಬಿಟ್ಟು ಚಿರೋಟಿ ರವೆ ಅದ್ದಿ ಹಂಚಿನಲ್ಲಿ ಎಣ್ಣೆ ಸ್ವಲ್ಪ ಹಾಕ್ತಾ ಕಾಯಿಸ್ಬೇಕು. ಹೀಗೆ ನಿಧಾನ ಸಣ್ಣ ಉರಿನಲ್ಲಿ ಕಾಯಿಸ್ತಾ ತಿರುಗಿಸಿ ಕಾಯಿಸ್ತಾ ಇರಬೇಕು. ಹೀಗೆ ಫ್ರೈ ಮಾಡ್ತಾ ಬೆಂದಿದೆಯೋ ಇಲ್ಲ ಅಂತ ತಿಳ್ಕೊಂಡು ಅದನ್ನ ತೆಗಿಬೇಕು. ಹೀಗೆ ಮಾಡೋದ್ರಿಂದ ಫ್ರೈ ತುಂಬಾ ರುಚಿಕರವಾಗಿರುತ್ತದೆ, ಮೀನ್ ಫ್ರೈ ತಿಂದ ಹಾಗೇನೆ ಇರುತ್ತದೆ.
4: ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಈ ಬಾಳೆಕಾಯಿ ಇಷ್ಟನೋ, ಈ ಬಾಳೆಕಾಯಿಯಿಂದ ಕೇವಲ ಪಲ್ಯ, ಗೊಜ್ಜು, ಪಕೋಡವನ್ನ ಮಾಡ್ಕೊಳ್ದೆ ಈ ರೀತಿಯ ಫ್ರೈಯನ್ನ ಕೂಡ ಮಾಡ್ಕೊಳ್ಬಹುದು. ಇದು ಸೊಪ್ಪಿನ ಸಾಂಬಾರ್ಗೆ, ರಸಂಗೆ, ಜೊತೆಗೆ ತರಕಾರಿ ಸಾಂಬಾರ್ಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಖಂಡಿತವಾಗ್ಲೂ ಶುಭ ಮೇಡಮ್ ಅವರು ಹೇಳ್ದಾಗೆ ಮೀನ್ ಫ್ರೈ ತಿಂದಷ್ಟೇ ಖುಷಿ ಆಗತ್ತೆ ಈ ಬಾಳೆಕಾಯಿ ಫ್ರೈನ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಮಾರ್ಕೆಟಲ್ಲಿ ಬಾಳೆಕಾಯಿ ಸಿಕ್ಕೇ ಸಿಗತ್ತೆ. ನೀವು ಕೂಡ ಈ ಬಾಳೆಕಾಯಿಯನ್ನು ಬಳಸಿ ಬಜ್ಜಿ, ಪಕೋಡ, ಪಲ್ಯ ಜೊತೆಗೆ ಕೂಟನ್ನು ಮಾಡ್ಕೊಳ್ಳೋದ್ರ ಒಟ್ಟೊಟ್ಟಿಗೆ ಈ ರೀತಿಯ ಫ್ರೈಯನ್ನು ಕೂಡ ಮಾಡ್ಕೊಳ್ಳಿ. ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಯೋಣ ಶುಭ ಮೇಡಮ್ ಅವರಿಂದ. ಅದು ಯಾವ ರೆಸಿಪಿಯನ್ನು ತಿಳಿಸ್ತಾರೆ ಅನ್ನೋದನ್ನು ಹೇಳ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ರತ್ನಗಿರಿ ನಿವಾಸಿಯ ಶುಭ ಮೇಡಮ್ ಅವರು ಇದ್ದಾರೆ. ಶುಭ ಮೇಡಮ್ ಅವರು ಬಾಳೆಕಾಯನ್ನು ಬಳಸಿ ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಸುಲಭವಾಗಿ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದೇ ರೀತಿಯಲ್ಲಿ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ರೆಸಿಪಿ, ಯಾವ ತರಕಾರಿಯಿಂದ ಮಾಡಿದ್ದು ಅನ್ನೋದನ್ನು ಅವರಿಂದ ಕೇಳೋಣ.
3: ನಂತರ ಮತ್ತೊಂದು ಫ್ರೈ ವಿಧಾನವನ್ನು ತಿಳಿಸುತ್ತೇನೆ. ಅದು ಎಲೆಕೋಸಿನಿಂದ ತಯಾರಿಸುವ ಫ್ರೈ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಮೊದಲು ಎಲೆಕೋಸು. ಎಲೆಕೋಸನ್ನು ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ತೊಳೆದುಕೊಳ್ಬೇಕು. ನಂತರ ಅದನ್ನು ಸಣ್ಣಗೆ ಹೆಚ್ಚಿಕೊಂಡು ಹೆಚ್ಚಿದ ಕೋಸಿಗೆ ಒಂದು ಬಟ್ಟಲು ಕೋಸು, ಅರ್ಧ ಬಟ್ಟಲು ತೊಗರಿಬೇಳೆ, ಅರ್ಧ ಬಟ್ಟಲು ಕಡಲೆಬೇಳೆ, ಕಾಲು ಬಟ್ಟಲು ಹೆಸರು ಬೇಳೆ, ಖಾರದ ಪುಡಿ 1 teaspoon, ಧನಿಯಾ ಪುಡಿ 1 teaspoon, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕಿ ಅರಿಶಿನ, ಹಾಗೆ ಸ್ವಲ್ಪ ಹುಣಸೆ ರಸ 1/4 teaspoon ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ, ಮೊದಲು ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಇಷ್ಟನ್ನು 1 ಗಂಟೆ ನೆನೆಸಿಟ್ಕೊಂಡು, ನಂತರ ಸ್ವಲ್ಪ ತೆರಿ ತುಂಬ ತೆರಿನೂ ಬೇಡ, ಸ್ವಲ್ಪ ತೆರಿ ಹಾಗೆ, ಮತ್ತೆ ನುಣ್ಣಗೂ ಬೇಡ, ಹಾಗೆ ರುಬ್ಕೋಬೇಕು. ನಂತರ ಇದಕ್ಕೆ ಮೇಲೆ ಹೇಳಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ಹೆಚ್ಚಿದ ಕೋಸನ್ನು ಬೆರೆಸಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಆಗುವಂತೆ ಕಲಸ್ಬೇಕು. ನಂತರ ಎಷ್ಟು ಬೇಕೋ ಅಷ್ಟು ಸೈಜ್ ನೋಡಿಕೊಂಡು ಉಂಡೆ ಥರ ಮಾಡಿ ನಂತರ ಅಗಲವಾಗಿ ತಟ್ಟಬೇಕು. ಕೈಯಲ್ಲಾದರೂ ತಟ್ಬೋದು ಅಥವಾ ಎಣ್ಣೆ ಕವರಲ್ಲಾದರೂ ತಟ್ಬೋದು. ನಂತರ ಇದಕ್ಕೆ ಚಿರೋಟಿ ರವೆಯನ್ನು ಅದ್ದಿ ಹಂಚಿನಲ್ಲಿ ಎಣ್ಣೆ ಸ್ವಲ್ಪ ಹಾಕುತ್ತಾ ನಿಧಾನವಾದ ಉರಿಯಿನಲ್ಲಿ, ಅಂದರೆ ಸಣ್ಣ ಉರಿಯಿನಲ್ಲಿ ಕಾಯಿಸ್ಬೇಕು. ರುಚಿಕರವಾದ ಕೋಸ್ ಫ್ರೈ ರೆಡಿ ಮಾಡಿ ನೋಡಿ. ಇಷ್ಟೆಲ್ಲ ಅಡುಗೆ ವಿಧಾನವನ್ನು ತಿಳಿಸಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ಆರ್ ಜೆ ಮಹಾಲಕ್ಷ್ಮಿ ಅವರಿಗೂ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಶುಭ ಮೇಡಮ್. ನೀವು ತಿಳಿಸಿಕೊಟ್ಟಂತಹ ಈ ಎರಡು ರೆಸಿಪಿಗಳು ಕೂಡ ಆರೋಗ್ಯದಾಯಕ ರೆಸಿಪಿಗಳಾಗಿವೆ, ಜೊತೆಗೆ ಕ್ಯಾಬೇಜು ಕೂಡ. ಸ್ನೇಹಿತರೆ, ಕ್ಯಾಬೇಜಿನ ಬಗ್ಗೆ ನಾನು ರೀಸೆಂಟಾಗಿ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ. 2026 ಅಂದರೆ ಈ ವರ್ಷದ ಸೂಪರ್ ಫುಡ್ ಆಗಿ ಐಡೆಂಟಿಫೈ ಆಗಿದೆ ಈ ಎಲೆಕೋಸು. ಎಲೆಕೋಸಿನ ಬಣ್ಣ ರುಚಿಯಿಂದ ಜೊತೆಗೆ 4-5 ದಿನ ಇಟ್ಟರೂ ಕೂಡ ಏನೂ ಆಗದೆ ಇರೋ ಕಾರಣಕ್ಕೆ ಇದು ಈ ವರ್ಷದ ಸೂಪರ್ ಫುಡ್ ಅಂತ ಗುರುತಿಸ್ಕೊಂಡಿದೆ. ಈಗ ಫಾರ್ ಎಕ್ಸಾಂಪಲ್, ನಾವು ಸೊಪ್ಪು ಅದು ಇದು ತಂದರೆ ಬೇಗನೆ ಮಾಡಬೇಕಾಗತ್ತೆ. 1 ದಿನ ಅಥವಾ 2 ದಿನ ಫ್ರಿಡ್ಜಲ್ಲಿಟ್ಟರೆ ನಡೆಯುತ್ತೆ ಸೊಪ್ಪು, ಅದೇ 3-4 ದಿನ ಆದರೆ ಕೊಳ್ತೋಗ್ಬಿಡತ್ತೆ. ಆದರೆ ಎಲೆಕೋಸು ಹಾಗಲ್ಲ, ಈ 4-5 ದಿನ ಕೂಡ ಇಡ್ಬೋದು ಈ ಎಲೆಕೋಸನ್ನು. ಅದಕ್ಕೋಸ್ಕರ 2026 ಸೂಪರ್ ಫುಡ್ ಅಂತ ಹೆಸರನ್ನು ಪಡೆದಿದೆ ಈ ಎಲೆಕೋಸು. ಜೊತೆಗೆ ಈ ಎಲೆಕೋಸನ್ನು ಬಳಸಿ ಸಾಕಷ್ಟು ಖಾದ್ಯಗಳನ್ನು ಕೂಡ ಮಾಡ್ಕೊಳ್ಬೋದು. ಅದರಲ್ಲಿ ಫೇಮಸ್ ಖಾದ್ಯ ಅಂದರೆ ಅದು ಮಂಚೂರಿ. ಎಲೆಕೋಸ್ ಮಂಚೂರಿ ಫೇಮಸ್ ಆಗಿದೆ ಕೂಡ. ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಕೆ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಂಗ್ನೀಸ್ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿರುವಂತಹ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಹಾಗೆ ಎಲೆಕೋಸಿನ ಖಾದ್ಯಗಳು ಕರುಳಿಗೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ನೀಡುತ್ತವೆ. ಇದರಲ್ಲಿರುವಂತಹ ಪೊಟ್ಯಾಷಿಯಂ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಮೂಳೆಯ ಆರೋಗ್ಯಕ್ಕೆ ಅಗತ್ಯವಿರುವಂತಹ ವಿಟಮಿನ್ ಕೆ ಇದರಲ್ಲಿ ಸಮೃದ್ಧವಾಗಿದೆ. ಇದರಲ್ಲಿ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದು ನಾರಿನಾಂಶ ಹೆಚ್ಚಿರೋದ್ರಿಂದ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸರಿಯಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. 1 ಕಪ್ ಹಸಿ ಎಲೆಕೋಸಲ್ಲಿ ಕ್ಯಾಲೋರಿಯ ಅಂಶ 22% ಇದ್ದರೆ ಕೊಬ್ಬಿನಾಂಶ 0.1 gram ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ 5.2 gram ಇರುತ್ತೆ, ನಾರಿನಾಂಶ 2.2 gram, ಸೋಡಿಯಂ 16 milligram, ಪ್ರೋಟೀನ್ 1.1 gram ಇರುತ್ತೆ. ಅದಕ್ಕೋಸ್ಕರ ಈ ವರ್ಷ 2026 ಜಾಗತಿಕ ಪೌಷ್ಟಿಕಾಂಶ ಲೆಕ್ಕಾಚಾರದಲ್ಲಿ ಎಲೆಕೋಸು ಸೂಪರ್ ಫುಡ್ ಅಂತ ಹೆಸರನ್ನು ಮಾಡಿದೆ. ಹಾಗಾದರೆ ಈ ಸೂಪರ್ ಫುಡ್ಡನ್ನು ಬಳಸಿ ಯಾವ ರೀತಿಯಲ್ಲಿ ಪಲ್ಯವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಶುಭ ಮೇಡಮ್ ಅವರು. ನೀವು ಕೂಡ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಖುಷಿ ಪಡಿ. ಈ ದಿನ ಬಾಳೆಕಾಯಿ ಫ್ರೈ ಮತ್ತು ಕೋಸಿನ ಪಲ್ಯವನ್ನು ತಿಳಿಸ್ಕೊಟ್ಟಂತಹ ಶುಭ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ಗುಡ್ ಫುಡ್ ಗುಡ್ ಮೂಡ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿಯಿಂದ ನಾನು ಆರ್ಜ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಬರ ನಿರ್ವಹಣೆ ಕುರಿತು ಏರ್ಪಡಿಸಲಾಗಿದ್ದ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮಾತನಾಡಿ, ಜಿಲ್ಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಉಂಟಾಗದಂತೆ ಅಗತ್ಯ ಮುಂಜಾಗ್ರತೆ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಳೆ ಕೊರತೆ, ಬೆಳೆ ಹಾನಿ, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಾರರ ಸಂಕಷ್ಟಗಳ ಕುರಿತು ತ್ವರಿತವಾಗಿ ತಾಲೂಕುವಾರು ನಿಖರ ಹಾಗೂ ವಾಸ್ತವ ಮಾಹಿತಿ ಸಂಗ್ರಹಿಸಬೇಕು. ಬೆಳೆ ವಿಮೆ ನೋಂದಣಿ, ಪರಿಹಾರ ಹಾಗೂ ಇತರ ಸೌಲಭ್ಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿ ಅರ್ಹರಿಗೆ ನಿಯಮಾನುಸಾರ ನೆರವು ದೊರಕಿಸಿಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳಬೇಕು. ಬರ ನಿರ್ವಹಣೆಗಾಗಿ ಬಿಡುಗಡೆಗೊಳಿಸಲಾಗುವ ಅನುದಾನವನ್ನು ನಿಯಮಾನುಸಾರ ಪಾರದರ್ಶಕವಾಗಿ ಮತ್ತು ಉದ್ದೇಶಿತ ಕಾರ್ಯಗಳಿಗೆ ಬಳಸಬೇಕು. ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪರಸ್ಪರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ಅವರು ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ತಾಲೂಕು, ಹೋಬಳಿ ಮತ್ತು ಗ್ರಾಮವಾರು ಮಳೆ ಕೊರತೆಯ ಮಾಹಿತಿ, ಬಿತ್ತನೆ ಮಾಡಲಾಗದ ಹಾಗೂ ಬೆಳೆ ಹಾನಿಗೊಳಗಾದ ಪ್ರದೇಶಗಳು, ಬೆಳೆಗಳ ಸ್ಥಿತಿಗತಿ ಮತ್ತು ಮಳೆ ಕೊರತೆಯಿಂದ ಉಂಟಾಗಿರುವ ಹಾನಿಯ ಅಂದಾಜು, ಕೃಷಿ ಹಾಗೂ ಕುಡಿಯುವ ನೀರಿನ ಮೂಲಗಳ ಮೇಲೆ ಉಂಟಾಗಿರುವ ಪರಿಣಾಮಗಳ ಕುರಿತು ಮಾಹಿತಿ ಸಂಗ್ರಹಿಸಿಟ್ಟುಕೊಳ್ಳಬೇಕು ಎಂದರು. ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಗಳು, ಗ್ರಾಮವಾರು ಕುಡಿಯುವ ನೀರಿನ ಲಭ್ಯತೆ ಹಾಗೂ ನೀರಿನ ಮೂಲಗಳ ಸ್ಥಿತಿಗತಿ, ಕೊಳವೆ ಬಾವಿ, ತೆರೆದ ಬಾವಿ ಮತ್ತು ಕೆರೆಗಳಲ್ಲಿನ ನೀರಿನ ಮಟ್ಟದ ಪರಿಶೀಲನೆ, ಕೆಟ್ಟು ಹೋಗಿರುವ ಕೊಳವೆ ಬಾವಿ ಮತ್ತು ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆಗಳ ದುರಸ್ತಿ, ಅಗತ್ಯವಿರುವ ಗ್ರಾಮಗಳಲ್ಲಿ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಸಲು ಸಿದ್ಧತೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಕೈಗೊಳ್ಳಬಹುದಾದ ತುರ್ತು ಕ್ರಮಗಳ ಬಗ್ಗೆಯೂ ಅಧಿಕಾರಿಗಳು ಮಾಹಿತಿ ಹೊಂದಿರಬೇಕು ಎಂದರು. ಜಾನುವಾರುಗಳಿಗೆ ಕುಡಿಯುವ ನೀರಿನ ಲಭ್ಯತೆ, ಮೇವು ಕೊರತೆಯಿಂದಿರುವ ಪ್ರದೇಶಗಳನ್ನು ಗುರುತಿಸುವುದು, ಅಗತ್ಯವಿದ್ದಲ್ಲಿ ಮೇವು ವಿತರಣೆ, ಪಶುಗಳಿಗೆ ಅಗತ್ಯವಿರುವ ಪೌಷ್ಟಿಕ ಆಹಾರ ಮತ್ತು ಪಶುವೈದ್ಯಕೀಯ ಸೇವೆಗಳ ಲಭ್ಯತೆ ಹಾಗೂ ಬರ ಪರಿಸ್ಥಿತಿಯಲ್ಲಿ ಜಾನುವಾರುಗಳ ರಕ್ಷಣೆಗಾಗಿ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಗಮನಹರಿಸಬೇಕು ಎಂದರು. ಭಾರತ

ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು, ತಹಸೀಲ್ದಾರರು, ತಾಲೂಕು ಪಂಚಾಯತ್ ಇಒಗಳು ಹಾಜರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಪ್ರೌಢಶಾಲೆ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿಯಲ್ಲಿ ಸರಕಾರಿ ಪ್ರೌಢಶಾಲೆಯ ಪ್ರಥಮ್ 51 ಕೆಜಿ ವಿಭಾಗದಲ್ಲಿ ಮತ್ತು ಚೇತಸ್ 55 ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ, ಧಾರವಾಡದಲ್ಲಿ ಅಕ್ಟೋಬರ್ 18 ಮತ್ತು 19 ನಡೆಯುವ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರು ಅವಳಿ ಸಹೋದರರಾದ ಪವನ್, ಪುನೀತ್ ಅಕ್ಟೋಬರ್ 17ರವರೆಗೆ ಈಜಿಪ್ಟ್ನ ಕೈರೋದಲ್ಲಿ ನಡೆಯುವ 19 ವರ್ಷ ವಯೋಮಿತಿಯೊಳಗಿನ ರಾಷ್ಟ್ರೀಯ ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಪಡೆದು ಭಾರತ ತಂಡಕ್ಕೆ ಅವಳಿ ಸಹೋದರರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಪವನ್, ಪುನೀತ್ ಗುರುಪುರದ ಬಿಜಿಎಸ್ ಗುರುಕುಲ ಸ್ವತಂತ್ರ ಪಿಯು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದಾರೆ. ಇವರು ಪುರಲೆಯ ವೆಂಕಟೇಶ ನಗರದ ನಿವಾಸಿ. ಸುರೇಶ್ ಮತ್ತು ಶಕುಂತಲಾ ದಂಪತಿ ಪುತ್ರರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜರ್ ಶ್ರೀಧರ್. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86806. ಸಂಖ್ಯೆ ಮತ್ತೊಮ್ಮೆ 86183 86806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿವಿಧ ನಾಗರಿಕ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮಾನವ ಹಕ್ಕುಗಳ ಹೋರಾಟ ಸಮಿತಿ ಶಿವಮೊಗ್ಗದಿಂದ ಬೆಂಗಳೂರಿನವರೆಗೆ ನಡೆಸಿದ ಪಾದಯಾತ್ರೆಗೆ ಸಹಕರಿಸಿದವರನ್ನು ಅಭಿನಂದಿಸಲು 22 ಅಕ್ಟೋಬರ್ ಸಂಜೆ 4 ಭದ್ರಾವತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಬಿಎನ್ ರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡು ರೈತರ ಅಭಿವೃದ್ಧಿಯ ವೇದಿಕೆ ಸಂಚಾಲಕ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಎಂಪಿಎಂ ಕಾರ್ಮಿಕ ಮುಖಂಡ ಟಿಜಿ ಬಸವರಾಜಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿರಲಿದ್ದಾರೆ ಎಂದರು. ಸೆಪ್ಟೆಂಬರ್ 15 ಅಕ್ಟೋಬರ್ 1 ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸಿ 2 ಅಕ್ಟೋಬರ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿವಿಧ ಬೇಡಿಕೆಗಳ ಮನವಿ ಸಲ್ಲಿಸಲಾಗಿದೆ. ಮುಖ್ಯಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಜನ್ಮದಿನವನ್ನು 26 ರಾಜ್ಯ ಸರ್ಕಾರದಿಂದ ಆಚರಿಸಬೇಕು ಎಂದು ಒತ್ತಾಯಿಸಿದರು. ಸೋಮಣ್ಣ, ನಾರಾಯಣಸ್ವಾಮಿ, ಶ್ರೀನಿವಾಸ್, ಏಕಾಂತ, ಉಮೇಶ್ ಇದ್ದರು. ಮುಂದಿನ ವಿವರ. ಶಿವಮೊಗ್ಗದ ಶ್ರೀ ಮೈಲಾರೇಶ್ವರ ಸನ್ನಿಧಿಯಲ್ಲಿ ದಸರಾ ಮಹೋತ್ಸವ ಅಂಗವಾಗಿ 11 ಪ್ರತಿದಿನವೂ ವಿಶೇಷ ಅಲಂಕಾರ, ಅರ್ಚನೆ, ವಿವಿಧ ಅಭಿಷೇಕ, ಪೂಜೆ, ಪುನಸ್ಕಾರಗಳು ನಡೆಯುತ್ತವೆ. 16 ದೇವರನ್ನು ಪಟ್ಟಕ್ಕೆ ಕೂರಿಸಲಾಗುತ್ತದೆ. 21 ಸಂಜೆ 5 ಬನ್ನಿ ಮುಡಿಯುವ ಉತ್ಸವ, 22 ಮುಂಜಾನೆ 5 ಏಕಾದಶ ರುದ್ರಾಭಿಷೇಕ ಬಳಿಕ ಶ್ರೀ ಮೈಲಾರೇಶ್ವರ ದೇವರ ರಾಜಬೀದಿ ಉತ್ಸವ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗದ ಶರಾವತಿ ನಗರದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಶ್ರೀ ಕಾಳಿಕಾಂಬಾ ದೇವಿ ಅಮ್ಮನವರ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ಮಹೋತ್ಸವವು 11-21 ನಡೆಯಲಿದೆ. ಶ್ರೀದೇವಿಗೆ ವಿವಿಧ ಅಲಂಕಾರಗಳಿಂದ ಪೂಜಾ ಕೈಂಕರ್ಯಗಳು ಜರುಗಲಿವೆ. ಸಂಜೆ ದುರ್ಗಾ ಹೋಮ ನಡೆಸಲಾಗುವುದು. ಪ್ರತಿದಿನ ಸಂಜೆ 6:15-7:20 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದು. ಶ್ರೀ ನಾದಮಯಾನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ 17 ಬೆಳಗ್ಗೆ 7 ಚಂಡಿಕಾ ಹೋಮ, ಮಹಾಮಂಗಳಾರತಿ, ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ. 21 ಸಂಜೆ 5 ಪಲ್ಲಕ್ಕಿ ಉತ್ಸವ ಹಾಗೂ ಬನ್ನಿ ಮುಡಿಯುವ ಕಾರ್ಯಕ್ರಮವಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ವತಿಯಿಂದ ನವೆಂಬರ್ ಮಾಹೆಯಲ್ಲಿ ಜಿಲ್ಲಾ ಮಟ್ಟದ ಕಲಾ ಪ್ರತಿಭೋತ್ಸವ ವಿವಿಧ ಕಲಾ ಪ್ರಕಾರಗಳ ಸ್ಪರ್ಧಾ ಕಾರ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಾಲ ಪ್ರತಿಭೆ 8-13, ಕಿಶೋರ ಪ್ರತಿಭೆ 14-18, ಯುವ ಪ್ರತಿಭೆ 19-30, ಈ 3 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಬಾಲ ಪ್ರತಿಭೆ ಮತ್ತು ಕಿಶೋರ ಪ್ರತಿಭೆ ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತ, ಚಿತ್ರಕಲೆ, ಜನಪದ ಗೀತೆ, ಹಿಂದೂಸ್ತಾನಿ ವಾದ್ಯ ಸಂಗೀತ ಸ್ಪರ್ಧೆಗಳು ನಡೆಯಲಿವೆ. ಯುವ ಪ್ರತಿಭೆ ಏಕವ್ಯಕ್ತಿ ಸ್ಪರ್ಧೆಗಳು, ಆಶುಭಾಷಣ, ಶಾಸ್ತ್ರೀಯ ನೃತ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಚಿತ್ರಕಲೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಜನಪದ ಗೀತೆ, ಸಮೂಹ ಸ್ಪರ್ಧೆಗಳು, ಜನಪದ ನೃತ್ಯ ಹಾಗೂ ನಾಟಕ ಸ್ಪರ್ಧೆಗಳು ನಡೆಯಲಿವೆ. ನಿಬಂಧನೆಗಳು ಹಾಗೂ ಅರ್ಹತೆಗಳು. ವಯಸ್ಸಿನ ದೃಢೀಕರಣಕ್ಕಾಗಿ ಶಾಲೆ ಅಥವಾ ಕಾಲೇಜಿನ ದೃಢೀಕರಣ ಪತ್ರ ಸಲ್ಲಿಸಬೇಕು. ವಿದ್ಯಾರ್ಥಿಗಳಲ್ಲದಿದ್ದಲ್ಲಿ ನಗರಸಭೆ ಅಥವಾ ಪಂಚಾಯಿತಿಯಿಂದ ಪಡೆಯಲಾದ ದೃಢೀಕರಣ ಪತ್ರವನ್ನು ಲಗತ್ತಿಸಬೇಕು. ಒಬ್ಬ ಅಭ್ಯರ್ಥಿಯು ಕೇವಲ ಒಂದೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಕಳೆದ ಬಾರಿ ರಾಜ್ಯ ಮಟ್ಟದಲ್ಲಿ ವಿಜೇತರಾದ ಅಭ್ಯರ್ಥಿಗಳು ಈ ಬಾರಿ ಭಾಗವಹಿಸುವಂತಿಲ್ಲ. ಜನಪದ ನೃತ್ಯ ವಿಭಾಗದಲ್ಲಿ ಸಿದ್ದಿ ಡಮಾಯಿ, ಡೊಳ್ಳು, ಗೊರವರ, ಗೊರುಕಾನ, ಜಗ್ಗಲಿಗೆ, ಕಂಗೀಲು, ಸೋಮನ ಕುಣಿತ, ಪಟಕುಣಿತ, ಕಂಸಾಳೆ, ಪೂಜಾ ಕುಣಿತ, ಜಡೆ ಕೋಲಾಟ, ಲಂಬಾಣಿ, ಕರಡಿ ಮಜಲು, ಕೊಡವ ನೃತ್ಯ ಮುಂತಾದ ಸಾಂಪ್ರದಾಯಿಕ ಕುಣಿತಗಳಿಗೆ ಮಾತ್ರ ಅವಕಾಶವಿದ್ದು, ಮುದ್ರಿತ ಜನಪದ ಗೀತೆಗಳ ಹಾಡುಗಳಿಗೆ ನೃತ್ಯ ಮಾಡುವುದನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತರು ಭರ್ತಿ ಮಾಡಿದ ಅರ್ಜಿಗಳನ್ನು ಅಕ್ಟೋಬರ್ 31 ಸಂಜೆ 5:30 ಒಳಗಾಗಿ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುವೆಂಪು ರಂಗಮಂದಿರ, ಶಿವಮೊಗ್ಗ ಈ ವಿಳಾಸಕ್ಕೆ ಸಲ್ಲಿಸಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಎಚ್ ತಿಳಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾಡಳಿತದಿಂದ ಅಕ್ಟೋಬರ್ 26ರಂದು ನಗರದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದರು. ಸಭೆಯಲ್ಲಿ ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಗೆ ಸಂಬಂಧಿಸಿದಂತೆ ಪಾಲಿಕೆಗೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್, ಎಸ್ಪಿ ಬಿ ನಿಖಿಲ್, ಎಸಿ ಡಾಕ್ಟರ್ ಮೈತ್ರಿ, ಜಿಲ್ಲಾ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ವನ್ಯಜೀವಿ ವಿಭಾಗದ ವ್ಯಾಪ್ತಿಯ ಸಕ್ಕರೆಬೈಲು ಬಿಡಾರದ ಆನೆಗಳ ಆರೈಕೆ, ಚಿಕಿತ್ಸೆ ಹಾಗೂ ವನ್ಯಜೀವಿ ರಕ್ಷಣಾ ಕಾರ್ಯಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಒಂದು ಪಶುವೈದ್ಯರ ಹುದ್ದೆ ನೇಮಕಕ್ಕೆ ಆಹ್ವಾನಿಸಿದ ಅರ್ಜಿ ಸಲ್ಲಿಕೆಯ ಕೊನೆ ದಿನಾಂಕವನ್ನು ಅಕ್ಟೋಬರ್ 16ರವರೆಗೆ ವಿಸ್ತರಿಸಲಾಗಿದೆ. ಆಸಕ್ತರು ತಮ್ಮ ಸ್ವಯಂ ವಿವರಗಳ ಜೊತೆಗೆ ಅಗತ್ಯ ದಾಖಲಾತಿಗಳೊಂದಿಗೆ ಅಕ್ಟೋಬರ್ 17ರಂದು ಬೆಳಗ್ಗೆ 10 ಗಂಟೆಗೆ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ವನ್ಯಜೀವಿ ವಿಭಾಗ, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ಅರ್ಜಿ ನಮೂನೆಯನ್ನು ಶಿವಮೊಗ್ಗದ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಅಥವಾ https://sakrebailuelephantcamp.org ವೆಬ್ಸೈಟ್ನ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0818222292283 ಅಥವಾ ಮೊಬೈಲ್ ಸಂಖ್ಯೆ 9632844453 ಸಂಪರ್ಕಿಸಬಹುದು ಎಂದು ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರೂಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30ರ ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1ನೇ ತಿರುವು, ಗಾಂಧಿನಗರ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222293 ಸಂಪರ್ಕಿಸಬಹುದು ಎಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.
1: ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ.
1: ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
8: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
9: ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ.
10: ಜಾಣಜಾಣೆಯರು, ದ್ವೈತ ಪ್ರತಿಭೆ, ಬೇರೆ ಎಲ್ಲ ಜೀವಿ ಪ್ರಭೇದಗಳಂತೆಯೇ ಮನುಷ್ಯನ ಚಿಂತನೆ ಹಾಗೂ ಕ್ರಿಯೆಗಳ ಮೂಲ ಉದ್ದೇಶ ಬದುಕಿ ಉಳಿಯಲು ತನ್ನ ಅವಶ್ಯಕತೆಗಳನ್ನು ಪೂರೈಸುವುದೇ ಆಗಿರುತ್ತದೆ. ಬದುಕಿನ ಸ್ಥಿತಿಗತಿಗಳು ಅತ್ಯಂತ ಅನಾನುಕೂಲಿಯಾಗಿಲ್ಲದಿದ್ದರೆ ಅದನ್ನೆಲ್ಲ ಕಳೆದು ಒಂದಿಷ್ಟು ಚೈತನ್ಯ ಉಳಿದಿರುತ್ತದೆ. ಪ್ರಾಣಿಗಳಲ್ಲಿಯೂ ಹೀಗೆಯೇ. ಪ್ರಾಣಿಗಳಲ್ಲಿಯೂ ಈ ಅಧಿಕ ಚೈತನ್ಯವು ಆಟೋಟಗಳಂತಹ ಕ್ರಿಯೆಗಳಲ್ಲಿ ತೋರ್ಪಡುತ್ತದೆ. ಹೀಗೆ ಆಟವಾಡುವ ಸಮಯದಲ್ಲಿ ಈ ಕ್ರಿಯೆಗೆ ಯಾವ ಗೊತ್ತು ಗುರಿಯೂ ಇಲ್ಲವೆಂದು, ಇದು ಬದುಕಿನ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲವೆಂದು ಆ ಪ್ರಾಣಿಗೆ ತಿಳಿದಿರುತ್ತದೆ. ಬೆಕ್ಕು ಒಂದು ನೂಲಿನ ಉಂಡೆಯ ಜೊತೆ ಆಟವಾಡಿ ಖುಷಿ ಪಡಬಹುದು, ಆದರೆ ಅದರಿಂದೇನಾದರೂ ಲಾಭ ಉಂಟೋ ಎನ್ನುವ ಆಸೆ ಅದಕ್ಕೆ ಇರುವುದಿಲ್ಲ. ಹಾಗೆಯೇ ನಾಯಿ ತನ್ನತ್ತ ಎಸೆದ ಕಲ್ಲನ್ನು ಉರುಳಿಸುವುದರಲ್ಲಿ ಖುಷಿ ಪಡಬಹುದು, ಅದನ್ನು ಮತ್ತೆ ಎಸೆಯುವಂತೆ ನಮ್ಮತ್ತ ಆಸೆಗಣ್ಣಿನಿಂದ ನೋಡಬಹುದು. ನನಗೆ ಮತ್ತೊಮ್ಮೆ ಆ ಗುರಿಯನ್ನು ತೋರು, ಈಗ ಯಾವ ಗುರಿಯೂ ಇಲ್ಲ, ಒಂದಾದರೂ ಇರಲಿ ಎನ್ನುವಂತೆ ನೋಡಬಹುದು. ಮನುಷ್ಯನಲ್ಲಿಯೂ ಈ ಅಧಿಕ ಚೈತನ್ಯವು ಇಂತಹ ದೈಹಿಕ ಆಟೋಟಗಳ ಜೊತೆಗೆ ಬೌದ್ಧಿಕ ಕ್ರೀಡೆಗಳನ್ನು ಪ್ರೇರೇಪಿಸುತ್ತದೆ. ಸಾಮಾನ್ಯ ಆಟಗಳಾದ ಇಸ್ಪೀಟು, ಚದುರಂಗ, ಡಾಮಿನೋ ಜೋಡಿಸುವುದು, ಒಗಟುಗಳು ಮುಂತಾದವು ಕೂಡ ಇಂತಹ ಬೌದ್ಧಿಕ ಆಟಗಳೇ. ಇವುಗಳೊಟ್ಟಿಗೆ ನಾನು ಜ್ಞಾನಾರ್ಜನೆಯನ್ನು ಸೇರಿಸಬೇಕು. ಎಲ್ಲ ಬಗೆಯ ಅರಿವನ್ನು ಇದರಲ್ಲಿ ಸೇರಿಸದಿದ್ದರೂ ಸಂಶೋಧನೆ ಎನ್ನುವ ಉನ್ನತ ಜ್ಞಾನಾರ್ಜನೆಯನ್ನು ಇದರಲ್ಲಿ ಸೇರಿಸಬೇಕು. ಕ್ರೀಡೆಗಳು, ಕಲೆ ಮತ್ತು ವಿಜ್ಞಾನ ಎನ್ನುವಂಥವು ಬದುಕಿನ ಅವಶ್ಯಕತೆಗಳನ್ನು ಪೂರೈಸುವ ಜರೂರು ಉದ್ದೇಶದಿಂದ ನಾವು ತೊಡಗಿಕೊಳ್ಳುವ ಗುರಿ ಇರುವಂತಹ ಚಟುವಟಿಕೆಯ ಕ್ಷೇತ್ರಗಳಲ್ಲ. ಅಪರೂಪಕ್ಕೆ ಹೀಗೆ ಆಗಬಹುದು. ಅಂತಹ ಸಂದರ್ಭದಲ್ಲಿಯೂ ಸೃಜನಶೀಲ ಕಲಾವಿದನಾಗಲಿ ಅಥವಾ ಸಂಶೋಧಕನಾಗಲಿ ಈ ಅಂಶವನ್ನು ಮರೆತೇ ಬಿಟ್ಟಿರುತ್ತಾರೆ. ಹಾಗೆ ಮರೆತದ್ದಲ್ಲದೆ ಮುನ್ನಡೆಯುವುದು ಸಾಧ್ಯವೂ ಇಲ್ಲವೆನ್ನಿ. ಸಾಮಾನ್ಯವಾಗಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ವಿದ್ಯಾರ್ಥಿ ಅಥವಾ ಕಲಾವಿದರೇ ಮೇಲ್ತೋರಿಕೆಗೆ ಒಂದು ಗುರಿ ಎಂದು ಆಯ್ದುಕೊಳ್ಳುವುದುಂಟು. ಈ ಉದ್ದೇಶವನ್ನು ಪೂರೈಸದಿದ್ದರೆ ಯಾವ ಹಾನಿಯೂ ಆಗುವುದಿಲ್ಲ ಎನ್ನುವುದನ್ನು ಗಮನದಲ್ಲಿಡಬೇಕು. ಏಕೆ ಹೀಗಾಗುತ್ತದೆ ಎಂದರೆ, ನಿತ್ಯದ ಅಳಿವು ಉಳಿವಿಗಾಗಿ ಹೋರಾಡಿದ ನಂತರವೂ ನಮ್ಮಲ್ಲಿ ಉಳಿದುಕೊಳ್ಳುವ ಒಂದಿಷ್ಟು ಚೈತನ್ಯ ಇದರತ್ತ ನಮ್ಮನ್ನು ದೂಡುತ್ತದೆ. ಹೀಗೆ ಕಲೆ ಮತ್ತು ವಿಜ್ಞಾನವೆರಡೂ ಕ್ರೀಡೆ ಮತ್ತು ಆಟಗಳಂತೆ ಬದುಕಿನ ಲಕ್ಷುರಿಗಳು. ಈ ದೃಷ್ಟಿಕೋನ ಇಂದಿಗೆ ಒಪ್ಪುವುದಕ್ಕಿಂತಲೂ ಪುರಾತನ ಕಾಲಕ್ಕೆ ಒಪ್ಪುತ್ತದೆ ಎನ್ನಬಹುದು. ಅಂದು ಸಮೃದ್ಧವಾದ ರಾಜ್ಯಗಳಲ್ಲಿ ರಾಜ ಮಹಾರಾಜರು ತಮ್ಮ ಪ್ರಭಾವಳಿಯೊಳಗೆ ಕಲಾವಿದರನ್ನು ವಿಜ್ಞಾನಿಗಳನ್ನು ಸೆಳೆದು ಅವರ ಕೃತಿಗಳಿಗೆ ಪರ್ಯಾಯವಾಗಿ ಬದುಕಲು ದಾರಿ ಮಾಡಿಕೊಡುತ್ತಿದ್ದರು. ಇದು ಅವರಿಗಾಗಲಿ ರಾಜ್ಯಕ್ಕಾಗಲಿ ರಂಜನೆಯನ್ನಲ್ಲದೆ ಬೇರಾವ ಲಾಭವನ್ನು ತರುತ್ತಿರಲಿಲ್ಲ. ಎಲ್ಲಾ ಕಾಲಗಳಲ್ಲಿಯೂ ಇಂತಹ ವಿದ್ಯಮಾನಗಳಿದ್ದವು. ಅವರ ಬಲಾಬಲಗಳನ್ನು ಅಳೆಯಲು ಇವು ಬಳಕೆಯಾಗುತ್ತಿದ್ದವು. ಹೀಗಾಗಿ ಈ ರೀತಿಯ ಅಪ್ಪಟ ಉನ್ನತ ಖುಷಿ ತರುವ ವಿಚಾರಗಳಲ್ಲಿ ತೊಡಗಿಕೊಳ್ಳುವವರ ಬಗ್ಗೆ ಜನಸಾಮಾನ್ಯರು ಗೌರವದಿಂದ ಕಾಣುತ್ತಿದ್ದರು. ಈ ವಿಚಾರವನ್ನು ನಾವು ಒಪ್ಪುತ್ತೇವೆ ಎಂದಾದರೆ, ಇಂದು ವಿಜ್ಞಾನದ ಗುರಿ ಎನ್ನುವುದು ಬೇರೆ ಯಾವುದೇ ಕಾಲದಲ್ಲಿ ಇದ್ದ ಹಾಗೆ ಕೇವಲ ಬದುಕಿಗೆ ಖುಷಿ ಕೊಡುವ ಲಕ್ಷುರಿ ಎನ್ನುವುದನ್ನು ನಾವು ಒಪ್ಪಲೇಬೇಕು. ಇದೇನೋ ತತ್ವಜ್ಞಾನದ ಹಾಗೆ ಇದೆಯಲ್ಲ ಎಂದರೆ ತಪ್ಪೇನಲ್ಲ. ನಾನು ಎಷ್ಟು ಒಳ್ಳೆಯ ವಿಜ್ಞಾನಿಯೋ ಅಷ್ಟೇ ಕೆಟ್ಟ ತತ್ವಜ್ಞಾನಿ ಎಂದು ತನ್ನನ್ನು ತಾನೇ ಕರೆದುಕೊಂಡವರೇ ಈ ಮಾತನ್ನು ಹೇಳಿದ್ದಾರೆ ಎನ್ನುವುದು ವಿಶೇಷ. ಹೀಗೆ ವಿಜ್ಞಾನ ಹಾಗೂ ಕಲೆ, ವಿಜ್ಞಾನ ಹಾಗೂ ತತ್ವಜ್ಞಾನ, ಫಿಸಿಕ್ಸ್ ಮತ್ತು ಜೀವಿ ವಿಜ್ಞಾನ ಮುಂತಾಗಿ ಮೇಲ್ನೋಟಕ್ಕೆ ಒಂದಕ್ಕೊಂದು ಸಂಬಂಧವಿಲ್ಲದ ವಿಷಯಗಳ ನಡುವೆ ಸಂಬಂಧಗಳನ್ನು ಹುಡುಕಿದ ಹಾಗೂ ಆ ನಿಟ್ಟಿನಲ್ಲಿ ಸಫಲನಾದ ಒಬ್ಬ ಮೇರು ವಿಜ್ಞಾನಿ ಹುಟ್ಟಿದ ದಿನ ಇಂದು. ಈತ ಬೇರಾರೂ ಅಲ್ಲ, ಜೀವ ಎಂದರೇನು ಎಂದು ಪ್ರಶ್ನೆ ಕೇಳಿದ ಭೌತ ವಿಜ್ಞಾನಿ ಎರ್ವಿನ್ ಶ್ರೋಡಿಂಜರ್. ಶ್ರೋಡಿಂಜರ್ 1887 ಇಸವಿ ಆಗಸ್ಟ್ 12 ಜನಿಸಿದರು. ಭೌತ ವಿಜ್ಞಾನದಲ್ಲಿ ಹಲವಾರು ಸೂತ್ರಗಳಿಗೆ ಈತನ ಹೆಸರಿವೆ. ಜೊತೆಗೆ ವೇವ್ ಮೆಕ್ಯಾನಿಕ್ಸ್ ಎನ್ನುವ ಹೊಸ ಶಾಸ್ತ್ರ ಶಾಖೆಯ ಹುಟ್ಟಿಗೂ ಇವರ ಚಿಂತನೆಗಳು ಕಾರಣವಾದವು. 20ನೇ ಶತಮಾನದ ಆದಿಯಲ್ಲಿ ನಡೆದ ಪರಮಾಣುಗಳ ಕುರಿತ ಸಂಶೋಧನೆಗಳ ಜೊತೆ ಜೊತೆಗೆ ಅದರ ನಂತರ ಜೀವಿ ವಿಜ್ಞಾನದಲ್ಲಿ ನಡೆದ ಕ್ರಾಂತಿಕಾರಿ ಸಂಶೋಧನೆಗಳಿಗೆ ಪ್ರೇರಣೆಯಾದವರು. ವಿಜ್ಞಾನಿ, ತತ್ವಜ್ಞಾನಿ, ಶಿಕ್ಷಕ, ಜನಪ್ರಿಯ ವಿಜ್ಞಾನ ಲೇಖಕರೆಲ್ಲರೂ ಮೇಳೈಸಿದ ದೈತ್ಯ ಪ್ರತಿಭೆ ಅಲ್ಲಲ್ಲ ದ್ವೈತ ಪ್ರತಿಭೆ ಹುಟ್ಟಿದ ದಿನ ಇಂದು. ಎರ್ವಿನ್ ಶ್ರೋಡಿಂಜರ್ ಹುಟ್ಟಿದ್ದು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ. ತಂದೆ ರುಡಾಲ್ಫ್ ಶ್ರೋಡಿಂಜರ್, ತಾಯಿ ಜಾರ್ಜಿನ್ ದಂಪತಿಗಳಿಗೆ ಈತ ಒಬ್ಬನೇ ಸಂತಾನ. ಈತನ ತಂದೆ ಲಿನೋಲಿಯಂ ಬಟ್ಟೆಗಳನ್ನು ತಯಾರಿಸುತ್ತಿದ್ದ ವ್ಯಾಪಾರಿ. ಆ ಲೆಕ್ಕದಲ್ಲಿ ಎರ್ವಿನ್ ಬಲು ಅದೃಷ್ಟವಂತ ಎಂದೇ ಹೇಳಬೇಕು. ಸಾಕಷ್ಟು ಸ್ಥಿತಿವಂತ ಕುಟುಂಬದಲ್ಲಿ ಹುಟ್ಟಿದ್ದಲ್ಲದೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಪಾರ ಆಸಕ್ತಿ ಇದ್ದ ತಂದೆ ಮತ್ತು ತಾತನ ಪ್ರೇರಣೆಯೂ ಜೊತೆಗಿತ್ತು. ಈತನ ತಂದೆ ಕೆಮಿಸ್ಟ್ರಿಯ ವಿದ್ಯಾರ್ಥಿಯಾಗಿದ್ದರೂ ಸಸ್ಯ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಇಟ್ಟುಕೊಂಡವರು. ಈ ಎಲ್ಲಾ ಆಸಕ್ತಿಗಳು ಎರ್ವಿನ್ನನಿಗೂ ಮೈಗೂಡಿತ್ತು ಎನ್ನಬಹುದು. ಸಂಗೀತ ಒಂದರ ಹೊರತಾಗಿ ಕಲೆ, ತತ್ವಶಾಸ್ತ್ರ, ನಾಟಕ, ವಿಜ್ಞಾನ, ವಿಕಾಸವಾದಗಳಲ್ಲಿ ಬಲು ಆಸಕ್ತಿ ಬೆಳೆಸಿಕೊಂಡರು. ವಿದ್ಯಾರ್ಥಿಯಾಗಿದ್ದಾಗ ವಾರದಲ್ಲಿ ಒಂದಾದರೂ ನಾಟಕವನ್ನು ನೋಡದೇ ಇರುತ್ತಿರಲಿಲ್ಲವಂತೆ. ಹಾಗೆ ನೋಡಿದ ಎಲ್ಲ ನಾಟಕಗಳು, ಚಿತ್ರಗಳು ಇತ್ಯಾದಿಗಳ ಬಗ್ಗೆ ವಿವರವಾದ ಟಿಪ್ಪಣಿಯನ್ನು ಬರೆಯುತ್ತಿದ್ದರು. 1910 ಇವರಿಗೆ 21ನೇ ವಯಸ್ಸಾಗಿದ್ದಾಗ ವಿಯೆನ್ನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಅನಂತರ ಅಲ್ಲಿಯೇ ಸಹಾಯಕ ಪ್ರಾಧ್ಯಾಪಕನ ಹುದ್ದೆಗೆ ಸೇರಿದರು. ತಮಗೆ ಬರುತ್ತಿದ್ದ ಕಡಿಮೆ ಸಂಬಳಕ್ಕೆ ಜೊತೆಗೂಡಿಸಿಕೊಳ್ಳಲು ವಿಶೇಷ ವಿಷಯಗಳಲ್ಲಿ ಪಾಠ ಮಾಡಲು ಆರಂಭಿಸಿದ್ದರು. ಆದರೆ 1914ರಲ್ಲಿ ಆಸ್ಟ್ರಿಯಾದ ಸೇನಾಪತಿಯ ಕೊಲೆಯಾಯಿತು. ಮೊದಲ ಮಹಾಯುದ್ಧ ಆರಂಭವಾಯಿತು. ಶ್ರೋಡಿಂಜರ್ ಈ ಯುದ್ಧದಲ್ಲಿ 4 ವರ್ಷ ಭಾಗವಹಿಸಿದ್ದರು. ಇಟಲಿಯ ಬಳಿ ಯುದ್ಧ ಭೂಮಿಯಲ್ಲಿ ಇವರ ತುಕಡಿ ಹೋರಾಡಬೇಕಿತ್ತು. ಕೆಟ್ಟ ಫಿರಂಗಿಗಳನ್ನು ಕೆಟ್ಟದಾಗಿ ಹಾರಿಸುತ್ತಿದ್ದವು ಎಂದು ಬರೆದುಕೊಂಡಿದ್ದಾರೆ. ಅದನ್ನು ದುರಸ್ತಿ ಮಾಡಲು ಇವರು ಪರಿಹಾರಗಳನ್ನು ಸೂಚಿಸಿದ್ದಾಗಿಯೂ ತಿದ್ದಿಕೊಳ್ಳಲಿಲ್ಲವಂತೆ. ಆದರೂ ಯುದ್ಧ ಮುಗಿಯುವ ವೇಳೆಗೆ ಇವರ ಸೇವೆಯನ್ನು ಗಮನಿಸಿ ಪ್ರಶಂಸಾ ಪತ್ರವೊಂದನ್ನು ಸೇನೆ ಇವರಿಗೆ ನೀಡಿತು. ವಿಶೇಷ ಎಂದರೆ ಯುದ್ಧ ಭೂಮಿಯಲ್ಲಿ ಇದ್ದಾಗಲೂ ಇವರು ತಮ್ಮ ಸಂಶೋಧನೆಯನ್ನು ನಿಲ್ಲಿಸಿರಲಿಲ್ಲ ಎನ್ನುವುದು. ನಾನು ಪ್ರಯೋಗಗಳನ್ನು ಮಾಡುವ ಭೌತ ವಿಜ್ಞಾನಿಯಾಗದೆ ತಾರ್ಕಿಕ ವಿಜ್ಞಾನಿ ಆಗಿದ್ದರಿಂದ ಇದು ಸಾಧ್ಯವಾಯಿತು ಎಂದು ಹೇಳಿಕೊಂಡಿದ್ದಾರೆ. ಇವರು ಆಗ ಮಾಡಿದ ಒಂದು ಸಂಶೋಧನೆ, ಬಾಂಬ್ ಸಿಡಿದಲ್ಲಿಂದ ದೂರ ದೂರ ಹೋದಂತೆಲ್ಲ ಸಿಡಿತದ ಶಬ್ದ ಹೇಗಿರುತ್ತದೆ ಎನ್ನುವ ಬಗ್ಗೆ ಕೂತಲ್ಲಿಂದಲೇ ಸಂಶೋಧನೆ ನಡೆಸಿದ್ದರು. ಬಾಂಬ್ ಸಿಡಿದ ನಂತರ ಸ್ವಲ್ಪ ದೂರದವರೆಗೆ ಜೋರಾಗಿ ಕೇಳಿಸುವ ಸದ್ದು ಅನಂತರ ಕ್ಷೀಣವಾಗುತ್ತದೆ. ಸ್ವಲ್ಪ ದೂರದ ನಂತರ ಮತ್ತೆ ದೊಡ್ಡದಾಗುತ್ತದೆ. ಹೀಗೇಕೆ ಎನ್ನುವ ಪ್ರಶ್ನೆ ಇತ್ತು. ಇದು ಗಾಳಿಯಿಂದ ಪ್ರತಿಫಲನಗೊಂಡದ್ದರಿಂದ ಆಗಿದ್ದು ಎನ್ನುವ ತರ್ಕವೂ ಇತ್ತು. ಇದರ ಸತ್ಯಾಸತ್ಯತೆಯನ್ನು ಪರೀಕ್ಷಿಸುವ ಸೂತ್ರವೊಂದನ್ನು ಬಾಂಬ್ಗಳನ್ನು ಸಿಡಿಸುತ್ತಲೇ ಇವರು ತರ್ಕಿಸಿದ್ದರು. ಗಾಳಿಯಲ್ಲಿರುವ ತೇವಾಂಶ, ಉಷ್ಣತೆ ಹಾಗೂ ಬಾಂಬಿನ ಸಿಡಿತದ ಸದ್ದಿನ ತೀವ್ರತೆ ತಿಳಿದಿದ್ದರೆ ಎಷ್ಟು ದೂರದ ನಂತರ ಅದು ಮತ್ತೆ ಜೋರಾಗಿ ಕೇಳಿಸುತ್ತದೆ ಎಂದು ಲೆಕ್ಕ ಹಾಕಬಹುದಿತ್ತು. ಶ್ರೋಡಿಂಜರ್ ನಿರೀಶ್ವರವಾದಿ. ಚರ್ಚ್ ಎಂದರೆ ಅವರಿಗೆ ಅಷ್ಟಕ್ಕಷ್ಟೇ. ಅವರ ತಂದೆಯೂ ಚರ್ಚಿಗೆ ಹೋಗುತ್ತಿರಲಿಲ್ಲ. ಚರ್ಚು ವಿಜ್ಞಾನ ಬೆಳೆಯದಂತೆ ಹತ್ತಿಕ್ಕಿತ್ತು. ಅದರ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ವಿಜ್ಞಾನ ಬೆಳೆಯುತ್ತಿದೆ ಎಂದು 19ನೇ ಶತಮಾನದಲ್ಲಿ ನಡೆದ ವೈಜ್ಞಾನಿಕ ಶೋಧಗಳ ಬಗ್ಗೆ ಇವರು ಹೇಳುತ್ತಿದ್ದರು. ಅರಬಿಗಳ ಮೂಲಕ ಗ್ರೀಕಿಗೆ ಬಂದು ಅಲ್ಲಿಂದ ನಮಗೆ ತಲುಪಿದ್ದ ಭಾರತೀಯ ಪಾರಮಾರ್ಥಿಕ ಮೀಮಾಂಸೆಯನ್ನು ನಾವು ಮತ್ತೆ ಕಲಿಯಬೇಕು. ಅದನ್ನು ಈ ಚರ್ಚು ನಮಗೆ ದಕ್ಕದಂತೆ ಮಾಡಿಬಿಟ್ಟಿತ್ತು ಎಂದು ಮೈ ವ್ಯೂ ಆಫ್ ದ ವರ್ಲ್ಡ್ ಎನ್ನುವ ಪುಸ್ತಕದಲ್ಲಿ ಇವರು ಬರೆದಿದ್ದುಂಟು. ಭಾರತೀಯ ತತ್ವಶಾಸ್ತ್ರದ ಪ್ರಮುಖ ಗ್ರಂಥಗಳನ್ನು ಯೌವನದಲ್ಲಿಯೇ ಅಧ್ಯಯನ ಮಾಡಿ ಆ ಬಗ್ಗೆ ಟಿಪ್ಪಣಿಗಳನ್ನು ಮಾಡಿಕೊಂಡಿದ್ದರು. ವಿಜ್ಞಾನಿಯಾದರೂ ದೇವರು ಧರ್ಮದಲ್ಲಿ ವಿಶ್ವಾಸ ಇಲ್ಲದಿದ್ದರೂ ಪಾರಮಾರ್ಥಿಕ ವಿಷಯಗಳ ಬಗ್ಗೆ ಮಾತನಾಡುವುದರಲ್ಲಿ ಶ್ರೋಡಿಂಜರರಿಗೆ ಬಹಳ ಆಸಕ್ತಿ. ಈ ಅಧ್ಯಯನಗಳೇ ಇವರಿಗೆ ಕಾರ್ಯಕಾರಣವೇ ವಿಜ್ಞಾನದ ತಳಹದಿ ಎಂದು ನಂಬಿದ್ದವರ ನಂಬಿಕೆಗಳನ್ನು ಬುಡಮೇಲು ಮಾಡುವ ಅಧ್ಯಯನಗಳಿಗೆ ಹಾದಿ ಮಾಡಿಕೊಟ್ಟಿತು ಎನ್ನಬಹುದು. ನಮ್ಮ ಅಳತೆಗೆ ನಿಲುಕುವ ಎಲ್ಲವೂ ಹಾಗೆ ಇರುವುದರಿಂದಲೇ ಆ ರೀತಿ ತೋರುತ್ತವೆ ಎಂದು ನಂಬಿದ್ದ ಕಾಲ ಅದು. ಆದರೆ ಅದು ಹಾಗಲ್ಲ. ನಮಗೆ ಒಂದು ಬಗೆಯಲ್ಲಿ ತೋರುವಂಥದ್ದು ಮತ್ತೊಂದು ಬಗೆಯಲ್ಲಿಯೂ ಇರಬಹುದು. ಈ ಅಥವಾ ಆ ಸ್ವರೂಪದಲ್ಲಿಯಷ್ಟೇ ಇರಬೇಕು ಎನ್ನುವುದಲ್ಲ, ಈ ಹಾಗೂ ಆ ಸ್ವರೂಪದಲ್ಲಿಯೂ ಇರಬಹುದು ಎನ್ನುವ ತಾರ್ಕಿಕ ವಾದವನ್ನು ಇವರು ಗಣಿತೀಯವಾಗಿ ಸಾಧಿಸಿದ್ದರು. ಇಂತಹ ಒಂದು ಸಾಧನೆಗಾಗಿ 1939ರಲ್ಲಿ ನೊಬೆಲ್ ಪಾರಿತೋಷಕವೂ ದೊರಕಿತು. ನೊಬೆಲ್ ಪ್ರಶಸ್ತಿಗೆ ಕಾರಣವಾದ ಇವರ ಶೋಧವನ್ನು ವೇವ್ ಮೆಕ್ಯಾನಿಕ್ಸ್ ಎಂದು ಹೇಳಲಾಗುತ್ತದೆ. ಬೆಳಕಿನ ಸ್ವರೂಪದ ಬಗ್ಗೆ ಆವರೆಗೆ ಇದ್ದ ಗೊಂದಲಗಳನ್ನು ತನ್ಮೂಲಕ ಪರಮಾಣುಗಳಲ್ಲಿ ಇದ್ದ ಎಲೆಕ್ಟ್ರಾನ್ಗಳ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸುವ ಲೆಕ್ಕಾಚಾರಗಳನ್ನು ಶ್ರೋಡಿಂಜರ್ ಒದಗಿಸಿದರು. ಅದುವರೆಗೂ ಎಲೆಕ್ಟ್ರಾನ್ಗಳನ್ನು ನಿರ್ದಿಷ್ಟ ಶಕ್ತಿಯಿರುವ ಕಣಗಳೆಂದು ಭಾವಿಸಲಾಗಿತ್ತು. ಆದರೆ ಕೆಲವು ಪರಮಾಣುಗಳಲ್ಲಿ ಇದ್ದ ಎಲೆಕ್ಟ್ರಾನ್ಗಳ ನಡವಳಿಕೆ ಇದಕ್ಕೆ ತಕ್ಕುದ್ದಾಗಿರಲಿಲ್ಲ. ಎಲೆಕ್ಟ್ರಾನ್ಗಳು ಒಮ್ಮೊಮ್ಮೆ ಕಣದಂತೆಯೂ ಒಮ್ಮೊಮ್ಮೆ ಶಕ್ತಿಯ ಅಲೆಗಳಂತೆಯೂ ವರ್ತಿಸಬಹುದು ಎಂದು ವಾದಿಸಿದ ಇವರು ಅದಕ್ಕೆ ಗಣಿತ ಸೂತ್ರಗಳನ್ನು ಒದಗಿಸಿದರು. ಹೀಗಾಗಿ ಯಾವುದೇ ಪರಮಾಣುವಿನಲ್ಲಿಯೂ ಯಾವುದೇ ಎಲೆಕ್ಟ್ರಾನಿನ ಬಗ್ಗೆಯೂ ಸ್ಪಷ್ಟವಾಗಿ ತಿಳಿಯುವುದು ಸಾಧ್ಯವಾಯಿತು. ಇದೇ ರೀತಿಯ ತರ್ಕಗಳನ್ನು ಇವರು ಜೀವದ ಬಗ್ಗೆಯೂ ಮಾಡಿದ್ದರು. ವಾಟ್ ಈಸ್ ಲೈಫ್ ಎನ್ನುವ ಇವರ ಪುಟ್ಟ ಲೇಖನ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾರಾಟವಾದ ಮುದ್ರಿತವಾದ ಪ್ರಬಂಧ. ಅದು ಜನಪ್ರಿಯ ಲೇಖನವಾಗಿರಲಿಲ್ಲ. ಹಾಗಿದ್ದು ಅಷ್ಟೊಂದು ಪ್ರಚಾರ ಪಡೆಯಲು ಕಾರಣ ಅದು ಮುಂದೆ ನಡೆದ ಜೀವ ವಿಜ್ಞಾನದ ಸಂಶೋಧನೆಗಳ ದಿಕ್ಕನ್ನೇ ಬದಲಿಸುವಂತದ್ದಾಗಿತ್ತು. ಹಾಗೂ ಜೀವ ಎನ್ನುವುದರ ವ್ಯಾಖ್ಯಾನವನ್ನು ವಿಜ್ಞಾನದ ಅಳವಿಗೆ ತಂದಿಟ್ಟದ್ದಂತಾಗಿತ್ತು. ಅದರಲ್ಲಿ ಅವರು ಭೌತಶಾಸ್ತ್ರದ ನಿಯಮಗಳನ್ನೆಲ್ಲ ಜೀವದ ಜೀವಕೋಶದ ವರ್ತನೆಗಳಿಗೆ ಅಳವಡಿಸಿ ಜೀವ ಎನ್ನುವುದು ಭೌತ ವಿಜ್ಞಾನಕ್ಕೆ ನಿಲುಕದ ವಿದ್ಯಮಾನವೆಂದು ತರ್ಕಿಸಿದ್ದರು. ಇಂದು ಈ ಬಗ್ಗೆ ಹಲವು ವಿವಾದಗಳಿವೆ. ಆದರೂ ಜೀವ ಎನ್ನುವುದು ಒಂದು ವಿಶೇಷ ಸೃಷ್ಟಿ ಎನ್ನುವ ನಂಬಿಕೆಯನ್ನು ಅಲ್ಲಾಡಿಸಿ ಅದು ಕೇವಲ ಭೌತ ಹಾಗೂ ರಾಸಾಯನ ವಿಜ್ಞಾನಗಳ ನಿಯಮವನ್ನು ಅನುಸರಿಸುವ ಇನ್ನೊಂದು ಬಗೆಯ ವ್ಯವಸ್ಥೆ ಎಂದು ತಿಳಿಯಲು ಇದು ನೆರವಾಯಿತು. ಕಣಜೀವ ವಿಜ್ಞಾನದ ಡಿಎನ್ಎಯ ರಚನೆಯನ್ನು ಅರಿಯಲು ಇದು ನಾಂದಿಯಾಯಿತು ಎನ್ನಬಹುದು. ಈಗ ಜೀವ ವಿಜ್ಞಾನದಲ್ಲಿ ಹೀಗೆ ಭೌತ ವಿಜ್ಞಾನದ ನಿಯಮಗಳನ್ನು ಕಂಡುಕೊಳ್ಳುವ ಕೆಲಸ ನಿತ್ಯ ವಿಧಿಯಾಗಿ ಬಿಟ್ಟಿದೆ. ಯುದ್ಧಾನಂತರ ಇವರು ಹಲವು ಕಡೆಯಲ್ಲಿ ಕೆಲಸ ಮಾಡಿದರು. ಮೊದಲು ಸ್ವಿಟ್ಜರ್ಲೆಂಡಿನ ಜ್ಯೂರಿಕ್ನಲ್ಲಿ ಪ್ರೊಫೆಸರ್ ಆಗಿದ್ದರು, ಅನಂತರ ಬರ್ಲಿನ್ಗೆ ಹೋದರು. ಆದರೆ ನ್ಯಾಟ್ಸಿ ರಾಜ್ಯ ಆರಂಭವಾದ ಮೇಲೆ ಅದನ್ನು ಸಹಿಸಲಾಗದೆ ಇಂಗ್ಲೆಂಡ್ಗೆ ಹೋದರು. ಅಲ್ಲಿಯೂ ಇರಲಾಗದೆ ಕೆಲವು ಕಾಲ ಅಮೆರಿಕೆಗೆ ತೆರಳಿದ ಇವರು ಅಲ್ಲಿಯೂ ನೆಲೆಸದೆ ಮರಳಿ ಐರ್ಲೆಂಡಿನ ಡಬ್ಲಿನ್ಗೆ ಬಂದರು. ಅಲ್ಲಿ ತಮ್ಮ ಅಂತಿಮ ದಿನಗಳವರೆಗೂ ತಾರ್ಕಿಕ ಫಿಸಿಕ್ಸ್ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದರು. ಕೊನೆಗೆ ಇನ್ನೇನು ಸಾವು ಸಮೀಪಿಸಿತು ಎನ್ನುವಾಗ ತಮ್ಮ ಕೊನೆ ಆಸೆಯಂತೆ ಹುಟ್ಟೂರಾದ ವಿಯೆನ್ನಾಗೆ ಮರಳಿದರು, ಅಲ್ಲಿಯೇ ಮರಣಿಸಿದರು. ಹಾಗೆ ಶ್ರಾಡಿಂಜರರ ವಿಚಾರಗಳ ಬಗ್ಗೆ ಬರೆಯುತ್ತಾ ಹೋದರೆ ಸಂಪುಟ ಸಂಪುಟಗಳೇ ಸಾಲದು. ಆದರೆ ಹಲವು ವಿಜ್ಞಾನಗಳನ್ನು ಒಂದೆಡೆ ಮೇಳೈಸುವಂತೆ ತರ್ಕಿಸಿದ, ಪಾರಮಾರ್ಥಕ್ಕೂ ವಿಜ್ಞಾನದ ಮೆರವು ಕೊಟ್ಟ, ದೇವರು ಧರ್ಮದಲ್ಲಿ ನಂಬಿಕೆ ಇಲ್ಲದಿದ್ದರೇನಂತೆ, ತತ್ವಶಾಸ್ತ್ರ ಇವೆಲ್ಲವನ್ನು ಮೀರಿ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಸಂಗತಿ ಎಂದು ವಾದಿಸಿದ 20ನೇ ಶತಮಾನದ ಮೇರು ಪ್ರತಿಭೆ ಎರ್ವಿನ್ ಶ್ರಾಡಿಂಜರ್ ಹುಟ್ಟಿದ ದಿನ ಇಂದು ಆಗಸ್ಟ್ 12. ಇದು ಇಂದಿನ ಜಾಣಜಾಣೆಯರು. ರಚನೆ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಲಕ್ಷ್ಮೀವಿ,
11: ಜಾಣ ಸುದ್ದಿ ಕುರಿತ ಸಲಹೆ ಸಂದೇಹಗಳು ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.
12: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
13: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
14: ಎಪಿಸೋಡ್ 64ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಯೋಪಾಲಿಟಿಕ್ಸ್, ಜೀವರಾಜ ನೀತಿ ಅಥವಾ ಜೈವ ರಾಜನೀತಿ, ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆಯ ಭಾಗವಾಗಿರುವ ಜೈವಿಕ ಅಂಶಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು, ಕಾನೂನು ಮುಂತಾದವುಗಳಿಗೆ ರಾಜನೈತಿಕ ವಿಚಾರಗಳಿಗೂ ನಡುವೆ ಇರುವ ಸಂಬಂಧವನ್ನು ಕುರಿತು ಮಾಡುವ ಅಧ್ಯಯನಕ್ಕೆ ಬಯೋಪಾಲಿಟಿಕ್ಸ್ ಅಥವಾ ಜೀವರಾಜ ನೀತಿ ಎಂದು ಹೇಳುತ್ತಾರೆ. ಬಯೋಸ್ಫಿಯರ್ ಅಥವಾ ಜೀವಗೋಳ, ಜೀವಿಗಳಿರುವ ಶಿಲಾಗೋಳ, ಜಲಗೋಳ ಮತ್ತು ವಾಯುಗೋಳದ ಭಾಗಗಳು. ಇಲ್ಲಿ ಜೀವಿಗಳು ಪರಸ್ಪರ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಸಮತೋಲನ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತವೆ. ಜೀವಗೋಳವನ್ನು ಜೀವ ಪರಿಸರಗೋಳವೆಂದು ಕರೆಯುತ್ತಾರೆ. ಜೀವಗೋಳವು ಭೂಮಿಯ ಹೊರಪದರ, ಇದರ ಸಾಗರ ತಳದಿಂದ ಕೆಳಗೆ ವಾಯುಗೋಳದವರೆಗೂ ಹಬ್ಬಿದೆ. ಜೀವಗೋಳದಲ್ಲಿ ಕಂಡುಬರುವ ಸಂಪನ್ಮೂಲಗಳು ಜೀವಿಗಳ ವಾಸಕ್ಕೆ ಸೂಕ್ತವಾಗಿವೆ. ಜೀವಗೋಳವು ಒಂದು ಮಹಾವ್ಯವಸ್ಥೆ, ಅನೇಕ ಪರಿಸರ ವ್ಯವಸ್ಥೆಗಳ ಸಮ್ಮಿಲನ. ಜೈವಿಕ ಮತ್ತು ಅಜೈವಿಕ ಘಟಕಗಳು ಜೀವಗೋಳದ ಎರಡು ಮುಖ್ಯ ಭಾಗಗಳು. ಜೀವಗೋಳದಲ್ಲಿ ಮಾನವರು ವಾಸಿಸುವ ಭಾಗಕ್ಕೆ ಹೂಸ್ಫಿಯರ್ ಎಂದು ಕೆಲವೊಮ್ಮೆ ಹೇಳುವುದೂ ಉಂಟು. ಬಯೋಸ್ಪಿಯರ್ ರಿಸರ್ವ್, ಕಾಯ್ದಿಟ್ಟ ಜೀವಗೋಳ, ರಕ್ಷಿತ ಜೀವಗೋಳ. ಸಂರಕ್ಷಣೆಗೊಳಪಟ್ಟ ವಿಶಾಲ ಪ್ರದೇಶ ವನ್ಯಜೀವಿಗಳನ್ನು ಅವುಗಳ ಸಹಜ ಪರಿಸರದಲ್ಲಿ ಸಮರ್ಥವಾಗಿ ರಕ್ಷಿಸಬೇಕಾದರೆ ವಿಶಾಲ ಪ್ರದೇಶಗಳು ಅತ್ಯಗತ್ಯ ಎಂಬುದನ್ನು ಮನಗಂಡು ವಿಶ್ವಸಂಸ್ಥೆಯ ಮುಖ್ಯ ಅಂಗವಾದ ಯುನೆಸ್ಕೋ, ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ 1976 ಮಾನವ ಹಾಗೂ ಜೀವಗೋಳ ಎಂಬ ಕಾರ್ಯಕ್ರಮದಡಿ ವಿಶಾಲ ಪ್ರದೇಶಗಳನ್ನು ಸಂರಕ್ಷಣೆಯಲ್ಲಿ ಶಿಫಾರಸು ಮಾಡಿತ್ತು. ಅದರ ಫಲವೇ ಕಾಯ್ದಿಟ್ಟ ಜೀವಗೋಳ ಯೋಜನೆ. ವನ್ಯಜೀವಿಗಳೊಂದಿಗೆ ಈಗಿರುವ ಸ್ಥಳೀಯ ಮಾನವ ಸಮುದಾಯಗಳು ಬದುಕಲು ಮತ್ತು ತಮ್ಮ ಸಾಂಪ್ರದಾಯಿಕ ಚಟುವಟಿಕೆಗಳನ್ನು ಮುಂದುವರಿಸಲು ಈ ಯೋಜನೆ ಅಡ್ಡಿಪಡಿಸುವುದಿಲ್ಲ. ಆದರೆ ಈ ಪ್ರದೇಶಗಳಲ್ಲಿ ವಾಣಿಜ್ಯ ಚಟುವಟಿಕೆಗಳು, ಕೈಗಾರಿಕೆಗಳು ಮತ್ತು ಬೃಹತ್ ಅಣೆಕಟ್ಟುಗಳ ನಿರ್ಮಾಣವನ್ನು ನಿಷೇಧಿಸಿದೆ. ಭಾರತದಲ್ಲಿ ಒಟ್ಟು 12 ಕಾಯ್ದಿಟ್ಟ ಜೀವಗೋಳ ಪ್ರದೇಶವನ್ನು ಗುರುತಿಸಲಾಗಿದೆ. ಆದರೆ ಕಾಯ್ದಿಟ್ಟ ಪ್ರದೇಶಗಳು ಕಾನೂನಿಗೆ ಸಮ್ಮತವಾಗಿಲ್ಲ. ಏಕೆಂದರೆ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಇದನ್ನು ರಕ್ಷಿತ ಭಾಗವೆಂದು ಕಾನೂನು ರೀತಿ ಗುರುತಿಸಿಲ್ಲ. ಹೀಗಾಗಿ ಜೀವಗೋಳದ ಉದ್ದೇಶಗಳನ್ನು ಕಾರ್ಯಗತಗೊಳಿಸಲು ಸೂಕ್ತ ಯೋಜನೆಗಳನ್ನು ಹಾಕಿಕೊಳ್ಳುವ ಪ್ರಯತ್ನಗಳೇನು ಇಲ್ಲಿಯವರೆಗೆ ನಡೆದಿಲ್ಲ. ಭಾರತದ 12 ಜೀವಗೋಳಗಳು ಈ ರೀತಿ ಇವೆ. ನೀಲಗಿರಿ, ಇದನ್ನು 1986 ಘೋಷಿಸಲಾಯಿತು. ಸುಮಾರು 5,500 ಚದರ ಕಿಲೋಮೀಟರ್ ಪ್ರದೇಶವಿದೆ. ಇದು ವೈನಾಡ್ ಭಾಗ, ನಾಗರಹೊಳೆ, ಬಂಡೀಪುರ ಮತ್ತು ಮಲುಮದೈ, ನೀಲಂಬರ್, ಮೌನ ಕಣಿವೆ, ಸೀರುವಣೆ ಬೆಟ್ಟಗಳು, ತಮಿಳುನಾಡು, ಕೇರಳ, ಕರ್ನಾಟಕ ಹಾಗೂ ಪಶ್ಚಿಮ ಘಟ್ಟಗಳನ್ನು ಸೇರಿವೆ. ನಂದಾದೇವಿ ಪ್ರದೇಶವನ್ನು 1988 ಘೋಷಿಸಲಾಯಿತು. ಇದು ಸುಮಾರು 5,800 ಚದರ ಕಿಲೋಮೀಟರ್ಗಳ ಪ್ರದೇಶವಾಗಿದೆ. ಚಮೋಲಿಯ ಭಾಗ, ಪಿತರೋಡ್ಗಢ ಮತ್ತು ಅಲ್ಮೋರಾ ಜಿಲ್ಲೆಗಳು, ಉತ್ತರಾಂಚಲ್, ಪಶ್ಚಿಮ ಹಿಮಾಲಯ ಇದರ ಪ್ರದೇಶವಾಗಿದೆ. ಮೂರನೆಯದು ನಾಕ್ರೇಕ್, 1988 ಘೋಷಿಸಲಾಗಿದೆ. 820 ಚದರ ಕಿಲೋಮೀಟರ್ ಪ್ರದೇಶ ಒಳಗೊಂಡಿದೆ. ಗಾರೋ ಪರ್ವತ ಶ್ರೇಣಿಯ ಭಾಗ, ಮೇಘಾಲಯ, ಪೂರ್ವ ಹಿಮಾಲಯ ವಲಯ. ನಾಲ್ಕನೆಯ ಜೀವಗಳ ಮಾನಸ್, 1989 ಘೋಷಿಸಲಾಗಿದೆ. ಇದು ಸುಮಾರು 2,800 ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ. ಕಾಕ್ರೂಚ್, ಬೋನ್ಗೇವಾಂ, ಬಾರ್ಪೇಟ್, ನಲ್ಬಾರಿ, ಕಾಮ್ರೂಪ್ ಮತ್ತು ದರ್ಬಂಗ್ ಜಿಲ್ಲೆಗಳು, ಅಸ್ಸಾಂ. ಐದನೆಯ ಜೀವಗೋಳ ಸುಂದರ್ಬನ್ ಫಾರೆಸ್ಟ್, 1989 ಘೋಷಿಸಲಾಗಿದೆ. 9,600 ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿ, ಪಶ್ಚಿಮ ಬಂಗಾಳ. ಆರನೆಯ ಜೀವಗೋಳ ಪ್ರದೇಶವೆಂದರೆ ಮನ್ನಾರ್ ಖಾರಿ, 1989 ಘೋಷಿಸಲಾಗಿದೆ. ಇದು ಸುಮಾರು 10,500 ಚದರ ಕಿಲೋಮೀಟರ್ಗಳ ಪ್ರದೇಶವಾಗಿದೆ. ಭಾರತ ಶ್ರೀಲಂಕಾಗಳ ನಡುವೆ ಇರುವ, ಭಾರತಕ್ಕೆ ಸೇರಿದ ಮನ್ನಾರ್ ಖಾರಿಯ ದಕ್ಷಿಣ ಭಾಗ, ತಮಿಳುನಾಡು ಕರಾವಳಿ ಪ್ರದೇಶ. ಏಳನೆಯ ಜೀವಗೋಳ ಪ್ರದೇಶ ಗ್ರೇಟ್ ನಿಕೋಬಾರ್, 1989 ಘೋಷಿಸಲಾಗಿದೆ. 885 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೂಹದ ದಕ್ಷಿಣ ಭಾಗ, ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಮೂಹ ದ್ವೀಪಗಳಲ್ಲಿದೆ ಇದು. ಎಂಟನೆಯ ಜೀವಗೋಳ ಸಿಮಿಲಿ ಫಾಲ್, 1994 ಘೋಷಿಸಲಾಗಿದೆ. 4,300 ಚದರ ಕಿಲೋಮೀಟರ್ಗಳ ಪ್ರದೇಶದಲ್ಲಿ ಹರಡಿದೆ. ಮಯೂರ್ಭಂಜ್ ಜಿಲ್ಲೆಯ ಭಾಗ, ಒರಿಸ್ಸಾ, ದಬ್ಕಾನ್ ಪ್ರಸ್ಥಭೂಮಿ. ಒಂಬತ್ತನೆಯ ಜೀವಗೋಳ ದಿಬ್ರು ದೈಕೋವಾ, 1997 ಘೋಷಿಸಿದೆ. 765 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ದಿಬ್ರುಗಢ್ ಮತ್ತು ತೀನ್ಸುಕಿಯಾ ಜಿಲ್ಲೆಗಳ ಭಾಗ, ಅಸ್ಸಾಂ, ಪೂರ್ವ ಹಿಮಾಲಯ. ಹತ್ತನೆಯ ಜೀವಗೋಳ ಪ್ರದೇಶ ದೇಹಂಗ್ ದೇಬಾಂಗ್ 1998 ಘೋಷಿಸಲಾಗಿದೆ. ಸುಮಾರು 5,100 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಸಿಯಾಂಗ್ ಮತ್ತು ದೇಬಾಂಗ್ ಕಣಿವೆಗಳ ಭಾಗ ಅರುಣಾಚಲ ಪ್ರದೇಶ ಪೂರ್ವ ಹಿಮಾಲಯದಲ್ಲಿದೆ. 11ನೆಯ ಜೀವಗೋಳ ಪ್ರದೇಶ ಪೆಚ್ಮರಿ 1999 ಘೋಷಿಸಲಾಗಿದೆ. 4,900 ಚದರ ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿದೆ. ಬೇಟುಲ್, ಹೋಶಾಂಗ್ಬಾದ್, ಚೆಂಚ್ವಾಡ್ ಜಿಲ್ಲೆಗಳ ಭಾಗಗಳು ಮಧ್ಯಪ್ರದೇಶ. ಅರೆಶುಷ್ಕ ಗುಜರಾತ್ ರಾಜ್ಪಟ್ಟಣ. ಇನ್ನು ಕೊನೆಯ 12ನೆಯ ಜೀವಗೋಳ ಪ್ರದೇಶ ಕಾಂಚನಗಂಗಾ 2000 ಘೋಷಿಸಲಾಗಿದೆ. 2,600 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಕಾಂಚನಗಂಗಾ ಪರ್ವತ ಶ್ರೇಣಿಯ ಭಾಗ ಸಿಕ್ಕಿಂ ಪೂರ್ವ ಹಿಮಾಲಯ. ಒಟ್ಟು 539,849 ಚದರ ಕಿಲೋಮೀಟರ್ ಪ್ರದೇಶವನ್ನು ಭಾರತದ ಜೀವಗೋಳ ಪ್ರದೇಶಗಳು ಎಂದು ಘೋಷಿಸಲಾಗಿದೆ. ಬಯೋಸ್ಟಿಮ್ಯುಲೆಂಟ್ ಜೀವಪ್ರೇರಕ ಅಥವಾ ಜೀವ ಪ್ರಚೋದಕ ಎಂದು ಕರೆಯಬಹುದು. ಜಲಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸುವ ಪದಾರ್ಥ, ವಿಶೇಷವಾಗಿ ರಾಸಾಯನಿಕ ಪದಾರ್ಥ. ಕೃಷಿಗಳಲ್ಲಿ ಬಳಸುವ ರಸಗೊಬ್ಬರಗಳ ಮುಖ್ಯ ರಾಸಾಯನಿಕಗಳಾದ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು ಜೀವಪ್ರೇರಕಗಳಿಗೆ ಉದಾಹರಣೆ. ಈ ರಾಸಾಯನಿಕಗಳು ಕೃಷಿ ಭೂಮಿಯಿಂದ ಮಳೆಗಾಲದಲ್ಲಿ ನೀರಿನ ಮೂಲಕ ಆಕಾರಗಳನ್ನು ತಲುಪಿ ಕೆರೆಗಳಲ್ಲಿ ಸಂಗ್ರಹವಾಗುತ್ತವೆ. ಇವುಗಳ ಪ್ರಮಾಣ ಕೆರೆಗಳಲ್ಲಿ ಹೆಚ್ಚಾದಂತೆ ಜಲಸಸ್ಯಗಳು ಯಥೇಚ್ಛವಾಗಿ ಬೆಳೆದು ಜಲಮಾಲಿನ್ಯಕ್ಕೆ ಕಾರಣವಾಗಿವೆ. ಬೆಂಗಳೂರಿನಲ್ಲಿರುವ 50 ಕೆರೆಗಳು ಹಸಿರು ಬಣ್ಣದಲ್ಲಿವೆ. ಇದಕ್ಕೆ ಮುಖ್ಯ ಕಾರಣ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳಾದ ಬಯೋಸ್ಟಿಮ್ಯುಲೆಂಟ್ಗಳು. ಇವುಗಳನ್ನು ಜಲದಿಂದ ಬೇರ್ಪಡಿಸಲು ತುಂಬ ಕಷ್ಟಸಾಧ್ಯವಾದ ಕೆಲಸವಾಗಿದೆ. ಬಯೋಸಿಂಥಿಸಿಸ್ ಜೈವಿಕ ಸಂಶ್ಲೇಷಣೆ. ಜೀವಿಗಳಲ್ಲಿ ರಾಸಾಯನಿಕ ಸಂಯುಕ್ತಗಳ ಉತ್ಪಾದನೆ, ಉಪಚಯ ಪ್ರಕ್ರಿಯೆಗಳೆಲ್ಲ ಜೈವಿಕ ಸಂಶ್ಲೇಷಣೆ, ದ್ಯುತಿ ಸಂಶ್ಲೇಷಣೆ ಒಂದು ಜೈವಿಕ ಸಂಶ್ಲೇಷಣೆ. ಜೈವಿಕ ಸಂಶ್ಲೇಷಣೆ ಸಾಮಾನ್ಯವಾಗಿ ಹಲವು ಪ್ರಕ್ರಿಯೆಗಳಿಂದ ಕೂಡಿರುತ್ತದೆ. ಅನೇಕ ಜೈವಿಕ ಸಂಶ್ಲೇಷಣೆಗಳಿಗೆ ಶಕ್ತಿಯ ಅಗತ್ಯವಿದೆ. ಈ ಶಕ್ತಿಯನ್ನು ಜೀವಿಗಳು ಉಸಿರಾಟದಂತಹ ಅವಚಯ ಪ್ರಕ್ರಿಯೆಯಿಂದ ಪಡೆಯುತ್ತವೆ. ಬಯೋಸಿಸ್ಟಮ್ಯಾಟಿಕ್ಸ್ ಜೀವ ವರ್ಗೀಕರಣದ ಶಾಸ್ತ್ರ. ಜೀವಿಗಳ ವರ್ಗೀಕರಣವನ್ನು ಕುರಿತು ಅಧ್ಯಯನ. ಜೀವಿ ಸಂದಣಿಗಳ ಸಂತಾನೋತ್ಪತ್ತಿ ಕ್ರಮಗಳನ್ನು ಮತ್ತು ಈ ಕ್ರಮಗಳಲ್ಲಿ ಅಡಗಿರುವ ನಡವಳಿಕೆಗಳು, ವಿಕಾಸ, ಇವುಗಳನ್ನು ಇಲ್ಲಿ ಅಭ್ಯಾಸಿಸಲಾಗುತ್ತದೆ. ಬಯೋಟಾ ಜೀವಿ ಸಮೂಹ. ಯಾವುದೇ ಆವಾಸವನ್ನು ಅಥವಾ ಪರಿಸರ ವ್ಯವಸ್ಥೆಯನ್ನು ಆಕ್ರಮಿಸಿರುವ ಎಲ್ಲ ಜೀವಿಗಳ ಗುಂಪು. ಸಾಗರ ಜೀವಿ ಸಮೂಹ, ಭೂಜೀವಿ ಸಮೂಹ ಇದಕ್ಕೆ ಉದಾಹರಣೆ. ಬಯೋಟೆಲಿಮೆಟ್ರಿ ಜೈವಿಕ ದೂರಮಾಪನ. ಪ್ರಾಣಿಗಳ ಚಲನವಲನಗಳನ್ನು ಅಭ್ಯಾಸಿಸುವ ದೂರ ಸಂವೇದನೆ, ರಿಮೋಟ್ ಸೆನ್ಸಿಂಗ್ ವಿಧಾನವನ್ನು. ಪ್ರಾಣಿಗಳ ದೇಹದ ಹೊರಗೆ ಅಥವಾ ಒಳಗೆ ರೇಡಿಯೋ ಉಪಕರಣಗಳನ್ನು ಜೋಡಿಸುತ್ತಾರೆ. ಈ ಉಪಕರಣಗಳು ಸಣ್ಣ ಟ್ರಾನ್ಸ್ಮೀಟರ್ಗಳು. ರೇಡಿಯೋ ತರಂಗಗಳ ಅಥವಾ ಶ್ರವಣಾತೀತ ಸೂಚನೆಗಳ ಮೂಲಕ ಈ ಉಪಕರಣಗಳನ್ನು ಹಲವು ಕಿಲೋಮೀಟರ್ ದೂರದವರೆಗೆ ಸಂಗ್ರಹಿಸಬಲ್ಲವು. ಪ್ರಾಣಿಗಳ ಆವಾಸ ಮತ್ತು ಅವುಗಳ ಪ್ರತಿಯೊಂದು ಸೂಕ್ಷ್ಮ ಚಲನವಲನಗಳನ್ನು ನಿಖರವಾಗಿ ಗುರುತಿಸಲು ಇವು ಪ್ರಾಣಿಗಳ ಹೃದಯ ಬಡಿತದ ವೇಗವನ್ನು ಕಂಡುಹಿಡಿಯಬಲ್ಲವು. ಹುಲಿ, ಸಿಂಹ, ಆನೆ ಅಥವಾ ದುರ್ಗಮ ಅರಣ್ಯಗಳಲ್ಲಿ ವಾಸಿಸುವ ಇತರ ಪ್ರಾಣಿಗಳು, ವಲಸೆ ಪ್ರಾಣಿಗಳು ಮುಂತಾದವುಗಳ ನಡವಳಿಕೆಯನ್ನು ಅಭ್ಯಾಸ ಮಾಡಲು ಮತ್ತು ನಿಗಾವಣೆ ಮಾಡಲು ಈ ವಿಧಾನವನ್ನು ಬಹಳ ಅನುಕೂಲ ಈ ವಿಧಾನ ಬಹಳ ಅನುಕೂಲ. ಇತ್ತೀಚೆಗೆ ಜೈವಿಕ ದೂರಮಾಪನ ವಿಧಾನದ ಹೆಚ್ಚಾಗಿ ಬೆಳಕಿಗೆ ಬರುತ್ತಿದೆ. ಬಯೋಟಿಕ್ ಜೈವಿಕ ಜೀವಿಗಳಿಗೆ ಸಂಬಂಧಿಸಿದ ಜೀವಿ ಮೂಲದ ಈ ಪದಗಳನ್ನು ಜೀವಿಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯ, ಕ್ರಿಯೆ, ಸಂಗತಿಗಳಿಗೆ ಪೂರ್ವ ಪದವಾಗಿ ಬಳಸುತ್ತಾರೆ. ಬಯೋಟಿಕ್ ಅಸೋಸಿಯೇಷನ್, ಜೈವಿಕ ಸಹಚರ್ಯ, ಒಂದು ಆವಾಸದಲ್ಲಿ ಪರಸ್ಪರ ಪ್ರತಿಕ್ರಿಯಿಸುತ್ತಾ ಸ್ಥಿರ ಸಮುದಾಯವನ್ನು ನಿರ್ಮಿಸುವ ಜೀವಿ ಗುಂಪು. ಬಯೋಟಿಕ್ ಕಮ್ಯುನಿಟಿ, ಜೀವ ಸಮುದಾಯ, ಪರಿಸರ ವ್ಯವಸ್ಥೆ ಅಥವಾ ಆವಾಸವೊಂದರಲ್ಲಿರುವ ಜೀವಸಂದಣಿಗಳ ಗುಂಪು, ಅಂದರೆ ಒಂದು ಆವಾಸದಲ್ಲಿರುವ ಎಲ್ಲ ಜೀವಿಗಳ ಮೊತ್ತ. ಜೀವಿ ಸಮುದಾಯವು ಸಣ್ಣದಾಗಿರಬಹುದು, ಒಂದು ಸಿಹಿ ನೀರಿನ ಹೊಂಡ, ಇಲ್ಲವೇ ವಿಶಾಲವಾಗಿರಬಹುದು, ಸಾಗರ. ಇದು ಸರಳವಾಗಿ ಕೆಲವು ಜೀವಸಂದಣಿಗಳಿಂದ ಕೂಡಿರಬಹುದು, ಇಲ್ಲವೇ ಅನೇಕ ಜೀವಸಂದಣಿಗಳಿಂದ ಕೂಡಿರುವ ಸಂಕೀರ್ಣವಾಗಿರಬಹುದು. ಇಲ್ಲಿವಿಗೆ ಎಪಿಸೋಡ್ 64 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
15: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 33ನೆಯ ಪದ್ಯ. ಆ ಪದ್ಯ ಹೇಗಿದೆ? ತಲೆಯೊಳು ಸೀರೆಯ ನಿಕ್ಕಿ ಕೆಮ್ಮನಲ್ಲಿ ತಂಪುಗ್ರಾರಿ ವಂಶರತಾವಲ್ಲರ್ಗಳಿಗೆ ಧಾವ ಶಿಖಿ ಓಲ್ ಮೈದೋರಿ ತದ್ರೌಪದಿ ಲಲನಾ ವ್ಯಾಜನಿಗಳೊಂದೇ ಕೊಡಲು ಸಂದಿದ್ದ ಭಾಸ್ವತ್ ಹೃದ್ಬಲಕಂ ಮಾರ್ಬಲಕಂ ಗುಣಾರ್ವ ಗುಣಾರ್ಣಮಂ ಶರಪ್ರಾಗಲ್ಭ್ಯಮಂ ತೋರುವಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ತಲೆಯೊಳು ಸೀರೆಯಂ ಇಕ್ಕಿ ಕೆಮ್ಮನೆ ಎನಿತಂ ಪೂರ್ದಿರ್ಪಂ ಉಗ್ರಾರಿ ವಂಶ ಲತಾವಲ್ಲರಿಗಳಿಗೆ ಧಾವಶಿಕಿ ಓಲ್ ಮೈದೋರಿ ತತ್ ದ್ರೌಪದಿ ಲಲನಾ ವ್ಯಾಜದಿಂ ಈಗಳೇ ಒಂದು ಪಡಲು ಸಂದಿದ್ದ ಭಾಸ್ವತ್ ಹೃದ್ಬಲಕಂ ಮಾವಲಕಂ ಗುಣಾಣವ ಶರ ಪ್ರಾಗಲ್ಭ್ಯಮಂ ತೋರುವಂ. ಇದರ ಅರ್ಥ ಹೀಗಿದೆ. ತಲೆಯಲ್ಲಿ ಸೀರೆಯನ್ನು ಹೊದ್ದುಕೊಂಡು ಸುಮ್ಮನೆ ಎನಿತಂ ಪೂರ್ಣದಿದ್ದ ಎಷ್ಟೊಂದು ಭಾಷೆಗಳನ್ನು ಮಾಡಿದ್ದ ಉಗ್ರಾರಿ ವಂಶಲತಾವಲ್ಲರಿಗಳಿಗೆ ಉಗ್ರಾರಿ ವಂಶ ಲತಾವಲ್ಲರಿ ಅಂದರೆ ಉಗ್ರವಾದ ವೈರಿಗಳೆಂಬ ಲತೆಯ ಕುಡಿಗಳಿಗೆ ಧಾವಶಿಕಿ ಓಲ್ ಮೈದೋರಿ. ಧಾವಶಿಕಿ ಅಂದರೆ ಕಾಡಿನ ಬೆಂಕಿಯ ಹಾಗೆ ಮೈದೋರಿ. ತತ್ ದ್ರೌಪದಿ ಲಲನಾವ್ಯಾಜದಿಗಳೊಂದೆ ಆ ದ್ರೌಪದಿಯ ಕಾರಣದಿಂದಾಗಿ ಈಗಲೇ ಒಂದೇ ಪಡಲು ಸಂದಿದ್ದ ಈಗ ಒಂದೇ ಒಂದು ಅಂದರೆ ಈ ಪಾಂಚಾಲ ದೇಶದಲ್ಲಿ ಸೇರಿರುವ ಸಂದಿದ್ದ ಭಾಸ್ವತ್ ಹೃದ್ಬಲಕಂ ಪ್ರಕಾಶಮಾನವಾದ ಸ್ನೇಹಿತರ ಸೈನ್ಯ ಬಲಕ್ಕೆ ಮತ್ತು ಮಾರ್ಬಲಕ್ಕೆ ವೈರಿ ಬಲಕ್ಕೆ ಗುಣಾಣವ ಎನ್ನುವಂತಹ ವಿಕ್ರಮಾರ್ಜುನ ಅಥವಾ ಅರಿಕೇಸರಿ ತನ್ನ ಬಾಣದ ಪ್ರೌಢಿಮೆಯನ್ನು ಶರಪ್ರಾಗಲ್ಭ್ಯವನ್ನು ತೋರುವನು ಎನ್ನುವುದಾಗಿ ಎಲ್ಲರೂ ಒಂದು ಯೋಚನೆಗೆ ಬರ್ತಾರೆ. ಅಂದರೆ ಪಾಂಡವರು ಇದನ್ನು ಈ ಮತ್ಸ್ಯಂತ್ರದ ಭೇದನಕ್ಕೆ ಅರ್ಜುನನೇ ಸರಿ ಎನ್ನುವಂಥ ಒಂದು ತೀರ್ಮಾನಕ್ಕೆ ಆಗ ಬರ್ತಾರೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 33ನೆಯ ಪದ್ಯದ ಬಳಿಕದ ವಚನ. ಅದು ಹೀಗೆ: ಎಂದು ನಿಶ್ಚಯಿಸಿ ತಮ್ಮ ಬಗೆದ ಬಗೆಯುಳ್ ಪರಾಶರ ಮುನೀಂದ್ರೋಪದೇಶ ಮೊಡಂಬಡೆ ಪಾಂಡವರೇ ಕಚಕ್ರದಿನ್ ಪರಮಟ್ಟು ಶಕುನಗಳೆಲ್ಲ ಉತ್ತರೋತ್ತರಂ ತಿರ್ದುವಿನ ಉತ್ತರಾಭಿಮುಖರಾಗಿ ಪಯಣಂ ಹೋಗಿ ಕೆಲವಾರು ದಿವಸಕ್ಕೆ ಯಮುನಾ ನದಿ ತಟ ನಿಕಟವರ್ತಿಯಪ್ಪ ಅಂಗದ ಪರ್ಣ ಎಂಬಡವಿಯೊಳಗನೆ ಬರೇಯವರೇ ದಿನಕರ ಬಿಂಬಾಂಬುಜ ಮಂಬರ ಸರೋವರದೆಂಬತ್ತುಡುದು ಕವಿದ ಕರ್ತವ್ಯ ಹೂವಾಗೆ ತಮೋಪಶಮನ ನಿಮಿತ್ತ ಮುರಿವ ಕೊಳ್ಳಿಯಂ ಹಿಡಿದು ಜಗುನಯಂ ಪಾಯುವ ಗಳಾಪನಮನಾಡುವ ಕುಬೇರ ನಾಯಕಂ ಅಂಗದರ್ಪಣೆಂಬ ಗಂಧರ್ವಂ ಜಲಕ್ರೀಡೆಯಾಡುತ್ತಿದ್ದ ಇವರಿ ಮುಂದೆ ಬರ್ಪ ವಿಕ್ರಮಾರ್ಜುನನ ಪದಾಭಿಘಾತ ದೊಳುಚ್ಚಳಿಸುವ ನೀರಸ ಪುಳಂ ಕೇಳದು ಹಿಡಿದ ಕೊಳ್ಳಿಯ ಬೆಳಗುವಂ ಕಂಡು ಬೆಳಗುವಂ ಕಂಡ ಪತಂಗದಂತೆ ಮಾಡದೇ ತಂದು. ಇದನ್ನು ಬಿಡಿಸಿ ಹೀಗೆ ಓದಬೇಕು. ಎಂದು ನಿಶ್ಚಯಿಸಿ ತಮ್ಮ ಬಗೆದ ಬಗೆಯುಳ್ ಪರಾಶರ ಮುನೀಂದ್ರ ಉಪದೇಶವಂ ಒಡಂಬಡೆ ಪಾಂಡವರು ಏಕಚಕ್ರದಿಂದ ಪುರಮಟ್ಟು ಶಕುನಂಗಳೆಲ್ಲಂ ಉತ್ತರೋತ್ತರಂ ತಿರ್ದುವಿನಂ ಉತ್ತರಾಭಿಮುಖರಾಗಿ ಪಯಣಂ ಹೋಗಿ. ಕೆಲವಾರು ದಿವಸಕ್ಕೆ ಯಮುನಾ ನದಿ ತಟ ನಿಕಟವರ್ತಿಯಪ್ಪ ಅಂಗದ ಪರ್ಣ ಎಂಬ ಅಡವಿಯೊಡಗನೆ ಬರೆವರೆ ದಿನಕರ ಬಿಂಬಂ ಅಂಬುಜ ಅಂಬರ ಸರೋವರದಿಂ ಪತ್ತು ಬಿಡುವುದು. ಕವಿದ ಕಳ್ತಲೆ ಹಗುರುವಾಗೆ ತಮೋಪಶಮನ ನಿಮಿತ್ತಂ ಉರಿವ ಕೊಳ್ಳಿಯಂ ಹಿಡಿದು ಜಗುನಯಂ ಪಾಯುವಾಗಳ್ ಆ ಬನಮಂ ಆಳುವ ಕುಬೇರನಾಯಕ ಅಂಗದರ್ಪಣನೆಂಬ ಗಂಧರ್ವಂ ಜಲಕ್ರೀಡೆಯಾಡುತ್ತಿದ್ದ ಅನಿಬರಿ ಮುಂದೆ ಬರ್ಪ ವಿಕ್ರಮಾರ್ಜುನ ಪಾದಾಭೀಗಾದದೊಳು ಉಚ್ಚರಿಸುವ ನೀರ ಸಪ್ಪುಳಂ ಕೇಳ್ದು ಹಿಡಿದ ಕೊಳ್ಳಿಯಂ ಬೆಳಗುಮಂ ಕಂಡು ಬೆಳಗಂ ಕಂಡ ಪತಂಗದಂತೆ ಮಾಡದೆ ಐತಂದು. ಇದರ ಅರ್ಥ ಹೀಗಿದೆ ಎಂದು ನಿಶ್ಚಯಿಸಿ ನಿಶ್ಚಯ ಮಾಡಿ ತಮ್ಮ ಬಗೆದ ಬಗೆಯೋಳು ತಾವು

0: ತಟ ನಿಕಟವರ್ತಿಯಪ್ಪ. ಯಮುನಾ ನದಿಯ ದಡಕ್ಕೆ ಹತ್ತಿರವಾಗಿರುವ ಅಂಗದರ್ಪಣ ಎಂಬ ಅಡವಿಯ ಒಳಗನೆ ಬರೆಯರಿ. ಆ ಯಮುನಾ ನದಿಯ ದಡದಕ್ಕೆ ಹತ್ತಿರವಾಗಿರುವ ಅಂಗದರ್ಪಣ ಎನ್ನುವಂಥ ಅಡವಿಯಲ್ಲಿ ಅದರ ಒಳಗಡೆಗೆ ಬರ್ತಾ ಇದ್ದು, ಆಗ ದಿನಕರ ಬಿಂಬ ಅಂಬುಯಮ್ಮರ ಸರೋವರದಿಂದ ಪತ್ತು ಬೀಳುದು. ದಿನಕರನ ಅಂದರೆ ಸೂರ್ಯನ ಬಿಂಬವು ಅಂಬುಜಮ್ಮರ ತಾವರೆ ಎನ್ನುವಂತಹ ಆಕಾಶದಿಂದ ಆಕಾಶ ಎನ್ನುವಂಥ ತಾವರೆಯ ಆಕಾಶ ಎನ್ನುವಂಥ ಸರೋವರದಿಂದ ಪತ್ತು ಬಿಡುವುದು ಬಿಟ್ಟು ಬಿಡುವುದು ಅಂದರೆ ಸೂರ್ಯೋದಯ ಆಯಿತು. ದಿನಕರ ಬಿಂಬಾಂಬುಜಂ ಅಂಬರ ಸರೋವರದಿಂದ ಪತ್ತು ಬಿಡುವುದು, ದಿನಕರನ ಬಿಂಬ ಎನ್ನುವಂತಹ ತಾವರೆಯು ಅಂಬರ ಸರೋವರದಿಂದ ಪತ್ತು ಬಿಡುವುದು ಅಂದರೆ ಇದು ವರ್ಣನೆ ತುಂಬ ಚೆನ್ನಾಗಿದೆ. ದಿನಕರ ಬಿಂಬಾಂಬುಜ, ದಿನಕರನ ಬಿಂಬ ಎನ್ನುವಂತಹ ತಾವರೆ ಅಂಬರ ಸರೋವರದಿಂದ ಆಕಾಶ ಎನ್ನುವಂತಹ ಸರೋವರದಿಂದ ಕೆಳಗಡೆಗೆ ಹೋಗುವುದು, ಬಿಟ್ಟು ಬಿಡುವುದು, ಪತ್ತು ಬಿಡುವುದು. ಕವಿದ ಕಳ್ತಲೆ ಹಗುರವಾಗಿ, ಆಗ ಕತ್ತಲೆ ಆಗ್ತದೆ ಭೀಕರವಾಗ್ತದೆ ಹಗುರವಾಗಿ, ತಮೋಪಶಮನ ನಿಮಿತ್ತ ಕತ್ತಲೆಯನ್ನು ಉಪಶಮನ ಕಡಿಮೆ ಮಾಡುವ ನಿಮಿತ್ತ ಉರಿವ ಕೊಳ್ಳಿಯಂ ಹಿಡಿದು ಜಗುನೆಯು ಪಾಯುವಾಗಳು. ಆ ಒಂದು ಕೊಳ್ಳಿಯನ್ನು ಅಂದರೆ ಬೆಳಕಾಗಿ ಕೊಳ್ಳಿಯನ್ನು ಹಿಡಿದು ಜಗುನೆಯು ಪಾಯುವಾಗಳು ಅಂದರೆ ಯಮುನೆಯನ್ನು ದಾಟುವಾಗ ಆ ವನವನ್ನು ಆಳುವ ಆ ವನವನ್ನು ಅಂದರೆ ಅಂಗದರ್ಪಣ ಎನ್ನುವಂಥ ಅಡವಿಯನ್ನು ಆಳುವ ಕುಬೇರನಾಯಕ ದೇವತೆಗಳಲ್ಲಿ ಒಂದು ಸಮೂಹ ಅದು. ಕುಬೇರನಾಯಕ ಅಂಗದರ್ಪಣ ಎಂಬ ಗಂಧರ್ವ ಆಳುವ ಅಂಗದರ್ಪಣ ಎನ್ನುವಂಥ ಗಂಧರ್ವ ಒಬ್ಬ ಜಲಕ್ರೀಡೆ ಆಡುತ್ತಿರ್ತಾನೆ ಜಲಕ್ರೀಡೆ ಆಡುತ್ತಾ ಇದ್ದ. ಅನಿಮರಿ ಮುಂದವರ್ಪ ವಿಕ್ರಮಾದಿನ ಪಾದಾಭೀಕಾದಲು ಉಚ್ಚರಿಸುವ ಆತ ಎಲ್ಲರಿಗಿಂತ ಮೊದಲು ಈ ಉರಿವ ಕೊಳ್ಳಿಯನ್ನು ಹಿಡ್ಕೊಂಡು ಅರ್ಜುನ ಮುಂದೆ ಬರ್ತಿದ್ದ. ಹಾಗೆ ಬಂದಾಗ ಆ ಕಾಲ ಸಪ್ಪಳಕ್ಕೆ ಅಂದರೆ ಮುಂದೆ ಹೋಗುವಾಗ ನೀರಿನ ಸಪ್ಪಳಕ್ಕೆ ಉಚ್ಚರಿಸುವ ನೀರ ಸಪ್ಪಳವನ್ನು ಕೇಳಿ ಬರುವಂಥ ನೀರ ಸಪ್ಪಳವನ್ನು ಕೇಳಿ ಹಿಡಿದ ಕೊಳ್ಳಿಯ ಬೆಳಗುವನ್ನು ಕಂಡು ಅದರ ಜೊತೆಗೆ ಕೊಳ್ಳಿಯ ಇಂದ ಬರುವ ಬೆಳಕನ್ನು ಕೂಡ ಕಂಡು ಬೆಳಗನ್ನು ಕಂಡ ಪತಂಗದ ಹಾಗೆ ಚಿಟ್ಟೆಯ ಹಾಗೆ ಮಾಡದೆ ನಿಲ್ಲದೆ ಆಯ್ತಂದು ಮುಂದೆ ಬಂದು ಅಂದರೆ ಹೀಗೆ ತಮ್ಮೊಳಗೆ ಆಲೋಚನೆ ಮಾಡಿದಂತಹ ಪಾಂಡವರು ಪರಾಶರ ಮುನಿಯ ಉಪದೇಶದ ಪ್ರಕಾರ ಮುಂದೆ ಹಸ್ತಿನಾವತಿಗೆ ಹೋಗುವುದೆನ್ನುವುದೇ ಸಿದ್ಧ ಮಾಡಿ ಹೊರಟು ಹೋಗ್ತಾರೆ. ಹೀಗೆ ಉತ್ತರಾಭಿಮುಖವಾಗಿ ಹೊರಟು ಬಂದ ಅವರಿಗೆ ಮುಂದೆ ಅಂಗದರ್ಪಣ ಎನ್ನುವಂಥ ಒಂದು ಅಡವಿ ಯಮುನಾ ನದಿಯ ತಟದಲ್ಲಿ ಕಂಡುಬಂತು. ಆ ಅಡವಿಯೊಳಗೆ ಬರ್ತಾ ಇದ್ದಾಗ ಕತ್ತಲೆ ಆಯಿತು. ಕತ್ತಲೆ ಆದಾಗ ಒಂದು ಉರಿಯುವ ಕೊಳ್ಳಿಯನ್ನು ಹಿಡ್ಕೊಂಡು ಅವರು ಯಮುನೆಯನ್ನು ದಾಟಿದರು. ಆಗ ದೇವತೆಗಳ ನಾಯಕನಾದಂತಹ ಅಂಗದರ್ಪಣ ಎನ್ನುವಂತಹ ಒಬ್ಬ ಗಂಧರ್ವ ಅರ್ಜುನನಿಗೆ ಎದುರಾಗಿ ಮತ್ತು ಆ ಉರಿಯುವ ಕೊಳ್ಳಿಯ ಬೆಳಕಿಗೆ ಎದುರಾಗಿ ಬಂದು ಪತಂಗದ ಹಾಗೆ ಹಾರಿ ಬಂದು ಎದುರಾಗಿ ನಿಲ್ತಾನೆ. ಅಂದರೆ ಹಿಂದೆ ಕತ್ತಲೆಗೆ ಹೋಗುವ ಸಂದರ್ಭದಲ್ಲಿ ಇವತ್ತಾದರೆ ನಮಗೆ ಬೆಳಕಿನ ಬೇರೆ ಬೇರೆ ಎಂಥದ್ದು ಸಾಧನಗಳಿವೆ, ಹಿಂದೆ ಹಾಗೆ ಇರಲಿಲ್ಲ. ಅಡವಿಯಲ್ಲಿ ಸಿಗುವಂತಹ ಕೆಲವು ಒಣಗಿದ ಕಟ್ಟಿಗೆಗಳು ಅವುಗಳನ್ನು ಬೆಂಕಿ ಮಾಡಿ ಅದನ್ನೇ ಕೊಳ್ಳಿ ಥರ ಮಾಡಿ ನದಿಯನ್ನು ದಾಟುವ ಅಥವಾ ಕತ್ತಲೆಯಲ್ಲಿ ದಾಟುವ ಒಂದು ಕ್ರಮ ಇತ್ತು. ಇವತ್ತಿಗೂ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಈ ಸಾಧನಗಳನ್ನು ಉಪಯೋಗಿಸ್ತಾರೆ. ಉತ್ತರ ಕರ್ನಾಟಕದ ಕೆಲವು ಕಾಡುಗಳಲ್ಲಿ ಒಂದು ವಿಶೇಷವಾದ ಗಿಡ ಇದೆ. ಆ ಗಿಡವನ್ನು ಅದರ ಒಣಗಿದ ಕಟ್ಟಿಗೆಯನ್ನು ಭಾಗ ಮಾಡಿ ಅದಕ್ಕೆ ಬೆಂಕಿ ಕೊಟ್ಟರೆ ಅದು ತುಂಬ ಹೊತ್ತು ಬೆಂಕಿಯನ್ನು ಉರಿಸ್ಕೊಳ್ತದೆ. ಅಂದರೆ ಬೆಂಕಿಯನ್ನು ಉರಿಸಿ ಮುಂದೆ ಹೋಗ್ತಾ ಇದ್ದಾಗೆ ಬೆಂಕಿಯ ಪ್ರಕಾಶ ಕಡಿಮೆ ಆಗ್ತದೆ, ಆದರೆ ಕೆಂಡ ಹಾಗೆ ಉಳಿತದೆ. ಒಂದು ಸಲ ಬೀಸಿದಾಗ ಬಗ್ಗನೆ ಬೆಂಕಿ ಕಂಡು ಬರ್ತದೆ. ಅಂಥ ಗಿಡಗಳು ಈಗಲೂ ಕೂಡ ಕರ್ನಾಟಕದಲ್ಲಿ ಮತ್ತು ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಇವೆ. ಅವು ಒಂದೊಂದು ಗಿಡಗಳು ಒಂದೊಂದು ರೀತಿಯಲ್ಲಿ ಕಂಡು ಬರ್ತವೆ. ಹಾಗೆ ಒಂದು ಕೊಳ್ಳಿಯನ್ನು ಬೆಂಕಿ ಮಾಡಿಕೊಂಡು ಪಾಂಡವರು ದಾರಿ ನಡೆಯುತ್ತಿದ್ದರು ಎನ್ನುವುದು ಇದರಿಂದ ಸ್ಪಷ್ಟ ಆಗ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ ಎಸ್ಎಚ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
1: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಪರೀಕ್ಷೆ ನಡೆಸ್ತಾ ಇದ್ವಿ. 20 ವಾಕ್ಯಗಳನ್ನ ಹೇಳಿದೆ. ಪ್ರತಿ ವಾಕ್ಯದಲ್ಲೂ ಒಂದು ತಪ್ಪಾದ ಪದನ ನಾನು ಬಳಸಿದೆ. ಅದನ್ನ ಕಂಡುಹಿಡಿಯೋ ಪ್ರಯತ್ನ ನಡೆದಿತ್ತು. ನೀವು ಕೂಡ ಸರಿಯಾಗಿ ಈ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಆಗ ಮಾತ್ರ ಇಷ್ಟು ದಿವಸದ ಸಂಚಿಕೆಯಲ್ಲಿ ಏನು ಕಲ್ತ್ರಿ, ಎಷ್ಟರ ಮಟ್ಟಿಗೆ ನಿಮಗೆ ಇಂಗ್ಲೀಷು ಅಭ್ಯಾಸ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಪ್ರತಿ ದಿವಸ ತಪ್ಪದೆ ಸಂಚಿಕೆ ಕೇಳಿಸ್ಕೊಳ್ಳೋದು ಅಲ್ದಲ್ಲೇ ಯಾರೊಟ್ಟಿಗಾದರೂ ಅರ್ಧ ಮುಕ್ಕಾಲು ಗಂಟೆ ಸಂಭಾಷಣೆನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸೊ ದ್ಯಾಟ್ ಈಸಿಯಾಗಿ ನಿಮಗೆ ಇಂಗ್ಲೀಷ್ನ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತು ಕೂಡ ಕೆಲವು ವಾಕ್ಯಗಳನ್ನು ಹೇಳ್ತೀನಿ. ಇಲ್ಲಿ ವಾಕ್ಯಗಳನ್ನು ಒಂದು ಸ್ವಲ್ಪ ಬದಲಾಯಿಸಿದ್ದೀನಿ. ಅವುಗಳಲ್ಲಿ ಕೆಲವು ತಪ್ಪಿದೆ. ಈ ಯಾವುದು ಸರಿ ಇದ್ದಿರ್ಬೋದು ಅಂತ ನೀವು ಆಯ್ಕೆ ಮಾಡಿ ಯೋಚನೆ ಮಾಡಿ ಹೇಳಬೇಕು. ಉತ್ತರನ ನಾನು ಹೇಳ್ತೀನಿ, ಆದರೆ ನಾನೇ ಹೇಳೋವರೆಗೂ ನೀವು ಕಾಯ್ತಾ ಕೂರಬಾರ್ದು. ನಿಮ್ಮ ಪ್ರಯತ್ನ ನೀವು ತಕ್ಷಣಕ್ಕೆ ಮಾಡಬೇಕು, ಆಯಿತಾ? ಮೊದಲನೇ ವಾಕ್ಯ ನೋಡೋಣ. ಹ್ಯಾವ್ ದ ಅಕೌಂಟ್ ಕ್ಲಿಯರ್. ಹ್ಯಾವ್ ದ ಅಕೌಂಟ್ ಕ್ಲಿಯರ್. ಇಲ್ಲಿ ತಪ್ಪಾದ ಪದ ಯಾವುದು ಗೊತ್ತಾ? ಕ್ಲಿಯರ್. ಹಾಗಾದ್ರೆ ಏನು ಹಾಕ್ಬೇಕಲ್ಲಿ? ಹ್ಯಾವ್ ದ ಅಕೌಂಟ್ ಕ್ಲಿಯರ್ಡ್. ಕ್ಲಿಯರ್ ಆಗಿದೆಯಾ ಅಂತ ಕೇಳ್ತಿರೋದು ಅಲ್ವಾ? ಕ್ಲಿಯರ್ಡ್, CLEARED. ಮುಂದಿನ ವಾಕ್ಯ, ಡಿಡ್ ಯು ಗೋಟ್ ಯುವರ್ ವೇಜಸ್. ಡಿಡ್ ಯು ಗೋಟ್ ಯುವರ್ ವೇಜಸ್. ಇಲ್ಲಿ ತಪ್ಪಾದ ಪದ ಯಾವ್ದು ಗೊತ್ತಾ? ಗಾಟ್ ಅನ್ನೋದು. ಹಾಗಾದ್ರೆ ಏನು ಹಾಕ್ಬೇಕು? ಅದರ ಇನ್ನೊಂದು ರೂಪ, ಡಿಡ್ ಯು ಗೆಟ್ ಯುವರ್ ವೇಜಸ್. ನಿನಗೆ ನಿನ್ನ ಕೂಲಿ ದಿನಗೂಲಿ ಸಂಬಳ ಸಿಕ್ಕಿದೆಯಾ? ಡಿಡ್ ಯು ಗೆಟ್ ಯುವರ್ ವೇಜಸ್. ನೋಡಿ, ನೆನಪಾಯ್ತಾ? ಇವೆಲ್ಲ ವಾಕ್ಯಗಳು ಹಿಂದಿನ ಸಂಚಿಕೆಗಳಲ್ಲಿ ನಾನು ಸರಿಯಾಗಿ ಹೇಳಿದ್ದೆ. ಸರಿ ಹೇಳಿರೋದನ್ನೇ ತಪ್ಪಾಗಿ ಹೇಳಿದಾಗ ನಿಮ್ಗೆ ನೆನಪಾಗತ್ತಾ? ನಿಮ್ಮ ಮೆಮೊರಿ ಪವರ್ ಹೇಗಿದೆ ಅಂತ ಪರೀಕ್ಷೆ ಮಾಡೋ ಸಮಯ, ಅದರ ಜೊತೆಯಲ್ಲಿ ಗ್ರಾಮ್ಯಾಟಿಕಲಿ ನೀವು ಸರಿಯಾಗಿ ಹೇಳ್ತಿದ್ದೀರಾ, ಇಂಗ್ಲೀಷ್ನ ಸರಿಯಾಗಿ ಕಲಿತಿದ್ದೀರಾ ಅಂತ ಪರೀಕ್ಷೆ ಮಾಡುವಂಥ ಸಮಯ ಕೂಡ ಅಲ್ವಾ? ಓಕೆ, ಈಗ ಮುಂದಿನ ವಾಕ್ಯ ನೋಡೋಣ. ದೇರ್ ಈಸ್ ಶಾರ್ಟೇಜ್ ಆನ್ ಮನಿ. ದೇರ್ ಈಸ್ ಶಾರ್ಟೇಜ್ ಆನ್ ಮನಿ. ಇಲ್ಲಿ ತಪ್ಪಾದ ಪದ ಯಾವ್ದು ಗೊತ್ತಾ? ON, ಆನ್. ಅಲ್ಲಿ ಆನ್ ಮನಿ ಅಲ್ಲ. ಹಾಗಾದ್ರೆ ಏನು ಹೇಳಬೇಕು? ಆಫ್ ಮನಿ. ದರ್ ಈಸ್ ಶಾರ್ಟೇಜ್ ಆಫ್ ಮನಿ. OF, ಆಫ್. ಮುಂದಿನ ವಾಕ್ಯ, ಹೌ ಈಸ್ ಹೀ ಗೆಟಿಂಗ್ ಎಟ್ ವಿತ್ ಹಿಸ್ ವರ್ಕ್. ಹೌ ಈಸ್ ಹೀ ಗೆಟಿಂಗ್ ಎಟ್ ವಿತ್ ಹಿಸ್ ವರ್ಕ್. ಇಲ್ಲಿ ತಪ್ಪಾದ ಪದ ಯಾವ್ದು ಗೊತ್ತಾ? ಎಟ್. ಹಾಗಾದ್ರೆ ಏನು ಹಾಕ್ಬೇಕಲ್ಲಿ? ಎಟ್ ವಿತ್ ಹಿಸ್ ವರ್ಕ್ ಅಲ್ವಾ? On with his work. How is he getting on with his work? On ಅನ್ನೋ ಪದ ಅಲ್ಲಿ ಸರಿಯಾದದ್ದು. How is he getting on with his work? ಮುಂದಿನ ವಾಕ್ಯ, Honesty is a best policy. Honesty is a best policy. ಇಲ್ಲಿ ಏನು ತಪ್ಪಾಗಿದೆ, ಸರಿ ಇದ್ದಾಗಿದೆಯಲ್ಲ ಅನ್ನಿಸ್ತಿರ್ಬೋದಲ್ವಾ? ತಪ್ಪಿದೆ. A ಅನ್ನೋದೇ ತಪ್ಪು. Honesty is a best policy ಅಲ್ಲ, ಅಲ್ಲಿ ದ ಅಂತ ಬರಬೇಕು. ದ ಬೆಸ್ಟ್ ಪಾಲಿಸಿ. Honesty is the best policy. ಕರೆಕ್ಟ್ ಅಲ್ವಾ? ಮುಂದಿನ ವಾಕ್ಯ ನೋಡಿ. ದ ಮ್ಯಾನ್ ಇಸ್ ದ ಸ್ಲೇವ್ ಟು ಹಿಸ್ ಸ್ಟಮಕ್. ದ ಮ್ಯಾನ್ ಇಸ್ ದ ಸ್ಲೇವ್ ಟು ಹಿಸ್ ಸ್ಟಮಕ್. ಹೊಟ್ಟೆಯ ಗುಲಾಮ ಮನುಷ್ಯ. ಇಲ್ಲಿ ಏನು ತಪ್ಪಾಗಿದೆ? ದ ಸ್ಲೇವ್, ಅದು ತಪ್ಪು. ದ ಸ್ಲೇವ್ ಸರಿಯಾಗತ್ತಾ? ಇಲ್ಲ ಅಲ್ವಾ? ಅ ಸ್ಲೇವ್. The man is a slave to his stomach. The slave alla, a slave. The man is a slave to his stomach. Adu correct. Mundina vakya nodana. Your coat is cleaner to mine. Your coat is cleaner to mine. Illi en tappagide? To annadu tappu. Than mine. Nanna coatin kinta nin coat clean agide anta helbekadre ಟೂತ್ ಹೇಳಿದರೆ ಅದರ ಅರ್ಥ ಅಪಾರ್ಥ ಆಗುತ್ತೆ. ಇಲ್ಲಿ ದ್ಯಾನ್ ಅನ್ನೋ ಪದನ ಬಳಸಬೇಕು. ಯುವರ್ ಕೋಟ್ ಈಸ್ ಕ್ಲೀನರ್ ದ್ಯಾನ್ ಮೈನ್. ಕರೆಕ್ಟ್ ಅಲ್ವಾ? ಮುಂದಿನ ವಾಕ್ಯ ನೋಡೋಣ. ವಿಲ್ ಯು ಸ್ಪೀಕ್ ಟು ಹರ್ ಇಫ್ ಶಿ ಕಮ್. ಅವಳೊಟ್ಟಿಗೆ ಮಾತಾಡ್ತೀಯಾ ಅವಳೇನಾದರೂ ಬಂದರೆ? ವಿಲ್ ಯು ಸ್ಪೀಕ್ ಟು ಹರ್ ಇಫ್ ಶಿ ಕಮ್. ಇಲ್ಲಿ ಏನು ತಪ್ಪಾಗಿದೆ? ಕಮ್ ಅನ್ನೋ ಪದ. ಕಮ್ ತಪ್ಪಾಗತ್ತೆ. ಕಮ್ಸ್ ಅಂತ ಹೇಳ್ಬೇಕು, COME. ವಿಲ್ ಯು ಸ್ಪೀಕ್ ಟು ಹರ್ ಇಫ್ ಶಿ ಕಮ್ಸ್. ವಿಲ್ ಯು ಸ್ಪೀಕ್ ಟು ಹರ್ ಇಫ್ ಶಿ ಕಮ್ಸ್. ಮುಂದಿನ ವಾಕ್ಯ ನೋಡೋಣ. ವಿಲ್ ಯು

please borrow me a pen? Will you please borrow me a pen? Borrow na pada tappu. Hagadre enagbeku? Will you please lend me a pen? ನನಗೆ ಕೊಡ್ತೀಯಾ ಅಂತ ಕೇಳಬೇಕಾದ್ರೆ ಬಾರೋ ಅನ್ನೋ ಪದ ತಪ್ಪಾಗುತ್ತೆ. ಲೆಂಡ್, ನಂಗೊಂದು ಪೆನ್ ಕೊಡ್ತೀಯಾ, ನಾನು ತಗೊಳ್ಬೇಕು ಅನ್ನುವಾಗ ಬಾರೋ ಅನ್ನೋ ಪದ ಸರಿಯಾಗುತ್ತೆ. ಕೊಡ್ತೀಯಾ ಅಂತ ಕೇಳಬೇಕಾದ್ರೆ ಲೆಂಡ್ ಅನ್ನೋ ಪದ ಬಳಸಬೇಕು. ಮುಂದಿನ ವಾಕ್ಯ, ಕಮ್ ಹೋಮ್ ಬಿಹೈಂಡ್ ಮೀ, ನನ್ನ ಹಿಂದಿಂದನೇ ಮನೆ ಬಾ. ಇದು ಬಿಹೈಂಡ್ ಅನ್ನೋದು ಸರಿನಾ? ರಾಂಗ್ ವರ್ಡ್ ಅಲ್ವಾ. ಕಮ್ ಹೋಮ್ ಆಫ್ಟರ್ ಮೀ, AFTER ಬಿಹೈಂಡ್ ಅಂತ ಬಳಸಬಾರ್ದು. ಆಫ್ಟರ್ ನಾನು ಬಂದ ಆದ್ಮೇಲೆ ಬಾ ಅನ್ನೋದಕ್ಕೆ ಕಮ್ ಹೋಮ್ ಆಫ್ಟರ್ ಮೀ. ಮುಂದಿನ ವಾಕ್ಯ ನೋಡೋಣ. ದ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಡಿಕ್ರೀಸಿಂಗ್. ದ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಡಿಕ್ರೀಸಿಂಗ್. ಇಲ್ಲೇನು ತಪ್ಪಾಗಿದೆ? ಆರ್ ಅನ್ನೋ ಪದ ತಪ್ಪು. ಸ್ಟೂಡೆಂಟ್ಸ್ ಬಂದಮೇಲೆ ಆರ್ ಅಂತ ಬರಬೇಕು, ಅದು ಹೇಗೆ ತಪ್ಪಾಗತ್ತೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಬಟ್ ಇಲ್ಲಿ ನಾವು ಮಾತಾಡ್ತಿರೋದು ನಂಬರ್ಸ್ ಬಗ್ಗೆ ಅಲ್ವಾ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಡಿಕ್ರೀಸಿಂಗ್. ಈಸ್ ಅನ್ನೋ ಪದ ಅಲ್ಲಿ ಸರಿ. ದ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಡಿಕ್ರೀಸಿಂಗ್. ಆರ್ ಅನ್ನೋ ಪದ ತಪ್ಪಾಗುತ್ತೆ, ಈಸ್ ಅಂತ ಬಳಸಬೇಕು. ದ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಡಿಕ್ರೀಸಿಂಗ್. ಮುಂದಿನ ವಾಕ್ಯ, ಐ ರೆಡ್ ದಿಸ್ ಬುಕ್ ಇನ್ ಅ ಅವರ್ ಆ್ಯಂಡ್ ಅ ಹಾಫ್. ಐ ರೆಡ್ ದಿಸ್ ಬುಕ್ ಇನ್ ಅ ಅವರ್ ಆ್ಯಂಡ್ ಅ ಹಾಫ್. ಇಲ್ಲೇನು ತಪ್ಪಾಗಿದೆ? ಎ ಅನ್ನೋದು ತಪ್ಪು. ಯಾಕೆ ಹೇಳಿ? HOUR ಅವರ್, ಅಲ್ಲಿ ಅದನ್ನು ಹವರ್ ಅಂತ ನಾವು ಹೇಳಲ್ಲ, ಎಚ್ ಸೈಲೆಂಟ್ ಆಗುತ್ತೆ, ಅವರ್ ಅಂತ ಪ್ರೊನೌನ್ಸ್ ಮಾಡ್ತೀವಲ್ವಾ. ಅವರ್ ಅಂತ ಹೇಳಬೇಕಾದ್ರೆ ಒ ಅನ್ನೋದು ಓವರ್ ಲೆಟರ್ ಆಗುತ್ತೆ, ಹಾಗಾಗಿ ಅಲ್ಲಿ ಆನ್ ಅನ್ನೋ ಪದ ಹಿಂದೆ ಬರಬೇಕು. ಅದು ಸಪೋಸ್ ಕಾನ್ಸನೆಂಟ್ ಅಥವಾ HOUR ಹವರ್ ಅಂತ ನಾವೇನಾದರೂ ಪ್ರೊನೌನ್ಸ್ ಮಾಡ್ತಿದ್ರೆ ಅಲ್ಲಿ ಎ ಅನ್ನೋದು ಸರಿ ಇತ್ತು. ಬಟ್ ಅದನ್ನ ಅವರ್ ಅಂತೀವಲ್ವಾ, ಹಾಗಾಗಿ ಅಲ್ಲಿ ಆನ್ ಬರಬೇಕು. ಐ ರೆಡ್ ದಿಸ್ ಬುಕ್ ಇನ್ ಆನ್ ಅವರ್ ಆ್ಯಂಡ್ ಅ ಹಾಫ್ ಅಂತ ಹೀಗೆ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ. ಸೀತಾ ಆ್ಯಂಡ್ ರೀತಾ ಈಸ್ ಕಮಿಂಗ್ ಹಿಯರ್. ಸೀತಾ ಆ್ಯಂಡ್ ರೀತಾ ಈಸ್ ಕಮಿಂಗ್ ಹಿಯರ್. ಇಲ್ಲೇನು ತಪ್ಪು ಹೇಳಿ? ಈಸ್ ಅನ್ನೋ ತಪ್ಪು. ಸೀತಾ ಮತ್ತು ರೀತಾ ಇಬ್ಬರು ಬರ್ತಿದ್ದಾರಲ್ವಾ, ಹಾಗಿದ್ದಾಗ ಅಲ್ಲಿ ಆರ್ ಅನ್ನೋ ಪದ ಸರಿಯಾದ್ದು. ಸೀತಾ ಆ್ಯಂಡ್ ರೀತಾ ಆರ್ ಕಮಿಂಗ್ ಹಿಯರ್. ಸೀತಾ ಆ್ಯಂಡ್ ರೀತಾ ಆರ್ ಕಮಿಂಗ್ ಹಿಯರ್. ಈಸ್ ಅನ್ನೋದು ತಪ್ಪಾಗತ್ತೆ. ಮುಂದಿನ ವಾಕ್ಯ ನೋಡೋಣ. My mother gave me some good advisors. My mother gave me some good advisors. ಇಲ್ಲೇನು ತಪ್ಪಾಗಿದೆ? Advisors ಅದೇ ತಪ್ಪು. ಅಡ್ವೈಸ್ ಅಷ್ಟೇ ಹೇಳಬೇಕು. ಅಡ್ವೈಸ್ ಅಂದರೆ ಏನು? ಸಲಹೆ. ಸಲಹೆ ಸಲಹೆಗಳನ್ನು ಅಂತ ಹೇಳಬೇಕಾಗಿಲ್ಲ ಅಲ್ವಾ. ಮೈ ಮದರ್ ಗೇವ್ ಮಿ ಸಮ್ ಗುಡ್ ಅಡ್ವೈಸ್. ಸಮ್ ಅಂತ ಹೇಳಿ ಆಗಿದೆ ಅಲ್ವಾ. ಸಮ್ ಅಂದಾಗ ಒಂದಷ್ಟು ಸಲಹೆಗಳನ್ನು, ಸಲಹೆಯನ್ನು ಕೊಟ್ಟರು ಅಂತ ಹೇಳಿದ್ಮೇಲೆ ಮತ್ತೆ ಸಲಹೆಗಳನ್ನು ಅಂತ ಹೇಳೋದು ತಪ್ಪಾಗುತ್ತೆ. ಮೈ ಮದರ್ ಗೇವ್ ಮಿ ಸಮ್ ಗುಡ್ ಅಡ್ವೈಸ್. ಮುಂದಿನ ವಾಕ್ಯ ನೋಡೋಣ. ದ ಅನ್ಫಾರ್ಚುನೇಟ್ ವಾಸ್ ಶೂಟ್ ಡೆಡ್. ದ ಅನ್ಫಾರ್ಚುನೇಟ್ ವಾಸ್ ಶೂಟ್ ಡೆಡ್. ಇಲ್ಲೇನು ತಪ್ಪು ಹೇಳಿ? ಶೂಟ್ ಅನ್ನೋ ಪದ. ಶೂಟ್ ಬದಲು ಏನು ಬಳಸಬೇಕು? ಶಾರ್ಟ್. ದ ಅನ್ಫಾರ್ಚುನೇಟ್ ವಾಸ್ ಶಾರ್ಟ್ ಡೆಡ್. ದ ಅನ್ಫಾರ್ಚುನೇಟ್ ವಾಸ್ ಶಾರ್ಟ್ ಡೆಡ್. ಸತ್ತು ಹೋಗಿ ಆಗ್ಬಿಟ್ಟಿದೆ, ಅದನ್ನು ಶೂಟ್ ಮಾಡಿದ್ದು ಅಂತ ಅಂದರೆ ತಪ್ಪಾಗತ್ತೆ. ಶೂಟ್ನ ಭೂತಕಾಲ ಹೇಳಬೇಕಲ್ವಾ, ಶಾರ್ಟ್ ಡೆಡ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ. ದೇ ವಿಲ್ ಸ್ಟಡಿ ಜರ್ಮನ್ ಬಿಸೈಡ್ ಇಂಗ್ಲೀಷ್. ಜರ್ಮನ್ ಇಂಗ್ಲೀಷ್ ಜೊತೆಯಲ್ಲಿ ಜರ್ಮನ್ ಕೂಡ ಕಲಿತಿದ್ದಾರೆ. ಇಲ್ಲೇನು ತಪ್ಪಾಗಿದೆ? ದೇ ವಿಲ್ ಸ್ಟಡಿ ಜರ್ಮನ್ ಬಿಸೈಡ್ಸ್ ಇಂಗ್ಲೀಷ್. ಬಿಸೈಡ್ಸ್ ಹೇಳ್ಬೇಕು, ಬಿಸೈಡ್ ಅಲ್ಲ. ದೇ ವಿಲ್ ಸ್ಟಡಿ ಜರ್ಮನ್ ಬಿಸೈಡ್ಸ್ ಇಂಗ್ಲೀಷ್. ದ ಮರ್ಡರರ್ ವಾಸ್ ಕಾಟ್ ಆ್ಯಂಡ್ ಹಂಗ್. ದ ಮರ್ಡರರ್ ವಾಸ್ ಕಾಟ್ ಆ್ಯಂಡ್ ಹಂಗ್. ಇಲ್ಲಿ ಯಾವ ಪದ ಗೊತ್ತಾ ತಪ್ಪಾಗಿರೋದು? ಹಂಗ್, HUNG ಹಂಗ್. ಮತ್ತೆ ಏನು ಬಳಸಬೇಕು? ಅಲ್ಲಿ ಹ್ಯಾಂಗ್ಡ್ ಅನ್ನೋ ಪದ ಬರಬೇಕು. ದ ಮರ್ಡರರ್ ವಾಸ್ ಕಾಟ್ ಆ್ಯಂಡ್ ಹ್ಯಾಂಗ್ಡ್. HANGED ದ ಮರ್ಡರರ್ ವಾಸ್ ಕಾಟ್ ಆ್ಯಂಡ್ ಹ್ಯಾಂಗ್ಡ್. ಮುಂದಿನ ವಾಕ್ಯ ನೋಡೋಣ. ಅ ಡಾಗ್ ಇಸ್ ಅ ವೋಫ್ ಇನ್ ಹಿಸ್ ಲೇನ್. ಅ ಡಾಗ್ ಇಸ್ ಅ ವೋಫ್ ಇನ್ ಹಿಸ್ ಲೇನ್. ಇಲ್ಲಿ ವೋಲ್ಫ್ ಅನ್ನೋ ಪದ ತಪ್ಪು, ಅಲ್ಲಿ ಲಯನ್ ಅಂತ ಬರಬೇಕು. ಅ ಡಾಗ್ ಇಸ್ ಅ ಲಯನ್ ಇನ್ ಹಿಸ್ ಲೇನ್. A dog is a lion in his lane. ಹಾಗಂದ್ರೆ ಏನು ಅಂತ ನಿಮಗೆ ಗೊತ್ತಾ? A dog is a

0: ಲಯನ್ ಇನ್ ಹಿಸ್ ಲೇನ್ ಅಂತ. ಯಾರೇ ಆಗಿರಲಿ, ನಾವು ವ್ಯಕ್ತಿನೇ ಅಂತಲೇ ಅನ್ಕೊಳ್ಳೋಣ, ನಮ್ಮ ಮನೇಲಿ ನಾವೇ ಸಿಂಹ ಅಲ್ವಾ. ಅದೇ ರೀತಿ ನಾಯಿ ಕೂಡ ಅದನ್ನು ತನ್ನ ತಾನು ದೊಡ್ಡ ಸಿಂಹ ಅಂತಲೇ ಅಂದ್ಕೊಂಡು ಭಾವಿಸಿರುತ್ತೆ ಅನ್ನೋದು ಈ ವಾಕ್ಯದ ಅರ್ಥ. ಆ ಡಾಗ್ ಈಸ್ ಅ ವೋಲ್ಫ್ ಅನ್ನೋದು ಅವಾಗ ತಪ್ಪಾಗತ್ತಲ್ವಾ, ತೋಳಾಗಿರೋಕ್ಕೆ ಯಾರು ಇಷ್ಟಪಡಲ್ಲ, ಸಿಂಹ ಆಗಿರೋಕ್ಕೆ ಇಷ್ಟಪಡ್ತಿರ್ತಾನೆ. ಅ ಡಾಗ್ ಈಸ್ ಅ ಲಯನ್ ಇನ್ ಹಿಸ್ ಲೇನ್, ವೋಲ್ಫ್ ಅಲ್ಲ ಅಲ್ಲಿ ಲಯನ್ ಅನ್ನೋ ಪದ ಬರಬೇಕು. ಅ ಡಾಗ್ ಈಸ್ ಅ ಲಯನ್ ಇನ್ ಹಿಸ್ ಲೇನ್. ಮುಂದಿನ ವಾಕ್ಯ, ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್. ಆಲ್ ಅಪೋಸ್ಟ್ರಫಿ ಎಸ್, ಅದಕ್ಕೆ ಆಲ್ಸ್ ಅಂತಾರೆ. ವೆಲ್ ದಟ್ ಎಂಡ್ಸ್ ವೆಲ್, ಇ ಎನ್ ಡಿ ಅಪೋಸ್ಟ್ರಫಿ ಎಸ್, ಇಲ್ಲಿ ಯಾವ ಪದ ತಪ್ಪಾಗಿದೆ? ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್, ಇಲ್ಲಿ ಎಂಡ್ಗೆ ಅಪೋಸ್ಟ್ರಫಿ ಬರಬಾರ್ದು, ಎಂಡ್ಸ್ ಅನ್ನೋದೇ ಸರಿ. ಇಲ್ಲಿ ಆಲ್ ಈಸ್ ವೆಲ್ಗೆ ಆಲ್ಸ್ ವೆಲ್ ಹೇಳಿದ್ವಿ, ಬಟ್ ಎಂಡ್ ಈಸ್ ವೆಲ್ ಅಲ್ಲ, ಅದು ಎಂಡ್ಸ್ ಅನ್ನೋದೇ ಪದ ಸರಿ ಅಲ್ವಾ, ಅಲ್ಲಿ ಅಪೋಸ್ಟ್ರಫಿ ಬರಬಾರ್ದು. ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್, ಪ್ರಾಪರ್ ಆಗಿ ಎಂಡ್ ಆಗತ್ತೆ, ಸರಿಯಾಗಿ ಶುರು ಆದದ್ದು ಸರಿಯಾಗಿ ಮುಗಿಯತ್ತೆ ಅನ್ನೋ ಅರ್ಥ ಅಲ್ವಾ. ಮುಂದಿನ ವಾಕ್ಯ ನೋಡೋಣ. ಅ ಕ್ರೋ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್. ಅ ಕ್ರೋ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್. ಇಲ್ಲಿ ಕ್ರೋ ಅನ್ನೋ ಪದ ತಪ್ಪು, ಇಲ್ಲಿ ಬರ್ಡ್ ಅನ್ನೋ ಪದ ಬರಬೇಕು. ಅ ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್. ಬಟ್ ಈ ವಾಕ್ಯದ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾಯ್ತಾ? ಅ ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್. ಈಗ ನನ್ನ ಕೈಯಲ್ಲಿ ಒಂದು ಚಿಕ್ಕದೇ ಇರ್ಬೋದು, ಅದು ತುಂಬ ಒಳ್ಳೆ ಫೀಲ್ ಕೊಡುತ್ತೆ, ಅಥವಾ ಗ್ರೇಟ್ ಸಕ್ಸಸ್ ಆಗಿದ್ದಿರ್ಬೋದು. ತುಂಬ ದೊಡ್ಡ ವಿಷಯ ಕೈ ಹಾಕೋದಕ್ಕಿಂತ ಕೆಲವೊಮ್ಮೆ ಸಣ್ಣದು ಕೂಡ ತುಂಬ ವರ್ತ್ ಫೀಲ್ ಇರುತ್ತಲ್ವಾ, ಆ ಥರ ಅರ್ಥ ಬರೋದಕ್ಕೆ ಹೀಗೆ ಹೇಳ್ತಾರೆ. ಅ ಕ್ರೋ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್ ಅನ್ನೋದಕ್ಕಿಂತ ಅದು ಸರಿಯಾದ ಪದ ಅ ಬರ್ಡ್. ಅ ಬರ್ಡ್ ಇನ್ ಹ್ಯಾಂಡ್ ಈಸ್ ವರ್ತ್ ಟೂ ಇನ್ ದ ಬುಷ್ ಅಂತ. ನೋಡಿ, ಇವತ್ತು ಕೂಡ 20 ವಾಕ್ಯಗಳನ್ನು ಹೇಳಿದೆ, ಕೆಲವು ಪದಗಳನ್ನು ತಪ್ಪು ತಪ್ಪಾಗಿ ಹೇಳಿದೆ. ನಾನು ಅದನ್ನು ತಪ್ಪಾಗಿ ಹೇಳಿದಾಗಲೇ ನಿಮಗೆ ಸರಿಯಾದ ಪದ ಗೊತ್ತಾಯ್ತಾ, ಅಥವಾ ನಾನು ಹೇಳಿ ಆದಮೇಲೆ ತಿಳ್ಕೊಂಡ್ರಾ? ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿ ದಿವಸ ತಪ್ಪದೆ ಈ ಸಂಚಿಕೆಗಳನ್ನು ಫಾಲೋ ಮಾಡಿ, ಅರ್ಧ ಮುಕ್ಕಾಲು ಗಂಟೆ ಯಾರಿಗಾದರೂ ಇಂಗ್ಲೀಷ್ನಲ್ಲಿ ಸಂಭಾಷಣೆಯನ್ನು ಮಾಡಿ, ಸೊ ದ್ಯಾಟ್ ನೀವು ಇನ್ನೂ ಈಸಿಯಾಗಿ ಇಂಗ್ಲೀಷ್ನ ಕಲಿಬೋದು. ಹೇಳೋದಕ್ಕೆ ಕಲಿಯೋದಕ್ಕೆ ತುಂಬ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
2: ಸ್ನೇಹಿತರೆ, ಇವತ್ತು ಈಗ ನಾವು ಗಾಂಧಿಗೆ ಸಂಬಂಧಪಟ್ಟ, ಗಾಂಧೀಜಿಯವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 8ನೇ ಸಂಚಿಕೆಗೆ ಹೋಗ್ತಾ ಇದ್ದೇವೆ. ಶ್ರೀನಿವಾಸ್ ಅವ್ರನ್ನ ಈ ಒಂದು ಸೆಷನ್ಗೆ ಸ್ವಾಗತ ಕೋರೋಣ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಗಾಂಧಿ ಪ್ರಣೀತ ಶಿಕ್ಷಣ ಮತ್ತು ರಂಗ ಶಿಕ್ಷಣ, ಈ ನಡುವೆ ಏನೆಲ್ಲ ಸಂಬಂಧಗಳಿದೆ, ಸೊ ವ್ಯತ್ಯಾಸಗಳಿದೆ, ಇವನ್ನ ತಿಳ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡೋಣ. ಶ್ರೀನಿವಾಸ್, ಈ ಕುರಿತು ಒಂದು ಸ್ವಲ್ಪ ನಮಗೆ ಬೆಳಕು ಚೆಲ್ಲಕ್ಕೆ ಸಾಧ್ಯ ಆಗುತ್ತಾ?
3: ನಾನು ಭಾಳ ಇದೇ ಪದನ ಬೇರೆ ಹತ್ರ ಹೇಳ್ತೀನಿ. ಗಾಂಧೀಜಿಯವರು ನೈ ತಾಲೀಮ್ ಅನ್ನೋದು ಏನು ಹೇಳಿದ್ರು, ರಂಗಭೂಮಿ ಮೊದಲಿಂದ ತಾಲೀಮ್ ನೈ ಅಂತ ಏನು ಹೇಳ್ತಾ ಇದೆ, ಇದೆರಡು ಇದೇ ನೇರ ಸಂಬಂಧಗಳು.
2: ಓಕೆ, ರಂಗದಲ್ಲಿ ನೈ ತಾಲೀಮ್ ನೈ, ಇದು ಶಿಕ್ಷಣದಲ್ಲಿ ನೈ
3: ತಾಲೀಮ್.
2: ಬ್ಯೂಟಿಫುಲ್.
3: ಸೊ ಗಾಂಧೀಜಿಯವರು ನೈ ತಾಲೀಮ್ನಲ್ಲಿ ಒತ್ತು ನೀಡಿದ್ದು ಯಾವುದು? ಜೀವನ ಶಿಕ್ಷಣ ಪಡೆಯೋಕ್ಕೆ.
2: ಹೌದು, ಅಲ್ಟಿಮೇಟ್ ಏಮ್ ಇಸ್ ಟು
3: ಲೈಫ್ ಎಜುಕೇಷನ್.
2: ಲೈಫ್ ಎಜುಕೇಷನ್
3: ಅದಾ, ಜೀವನಕ್ಕೆ ಹತ್ತಿರವಲ್ಲದ ಶಾಲಾ ಶಿಕ್ಷಣದ ಬಗ್ಗೆ ಅವರಿಗೆ ತೀವ್ರ ಅಸಮಾಧಾನ ಇತ್ತು.
2: ಹೌದು,
3: ಜೀವನ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು ಎಂಬುದು ಸತ್ಯವೆಂದು ಅವರು ಬಯಸಿದ್ದ.
2: ಜನನು ಅದನ್ನೇ ಹೇಳ್ತಾರೆ.
3: ಹೌದಾ,
2: ಜನರ ಅಭಿಪ್ರಾಯ ಅದೇ ಇದೆ. ಗಾಂಧಿ ಅಷ್ಟೇ ಅಲ್ಲ,
3: ಜನ ಎಲ್ಲ ಕಾಲದಲ್ಲೂ ಎಲ್ಲವೂ
2: ನಾಟಕ
3: ಹಿಡಿದು ನಮ್ಮಿಂದ ಹಿಡಿದು ಹಳ್ಳಿ ಹಳ್ಳಿಗಳಿಂದ ಒಂದು ನಾಟಕ ರಂಗ ಅಂತಾನೆ ಹೇಳಿರೋದು.
2: ಆಫ್

0: ಒಪ್ಕೊಂಡಿದ್ದೀವಿ ಅಪ್ಕೊಂಡು ಇದ್ದೀವಿ ಹೌದಾ. ತಲೆ ಹೃದಯ ಮತ್ತು ಅಂಗಾಂಗಗಳ ನಡುವಿನ ಸಂಬಂಧಗಳು ಅವಿಭಾಜ್ಯ. ತ್ರೀ ಎಚ್ ಅನ್ನೋದು ಬೇರೆ ಬೇರೆಯಾಗಿ ನೋಡಬೇಡಿ. ಆಧುನಿಕ ಶಿಕ್ಷಣ ಮಾಡಿದ್ದಂಥದ್ದು ಇಂಡಸ್ಟ್ರಿಯಲ್ ಬೇಸ್ಡ್ ಎಜುಕೇಷನ್ಸ್ ನಡೆದಿದ್ದು ಇದು ಡಿವಿಷನ್ಸ್ ಇಂದ.
1: ಹೌದೌದು,
0: ವಿಷನ್ ಹೋಯ್ತು, ಡಿವಿಷನ್ಸ್ ಆಯ್ತು.
1: ಹೌದು,
0: ವಿಷನರಿ ಎಜುಕೇಷನ್ಸ್ ಇರ್ತಕ್ಕಂಥದ್ದು ಆಕ್ಚುಲಿ ಒಟ್ಟಿಗೆ
1: ಇನ್ಕ್ಲೂಸಿವ್ನೆಸ್ ಇರಬೇಕು.
0: ಡಿವಿಷನ್ಸ್ಗಳನ್ನ ಬೋಧಿಸಂತ ಶೈಕ್ಷಣಿಕ ವ್ಯವಸ್ಥೆನೆ ಇವತ್ತು ಎಲ್ಲವೂ ಇನ್ಕ್ಲೂಸಿವ್ನೆಸ್ ತರ್ತಾ ಇದೆ,
1: ವಾಪಸ್ ಬರ್ತಾ ಇದ್ದಾರೆ.
0: ಮೊದಲು ಇನ್ಕ್ಲೂಸಿವ್ ಆಗಿತ್ತು, ಆಮೇಲೆ ಡಿವೈಡ್ ಆಯ್ತು, ಈಗ ತಿರ್ಗಾ ಇನ್ಕ್ಲೂಸಿವ್
1: ಎಜುಕೇಶನ್
0: ಹೋಲಿಸ್ಟಿಕ್ ಅನ್ನೋ ಪದ ಉಪಯೋಗಿಸಿ ಇನ್ಕ್ಲೂಸಿವ್ ಅಂತ ಹೇಳ್ತಾ ಇದ್ದೀರ. ಹೌದಾ, ರಂಗಭೂಮಿ ಮೊದಲಿಂದಾನೂ ಇನ್ಕ್ಲೂಸಿವೇ,
1: ಅದು ಹೋಲಿಸ್ಟಿಕ್ ಆಗಿ ಇದ್ದದ್ದು.
0: ಯಾಕಂದ್ರೆ ನಾಲ್ಕು ವೇದಗಳ ಭಾರತೀಯ ರಂಗ ಕಲ್ಪನೆಯಲ್ಲಿ ಭರತನಾಟ್ಯ ಶಾಸ್ತ್ರದ ಹೇಳೋದಾದ್ರೆ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದಗಳ ರೀಚ್ ಔಟ್ ಆಗದೆ ಯಾವ ಸಮಾಜದ ಅವಕಾಶ ವಂಚಿತರು ಅಂತ ಏನು ಕರೀತಾರೆ, ಡಿಪ್ರೈವ್ಡ್, ಜನಕ್ಕೆ ತಲುಪದೇ ಇರೋ ಕಾರಣದಿಂದ ಅವರು ಶ್ರೇಷ್ಠ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ ಉತ್ತಮ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆ ಕಥಾಕಲ್ಪನೆಯಲ್ಲೇ ನಾಲ್ಕು ವೇದಗಳ ಸಾರವನ್ನು ಆಟದ ರೂಪದಲ್ಲಿ ಮಾಡಿ ಐದನೇ ವೇದನ ಸೃಷ್ಟಿ ಮಾಡುವಂತ ಭರತನ್ಗೇಳಿದ್ದು. ಭರತ ಅಂದ್ರೆ ಅದರ ಮೀನಿಂಗ್ ಇರೋದೇ ಒಂದು ನಟ ಅಂತಾನೆ.
1: ಓಕೆ,
0: ಸೊ ಈ ನೈತಾಲೀಮ್ನ ಜಾರಿಗೆ ತರೋ ನೇರವಾದ ನೈತಿಕ ಹೊಣೆಗಾರಿಕೆ ರಂಗಭೂಮಿ ನಟರಿಗೆ ಕೊಟ್ಟಿದೆ.
1: ಬ್ಯೂಟಿಫುಲ್, ಅದ್ಭುತವಾದಂಥ ವಿಚಾರ.
0: ಇವತ್ತಲ್ಲ, ಯಾವುದೇ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಯಾವುದೇ ಶತಮಾನದ ನಟರ ಜವಾಬ್ದಾರಿನೂ ಕೂಡ ತಾಲೀಮ್ನ ಏನೇ ಪ್ರೇಕ್ಷಕನ ತೃಪ್ತಿಯೇ.
1: ಓಕೆ,
0: ಒಂದು ಪದ ಇದೆ, ಒಂದು ಬ್ರಾಡ್ವೇ ಥಿಯೇಟರ್ನಲ್ಲಿ ನಮ್ಮ ಆಗ ನಿರ್ದೇಶಕರ ಹತ್ರ ಒಬ್ಳು ಲೇಡಿ ಆಕ್ಟರ್ ಹೋಗ್ತಾಳೆ, ನಾಟಕ ಮುಗಿದ ತಕ್ಷಣ ಓ ಟುಡೇ ಐ ಆಮ್ ವೆರಿ ಹ್ಯಾಪಿ ಅಂತಾಳೆ. ನಿರ್ದೇಶಕ ಭಾಳ
1: ನಿರ್ಲಿಪ್ತನಾಗಿದ್ದಾನೆ,
0: ನಿನ್ನ ಹ್ಯಾಪಿನೆಸ್ ಕಟ್ಕೊಂಡು ನನಗೇನಾಗಬೇಕಾಗಿತ್ತು, ನೀನು ಎಕ್ಕುಟವು, ಆದರೆ ಪ್ರೇಕ್ಷಕ ಹ್ಯಾಪಿ ಆದ. ಸೊ ಈ ಪದ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳು ಮೇಲ್ನೋಟಕ್ಕೆ ತಪ್ತತೆ ಅಂತರ ಕಂಡ್ರೆ ಅಂತಿಮವಾದ ತೃಪ್ತತೆಗೆ ಇರೋದು, ಅಂತಿಮ ತೃಪ್ತತೆಯನ್ನು ಮರೆತು ತಪ್ತತೆಯನ್ನು ಪ್ರಮೋಟ್ ಮಾಡಿದ್ರೆ ತಪ್ತ ಸಮಾಜವೇ
1: ಸೃಷ್ಟಿಯಾಗುತ್ತೆ.
0: ಕ್ಲೈಮ್ಯಾಕ್ಸ್ ಅಷ್ಟೇ ಎಂಡ್ ಅಲ್ಲ, ರೆಸಲ್ಯೂಷನ್, ರಿಸಾಲ್ವ್ ದಿ ಪ್ರಾಬ್ಲಮ್. ನಾವು ಕ್ಲೈಮ್ಯಾಕ್ಸ್ಗೆ ನಾಟಕ ಎಂಡ್ ಆಗಲ್ಲ, ರೆಸಲ್ಯೂಷನ್ ಇನ್ ದಿ ಸೊಲ್ಯೂಷನ್ ಬ್ಯಾಂಕ್ಗೆ
1: ಹೋಗಬೇಕು.
0: ಸೊ ತಲೆ ಹೃದಯ ಮತ್ತು ಅಂಗಗಳ ನಡುವೆ ಅವಿಭಾಜ್ಯ ಅನ್ನೋದು ರಂಗಭೂಮಿ ನಂಬಿದೆ. ಯಾವುದೇ ಶಿಕ್ಷಣ ಪದ್ಧತಿ ಈ ಮೂರೂ ಘಟಕಗಳ ಸಮನ್ವಯದಿಂದಲೇ ಆಗಬೇಕು ಅಂತ ಗಾಂಧೀಜಿಯವರು ಹೇಳಿದರು. ರಂಗಭೂಮಿ ಏನು ಮಾಡುತ್ತೆ, ತಲೆನೂ ಬೇಕು, ಹೃದಯನೂ ಬೇಕು, ಪ್ರತಿ ಅಂಗ, ವಾಚಿಕ ಅಭಿನಯ, ಆಹಾರಾಭಿನಯ, ಎಲ್ಲ ಅಭಿನಯಗಳಿಲ್ವಾ.
1: ಹೌದು,
0: ವಾಸ್ತವವಾಗಿ ರಂಗ ಶಿಕ್ಷಣದ ಪರಿಕಲ್ಪನೆಯು ಕೂಡ ಇದೇ ಅಂಶಗಳ ಮೂಲಾಧಾರ.
1: ಹೌದು,
0: ಗಾಂಧೀಜಿಯವರ ಶೈಕ್ಷಣಿಕ ಚಿಂತನೆಗಳು ರಂಗಭೂಮಿಗೆ ಯಾವಾಗಲೂ ಪ್ರಸ್ತುತ.
1: ಹೌದೌದು, ಸತ್ಯ.
0: ಗಾಂಧೀಜಿಯವರು ಚಿಂತನೆ ಮಾಡಿದ್ರು ನಾವು ಪ್ರಸ್ತುತವೆ, ಅರಿಸ್ಟಾಟಲ್ ಚಿಂತನೆಯೂ ಅದೇ ಹೇಳಿದ್ದು, ಸ್ಟ್ಯಾನ್ಸ್ಲಾವ್ಸ್ಕಿ ಚಿಂತನೆಯೂ ಅದೇ ಹೇಳಿದ್ದು, ಭರತನೂ ಅದೇ ಹೇಳಿದ್ದು, ನಂದಿಕೇಶ್ವರನು ಅದೇ ಹೇಳಿದ್ದು. ಶಿಕ್ಷಣ ಕೇವಲ ಮೆದುಳಿನ ಶಿಕ್ಷಣ ಆಗದೆ ಭಾವನಾತ್ಮಕ ದೈಹಿಕ ಶ್ರಮವನ್ನು ಹದವಾಗಿ ಮೇಳೈಸಿ
1: ಅದಿರೋದು ಇಂಪಾರ್ಟೆಂಟ್.
0: ಹೌದಾ, ಮೇ

0: ಇಟ್ಕೊಂಡಿರ್ಬೇಕು ಅಂತ ಗಾಂಧೀಜಿಯವರ ಪರಿಕಲ್ಪನೆ. ಅವ್ರ ಶಿಕ್ಷಣ ತಳದಿ ರಂಗ ಶಿಕ್ಷಣದ ಮೂಲಭೂತ ಅದು ಬರೀ ಭಾವುಕರಾಗಿ ಮಾಡಕ್ಕೆ ಅಲ್ಲ, ಅವನು ಬೌದ್ಧಿಕನೂ ಆಗಬೇಕು ಭಾವುಕನೂ ಆಗಬೇಕು, ಹೌದಾ? ಅವನಿಗೆ ದೈಹಿಕ ಶ್ರಮನ ಪ್ರೇರೇಪಣೆನೂ ಆಗಬೇಕು. ನಮ್ಮ ರಂಗ ಶಿಕ್ಷಣ ನಟ ದೈಹಿಕ ಶ್ರಮ ಹಾಕದೆ ಪಾತ್ರ ಸಾಕಾರ ಆಗಲ್ಲ.
1: ಹೌದು,
0: ನಾನು ಕಲ್ಪನೆ ಮಾಡ್ಕೊಂಡಿದ್ದೀನಿ, ನೀವು ತಿಳ್ಕೊಳಕಾಗಲ್ಲ. ಅವನು ಕೈಗಳ ಮುಖಾಂತರ, ಕಾಲುಗಳ ಮುಖಾಂತರ, ಚಲನೆ ಕ್ರಿಯೆಯ ಮುಖಾಂತರ, ದೇಹದ ಕ್ರಿಯೆಯ ಮುಖಾಂತರನೇ ಡಿಪಿಕ್ಟ್ ಆಗಬೇಕು.
1: ಹೌದೌದು,
0: ಈ ಶಿಕ್ಷಣದ ಪರಿಕಲ್ಪನೆಗಳು ದೈಹಿಕ ದೈನಂದಿನ ಕ್ರಿಯೆಯಾಗಿ ಆಚೆ ಬರಬೇಕಾದ್ರೆ ರಂಗ ಶಿಕ್ಷಣವೇ ಪೆಡಗಾಗಿ
1: ಪೆಡಗಾಗಿ ಆಗಬೇಕು.
0: ತಾಲೀಮ್ನ ಪೆಡಗಾಗಿ ತಾಲೀಮೇ.
1: ಹೌದು,
0: ತಾಲೀಮು ರಂಗಭೂಮಿಯ ಪರಂಪರಾನುಗತ ಪೆಡಗಾಗಿ. ಹಾಗಾದರೆ ತಾಲೀಮು ಹೇಗೆ ಮಾಡ್ತೀರಾ, ಅದರ ಶೈಕ್ಷಣಿಕ ವಿಧಾನ ಏನು ಅನ್ನೋದು ಯಾವತ್ತೂ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ? ಈಗ ರಂಗಭೂಮಿ ತರ್ತೀರೋ ಇಲ್ಲೋ ಗೊತ್ತಿಲ್ಲ, ನೈ ತಾಲೀಮ್ನಂತೂ ಜಾರಿಗೆ ತರ್ತೀರಾ, ತೃಪ್ತ ಸಮಾಜ ಅಂತೂ ಜಾರಿಗೆ ತರ್ತೀರಾ?
1: ಇಲ್ಲ, ಇಲ್ಲಿ ನನಗೆ ಈಗ ಅನ್ನಿಸ್ತಾ ಇರೋಂಥದ್ದು ಅಂದರೆ, ನಾವು ರಂಗ ಶಿಕ್ಷಣ ಅಂತಂದಾಗ ಅದು 20-15 ಜಾಗದಲ್ಲಿ ಮಾಡೋದಕ್ಕೆ ಮಾತ್ರ ರಂಗ ಶಿಕ್ಷಣ ಅಂತ ಹೇಳ್ತೇವೆ. ಆದರೆ ಗಾಂಧೀಜಿ ಯೋಚನೆ ಮಾಡಿದಂಥದ್ದು ಅದು ಅಷ್ಟಲ್ಲ, ನಮ್ಮ ಬದುಕೇ ಒಂದು ನಾಟಕ.
0: ಜೀವನ ಶಿಕ್ಷಣ ಅಥವಾ ಬದುಕಿನ ಶಿಕ್ಷಣ
1: ಇಲ್ಲಿಯೇ ಕಲಿಬೇಕು ಮಕ್ಕಳು, ಇಲ್ಲಿಯೇ ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋಂಥದ್ದು
0: ಇಲ್ಲಿ ಹೇಳ್ತಾರೆ. ಜೀವನದ ನಾನಾ ಮುಖಗಳನ್ನು, ವಿಭಿನ್ನ ಅನುಭವಗಳನ್ನ, ಪ್ರಕ್ರಿಯೆಗಳನ್ನ ಅರಿತು ಅದನ್ನು ಯಶಸ್ವಿಯಾಗಿ ಸಾಮೂಹಿಕವಾಗಿ ಒಂದು ತಂಡದ ರೀತಿಯಲ್ಲಿ ಆಟವಾಡಿ ಸೋಲು ಗೆಲುವುಗಳನ್ನು ಸಮಭಾವನೆಯಿಂದ ನೋಡುವಂತೆ ಅಭ್ಯಾಸ ಮಾಡಿಸುವುದೇ ಆಗಿದೆ. ಇದು ಲೈಫ್ ಎಜುಕೇಶನ್. ಗಾಂಧೀಜಿರೋ ಅನುಸಾರ ಇದೇ ನಿಜವಾದ ಶಿಕ್ಷಣ.
1: ಹೌದು,
0: ಮತ್ತು ಇದು ಯಾರಿಗೆ ವಂಚಿತರಾಗಿರ್ತಾರೆ ಅವರ ಸಬಲತೆಗೆ ಬದುಕಿದ ಶಿಕ್ಷಣ. ರಂಗಭೂಮಿಯೂ ಅಷ್ಟೇ ಕೆಲಸ ಮಾಡಬೇಕು, ಮಾಡೋದದೇ. ನಾನು ಪಾತ್ರ ಆಗಬೇಕು, ನಾನು ಒಬ್ಬ ಆದರೆ ಸಾಲದು, ಗುಂಪುಗಳೆಲ್ಲ ಪಾತ್ರ ಆಗಬೇಕು, ಹೊಂದಾಣಿಕೆ ಇರಬೇಕು, ಅದಾದಮೇಲೆ ಅಷ್ಟು ಸಮಗ್ರವಾಗಿ ಕ್ರೋಢೀಕರಿಸ್ಬೇಕು.
1: ಅಲ್ಲ, ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಹೇಳಿದ್ರೆ, ಇಲ್ಲಿವರೆಗೂ ನಾವು ಭಾಳಷ್ಟು ಸಮಯ ನಾವು 10-15 ಜಾಗದಲ್ಲೇ ರಂಗ ನಡೆಯುವಂಥದ್ದು ಅಂತ ಅಂದ್ಕೊಂಡಿದ್ವಿ. ಇತ್ತೀಚಿನ ಕಲ್ಪನೆಗಳಲ್ಲಿ ಈಗ 4 ರಂಗ ಆಗ್ತಾ ಇದೆ, ಆಮೇಲೆ ಬಯಲನೇ ರಂಗ ಮಾಡ್ಕೊಳ್ತಿದ್ದೇವೆ. ಇವೆಲ್ಲವೂ ಸಹಿತ ಒಂದು ಹೆಜ್ಜೆ ಮುಂದಕ್ಕಿಟ್ಟಿರುವಂಥದ್ದು. ಗಾಂಧೀಜಿಯವ್ರು ಹೇಳ್ತಾರೆ, ನೀ ಬದುಕಿದೆಯಲ್ಲಪ್ಪ, ದಟ್ ಈಸ್ ಸೆಲ್ಫ್ ನಾಟಕ ಡ್ರಾಮಾ.
0: ಸೊ ಎರಡು ಕಾನ್ಕ್ರೆನ್ಸಿಗೆ ಬಂದ್ಬಿಟ್ಟಿದೆ.
1: ಹಾಂ,
0: ಅಂದರೆ ಅನಿವಾರ್ಯತೆಗಳು ಎರಡನ್ನೂ ಹತ್ರ ತಂದಿದೆ.
1: ಐಸೋಲೇಷನಲ್ಲಿ ಏನೂ ಆಗಲ್ಲ ಈಗ.
0: ಈಗ ರಂಗ ಶಿಕ್ಷಣವನ್ನು ಹೊರತುಪಡಿಸಿದ ನೈ ತಾಲೀಮ್ ಸಾಧ್ಯ
1: ಇಲ್ಲ, ಅದು ನಾನು ಒಪ್ಕೊಳ್ತೇನೆ.
0: ಯಾಕಂದರೆ ಈ ಕಳೆದ 9-8 ಸಂಚಿಕೆಗಳನ್ನು ನಾವು ಚರ್ಚೆ ಮಾಡಿರೋದು, ರಂಗಭೂಮಿ ಅಂದರೆ ಕೇವಲ ಎಂಟರ್ಟೈನ್ಮೆಂಟು, ಅಮ್ಯೂಸ್ಮೆಂಟ್
1: ಅಲ್ಲ,
0: ಅಮ್ಯೂಸ್ಮೆಂಟ್ ಮೀಡಿಯಾ ಅಂತ ಹೋಗಬೇಡಿ. ಅದು ನಾವು ಗಾಂಧೀಜಿಯವರು ಅಥವಾ ತಾಲೀಮ್ ಅನ್ನೋ ನಿಜವಾದ ಪದಾನೇ ನಾವು ಹಿಂದೆ ಆಗಲೇ ಚರ್ಚೆ ಮಾಡಿದಂಗೆ, ಎಜುಕೇಷನ್ ಇರ್ಬೋದು, ಇನ್ಸ್ಟ್ರಕ್ಷನ್ ಇರ್ಬೋದು, ಎಲ್ಲ 4 ಅಂಶಗಳಿದೆಯಲ್ಲ ಅದು ಒಳ್ಕೊಂಡಿರೋದು. ತಾಲೀಮು ರಂಗಭೂಮಿಯ ಮೂಲಭೂತ ಪೆಡಗಾಗಿ ಆ ತಾಲೀಮ್ನೇ ನೀವು ಅಳವಡಿಸಿ, ಆ ತಾಲೀಮೇ ನಮ್ಮ ರಂಗಭೂಮಿಯನ್ನು ಯಾರು ನಿಜವಾಗಿ ಅಭ್ಯಾಸ ಮಾಡಿರ್ತಾರೆ ಅವರನ್ನೇ ಶಿಕ್ಷಣಕ್ಕೆ ಅಥವಾ ಕನ್ಸಲ್ಟೆನ್ಸಿಗೆ ತಗೊಳ್ಳಿ, ನಿಮ್ಮ ಕರಿಕ್ಯುಲಮ್ ಮೇಕಿಂಗ್ನಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ, ಗಿವ್ ದಿ ಪಾರ್ಟ್ನರ್ಶಿಪ್.
1: ಇಲ್ಲ, ಶ್ರೀನಿವಾಸ್, ನಾನು ಹೇಳ್ತಿರೋಂಥದ್ದು ಗಾಂಧೀಜಿಯವ್ರು ಯೋಚನೆ ಮಾಡೋಂಥದ್ದು, ನಾನು ಹೇಳಿದ್ನಲ್ಲ 15-20 ಜಾಗದಲ್ಲಿ ಅಲ್ಲ
0: ಅಲ್ಲ,
1: ಈ ರಂಗ ಶಿಕ್ಷಣವು ಸಹಿತ
0: ಮೊದಲಿಂದ ಆ ಥರ ಯೋಚನೆ ಮಾಡೇ ಇಲ್ಲ. ಅದು
1: ಹಂಗೆ ಆಗಬಾರ್ದಿತ್ತು, ಅದು ಅಲ್ಲಿ ಸೀಮಿತ ಆಗಿಬಿಟ್ವಿ ನಾವು, ಹಾಗಾಗಿ ನಾವು ಐಸೋಲೇಷನ್ ಆಗ್ತಾ ಇಲ್ಲ.
0: ಸೀಮಿತ ಆಗಿರಲಿಲ್ಲ, ಇತ್ತೀಚಿನ ದಿನಗಳಲ್ಲಿ ಪ್ರಾಯಶಃ ಪ್ರೀ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲೂ ಕೂಡ, ಹೌದಾ, ಟಿ ವಿ ಮಾಧ್ಯಮ ನುಗ್ಗ

0: ಮುಂಚೆ ಮುಂದಿನಲ್ಲೂ ಕೂಡ ಬಹಳಷ್ಟು ಚಳವಳಿಗಳಲ್ಲಿ ರಂಗಭೂಮಿಯನ್ನು
1: ಬಳಸಿಕೊಂಡಿದೆ.
0: ಸಾಕ್ಷರತಾ ಆಂದೋಲನದಲ್ಲೂ ರಂಗಭೂಮಿಯನ್ನು ಬಳಸಲಾಗಿದೆ. ಅದಾದ ನಂತರ ಪ್ರಾಜೆಕ್ಟ್ ಪ್ರಮೋಷನ್ಸ್ ಮಾತ್ರ ರಂಗಭೂಮಿ ಬೀದಿ ನಾಟಕ ವಿಭಾಗ ಬಳಸಿದ್ ಬಿಟ್ರೆ ಶಿಕ್ಷಣಕ್ಕೋಸ್ಕರ ಬಳಸಿಕೊಂಡು ಸಾಕ್ಷರತೆಯ ಮುಂದಿನ ಭಾಗಕ್ಕೆ ಹೋಗಬೇಕಾಗಿತ್ತು,
1: ಹೋಗಲಿಲ್ಲ.
0: ಅದು ಅಲ್ಲೇ ನಿಂತು ಪ್ರೋಗ್ರಾಮ್ ಆಯಿತು. ಸಾಕ್ಷರತೆ ಮೂಮೆಂಟ್ ಆಗಿರೋವರೆಗೂ ರಂಗಭೂಮಿ ಬಳಸ್ತಾ ಇತ್ತು. ಸಾಕ್ಷರತೆ ಪ್ರೋಗ್ರಾಮ್ ಆದ ತಕ್ಷಣ ರಂಗಭೂಮಿ ಬಳಸೋಕ್ಕಾಗಿಲ್ಲ. ಸೊ ಮೂಮೆಂಟ್ಗೆ ರಂಗ ಶಿಕ್ಷಣವೇ ಬೇಕು,
1: ಬೇಕು.
0: ಸ್ಟಾಟಿಕ್ಗೆ ರಂಗ ಶಿಕ್ಷಣ ಬೇಡ. ಬದಲಾವಣೆ ಬೇಕಾದ್ರೆ ರಂಗ ಶಿಕ್ಷಣ ಅನಿವಾರ್ಯ. ಸೊ ಈ ಹಿನ್ನೆಲೆಯಲ್ಲಿ ಯಾವ ಉದ್ಯಮಶೀಲತೆ ಬಗ್ಗೆ ಯೋಚನೆ ಮಾಡಿದ್ವಿ. ಗಾಂಧೀಜಿಯವರು ಲಲಿತ ಕಲೆಗಳನ್ನ ಉದ್ಯಮಶೀಲತೆ ದೃಷ್ಟಿಯಿಂದ ಹೆಂಗೆ ಯೋಚನೆ ಮಾಡಿದರು? ಲಲಿತ ಕಲೆಗಳು ಎಂದು ಕರೆಯಲ್ಪಡುವ ರಂಗ ಪ್ರದರ್ಶನಗಳ ಕಲೆ, ಅದು ಫೈನ್ ಆರ್ಟ್ಸ್ ಅಂತ ಕರಿತೀವಿ. ಉದ್ಯಮಶೀಲತೆಯ ಸಾಧ್ಯತೆಗಳಿಗೆ ಚರ್ಚಿಸೋದಾದರೆ ಗಾಂಧೀಜಿಯವರ ಶೈಕ್ಷಣಿಕ ಚಿಂತನೆಯಲ್ಲಿ ಲಲಿತ ಅನ್ನೋ ಪದ ಅಂದ್ರೆ ನಾನು ಅರ್ಥ ತಿಳ್ಕೋಬೇಕಾಗ್ತೀವಿ. ನಾನು
1: ಹೌದು,
0: ವಾಟ್ ಈಸ್ ಫೈನ್ ಆರ್ಟ್ ಅನ್ನೋದು ನಿಜವಾದ ಮೀನಿಂಗ್ ಏನು, ಅಲ್ಲೆಂಗೆ ತಾಲೀಮು ಅಂತ ತಿಳ್ಕೊಂಡ್ವಿ. ಲಲಿತ ಅಂದರೆ ಯೂನಿಕ್, ವಿಶಿಷ್ಟ.
1: ವಿಶಿಷ್ಟ
0: ಸಂಸ್ಕೃತದಲ್ಲಿ ಲಲಿತ ಅನ್ನೋ ಪದದ ಅರ್ಥ ಇರೋದು ಹೌದಾ, ಲಾಲಿತ್ಯ ಅಲ್ಲ, ವಿಶಿಷ್ಟ ಅಂತ. ಯೂನಿಕ್ ಅಂದರೆ ಅನುಕರಿಸಲು ಅಸಾಧ್ಯವಾದ ಚಟುವಟಿಕೆ, ಒನ್ ವಿಚ್ ಕಾಂಟ್ ಬಿ ಇಮಿಟೇಟೆಡ್. ಅದು ಇಮಿಟೇಟ್ ಮಾಡೋಕ್ಕಾಗಲ್ಲ, ಕಸ್ಟಮೈಸ್ಡೆ ಇಂಡಿವಿಜುವಲ್ ಸ್ಯಾಟಿಸ್ಫ್ಯಾಕ್ಷನ್ ಎಕ್ಸಲೆನ್ಸೆ ಹೌದಾ. ಲಲಿತ ಕಲೆಗಳಲ್ಲಿ ಎರಡು ಇದೆ, ಒಂದು ಸ್ಥಳಬದ್ಧ ಪ್ಲೇಸ್ ಬೌಂಡ್, ಉದಾಹರಣೆಗೆ ಚಿತ್ರಕಲೆ, ಶಿಲ್ಪಕಲೆ, ವಾಸ್ತುಶಿಲ್ಪ, ಇದು ವಿಜುವಲ್ ಆರ್ಟ್ಸ್ ಅಂತ ಕರಿತೀವಿ.
1: ಓಕೆ,
0: ಇದು ಪ್ಲೇಸ್ ಬೌಂಡ್.
1: ಓಕೆ,
0: ಕಾಲಬದ್ಧ ಚಟುವಟಿಕೆ, ಟೈಮ್ ಬೌಂಡ್ ಚಟುವಟಿಕೆಯಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ ಮತ್ತು ನಾಟಕ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಇದೆ.
1: ಓಕೆ,
0: ಒಂದು ಸಮಾಜ ಪ್ರದರ್ಶಕ ಆಗಬೇಕು, ಪರ್ಫಾರ್ಮರ್ ಸಮಾಜ ಬೇಕು ಅಂದರೆ ನೀವು ಟೈಮ್ ಬೌಂಡ್ ಕಲೆಗಳ ಹತ್ರ ಅದರ ವಿಜ್ಞಾನ ತಿಳ್ಕೋಬೇಕಾಗತ್ತೆ, ಅಂದರೆ ಸಾಹಿತ್ಯ ತಿಳ್ಕೋಬೇಕಾಗತ್ತೆ, ಸಂಗೀತ ತಿಳ್ಕೋಬೇಕಾಗತ್ತೆ, ನೃತ್ಯ ತಿಳ್ಕೋಬೇಕಾಗತ್ತೆ, ನಾಟಕದ. ಈ ಎರಡೂ ವಿಭಾಗದ ನಡುವೆ ಒಂದು ವಿಶಿಷ್ಟ ವ್ಯತ್ಯಾಸ ಇದೆ. ದೃಶ್ಯ ಕಲೆಗಳಲ್ಲಿ ಅದನ್ನು ನಿರ್ಮಾಣ ಮಾಡೋ ಹಂತದ ಪ್ರಕ್ರಿಯೆಯಲ್ಲಿ ಪ್ರೇಕ್ಷಕ ಅಥವಾ ಗ್ರಾಹಕನ ಅವಶ್ಯಕತೆ
1: ಇರೋದಲ್ಲ.
0: ಚಿತ್ರ ಬರೆಯುವಾಗ ಪ್ರೇಕ್ಷಕ
1: ಬೇಕಾಗಿಲ್ಲ,
0: ನೀವು ಪ್ರಾಡಕ್ಟ್ ರೆಡಿ ಮಾಡ್ತಾ ಇರುವಾಗ ಬೇಡ,
1: ಬೇಕಾಗಿಲ್ಲ.
0: ಅದರ ಕೃತಿಯ ನಿರ್ಮಾಣದ ಹಂತದ ಪ್ರಕ್ರಿಯೆ ಮುಗಿದ ಮೇಲೆ ಪ್ರೇಕ್ಷಕರು ಅಥವಾ ಗ್ರಾಹಕರ ಅವಶ್ಯಕತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕ್ಯಾಟಗರಿಗೆ ಸೇರುತ್ತೆ. ಪ್ರೋಸೆಸ್ ಅಲ್ಲಿ ಅದು ನಿಮ್ನ ಒಳಗಡೆ ಬಡಿಸಲ್ಲ,
1: ಸೇರಿಸ್ಕೊಳ್ಳಲ್ಲ,
0: ಆದ ಮೇಲೆ ತಂಗಳನ್ನ
1: ನಮಗೆ ಬಡಿಸುತ್ತೆ,
0: ಬಡಿಸ್ತದೆ. ಆದರೆ ಪ್ರದರ್ಶನ ಕಲೆಗಳಲ್ಲಿ
1: ಪ್ರತಿಯೊಂದು
0: ನಿರ್ಮಾಣ ಮಾಡುತ್ತಿರೋ ಪ್ರಕ್ರಿಯೆ ಹಂತದಲ್ಲಿ ಪ್ರೇಕ್ಷಕರು ಗ್ರಾಹಕದ ಅವಶ್ಯಕತೆ. ನಾಟಕ ಮಾಡುವಾಗ ಬೇಕು, ನೀವು ಸಾಹಿತ್ಯ ಓದ್ತಾ ಇರುವಾಗ ಬೇಕು, ಓದಾದ ಮೇಲೆ ನೀವಿಲ್ಲ
1: ಸರಿ ಸರಿ
0: ಅಂದ್ರೆ ಹರಿತಾ ಇರುವಾಗ ಬೇಕು, ಫ್ಲೋ ಇದ್ದ. ಪ್ರದರ್ಶನದ ಪ್ರಕ್ರಿಯೆ ಮುಗಿದ ನಂತರ ಪ್ರೇಕ್ಷಕ ಹಾಗೂ ಗ್ರಾಹಕನ ಅವಶ್ಯಕತೆ ಅಂತ್ಯಗೊಳ್ಳುತ್ತದೆ. ಪ್ರೇಕ್ಷಕ ನಮ್ಮ ಲೆಕ್ಕದಲ್ಲಿ ಗ್ರಾಹಕ ರಂಗಭೂಮಿಯಲ್ಲಿ,
1: ಹೌದು,
0: ಉದ್ಯಮಶೀಲನಲ್ಲಿ ಪ್ರೇಕ್ಷಕನೇ ಗ್ರಾಹಕ.
1: ಓಕೆ,
0: ಈ ವಿಭಿನ್ನತೆ ಹಿನ್ನೆಲೆಯಲ್ಲಿ ರಂಗಕಲೆಗಳ ಉದ್ಯಮಶೀಲತಾ ಸಾಧ್ಯತೆ ಏನು ಅನ್ನೋದು ನಾವು ಚರ್ಚೆ ಮಾಡಬೇಕಾಗುತ್ತೆ. ಇದನ್ನು ಹುಡುಕಬೇಕು. ಇದರ ಜೊತೆಗೆ ಗಾಂಧೀಜಿಯವರ ಉದ್ಯಮಶೀಲತೆ ಕುರಿತ ಚಿಂತನೆಗಳು ರಂಗ ಶಿಕ್ಷಣದಲ್ಲಿ ಎಷ್ಟರ ಮಟ್ಟಿಗೆ ಹೊಂದ್ಕೊಂಡಿದೆ. ಸೊ ಈ ದೃಷ್ಟಿಯಿಂದ ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಇಷ್ಟೆಲ್ಲ ಗಾಂಧೀಜಿಯವರು ತಾಲೀಮು

0: ಇನ್ನೊಂದು
1: ಈಗ
0: ಎಲ್ಲವನ್ನ ಚರ್ಚೆ ಮಾಡಿದ್ವಿ.
1: ಅಲ್ಟಿಮೇಟ್ ಉದ್ಯಮಶೀಲತೆಗೆ ಬಂದಿದ್ದೇವೆ ಈಗ.
0: ಅಲ್ಲ, ಉದ್ಯಮಶೀಲತೆ ಅಂಶಕ್ಕೆ ಬಂದ ಮೇಲೆ ರಂಗಭೂಮಿ ಎಷ್ಟೆಲ್ಲ ವಿಸ್ತಾರಗೊಂಡಿದೆ, ನಿಜವಾದ ರಂಗಭೂಮಿ ಏನೇನು ಶಿಕ್ಷಣವನ್ನ ಕೊಡೋ ತಾಕತ್ತನ್ನು ಹೊಂದಿದೆ ಅನ್ನೋದನ್ನು ನಾವು ಪ್ರಸ್ತಾಪ ಮಾಡಿದ್ವಿ.
1: ಆಗ್ಬೋದು ಶ್ರೀನಿವಾಸ್, ಎಲ್ಲಿಂದ ಎಲ್ಲಿಗೋ ಬಂದ್ವಿ ಈಗ. ಓಕೆ, ಹಾಗಾದರೆ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ. ನಾವು ಮುಂದಿನ ಸಂಚಿಕೆಯಲ್ಲಿ ಉಳಿದ ವಿಚಾರಗಳಿಗೆ ಹೋಗೋಣ ಅಂತ ಹೇಳ್ತಾ ಸದ್ಯಕ್ಕೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ.
0: ನಮಸ್ಕಾರ.
2: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
3: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
7: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
6: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
7: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
7: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
7: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳಬಹುದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಏನ ಆಮೇಲೆ ಇನ್ನೇನು ಅಷ್ಟೇ ನನಗೆ ಗೊತ್ತಿರೋದು, ನಾನೇನು ಮಾಡಲಿ?
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್

0: ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ವಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ವಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಯ ಕೂಡ 4 ಆಗಿದೆ. ನಾನು ನಿಮ್ಮೊಟ್ಟಿಗೆ ಮಾತಾಡೋಕೆ ಬಂದಿದ್ದು ಆಗಿದೆ. ನಿಮ್ಮೆಲ್ಲರೂ ಕೂಡ ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ವೀಕೆಂಡ್ ಬಂತು, ಏನು ವೀಕೆಂಡ್ ಸ್ಪೆಷಲು? ನಾಳೆಯಿಂದ ನವರಾತ್ರಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಏನ್ ಸಮಾಚಾರ? ಹಾಗೆ ಕೇಳುಗರೆ, ಇವತ್ತು ಶನಿವಾರ, ವೀಕೆಂಡ್ ಅಂತ ಹೇಳ್ತೆ. ಕೆಲವರಿಗಂತೂ ವೀಕೆಂಡ್ ಬರೋದನ್ನೇ ಕಾಯ್ತಾ ಇರ್ತಾರೆ. ವೀಕ್ ಪೂರ್ತಿ ಕೆಲಸ ಮಾಡಿರ್ತೀವಿ, ವೀಕೆಂಡ್ ಅಲ್ಲ ಆರಾಮಾಗಿರೋಣ ಅಂತ. ಇನ್ ಕೆಲವರು ವೀಕೆಂಡ್ ಬಂದ್ರೆ ಬೇಜಾರು, ಅರೆ ಇಷ್ಟು ದಿನ ಆಫೀಸ್ ಕೆಲಸ ಆಯ್ತು, ಈಗ ಮನೆ ಕೆಲಸ ಮಾಡ್ಬೇಕಲ್ಲ ಅಂತ ಮತ್ತೊಂದು ರೀತಿ ಚಿಂತೆ ಮಾಡ್ತಿರ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಚಿಂತೆ ಮಾಡ್ತಾ ಇರ್ತಾರೆ. ಇವತ್ತಿನ ಕಾಫಿ ವಿತ್ ಆಜಿಸ್ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ. ಏನಿವತ್ತು ಟಾಪಿಕ್ ಅಂತ ನೀವು ಕೇಳೋದಾದ್ರೆ, ಇವತ್ತು ಬೆಳಗ್ಗೆಯಿಂದ ಮನಸ್ಸಿಗೇನೋ ಒಂಥರ ಖುಷಿ ಕಣ್ರಿ, ನಾಲ್ಗೆಲಿ ಏನೋ ಒಂಥರ ಚಟ್ಪಟ. ಕಾರಣ ಏನ್ ಗೊತ್ತಾ? ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ಹಾಗಿದೆ. ಯಾವ ವಿಷಯ ಅಂದ್ರೆ ಅಡುಗೆ ಮನೆ ವಿಷಯ. ಹೌದು, ಅಡುಗೆ ಮನೆ ಅಂದ ತಕ್ಷಣ ಬರೀ ಹೊಟ್ಟೆ ತುಂಬಿಸೋ ಜಾಗ ಅಲ್ಲ, ಅದೊಂದು ನೆನಪುಗಳ ಖಜಾನೆ ಇದ್ದಂತೆ. ಅದರಲ್ಲೂ ನಮ್ಮ ಶಿವಮೊಗ್ಗದ ಮಲೆನಾಡಿನ ಕಡೆ ಬಂದ್ರಂತೂ ಪ್ರತಿಯೊಂದು ಋತುವಿ ಕೂಡ ಅಂದ್ರೆ ಸೀಸನ್ ಕೂಡ ಒಂದೊಂದು ಸ್ಪೆಷಲ್ ತಿಂಡಿ ತಿನಿಸನ್ನ ಮಾಡ್ತಾ ಇರ್ತಾರೆ. ಮಳೆ ಬೀಳ್ಬೇಕಾದ್ರೆ ಅಂಗಳದಲ್ಲಿ ಒಣಗಿಸುವಂತಹ ಹಪ್ಪಳ ಸಂಡಿಗೆ ಗಮಲನೇ ಬೇರೆ. ಇನ್ನು ಬಿದಿರಿನ ಚಿಗುರಿನಿಂದ ಮಾಡುವಂತಹ ಘಾಟು ಕಳಲೆ ಪಲ್ಯ ಇರ್ಬೋದು, ಒಲೆಯಲ್ಲಿ ಸೊಟ್ಟು ತಿನ್ನುವಂತಹ ಕೆಂಡದ ಗೆಣಸಿರ್ಬೋದು, ಅಥವಾ ಅಜ್ಜಿ ಬಾಯಿಗೆ ಕೊಡ್ತಾ ಇದ್ದಂತಹ ಅಂಟಿನುಂಡೆ ಇರ್ಬೋದು, ಹೀಗೆ ಹೆಸರುಗಳು ಕೇಳ್ತಾ ಇದ್ರೆ ಈಗಲೇ ಒಮ್ಮೆ ತಿನ್ಬೇಕು ಅಂತ ಅನ್ಸೋದು ಸಹಜಾನೇ. ಹಾಗಾಗಿ ಈ ಒಂದು ತಿಂಡಿ ತಿನಿಸುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತನಾಡಬಹುದು, ನಿಮಗೆ ನೆಚ್ಚಿನ ತಿನಿಸುಗಳ ಬಗ್ಗೆ ಕೂಡ ಮಾತಾಡಬಹುದು. ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279. ಈ ಸಂಖ್ಯೆ ಕರೆಯನ್ನ ಮಾಡಿ ಮಾತಾಡೋಣ. ಹಾಗೆ ಪ್ರತಿಯೊಂದು ತಿಂಡಿಯ ಹಿನ್ನೆಲೆಯಲ್ಲೂ ನಮಗೊಬ್ರು ನೆನಪಾಗ್ತಾರೆ. ಕೆಲವರಿಗೆ ಅಮ್ಮನ ಪ್ರೀತಿ ಇರುತ್ತೆ, ಇನ್ ಕೆಲವರಿಗೆ ಅಜ್ಜಿಯ ಕೈ ರುಚಿ ಇರುತ್ತೆ. ಬರೀ ತಿಂಡಿ ಅಷ್ಟೇ ಅಲ್ಲ, ಅದನ್ನ ತಿನ್ನುವಾಗ ಸಿಗುವ ಖುಷಿ ಇದೆಯಲ್ಲ, ಅದರ ಬೆಲೆನ ಕಟ್ಟೋಕಾಗೋದಿಲ್ಲ. ಸೊ ಇವತ್ತಿನ ನಮ್ಮ ಶೋನಲ್ಲಿ ನಾನು ನಿಮ್ಮ ಜೊತೆ ಇದೇ ರುಚಿಕರ ನೆನಪುಗಳ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಹಾಗೆದ ಮೇಲೆ ಕರೆ ಮಾಡ್ತೀರಾ ಅಲ್ವಾ? ನಂದು ಎರಡೆರಡು ಕಂಡೀಷನ್ ಇದೆಯಪ್ಪ, ಜಾಸ್ತಿ ಏನಿಲ್ಲ. ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೇನೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಇನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರು ಏನಿದ್ದಾರೆ, ಎಲ್ಲ ಕಡೆಯಿಂದ ಕೂಡ ಕರೆ ಮಾಡ್ತಾರೆ. ಹುಬ್ಳಿ, ಧಾರವಾಡ, ಮಂಗಳೂರು, ಮಂಡ್ಯ, ಮೈಸೂರು ಅಂತ ಸಾಕಷ್ಟು ಜಿಲ್ಲೆಗಳಿಂದ ಕೂಡ ಕಾಲ್ ಮಾಡ್ತಾರೆ. ನಿಮ್ಮ ನಿಮ್ಮ ಊರಿನಲ್ಲಿ ಇರುವಂತಹ ಸಿಹಿ ತಿನ್ನುಗಳ ಸ್ಪೆಷಲ್ ಬಗ್ಗೆ ಕೂಡ ನೀವು ನನಗೆ ತಿಳಿಸ್ಕೊಡ್ಬೋದು. ಸರಿನಾ? ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡ್ತಾ ಇದ್ದಾರೆ, ಯಾವ ಊರಿನಿಂದ ಕರೆ ಮಾಡ್ತಿದ್ದಾರೆ, ಆ ಊರಿನ ಸ್ಪೆಷಾಲಿಟಿ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣವಾ? ಓಕೆ, ನಮ್ಮ ಫಸ್ಟ್ ಕಾಲರ್, ಹಲೋ ಹಲೋ
6: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
6: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ?
7: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
0: ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಾ?
6: ಏನ್ ನಮ್ ಸ್ನೇಹಿತರ ಕಳಿಸಿದ್ರಲ್ಲ ಅದಕ್ಕೆ.
0: ಓಹೋ, ಸ್ನೇಹಿತರಿಗೆಲ್ಲ ಕಳಿಸ್ತೀರಾ ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು?
6: ನೀವು ಕೂಟ ಏನಮ್ಮ, ಈಗ ಏನಾಗಿದೆ ಅಂದ್ರೆ ನಾವು ಮಾತಾಡಿದ ಏನು ಅವ್ರ ಗೊತ್ತಲ್ಲ, ಅವ್ರ ಮನೆ ನಮಗ್ ಗೊತ್ತಾಗಲ್ವಲ್ಲ.
0: ಓಕೆ,
6: ಹಾಗಾಗಿ ಒಂದ್ಸಲ ರೆಕಾರ್ಡ್ ಮಾಡ್ತೀವಿ.
0: ಆಯ್ತಾ ಊಟ?
6: ಮೊದಲಿಗೆ ಆಯ್ತು ಮೇಡಮ್, ನಿಮ್ದು ಊಟ ಆಯ್ತಾ? ಮೇಡಮ್ ಊಟ
0: ನಮ್ದು ಊಟ ಆಯ್ತು ಸರ್.
6: ನಮ್ಮ ಅರ್ಪಿತಾ ಅವರು ವಾಣಿ

0: ನಮಗೂ ಅಷ್ಟೇ ಖುಷಿ ಆಗುತ್ತೆ. ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಿದ್ದೆ.
1: ಸಿಹಿ ತಿಂಡಿ,
0: ನಿಮ್ಮೂರಿನ ಸಿಹಿ ತಿಂಡಿ, ನಿಮ್ಮೂರಲ್ಲಿ ಒಂದು ತಿಂಡಿ ಫೇಮಸ್ ಅನ್ನೋದಾದ್ರೆ ಯಾವ ತಿಂಡಿ ಸರ್? ಎಸ್ಪೆಷಲಿ ನಿಮಗೆ ಇಷ್ಟ ಆಗುವಂತ ತಿಂಡಿ ಯಾವುದು?
1: ಮೊದಲು ಈಗ ಮೊದಲಿಗೆ ನಮ್ಮ ಎಲ್ಲ ಕೇಳುವರಿಗೆ ಮುಂಚಿತವಾಗಿ ದಸರಾ ಹಬ್ಬದ ಶುಭಾಶಯಗಳು.
0: ಓಕೆ, ಅಡ್ವಾನ್ಸ್ ಆಗಿ ಹ್ಯಾಪಿ ದಸರಾ.
1: ಸೇರ್ತಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಕಡೆಯಿಂದ ನಿಮಗೂ ಕೂಡ ಹ್ಯಾಪಿ ದಸರಾ.
1: ಇವತ್ತು ತಮಾಷೆ ನಾಳೆ ಶುರುವಲ್ಲ ಪಾಡ್ಯದಿಂದ.
0: ಹೌದು ಸರ್.
1: ಅದರಿಂದ ಈ ಮುಂಗಡವಾಗಿ ಶುಭಾಶಯ ಹೇಳ್ತಾ ಇದ್ದೀನಿ.
0: ಓಕೆ,
1: ನನ್ನ ಪರಿಚಯ ಮಾಡ್ಕೊಬಿಟ್ಟು ಹೇಳ್ತೀನಿ.
0: ಬೇಗ ಮಾಡ್ಕೊಳ್ಳಿ.
1: ನನ್ನ ಹೆಸರು ಸಿಟಿ ಚಂದ್ರಶೇಖರ್ ಅತ್ತಿಜೆ, ಹುಳೇಶ್ಪುರ ತಾಲೂಕು ಹಾಸನ ಜಿಲ್ಲೆ 513-211. ನಮ್ಮೆಲ್ಲ ಸೋದರ ಸೋದರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು. ತಿಂಡಿ ಯಾವ್ದು ಇಷ್ಟ ಅಂದ್ರೆ ಸಿಹಿ ತಿಂಡಿ ನಮ್ಮಲ್ಲಿ ಈಗ ದೀಪ ಒಬ್ಬಟ್ಟು ಮಾಡ್ತೀವಿ. ಒಬ್ಬಟ್ಟು ಇಷ್ಟ ನನಗೆ.
0: ಏ, ಒಬ್ಬಟ್ಟು ಸೂಪರ್. ನಿಮ್ಮೂರಿಗೆಲ್ಲ ಒಬ್ಬಟ್ಟೆ ಫೇಮಸ್?
1: ಯಾವ್ದೋ ನಮ್ಮೂರಿಗೆಲ್ಲ ಇದ್ರಲ್ಲಿ ಸಾಮಾನ್ಯ ಒಬ್ಬಟ್ಟೆ ಜಾಸ್ತಿ ಮಾಡೋದು ಈ ಕಾಲದಲ್ಲಿ. ಈಗ ಪಕ್ಷ ಎಲ್ಲ ಮಾಡಿ ತಿಂಡಿ ಮಾಡ್ತಾರೆ ಒಬ್ಬಟ್ಟು ಅಂದ್ರೆ.
0: ಸರ್, ಒಬ್ಬಟ್ಟಿನ ಜೊತೆ ನಿಮ್ಗಿರುವಂತ ಒಂದು ನೆನಪನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂದ್ರೆ, ಈಗ ನಿಮ್ಮ ಅಜ್ಜಿ ಮಾಡ್ತಾ ಇರೋದು ಒಬ್ಬಟ್ಟು ಇಷ್ಟನ, ಅಮ್ಮ ಮಾಡ್ತಿದ್ ಇಷ್ಟನ, ಅಥವಾ ನಿಮ್ ಹೆಂಡತಿ ಮಾಡ್ತಾ ಇರೋದು ಒಬ್ಬಟ್ಟು ಇಷ್ಟನ?
1: ಅಮ್ಮ ಮಾಡಿದ ಒಬ್ಬಟ್ಟು ಇಷ್ಟ.
0: ಅಮ್ಮ ಮಾಡಿದ ಒಬ್ಬಟ್ಟು, ಅಮ್ಮ ಮತ್ತೆ ಒಬ್ಬಟ್ಟು ಜೊತೆ ಕಳೆದಂತ ಒಂದು ಸವಿಕ್ಷಣವನ್ನ ನಮ್ಮೊಟ್ಟಿಗೆ ಹೇಳ್ಕೋಬಹುದಾ?
1: ತುಂಬಾ ಚೆನ್ನಾಗಿ. ಅದು ಯಾವ ತರ ಇದೆ ಅಂದ್ರೆ, ರಾಜಕುಮಾರ ಒಬ್ಬಟ್ಟು ಒಬ್ಬಟ್ಟು ಬಂಗಾರ ಪಂದ್ಯ ಕುಣಿತಾರಲ್ಲ ಆ ತರ ಆಗಿದೆ ನಮ್ ಕತೆ.
0: ಓಕೆ,
1: ಫಿಲಂ ನೋಡಿದಿರಾ?
0: ನೋಡಿದಿ ನೋಡಿದಿ ಸರ್. ಬಂಗಾರ ಪಂಜರ
1: ಕುಣಿತಾರ ಹಂಗೆ ಹಂಗೆ ಕುಕ್ಕರ ಗಾಲಲ್ಲಿ.
0: ಹೌದು ಹೌದು,
1: ಆ ತರ ಆಗ್ತೀನಿ. ಯಾರಿಗೂ ಬರಲ್ಲ. ಏನು
0: ಆ ತರ ನೀವು ಹಠ ಮಾಡ್ತಿದ್ರ ನಿಮ್ಮ ಅಮ್ಮನ ಹತ್ರ?
1: ಇಲ್ಲ, ಅಟೇನಿಲ್ಲ. ಅವರು ಹಬ್ಬ ಬಟ್ ನಾನೇ ಕೊನೆ ಮಗ ನಮ್ಮನೇಲಿ.
0: ಮುದ್ದು ಜಾಸ್ತಿನೇ ಇರುತ್ತೆ ಹಾಗಿದ್ರೆ.
1: ಹ್ಮ್, ಕೊನೆ ಮಗ, ಪ್ರೀತಿ ಜಾಸ್ತಿ. ನಾನು ಕೊನೆ ಮಗ. ಒಂದು 5 ಜನ ಹೆಣ್ಮಕ್ಳು, ಹೆಣ್ಮಕ್ಳು ಮೊದಲು ನಮ್ಮಣ್ಣ ಒಬ್ರು ದೊಡ್ಡವರು, ಆಮೇಲೆ ನಾನು ಕೊನೆ. ಒಟ್ನಲ್ಲಿ 7 ಜನ.
0: ಓಕೆ, ಸೋ ಒಬ್ಬಟ್ಟು ಅಂತ ತಕ್ಷಣ ಅಮ್ಮ ಮಾಡ್ತಿದ್ದ ಒಬ್ಬಟ್ಟು ನೆನಪಾಗುತ್ತೆ.
1: ಖುಷಿ ಸರ್. ತುಂಬಾ ಚೆನ್ನಾಗಿದೆ. ನಮ್ಮ ಮಕ್ಕಳು ಅಷ್ಟೇ.
0: ಹ್ಮ್,
1: ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳೋ ನನ್ನ.
0: ಓಕೆ,
1: ಅವರು ಇದಾದಾಗ ಋತುಮತಿ ಆದಾಗ ಇದೆಲ್ಲ ಮಾಡಾರಲ್ಲ, ಮೆಂತ್ಯದಿಟ್ಟು ಅದು ಇದು ಮಾಡಾರಲ್ಲ, ಅರ್ಧ ಭಾಗ ನಾನೇ ತಿನ್ಕೋತಾ
0: ಇದ್ದೆ.
1: ಅವರು ನನಗೆ ತಿಂತಾರೋ ತಿಂದೇ ಇದಾರ ಅವರು.
0: ಸೂಪರ್ ಸೂಪರ್ ಸರ್.
1: ನಮ್ಗೆ ಒಟ್ಟು ಚೆನ್ನಾಗಿ ಸಾಕಿದ್ರು,
0: ಒಳ್ಳೆ ನೆನಪನ್ನ ಮೆಲಕ್ ಹಾಕಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ನಮ್ಮಮ್ಮ ಒಬ್ಬಟ್ಟು ಮಾಡೋದು ಹೇಳ್ಬೇಕಾಯ್ತಲ್ಲ ಮೇಡಮ್.
0: ಹೇಳಿದ್ರಲ್ಲ ಅಮ್ಮ ಮಾಡಿದ ಒಬ್ಬಟ್ಟು ಇಷ್ಟ ಅಂತ.
1: ಒಬ್ಬಟ್ಟು ಯಾತ್ರ ಮಾಡಿ ಒಲೆಯಲ್ಲಿ ಮಾಡ್ತಾರೆ ಮನೆ ವಿಶೇಷ.
0: ಓ, ಒಲೆಯಲ್ಲಿ ಸೂಪರ್.
1: ಅದು ಒಬ್ಬಟ್ಟು ಇದು ಒಲೆಯಲ್ಲಿ ಮಾಡೋ ಒಬ್ಬಟ್ಟು ಅಂದ್ರೆ ಇದು ಹಂಚು ತರ ಇತ್ತು, ಎರಕದ ಹಂಚು ಅವಾಗ.
0: ಓಕೆ,
1: ನಾಲ್ಕು ಬೇಯಿಸೋರು. ತುಂಬಾ ಚೆನ್ನಾಗಿ ಮಾಡೋರು. ಬೆಲ್ಲದಲ್ಲಿ ಮಾಡೋರು ಸಕ್ಕದಾಗಿರೋದು. ಈಗ ಸಕ್ಕರೆ ಒಬ್ಬಟ್ಟು ಅಷ್ಟು ಟೇಸ್ಟ್ ಬರಲ್ಲ.
0: ಸೂಪರ್ ಸೂಪರ್. ಒಲೆಯಲ್ಲಿ ಬೆಲ್ಲ ಹಾಕಿ ಮಾಡ್ತಾ ಇದ್ದಂತ ಒಬ್ಬಟ್ಟಿನ ಬಗ್ಗೆ ಕೇಳ್ತಾ ಇದ್ರ, ನನಗೆ ಕೇಳುವಾಗ ಇಲ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರ್ ಸರ್.
1: ಬೆಲ್ಲ ಫೇಮಸ್ ಅಲ್ವಾ ಹೆಂಗು?
0: ಖಂಡಿತ ಖಂಡಿತ. ಧನ್ಯವಾದಗಳು ಕರೆ ಮಾಡಿ, ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರಿ. ಓಕೆ ಸರ್. ಎಸ್, ನಮ್ಮ ಚಂದ್ರಶೇಖರ್ ಸರ್ ಕರೆ ಮಾಡಿದ್ರು ನೋಡಿ, ಅವಾಗ ಒಲೆಯಲ್ಲೇ ಅಡುಗೆ ಹೆಚ್ಚಾಗಿ ಮಾಡ್ತಾ ಇದ್ರು. ಅದರಲ್ಲೂ ಒಬ್ಬಟ್ಟಿಗೆ ಬೆಲ್ಲದ ಒಬ್ಬಟ್ಟು ತುಂಬಾ ಫೇಮಸ್, ತುಂಬಾ ಇಷ್ಟ ಆಗ್ತಿತ್ತು ಅವ್ರ ಅಮ್ಮ ಮಾಡೋ ಒಬ್ಬಟ್ಟು ಅಂತ ಹೇಳ್ತಿದ್ರು. ಸೊ ನಿಮಗೆ ಯಾರು ಮಾಡೋ ಒಬ್ಬಟ್ಟು ಇಷ್ಟ, ಅಥವಾ ಯಾರು ಮಾಡೋ ಸಿಹಿ ತಿಂಡಿ ತಿನಿಸುಗಳು ಇಷ್ಟ, ಅಥವಾ ನಿಮ್ಮೂರಿನ ತಿಂಡಿ ಸ್ಪೆಷಲ್ ಏನು ಅಂತ ಮಾತಾಡ್ಬೋದು. ಅಂಡ್ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ಆರಾಮಿದ್ದೀರಾ?
2: ಹೌದೌದು.
0: ನಿಮ್ದು ತಿಂಡಿ ಆಯ್ತಾ, ಊಟ ಆಯ್ತಾ, ಏನ್ ಸಮಾಚಾರ?
2: ಇಲ್ಲ ಮೇಡಮ್, ಬೆಳಿಗ್ಗೆ ತಿಂಡಿ ಮಾಡಿದ್ರು, ಈಗ ಊಟ ಮಾಡ್ಬೇಕು ಮೇಡಮ್.
0: ಊಟ ಆಯ್ತು, ಸೂಪರ್ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್.
0: ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳು
2: ಅಂದ್ರೆ ಅದೇ ಅಂದ್ರೆ ಸೀಸನ್ ಅಲ್ಲಿ ಏನಲ್ಲ ಮೇಡಮ್ ನಾನು ಹೇಳ್ತಾ ಇರೋದು ಈಗ, ಬಟ್ ನಮ್ಮ ಅಜ್ಜಿ ಯಾರೋ ನೆಂಟರು ಇಷ್ಟರು ಬಂದ್ರೆ ಮತ್ತೆ ಏನಾದ್ರು ವಿಶೇಷ ದಿನಗಳಲ್ಲಿ ಮಾಡೋದು ಇದನ್ನ. ಹತ್ರಸ ಅಂತ ಮೇಡಮ್.
0: ಹತ್ರಸ? ಓಕೆ, ಕೇಳಿದೀನಿ.
2: ಇದು ಬಹಳ ನನಗೆ ತುಂಬಾ ಇಷ್ಟ ಮೇಡಮ್ ಇದನ್ನ. ನಾನು ಸುಮ್ಮನೆ ನನಗೆ ಬೇಕು ಅಂದ್ರೆ ಅಜ್ಜಿ ಅಜ್ಜಿ ನೆಂಟರು ಬರ್ತಾರಂತೆ ಅಂತ ಅಲ್ಲಿ ಸಿಕ್ಕಿದ್ರು, ಇವತ್ತು ಸಂಜೆ ಬರ್ತಾರಂತ ಹೇಳಿ ಮನೆ ಮಾಡ್ತಿದ್ದೆ.
0: ನಾನು ಯಾರು
2: ನೆಂಟರು ಬರ್ತಾರಲ್ಲ ತಿನ್ಲಿಕ್ಕೆ, ತುಂಬಾ ಚೆನ್ನಾಗಿರೋದು ಮೇಡಮ್. ಅದು ಎಣ್ಣೆ ಹಾಕಿ ತೆಗಿತಾ ಇದ್ರೆ ಏನು ಹಪ್ಪಳ ಬರ್ತಲ್ಲ ಮೇಡಮ್, ಅಷ್ಟ ಆಗಲ್ಲ ಇರೋದು ಅಷ್ಟೇ.
0: ಕಜಾಯ ತರ ಮಾಡ್ತಾರೆ ಅಲ್ವಾ ಸರ್ ಅದು?
2: ನಿಜ ನಿಜ. ಹೌದು ಹೌದು ಮೇಡಮ್.
0: ಕೆಲವ್ರು ಕಜಾಯ ಅಂತ ಕೂಡ ಕರೀತಾರೆ.
2: ಕರೀತಾರೆ. ಅವಾಗ ಅವಾಗೆಲ್ಲ ತುಂಬಾ ಹಿಂದೆ ಅಲ್ವಾ, ನಮ್ಮ ಅಜ್ಜಿ ದಬ್ಳ ಇರುತ್ತಲ್ಲ ದಬ್ಳದಲ್ಲಿ ಚುಚ್ಚಿ ತೆಗೆಯೋದು ಮೇಡಮ್ ಅದನ್ನ.
0: ಸೂಪರ್.
2: ತುಂಬಾ ಟೇಸ್ಟಿ ಆಗಿರೋದು ನನಗೆ ತುಂಬಾ ಇಷ್ಟ ಅದು ಅದು ಸಿಹಿ ತಿಂಡಿಯಲ್ಲಿ. ಮತ್ತೆ ಇನ್ನೊಂದು ಏನು ನೆನಪಿದೆ ಅಂದ್ರೆ ನನಗೆ ಹೋಳಿಗೆ ಮೇಡಮ್, ಅದೇ ಒಬ್ಬಟ್ಟು ಅಂತಾರಲ್ಲ
0: ಒಬ್ಬಟ್ಟು,
2: ಅದನ್ನ ಮಾಡುವಾಗ ನನ್ಗೆ ಹೇಳೋದು ಅದನ್ನ ಹೂರ್ಣ ತಿರುವಲಿಕ್ಕೆ ನನ್ನೇ ಕೂರ್ಸೋದು ಅಜ್ಜಿ. ಆ ಒಬ್ಬಟ್ಟು ಅಲ್ಲ ಮೇಡಮ್, ನಾನು ಹೂರ್ಣದಲ್ಲಿ

0: ಹೊಟ್ಟೆ ತುಂಬಿಸ್ಕೊಂಡ್ ಬಿಡ್ತಿದ್ದೆ,
1: ಊರ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಿದ್ರಿ,
0: ತಿರುತ್ತಾ ತಿರುತ್ತಾ ಊರ್ಣನೇ ತಿಂದು
1: ಊರ್ಣ ಅಲ್ಲೇ ಖಾಲಿ ಆಗಿರ್ತಿತ್ತ ಅಂತ.
0: ನಿಜ ಮೇಡಮ್, ಬೈಯೋದು ನನ್ನ ಅಜ್ಜಿ, ಅಪ್ಪಯ್ಯ ಏನಿದು ಇಷ್ಟೊಂದು ಇಷ್ಟ ಆಗ್ಬೇಕಾಯ್ತು ಇಷ್ಟೇ ಆಯ್ತು ನೀನ್ ತಿಂದಿದ್ಯಾ ಅಂತ ನನಗೆ ಅಜ್ಜಿ ಬೈಯೋದು. ಈ ತಿಂಡಿ ತಿನಿಸುಗಳೆಲ್ಲ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಮೇಡಮ್.
1: ನೀವು ಹೇಗ್ ನಿಮ್ಮ ಅಜ್ಜಿ ಹತ್ರ ನಿರೂಪಿಸ್ಕೊಳ್ತಾ ಇದ್ರಿ ಇಲ್ಲ ನಾನ್ ತಿಂದಿಲ್ಲ ಅಂತ?
0: ಓ ಮೇಡಮ್, ಎಡೆ ಕೊಟ್ಟಿಲ್ಲ ಏನಿಲ್ಲ, ತಿಂತೀಯ ನೀನ್ ಕುಕ್ಕರ್ ಸಾಕು ಅಜ್ಜಿ.
1: ಓಕೆ,
0: ಬಹಳ ಚೆನ್ನಾಗಿರೋದು ಅಂದ್ರೆ ಅಜ್ಜಿ ಮಾಡೋ ತಿಂಡಿ ಇದು ಸಿಹಿ ತಿನಿಸು ಅಂದ್ರೆ ನನಗೆ ಹತ್ರ ಸಹ ತುಂಬಾ ಫೇವರೇಟ್ ಮೇಡಮ್.
1: ಸೂಪರ್ ಸೂಪರ್ ನೋಡಿ, ನಿಮ್ಮ ಅಜ್ಜಿಯೊಟ್ಟಿಗೆ ಕಳೆದಂತಹ ನೆನಪುಗಳನ್ನ ಮೇಲಕ್ಕೆ ಹಾಕದ್ರಿ, ಹಾಗೆ ನಿಮ್ಮ ನೆಚ್ಚಿನ ಸಿಹಿ ತಿಂಡಿ ಬಗ್ಗೆ ಕೂಡ ತಿಳಿಸ್ಕೊಟ್ರಿ, ಖುಷಿ ಆಯ್ತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು ಮೇಡಮ್ ತಮ್ಮಗೂ ಕೂಡ.
1: ಓಕೆ, ಎಸ್, ಎಲ್ಲರೂ ಕೂಡ ಅವರ ನೆಚ್ಚಿನ ತಿಂಡಿ ತಿನಿಸು ಜೊತೆಗೆ ಒಂದು ನೆನಪನ್ನ ಕೂಡ ಹಂಚಿಕೊಳ್ತಾ ಇದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ಹಲೋ, ನಮಸ್ತೆ ಸರ್.
2: ಆರಾಮಿದ್ದೀರಿ ಮೇಡಮ್?
1: ನಾನ್ ಚಲೋ ಇದ್ದೀನ್ರಿ, ನೀವ್ ಹೇಗಿದ್ದೀರಿ?
2: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
1: ಆರಾಮಿದ್ದೀರೇನ್ರಿ? ಮಧ್ಯಾಹ್ನದ ಊಟ ಆಯ್ತೇನ್ರಿ?
2: ಹಾ, ಊಟ ಆಯ್ತ್ರಿ ಮೇಡಮ್.
1: ಏನ್ರಿ ಊಟ?
2: ಏನ್ ಮೇಡಮ್, ಅದೇ ಮಾಮೂಲಿ ಮೇಡಮ್, ಇವತ್ತು ಅಮಾವಾಸ್ಯ ಅಲ್ಲ,
1: ಹ್ಮ್,
2: ನಾಳೆಯಿಂದ ನವರಾತ್ರಿ ಚಾಲು ಅಲ್ಲ ಮೇಡಮ್, ಇವತ್ತು ಹೋಳಿಗೆ ಮಾಡಿದ್ದೇವೆ ನಾವು.
1: ಓಕೆ,
2: ನೀವು ಕೇಳಕತ್ತಿದ್ದು ಅದೇ ಆಯ್ತು, ನಾವು ಹೇಳುದು ಅದೇ ವಿಷಯ ಮೇಡಮ್. ಇವತ್ತು
1: ನೋಡಿ, ಕೇಳದು ಹೇಳದು ಎರಡು ಒಂದೇ ವಿಷಯ ಆಗಿದೆ.
2: ಈ ಸಿಹಿ ತಿಂಡಿ ಮೇಡಮ್ ಇದು 9 ದಿನ ನಡೆದ ಬಿಡುದು ಮೇಡಮ್ ಇದು
1: ಖಂಡಿತ. ಸೊ ಅದ್ರಲ್ಲಿ ನಿಮ್ಮ ಊರಿನ ಸ್ಪೆಷಲ್ ತಿಂಡಿ ಯಾವ್ದು, ನಿಮ್ಮ ನೆಚ್ಚಿನ ತಿಂಡಿ?
2: ನಮ್ಮ ನೆಚ್ಚಿನ ತಿಂಡಿ ಮೇಡಮ್ ಊರಿನ ಹೋಳಿಗೆ.
1: ಹೋಳಿಗೆ? ಎಲ್ರು ಹೋಳಿಗೆ ಪ್ರಿಯರೇ ಇದಾರಲ್ಲ ಇಲ್ಲಿ.
2: ಹೌದ್ರಿ ಮೇಡಮ್, ಅದು ಹೋಳಿಗೆ ಅಂದ್ರೆ ಅತಿ ಜವಾರಿ ಊಟ ಮೇಡಮ್ ಅದು.
1: ಏ ಸೂಪರ್ ಬಿಡ್ರಿ, ನಮಗೂ ಹೋಳಿಗೆ ಸಿಕ್ಕಾಪಟ್ಟೆ ಇಷ್ಟ.
2: ನೀವು ತೊಗರಿ ಬೆಳೆದ್ ಮಾಡ್ತೀರಿ?
1: ಹಾ,
2: ನಾವು ಕಡಲೆ ಬೆಳೆದ್ ಮಾಡ್ತೀವಿ ಮೇಡಮ್.
1: ನಾವು ಒಂದೊಂದ್ಸರಿ ಕಡಲೆ ಬೆಳೆದು ಮಾಡ್ತೀವಿ ಸರ್.
2: ಎಲ್ಲಾರಿ ಮೇಡಮ್, ನೀವು ಒಂದೊಂದ್ಸರಿ ಮಾಡ್ತಿರ್ಬೋದು, ಯಾವಾಗ ತೊಗರಿ ಬೇಳೆ ಕರಿಬೇಳೆ ಸಾರು ಮಾಡ್ತೀವಿ ಮೇಡಮ್.
1: ಏ ಓಕೆ,
2: ಆದ್ರೆ ನಾವು ಕಡ್ಲಿ ಬೇಳೆ ಹೋಳಿಗೆನ ಮಾಡ್ತೀವಿ.
1: ಕಡ್ಲೆ ಬೇಳೆ ಹೋಳಿಗೆ ಮಾಡ್ತೀರಾ?
2: ಕಂಪಲ್ಸರಿ ಮೇಡಮ್, ಮತ್ತೊಂದು ಹೋಳಿಗೆನ ಮಾಡಲ್ಲ, ಮತ್ತೆ ಶೇಂಗಾ ಹೋಳಿಗೆ ಮಾಡ್ತೀವಿ ಅಥವಾ ಸಜ್ಜಿಗೆ ಹೋಳಿಗೆ ಅಂತ ಮಾಡ್ತೀವಿ.
1: ಓಕೆ, ಈ ಕಡ್ಲೆಕಾಳು ಹೋಳಿಗೆ ಅಲ್ಲ, ಕಡ್ಲೆ ಬೇಳೆ ಹೋಳಿಗೆ ಇದೆಯಲ್ಲ.
2: ಹಾ ಮೇಡಮ್,
1: ಅದು ಯಾರು ಹೆಚ್ಚಿಗೆ ಮಾಡ್ತಿದ್ರು ಅಂದ್ರೆ ಅಜ್ಜಿನ ಅಥವಾ ಅಮ್ಮನ, ಯಾರು ಮಾಡೋ ಹೋಳಿಗೆ ಇಷ್ಟ ಆಗ್ತಿತ್ತು?
2: ಇಲ್ಲ ಮೇಡಮ್, ಪ್ರತಿಯೊಬ್ರು ನಮ್ಮಲ್ಲಿ ಪ್ರತಿ ಎಲ್ಲಾನು ನಮ್ಮಲ್ಲಿ ಮಾಡೋದಾರ ಮೇಡಮ್ ಅದನ್ನ.
1: ಓ ಸೂಪರ್, ಎಲ್ಲರೂ ಮಾಡ್ತಾರೆ.
2: ಇವರ ಇವರ ಅಂತ ಒತ್ತು ಇಷ್ಟ ಇಲ್ಲ ಮೇಡಮ್ ಅದಕ್ಕೆ.
1: ಸೊ ಎಲ್ಲರೂ ಮಾಡಿದ್ದು ತಿಂತಿದ್ರಿ, ಯಾರಿಗೂ ಬೇಜಾರಾಗಬಾರ್ದು ಅಂತ ಅಲ್ವಾ?
2: ಆ,
1: ಎಲ್ಲರೂ ಮಾಡಿದ್ದು ತಿಂತೀರಾ ಅಲ್ವಾ, ಯಾರಿಗೂ ಬೇಜಾರಾಗಬಾರ್ದು ಅಂತ?
2: ಹೌದ್ರಿ ಮೇಡಮ್, ಅದು ಅಂದ್ರೆ ಮಾತ್ರ ರುಚಿ ಉಳಿಯುತ್ತೆ, ಇಲ್ಲಿಗೆ ರುಚಿ ಉಳಿಯಲ್ಲ ಮೇಡಮ್ ಅದು
1: ಅಲ್ವಾ ಮತ್ತೆ?
2: ಹಾ, ಯಾಕಂತ ಕೇಳಿದ್ರ, ಅಮ್ಮ ಮಾಡಿದ್ದು, ನಮ್ ಮನೆಯವ್ರು ಮಾಡಿದ್ದು, ನಮ್ ತಂಗಿ ಮಾಡಿದ್ದು ಅಂದಿವ್ ಅಂದ್ರೆ ಒಬ್ಬರಿಗೆ ಹಿಟ್ಟು ಬರುತ್ತೆ ಮೇಡಮ್ ಅದು.
1: ನಿಜ ನಿಜ.
2: ಹಾ, ಆತರ ಯಾವಾಗ್ಲೂ ಇರ್ಬಾರ್ದು ಮೇಡಮ್, ಯಾವಾಗ್ಲಿ ನಾವ್ ಏನ್ ಜನರಲ್ ಆಗಿ ಇರ್ಬೇಕು ಮೇಡಮ್.
1: ಹೌದೌದು,
2: ಹಾ, ಜನರಲ್ ಆಗಿ ಇದ್ದೀವಪ್ಪ ಅಂತಂದ್ರ ಎಲ್ಲಾನು ಒಂದು ಹೊಂದಾಣಿಕೆಯಾಗಿ ಹೋಗ್ಬಿಡ್ತೀವಿ ಮೇಡಮ್ ಅದರಲ್ಲಿ.
1: ನಿಜ ನಿಜ ಸರ್,
2: ಅದು ಸ್ವೀಟ್ ಮೇಡಮ್, ಅದ್ರಾಗ ಹಾಲ್ ಹಾಕೋತೀವಿ ನಾವು.
1: ಹೌದೌದು, ಈಗ ಕೆಲವ್ರು ಹೋಳಿಗೆನ ಹಾಲಲ್ಲಿ ಕೂಡ ತಿಂತಾರೆ ಸರ್.
2: ಹಾ, ಹಾಲ್ ಹಾಕೊಂಡು ಮತ್ತ ಅದ್ರಾಗ ಬೆಲ್ಲ, ಹೋಳಿಗೆ ಬೆಲ್ಲ ಇರ್ತಲ್ಲ, ಮತ್ತ ಅದ್ರಾಗ ಬೆಲ್ಲ ಹಾಕ್ತೀವಿ ಮೇಡಮ್ ನಾವು.
1: ಫುಲ್ ಸ್ವೀಟ್?
2: ಹಾ, ಹಾಲ್ನಲ್ಲಿ, ಆಮೇಲೆ ತುಪ್ಪು.
1: ನಾವೇನ್ ಗೊತ್ತಾ, ಬಿಸಿ ಬಿಸಿ ಹೋಳಿಗೆ ಇರ್ಬೇಕು, ಅದ್ರ ಮೇಲೆ ಒಂದ್ ಚಮಚ ತುಪ್ಪ ಹಾಕೊಂಡು ತಿಂತೀವಿ ನೋಡ್ರಿ.
2: ಇಲ್ಲ ರೀ ಮೇಡಮ್, ನಾವು ಮತ್ತ ಅದ್ರಾಗ ಅದ್ರೊಟ್ಟು ಬೆಲ್ಲ ಹಾಲು ಎಲ್ಲಾರು ಒಟ್ಟು ಏಟು ಜೊತೆ ಎಲ್ಲ ಹಾಕ್ತಿರ್
1: ಆ ಹೋಳಿಗೆ ಜೊತೆ. ನೀವೊಂದ್ ಸಪ್ರೇಟ್ ಹೋಳಿಗೆ ರೆಡಿ ಮಾಡ್ಕೊಳ್ತೀರಾ ಅಂತ?
2: ಇಲ್ಲ ಮೇಡಮ್, ಎಲ್ಲಾರು ಅವರೇ ಮಾಡ್ಕೊಡ್ತಾರೆ ಮನೆಯಲ್ಲೇನೆ.
1: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಓಕೆ, ಸೊ ಕೇಳ್ತಾ ಇದ್ರ ಎಲ್ರು ಕೂಡ ಸಿಹಿ ತಿಂಡಿ ಅಂತ ಅಷ್ಟು ಬರೀ ಹೋಳಿಗೆ ಬಗ್ಗೆ ಹೇಳ್ತಾ ಇದಾರೆ, ಅದಕ್ಕೆ ನಾನು ಹೇಳ್ತಿದ್ದೆ ಹೋಳಿಗೆ ಪ್ರಿಯರೇ ಹೆಚ್ಚಾಗಿದ್ದಾರೆ ಅಂತ. ಅಂಡ್ ನೆಕ್ಸ್ಟ್ ಕಾಲರ್ ರವಿದಾರೆ, ಯಾರು ಕೇಳುವ? ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ,
3: ನಾವು ರಾಜಲಿಂಗಂ ಭವಾನಿ ಟೈಲರ್, ಕೃಷ್ಣಗಿರಿ ಜಿಲ್ಲೆ, ತಮಿಳ್ನಾಡು.
1: ಓ, ತಮಿಳ್ನಾಡಿಂದ ಮಾಡ್ತಿದ್ದೀರಾ?
3: ಹೌದೌದು ಮೇಡಮ್.
1: ಸೂಪರ್, ನಿಮ್ ಹೆಸರು ಹೇಳಿ ಸರ್ ಇನ್ನೊಮ್ಮೆ.
3: ರಾಜಲಿಂಗಂ ಭವಾನಿ ಟೈಲರ್,
1: ರಾಜಲಿಂಗಂ,
3: ಅಂಚೆಟ್ಟಿ ತಾಲೂಕು.
1: ಓಯ್ ಸೂಪರ್ ಸರ್, ನಿಮಗೆ ಹೆಂಗ್ ಗೊತ್ತಾಯ್ತು ನಮ್ ರೆಡಿ ಶಿವಮೊಗ್ಗದ ಬಗ್ಗೆ?
3: ಮೇಡಮ್, ನಾವು ಆನ್ಲೈನ್ ರೆಡಿ ಕೇಳ್ತಾ ಇದ್ದೀವಿ.
1: ಏಯ್ ಸೂಪರ್ ಸರ್,
3: ನಿಮ್ಮ ಶಿವಮೊಗ್ಗ ರೆಡಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ
1: ಸರ್. ನಿಮ್ಮೊಟ್ಟಿಗೆ ಮಾತಾಡ್ತಾ ನಮಗೆ ಖುಷಿ ಆಗ್ತಿದೆ, ಯಾಕಂದ್ರೆ ತಮಿಳ್ನಾಡಲ್ಲಿ ಇದ್ದು ನಮ್ಮ FM ನ ಕೇಳ್ತಿದ್ದೀರಾ, ಕಾಲ್ ಮಾಡಿದಿರ ಅಂದ್ರೆ ಖುಷಿ ಆಗುತ್ತೆ.
3: ಸರಿ ಮೇಡಮ್,
1: ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದು?
3: ಮೇಡಮ್,
1: ಫಸ್ಟ್ ಟೈಮ್ ಸರ್ ಕಾಲ್ ಮಾಡ್ತಿರೋದು?
3: ಫಸ್ಟ್ ಟೈಮ್ ಮೇಡಮ್ ಕಾಲ್ ಮಾಡ್ತಾ ಇರೋದು.
1: ಸೂಪರ್ ಸೂಪರ್. ರಾಜಲಿಂಗಂ ಅವರೇ,
3: ಹೇಳಿ ಮೇಡಮ್.
1: ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದ್ ದಿನ ಒಂದೊಂದ್ ಟಾಪಿಕ್ ತಗೊಂಡ್ ಬರ್ತೀವಿ, ಆಯ್ತಾ?
3: ಆಯ್ತು ಮೇಡಮ್.
1: ಇವತ್ತು ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳು, ಅದರೊಟ್ಟಿಗೆ ಕಳೆದಂತ ಒಂದು ನೆನಪುಗಳ ಬಗ್ಗೆ ನೀವು ಮಾತಾಡಬೇಕು.
3: ಆಯ್ತು ಮೇಡಮ್.
1: ಸೊ ಯಾವ ತಿಂಡಿ ನಿಮಗೆ ಇಷ್ಟ, ಸಿಹಿ ತಿಂಡಿ?
3: ಸಿಹಿ ತಿಂಡಿ ಅಂದ್ರೆ ನಮ್ಮ ಇದರಲ್ಲಿ ಪಾಯಸ ಬೂಂದಿ.
1: ಪಾಯಸ ಬೂಂದಿ? ಅಬ್ಬಬ್ಬಾ, ಅವಾಗೆಲ್ಲ ಮದ್ವೆ

0: ಮನೇಲಿ ಅದೇ ಸರ್ ಸ್ಪೆಷಲ್ ಸ್ವೀಟು ಅಂದ್ರೆ.
1: ಹೌದು ಮೇಡಮ್, ಓಲ್ಡ್ ಇಸ್ ಗೋಲ್ಡ್ ಮೇಡಮ್ ಇದು.
0: ಖಂಡಿತ ಖಂಡಿತ, ಓಲ್ಡ್ ಇಸ್ ಗೋಲ್ಡ್
1: ಮೇಡಮ್.
0: ಸೊ ಪಾಯಸ ಬೂಂದಿ ಮನೇಲೇ ಮಾಡ್ತಿದ್ದೀರಾ ಅಥವಾ ಫಂಕ್ಷನ್ ಅಲ್ಲಿ ಮಾಡ್ತಿದ್ದೀರಾ? ಇಷ್ಟ ಆಗ್ತಿತ್ತಾ?
1: ಇಲ್ಲ ಮೇಡಮ್, ಮನೇಲೇ ಮಾಡ್ತೀವಿ ಮೇಡಮ್.
0: ಮನೇಲೇ ಮಾಡ್ತೀರಾ?
1: ಹೌದು ಮೇಡಮ್, ನಮ್ಮ ಹೆಸರು ಪುಷ್ಪ ಅಂದ್ಬಿಟ್ಟು, ಅವರು ಟೈಲರ್. ಅವರು ಅಡಿಗೆ ಸೂಪರ ಮಾಡ್ತಾರೆ ಸರ್ ಮೇಡಮ್. ಪಾಯಸ ಬೂಂದಿ,
0: ಪಾಯಸ ಬೂಂದಿ ಎಲ್ಲ ಮಾಡ್ತಾರೆ.
1: ಹೌದು ಮೇಡಮ್.
0: ಸೊ ಈ ಪಾಯಸ ಬೂಂದಿಯೊಂದಿಗೆ ಕಳೆದಂತ ಯಾವ್ದಾದ್ರು ಒಂದು ಸವಿ ನೆನಪು, ಸವಿ ಕ್ಷಣ ನೆನಪಿದೆಯಾ? ಚಿಕ್ಕ ವಯಸ್ಸಿಂದ ಆಗಿರ್ಬೋದು ಯಾವ್ದಾದ್ರು.
1: ಯಾವ್ದು ಹೇಳಕ್ ಆಗಲ್ಲ ಮೇಡಮ್,
0: ಎಲ್ಲ ನೆನಪಿನ ಬುತ್ತಿಯಲ್ಲಿ ಸ್ಟಾಕ್ ಆಗಿದೆ, ಅದು ನೆನಪಾಗ್ತಿಲ್ಲ.
1: ನಿಮ್ಮ ರೇಡಿಯೋ ಇದ್ರೆ ಮಾತಾಡೋದೇ ನಮ್ಗೆ ತುಂಬ ಸಂತೋಷವಾಗಿದೆ, ಖುಷಿ.
0: ಸರ್ ನೀವು ಮಾತಾಡ್ತಿರೋದು ನಮಗೆ ಅಷ್ಟೇ ಖುಷಿ ಕೊಡ್ತಾ ಇದೆ ಸರ್.
1: ಸಂತೋಷ ಮೇಡಮ್.
0: ಸರ್ ತಮಿಳ್ನಾಡಿನ ಯಾವ್ದಾದ್ರು ಸ್ಪೆಷಲ್ ಸ್ವೀಟ್ ಹೇಳಿ.
1: ಸ್ಪೆಷಲ್ ಸ್ವೀಟ್ ಅಂದ್ರೆ ಇದೆ ಮೇಡಮ್, ಆಲ್ಕೋವಾ ಅಂತ ಮಾಡ್ತಾರೆ.
0: ಆಲ್ಕೋವಾ? ಏಯ್ ಸೂಪರ್. ಅಲ್ಲಿ ಪೊಂಗಲ್ ಕೂಡ ಫೇಮಸ್ ಅಲ್ಲ ಸರ್?
1: ಪೊಂಗಲ್ ಸಿಹಿ ಪೊಂಗಲ್ ಮಾಡ್ತಾರೆ ಸರ್, ಫೇಮಸ್.
0: ಸೊ ನಾವು ನೆಕ್ಸ್ಟ್ ಟೈಮ್ ತಮಿಳ್ನಾಡಿಗೆ ಬಂದಾಗ, ನಿಮ್ನ ಭೇಟಿ ಮಾಡಿದಾಗ ನೀವು ಆಲ್ಕೋವಾ ಮಾಡ್ಕೊಡ್ಬೇಕು.
1: ಓಕೆ ಮೇಡಮ್, ಓಕೆ ಮೇಡಮ್. ನಮ್ದು ಬಂದು ಕೃಷ್ಣಗಿರಿ ಜಿಲ್ಲೆ ಅಂದ್ರೆ, ಉತ್ತರ ಬಂದು ಚಾಮರಾಜನಗರ ಜಿಲ್ಲೆ, ದಕ್ಷಿಣ ಬೆಂಗಳೂರು ಜಿಲ್ಲೆ, ಪಶ್ಚಿಮ ಬಂದು ರಾಮನಗರ ಜಿಲ್ಲೆ.
0: ಸೊ ಕರ್ನಾಟಕ ಬಾರ್ಡರ್ ಅಲ್ಲಿ ಇದೀರಾ?
1: ತಮಿಳ್ನಾಡು. ಹೌದು ಮೇಡಮ್.
0: ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್, ಹೀಗೆ ಕರೆ ಮಾಡ್ತಾ ಇರಿ. ಓಕೆನಾ?
1: ಓಕೆ, ನಂದಿ ಸರ್. ಸಂತೋಷ ಮೇಡಮ್.
0: ಸಂತೋಷ ಸರ್, ಧನ್ಯವಾದ.
1: ಧನ್ಯವಾದ ಮೇಡಮ್.
0: ಎಸ್ ನೋಡಿ, ರಾಜಲಿಂಗಂ ಅವರು ಕರೆ ಮಾಡಿದ್ರು, ತಮಿಳ್ನಾಡಿಂದ ಕರೆ ಮಾಡಿದ್ರು, ಅವರ ಪ್ರೀತಿನ ವ್ಯಕ್ತಪಡಿಸ್ಕೊಂಡು ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರೆಸ್ತೀನಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
2: ನಮಸ್ತೆ ತಂಗಿಯವರಿಗೆ.
0: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
0: ಚೆನ್ನಾಗಿದ್ದೀರಾ? ಮಧ್ಯಾಹ್ನ ಊಟ ಆಯ್ತಾ?
2: ಊಟ ಆಯ್ತು.
0: ಏನ್ ಊಟ
2: ಇವತ್ತು? ಮುದ್ದೆ ಸೊಪ್ಪಿನ ಸಾರು.
0: ಮುದ್ದೆ ಸೊಪ್ಪಿನ ಸಾರು, ಸೂಪರ್. ರಾಗಿ ಮುದ್ದೆ?
2: ರಾಗಿ ಮುದ್ದೆ.
0: ಓಕೆ, ಈಗ ಸ್ವಲ್ಪ ರಾಗಿ ಮುದ್ದೆನ ಬದಿಗೆ ಇಟ್ಬಿಟ್ಟು ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡೋಣ.
2: ಆಯ್ತು.
0: ಸೊ ನಿಮ್ಮ ನೆಚ್ಚಿನ ತಿಂಡಿ ತಿನಿಸು ಯಾವ್ದು, ಅಥವಾ ನಿಮ್ ಊರಲ್ಲಿ ಮಾಡುವಂತ ಒಂದು ಸ್ಪೆಷಲ್ ಸ್ವೀಟ್ ಯಾವ್ದು?
2: ಊರಲ್ಲಿ ಸ್ಪೆಷಲ್ ಅಂದ್ರೆ, ಏನಾದ್ರೂ ಹಬ್ಬ ಇದಂದ್ರೆ ಮೊದ್ಲು ಒಬ್ಬಟ್ ಮಾಡ್ಬಿಡ್ತಾರೆ.
0: ಒಬ್ಬಟ್ಟು? ಓಕೆ.
2: ಯಾರು ನೆಂಟ್ರು ಬಂದ್ರಂದ್ರೆ ಓಟ್ಲಿಗೆ ಒಬ್ಬಟ್ಟೆ ಮಾಡ್ಬಿಡೋಣ. ಈಗ ಎಣ್ಣೆದೆಲ್ಲ ತುಂಬಾ ಕರಿಯೋದು ಅಂದ್ರೆ ಯಾರು ಇಷ್ಟಪಡಲ್ಲ ನೋಡಿ.
0: ಹೌದೌದು.
2: ಒಬ್ಬಟ್ಟು ಆದ್ರೆ ಸ್ವಲ್ಪ ಬೇಳೆದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗರಿ ಬೇಳೆ ಮತ್ತೆ ಕಡಲೆ ಬೇಳೆ ಎಲ್ಲ ಸೇರಿಸಿ ಒಬ್ಬಟ್ ಮಾಡ್ಬಿಡ್ತಾರೆ. ಅದು ಒಂದ್ ಸ್ವಲ್ಪ ವಿಶೇಷವಾಗಿರುತ್ತೆ ಒಬ್ಬಟ್ಟು. ಅದು ಕಾಯಾಲು ಅಂತ ಮಾಡ್ತಾರೆ. ಕಾಯಲ್ಲು ಅದನ್ನ ರುಬ್ಬಿ ಕಾಯಿನ ಅದೇ ತೆಗಿತಾರಲ್ಲ ನೋಡಿ ಹಾಲು, ಅದನ್ನ ತೆಗೆದ್ ಮಾಡಿದಾಗ ಅದೊಂಥರ ವಿಶೇಷವಾಗಿರುತ್ತೆ ಎಲ್ಲರಿಗೂ.
0: ಎಣ್ಣೆ ಸ್ವಲ್ಪ ಬೆಲ್ಲದ ಪಾಕ ಮಿಕ್ಸ್ ಮಾಡ್ತಾರಲ್ವಾ?
2: ಬೆಲ್ಲದ ಪಾಕ ಮಾಡಿ ಕಾಯಿ ಹಾಲು ತೆಗೆದು ಮಾಡ್ತಾರೆ. ಅದು ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದು, ಜನಕ್ಕೆ ತಿನ್ನಕ್ಕೂ ಒಂದ್ ಸ್ವಲ್ಪ ಅದಕ್ಕೆ ಭಯ ಇರಲ್ಲ, ಯಾಕಂದ್ರೆ ಎಣ್ಣೆನ ತುಂಬಾ ಏನು ಹಾಕಿರಲ್ಲ.
0: ಹೌದೌದು.
2: ಹಾಗಾಗಿ ಅದೊಂದ್ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ.
0: ಸೂಪರ್ ಸೂಪರ್. ಸೊ ಇದು ಈ ಸಿಹಿ ಹೋಳಿಗೆ ಅಥವಾ ಏನು ಬೇಳೆ ಹೋಳಿಗೆ ಏನ್ ಹೇಳಿದ್ರೆ, ಇದ್ರೊಟ್ಟಿಗೆ ಏನಾದ್ರು ನೆನಪಿದ್ಯಾ ನಿಮಗೆ ಅಮ್ಮ ಮಾಡ್ತಿದ್ದು ಅಜ್ಜಿ ಮಾಡ್ತಿರೋ ಹೋಳಿಗೆ ಆ ಸಮಯದಲ್ಲಿ?
2: ಹೌದು, ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಯಾರು ನಮ್ಮ ರಿಲೇಷನ್ ಯಾರು ಬಂದ್ರು ಹೇಳ್ತಿದ್ರು, ಯಾರು ಒಬ್ಬಟ್ ಮಾಡಿದ್ರು ತಾಯಮ್ಮ ಮಾಡ್ದಂಗ ಆಗಲ್ಲ ಅಂತ. ನಮ್ಮ ಅಮ್ಮನ ಹೆಸರು ತಾಯಮ್ಮ ಅಂತ. ಅವರು ಒಬ್ಬಟ್ ಅಂದ್ರೆ ಒಂದ್ ವಿಶೇಷ ನೋಡಿ, ಯಾವ್ದೇ ತಿಂಡಿ ಆಗ್ಲಿ ಒಬ್ಬೊಬ್ರ ಕೈಲಿ ಒಂದೊಂದರ ಟೇಸ್ಟ್ ಇರುತ್ತೆ ಅದು. ನಾವು ಅದ್ ಮಾಡ್ದಾಗ ನಮ್ಮ ಅಮ್ಮನವ್ರು ಚೆನ್ನಾಗಿಲ್ವೇನಂತ ನಮಗೆ ಅನ್ಸುತ್ತೆ ಅದನ್ನ ನಾವು ಮಾಡಿದಾಗ. ನಮ್ಮಅಮ್ಮ ಅದು ತುಂಬಾ ಇಷ್ಟಪಟ್ಟು ಮಾಡೋರು ಒಬ್ಬಟ್ಟು. ಮತ್ತೆ ತಟ್ಟೆ ದೋಸೆ ಅಂತ ಮಾಡ್ತಾರ ನೋಡಿ.
0: ಯಾವ್ದು
2: ತಟ್ಟೆ ದೋಸೆ ಅಂತ
0: ಮಾಡ್ತಾರೆ? ಗೊತ್ತು ಗೊತ್ತು.
2: ತಟ್ಟೆ ದೋಸೆ ಒಬ್ಬಟ್ಟು ನಮ್ಮಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಇವತ್ತಿಗೂ ನಾವ್ ಯಾವ್ದೇ ತಿಂಡಿ ತಿಂದ್ರು ಈ ತಿಂಡಿದೇ ನೆನಪಾಗುತ್ತೆ ನನ್ಗೆ ನಮ್ಮಅಮ್ಮ ಮಾಡ್ತಿದ್ರು.
0: ಸೂಪರ್ ಸೂಪರ್.
2: ಹೌದು,
0: ಓಕೆ, ತುಂಬಾ ಚೆನ್ನಾಗಿ ಮಾತಾಡ್ರಿ ಪ್ರೇಮಕ್ಕ. ನಿಮ್ಗೂ ಕೂಡ ಫೈನಲಿ ಒಬ್ಬಟ್ಟು ಇಷ್ಟ ಅಂತ ಹೇಳ್ತಿದ್ದೀರಾ.
2: ಹೌದು.
0: ಥ್ಯಾಂಕ್ ಯು ಸೋ ಮಚ್ ಪ್ರೇಮಕ್ಕ ಕರೆ ಮಾಡಿದಕ್ಕೆ.
2: ನೀವು ಬಂದಾಗ ಒಂದ್ಸಲದ ಒಬ್ಬಟ್ಟನೆ ಮಾಡ್ಬಿಡೋಣ.
0: ಯೇ ಡೆಫಿನೆಟ್ಲಿ ಪ್ರೇಮಕ್ಕ, ಬರ್ತೀವಿ ಒಬ್ಬಟ್ಟು ತಿನ್ನಕಾದ್ರೂ ಬರ್ತೀವಿ. ಓಕೆನಾ?
2: ಒಬ್ಬಟ್ಟು ತಿನ್ನಕ್ ಬನ್ನಿ ಒಂದ್ಸಲ.
0: ಆಯ್ತು, ಹಾಸನಕ್ ಬಂದಾಗ ಸಿಗ್ತೀವಿ ತಗೊಳ್ಳಿ.
2: ಒಳ್ಳೇದಾಯ್ತು.
0: ಥ್ಯಾಂಕ್ ಯು ಪ್ರೇಮಕ್ಕ, ಬಾಯ್ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು.
0: ಯೆಸ್, ಸೊ ನಮ್ಮ ಪ್ರೇಮಕ್ಕ ಅವರು ಕರೆ ಮಾಡಿದ್ರು. ಸೊ ಕೇಳಿಕೊಳ್ಳರು ಅವಾಗಿಂದ ಕೂಡ ಒಬ್ಬಟ್ಟು ಒಬ್ಬಟ್ಟು ಅದ್ರ ಬಗ್ಗೆನೇ ಹೇಳ್ತಾ ಇದ್ರು. ಅವ್ರು ಕೇಳ್ತಾ ಇರೋದು ನೋಡಿದ್ರೆ ನನಗೂ ಒಬ್ಬಟ್ಟು ತಿನ್ಬೇಕು ಅನ್ಸುತ್ತೆ. ಮನೆಗೆ ಹೋಗಿ ಡೆಫಿನೆಟ್ಲಿ ಒಬ್ಬಟ್ಟು ಮಾಡಿಸ್ಕೊಂಡು ತಿಂತೀನಿ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನಗೆ

ಪದ್ಯಗಳು ಭಲೆ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು.

ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ವಾರೆ ಪಾಯಸಗಳು, ಇವೆಲ್ಲ

0: ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತನಾಡಬಹುದು, ಹಾಗೆ ಆ ತಿಂಡಿ ತಿನಿಸುಗಳ ನಡುವೆ ನಡೆದಂತ ಒಂದು ಸ್ವೀಟ್ ಮೆಮೊರಿಯನ್ನ ಕೂಡ ನೀವು ನನ್ನೊಟ್ಟಿಗೆ ಶೇರ್ ಮಾಡ್ಕೋಬಹುದು. ಸೊ ನೀವು ಕರೆ ಮಾಡಬೇಕಾಗಿರುವಂತ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ.
1: ನಾನು ಬ್ರಹ್ಮಾನಂದ ಅನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಾನು ಆರ್ಜಿ ಅರ್ಪಿತಾ ಫ್ರಮ್ ರೇಡಿಯೋ ಶಿವಮೊಗ್ಗ.
1: ಮೇಡಮ್, ಮತ್ತೆ ವಿಶೇಷ ಇವತ್ತು?
0: ವಿಶೇಷ ಏನಿಲ್ಲ ಸರ್, ಮಧ್ಯಾಹ್ನ ಊಟ ಮಾಡಿದೆ, ಬೆಳಗ್ಗೆ ತಿಂಡಿ ತಿಂದೆ. ನಿಮ್ದೇನು ವಿಶೇಷ?
1: ನಾವು ಅದೇ ಮಾಡಿದ್ದು.
0: ನೀವು ಅದೇ ಮಾಡಿದ್ರಾ? ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಸರ್ ಇವತ್ತು?
1: ಇಲ್ಲ ಮೇಡಮ್. ಹೇಳಿ.
0: ಇವತ್ತೇನಪ್ಪ ಅಂದ್ರೆ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಿದ್ವಿ, ಎಸ್ಪೆಷಲಿ ನಿಮ್ಮ ಊರಿನ ತಿಂಡಿ ತಿನಿಸುಗಳು, ಅದ್ರ ಬಗ್ಗೆ ಮಾತಾಡ್ಬೇಕು ಯಾವ್ದಾದ್ರು ಒಂದ್ ತಿಂಡಿ. ಸೊ ಅದರೊಟ್ಟಿಗೆ ಕಳೆದ ಒಂದು ಸ್ವೀಟ್ ಮೆಮೊರಿ ಬಗ್ಗೆ ಕೂಡ ಹೇಳ್ಬಹುದು.
1: ನಮ್ಮ ಊರಿಂದ ಅಂದ್ರೆ ನಾವ್ ಈಗ ಎಲ್ಲಿ ವಾಸ ಇರ್ತೀವಿ ಅಲ್ಲಿದ
0: ಪರವಾಗಿಲ್ಲ, ಎಲ್ಲಾದ್ರೂ ಹೇಳಿ.
1: ಹಾಗೆ,
0: ನಿಮ್ಗೊಂದ್ ಫೇವ್ರೆಟ್ ತಿಂಡಿ ಸರ್, ಸ್ವೀಟ್ಸ್, ಹೋಳಿಗೆ, ಪಾಯಸ, ಕಜ್ಜಾಯ ಇರುತ್ತೆಲ್ಲ ಇರುತ್ತಲ್ವಾ?
1: ಹೌದೌದು ಮೇಡಮ್,
0: ಅದ್ರ ಬಗ್ಗೆ ಹೇಳಿ.
1: ಅತ್ರಾಸ್ ಅಂತ ಹೇಳ್ತಾರೆ ನೋಡ್ರಿ.
0: ಅತ್ರಾಸ್, ಓಕೆ ಓಕೆ, ಗೊತ್ತಾಯ್ತು ಹೇಳಿ.
1: ಅದು ನನಗೆ ಬಹಳ ಪ್ರಿಯವಾದ ಸ್ವೀಟ್.
0: ಯಾರು ಮಾಡ್ತಾ ಇದ್ದಿದ್ದು ಇಷ್ಟ ಆಗ್ತಿತ್ತು?
1: ನಾನು ನಮ್ಮ ಅಮ್ಮನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಅದನ್ನೇ ಮಾಡುವಂತ ಹಠ ಹಿಡಿತಿದ್ದೆ. ನಾನು ಯಾವಾಗ ಕೇಳಿದ್ರು ಕೂಡ ಅಕ್ಕಿ ನೆನೆ ಹಾಕಿ ರುಬ್ಬಿ ನನಗೆ ಒಂದಿನ ಎರಡ್ ದಿನ ಕಾಯ್ಬೇಕು ಹೆಚ್ಚಿರ ಚೆನ್ನಾಗ್ ಆಗ್ಬೇಕಂದ್ರೆ. ನನ್ನ ಅರ್ಜೆಂಟಿಗೆ ಮಧ್ಯಾಹ್ನ ರೆಡಿ ಮಾಡಿ ಸಂಜೆ ಕರ್ಕೊಳ್ತಿದ್ರು. ನಾನು ಯಾವಾಗ ಕೇಳಿದ್ರು ಅದೇ ಬೇಕು ಅಂತ ಹೇಳ್ತಿದ್ದೆ. ನನಗೆ ಆ ಒಂದು ತಿಂಡಿ ಬಹಳ ಇಷ್ಟ, ಸ್ವೀಟ್.
0: ಸೂಪರ್ ಸೂಪರ್. ಸೊ ಅಮ್ಮನೊಟ್ಟಿಗೆ ಕಳೆದಂತ ಕ್ಷಣಗಳು ನೆನಪಾಗುತ್ತೆ. ನೀವು ಹಠ ಮಾಡಿದ ತಕ್ಷಣ ಅಮ್ಮ ಮಾಡ್ಕೊಡ್ತಿದ್ರು ಅಲ್ವಾ?
1: ನನಗೆ ಅದನ್ನ ಎಲ್ಲಾ ತಿಂಡಿನೂ ಮಾಡ್ಕೊಡ್ತಿದ್ರು, ಯಾವ್ದು ಇಲ್ಲ ಅಂತಿರ್ತಿಲ್ಲ ಕೇಳಿದ್ದು. ಜಾಸ್ತಿ ಇದನ್ನೇ
0: ಸ್ಪೆಷಲ್.
1: ಹೌದು ಮೇಡಮ್, ಹೌದು.
0: ನಿಮ್ಮ ಅಮ್ಮನ ಹೆಸರೇನು ಸರ್?
1: ಕಮಲಾ ರಾನಡೆ ಅಂತ.
0: ಓಕೆ, ಕಮಲಾ ರಾನಡೆ ಅವರು ಸಖತ್ತಾಗಿ ಅತ್ರಸು ಮಾಡ್ತಿದ್ರು ಅನ್ಸುತ್ತಲ್ವಾ?
1: ಕೊನೆ ಮಗ ಬೇರೆ, ಬಹಳ ಪ್ರೀತಿ.
0: ಕೊನೆ ಮಗಂಗ್ ಬಿಡಿ ಸರ್, ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ.
1: ಮೇಡಮ್, ನನಗೆ ಗೊತ್ತಿರೋ ಪ್ರಕಾರ ನಾನು ಕೇಳಿದ್ದೆ, ಯಾವ್ದು ಇಲ್ಲ ಅಂತ ಹೇಳೇ ಇಲ್ಲ ನಮ್ಮ ಅಮ್ಮ.
0: ಓಕೆ, ಲಕ್ಕಿ ಲಕ್ಕಿ ಇದ್ದೀರಾ ಬಿಡಿ ನೀವು.
1: ನಮ್ಮ ಅಪ್ಪನ ತಪ್ಪಿಸಿ ಡಿಮ್ಯಾಂಡ್ ಈಡೇರಿಸ್ತಿದ್ರು.
0: ಸೂಪರ್ ಸೂಪರ್ ಸರ್. ಸೊ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಎಸ್, ನೋಡಿ ಎಲ್ರಿಗೂ ಕೂಡ ಕೊನೆ ಮಕ್ಕಳು ಅಂದ್ರೆ ಒಂದ್ ರೀತಿ ಎಕ್ಸ್ಟ್ರಾ ಪ್ರೀತಿ ಅಲ್ವಾ? ಹೌದು. ಸೊ ಕೊನೆ ಮಕ್ಕಳು ಏನೇ ಕೇಳಿದ್ರು ಮಾಡ್ಕೊಡ್ತಾರೆ, ಏನೇ ಕೇಳಿದ್ರು ಕೊಡಿಸ್ತಾರೆ, ಅವ್ರೊಂದ್ ರೀತಿ ಲಕ್ಕಿನೇ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
2: ನಮಸ್ಕಾರ ಮೇಡಮ್. ಶಂಭುಲಿಂಗ ಗುರುಪುರ.
0: ನಮಸ್ತೆ ಶಂಭುಲಿಂಗ ಅವ್ರೆ, ಹೇಗಿದ್ದೀರಾ?
2: ಆರಾಮಿದ್ದೀವಿ ಮೇಡಮ್. ಬಹಳ ಅಪರೂಪ ಸಿಕ್ಕಿಲ್ಲ ನೀವು.
0: ಏನ್
2: ಮಾಡುದು
0: ಮಾತಾಡೋಣ. ಸೊ ಶಂಭುಲಿಂಗ ಅವ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಊರಿನ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ.
2: ನಮ್ಮೂರ ಸಿಹಿ ತಿಂಡಿ ಅಂದ್ರೆ ಎಲ್ಲಾದ್ರೂ ವಿಧವಾದ ತಿಂಡಿಗಳು ಸಿಗ್ತಾವೆ.
0: ಯಾವ್ದಾದ್ರು ಒಂದ್ರ ಬಗ್ಗೆ ಹೇಳಿ ಸರ್.
2: ನಮ್ಮ ಅಮ್ಮನ ಹತ್ರ ನಾವು ಗೋಧಿ ಹೋಳಿಗೆ ಮಾಡ್ಸಿದ್ವಿ, ಗೋಧಿ ದೋಸೆ ಮಾಡಿಸ್ತೀವಿ. ಅದು ಯಾವ್ದ್ರ ಅಂದ್ರೆ ಗೋಧಿ, ನಮ್ಮ ಅಮ್ಮ ಗೋಧಿ ದೋಸೆ ಮಾಡಿದಾಗ
0: ಗೋಧಿ ದೋಸೆ
2: ಸ್ವಲ್ಪ ಬಿಟ್ಟು ನಮ್ಮ ಅಮ್ಮ ಒಂದ್ ದೋಸೆ ಮಾಡಿ ಅದಕ್ಕೆ ಬೆಲ್ಲ ಏಲಕ್ಕಿ ಪುಡಿ ಹಾಕ್ಬಿಟ್ಟು ನೆನೆ ಇಡೋರು. ಅದನ್ನ ಮಧ್ಯಾಹ್ನ ಟೈಮಲ್ಲಿ ನನಗೆ ದೋಸೆ ಒಯ್ಕೊಡ, ಅದ್ ತಿನ್ಲಿ ತುಪ್ಪ ಚಿಂತೆ ಅಷ್ಟು ರುಚಿ ಇರೋದ್ ನಾವು ಹೇಳ್ಬೇಕು ಅಂದ್ರೆ. ಆಗ ಈಗ ನಾನು ಹೇಳಿ ನಮ್ಮ ಮನೆಯೆಲ್ಲ ಮಾಡಲ್ಲ ಮಾಡಬೇಕು, ಅಮ್ಮ ಅಷ್ಟು ಮಾಡ್ಕೊಡೋದು. ಆ ಗೋಧಿ ದೋಸೆ ಮಾಡಿದಾಗ ನೆನ್ಪಣ್ಣ ತಗಡಾರ್ ಮಾಡ್ಬೇಕು ಅಂದ್ರೆ.
0: ಅದು ಸ್ವೀಟ್ ಆಗಿರೋ ಗೋಧಿ ದೋಸೆ
2: ಸ್ವೀಟ್. ಅದೇ ಮೇಡಮ್, ಗೋಧಿ ಬೆಲ್ಲ ಹಾಕ್ಬಿಟ್ಟು, ಗೋಧಿ ಹಿಟ್ಟು ಬೆಲ್ಲ ಹಾಕ್ಬಿಟ್ಟು ನೆನೆಸಿ ಸ್ವಲ್ಪ, ಅದು ಏಲಕ್ಕಿ ಪುಡಿ, ಒಂಚೂರು ಶುಂಠಿ, ಒಣ ಶುಂಠಿ ಪುಡಿ ಹಾಕಿಡೋರು. ಅದು ನೆಂದ ತಕ್ಷಣ ಮಧ್ಯಾಹ್ನ ಊಟ ಬರೋ ಟೈಮಲ್ಲಿ ಫಸ್ಟ್ ಅದು ತಿಂದ ಊಟ ಮಾಡ್ತೀನಿ ಮೇಡಮ್. ಖುಷಿ ಆಯ್ತು, ಅದು ಹೋಳಿಗೆ ತಿಂದಂಗ ಅದೊಂಥರ, ಅದು ಅದೊಂಥರ ಸ್ವೀಟ್ ಇರೋದು ಮೇಡಮ್ ಹೇಳ್ಬೇಕು ಅಂದ್ರೆ. ಆತರ ಐತಿ ಮ್ಯಾಮ್. ಇನ್ನೊಂದು ಪಡ್ಡು ಅಂದ್ರೆ ಮೇಡಮ್, ಪಡ್ಡು ಅಂದ್ರೆ ಅದೇನ್ ಗೊತ್ತಾ, ಎಲ್ಲ ತಿಂಡಿ ತಿಂದಾದ್ಮೇಲೆ ಕೊನೆ ನೇನ್ ಮಾಡೋ ನನಗೆ ಕೊನೆ ಲಾಸ್ಟ್ ಗೆ ಸಣ್ಣ ಸಣ್ಣ ಸಣ್ಣಕ್ಕೆ ಹಾಕ್ಬಿಟ್ಟು ಒಂಥರ ಏರ್ ಬೇಸರ್ ಮೇಡಮ್. ಅದ್ ತಿನ್ಲಿಕ್ಕೆ ಊಟದ ಜೊತೆ ನೆಂಚಣಕ್ಕೆ ತಂದಿದ್ದೆ ಮೇಡಮ್. ಏರ್ ಬೇಸ ಅಂತ ಸೆಂಡಿಗೆ ಅಪ್ಪು ಉಪ್ಪಿಂಗಡೆ ಬಿಡ್ಕಂತಿದ್ದೆ ಮೇಡಮ್. ತಿನ್ನಕ್ಕೆ ಅದು ಖುಷಿ ಆಗದ್ ಮೇಡಮ್ ಹೇಳಕ್ಕೆ.
0: ಅದರಲ್ಲೇ
2: ಅದು ಒಣಗಿ ಅದು ಡ್ರೈ ಆಗಿ ಆಗಿ ಬಿಸಿಯಲ್ಲಿ ತಿನ್ಲಿಕ್ಕೆ ಅದ್ರ ಖುಷಿ ಆಗದ್ ಮೇಡಮ್ ಹೇಳ್ಬೇಕಂದ್ರೆ. ಈಗ ನಾನು ಯಾರು ಬಿಡಲ್ಲ ಮೇಡಮ್
0: ಹೇಳ್ಬೇಕಂದ್ರೆ. ಅಲ್ಲ ಸರ್, ನೀವು ಹೇಳಿದ್ ಕೇಳಿ ನಮಗೆ ಖುಷಿ ಆಯ್ತು. ಗೋಧಿಯಲ್ಲೂ ಕೂಡ ಈ ರೀತಿ ಒಂದು ಮಾಡಬಹುದಾ ಅಂತ.
2: ಮಾಡೋದು
0: ಸ್ವೀಟ್
2: ದೋಸೆ ನಾನ್ ಮನೇಲಿ ಬಾನಾನ್ ಮಾಡಿದ್ರು ಅಂದ್ರೆ ನನ್ನ ಮನೇಲಿ ಮಾಡ್ಕೊಂಡ್ ತಿಂತೀನಿ ಮೇಡಮ್. ಅವರಂದ್ರೆ ಮಾಡಕ್ ಕೊಡಲ್ಲ, ನಾನು ಮಾಡ್ತೀನಿ, ಮನೆಯಲ್ಲ ಮಾಡಲ್ಲ, ನಾನ್ ಮಾಡ್ಕೊಂಡ್ ತಿಂತೀನಿ ಮೇಡಮ್ ಹೇಳ್ಬೇಕಂದ್ರೆ.
0: ಸೂಪರ್ ಮಾಡೋ, ಹೇಳ್ಬಿಡ್ತೀನಿ. ನಿಮ್ ತಾಯಿಯವ್ರ ಹೆಸರೇನು?
2: ಗೌರಮ್ಮ ಅಂತ ನಮ್ ತಾಯಿ, ಭಾರಿ ವಿಶೇಷ ಮಡಿಯಂತಿಕೆ ಇದ್ರು, ವಿಶೇಷ. ಅವ್ರು ಎಲ್ಲೇ ಹೋದ್ರು ಸಹಿತ ನಮ್ಮ ಅಕ್ಕಂಗಿರ ಒಂದ್ ನಾಲ್ಕೈದು ಜನ ಇದ್ರು, ಮನೆಗೂ ಸಹಿತ ಅವರು ಮಡ್ನಿ ತಗೊಂಡು ನೀರ್ ಕುಡಿಯೋರು, ಹೊರಗಡೆ ನೀರ್ ಕುಡಿತಿದ್ದಿಲ್ಲ ಮೇಡಮ್ ಹೇಳ್ಬೇಕಂದ್ರೆ.
0: ಸೂಪರ್ ಸೂಪರ್ ಸರ್. ಸೊ ನಿಮ್ಮ ಒಂದು ನೆನಪನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ ನೋಡಿ, ಖುಷಿ ಆಯ್ತು ನಮ್ಗೆ ಕೂಡ.
2: ಅದೇ ಸಂಸ್ಥೆ ನಮ್ ತಂದೆ ತಾಯಿ ಕೆಲಸ ಸಂಸ್ಥೆ ನಾವು ಕಲಿತಾ ಇದ್ದೀವಿ, ಊಟದಲ್ಲಾಗ್ಲಿ ಎಲ್ಲಿ ಬಿಡದೇ ಊಟ ಮಾಡ ಪ್ರಸಾದ ಬಿಡದೇನೆ ಊಟ ಮಾಡ ತಟ್ಟೆ ತಗೊಂಡು ನೀರ್ ಕುಡಿತೀವಿ, ಅದೆಲ್ಲ ಒಳ್ಳೆದ ಎಲೆ ಚೂರು ಅನ್ನ ಬಿಟ್ಬಿಟ್ಟು ಕಾಗೆಗಳು ತಿಂತಾದ್ರೆ ನೀರ್ ಅನ್ನ ಸಬಲ ಆದ್ರೆ ಒಂದು ಅನ್ನ ನೀರ್ ಬಿಡ್ತೀವಿ, ಅದೆಲ್ಲ ಸಂಸ್ಥೆ ಏನ ಕೆಲವು ಏನಲ್ಲಿ ಬಳ್ಕಂತ ಬಳಿ ಬರ್ಮ ಸ್ವಲ್ಪ ಅನ್ನ ಬಿಡ್ಬೇಕು ನನಗೆ ನೀರ್ ಬಿಡ್ಬೇಕು, ಅದು ಕಾಗೆ ಕೇಳ್ತಾವಂತೆ ಇಷ್ಟೆಲ್ಲ ಬಳ್ಕಂತ ಎಷ್ಟು ಇವರು ಬರಗಟ್ಟಿಯಾರೆ ಅಂತಂದ್ರೆ ಸ್ವಲ್ಪ ಅನ್ನ ಬಿಟ್ರೆ ಖುಷಿ ಆಗ್ತದ ಮೇಡಮ್, ಸ್ವಲ್ಪ ಅನ್ನ ಬಿಟ್ಟಿರಲ್ಲ ಇವರು ಆ ನೀರ್ ಬಿಟ್ಟಿರಲ್ಲ ಅದು ಖುಷಿ ಆಗ್ತದ ಮೇಡಮ್.
0: ಹೌದ್ ಹೌದ್ ಸರ್. ಸೊ ಧನ್ಯವಾದಗಳು ಸರ್ ಕರೆ ಮಾಡಿ ನಿಮ್ಮ ನೆನಪನ್ನ ಹಂಚಿಕೊಂಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್
0: ಯು. ಎಸ್, ಸೊ ಶಂಭುಲಿಂಗ್ ಅವ್ರು ಕರೆ ಮಾಡಿದ್ರು, ಅವ್ರ ಅಮ್ಮ ಮಾಡ್ತಾ ಇದ್ದಂತಹ ಒಂದು ಗೋಧಿ ದೋಸೆ ಬಗ್ಗೆ ಹೇಳಿದ್ರು. ಈ ಒಂದು ಡಿಶ್ ತುಂಬಾ ಡಿಫ್ರೆಂಟ್ ಆಗಿತ್ತು ಅಲ್ವಾ. ಅಂಡ್ ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ.
3: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ,
3: ಶುಭಾಶಯಗಳು.
0: ಶುಭಾಶಯಗಳು? ಯಾವ್ದು ಶುಭಾಶಯ?
3: ಶುರು ಆಯ್ತಲ್ಲ ಮೇಡಮ್,
0: ನವರಾತ್ರಿ ಶುಭಾಶಯನಾ?
3: ಹಂಗಾಗಿ ಅಡ್ವಾನ್ಸ್ ಆಗಿ ಶುಭಾಶಯಗಳು.
0: ಎಸ್, ಮುಂಚಿತವಾಗಿ ನಿಮಗೂ ಕೂಡ ಶುಭಾಶಯಗಳು. ಗುಣಮಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಪ್ಪ, ಧನ್ಯವಾದಗಳು. ನೀವ್ ಹೇಗಿದ್ದೀರಾ?
0: ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತು ಗೊತ್ತು, ನಮಗೆ ಇಷ್ಟ ಆಗುವಂತ ಸಿಹಿ ಖಾದ್ಯ.
0: ಹಾ ಹೌದು, ಅಥವಾ ಅದರೊಟ್ಟಿಗೆ ಕಳೆದ ಒಂದು ಸವಿ ನೆನಪನ್ನ ಕೂಡ ಹೇಳ್ಬೇಕು.
3: ಆಯ್ತು ಮೇಡಮ್, ಹೇಳ್ತೀನಿ.
0: ಹೇಳಿ ಹೇಳಿ.
3: ನಮ್ದು ಚಿತ್ರದುರ್ಗ ಜಿಲ್ಲೆ ಅಲ್ವಾ ನಮ್ದು ಬರೋದು, ಹಾಗಾಗಿ ನನಗೆ ನಮ್ಮ ಟ್ರೆಡಿಷನಲ್ ಫುಡ್ ಏನಿದೆ ಅದೆಲ್ಲದು ಇಷ್ಟ ಮೇಡಮ್. ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕವರಿದ್ದಾಗ ನಾವ್ ಏನ್ ಅಕ್ಸೆಪ್ಟ್ ಮಾಡಿ ತಿಂದು ಆಡಿ ಬೆಳಿತೀವೋ ಅದು ನಮಗೆ ದೊಡ್ಡವರಾದ್ಮೇಲೂ ಅದ್ ಬದ್ದೇ ಬಿಡುತ್ತದೆ
0: ಅಲ್ವಾ,
3: ಅದೇ ಇಂಪಾರ್ಟೆಂಟ್. ನಮ್ಮ ಸೈಡ್ ಒಂದು ಕೆಲವೊಂದು ಸಿಹಿ ಖಾದ್ಯಗಳು ಅಂತ ಮೇಡಮ್, ಗೋಧಿ ಕಲ ಇದು ಗೋಧಿ ಇಟ್ಟು ಜೋಳದಿಟ್ಟು ಎಲ್ಲ ಮಾಡ್ಬಿಟ್ಟು ಇದ್ ಮಾಡೋರು, ಕಲಸ್ ರೊಟ್ಟಿ ಅಂತ ಮಾಡ್ತಾರೆ, ಆಮೇಲೆ ಮಾಲ್ದಿ ಅಂತ ಎಲ್ಲ ಮಾಡ್ತಾರೆ ಮೇಡಮ್. ತುಪ್ಪ ಮತ್ತೆ ಬೆಲ್ಲ ಹಾಕಿ ಎಳ್ಳು ಮಿಕ್ಸ್ ಆಗಿರೋಂತ ಯಾವ್ದೇ ಸಿಹಿ ಖಾದ್ಯ ಆಗ್ಲಿ ಚಂದನೇ ಇರುತ್ತೆ ಅದು. ಹಾ, ಅಷ್ಟು ಖಾದ್ಯಗಳು. ಆಮೇಲೆ ನಮ್ಮಮ್ಮ ಏನು ಅಂತಂದ್ರೆ, ಅವ್ರ ಮದುವೆ ಆದ್ಮೇಲೆ ಅವ್ರ ಹಳ್ಳಿಯಿಂದ ಬಂದವರು, ಬಂದ್ಮೇಲೆ ಪಾಪ ಹೋಳಿಗೆ ಮಾಡೋದ್ ಕಲ್ತ್ರು, ಜಾಮೂನು ಇದು ಎಂತದ್ದು ಬಾದ್ಶಾ ಮಾಡೋದು ಏನೇನೋ ಒಂದೊಂದು ನಮ್ ತಂದೆ ಹೇಳ್ಕೊಡ್ತಾ ಹೋದ್ರು, ಅವ್ರು ಅದನ್ನೆಲ್ಲ ಕಲಿತಾ ಹೋದ್ರು. ಕಡೆಗೆ ಕಟ್ಟ ಕಡೆಯಾಗಿ ನನಗೆ ಉಳ್ಕೊಂಡಿದ್ದು ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ಸ್ವೀಟ್ ಅಂದ್ರೆ ಹೋಳಿಗೆನೆ ಮೇಡಮ್. ಅದು ನಾವು ತೊಗರಿ ಬೇಳೆ ಹಾಕಿ ಒಂದು ಅದು ಹೋಳಿಗೆನೆ ಹೆಂಗೆ ಅಂದ್ರೆ ಒಂದು ಹದ ಒಂದು ಇದು ಪ್ರಮಾಣ ಇರುತ್ತೆ, ಅದನ್ನ ಹಾಕಿದ್ರೆ ಮಾತ್ರ ಹೋಳಿಗೆ ಆಗ್ತದೆ. ಎಲ್ಲಾದರೂ ಹಾಕಿ ಮಾಡಿದ್ದು ಹೋಳಿಗೆ ಹೋಳಿಗೆ ಅಲ್ಲ, ಪ್ರಮಾಣದಲ್ಲಿ ಬೆಲ್ಲ ತೆಂಗಿನಕಾಯಿ ಆಮೇಲೆ ತೊಗರಿ ಬೇಳೆ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಬೇಯಿಸಿ ಮಾಡ್ತೀವಲ್ಲ, ಆ ಹೋಳಿಗೆ ತುಂಬಾ ರುಚಿನೇ ಇರುತ್ತೆ. ಮತ್ತೆ ಹೋಳಿಗೆಗೆ ನಮ್ ಕಡೆ ಎಲ್ಲ ಏನಂದ್ರೆ ತೆಂಗಿನಕಾಯಿ ರುಬ್ಬಿ ಕಾಯಿ ಅಲ್ಲಿ ಮಾಡ್ತಾರೆ, ತುಪ್ಪ ಹಾಕ್ತಾರೆ. ನಾನೊಂದು ಏನ್ ಮಾಡ್ಕೊಂಡೆ ಅಂದ್ರೆ, ಇದು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೋದು, ಬಾಳೆಹಣ್ಣು ಸಣ್ಣದಾಗಿ ಹೆಚ್ಚಿ ಹಾಕೋದು, ಹೋಳಿಗೆ ಇಟ್ಬಿಟ್ಟು ಅದ್ರ ಮೇಲೆ ಹಾಕಿ ತುಪ್ಪ ಹಾಕಿ ಉಣ್ಣೋದು, ಅದು ಇದಾಯ್ತು. ನಮ್ಮಮ್ಮ ಹೋಳಿಗೆ ಮಾಡ್ಬೇಕಾದ್ರೆ ಹೆಂಗೆ ಅಂದ್ರೆ ಮೇಡಮ್, ಹಬ್ಬಗಳು ಪ್ರತಿ ಹಬ್ಬದಲ್ಲೂ ಹೋಳಿಗೆ ಕಂಪಲ್ಸರಿ ಇರೋದು ನಮಗೆ. ಅವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಹೋಳಿಗೆ ಬೆಳಗಿಂದನೆ ನನಗೆ ಶುರು, ಇವತ್ತು ಅಮ್ಮ ಹೋಳಿಗೆ ಮಾಡ್ತಾರೆ, ಹೋಳಿಗೆ ಸಾರು ಮಾಡ್ತಾರೆ ಅಂತೇಳಿ. ಹಂಗಾಗಿ ಏನ್ ಮಾಡ್ತಾ ಇದ್ದೀವಿ,
0: ಹೋಳಿಗೆ ಮಾತ್ರ ಒಂದು ಅಡ್ವಾಂಟೇಜ್ ಅಲ್ವಾ, ಹೋಳಿಗೆ ಸಾರು ಕೂಡ ಮಾಡಬಹುದು
3: ಮೇಡಮ್. ಅದೇ ಹಬ್ಬ ಹೋಳಿಗೆ ಹಬ್ಬ, ದೀಪಾವಳಿ ಹಬ್ಬ ಅಲ್ಲ ನಮ್ಗೆ, ಗೌರಿ ದೀಪಾವಳಿ ಇದು ಅದು ಹಬ್ಬ, ಯುಗಾದಿ ಹಬ್ಬ ಅಲ್ಲ, ಹೋಳಿಗೆ ಮಾಡೋದೇ ಹಬ್ಬ
0: ನಮಗೆ.
3: ಹಂಗಾಗಿ ಏನ್ ಮಾಡ್ತಿದ್ವಿ, ಹೂರ್ಣ ರುಬ್ ಆಮೇಲೆ ನಮ್ಮ ತಿನ್ನಕ್ ಕೊಡ್ತಾ ಇರ್ಲಿಲ್ಲ ಹೂರ್ಣ ಎಲ್ಲ, ನೈವೇದ್ಯ ಮಾಡೋ ತನಕ ಬಾಯಲ್ಲಿ ಹಾಕಂಗೆ ಇರ್ಲಿಲ್ಲ ನಾವು. ಅದ್ರಲ್ಲೂ ಹಲ್ ಬಿದ್ದೋದವ್ರಿಗೆ ಕೊಡೋರು, ಹಲ್ ಬೀಳಕ್ಕೂ ಮುಂಚೆ ಅದೇನು 7 ವರ್ಷದೊಳಗೆ ಕೊಟ್ರೆ ಅದೇನು ಇದಾಗಲ್ಲ ಅಂತೇಳಿ, ನಮಗೆ ತಿನ್ನಂಗಿಲ್ಲ ಬಿಡಂಗಿಲ್ಲ. ಪ್ರತಿ ಸಲ ಹೂರ್ಣ ರುಬ್ಬಕ್ ನನಗೆ ಕೂರಿಸ್ತಾ ಇದ್ದಿದ್ದು, ಒಳಕಲ್
0: ನಮ್ಗೆ ಹೂರ್ಣ ಇಟ್ಕೊಂಡು ಸುಮ್ನೆ ಹೆಂಗ್ ಕೂರೋದು ಅಲ್ವಾ,
3: ರುಬ್ತಾ ಇರೋದು ನಾವೇ ಬಾಯಿಗೆ ಹಾಕೋದಿಲ್ಲ, ಒಂದು ಆತ್ಮ ಸಾಕ್ಷಿ ಇದೆಯಲ್ಲ, ದೇವ್ರು ದೇವ್ರು ಇದೆಯಲ್ಲ ಭಯ. ಹಾಗಾಗಿ ಮೇಡಮ್, ಎಷ್ಟೇ ಆಸೆ ಬಂದ್ರು ಏನೇ ಇದಾದ್ರು ಕಣ್ ತಪ್ಸಿ ತಿನ್ನ ಕಳಬುದ್ಧಿ ಕಡೆಗೂ ಬರ್ಲೇ ಇಲ್ಲ ನಮ್ದು, ಬೇಡ ಅನ್ನಿಸ್ತು. ಹಂಗಾಗಿ ಅದ್ ನಮ್ಮಮ್ಮ ಹೋಳಿಗೆ ತಟ್ಟಿ ದೇವ್ರಿ ನೈವೇದ್ಯ ನಮ್ ತಂದೆ ಪೂಜೆ ಮಾಡಿ ದೈವೇದ್ಯ ಮಾಡಿದ್ಮೇಲೆ ಬೇಗ ತಟ್ಟೆ ಅಕ್ಕ ಕೂರ್ತಿದ್ವಲ್ಲ, ಅದು ಆ ಒಂದು ಆ ಕಾತುರತೆ ಇತ್ತಲ್ಲ ಮೇಡಮ್, ಈಗ ಅದು ಆ ಕಾತುರತೆ ಈಗೆಲ್ಲ ನಾವೇ ತಂದು ಮಾಡಿದ್ರು, ಆ ಕಾತುರತೆಯಿಂದ
0: ಒಂದು ಸಂಭ್ರಮ ಈಗ ಇರೋದಿಲ್ಲ.
3: ಬಾಲ್ಯದಲ್ಲಿ ಇದ್ದಾಗ ಅಮ್ಮ ಬಡಿಸ್ತಾ ಇದ್ದಿದ್ ಹೋಳಿಗೆ ಅಷ್ಟೊಂದು ಆತಂಕದಿಂದ ತಿಂತಿದ್ವಿ, ಇವತ್ತು ನಾವೇ ಮಾಡಿದ್ರು ನಾವೇ ಬೇಕು ಅಂತ ಮಾಡಿದ್ರು ಆ ಒಂದು ತೃಪ್ತಿ ಸಮಾಧಾನ ಸಿಗ್ತಿರಲ್ಲ. ನನ್ ಮಾಡೋ ಹೋಳಿಗೆನ ನನ್ ಮಕ್ಳು ಎಂಜಾಯ್ ಮಾಡ್ತಾರೆ, ಮಗ ಅಂತ ನಮ್ಮ.
0: ಸೊ ನೀವು ಮಾಡುವಂತ ಹೋಳಿಗೆನ ನಿಮ್ ಮಕ್ಳು ಎಂಜಾಯ್ ಮಾಡ್ತಾರೆ, ನಿಮ್ಮ ಅಮ್ಮ ಅವರು ಮಾಡ್ತಿದ್ದನ್ನ ನೀವ್ ಎಂಜಾಯ್ ಮಾಡ್ತಿದ್ರಿ.
3: ಹಂಗಾಗಿ ಅಂದ್ರೆ ಯಾರಿಗಾಗಿ ತಾಯಿ ಮಾಡಿದ್ದೆ ಅಮೃತ ಅಲ್ವಾ,
0: ಖಂಡಿತ ಖಂಡಿತ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
3: ಮತ್ತೆ ಒಂದ್ಸರಿ ಹೋಗಿ ತಿನ್ಸಿದ್ರಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.
3: ಓಕೆ ಮೇಡಮ್.
0: ಎಸ್, ಗುಣ ಅವ್ರು ಕೂಡ ಕಾಲ್ ಮಾಡಿದ್ರು. ಕೆಲವರಿಗೆ ಅಮ್ಮನ ಕೈ ರುಚಿನೇ ಹಾಗೆ ಅಲ್ವಾ, ತುಂಬಾ ಇಷ್ಟ ಆಗುವಂತದ್ದು. ಸೊ ಇವರು ಕೂಡ ಅಮ್ಮ ಮಾಡ್ತಿದ್ದ ಹೋಳಿಗೆ

0: ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಬರೋಣ, ಹಾಗೆ ಮತ್ತೆ ನಾನು ವಾಪಸ್ ಜಾಯಿನ್ ಆಗ್ತೀನಿ. ಸೊ ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಗಮ್ಲು ಗಮ್ಮಂತಾಳೆ, ಕೆನ್ನೆ ಕೆಂಪು ಮಾತು ಎಂಪು, ಕಣ್ಣಲ್ಲಿ ಹಾಡ್ ಹಾಡ್ತಾಳೆ, ಸೀರೆ ಒಟ್ಟು ಪಟ್ಟು ಇಟ್ಟರೆ ಬಾರಿ ಬಲ್ಗುಡ್ತಾಳೆ, ನಾಟಿ ಗೌರಿ ಘಾಟಿ ಪೋರಿ ಕನ್ಸಲ್ ಬಿಸ್ಕುಡ್ತಾಳೆ.

ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗ್ಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403.

0: 3143. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳು, ಅದರೊಟ್ಟಿಗಿರುವಂತಹ ಸಿಹಿ ನೆನಪುಗಳ ಬಗ್ಗೆ ಮಾತನಾಡಬಹುದು ಅಂತ ತಿಳಿಸ್ತಾ ಇದೆ. ಸೊ ನೀವು ಕರೆ ಮಾಡಿ ಮಾತನಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279279 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಕರೆ ಮಾಡಿದಂತ ಹೆಚ್ಚು ಕೇಳುಗರಲ್ಲಿ ಹೋಳಿಗೆ ಬಗ್ಗೆ, ಅಂದ್ರೆ ಒಬ್ಬಟ್ಟು ಬಗ್ಗೆನೆ ಮಾತಾಡ್ತಿದ್ರು. ಅಜ್ಜಿ ಮಾಡ್ತಾ ಇದ್ದಂತ ಹೋಳಿಗೆ ಇಷ್ಟ, ಅಮ್ಮ ಮಾಡ್ತಾ ಇದ್ದಂತ ಒಬ್ಬಟ್ಟು ಇಷ್ಟ ಅಂತ. ಸೊ ಅದರಲ್ಲೂ ಒಂದೊಂದು ಊರಲ್ಲಿ ಒಂದೊಂದು ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಸೊ ನಮ್ಮ ಶಿವಶರಣ್ ಸರ್ ಹೇಳ್ತಿದ್ರು, ಪೂರ್ತಿ ಕಡಲೆಬೇಳೆಲ್ಲೇ ಹೋಳಿಗೆಯನ್ನು ಮಾಡ್ತೀವ್ರಿ, ತುಂಬಾ ಚಲೋ ಇರುತ್ತೆ ಅಂತ. ಇನ್ನು ಕೆಲವರು ತೊಗರಿ ಬೆಳೆಯಲ್ಲಿ ಮಾಡ್ತಾರೆ. ಈ ರೀತಿ ಒಬ್ಬೊಬ್ರು ಒಂದೊಂದು ಕಡೆ ವಿಶೇಷವಾಗಿ ಮಾಡ್ತಾರೆ. ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ, ನಮಸ್ತೆ. ಹೇಗಿದ್ದೀರಾ ಸರ್?
6: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಮಧ್ಯಾಹ್ನದ ಊಟ, ಸಂಜೆದ ಕಾಫಿ ಆಯ್ತಾ ಸರ್?
6: ಮಧ್ಯಾಹ್ನದ ಊಟ ಈಗ ಮಾಡ್ತಾ ಇದ್ದೀವಿ ಮೇಡಮ್.
0: ಇವಾಗ ಮಾಡ್ತಿದ್ದೀರಾ? ತುಂಬಾ ಬೇಗ ಮಾಡ್ತಿದ್ದೀರಾ?
6: ತುಂಬಾ ಬೇಗ ಮಾಡ್ತಾ ಇದೀವಿ. ಇವತ್ತು ಅಮಾವಾಸ್ಯೆ ವಿಶೇಷ, ಯಾಕಂತಂದ್ರೆ ಅಮಾವಾಸ್ಯೆ ಪ್ರಯುಕ್ತ ಗಾಡಿ ವಾಶ್ ಮಾಡ್ತಾ ಇದೀವಿ.
0: ಓಕೆ,
6: ತುಂಬಾ ಬಿಜಿ ಇದೆ, ಅದು ಮುಗಿತಾ ಇಲ್ಲ, ನಾವು ಪಾರ್ಸಲ್ ತಂದಿದ್ದೀವಿ.
0: ಹಾಗಾಗಿ ಸರ್ ಕೆಲಸ ಇದ್ದಿದ್ದೆ, ಆದ್ರೆ ಟೈಮ್ ಟೈಮಿಗೆ ಊಟ ತಿಂಡಿ ಮಾಡ್ಬೇಕಲ್ವಾ ಸರ್?
6: ಮೇಡಮ್ ಟೆನ್ಷನ್ ಅಲ್ಲ, ಯಾವಾಗ ಮುಗಿಯತ್ತೆ ಅಂತ. ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ಅದು ಸ್ನಾನ ಅದು ಪೂಜೆ ಮಾಡಿಸಿ ಆ ದರ್ಶನಕ್ಕೆ
0: ಹೋಗುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಿದ್ದೆ. ಸೊ ನಿಮಗೆ ನೆಚ್ಚಿನ ಸಿಹಿ ತಿನಿಸು ಯಾವುದು? ಅದರೊಟ್ಟಿಗೆ ಇರುವಂತಹ ಒಂದು ಸಿಹಿ ನೆನಪನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಸರ್.
6: ಮೇಡಮ್ ನಮ್ಮ ಸ್ಪೆಷಲ್ ನಿಮಗೆ ಗೊತ್ತಿದೆ, ಮಲೆನಾಡು ಸ್ಪೆಷಲ್. ನಮ್ಮ ಶಿವಮೊಗ್ಗದ ಮಲೆನಾಡು ಸ್ಪೆಷಲ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅನ್ಕೊಡ್ತೀನಿ. ಅಕ್ಕಿ ರೊಟ್ಟಿ, ಎಣ್ಗೆ ಪಲ್ಯ ಅಥವಾ ಕಾಯಿ ಚಟ್ನಿ.
0: ನಿಜ ಫೇವ್ರೆಟ್ ಬಿಡಿ ಸರ್, ಅಕ್ಕಿ ರೊಟ್ಟಿ, ಎಣ್ಗಾಯಿ ಗೊಜ್ಜು, ಕಾಯಿ ಚಟ್ನಿ, ಸೂಪರ್ ಆಗಿರುತ್ತೆ. ಆದ್ರೆ ನಾನು ಇವತ್ತು ಸಿಹಿ ತಿನಿಸು ಬಗ್ಗೆ ಮಾತಾಡ್ತಿದ್ದೆ. ಅಕ್ಕಿ ರೊಟ್ಟಿಯಲ್ಲಿ ಸ್ವೀಟ್ ಇರಲ್ವಲ್ಲ
6: ಅದ್ರಲ್ಲೂ ಸ್ಪೆಷಲ್ ಆಗಿ ನಮ್ಮಲ್ಲಿ ಅಕ್ಕಿ ರೊಟ್ಟಿಯಲ್ಲಿ ಇನ್ನೊಂದು ಕಾಂಬಿನೇಷನ್. ಈಗ ಎಲ್ಲರೂ ಹೇಳಿದ್ರು ಹೋಳಿಗೆ ಅಂತ, ಆದ್ರೆ ಅವರೆಲ್ಲ ಹೋಳಿಗೆ ಹೇಳಿದ್ರು, ಹೋಳಿಗೆ ಬಿಳಿ ಹೋಳಿಗೆ.
0: ಬಿಳಿ ಹೋಳಿಗೆ ಓಕೆ,
6: ಅಂದ್ರೆ ಅಕ್ಕಿ ರೊಟ್ಟಿ ಹೋಳಿಗೆ.
0: ಅಕ್ಕಿ ರೊಟ್ಟಿ ಹೋಳಿಗೆ, ಗೊತ್ತು ಗೊತ್ತು. ಬಿಳಿ ಹೋಳಿಗೆ
6: ತಿಂದಿದ್ದೀರಾ?
0: ತಿಂದಿದ್ದೀವಿ ಸರ್.
6: ಇದು ಸ್ಪೆಷಲ್ ಮೇಡಮ್,
0: ಸ್ಪೆಷಲ್.
6: ಅದು ಸ್ಪೆಷಲ್ ಆಗಿ ಮಾಡ್ತಾರೆ,
0: ಅಮ್ಮ ಮಾಡೋದು ಸ್ಪೆಷಲ್ ಆಗಿರುತ್ತಾ? ಸೊ ಯಾವ್ದಾದ್ರು ಒಂದು
6: ನನ್ನ ಕಾಟಕ್ಕೋಸ್ಕರ ಮಾಡ್ತಾರೆ, ಅವ್ರಿಗೆ ಮಾಡಕ್ ಆಗಲ್ಲ ಹಿಂಸೆ ಅಂದ್ರೆ ಅಷ್ಟು ಕೆಲ್ಸ ಟೈಮ್ ಹಿಡಿಯುತ್ತೆ.
0: ಓಕೆ,
6: ನನ್ನ ಕಾಟಕ್ಕೋಸ್ಕರ ಮಾಡ್ತಾರೆ. ಮಾಡಿದ್ರೆ ಸಿಕ್ಕಾಪಟ್ಟೆ ತಿಂತಾ ಕುತ್ಕೊಂಡು ಎಷ್ಟ್ ತಿಂತೀವ ಅಂತ ಲೆಕ್ಕ ಇರಲ್ಲ.
0: ಅಷ್ಟೊಂದು ತಿಂತೀರಾ?
6: ಅಷ್ಟೊಂದು ತಿಂತೀವಿ.
0: ಅದ್ರಲ್ಲೂ ಅಮ್ಮ ಬಿಸಿ ಬಿಸಿದ್ ಮಾಡ್ಕೊಡ್ತಾ ಇದ್ರೆ ನೀವು ಹಂಗೆ ಗುಳುಂ ಗುಳುಂ ಸ್ವಾಹ ಮಾಡ್ತಿರ್ತೀರಾ?
6: ಅದನ್ನ ಸ್ವಾಹ ಮಾಡ್ತಾ ಇರ್ತೀವಿ. ಅದು ಹೋಳಿಗೆ ಮಾಡ್ತಾರೆ, ಬಟ್ ನಾವ್ ಹೋಳಿಗೆ ಮಾಡ್ತಾರೆ ಸಾಮಾನ್ಯವಾಗಿ, ಬಟ್ ಇಷ್ಟ ಆಗಲ್ಲ, ಬಟ್ ತಿನ್ಬೇಕಲ್ಲ ಹಬ್ಬ ಅಂತ ತಿಂದೇ ತಿಂತೀವಿ.
0: ತುಂಬಾ ಇಷ್ಟ ಆಗುತ್ತೆ
6: ಬಿಳಿ ಹೋಳಿಗೆ, ತುಂಬಾ ಇಷ್ಟ ಆಗತ್ತೆ. ಅದರಲ್ಲೂ ನಾನ್ ವೆಜ್ ಈಗೆಲ್ಲ ಮಾಡ್ತಾರೆ, ಇಲ್ಲಾಂದ್ರೆ ಕಾಯಿ ಚಟ್ನಿ ಮಾಡ್ತಾರೆ, ಇಲ್ಲಾಂತಂದ್ರೆ ಪಲ್ಯ ಮುಳ್ಳಾ ಪಲ್ಯ, ಚೆನ್ನಾಗಿರುತ್ತೆ ಕಾಂಬಿನೇಷನ್.
0: ಸೂಪರ್ ಸೂಪರ್ ಸರ್, ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ನೆಚ್ಚಿನ ತಿನಿಸು ಬಗ್ಗೆ ಕೂಡ ತಿಳಿಸ್ಕೊಟ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಆಯ್ತು ಸರ್ ಬರುವ, ಥ್ಯಾಂಕ್ ಯು ಸರ್ ನಿಮ್ಮ ಪ್ರೀತಿಯ ಅಭಿನಂದನೆಗೆ. ಎಸ್, ಸುಚೇತನ್ ಸರ್ ಕರೆ ಮಾಡಿದ್ರು, ಅವರಿಗೆ ಅವ್ರ ಅಮ್ಮ ಮಾಡುವಂತ ಬಿಳಿ ಹೋಳಿಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಿದ್ರು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಅಲ್ವಾ, ಎಸ್ಪೆಷಲಿ ಅಕ್ಕಿ ರೊಟ್ಟಿ ಎಣ್ಗಾಯಿ ಗೊಜ್ಜು ತುಂಬಾ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇವರು ಬಿಳಿ ಹೋಳಿಗೆ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಅಮ್ಮ ಬಿಸಿ ಬಿಸಿ ಹೋಳಿಗೆ ಮಾಡಿದ್ರೆ ಚಂದ ತಿಂತಾರೆ ಅಂತ. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
7: ಹಲೋ,
0: ನಮಸ್ತೆ.
7: ನಮಸ್ತೆ, ಹೇಗಿದ್ದೀರಾ?
0: ನಾನ್ ಸೂಪರ್ ಆಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
7: ನಾನು ಚೆನ್ನಾಗಿದ್ದೀನಿ, ಹೇಳಿ. ಏನ್ ಇವತ್ತಿನ ವಿಷಯ ಏನು ಅಂತ ಗೊತ್ತಿಲ್ಲ.
0: ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡ್ತಿದ್ದೆ, ಅದ್ರೊಟ್ಟಿಗೆ ನಿಮ್ಗೆ ಆ ತಿನಿಸುಗಳ ಬಗ್ಗೆ ಇರುವಂತ ಒಂದು ಸಿಹಿ ನೆನಪನ್ನ ಕೂಡ ನಮ್ಮೊಟ್ಟಿಗೆ ಹಂಚ್ಕೋಬೇಕು.
7: ನನಗೆ ನಮ್ಮೂರಿಂದು ಅಂದ್ರೆ ಶಿವಮೊಗ್ಗದಾದ್ರೆ ನಂಗೆ ವೆಂಕಟೇಶ್ವರ ಫೀ ಸ್ಟಾಲ್ ಅಲ್ಲಿ ಸಿಗೋ ಮೈಸೂರ್ ಪಾಕ್ ತುಂಬಾ ಇಷ್ಟ.
0: ವೆಂಕಟೇಶ್ವರ ಸ್ವೀಟ್ ಹೌಸ್ ಮೈಸೂರ್ ಪಾಕ?
7: ಹೌದು. ಆಮೇಲೆ ಅದ್ರದ್ದು ಆಮೇಲೆ ನನಗ್ ತುಂಬಾ ಪರ್ಸನಲ್ ಆಗಿ ಇಷ್ಟ ಅಂದ್ರೆ ಜಿಲೇಬಿ, ಆದ್ರೆ ಆ ಮೈಸೂರ್ ಪಾಕ್ ತುಂಬಾ ಇಷ್ಟ ಆಗುತ್ತೆ. ನಾವು ಕಾಲೇಜ್ ಡೇಸ್ ಅಲ್ಲಿ ಪಿ ಯು ಸಿ ಇಂದ ಡಿಗ್ರಿ ವರ್ಗೂ ಮೈಸೂರ್ ಪಾಕ್ ತಿನ್ನಕ್ಕೋಸ್ಕರ ಹೋಗ್ತಿದ್ವಿ ಅಲ್ಲಿಗೆ.
0: ಸೂಪರ್.
7: ಆಮೇಲೆ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲೆಲ್ಲ ಹೋದಾಗ ಮೈಸೂರ್ ಪಾಕ್ನೇ ಕಟ್ಟಿಸ್ಕೊಂಡು ಹೋಗ್ತಿದ್ವಿ. ಅದನ್ನ ತಿನ್ನೋದಕ್ಕೆ ಎಲ್ಲ ಎಷ್ಟು ಇದನ್ ಮಾಡ್ತಾ ಇದ್ವಿ ಅಂದ್ರೆ ಅಷ್ಟಿಷ್ಟಲ್ಲ, ಆಟ ನೋಡೋದ್ಕಿಂತ ತಿನ್ನೋದ್ರ ಕಡೆಗೆ ಗಮನ ನಮ್ಗೆ. ಆತರ ಒಟ್ಟು ಅದು ಕಾಸ್ಟ್ಲಿನೂ ಇರ್ತಿತ್ತು ಅವಾಗೆಲ್ಲ. ನಾವು ಪಿ ಯು ಸಿ ಓದ್ಬೇಕಾದ್ರೆ ಅದು ಒಂದು ಒನ್ ಪೀಸಿಗೆ 75 ರುಪೀಸ್ 75 ಪೈಸಾ ಇರ್ಬೇಕು ಅಷ್ಟೇ. ಅದು
0: 75 ಪೈಸಾ
7: ಇರ್ಬೇಕಷ್ಟೇ. ಆದ್ರೆ ಅದೇನೋ ತುಂಬಾ ಇಷ್ಟ ಆಗ್ತಿತ್ತು, ಇವತ್ತಿಗೂ ಅದೇ ಇಷ್ಟ ನನಗೆ. ಅಲ್ಲಿ ಶಿವಮೊಗ್ಗದಲ್ಲಿ ಮಾತ್ರ ಅದೇ ಇಷ್ಟ ನನಗೆ, ವೆಂಕಟೇಶ್ವರ ಸ್ವೀ ಸ್ಟಾಲ್ದು. ಅದನ್ನ ಮಾತ್ರ ಯಾವಾಗ್ಲೂ ನಾನ್ ಮರೆಯಂಗೆ ಇಲ್ಲ. ಮತ್ತೆ ತುಂಬಾ ಮನೆಗೆ ಇಷ್ಟ ನನಗೆ ಅಂದ್ರೆ, ನನ್ ಮನ್ಸಿಗೆ ಇಷ್ಟ ಅಂದ್ರೆ ಜಿಲೇಬಿ ಇಷ್ಟ. ಮತ್ತೆ ಇದು ಕಜ್ಜಾಯ ಒಂದಿದೆಯಲ್ಲ,
0: ಕಜ್ಜಾಯ. ಹೌದು,
7: ಕಜ್ಜಾಯ ಅಂತೂ ಮಾಡ್ಬಿಟ್ರೆ ನಾನು ಹೆಚ್ಚಿಗೆ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದು ಮುಗಿಯೋರ್ಗೂ ತಿಂತಾನೆ ಇರ್ತೀನಿ. ಆಯ್ತಾ,
0: ಸೂಪರ್ ಸೂಪರ್.
7: ಅದೊಟ್ಟು ಡಬ್ಬಿಲಿ ಇದ್ರೆ ಒಂದ್ ಸ್ವಲ್ಪ ಓಡಾಡ ತಕ್ಷಣ ಮತ್ತೆ ತಿನ್ಬೇಕು ಅನ್ಸ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ಮಾಡೋದೇ ಇಲ್ಲ ನಾನು
0: ಈಗಲ್ಲ,
7: ನಾನೇ ತಿಂದಾಕ್ಬಿಡ್ತೀನಿ ಪೂರ್ತಿ. ಅದಕ್ಕೆ ಈಗ ಲಕ್ಷ್ಮಿ ಪೂಜೆಗೆ ಒಂದ್ ಮಾಡ್ಬೇಕಲ್ಲ ಅದನ್ನ ಅಂತ ಮಾಡೋದು. ಆಮೇಲೆ ಸ್ವಲ್ಪ ಕಡಿಮೆನೆ ಮಾಡಿದ್ರೆ ಬಹಳ ಇಷ್ಟ ಆಗುತ್ತೆ ಅದೊಂದು ಸ್ವೀಟ್ ನನಗೆ.
0: ಶಿವಮೊಗ್ಗ ಬಂದು ಸ್ವೀಟ್ ತಿನ್ನಿ ಮೈಸೂರ್ ಪಾಕ್, ಆಯ್ತಾ?
7: ಓ ಗ್ಯಾರಂಟಿ, ಬರ್ತಾನೆ ಇರ್ತೀನಲ್ಲ ಅವಾಗ
0: ತಿನ್ಬಿಟ್ಟು ನಮ್ಗೂ ಸ್ವಲ್ಪ ತಂದ್ ಕೊಡಿ, ಆಯ್ತಾ?
7: ಓ ಗ್ಯಾರಂಟಿ ಗ್ಯಾರಂಟಿ, ತಂದ್ ಕೊಡೋಣ ಈ ಸಲ, ಆಯ್ತಾ?
0: ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
7: ಓಕೆಪ್ಪ, ಥ್ಯಾಂಕ್ ಯು ಕರೆ ತಗೊಂಡಿದ್ಕೆ.
0: ಓಕೆ, ಸುನಂದ ಮ್ಯಾಮ್ ಬ್ಯಾಂಗ್ಳೂರಿಂದ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
8: ಹಲೋ, ಅರ್ಪಿತಾ ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಗಿದ್ದೀರಾ?
8: ಹಾ ಮೇಡಮ್, ಊಟ ಆಯ್ತಾ ಮೇಡಮ್?
0: ಊಟ ಆಯ್ತು. ನಿಮ್ಮದು?
8: ಹಾ ಮೇಡಮ್, ಹೋಳಿಗೆ ಊಟ.
0: ಹೋಳಿಗೆ ಊಟ, ಏನ್ ಸ್ಪೆಷಲ್? ಪಿತೃಪಕ್ಷದ ಊಟ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
8: ಇಲ್ಲ ಮೇಡಮ್, ಈಗ ನೋಡಿದೆ ಈಗ.
0: ಸೊ ನಿಮ್ಮೂರಿನ ಸಿಹಿ ತಿಂಡಿ ತಿನಿಸುಗಳು ಅಥವಾ ನಿಮ್ಮ ನೆಚ್ಚಿನ ಸಿಹಿ ತಿಂಡಿ ತಿನಿಸುಗಳ ಬಗ್ಗೆ ಮಾತಾಡಬಹುದು, ಅದರೊಟ್ಟಿಗೆ ಒಂದು ಸಿಹಿ ನೆನಪನ್ನ ಕೂಡ ನಮ್ಮೊಟ್ಟಿಗೆ ಮೆಲಕ್ ಹಾಕಬಹುದು.
8: ನನಗೆ ತುಂಬಾ ಸ್ವೀಟ್ ಅಂದ್ರೆ ಚಂಪಾಕಲಿ ಮೇಡಮ್.
0: ಚಂಪಾಕಲಿ, ಓಕೆ.
8: ರವೆ ಉಂಡೆ ಮಾತಾ ಗೊತ್ತ ಮೇಡಮ್? ಅದು
0: ಗೊತ್ತು ಸರ್.
8: ರವೆ ಉಂಡೆ ಮಾತ್ರ, ಮತ್ತೆ ರವೆ ಉಂಡೆ ಮತ್ತೆ ಶೇಂಗಾ ಉಂಡೆ ಅಂತ ಮತ್ತೆ ಮನೆ ಗಣಪತಿ ಹಬ್ಬಕ್ಕೆ ಮಾಡಿದ್ರು ಮೇಡಮ್.
0: ಹೌದು ಹೌದು,
8: ಅದಂತೂ ಮನೇಲಂತೂ ಫೇಮಸ್ ಮೇಡಮ್. ಏನೈತೆ, ಪ್ರತಿ ವರ್ಷ ಗಣಪತಿ ಹಬ್ಬ ಪ್ರತಿ ವರ್ಷ ಮಾಡ್ತೀನಿ.
0: ಸೂಪರ್ ಸೂಪರ್. ರವೆ ಉಂಡೆ, ಚಂಪಾಕಲಿ, ಶೇಂಗಾ ಉಂಡೆ ಎಲ್ಲವೂ ಇಷ್ಟ. ತ್ರಿಬಲ್ ಧಮಾಕ
8: ತುಪ್ಪದಲ್ಲೇ ಮಾಡ್ತೇವೆ ಮೇಡಮ್. ಅದೇ ವಿಶೇಷ,
0: ತುಪ್ಪದಲ್ಲೇ ರವೆ ಉಂಡೆ. ಅಬ್ಬಾ ಚೆನ್ನಾಗಿರುತ್ತೆ ಬಿಡಿ. ಓಕೆ ಸರ್, ಅದ್ರೊಟ್ಟಿಗೆ ಕಳೆದ ಒಂದು ಸವಿ ನೆನಪನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ.
8: ಅದೇ ಮೇಡಮ್, ಅಜ್ಜಿ ಮಾಡ್ತಿದ್ರು ಮೇಡಮ್ ಈಗ. ಅಜ್ಜಿನ ಅಮ್ಮನ ಅಮ್ಮ ಮಾಡ್ತಿದ್ರು, ಅಮ್ಮ ಈಗ ಅಜ್ಜಿ ಬಿಟ್ಟು ಅಜ್ಜಿ ವಯಸ್ಸು ಅಮ್ಮ ಮಾಡ್ತಾರೆ.
0: ಓಕೆ,
8: ಅಜ್ಜಿಗೆ ಅಮ್ಮನ್ ಬರಲ್ಲ ಈಗ.
0: ಓಕೆ, ಸೊ ಅಜ್ಜಿ ಮಾಡ್ತಾ ಇದ್ದ ಒಂದ್ರತಿ ವಿಶೇಷವಾಗಿತ್ತು, ಅಮ್ಮ ಮಾಡುದು ಇನ್ನೊಂಥರ ವಿಶೇಷ ಅಲ್ವಾ?
8: ಮೇಡಮ್ ಅದು
0: ನಿಜ ನಿಜ ಸರ್. ಸೊ ಚೆನ್ನಾಗಿ ಮಾತಾಡಿದ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದಕ್ಕೆ.
8: ಧನ್ಯವಾದಗಳು ಮೇಡಮ್.
0: ಓಕೆ, ಎಸ್ ಉಲ್ಲಾಸ್ ಅವ್ರು ಕರೆ ಮಾಡಿದ್ರು, ಅವ್ರಿಗೂ ಕೂಡ ಈ ರವೆ ಉಂಡೆ ತುಂಬ ಇಷ್ಟ ಆಗುತ್ತೆ ಅವ್ರ ಅಜ್ಜಿ ಮಾಡೋದು ಅಂತ ಹೇಳ್ತಿದ್ರು, ಹಾಗೆ ಚಂಪಕಲಿ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಕರೆ ಮಾಡಿದಂತಹ ಪ್ರತಿಯೊಬ್ಬರು ಕೇಳುಗರು ಕೂಡ ಅವರ ನೆಚ್ಚಿನ ಸಿಹಿ ತಿಂಡಿ ತಿನಿಸು ಯಾವುದು, ಅದರೊಟ್ಟಿಗೆ ಕಳೆದಂತಹ ಒಂದು ಸಿಹಿಯಾದ ಸವಿ ನೆನಪನ್ನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಿಮ್ಮ ಜೊತೆ ಮಾತ್ರ ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ನನಗೂ ನಾನು ಮುಂಚೆನೇ ಹೇಳಿದೆ, ಹೋಳಿಗೆ ಮತ್ತು ತುಪ್ಪ, ಅದು ಬಿಸಿ ಹೋಳಿಗೆ ಹಾಗೆ ತುಪ್ಪ ತುಂಬ ಇಷ್ಟ ಆಗುತ್ತೆ ಸಿಹಿ ತಿಂಡಿ ತಿನಿಸುಗಳಲ್ಲಿ. ಇನ್ನು ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ರವೆ ಉಂಡೆ ತುಂಬ ಇಷ್ಟ ಆಗ್ತಿತ್ತು, ಅವರು ಕೂಡ ತುಪ್ಪದಲ್ಲೇ ಮಾಡ್ತಾ ಇದ್ರು. ಆ ಒಂದು ಟೇಸ್ಟು ಈಗ ಮತ್ತೆ ಯಾರು ಮಾಡಿದ್ರು ಕೂಡ ಸಿಗಲ್ಲ, ಅದು ತುಂಬ ಚೆನ್ನಾಗಿತ್ತು ಆ ರವೆ ಉಂಡೆ. ಹಾಗೆ ನೀವು ಕೂಡ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ಇವತ್ತಿನ ಈ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
6: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್.ಜೆ. ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇವೆ ಮನೆ ಮನೆಗೂ ತಲುಪಬೇಕು. ಶಿಕ್ಷಕರು ಈ ಚಳುವಳಿಯ ಉದ್ದೇಶ, ಮಹತ್ವ ಹಾಗೂ ಕಾರ್ಯಚಟುವಟಿಕೆಗಳ ಬಗ್ಗೆ ಅಗತ್ಯ ಮಾಹಿತಿ ಪಡೆದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸೇವಾ ಮನೋಭಾವವನ್ನು ಬೆಳೆಸಬೇಕು ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಶಿವಮೊಗ್ಗದ ಪ್ರಧಾನ ಆಯುಕ್ತರಾದ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್ ಹೇಳಿದರು. ಶಾಲೆಗಳ ಸ್ಕೌಟ್ಸ್ ಮಾಸ್ಟರ್ ಮತ್ತು ಗೈಡ್ ಕ್ಯಾಪ್ಟನ್ಗಳಿಗಾಗಿ ಆಯೋಜಿಸಿದ್ದ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯು ಮಕ್ಕಳಲ್ಲಿ ಜೀವನ ಕೌಶಲ್ಯ, ಮನೋವಿಕಾಸ, ಶಿಸ್ತು, ನಾಯಕತ್ವದ ಗುಣ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ಈ ಚಳುವಳಿಯ ಮೂಲಕ ವಿದ್ಯಾರ್ಥಿಗಳು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಪ್ರಪಂಚದಾದ್ಯಂತ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ಇಂದಿಗೂ ತನ್ನ ವಿಶಿಷ್ಟ ಕಾರ್ಯಚಟುವಟಿಕೆಗಳ ಮೂಲಕ ಗುರುತಿಸಿಕೊಂಡಿದೆ. ಇದರ ಸೇವಾ ಕಾರ್ಯಗಳು ಹಾಗೂ ಉದ್ದೇಶಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಸಾರ್ವಜನಿಕರಿಗೆ ಪರಿಚಯಿಸುವುದು ಶಿಕ್ಷಕರು ಸೇರಿದಂತೆ ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಶಿಬಿರದ ನಾಯಕತ್ವ ವಹಿಸಿದ್ದ ಸಿಎಂ ಪರಮೇಶ್ವರಯ್ಯ ಅವರು ಮಾತನಾಡಿ, ಮಾನವೀಯ ಸೇವೆಗಳ ಮೂಲಕ ಜನಮನವನ್ನು ತಲುಪುತ್ತಿರುವ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯ ಕಾರ್ಯಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಅಗತ್ಯವಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸೂಕ್ತ ತರಬೇತಿ ಅತ್ಯಂತ ಮಹತ್ವದಾಗಿದ್ದು, ಶಿಕ್ಷಕರು ತರಬೇತಿ ಪಡೆದು ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು ಎಂದು ತಿಳಿಸಿದರು. ಮಕ್ಕಳಲ್ಲಿ ಸೇವಾ ಮನೋಭಾವ, ನಾಯಕತ್ವ, ಶಿಸ್ತು ಹಾಗೂ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ಸಂದೇಶವನ್ನು ಕಾರ್ಯಾಗಾರದಲ್ಲಿ ಒತ್ತಿ ಹೇಳಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಎಲ್ಲಾ ತಾಲೂಕು ಶಿಕ್ಷಕ ಶಿಕ್ಷಕಿಯರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಸಿಎಂ ಪರಮೇಶ್ವರಯ್ಯ
14: ರೋವರ್ಸ್ ಆಯುಕ್ತ ಕೆ ರವಿ, ಗೈಡ್ಸ್ ಆಯುಕ್ತರು, ಜಿಲ್ಲಾ ಕಾರ್ಯದರ್ಶಿಗಳು ಎಸ್ಜಿ ಆನಂದ್, ಸಹ ಕಾರ್ಯದರ್ಶಿ ವೈಆರ್ ವೀರೇಶಪ್ಪ, ಕೇಂದ್ರ ಸ್ಥಾನಿಕ ಆಯುಕ್ತರಾದ ಜಿ ವಿಜಯ್ ಕುಮಾರ್, ಮಲ್ಲಿಕಾರ್ಜುನ ಕಾನೂರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಪಡಿತರ ಯೋಜನೆಯಡಿ 2026 ಅಕ್ಟೋಬರ್ ಮಾಹೆಯ ಅಕ್ಕಿ ಮತ್ತು ರಾಗಿ ಉಚಿತವಾಗಿ ವಿತರಣೆ ಮಾಡಲು ಸರ್ಕಾರವು ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 14 ಕೆಜಿ ಅಕ್ಕಿ ಮತ್ತು 21 ಕೆಜಿ ರಾಗಿಯನ್ನು ನೀಡಲಾಗುವುದು. ಆದ್ಯತಾ ವಲಯದ ಕೇಂದ್ರ ಪಡಿತರ ಚೀಟಿಗೆ ಪ್ರತಿ ಸದಸ್ಯರಿಗೆ 2 ಕೆಜಿ ಅಕ್ಕಿ ಮತ್ತು 3 ಕೆಜಿ ರಾಗಿಯನ್ನು ನೀಡಲಾಗುವುದು. ಆದ್ಯತಾ ವಲಯದ ರಾಜ್ಯ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ 10 ಕೆಜಿ ಅಕ್ಕಿ ನೀಡಲಾಗುವುದು. ಅನ್ನಭಾಗ್ಯ ಯೋಜನೆಯ ಅಂತ್ಯೋದಯ ಅನ್ನ ಯೋಜನೆಯಡಿ 4 ಸದಸ್ಯರ ಮೇಲ್ಪಟ್ಟು ಪ್ರತಿ ಸದಸ್ಯರಿಗೆ 5 ಕೆಜಿ ಅಕ್ಕಿ ನೀಡಲಾಗುವುದು. ಆದ್ಯತಾ ವಲಯದ ಅನ್ನಭಾಗ್ಯ ಯೋಜನೆ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ 5 ಕೆಜಿ ಅಕ್ಕಿಯನ್ನು ನೀಡಲಾಗುವುದು. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನು ಪಡೆಯುವಾಗ ಕಡ್ಡಾಯವಾಗಿ ಬಯೋ ನೀಡಿ ಪಡಿತರ ಪಡೆಯುವುದು. ಪ್ರತಿದಿನ ಬೆಳಗ್ಗೆ 6 ರಿಂದ ರಾತ್ರಿ 10 ರವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸಿರುವುದರಿಂದ ನ್ಯಾಯಬೆಲೆ ಅಂಗಡಿಗೆ ತೆರಳಿ ಬಯೋ ನೀಡಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದಲ್ಲಿ ಕೇಂದ್ರ ಸಹಾಯವಾಣಿ ಸಂಖ್ಯೆ 1967 ಈ ನಂಬರಿಗೆ ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶಾಲಾ ಶಿಕ್ಷಣ ಇಲಾಖೆಯು ಸಮಗ್ರ ಶಿಕ್ಷಣ ಕರ್ನಾಟಕದಡಿ 2026-27 ಸಾಲಿಗೆ ಶಿವಮೊಗ್ಗ ಜಿಲ್ಲೆಯ 7 ಬಿಆರ್ಸಿ ಕೇಂದ್ರಗಳಲ್ಲಿ ಪ್ರತಿ ಕೇಂದ್ರಕ್ಕೆ ಒಬ್ಬರಂತೆ ಮಾನಸಿಕ ಆರೋಗ್ಯ ಸಲಹೆಗಾರ ಸಮಾಲೋಚಕರ ಹುದ್ದೆಗಳಿಗೆ ತಾತ್ಕಾಲಿಕ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಹಾಗೂ ಸಂಬಂಧಿತ ವಿಷಯಗಳಲ್ಲಿ ಎಂಎ ಅಥವಾ ಎಂಎಸ್ಸಿ ವಿದ್ಯಾರ್ಥಿ ಹೊಂದಿರಬೇಕು. ಮಾನಸಿಕ ಗೌರವಾರ್ಧನ 40,000 ರೂಪಾಯಿ ಹಾಗೂ ಪ್ರಯಾಣ ಭತ್ಯೆ 10,000 ರೂಪಾಯಿಗಳನ್ನು ನೀಡಲಾಗುವುದು. ನೇಮಕಾತಿ ಅವಧಿಯು ನೇಮಕಾತಿ ದಿನಾಂಕದಿಂದ ಫೆಬ್ರವರಿ 2027 ಇರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಶಿವಮೊಗ್ಗ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಪೂರಕ ದಾಖಲೆಗಳೊಂದಿಗೆ ಅಕ್ಟೋಬರ್ 16 ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9480695460 ಅಥವಾ 9480695461 ಈ ನಂಬರ್ಗಳನ್ನು ಹಾಗೂ ಇಮೇಲ್ ಅಡ್ರೆಸ್ egovshivamogga@gmail.com ಅನ್ನು ಸಂಪರ್ಕಿಸುವಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಅಕ್ಟೋಬರ್ 13 ಬೆಳಗ್ಗೆ 10 ನೇರ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ರೈನ್ಲ್ಯಾಂಡ್ ಆಟೋಕಾಪ್ಸ್ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿಯು ಭಾಗವಹಿಸಲಿದ್ದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿದೆ. ದಿನಾಂಕ 13-10-2026 ಬೆಳಗ್ಗೆ 10 ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ, 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ. ಇಲ್ಲಿ ಸಂದರ್ಶನ ನಡೆಯಲಿದ್ದು ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಡೆದ 18-35 ಯಾವುದೇ ಪದವಿ ಪಡೆದ ಅಭ್ಯರ್ಥಿಗಳು ಭಾಗವಹಿಸಬಹುದು. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಹಾಗೂ ಆಧಾರ್ ಕಾರ್ಡ್ ಪ್ರತಿಯನ್ನು ತರಬೇಕಾಗಿ ವಿನಂತಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರನ್ನು ನೇರವಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 9380663606 ಈ ನಂಬರಿಗೆ ಕರೆ ಮಾಡಬಹುದು ಎಂದು ಉದ್ಯೋಗಾಧಿಕಾರಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿಸ್ಮಯದ ಶಿಶು. ಕಣ್ಣಿಗೆ ಕಂಡಿದ್ದೆಲ್ಲವೂ ಅವನಿಗೆ ವಿನೂತನ ಹಾಗೂ ವಿಸ್ಮಯಕಾರಿ. ಹರಿವ ನೀರು, ಉರಿವ ಜ್ಯೋತಿ, ಮೊರೆವ ಕಡಲು, ಆಕೃತಿಯ ಪಕ್ಷಿಗಳು, ಝೇಂಕೃತಿಯ ದುಂಬಿಗಳು, ಈ ಎಲ್ಲವೂ ಅವನಚ್ಚರಿಯ ಅಂಶಗಳು. ಹೀಗಾಗಿ

ಕಾವ್ಯಲೋಕದ ಭಾವವಿಹಾರಿ. ಅವನ ಕವನಗಳು ಭಾವಜೀವಿಗಳಿಗೆ ಚೈತನ್ಯದ ಚೇತೋಹಾರಿ. ಪ್ರತಿಭೆಯ ಮಿಂಚು ಮಿಂಚಿದಾಗ ಅದನ್ನು ಕಮನೀಯ ಕಾವ್ಯದ ಮೂಲಕ ಹೊರಹಾಕುತ್ತಾನೆ. ಕಂಡದ್ದನ್ನು ಕಣ್ಣೆದುರೇ ಬಿಚ್ಚಿಡುತ್ತಾನೆ. ಅಂತಹ ಗೀತ ಗಂಗೋತ್ರಿ ಇಲ್ಲಿ ಅನಾವರಣಗೊಂಡಿದೆ. ಒಲಿದಂತೆ ಹಾಡುವೆ ಎನ್ನುವ ಒಲವಿನ ಧ್ವನಿ ಧ್ವನಿಪೂರ್ಣವಾಗಿದೆ. ತಮ್ಮ ಭಾವನೆಗಳನ್ನು ಅನುಭಾವದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಅನನ್ಯ ಕವಿ, ಆಧುನಿಕ ವಚನಕಾರರಾದ ಅಥಣಿಯ ಶ್ರೀ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿಯವರು. ಇಲ್ಲಿಯ ಭಾವನೆಗಳಿಗೆ ಜೀವ ತುಂಬಿ ಮನದುಂಬಿ ಹಾಡಿದ್ದಾರೆ ಸೃಜನಶೀಲ ಗಾಯಕ ಅಂಬಯ್ಯ ನುಲಿ ಹಾಗೂ ಎಂಡಿ ಪಲ್ಲವಿಯವರು. ಕೂಡಲ ಸಂಗಮದೇವ, ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂದ ಬಸವವಾಣಿ ಇಲ್ಲಿ ಸ್ಫೂರ್ತಿ ಕೇಂದ್ರವಾಗಿದೆ. ಆತ್ಮೀಯರೇ, ನಿಮ್ಮ ಹಾಡುಗಳನ್ನು ನೀವೇ ಕೇಳಿ, ನೀವೇ ಹೇಳಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಸೋಮಿನಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಹಾಗೂ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಅಕ್ಟೋಬರ್ 11-21 ವಿಜಯದಶಮಿ ಅಂಗವಾಗಿ ವಿಜೃಂಭಣೆಯ ಶರನ್ನವ ರಾತ್ರಿ ಮಹೋತ್ಸವ ನಡೆಯಲಿದೆ. ವೇದಬ್ರಹ್ಮ ಶ್ರೀ ರವೀಂದ್ರ ಭಟ್, ಶ್ರೀ ಹರ್ಷ ಭಟ್ ಹಾಗೂ ಜ್ಯೋತಿಷಿ ಶ್ರೀ ಫಾಲ್ಗುಣ ಶರ್ಮಾ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ, ಅಲಂಕಾರ, ಪಾರಾಯಣ ಹಾಗೂ ಚಂಡಿಕಾ ಹೋಮ ನೆರವೇರಲಿದೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಚಂಡಿಕಾ ಹೋಮ ಆರಂಭವಾಗಿ ಮಧ್ಯಾಹ್ನ 12:30 ಪೂರ್ಣಾಹುತಿ ಹಾಗೂ 1 ಗಂಟೆಗೆ ಮಹಾಮಂಗಳಾರತಿ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವತಾನುಗ್ರಹಕ್ಕೆ ಪಾತ್ರರಾಗುವಂತೆ ದೇವಸ್ಥಾನದ ಸಂಸ್ಥಾಪಕ ಸಂಯೋಜಕ ವೇದಬ್ರಹ್ಮ ಶ್ರೀ ರವೀಂದ್ರ ಭಟ್ ಮನವಿ ಮಾಡಿದ್ದಾರೆ. ಭಕ್ತರು ಅಕ್ಕಿ, ಬೆಲ್ಲ, ಹಾಲು, ತುಪ್ಪ ಸೇರಿದಂತೆ ವಿವಿಧ ಪೂಜಾ ಸಾಮಗ್ರಿಗಳನ್ನು ಸಮರ್ಪಿಸಬಹುದಾಗಿದೆ ಎಂದು ದೇವಸ್ಥಾನದ ಸಲಹೆಗಾರ ಸುರೇಶ್ ಬಾಳೆಗುಂಡಿ ತಿಳಿಸಿರುತ್ತಾರೆ. ಮಹೋತ್ಸವದಲ್ಲಿ ಪ್ರತ್ಯೇಕ ಚಂಡಿಕಾ ಹೋಮ, ಹೂವಿನ ಅಲಂಕಾರ, ಅನ್ನದಾನ ಸೇವೆ, ನೈವೇದ್ಯ ಸಹಿತ ಪಾರಾಯಣ, ಮಹಾನೈವೇದ್ಯ, ಸಾಮೂಹಿಕ ಚಂಡಿಕಾ ಹೋಮ ಹಾಗೂ ಸಾಮೂಹಿಕ ನವರಾತ್ರಿ ಪೂಜಾ ಸೇವೆಗಳು ನಡೆಯಲಿವೆ. ಸೇವೆ ಸಲ್ಲಿಸಲು ಇಚ್ಛಿಸುವ ಭಕ್ತರು 9448126803 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ದೇವಸ್ಥಾನದ ಆಡಳಿತ ಮುಖ್ಯಸ್ಥೆ ದಿವ್ಯಾ ಕೆಆರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಾಂತಿ ಸಾಗರ ಕಲಾ ಸಂಘ ಹಾಗೂ ಎಸ್ಎಸ್ ಕರೋಕೆ ಗ್ರೂಪ್ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಅಕ್ಟೋಬರ್ 11 ಭಾನುವಾರ ಭಾವಗೀತೆ, ಕನ್ನಡ ಗೀತೆ ಹಾಗೂ ಜನಪದ ಗೀತೆಗಳ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಗರದ ಬಾಲರಾಜ ಅರಸ್ ರಸ್ತೆಯಲ್ಲಿರುವ ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:30 ಮಥುರಾ ನಾಗರಾಜ್ ಅವರ ಸಾರಥ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕಾವೆ ಶ್ರೀನಿವಾಸಮೂರ್ತಿ ವಹಿಸಲಿದ್ದು ಅವರು ಕನ್ನಡ ಪರ ಗೀತೆ ಮತ್ತು ಜನಪದ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಿರ್ವಹಣೆಯನ್ನು ಶಾಂತಾ ಎಸ್ ಶೆಟ್ಟಿ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ಕುಮಾರ್ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಚ್ಎಂ ಶ್ರೀನಿವಾಸಮೂರ್ತಿ, ಎಸ್ಎಲ್ ಲಂರಾಮಯ್ಯ, ಮಹಾದೇವ್ ನಾಗರಾಜ್, ಯೇಸುದಾಸ್ ಹಾಗೂ ಕೇಶವಸ್ವಾಮಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಆಯೋಜನೆ ಮತ್ತು ಗಾಯನ ಪ್ರಸ್ತುತಿಯಲ್ಲಿ ವಿವಿಧ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶವಿದ್ದು ಸಂಗೀತಾಸಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಳದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ ಅಕ್ಟೋಬರ್ 14 ಬೆಳಗ್ಗೆ 10 ಗಂಟೆಗೆ ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
9: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಫೀಸು, ಕಾಲೇಜು, ಅಂಗಡಿ ಮುಂಗಟ್ಟುಗಳ ಕೆಲಸವನ್ನೆಲ್ಲ ಮುಗಿಸಿ ಅಬ್ಬಾ ಇವತ್ತಿನ ದಿನ ಮುಗೀತು ಅಂತ ಮನೆ ಕಡೆಗೆ ಹಾದಿ ಹಿಡಿದಿರೋ ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವಾ ಈ ಶಬ್ದ? ನಮಗೆಲ್ಲರಿಗೂ ತುಂಬಾ ಪರಿಚಿತ. ರಸ್ತೆಯಲ್ಲಿ ಹೋಗುವಾಗ ಈ ಸೈರನ್ ಶಬ್ದ ಕೇಳಿದ ತಕ್ಷಣ ನಮ್ಮ ಎದೆಯಲ್ಲಿ ಒಂದಷ್ಟು ಕ್ಷಣ ನಡುಕ ಹುಟ್ಟಿಸುತ್ತೆ. ಅಯ್ಯೋ, ಒಳಗಡೆ ಯಾರಿದ್ದಾರೋ, ಏನಾಗಿದೆಯೋ, ಪಾಪ ಸರಿಯಾದ ಸಮಯಕ್ಕೆ ಆಸ್ಪತ್ರೆ ತಲುಪಲಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತೀವಿ ಅಲ್ವಾ? ಆದ್ರೆ ಸ್ನೇಹಿತರೆ, ನನ್ನದೊಂದು ಪುಟ್ಟ ಪ್ರಶ್ನೆ ಇದೆ. ಏನಪ್ಪ ಅಂದ್ರೆ, ಸೈರನ್ ಶಬ್ದ ಕೇಳಿದ ತಕ್ಷಣ ಪಾಪ ಅಂತ ಅಂದ್ಕೊಳ್ಳುವ ನಾವು ತಕ್ಷಣ ನಮ್ಮ ಗಾಡಿಯನ್ನ ಸ್ವಲ್ಪ ಎಡಕ್ಕೋ ಬಲಕ್ಕೋ ತಿರುಗಿಸಿ ಆ ಆಂಬ್ಯುಲೆನ್ಸ್ಗೆ ದಾರಿ ಮಾಡ್ಕೊಡ್ತೀವಾ? ಅಥವಾ ನನಗೆ ಲೇಟ್ ಆಗ್ತಿದೆ ಅಂತ ಮುನ್ನುಗ್ತೀವಾ? ಅದಿರ್ಲಿ ಬಿಡಿ. ಈಗ ದಿನ ಸಂಜೆ ನಾವೆಲ್ಲ ಮನೆಗೆ ಹೊರಡುವಾಗ ರಸ್ತೆಯಲ್ಲಿ ವಿಪರೀತ ಟ್ರಾಫಿಕ್ ಇರುತ್ತೆ. ನಮಗೂ ಮನೆಗೆ ಬೇಗ ಹೋಗಿ ಕಾಫಿ ಕುಡಿಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆತುರ ಇರುತ್ತೆ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಆ ಟ್ರಾಫಿಕ್ ಮಧ್ಯೆ ನಿಂತಿರೋ ಆಂಬ್ಯುಲೆನ್ಸ್ ಇದೆಯಲ್ಲ, ಅದರ ಒಳಗಡೆ ಇರೋದು ಬರೀ ಒಬ್ಬ ರೋಗಿ ಅಲ್ಲ ಸ್ನೇಹಿತರೆ. ಅಲ್ಲಿ ಇರೋದು ಒಬ್ಬರ ಅಪ್ಪ ಆಗಿರ್ಬೋದು, ಒಬ್ಬರ ಅಮ್ಮ ಆಗಿರ್ಬೋದು, ಯಾರೋ ಒಬ್ಬರ ಮಗು ಅಥವಾ ಪ್ರಾಣ ಉಳಿಸ್ಕೊಳ್ಳಕ್ಕೆ ಹೋರಾಡ್ತಿರೋ ಒಬ್ಬ ಸಾಮಾನ್ಯ ಮನುಷ್ಯ ಇರ್ತಾನೆ. ಆ ಆಂಬ್ಯುಲೆನ್ಸ್ಗೆ ಪ್ರತಿ ಸೆಕೆಂಡು ಮುಖ್ಯ. ನಾವು ಬಿಡುವ ಕೇವಲ 2 ಇಂಚಿನ ಜಾಗ ಯಾರೋ ಒಬ್ಬರ ಪೂರ್ಣ ಆಯುಷ್ಯವನ್ನು ಉಳಿಸಬಹುದು. ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ಲ, ಆ ಮೊದಲ 60 ನಿಮಿಷಗಳಲ್ಲಿ ಸಿಗುವ ಒಂದೊಂದು ಸೆಕೆಂಡು ಒಂದು ಜೀವವನ್ನ ಬದುಕಿಸಬಲ್ಲದು. ಅದಕ್ಕೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವ ಹಾಗೂ ಆಂಬ್ಯುಲೆನ್ಸ್ಗೆ ದಾರಿ ಬಿಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಿಗ್ನಲ್ನಲ್ಲಿ ರೆಡ್ ಲೈಟ್ ಇದ್ದಾಗ ಆಂಬ್ಯುಲೆನ್ಸ್ ಬಂದ್ರೆ ಏನ್ ಮಾಡ್ಬೇಕು, ಹಾಗೆ ಆಂಬ್ಯುಲೆನ್ಸ್ ಹಿಂಭಾಗದಲ್ಲಿ ಆಂಬ್ಯುಲೆನ್ಸ್ ಅಂತ ಉಲ್ಟಾ ಯಾಕೆ ಬರ್ದಿರ್ತಾರೆ, ನಂತರ ದಾರಿ ಬಿಡದಿದ್ದರೆ ಆಗುವ ಕಾನೂನು ಪರಿಣಾಮಗಳೇನು. ಸೊ ಹೀಗೆ ರಸ್ತೆಯಲ್ಲಿ ನಮಗೆ ಎದುರಾಗುವ 16 ಪ್ರಶ್ನೆಗಳಿಗೆ ಇವತ್ತು ಸರಳವಾಗಿ ಉತ್ತರವನ್ನ ತಿಳಿದುಕೊಳ್ಳೋಣ. ಓಕೆ ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ನಿಮ್ಮ ಚಾಲನೆಯ ಶೈಲಿಯಲ್ಲಿ ಒಂದು ಪುಟ್ಟ ಒಳ್ಳೆಯ ಬದಲಾವಣೆ ತರೋಣ. ಬನ್ನಿ ಹಾಗಿದ್ರೆ ಇವತ್ತಿನ ಈ ಜಾಗೃತಿ ಪಯಣವನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸಂಜೆ ಟ್ರಾಫಿಕ್ನಲ್ಲಿ ನೀವೆಲ್ಲ ಮನೆಗೆ ಹೊರಟಿದ್ದೀರಾ ಅಲ್ವಾ? ರೋಡ್ನಲ್ಲಿ ಆಂಬ್ಯುಲೆನ್ಸ್ನ ಸೈರನ್ ಶಬ್ದ ಕೇಳಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಬರುತ್ತೋ ಅದಕ್ಕೆಲ್ಲ ಉತ್ತರ ಕೊಡುವ ಸಣ್ಣ ಜಾಗೃತಿ ಪಯಣ ಇಲ್ಲಿದೆ. ಸೋ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆಂಬ್ಯುಲೆನ್ಸ್ ಸೈರನ್ ಶಬ್ದ ಕೇಳಿದ ತಕ್ಷಣ ಪ್ರತಿಯೊಬ್ಬ ವಾಹನ ಸವಾರ ಮಾಡಬೇಕಾದ ಮೊದಲ ಕೆಲಸವೇನು ಅಂತ ಹೇಳೋದಾದ್ರೆ, ಎಸ್, ಗಾಬರಿ ಆಗದೆ ತಕ್ಷಣ ನಿಮ್ಮ ವೆಹಿಕಲ್ ಸ್ಪೀಡ್ ನ ಕಡಿಮೆ ಮಾಡಿ ರೋಡ್ ಎಡಭಾಗಕ್ಕೆ ಚಲಿಸಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಿ. ಇನ್ನ ಎರಡನೇ ಪ್ರಶ್ನೆ, ಗೋಲ್ಡನ್ ಅವರ್ ಅಂತಂದ್ರೆ ಏನು? ಅಪಘಾತ ಅಥವಾ ತೀವ್ರ ಅನಾರೋಗ್ಯ ಸಂಭವಿಸಿದ ಮೊದಲ ಒಂದು ಗಂಟೆಯ ಸಮಯ. ಈ ಸಮಯದಲ್ಲಿ ರೋಗಿಗೆ ಸಿಗುವ ಸೂಕ್ತ ಚಿಕಿತ್ಸೆ ಅವರ ಪ್ರಾಣವನ್ನ ಉಳಿಸುವ ಸಾಧ್ಯತೆಯನ್ನ 80%-90% ಹೆಚ್ಚಿಸುತ್ತೆ ಸ್ನೇಹಿತರೆ. ಸೋ ಇನ್ನ ಮೂರನೇ ಪ್ರಶ್ನೆ, ಆಂಬ್ಯುಲೆನ್ಸ್ಗೆ ದಾರಿ ಬಿಡುವುದು ಕಾನೂನಾತ್ಮಕ ಕರ್ತವ್ಯವೋ ಅಥವಾ ಮಾನವೀಯತೆಯೋ ಅಂತ ನೀವು ಕೇಳ್ಬೋದು. ಎಸ್, ಇದು ಎರಡೂ ಹೌದು ಸ್ನೇಹಿತರೆ. ಮಾನವೀಯತೆಯ ದೃಷ್ಟಿಯಿಂದ ಪ್ರಾಣ ರಕ್ಷಣೆ ಮುಖ್ಯವಾದ್ರೆ ಕಾನೂನಿನ ಪ್ರಕಾರ ಇದು ಪ್ರತಿಯೊಬ್ಬರ ನಾಗರಿಕನ ಕಡ್ಡಾಯ ಜವಾಬ್ದಾರಿಯಾಗಿರುತ್ತೆ. ಎಸ್, ಇನ್ನ ನಾಲ್ಕನೇ ಪ್ರಶ್ನೆ, ನಮಗೆ ಕೇವಲ ಸೈರನ್ ಶಬ್ದ ಕೇಳಿಸ್ತಾ ಇದೆ ಆದ್ರೆ ಆಂಬ್ಯುಲೆನ್ಸ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ವಲ್ಲ, ಆಗ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ಎಸ್, ನಿಮ್ಮ ವಾಹನದ ಸೈಡ್ ಮಿರರ್ ಗಮನಿಸಿ ಹಾಗೂ ಸೂಚನೆ ಸಿಗೋವರೆಗೂ ಎಡಪಥಕ್ಕೆ ಸರಿಯೋದಕ್ಕೆ ಸಿದ್ಧವಾಗಿರಿ, ಲೆಫ್ಟ್ ಲೈನ್ಗೆ ಸರಿಯೋದಕ್ಕೆ ಸಿದ್ಧವಾಗಿರಿ. ಇನ್ನ ಐದನೇ ಪ್ರಶ್ನೆ ಏನಪ್ಪ ಅಂದ್ರೆ, ಆಂಬ್ಯುಲೆನ್ಸ್ ನ ಹಿಂಭಾಗದಲ್ಲಿ ಆಂಬ್ಯುಲೆನ್ಸ್ ಅಂತ ರಿವರ್ಸ್ ಆಗಿ ಯಾಕೆ ಬರ್ದಿರ್ತಾರೆ? ಯಾಕೆ ಗೊತ್ತಾ? ಮುಂಭಾಗದ ವಾಹನಗಳ ಚಾಲಕರು ತಮ್ಮ ರೇರ್ ವ್ಯೂ ಮಿರರ್ ನ ನೋಡಿದಾಗ ಪದವು ನೇರವಾಗಿ ಆಂಬ್ಯುಲೆನ್ಸ್ ಅಂತ ಸ್ಪಷ್ಟವಾಗಿ

ಈ ಓದೋದಕ್ಕೆ ಸಾಧ್ಯವಾಗಲಿ ಅಂತ ತಾಂತ್ರಿಕ ಕಾರಣಕ್ಕಾಗಿ ಬರೆದಿರ್ತಾರೆ. ಹಾಗೆ ಸ್ನೇಹಿತರೆ, ಇನ್ನ ರಸ್ತೆಯಲ್ಲಿ ಚಾಲನೆ ಮತ್ತು ಟ್ರಾಫಿಕ್ ಸನ್ನಿವೇಶಗಳ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ ಇಲ್ಲಿದೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಇರುವಾಗ ಹಿಂದೆ ಆಂಬ್ಯುಲೆನ್ಸ್ ಬಂದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಸುರಕ್ಷಿತವಾಗಿ ಎಚ್ಚರಿಕೆಯಿಂದ ನಿಮ್ಮ ವಾಹನವನ್ನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸಿ ಆಂಬ್ಯುಲೆನ್ಸ್ ಗೆ ಜಾಗ ಮಾಡ್ಕೊಡ್ಬೇಕು. ಇದಕ್ಕೆ ಟ್ರಾಫಿಕ್ ದಂಡ ಬೀಳೋದಿಲ್ಲ. ಇನ್ನ ಒನ್ ವೇ ಅಥವಾ ಕಿರಿದಾದ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಇದ್ದಾಗ ಹೇಗೆ ದಾರಿ ಬಿಡೋದು ಅಂತ ನೀವು ಕೇಳೋದಾದ್ರೆ, ಎಸ್, ನಿಮ್ಮ ವಾಹನವನ್ನ ತೀರಾ ಎಡಭಾಗದ ಅಂಚಿಗೆ ತಂದು ನಿಲ್ಲಿಸಿ ಆಂಬ್ಯುಲೆನ್ಸ್ ಸಂಪೂರ್ಣವಾಗಿ ದಾಟೋವರೆಗೂ ಕಾಯ್ಬೇಕಾಗುತ್ತೆ. ಇನ್ನ ಹೈವೇಸ್ ಫಾಸ್ಟ್ ಲೇನ್ ನಲ್ಲಿ ಹೋಗುವಾಗ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಎಸ್, ಹೈವೇಸ್ ನಲ್ಲಿ ರೈಟ್ ಲೇನ್ ಓವರ್ಟೇಕ್ ಮತ್ತು ತುರ್ತು ವಾಹನಗಳಿಗೆ ಅಂತಾನೆ ಇರುತ್ತೆ. ಆದ್ದರಿಂದ ತಕ್ಷಣ ಎಡಪಥಕ್ಕೆ ಜರುಗಬೇಕಾಗುತ್ತೆ. ಇನ್ನು ಆಂಬ್ಯುಲೆನ್ಸ್ ಬಂದಾಗ ಪಾದಚಾರಿಗಳ ಜವಾಬ್ದಾರಿ ಏನು ಅಂತ ಹೇಳೋದಾದ್ರೆ, ಪಾದಚಾರಿಗಳು ರಸ್ತೆ ದಾಟೋದನ್ನ ತಕ್ಷಣ ನಿಲ್ಲಿಸಬೇಕಾಗುತ್ತೆ. ಆಂಬ್ಯುಲೆನ್ಸ್ ಸುರಕ್ಷಿತವಾಗಿ ಸಾಗೋದಕ್ಕೆ ಹಾದಿ ಸುಗಮಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನ ಮಳೆಗಾಲದಲ್ಲಿ ಅಥವಾ ರಾತ್ರಿ ವೇಳೆ ಸೈರನ್ ಕೇಳಿಸಿದಾಗ ವಹಿಸಬೇಕಾದ ಹೆಚ್ಚುವರಿ ಎಚ್ಚರಿಕೆ ಏನು ಅಂತಂದ್ರೆ, ನಿಮ್ಮ ವಾಹನದ ಇಂಡಿಕೇಟರ್ ಅಥವಾ ಹಜಾರ್ಡ್ಸ್ ಲೈಟ್ಸ್ ಆನ್ ಮಾಡಿ. ನೀವು ದಾರಿ ಬಿಡ್ತಾ ಇರೋದನ್ನ ಆಂಬ್ಯುಲೆನ್ಸ್ ಚಾಲಕನಿಗೆ ಹಾಗೂ ಹಿಂಬದಿಯ ವಾಹನಗಳಿಗೆ ಸೂಚಿಸಬೇಕಾಗುತ್ತೆ. ಇನ್ನ ಬೈಕ್ ಅಥವಾ ಎರಡು ಚಕ್ರದ ವಾಹನ ಸವಾರರು ಆಂಬ್ಯುಲೆನ್ಸ್ಗೆ ಹೇಗೆ ನೆರವಾಗಬಹುದು ಅಂತ ನೀವು ಕೇಳೋದಾದ್ರೆ, ಎಸ್, ಬೈಕ್ ಸವಾರರು ರಸ್ತೆ ಸಂಚಾರ ಸುಗಮಗೊಳಿಸೋದಕ್ಕೆ ಸಣ್ಣ ಜಾಗದಲ್ಲೂ ಎಡಕ್ಕೆ ಜರುಗಿ ಮುಂಭಾಗದ ವಾಹನಗಳಿಗೂ ಜಾಗ ಬಿಡೋದಕ್ಕೆ ಹೆಡ್ಲೈಟ್ ಡಿಪ್ಪರ್ ಮೂಲಕ ಸೂಚಿಸಬಹುದು ಸ್ನೇಹಿತರೆ. ಎಸ್, ಇನ್ನ ಗ್ರೀನ್ ಕಾರಿಡಾರ್ ಅಂದ್ರೆ ಏನು? ಸೊ ಅಂಗಾಂಗ ಕಸಿ ಅಥವಾ ಅತ್ಯಂತ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ತಡೆಯಿಲ್ಲದೆ ಸಾಗೋದಕ್ಕೆ ಪೊಲೀಸರು ಸಂಚಾರ ಮುಕ್ತಗೊಳಿಸುವ ವಿಶೇಷ ಮಾರ್ಗವಾಗಿರುತ್ತೆ. ಹಾಗಾಗಿ ಇದನ್ನ ಗ್ರೀನ್ ಕಾರಿಡಾರ್ ಅಂತ ಕರೀತಾರೆ. ಹಾಗೆ ಸ್ನೇಹಿತರೆ, ಕೆಲವು ಆಂಬ್ಯುಲೆನ್ಸ್ ನ ಹಿಂದೆ ಚಾಲನೆ ಮಾಡಿಕೊಂಡು ಫಾಸ್ಟ್ ಆಗಿ ಹೋಗೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದು ಸರಿನಾ ತಪ್ಪೋ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಆಂಬ್ಯುಲೆನ್ಸ್ ಹಾಗೂ ತುರ್ತು ವಾಹನಗಳಿಗೆ ದಾರಿ ಬಿಡುವುದು ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವ ಎಂಬ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಸಂಜೆಯ ಜಾಗೃತಿ ಪಯಣ ಹೀಗಿದೆ. ನಾನು ಮಾತನಾಡ್ತಾ ಇರೋದು ರಸ್ತೆಯಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡೋದು ಮತ್ತು ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವದ ಬಗ್ಗೆ. ಕಳೆದ ಎರಡು ಭಾಗಗಳಲ್ಲಿ ನಾವು ಗೋಲ್ಡನ್ ಅವರ್ ಅಂದ್ರೆ ಏನು, ಹಾಗೆ ರಸ್ತೆಯಲ್ಲಿ ಸಿಗ್ನಲ್ ಅಥವಾ ಒನ್ ವೇ ಇದ್ದಾಗ ಹೇಗೆ ದಾರಿ ಬಿಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಆದ್ರೆ ಈಗ ನಾವು ಬಂದಿರೋದು ಅಂತ್ಯದ ಪ್ರಮುಖವಾದ ಹಂತಕ್ಕೆ. ಏನಪ್ಪಾ ಅಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಈ ತಪ್ಪು ಮಾಡಿದ್ದೀರಾ ಸ್ನೇಹಿತರೆ? ನಿಜ ಹೇಳಿ, ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದರ ಹಿಂದೆ ನಮ್ ಗಾಡಿನೂ ಕೂಡ ಸ್ಪೀಡ್ ಹೋಗುತ್ತೆ ಅಂತ ಓಡಿಸ್ಕೊಂಡು ಹೋಗೋದು. ಅಪ್ಪಾ, ಆಂಬ್ಯುಲೆನ್ಸ್ ಮುಂದೆ ದಾರಿ ಮಾಡ್ಕೊಡ್ತಾ ಇದೆ, ನಾವು ಕೂಡ ಬೇಗ ಮನೆಗೆ ಸೇರ್ಬಿಡಬಹುದು ಅಂತ ಅದರ ಹಿಂದೆ ರಾಕೆಟ್ ತರ ಹೊರಟಿರ್ತೀರಾ ಅಲ್ವಾ? ಆದ್ರೆ ಸ್ನೇಹಿತರೆ, ಇದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಎಷ್ಟು ಅಪಾಯಕಾರಿ ಆಗಿರುತ್ತೆ ಗೊತ್ತಾ? ನೋಡಿ, ಆಂಬ್ಯುಲೆನ್ಸ್ ಚಾಲಕರು ರೋಗಿಯ ಜೀವ ಉಳಿಸೋದಕ್ಕೆ ದಿಢೀರ್ ಆಗಿ ಬ್ರೇಕ್ ಹಾಕಬೇಕಾಗಬಹುದು ಅಥವಾ ಗಾಡಿಯನ್ನು ಟರ್ನ್ ಮಾಡ್ಕೋಬೇಕಾಗಬಹುದು. ನೀವು ಕೇವಲ 2 ಅಡಿ ಅಂತರದಲ್ಲಿ ಅವರ ಹಿಂದೆ ಹೋದ್ರೆ ಅಪಘಾತ ಸಂಭವಿಸಿ ಆಂಬ್ಯುಲೆನ್ಸ್ ಒಳಗಡೆ ಇರೋ ರೋಗಿಯ ಪ್ರಾಣಕ್ಕೆ ಕಂಟಕ ಬರಬಹುದು. ಅದಕ್ಕೆ ಕಾನೂನು ಏನ್ ಹೇಳುತ್ತೆ ಗೊತ್ತಾ? ಆಂಬ್ಯುಲೆನ್ಸ್ ನಿಂದ ಕನಿಷ್ಠ 50 ಮೀಟರ್ ಅಂತರ ಕಾಯ್ದುಕೊಳ್ಬೇಕು. ಇಷ್ಟೇ ಅಲ್ಲ ಸ್ನೇಹಿತರೆ, ಖಾಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಸುಮ್ನೆ ಸೈರನ್ ಹಾಕ್ತಿದ್ದಾರೆ ಅಂತ ನಾವೇ ಜಡ್ಜ್ ಮಾಡಿ ದಾರಿ ಬಿಡದೆ ಇರೋದು, ಅಥವಾ ಸಿಗ್ನಲ್ ಅಲ್ಲಿ ದಾರಿ ಬಿಟ್ರೆ ನನಗೆ ಫೈನ್ ಬೀಳುತ್ತಾ ಅನ್ನೋ ಭಯ, ಹೀಗೆ ನಮಗಿರೋ 16 ತಪ್ಪು ಗ್ರಹಿಕೆಗಳು ಮತ್ತು ಕಾನೂನಿನ ಭಯದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾತನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ಆಂಬ್ಯುಲೆನ್ಸ್ ಅಥವಾ ತುರ್ತು ವಾಹನಗಳಿಗೆ ಬೇಕಂತಲೇ ದಾರಿ ತಡೆದ್ರೆ 10,000 ರೂಪಾಯಿಗಳ ದಂಡ ಅಥವಾ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಖಾಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೂ ದಾರಿ ಬಿಡಬೇಕು, ಯಾಕೆ ಅಂದ್ರೆ ಅದು ಒಬ್ಬ ಮುಗ್ಧ ರೋಗಿಯನ್ನು ಕರೆತರಲು ಆಸ್ಪತ್ರೆಯಿಂದ ಧಾವಿಸ್ತಾ ಇರಬಹುದು ಅನ್ನೋ ಕಾರಣಕ್ಕೆ ಚಾಲಕರು ಅನಗತ್ಯವಾಗಿ ಸೈರನ್ ಹಾಕೋದಿಲ್ಲ. ಅವರ ಉದ್ದೇಶವನ್ನ ಅನುಮಾನಿಸುವುದು ಬೇಡ. ಸೈರನ್ ಕೇಳಿಸ್ತಾ ಗಾಡಿ ಖಾಲಿ ಇರ್ಲಿ ತುಂಬಿರಲಿ, ದಾರಿ ಬಿಡುವುದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ನ ಆಂಬ್ಯುಲೆನ್ಸ್ ಜೊತೆಗೆ ಇನ್ಯಾವ ವಾಹನಗಳಿಗೆ ಈ ತುರ್ತು ಆದ್ಯತೆ ಇರುತ್ತೆ? ಆಂಬ್ಯುಲೆನ್ಸ್ಗೆ ದಾರಿ ಬಿಡುವಾಗ ನಿಮ್ಮ ಸ್ವಂತ ಸುರಕ್ಷತೆ ಹೇಗೆ ಕಾಯ್ದುಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಬರೀ ಆಂಬ್ಯುಲೆನ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಬೆಂಕಿ ಅವಘಡ ಸಂಭವಿಸಿದಾಗ ಧಾವಿಸುವ ಅಗ್ನಿಶಾಮಕ ವಾಹನಗಳು ಮತ್ತು ತುರ್ತು ಪರಿಸ್ಥಿತಿಯ ಪೊಲೀಸ್ ವಾಹನಗಳಿಗೂ ನಾವು ಇದೇ ರೀತಿಯ ಆದ್ಯತೆ ನೀಡಿ ದಾರಿ ಬಿಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ನಾವು ನೆನಪಿಡಬೇಕಾದಂತಹ ಸಂಗತಿಗಳನ್ನ ತಿಳಿಸ್ತೀನಿ ಕೇಳಿ. ತುರ್ತು ಸಂದರ್ಭದಲ್ಲಿ ದೇಶಾದ್ಯಂತ ಸಂಪರ್ಕಿಸಬೇಕಾದ ಆಂಬ್ಯುಲೆನ್ಸ್ ಸಂಖ್ಯೆಗಳು ಯಾವುದು ಅಂತ ನೀವು ಕೇಳಬಹುದು. ಎಸ್, 108, ಇದು ರಾಷ್ಟ್ರೀಯ ತುರ್ತು ಸೇವೆ ನಂಬರ್ ಆಗಿರುತ್ತೆ. ಹಾಗೂ 112, ಇದು ಏಕೀಕೃತ ತುರ್ತು ಸಂಖ್ಯೆ ಆಗಿರುತ್ತೆ. ಹಾಗೆ ಅಪಘಾತವಾದಾಗ ಆಂಬ್ಯುಲೆನ್ಸ್ಗೆ ಕರೆ ಮಾಡುವಾಗ ನಾವು ನೀಡಬೇಕಾದ ಮುಖ್ಯ ಮಾಹಿತಿ ಏನು ಅಂತ ಹೇಳೋದಾದ್ರೆ, ನಿಖರವಾದ ಸ್ಥಳ, ಲ್ಯಾಂಡ್ ಮಾರ್ಕ್ನ, ಹಾಗೆ ಗಾಯಗೊಂಡವರ ಸಂಖ್ಯೆ ಮತ್ತು ಅವರ ಪ್ರಸ್ತುತ ಸ್ಥಿತಿಯ ಸ್ಪಷ್ಟ ಮಾಹಿತಿ ನೀಡಬೇಕಾಗುತ್ತೆ. ಹಾಗೆ ನಾವು ಬಸ್ ಅಥವಾ ವಾಣಿಜ್ಯ ವಾಹನಗಳ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ನ ಡ್ರೈವರ್ ಆಗಿದ್ರೆ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ದೊಡ್ಡ ವಾಹನಗಳ ಚಾಲಕರು ತಕ್ಷಣವೇ ಬಸ್ ಅಥವಾ ಟ್ರಕ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಆಂಬ್ಯುಲೆನ್ಸ್ಗೆ ಸ್ಪಷ್ಟವಾದ ದಾರಿ ರೂಪಿಸಬೇಕಾಗುತ್ತೆ. ಹಾಗೇನ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಇದ್ದಾಗ ಸಾರ್ವಜನಿಕರು ಆಂಬ್ಯುಲೆನ್ಸ್ ಹೇಗೆ ನೆರವಾಗಬಹುದು ಅಂತ ಹೇಳೋದಾದ್ರೆ, ಮುಂಭಾಗದಲ್ಲಿರೋ ವಾಹನ ಸವಾರರು ಕೆಳಗಿಳಿದು ಸ್ವಯಂ ಪ್ರೇರಿತರಾಗಿ ಟ್ರಾಫಿಕ್ ಸರಿಪಡಿಸಿ ಆಂಬ್ಯುಲೆನ್ಸ್ ಮುನ್ನಡೆಯೋದಕ್ಕೆ ಜಾಗ ಮಾಡಿಕೊಡ್ಬೇಕಾಗುತ್ತೆ. ಸೊ ಇನ್ನ ಈ ಸಣ್ಣ ಜಾಗೃತಿ ನಮ್ಮ ದೈನಂದಿನ ಜೀವನದಲ್ಲಿ ಯಾಕೆ ಮುಖ್ಯ ಶ್ವೇತಾ ಅಂತ ಕೇಳ್ಬೋದು. ಹೌದು, ಇವತ್ತು ಆಂಬ್ಯುಲೆನ್ಸ್ ನಲ್ಲಿ ಇರೋದೋ ಯಾರೋ ಅಪರಿಚಿತರಾಗಿರಬಹುದು. ಆದ್ರೆ ಸ್ನೇಹಿತರೆ, ನಾಳೆ ನಮ್ಮವರೇ ಇರಬಹುದು ಅಲ್ವಾ? ನಾವು ಬಿಡುವ ದಾರಿ ಒಂದು ಜೀವವನ್ನು ಉಳಿಸುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲಕ ನೀವುಗಳು ಅಂದ್ರೆ ಕೇಳುಗರು ತೆಗೆದುಕೊಳ್ಬೇಕಾಗಿರುವಂತಹ ಪ್ರಮುಖ ಸಂಕಲ್ಪ ಏನು ಅಂತ ಹೇಳೋದಾದ್ರೆ, ಸೈರನ್ ಶಬ್ದ ಕೇಳಿದ ಕೂಡಲೇ ದಾರಿ ಬಿಡಿ, ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವವನ್ನ ಗೌರವಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಸುರಕ್ಷಿತವಾಗಿ ಚಾಲನೆ ಮಾಡಿ, ನಿಮ್ಮ ಕುಟುಂಬ ನಿಮಗಾಗಿ ಕಾಯ್ತಾ ಇರುತ್ತೆ. ಮನೆಗೆ ತಲುಪಿ ಬಿಸಿ ಬಿಸಿ ಚಹಾ ಕುಡಿತಾ ನಿಮ್ಮವರ ಜೊತೆ ಸಮಯ ಕಳೆಯಿರಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9689 8279 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಾವು ಏನಾದರೂ ಒಂದು ನೋಡಬೇಕು ಅಂತಂದರೆ ನಮಗೆ ಬೆಳಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಾಣಿಗಳಿಗೆ ಹಗಲೊತ್ತಲ್ಲಿ ಮತ್ತು ರಾತ್ರಿ ಹೊತ್ತಲ್ಲಿ ಕಣ್ಣು ಕಾಣುತ್ತೆ, ಆದರೆ ಮನುಷ್ಯರಿಗೆ ಅಷ್ಟು ಸೂಕ್ಷ್ಮವಾಗಿ ಕಾಣಿಸೋದಿಲ್ಲ ರಾತ್ರಿ ಸಮಯದಲ್ಲಿ. ಹಾಗಾಗಿ ಬೆಳಕಿನ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಬೆಳಕು ಹೇಗೆಲ್ಲ ಸಿಗುತ್ತೆ ನಮಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಹಗಲಿನ ಸಮಯದಲ್ಲಿ ಸೂರ್ಯನ ಬೆಳಕು, ಅದಾದ ನಂತರದಲ್ಲಿ ಚಂದ್ರನ ಬೆಳಕು ಅಷ್ಟೇನು ಪ್ರಕಾಶಮಾನವಾಗಿರೋದಿಲ್ಲ. ಆದರೆ ಫಸ್ಟ್ ಟೈಮು ಕತ್ತಲಲ್ಲೂ ಕೂಡ ನಾವು ಬೆಳಕನ್ನು ಪಡ್ಕೊಂಡಿದ್ದು ಹೇಗೆ ಅಂತಂದರೆ ಬೆಂಕಿಯ ಸಹಾಯದಿಂದ. ನಮಗೆಲ್ಲ ಕತೆ ಗೊತ್ತೇ ಇದೆ, ಎರಡು ಕಲ್ಲಿನ ಘರ್ಷಣೆ ಮಾಡಿದ್ರೆ ಬೆಂಕಿ ಕಿಡಿ ಬರುತ್ತೆ, ಅದರಿಂದಾಗಿ ಒಂದು ಕೋಲುಗಳಿಗೆ ಅಥವಾ ಯಾವುದಕ್ಕೋ ಒಂದು ಬೆಂಕಿಯನ್ನು ಹಚ್ಚಿ ಆ ಒಂದು ಬೆಳಕಲ್ಲಿ ವಾಸಿಸ್ತಾ ಇದ್ರು. ಅದಾದ ನಂತರದಲ್ಲಿ ಮುಂದುವರಿತಾ ಬೇರೆ ಬೇರೆ ದೀಪಗಳು ಈಗೆಲ್ಲ ಬರ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ಈಗ ಎಲೆಕ್ಟ್ರಿಸಿಟಿ ನಮಗೆಲ್ಲ ಗೊತ್ತಾ ಇದೆ. ಹಾಗಾದರೆ ಈ ಒಂದು ಬೆಳಕು ಇಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಾಗ ನಾವು ಸ್ವಲ್ಪ ಹಿಂದಿನ ಸಮಯಗಳನ್ನು ಯೋಚನೆ ಮಾಡಿದಾಗ ಅಲ್ಲಿ ಏನು ಸೀಮೆ ಎಣ್ಣೆ ಬುಡ್ಡಿಗಳನ್ನ ಮತ್ತು ಬೇರೆ ಬೇರೆ ದೀಪಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಅಲ್ವಾ. ಅದೇ ರೀತಿನಲ್ಲೇ ನಾವು ಸೋಡಿಯಂ ಲ್ಯಾಂಪ್ಗಳನ್ನು ಕೂಡ ಬಳಕೆ ಮಾಡಿದ್ದೀವಿ. ಈ ಸೋಡಿಯಂ ಲ್ಯಾಂಪು ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಏನಾದ್ರು ಗೊತ್ತಿದೆಯಾ? ಇವತ್ತು ಈ ಒಂದು ಸೋಡಿಯಂ ಲ್ಯಾಂಪ್ನ ಕುರಿತಂತೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಇದರ ಕುರಿತಂತೆ ನಿಮಗೇನಾದ್ರು ಗೊತ್ತಿದೆ ಅಂದರೆ ಅದನ್ನು ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686096 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಸೋಡಿಯಂ ಲ್ಯಾಂಪ್ನ ಬಗ್ಗೆಯೂ ಕೂಡ ನಾನು ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್, ಇದು ವೇಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ

ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ ಜೆ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಹೇಳ್ತಾ ಇದ್ದೆ ಈ ಒಂದು ಸೋಡಿಯಂ ಲ್ಯಾಂಪ್ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ. ನೋಡಿ, ನಮಗೆಲ್ಲರಿಗೂ ಕೂಡ ಬೆಳಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಂತೂ ಒಂದು 5 ನಿಮಿಷ ಕರೆಂಟ್ ಹೋದರೆ ಸಾಕು, ಅಯ್ಯೋ ಕರೆಂಟ್ ಹೋಯ್ತು ಅನ್ನುವಂತಹ ಪರಿಸ್ಥಿತಿ. ಯಾಕೆಂದರೆ ನಾವು ಯೂಸ್ ಮಾಡುವಂತಹ ಗ್ಯಾಡ್ಜೆಟ್ಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಎಲ್ಲದೂ ಕೂಡ ಎಲೆಕ್ಟ್ರಿಸಿಟಿಗೆ ಒಂದು ಅಟ್ಯಾಚ್ ಇರುವಂಥದ್ದೇ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಸ್ವಲ್ಪ ಹಿಂದಿನ ಕಾಲದಲ್ಲಿ ನೋಡ್ತೀವಿ ಅಂತಂದರೆ, ಆಗೆಲ್ಲ ದೀಪಗಳಿರ್ತಾಯಿತ್ತು ಮತ್ತು ಮೇಣದ ಬತ್ತಿ ಈ ಥರದ್ದೆಲ್ಲ ಬರ್ತಾಯಿತ್ತು. ಆದರೆ ಕಾಲಕ್ರಮೇಣ ನಮಗೆ ಎಲೆಕ್ಟ್ರಿಸಿಟಿ ಬಂದಾದ ನಂತರದಲ್ಲಿ ಮನೆಗಳಿಗಷ್ಟೇ ಬೆಳಕಲ್ಲದೆ ಬೀದಿಗಳಲ್ಲೂ ಕೂಡ ಬೆಳಕನ್ನು ನೋಡೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಅದೇ ರೀತಿಯಲ್ಲೇ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ನಾವೆಲ್ಲ ನೋಡಿರೋ ಹಾಗೆ ಸೋಡಿಯಂ ಲ್ಯಾಂಪ್ಗಳು, ಬಟ್ ಇವಾಗ ಕಡಿಮೆ ಆಗಿದೆ. ಈಗ ಎಲ್ಲದೂ ಕೂಡ LED ಆಗಿರೋದ್ರಿಂದ ಈ ಸೋಡಿಯಂ ಲ್ಯಾಂಪ್ಗಳೆಲ್ಲ ಎಲ್ಲೊಂದು ಕಡೆ ರೇರ್ ಆಗಿ ಕಾಣುತ್ತೆ ನಮಗೆ. ಈ ರೀತಿ ಸೋಡಿಯಂ ಲ್ಯಾಂಪ್ಗಳು ಹೇಗೆ ಕೆಲಸ ಮಾಡ್ತಾಯಿತ್ತು ಮತ್ತು ಆ ಒಂದು ವರ್ಕ್ನ ಪ್ರೋಸೆಸ್ ಹೇಗಿರ್ತಾಯಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಸೋಡಿಯಂ ಲ್ಯಾಂಪನ್ನು ನೋಡಿದ್ರೆ ಅಂತಂದರೆ ಅದರ ಏನಾದರೂ ವಿಷಯಗಳು ಗೊತ್ತಿದೆ ಅಂದರೆ ಅಥವಾ ನೀವು ಅದನ್ನು ನೋಡಿದಾಗ ಹೇಗೆ ಅನಿಸುತ್ತೆ ಅಂತೇಳಿ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂದರೆ ನೀವು ಕೂಡ ನಮಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686096789 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಈ ಒಂದು ಸೋಡಿಯಂ ಲ್ಯಾಂಪ್ಗಳನ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ, ಬೀದಿ ದೀಪಕ್ಕಾಗಿ ಈ ಸೋಡಿಯಂ ಲ್ಯಾಂಪ್ಗಳನ್ನ ಬಳಕೆ ಮಾಡ್ತಾ ಇರ್ತಾರೆ. ಇದನ್ನು ಪ್ರಯೋಗಾಲಯಗಳಲ್ಲಿ ಬೆಳಕಿನ ಮೋನೋಕ್ರೋಮೆಟಿಕ್ ಸೋರ್ಸ್ ಆಗಿ ಬಳಕೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಸೋಡಿಯಂ ಲ್ಯಾಂಪ್ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಕೆಲಸ ಮಾಡ್ತಾ ಇರತ್ತೆ. ಅಂದರೆ ಏನು AC ಕರೆಂಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಕರೆಂಟ್ನ ಮೇಲೆ ಕೆಲಸ ಮಾಡ್ತಾ ಇರತ್ತೆ. ಈ ಒಂದು ಲ್ಯಾಂಪ್ನ ನಾವು ನೋಡೋದಕ್ಕೆ ಹೇಗಿರುತ್ತೆ ಅಂದರೆ, ಯು ಶೇಪ್ನಲ್ಲಿ ಗ್ಲಾಸ್ ಟ್ಯೂಬ್ನಲ್ಲಿ ಈ ಒಂದು ಲ್ಯಾಂಪ್ ಕಾಣಿಸುತ್ತೆ. ಸೊ ಇದರ ಒಳಗಡೆ ಟಂಗ್ಸ್ಟನ್ನ ನಾವು ನೋಡೋದಕ್ಕೆ ಸಾಧ್ಯ ಇರುತ್ತೆ. ಈ ಒಂದು ಟಂಗ್ಸ್ಟನ್ನ 2 ಎಲೆಕ್ಟ್ರೋಡ್ಗಳನ್ನ ನಾವು ಈ ಒಂದು ಸೋಡಿಯಂ ಲ್ಯಾಂಪ್ನ ಒಳಗಡೆ ಕಾಣೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಟಂಗ್ಸ್ಟನ್ ಆಗಿರ್ಬೋದು, ಈ ಒಂದು ಎಲೆಕ್ಟ್ರೋಡ್ಗಳಾಗಿರ್ಬೋದು, ಇವುಗಳನ್ನ ಇಟ್ಕೊಂಡು ಈ ಒಂದು ಬಲ್ಬ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ಇದರ ವರ್ಕಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಮೇಲೆ ಬೇರಿಯಂ ಆಕ್ಸೈಡ್ನ ಲೇಪನ ಇರುತ್ತೆ. ಹಾಗೆ ಗ್ಲಾಸ್ ಟ್ಯೂಬಿನ ಒಳಗಡೆ 10 mm ಪಾದರಸದ ಕಡಿಮೆ ಒತ್ತಡದಲ್ಲಿ ನಿಯಾನ್ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಮೆಟಾಲಿಕ್ ಸೋಡಿಯಂನ ಕೂಡ ಆ್ಯಡ್ ಮಾಡಿರ್ತಾರೆ. ಹೀಗಾಗಿ ಈ ಒಂದು ಬೆಳಕು ಅಷ್ಟು ಪ್ರಕಾಶಮಾನವಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಇದರ ನಾವು ಒಂದು ಕೆಮಿಕಲ್ ಫಾರ್ಮಿಂಗ್ ಟ್ಯೂಬ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿರುವಂತಹ ಒಂದು ಮೆಟಾಲಿಕ್ ಆಕ್ಸೈಡ್ ಆಗಿರ್ಬೋದು, ಹಾಗೆ ನಿಯಾನ್ನ ಗ್ಯಾಸ್ ಏನಿರುತ್ತೆ, ಇದು ಒಂದು ಕೆಮಿಕಲ್ ಫಾರ್ಮ್ ಆಗಿರುತ್ತೆ. ಇದರಿಂದಾಗಿಯೇ ಆ ಒಂದು ಬಲ್ಬ್ನಲ್ಲಿ ಪ್ರಕಾಶಮಾನವಾದಂತಹ ಬೆಳಕು ನಮಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇನ್ನೂ ಏನೆಲ್ಲ ಈ ಒಂದು ಬಲ್ಬ್ನ ಒಳಗಡೆ ಇರುತ್ತೆ ಅಂಥೇಳಿ ನಾನು ಕೂಡ ವಾಪಸ್ ಬಂದಮೇಲೆ ಹೇಳ್ತೇನೆ. ನಿಮಗೇನಾದರೂ ಈ ಒಂದು ಬಲ್ಬ್ನ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686096789 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಈ ಬೀದಿ ದೀಪಕ್ಕಾಗಿ ಸೋಡಿಯಂ ಲ್ಯಾಂಪ್ಗಳನ್ನು ಬಳಕೆ ಮಾಡ್ತಾ ಇದ್ರು. ಈ ಸೋಡಿಯಂ ಲ್ಯಾಂಪ್ಗಳನ್ನು ಬಳಕೆ ಮಾಡೋದ್ರ ಜೊತೆಯಲ್ಲಿ ಈಗ ಪ್ರಯೋಗಾಲಯಗಳಲ್ಲೂ ಕೂಡ ಅದನ್ನು ಬಳಕೆ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಒಂದು ಮೋನೋಕ್ರೊಮ್ಯಾಟಿಕ್ ಸೋರ್ಸ್ ಆಫ್ ಲೈಟ್ ಆಗಿರುತ್ತೆ. ಈ ರೀತಿಯ ಲೈಟ್ಗಳನ್ನು ಹೆಚ್ಚು ಬೆಳಕು ಬೇಕು ಅಂಥೇಳಿ ಬಳಕೆ ಮಾಡ್ತಾರೆ. ಹಾಗೆ ಇದು ಒಂದು ಹೆಚ್ಚಿನ ಉಷ್ಣಾಂಶವನ್ನು ಕೂಡ ಹೊರಹಾಕುತ್ತೆ. ಹಾಗೆ ಇದನ್ನು ನಾನಾಗಲೇ ಹೇಳಿದಾಗೆ ಆಲ್ಟರ್ನೇಟಿವ್ ಕರೆಂಟಿಂದ ಕೆಲಸ ಮಾಡೋದ್ರಿಂದ ಈ ಒಂದು ಬಲ್ಬ್ನ ವರ್ಕಿಂಗ್ ಪ್ರೊಸೆಸ್ಸು ಬೇರೆ ರೀತಿಯಲ್ಲೇ ಇರುತ್ತೆ. ಸೊ ಹಾಗಾಗಿ ಈಗ ನಾನಾಗಲೇ ಹೇಳಿದೆ, ಈ ಒಂದು ಬಲ್ಬ್ನಲ್ಲಿ ನಾವು ಗಮನಿಸ್ಬೋದು ಅಂತಂದರೆ ಯು ಶೇಪ್ನ ಆಕೃತಿಯ ಗ್ಲಾಸ್ ಟ್ಯೂಬ್ ಇರುತ್ತೆ, ಆ್ಯಂಡ್ ಅದರ ಒಳಗಡೆ ಸುರುಳಿ ಆಕಾರದ ಟಂಗ್ಸ್ಟನ್ ಇರುತ್ತೆ, ಮತ್ತು ಎರಡು ಎಲೆಕ್ಟ್ರೋಡ್ಗಳಿರುತ್ತೆ. ಹಾಗೆ ಇದರ ಮೇಲ್ಗಡೆ ಬೇರಿಯಂ ಆಕ್ಸೈಡ್ನ ಲೇಪವಿರುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಅದರ ಜೊತೆಗೆ ಗಾಜಿನ ಈ ಒಂದು ಏನು ಟ್ಯೂಬ್ ಇರುತ್ತೆ, ಅದರ ಒಳಗಡೆ 10 mm ಪಾದರಸದ ಕಡಿಮೆ ಒತ್ತಡದಲ್ಲಿ ನಿಯಾನ್ ಗ್ಯಾಸನ್ನು ಫಿಲ್ ಮಾಡಿರ್ತಾರೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಮೆಟಾಲಿಕ್ ಸೋಡಿಯಂ ಕೂಡ ಸೇರಿಸಿರೋದ್ರಿಂದ ಇದರ ಲೈಟು ಬ್ರೈಟ್ ಆಗಿರುತ್ತೆ. ಹಾಗೆಯೇ ಇದನ್ನು ಅನ್ಸಿಲ್ವರ್ಡ್ ವ್ಯಾಕ್ಯೂಮ್ ಜಾಕೆಟ್ನ ಒಳಗಡೆ ಇಟ್ಟು ಮುಚ್ಚಲಾಗುತ್ತೆ. ಇದಕ್ಕೆ 400 volts ವಿದ್ಯುಚ್ಛಕ್ತಿ ಉತ್ಪಾದಿಸುವಂಥ ಟ್ರಾನ್ಸ್ಫಾರ್ಮರ್ನ ಸಹಾಯದಿಂದ ಎಲೆಕ್ಟ್ರೋಡ್ಗಳನ್ನ ಆ್ಯಕ್ಟಿವ್ ಮಾಡ್ಬೋದು. ಮೊದಲು ನಿಯಾನ್ ಗ್ಯಾಸು ಬಿಡುಗಡೆ ಆಗಿ ನಂತರ ರೆಡ್ ಕಲರಲ್ಲಿ ಲೈಟು ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸೋಡಿಯಂ ಲ್ಯಾಂಪ್ನ ನೀವೆಲ್ಲರೂ ನೋಡಿದಿರಾ ಅಂತಂದರೆ ಸ್ಟ್ರೀಟ್ ಲೈಟ್ಗಳಲ್ಲಿ. ಸೊ ಆ ಒಂದು ಲೈಟ್ ಆನ್ ಆಗುವಾಗ ಇದೇ ರೀತಿಯಲ್ಲೇ ಒಂದು ಚಿಕ್ಕದಾದಂತಹ ಬೆಳಕು ಕಾಣಿಸ್ಕೊಳ್ಳುತ್ತೆ. ನಂತರ ಅದು ನಿಯಾನ್ ಗ್ಯಾಸು ರಿಲೀಸ್ ಆಗ್ತಾ ಆಗ್ತಾ ಬೇರೆ ಬೇರೆ ರೀತಿಯಲ್ಲಿ ಬಣ್ಣ ಬದಲಾಗ್ತಾ ಹೋಗುತ್ತೆ. ಲೈಕ್ ಅದು ಕೆಂಪು ಬಣ್ಣಕ್ಕೆ ಸ್ಟಾರ್ಟಿಂಗಲ್ಲಿ ಕಾಣಿಸುತ್ತೆ, ಅದಾದ ನಂತರದಲ್ಲಿ ಸೋಡಿಯಂನ ಆಟಮ್ಸ್ ಏನಿರ್ತವೆ ಅದು ಆ್ಯಕ್ಟಿವ್ ಆಗುತ್ತೆ, ಇದಾದ ನಂತರದಲ್ಲಿ ಹಳದಿ ಬಣ್ಣವನ್ನು ಈ ಬಲ್ಬ್ಗಳು ಹೊರಹಾಕುತ್ತೆ. ಯಾಕಂದರೆ ನಿಯಾನ್ ಗ್ಯಾಸ್ಗಿಂತ ಸೋಡಿಯಂ ಕಣಗಳು ಅಯೋನೈಸೇಷನ್ ಪೊಟೆನ್ಷಿಯಲ್ನ ಹೆಚ್ಚಾಗಿಟ್ಕೊಂಡಿರುತ್ತೆ, ಮತ್ತು ಕನ್ವರ್ಟ್ ಮಾಡುವಂತಹ ಶಕ್ತಿಯನ್ನು ಕೂಡ ಹೆಚ್ಚಾಗಿಟ್ಕೊಂಡಿರುತ್ತೆ. ಈ ಲ್ಯಾಂಪ್ 250 degrees ಉಷ್ಣಾಂಶದಲ್ಲಿ ಕೆಲಸ ಮಾಡೋದ್ರಿಂದ ಇದು ತುಂಬಾ ಬ್ರೈಟ್ ಲೈಟ್ನ ನಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಸೋಡಿಯಂ ಲ್ಯಾಂಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ? ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ವಿಷಯ ನೀವು ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.
3: ಅಮಾವಾಸ್ಯೆ ಎಂದು ಚಂದ್ರ ಕಂಡಿದ್ದಾನೆ, ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ, ಪ್ರೀತಿಯ ಉಪಶಮನದ ಮಜಲಿದು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಶಿವಮೊಗ್ಗದ ಸಮಸ್ತ ಜನತೆಗೆ ಪ್ರೀತಿಯ ಆಹ್ವಾನ. ನಿಮ್ಮ ನೆಚ್ಚಿನ ಕೇಕ್ ಆಫ್ ದಿ ಡೇ ತನ್ನ ಹೊಚ್ಚ ಹೊಸ ಶಾಖೆಯನ್ನ ಗೋಪಾಲದ ಮೋರ್ ಸೂಪರ್ ಮಾರ್ಕೆಟ್ ಸಮೀಪ 14th ಬೆಳಗ್ಗೆ 10:00 ಶುಭಾರಂಭಗೊಳ್ಳುತ್ತಿದೆ. ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಹಾಗೂ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಆರ್ ಎಂ ಮಂಜುನಾಥ ಗೌಡ ಮತ್ತು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಎಸ್ ಚನ್ನಬಸಪ್ಪ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಸ್ ಷಡಾಕ್ಷರಿ, ಉದ್ಯಮಿ ಒಕ್ಕಲಿಗರ ಫಸ್ಟ್ ಸರ್ಕಲ್ ಸಂಘದ ಅಧ್ಯಕ್ಷರಾದ ಶ್ರೀ ಎಂಎ ರಮೇಶ್ ಹೆಗಡೆ ಹಾಗೂ ಒಕ್ಕಲಿಗರ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಕೇಶಮೂರ್ತಿಯವರು ಉಪಸ್ಥಿತರಿರಲಿದ್ದಾರೆ. ಇವರೆಲ್ಲರ ಜೊತೆಗೆ ನಿಮ್ಮ ಉಪಸ್ಥಿತಿಯೇ ನಮ್ಮ ಸಂಭ್ರಮದ ಸಾರ್ಥಕತೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ನಮ್ಮ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿ ಆಶೀರ್ವದಿಸಬೇಕಾಗಿ ಪ್ರೀತಿಯಿಂದ ಕೋರುತ್ತಿರುವ ಶ್ರೀ ಸತೀಶ್ ಗೌಡ ಮತ್ತು ಸಿಬ್ಬಂದಿ ವರ್ಗ. ಕಾಂಟ್ಯಾಕ್ಟ್ 7676731403. ಸಂಖ್ಯೆ ಮತ್ತೊಮ್ಮೆ 7676731403. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಕರೆಯೋಲೆ.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮಾತಾಡ್ತಿರೋದು. ಸೊ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಡೆಫಿನೆಟ್ಲಿ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಜೊತೆಗೆ ಏನಪ್ಪಾ ಅಂದ್ರೆ 6:30 ಆಗಿದೆ, ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಇವತ್ತು ಒಂದು ವ್ಯಾಪಾರದ ಬಗ್ಗೆ, ಅಂದ್ರೆ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಏನಪ್ಪಾ ಅಂದ್ರೆ ಈ ಹೂವಿದೆಯಲ್ಲ, ಅದಕ್ಕೆ ಅದರದೇ ಆದಂತಹ ಪವಿತ್ರ ಸ್ಥಾನ ಇದೆ. ದೇವರಿಗೆ ಮುಡ್ಸೋಕೆ ಹೂವನ್ನ ಬಳಸ್ತೀವಿ, ಮಹಿಳೆಯರು ಅಂದವನ್ನ ಹೆಚ್ಚಿಸೋಕೆ ಮುಡಿಗೆ ಹೂವನ್ನ ಮುಡ್ಕೊಂಡು ಅಲಂಕಾರಕ್ಕೆ ಬಳಸ್ತಾರೆ. ಹಾಗೆ
15: ನಾವು ಈ ಭೂಮಿಯಿಂದ ಅಗಲಿ ಹೋಗುವಾಗ ಕೂಡ ಹೂವಿನ ಮುಖಾಂತರನೇ ನಮಗೆ ಕಳಿಸ್ಕೊಡ್ತಾರೆ. ಹೀಗೆಲ್ಲ ಇರುವಾಗ ಎಲ್ಲದಕ್ಕೂ ಹೂವು ಬೇಕು. ಹಾಗಿದ ಮೇಲೆ ಹೂವಿನ ವ್ಯಾಪಾರದ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ? ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹೂವಿನ ವ್ಯಾಪಾರದ ಬಗ್ಗೆ ಮಾತಾಡೋಣ. ಸುಮಾರು 10 ವರ್ಷಗಳಿಂದ ಹೂವಿನ ವ್ಯಾಪಾರ ಮಾಡ್ತಾ ಇರುವಂತಹ ಶ್ರೀಮತಿ ಚಂದ್ರಮ್ಮ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಅವರನ್ನ ಮಾತಾಡ್ಸೋಣವಾ. ಚಂದ್ರಮ್ಮ ಅವರೇ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
16: ನಮಸ್ತೆ ಮೇಡಮ್,
15: ಹೇಗಿದ್ದೀರಾ? ಓಕೆ ಚಂದ್ರಮ್ಮ ಅವ್ರೆ, ನೀ ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ?
16: ಬಿಆರ್ಪಿ ಲಕ್ಕೊಳ್ಳಿ.
15: ಬಿಆರ್ಪಿ ಅಲ್ಲಿ ಏನಾದ್ರೂ ಓದಿದೀರಾ? ಓದಿಲ್ಲ.
16: ಇಲ್ಲ.
15: ಓಕೆ, ಈ ಹೂವಿನ ವ್ಯಾಪಾರಕ್ಕೆ ಹೇಗ್ ಬಂದಿದ್ದು?
16: ಅಂದ್ರೆ ನಾವು ಮನೇಲೆ ಇರ್ತೀವಲ್ಲ ಅಂತ ಸ್ವಲ್ಪ ಅಂಗಡಿ ಹಾಕಿದೀವಿ, ಆಮೇಲೆ ಅಂಗಡಿ ತೆಗ್ದಿ ಹೂವಿನ ವ್ಯಾಪಾರ ಮಾಡ್ತಾ ಇದೀವಿ.
15: ಎಷ್ಟು ವರ್ಷದಿಂದ ಈ ಹೂವಿನ ವ್ಯಾಪಾರ ಮಾಡ್ತಿದ್ದೀರಾ?
16: ಸುಮಾರು 10 ವರ್ಷ ಮೇಡಮ್.
15: 10 ವರ್ಷ. ಓಕೆ, ಈ ಹೂವಿನ ವ್ಯಾಪಾರದಲ್ಲಿ ಬಿಸ್ನೆಸ್ ಹೇಗ್ ನಡೀತಾ ಇದೆ?
16: ಒಂದೊಂದ್ ಸರಿ ಆಗತ್ತೆ, ಒಂದೊಂದ್ ಸರಿ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ.
15: ನಿಮ್ಮಲ್ಲಿ ಯಾವ್ಯಾವ ತರ ಹೂವ ಇದೆ
16: ಅಂದ್ರೆ? ಹಬ್ಬಗಳಿಗೆಲ್ಲ ಕಲ್ ಕಲರ್ ಎಲ್ಲ ತರಿಸ್ತೀವಿ, ಬಾಕಿ ಟೈಮ್ನಾಗ ಗುಲಾಬಿ ಸಾವಂತಿಗೆ ಅಷ್ಟೇ ತರಿಸೋದು.
15: ಗುಲಾಬಿ ಸಾವಂತಿಗೆ ಈಗ ಯಾವ್ಯಾವ ಹೂವ ಇದೆ?
16: ಕನಕಾಂಬ್ರ ಇದೆ, ಮಲ್ಲೆ ಇದೆ, ಸಾವಂತಿಗೆ ಇದೆ, ಹಾರಗಳು ಇದಾವೆ.
15: ಹಾರಗಳೆಲ್ಲ ಇದೆ. ಓಕೆ, ಈ ಒಂದು ಅಂಗಡಿಲಿ ಒಬ್ಬರೇ ಹೂವಿನ ವ್ಯಾಪಾರ ಮಾಡಿದ್ರೆ ನಿಮ್ಮ ಜೊತೆ ಯಾರು ಬೇರೆ ಸಹಾಯಕರು ಇದ್ದಾರಾ?
16: ನಮ್ಮ ಮನೆ ಇದ್ದಾರೆ, ನನ್ನ ಮಗ ಇದ್ದಾನೆ, ನಾವು ಮೂವರು ಮಾಡ್ತೀವಿ.
15: ಕುಟುಂಬ ಸಮೇತ ಹೇಳಿ ವ್ಯಾಪಾರ
16: ಮಾಡ್ತಾನೆ. ಅವನು ಹೂ ಪೌ ತರಕ್ ಹೋಗ್ತಾನೆ, ಒಬ್ರು ಆರ ಹೊಲಿಗೆ ಬರ್ತಾರೆ, ನಾವು ಅವನಿಲ್ದ ನಾವು ನಮ್ಮ ಮನೇಲಿ.
15: ಮಗ ಓದ್ತಾ ಇದ್ದಾರಾ?
16: ಬಿಟ್ಟಿದ್ದಾನೆ, 2 ವರ್ಷ ಆಯ್ತು.
15: ಹಾಗಾಗಿ ಈಗ ಮಗ ಮತ್ತೆ ನಿಮ್ಮನೆಯವರು, ನೀವು 3 ಜನ ಸೇರ್ಕೊಂಡು ಹೂವಿನ ವ್ಯಾಪಾರ ಮಾಡ್ತಾ ಇದ್ದೀರಾ? ಓಕೆ, ಇಲ್ಲಿ ಎಲ್ಲಿಂದ ಬರ್ತಾರೆ ಹೂವ ತಗೊಂಡೋಗಕ್ಕೆ?
16: ಇಲ್ಲೇ ಬರ್ತಾರೆ, ಇದೇ ನಗರ ಇವೆಲ್ಲ ಹಳ್ಳಿ ಅಕ್ಕಪಕ್ಕ ಎಲ್ಲ ಬರ್ತಾರೆ.
15: ಓಕೆ, ಈ ಹೂವಗಳನ್ನೆಲ್ಲ ನೀವು ಎಲ್ಲಿಂದ ತರಿಸ್ತೀರಾ?
16: ನಾವು ಲೂಸ್ ಎಲ್ಲ ತರಿಸೋದು ಚಿಕ್ಕಬಳ್ಳಾಪುರ.
15: ಚಿಕ್ಕಬಳ್ಳಾಪುರ, ಅಲ್ಲಿಂದ ಹೇಗೆ ಅವರೇ ಬರ್ತಾರಾ, ಅವರೇ ತಂದು ಕೊಟ್ಟು ಹೋಗ್ತಾರಾ?
16: ಅಲ್ಲಿ ಒಳ ಬಸ್ ಸ್ಟಾಪ್ ಹತ್ರ ಹೋಗಿ ಇಸ್ಕೊಂಡ್ ಬರ್ತಾನೆ, ಇಲ್ಲ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಆಟೋದಲ್ಲಿ ಬರುತ್ತೆ. ಸುಖನ್ ರಾಜ ಇದು ಮಲ್ಲೆ ಎಲ್ಲ ದುರ್ಗದಿಂದ ಬರುತ್ತೆ.
15: ದುರ್ಗದಿಂದ
16: ಅದು ಬಸ್ಸಿಗೆ ಹಾಕ್ತಾರೆ.
15: ಬಸ್ನಲ್ಲಿ ನೀವು ಇಸ್ಕೊಳ್ತೀರಾ?
16: ನಾವು ಇಸ್ಕೊಳ್ತೀವಿ.
15: ಈಗ ಕೆಲವೊಂದು ವ್ಯಾಪಾರ ಹೇಗೆ ಅಂದ್ರೆ ಸೀಸನ್ ವೈಸ್ ಇರುತ್ತೆ, ಆಯ್ತಾ? ಹಬ್ಬಗಳ ಟೈಮಲ್ಲೆಲ್ಲ ಹೆಚ್ಚು ವ್ಯಾಪಾರ ಆಗುತ್ತೆ, ಬೇರೆ ಟೈಮಲ್ಲಿ ಅಷ್ಟಿಲ್ಲ. ನಿಮ್ದು ವ್ಯಾಪಾರ ಹೇಗೆ?
16: ನಮ್ದು ಅಷ್ಟೇ, ಹಬ್ಬಗಳಾಗ ಅಷ್ಟೇ ಜಾಸ್ತಿ ಆಗುತ್ತೆ. ಬೇಕಾದ ಟೈಮಿಗೆ ಒಂದೊಂದ್ ದಿವಸ ಆಗುತ್ತೆ, ಒಂದೊಂದ್ ದಿವಸ ಆಗಲ್ಲ. ಏನ್ ಮನೇಲಿ ಏನ್ ಮಾಡೋದು ಅಂತ ಮೆಂಟೈನ್ ಮಾಡ್ತೀವಿ.
15: ನಿಮಗೆ ಹೂವ ಕಟ್ಟೋಕೆ ಬರುತ್ತಾ ಚಂದ್ರಮ್ಮ ಅವರೇ?
16: ಬರುತ್ತೆ, ಆದ್ರೆ ನಾವು ಕಟ್ಟಲ್ಲ, ಸ್ವಲ್ಪ ಕಟ್ತೀವಿ. ಮನೆ ಕೆಲಸ ಇರತ್ತಲ್ಲ, ನಮಗೆ ಮಕ್ಕಳು ಹೆಣ್ಮಕ್ಳು ಇಲ್ಲ, ಇಬ್ರು ಗಂಡು ಮಕ್ಕಳು, ನಾನೇ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅವ್ರು ಇದ್ದಾಗ ಒಂದ್ ಸ್ವಲ್ಪ ನೋಡ್ಕೊಂತೀವಿ.
15: ಹಾಗಾಗಿ ಮನೆ ಕೆಲಸ ಮಾಡ್ತಾ ಮಾಡ್ತಾನೆ ಈ ಹೂವಿನ ವ್ಯಾಪಾರ
16: ಕಟ್ಕೊಡ್ತಾರೆ. ಬೇರೆಯವ್ರು ಕಟ್ಕೊಡ್ತಾರೆ, ಎಲ್ಲ
15: ಬೇರೆಯವ್ರು ಕಟ್ಕೊಡ್ತಾರೆ, ನೀವು ಇಲ್ಲಿ ವ್ಯಾಪಾರ ಮಾಡ್ತೀರಾ ಅಷ್ಟೇ. ಓಕೆ, ಈ ಹೂವಿನ ವ್ಯಾಪಾರ ಮಾಡೋದ್ರಿಂದ ಲಾಭ ಆಗತ್ತಾ?
16: ಹಬ್ಬಗಳಿಗೆಲ್ಲ ಆಗುತ್ತೆ, ಬೇರೆ ಟೈಮಿಗೆಲ್ಲ ಹಂಚಿಸ್ಕೊಂಡು ಹೋಗ್ಬೇಕಲ್ಲ ಮೇಡಮ್, ಆಗಲ್ಲ ಅಂತ ಅಂದ್ರೆ ಬಿಡಕ್ ಆಗಲ್ಲ. ಇದು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ.
15: ಕೆಲಸರಿ ಲಾಭ ಆಗುತ್ತೆ, ಕೆಲಸರಿ ಲಾಭ ಆಗಲ್ಲ, ಆದ್ರೂ ಕೂಡ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಈ ಮಳಿಗೆ ಸ್ವಂತದ ಬಾಡಿಗೆನ?
16: ಸ್ವಂತ,
15: ಹಾಗಾಗಿ ಸ್ವಲ್ಪ ಬಾಡಿಗೆ ಕಟ್ಟೋದು ಇರೋದಿಲ್ಲ ಅಲ್ವಾ? ಹಂಗಾಗಿ ಒಂಚೂರು ವ್ಯಾಪಾರ ಹೆಚ್ಚು ಕಡಿಮೆ ಆದ್ರೂ ಕೂಡ ನಡ್ಸ್ಕೊಂಡು ಹೋಗ್ಬೋದು. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಚಂದ್ರಮ್ಮ ಅವರು ಅವರ ಹೂವಿನ ವ್ಯಾಪಾರದ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಹೂವಿನ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಸುಮಾರು 10 ವರ್ಷದಿಂದ ಈ ಹೂವಿನ ವ್ಯಾಪಾರವನ್ನ ಮಾಡ್ತಾ ಇರುವಂತಹ ಚಂದ್ರಮ್ಮ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಇವರ ಮಾತು ಕಡಿಮೆ ಇರಬಹುದು, ಆದ್ರೆ ವ್ಯಾಪಾರದಲ್ಲಿ ಇವರಿಗಿರುವಂತಹ ಆಸಕ್ತಿ ದೊಡ್ಡದಿದೆ. ಹಾಗೆದ್ಮೇಲೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸಲೇಬೇಕು. ಚಂದ್ರಮ್ಮ ಅವರೇ, ನೀವ್ ಹೇಳ್ದ ಹಾಗೇನೆ ಸುಮಾರು 10 ವರ್ಷದಿಂದ ಈ ವ್ಯಾಪಾರವನ್ನ ಮಾಡ್ತಾ ಇದೀರಲ್ಲ, ಹಾಗೆ ಇಷ್ಟು ವರ್ಷದಿಂದ ಕೂಡ ರೆಗ್ಯುಲರ್ ಕಸ್ಟಮರ್ಸ್ ಗಳು ಬರ್ತಾರೆ, ಹೂವ್ನ ತಗೊಂಡು ಹೋಗ್ತಾರೆ ಅಂತ ಇರೋರು ಯಾರು ಉದಾಹರಣೆ ಇದೆಯಾ, ನೆನಪಿದೆಯಾ, ಅದ್ರ ಬಗ್ಗೆ ಹೇಳ್ಬೋದಾ?
3: ಅಷ್ಟೊಂದು ನೆನಪಿಲ್ಲ ಮೇಡಮ್, ಬರ್ತಾರೆ ಎಲ್ಲರೂ ಬರೋರು ಇರ್ತಾರೆ, ಅಷ್ಟೊಂದು ಪರಿಚಯ ಇರೋರು ಅಂದ್ರೆ ಯಾರು ಅಷ್ಟು ಗೊತ್ತಾಗಲ್ಲ ನಮಗೆ.
4: ಅಷ್ಟೊಂದಿಲ್ಲ,
3: ಅಷ್ಟೊಂದು ಗೊತ್ತಾಗಲ್ಲ.
0: ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಬಟ್ ತುಂಬಾ ಜನ ಬರ್ತಾರೆ
3: ಅಂದ್ರೆ ನೆನ್ಪಿಟ್ಕೊಳಕಾಗಲ್ಲ ಅವರೆಲ್ಲ.
0: ಅಲ್ಲ ಚಂದ್ರಮ್ಮ ಅವರೇ, ನೀವು ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ ನಿಮ್ಮ ಕಣ್ಮುಂದೆ ಸಾಕಷ್ಟು ವ್ಯಾಪಾರ ಇರುತ್ತೆ, ನೀವ್ಯಾಕೆ ಹೂವಿನ ವ್ಯಾಪಾರವನ್ನೇ ಆಯ್ಕೆ ಮಾಡ್ಕೊಂಡ್ರಿ?
3: ಅಂದರೆ ಇಲ್ಲಿ ನಮ್ಮನೆಯವರು, ನಮ್ಮ ಹುಡುಗ ಮುಂಚೆ ಓದೋಕೆ ಹೋಗೋಬಿಟ್ಟು ಅಲ್ಲಿ ಆರೋಲಿಕ್ಕೆ ಹೋಗೋನು, ಈ ಸ್ಕೂಲ್ ಬಿಟ್ಟಮೇಲೆ ಅಲ್ಲೆಲ್ಲ ಮಾಡೋಕೆ ಹೋಗೋಣಲ್ಲ, ಹಂಗಾಗಿ ನಾವು ಇಲ್ಲಿ ಹೋಟ್ಲಿತ್ತು ಮುಂಚೆ. ಹೋಟ್ಲಿತ್ತ ಗಿರಾಕಿಗಳು ಬರ್ತಾರಂತ ಸಿಗರೇಟು ನಿಮ್ಮಲ್ಲೂ ಸೂಪರ್ ಅವೆಲ್ಲ ಇಟ್ವಾ, ಆಮೇಲೆ ಲಾಕ್ಡೌನ್ ಬಂತಲ್ಲ ತೆಗೆದು ಬಿಟ್ಟಿವಿ, ಆಮೇಲೆ ಸ್ವಲ್ಪ ದಿವಸ ಬಿಟ್ಟು ಹೂವಿನ ಅಂಗಡಿ ಹಾಕೊಂಡ್ವಿ.
0: ಮತ್ತೆ ಹೂವಿನ ವ್ಯಾಪಾರ
3: ಕೊಟ್ಟಿದ್ವಿ, ಅವಾಗ ಜನ ಬರ್ತಾರಲ್ಲ ಅಂತ ಅಂಗಡಿ ಹಾಕಿದ್ವಿ, ಆಮೇಲೆ ಇದು ಹಾಕೊಂಡ್ವಿ.
0: ಓಕೆ, ಮುಂಚೆ ಇಲ್ಲಿ ಹೋಟ್ಲ್ ಇತ್ತು, ಆಮೇಲೆ ಹೂವಿನ ವ್ಯಾಪಾರವನ್ನ ಪ್ರಾರಂಭ ಮಾಡಿದ್ರಿ. ಈಗ ವ್ಯಾಪಾರ ಮಾಡ್ತಾ ಮಾಡ್ತಾ ನೀವು ಹಣವನ್ನ ಉಳಿತಾಯ ಕೂಡ

0: ಎಲ್ಲಿ ಮೇಡಮ್? ಇದು ಸ್ವಲ್ಪ ಸಂಘ ಸಾಲ ಮಾಡ್ಕೊಂಡಿವಿ ಮೇಲ್ ಮನೆಗೆ ಇದು ಕಟ್ಟಕ್ಕೆ, ಅದಕ್ಕೆಲ್ಲ ತೀರಿಸ್ತೀವಿ. ನನ್ನ ಮಗನಿಗೆ ಬೆಂಗ್ಳೂರಿಗೆ ದುಡ್ಡು ಕಳಿಸ್ಬೇಕು, ತಿಂಗಳ ಬಾಡಿಗೆಗೆ ಅವ್ನು ಊಟದ ಖರ್ಚಿಗೆ ಎಲ್ಲ ಕಳಿಸ್ಬೇಕು. ಅದನ್ನ ನೋಡ್ಕೊಂಡು ನಮ್ಗೆ ಆಸ್ಪತ್ರೆ ಖರ್ಚು ಅದು ಮೇಂಟೈನ್ ಮಾಡೋಕ್ಕೆ ಸರಿ ಆಗುತ್ತೆ. ಉಳಿತಾಯ ಏನು ಇರಲ್ಲ ಮೇಡಮ್, ಅದು ಅಲ್ಲೇ ಸರಿ ಆಗುತ್ತೆ.
1: ಅದೇ ಈಗ ನೀವು ಮಾಡ್ತಾ ಇರುವಂತ ವ್ಯಾಪಾರದಲ್ಲಿ ಉಳಿತಾಯ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅಲ್ಲಿಂದ ಅಲ್ಲಿಗೆ ವ್ಯಾಪಾರ ಸರಿ ಹೋಗುತ್ತೆ.
0: ಏನು ತೊಂದರೆ ಇಲ್ಲ,
1: ಜೀವನಕ್ಕೆ ಏನು
0: ತೊಂದರೆ ಇಲ್ಲ,
1: ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಲ್ಲಿ ಸುತ್ತಮುತ್ತ ಆದರೂ ಹೂವಿನ ಅಂಗಡಿ ಇದೆಯಾ, ಅದು ಕೂಡ ನಿಮಗೆ ಹೇಗೆ ಕಾಂಪಿಟೇಷನ್ ಕೊಡುತ್ತೆ?
0: ನಾವು ಅಷ್ಟೊಂದು ಗಮನ ಮಾಡಲ್ಲ ಅವ್ರಿಗೆಲ್ಲ, ಅವ್ರು ಮಾಡ್ಕೊತಾರೆ, ನಮ್ಮವ್ರಿಗೆ ನಾವು ಮಾಡ್ಕೊತೀವಿ.
1: ಅವ್ರವ್ರ ವ್ಯಾಪಾರ ಅವ್ರಿಗೆ, ನಿಮ್ಮ ವ್ಯಾಪಾರ ನಿಮಗೆ.
0: ಯಾಕೆಂದ್ರೆ ರೋಡ್ ಸೈಡು ನಾವು ಅವರಿಗೆ ಮಾಡಬೇಡ್ರಿ ಅಂತ ಹೇಳೋಕ್ಕಾಗಲ್ಲ. ಅವರು ನಾವೊಂದಂದ್ರೆ ಸಣ್ಣ ಮನೆ ಎಲ್ಲ ಹೆಂಗ ನಡ್ಕೊಂಡು ಹೋಗುತ್ತೆ, ಅವರೆಲ್ಲ ಬೀದಿಯಲ್ಲಿ ಮಾರ್ತಾರೆ, ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಅವಾಗ. ಆದ್ರಿಂದ ಮೇಂಟೈನ್ ಮಾಡ್ಕೊಂಡು
1: ಹೋಗ್ತೀವಿ,
0: ಮಾಡ್ಕೊಂಡು.
1: ಇದು ಮೇನ್ ರೋಡಲ್ಲೇ ಇರೋದಕ್ಕೆ ನಿಮಗೊಂದು ಅದು ಅಡ್ವಾಂಟೇಜು ಅಲ್ವಾ?
0: ಹೌದೌದು ಮೇಡಮ್, ಹೌದು ಮೇಡಮ್,
1: ವ್ಯಾಪಾರ ಆಗುತ್ತೆ. ಓಕೆ, ನಿಮ್ಮ ಪ್ರಕಾರ ಈ ಒಂದು ಹೂವಿನ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂದರೆ ಒಂದು ಎಷ್ಟು ಹಣ ಬೇಕಾಗ್ಬೋದು?
0: ಅಷ್ಟೊಂದು ಗೊತ್ತಿಲ್ಲ ಮೇಡಮ್. ನಾವು ಅವರೆಲ್ಲ ಹೂವು ಸಾಲ ಕಳಿಸ್ತಾರೆ, ಒಂದೊಂದು ಸತಿ ಕೊಟ್ಟು ನಾವು ದುಡ್ಡು ಕಳಿಸ್ತೀವಿ, ಅವತ್ತೇ ದುಡ್ಡು ಅವತ್ತೇ ಕೊಡೋಲ್ಲ ನಾವು. ಅವರು 2 ದಿವಸಕ್ಕೆ 3 ದಿವಸಕ್ಕೆ ಪಟ್ಟಿ ಕಳಿಸ್ತಾರೆ, ನಮ್ಮ ಹುಡುಗನ ಮೊಬೈಲಿಗೆ ಕಳಿಸ್ತಾರೆ, ಅವನು ದುಡ್ಡು ಕಟ್ಕೊತಾನೆ.
1: ಆ ರೀತಿ ಮಾಡ್ತೀರಾ? ಓಕೆ, ಕೇಳ್ತಾ ಇದ್ದೀರಲ್ಲ ಹೂವಿನ ವ್ಯಾಪಾರವನ್ನ ಹೇಗೆಲ್ಲ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಚಂದ್ರಮ್ಮ ಅವರು ವಿವರಣೆಯನ್ನ ನೀಡ್ತಾ ಇದ್ರು. ಇವರು ಉಳಿತಾಯದ ಬಗ್ಗೆ ಕೂಡ ಹೇಳ್ತಾ ಇದ್ರು. ಈಗ ಇವ್ರು ಮಾಡ್ತಾ ಇರುವಂತಹ ಬಿಸ್ನೆಸ್ ಅಲ್ಲಿ ಉಳಿತಾಯ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮನೆ ಮೇಂಟೆನೆನ್ಸ್ಗೆನೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಏನು ಕೇಳಿದಾಯ್ತು ಅಲ್ವಾ? ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತು ನಾವು ಒಂದು ಹೂವಿನ ವ್ಯಾಪಾರದ ಬಗ್ಗೆ ಮಾತಾಡ್ತಿದ್ವಿ. ಅದೇನೆ ಚಂದ್ರಮ್ಮ ಅವರು ನಡೆಸಿರುವಂತಹ ಹೂವಿನ ವ್ಯಾಪಾರ. ಸುಮಾರು 10 ವರ್ಷದಿಂದ ಹೂವಿನ ವ್ಯಾಪಾರವನ್ನ ಮಾಡ್ತಾ ಇದಾರೆ. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ಚಂದ್ರಮ್ಮ ಅವರೇ, ಈಗ ನಿಮ್ಮ ಹತ್ರ ಹೂವಿನ ವ್ಯಾಪಾರ ಮಾಡೋಕೆ ಬರುವಂತಹ ಗ್ರಾಹಕರು ಒಬ್ರೊಬ್ರು ಒಂದೊಂದ್ ತರ ಇರ್ತಾರೆ, ಆಯ್ತಾ? ಈಗ ಒಬ್ರು ತುಂಬಾ ಚೌಕಾಸಿ ಮಾಡ್ತಾರೆ, 150 ರೂಪಾಯಿ ಇರೋ ಹಾರಕ್ಕೆ 100 ರೂಪಾಯಿ ಕೊಡಿ, 120 ರೂಪಾಯಿ ಕೊಡಿ ಅಂತ ಹೇಳಿ ಚೌಕಾಸಿಯನ್ನ ಮಾಡ್ತಿರ್ತಾರೆ. ಅಂತವ್ರನ್ನ ನೀವು ಹೇಗೆ ನಿಭಾಯಿಸ್ತೀರಾ ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬಹುದಾ?
3: 100 ರೂಪಾಯಿ ಹತ್ರ 120 ಹೇಳ್ತೀವ, 100 ರೂಪಾಯಿ ವಾಪಸ್ ಕೊಡ್ತೀವಿ. ಇದು 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಕೊಡ್ತೀವಿ. ತೀರಾ ಚೌಕಾಸಿ ಮಾಡೋರಿಗೆ ಕಡಿಮೆ ಕೊಡಲ್ಲ, ಅಷ್ಟಕ್ಕೆ ಕೊಡಲ್ಲ.
4: ನಿಮಗೆ ಒಂದ್ ಸ್ವಲ್ಪ ಆದ್ರೂ ಅಸಲು ಸಿಗ್ಬೇಕು ಅನ್ನೋ ರೀತಿಯಲ್ಲಿ ನೀವು ವ್ಯಾಪಾರ ಮಾಡ್ತೀರಾ. ನಿಮಗೆ ವ್ಯಾಪಾರ ಮಾಡೋದ್ರಿಂದ ಖುಷಿ ಇದೆಯಾ?
3: ಖುಷಿ ಇದೆ ಮೇಡಮ್.
4: ಮನೆ ಕೆಲಸ ಮಾಡ್ತಾ ಮಾಡ್ತಾ ಕೂಡ ವ್ಯಾಪಾರ ಮಾಡ್ತಿದ್ದಿರಲ್ಲ, ಅಂದ್ರೆ ಸುಸ್ತಾಗೋದು ಆ ರೀತಿ ಎಲ್ಲ
3: ಕೈ ಮುಂಡಿ ನೋವು ಮೇಡಮ್. ನಮಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದಾರೆ, ಆದ್ರೂ ಸ್ವಲ್ಪ ಮಾತ್ರ ನಿಂತಾ ಇದೀನಿ. ಮಾಡ್ಸೋಣಕ್ಕೆ ಅದಕ್ಕೆ ಸುಬ್ಬಯ್ಯನ ಆಸ್ಪತ್ರೆಲಿ ತೋರಿಸ್ಕೊಂತಿದ್ದೀನಿ. ಮಂಡಿ ನೋವು ಎಲ್ಲ ಸೌದಾಗೈತೆ ಮುಳೆ ಅಂತ ಹೇಳಿದ್ರು. ಮಾತ್ರ ನಿಂತಾ ಇದೀನಿ ಮೆಡಿಸಿನ್ ಎಲ್ಲ.
4: ಆದ್ರೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇದ್ದೀರಾ. ಹೊಸದಾಗಿ ಯಾರಾದರೂ ಹೂವಿನ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಅಂತವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಹೂವಿನ ವ್ಯಾಪಾರ ಪ್ರಾರಂಭ ಮಾಡ್ಬೋದಾ, ಲಾಭ ಆಗುತ್ತಾ
3: ಅಂತಾರೆ? ಯಾರು ಇಲ್ಲಿವರೆಗೂ ಕೇಳಿಲ್ಲ ಮೇಡಮ್.
4: ಅಲ್ಲ, ನಾನು ಕೇಳ್ತಾ ಇದ್ದೀನಲ್ಲ, ಈಗ ನಾನೇ ಹೊಸದಾಗಿ ಹೂವಿನ ವ್ಯಾಪಾರ ಮಾಡಬೇಕು.
3: ವ್ಯಾಪಾರ ಲಾಸ್ ಏನಾಗಲ್ಲ, ಅವ್ರು ಹೊಸ್ಲಾಗ ಸಿಕ್ಕರೆ ಸಾಕು ನಮಗೆ ಅಂತ ಮಾಡ್ತಾರೆ.
4: ಈಗ ಬೇರೆ ಒಂದು ವ್ಯಾಪಾರ ಆದರೆ ಇಟ್ಟಿ ವ್ಯಾಪಾರ ಮಾಡ್ಬೋದು, ಬಟ್ಟೆ ಆಗಿರ್ಬೋದು, ಚಿನ್ನ, ಆ ರೀತಿ ಅಲ್ಲ, ಇದು ಆ ರೀತಿ ಅಲ್ಲ, ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಹಾಳಾಗ್ಬಿಡುತ್ತೆ. ಅದಕ್ಕೆ ಏನು ಹೇಳ್ತೀರಾ?
3: ಸ್ವಲ್ಪ ಉಳಿತಂದ ತಕ್ಷಣ ನಮ್ಮ ಮನೆ ಮಾಡಿಸ್ತೀವಿ, ದೇವಸ್ಥಾನಗಳಿಗೆ ಕೊಡ್ತೀವಿ, ನಮ್ಮ ಅತ್ತೆ ಮನೆ ಐತೆ ಅಲ್ಲಿ ಕೊಡ್ತೀವಿ, ದೇವಸ್ಥಾನಗಳಿಗೆಲ್ಲ ಕೊಟ್ಬಿಡ್ತೀವಿ. ಉಳಿತು ಅಂದರೆ ಇದೆಲ್ಲ ಉಳಿತು ಅಂದರೆ ಸಂಜೆ ದೇವಸ್ಥಾನಗಳಿಗೆ ಕೊಟ್ಬಿಡ್ತೀವಿ. ಈ ಥರ
4: ಎಲ್ಲೂ ವೇಸ್ಟ್ ಅಂತೂ ಮಾಡೋಲ್ಲ.
3: ಇಲ್ಲ ಇಲ್ಲ, ಅಕ್ಸ್ವ ತೀರಾ ಕೊಳ್ತೈತೆ ಅಂದರೆ ನಮ್ಮ ಗದ್ದೆಗೆ ಹಾಕ್ಬಿಡ್ತೀವಿ. ಗೊಬ್ಬರ ತಾಂದಾಗ ಅಡಿಕೆ ಸೊಸೆ ಕೂರಿಸಿದ್ವಿ, ಅಲ್ಲಿ ತಾಂದಾಗ ಹಾಕ್ತೀವಿ.
4: ಎಲ್ಲೂ ಕೂಡ ಹೂವು ವ್ಯಾಪಾರ ವೇಸ್ಟ್ ಆಗೋದಿಲ್ಲ.
3: ಆದರೆ ವೇಸ್ಟ್ ಆದರೂ ಅದೇ ಗದ್ದೆಗಳಿಗೆ ಹಾಕ್ಬಿಡ್ತೀವಿ.
4: ಕೆಲವೊಮ್ಮೆ ಲಾಸ್ ಆಗುತ್ತೆ ಅಲ್ವಾ?
3: ಲಾಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಲಾಸ್ ಆಗುತ್ತೆ, ಹಬ್ಬಗಳು ಲಾಭ ಸಿಗುತ್ತೆ.
4: ವ್ಯಾಪಾರನೇ ಹಾಗೆ ಅಲ್ವಾ, ಲಾಭ ನಷ್ಟ ಎರಡು ಕೂಡ ಇರುತ್ತೆ,
3: ಎರಡನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ.
4: ಬರುವಂತ ಗ್ರಾಹಕರು ಕೆಲವರು ಕೋಪದಲ್ಲಿ ಬರ್ತಾರೆ, ಕೆಲವರು ಅರ್ಜೆಂಟ್ ಅಲ್ಲಿ ಇರ್ತಾರೆ, ಅವ್ರನ್ನೆಲ್ಲ ಹೇಗೆ ನೀವು ಸಂಭಾಳಿಸ್ತೀರಾ, ಹೇಗೆ ನಿಭಾಯಿಸ್ತೀರಾ?
3: ನಿಂತ್ಕೊಳ್ಳೋದಾದ್ರಿಗೆ ಕೊಡ್ತೀವಿ, ಸಿಟ್ ಹೋಗೋರಿಗೆ ಏನು ಕರೆಯಕ್ಕಾಗಲ್ಲ.
4: ನಿಂತ್ಕೊಂಡವ್ರಿಗೆ ಹೂ ಕೊಡ್ತೀರಾ, ಹೋಗೋರಿಗೆ ಹೋಗಿ ವಾಪಸ್ ಅಂತ ಹೇಳಿ
3: ಸಂಭಾಳಿಸ್ತೀವಿ ಅಂದ್ರೆ ಅವರು ನಮಗೆ ಗೀಟ್ ಇದ್ರೆ ಕೊಡ್ತೀವಿ, ಇಲ್ಲ ನಮಗೆ ಕಡಿಮೆ ಸಿಗುತ್ತೆ ಅಂದ್ರೆ ಹೋಗ್ತೀವಿ ಅಂದ್ರೆ ಹೋಗ್ರಪ್ಪ ಅಂತೇಳಿ.
4: ಒಟ್ಟಾರೆ ಈಗಿನ ಯುವಕರು ಇರ್ತಾರಲ್ಲ, ಈಗಿನ ಮಕ್ಕಳು ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂತ ಇರ್ತಾರೆ, ಅಂತವ್ರಿಗೆ ನೀವ್ ಏನ್ ಸಲಹೆ ಕೊಡ್ತೀರಾ? ಸ್ವಂತ ಉದ್ಯೋಗ ಮಾಡೋದು ಒಳ್ಳೇದಾ ಅಥವಾ ಬೇರೆಯವ್ರ ಕೆಲಸ ಮಾಡೋದು ಒಳ್ಳೇದಾ?
3: ಸ್ವಂತ ಮಾಡೋದೇ ಒಳ್ಳೇದ್ರೆ, ಬೇರೆಯವ್ರ ತಕ್ಕ ಮಾಡಿದ್ರೆ ನಮ್ಗೆ ಏನು ಕೂಲಿ ಕೊಡ್ತಾರೆ, ಸ್ವಂತಕ್ಕೆ ಮಾಡಿದ್ರೆ ನಮ್ಗೆ ಉಳಿದ್ರೆ ಲಾಭ ಬರುತ್ತೆ, ಲಕ್ಷಣ ಆಗುತ್ತೆ, ನಮ್ಮ ಸ್ವಂತಕ್ಕೆ ಮಾಡಬೇಕು.
4: ಸ್ವಂತ ಮಾಡೋದು ಒಳ್ಳೇದು ಅಂತ
3: ಹೇಳಿ
4: ಒಳ್ಳೆ ಮಾಹಿತಿನ ಕೊಟ್ಟರೆ ನಿಮಗೆ ಧನ್ಯವಾದಗಳು ಚಂದ್ರಮ್ಮ ಅವರೇ.
3: ಆಯ್ತು ಮೇಡಮ್, ನಮಸ್ಕಾರ ಮೇಡಮ್.
2: ಓಕೆ, ಚಂದ್ರಮ್ಮ ಅವರ ಮಾತಿನ ಕೇಳಿದ್ರಲ್ಲ ಕೇಳಿದ್ರೆ, ಹೂವಿನ ವ್ಯಾಪಾರವನ್ನ ಹೇಗೆಲ್ಲ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ರು. ಹಾಗೆ ಈಗಿನ ಯುವಕ ಯುವತಿಯರು ಕೆಲಸ ಮಾಡಬೇಕು, ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡಬೇಕು, ಅದರಿಂದ ಹೆಚ್ಚು ಲಾಭ ಇದೆ ಅಂತ ಹೇಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತಾಡಿದ್ದು ನಂಗಂತೂ ಖುಷಿ ಆಯ್ತು. ನಿಮಗೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದಸರಾ ಬೊಂಬೆ ಹಬ್ಬ.
6: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
7: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
4: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
7: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
4: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
7: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
4: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
7: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
4: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ. ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
12: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
12: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್.ಜೆ. ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದ್ರೂ ಮೆಸೇಜ್ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಕೃಷಿಯಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಳ್ತಾ, ಸೊ ಕೃಷಿಯನ್ನ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ಹಾಗೆ ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಕೆ ಮಾಡದೆ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡಿ ಒಂದು ಉತ್ತಮ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಪಣವನ್ನು ತೊಟ್ಟು ಕೃಷಿಯಲ್ಲಿ ಯಾವುದೇ ರೀತಿಯಲ್ಲಿ ಜಾಗವನ್ನ ವ್ಯರ್ಥ ಮಾಡದೆ ಮತ್ತೆ ಕೃಷಿ ಭೂಮಿಯನ್ನ ಸಂಪೂರ್ಣವಾಗಿ ಸಾವಯವವಾಗಿ ಮಾಡಿಕೊಂಡು ಕೃಷಿಯಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಬೆಳೀತಾ, ಒಂದೇ ಬೆಳೆಗೆ ಸೀಮಿತವಾಗದೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಹಲವಾರು ರೀತಿಯ ತರಕಾರಿಗಳನ್ನ ಮತ್ತೆ ಸೊಪ್ಪುಗಳನ್ನ ಹಾಗೆ ಬಾಳೆಯನ್ನು ಕೂಡ ಬೆಳೀತಾ ಇದ್ದಾರೆ. ಇವರು ಹಲವಾರು ಜಾತಿಯ ಹಣ್ಣು ತರಕಾರಿ ಸೊಪ್ಪುಗಳನ್ನ ಬೆಳೀತಾ ಇರೋದ್ರಿಂದ ಇವರ ತೋಟದಲ್ಲಿ ಒಳ್ಳೆಯ ಒಂದು ಇಳುವರಿ ಕೂಡ ಸಿಗ್ತಾ ಇದೆ. ಹಾಗೆ ಇದಷ್ಟೇ ಅಲ್ಲದೆ ಇವರ ತೋಟದ ಸುತ್ತಮುತ್ತ ಅಥವಾ ಹೊಲದ ಸುತ್ತಮುತ್ತದಲ್ಲಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಮತ್ತೆ ಹಸು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಸಮಗ್ರ ಕೃಷಿ ಪದ್ಧತಿಯನ್ನು ಇವರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲದರ ಜೊತೆಯಲ್ಲಿ ಇವರು ಮಾಡ್ತಾ ಇರುವಂತಹ ಈ ಕೃಷಿ ಏನಿದೆ ಅವರಿಗೆ ತುಂಬಾ ಖುಷಿಯನ್ನು ಕೊಡ್ತಾ ಇದೆ. ಯಾಕೆ ಅಂತಂದರೆ ಒಂದೇ ರೀತಿಯ ಬೆಳೆಗೆ ಸೀಮಿತವಾದರೆ ಅದರ ಬಗ್ಗೆನೇ ಯೋಚನೆ ಮಾಡಬೇಕಾಗತ್ತೆ, ಇನ್ ಕೇಸ್ ಏನಾದರೂ ಅದರಿಂದ ಲಾಸ್ ಆಯಿತು ಅಂತಂದರೆ ಸೊ ತಲೆ ಮೇಲೆ ಕೈ ಹೊತ್ಕೋಬೇಕಾಗತ್ತೆ. ಆದರೆ ಈ ರೀತಿ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿಕೊಂಡಾಗ ಯಾವುದೇ ರೀತಿಯ ಲಾಸ್ ಆದರೂ ಇನ್ನೊಂದರಲ್ಲಿ ನಮಗೆ ಒಳ್ಳೆಯದಾಗೆ ಆಗುತ್ತೆ ಅನ್ನುವಂತಹ ಒಂದು ಭರವಸೆ ಇರುತ್ತೆ. ಹಾಗಾಗಿ ಈ ರೀತಿಯ ಒಂದು ಸಮಗ್ರ ಕೃಷಿ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಜೀವನವನ್ನು ತಂದುಕೊಡುತ್ತೆ ಅಂತ ಹೇಳಿ ಇವರು ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯ ಪದ್ಧತಿಯನ್ನು ಯಾವ ರೀತಿಯಲ್ಲಿ ಅಳವಡಿಸ್ಕೋಬೇಕು ಮತ್ತು ಯಾವ್ಯಾವ ಬೆಳೆಗಳನ್ನು ಇವರು ಮಾಡಿದ್ದಾರೆ, ಇವರ ಬೆಳೆಗಳಲ್ಲಿರುವಂತಹ ಸ್ಪೆಷಾಲಿಟಿ ಏನು ಮತ್ತು ಸಾವಯವ ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಇದೆಲ್ಲದರ ಕುರಿತಂತೆ ಇವತ್ತು ನಾವು ಇವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಗ್ರ ಕೃಷಿಯನ್ನು ಮಾಡ್ತಾ ಸಾವಯವ ಪದ್ಧತಿನ ಅಳವಡಿಸ್ಕೊಂಡಿರುವಂತಹ ದೇವೇಂದ್ರಪ್ಪ ಅವರನ್ನ ಸ್ವಾಗತಿಸೋಣ. ದೇವೇಂದ್ರಪ್ಪ ಅವರೇ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮಗೆ ಕೇಳಬೇಕು ಅಂತ ಅನ್ಕೊಂಡಿರೋ ಪ್ರಶ್ನೆ ಏನಂತಂದ್ರೆ, ಈಗ ಸಮಗ್ರ ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಹೆಚ್ಚು ಜಾಗ ಬೇಕಾ ಅಂತ ಅನ್ಕೊಳ್ಳೋರು, ಹಾಗೆ ನಮ್ಮ ಹತ್ರ ಕಡಿಮೆ ಜಾಗ ಇದೆ ಒಂದೇ ಬೆಳೆ ಸಾಕು ಅಂತ ಅನ್ಕೊಳ್ಳೋರು, ಇವರು ಸಮಗ್ರ ಕೃಷಿಯನ್ನ ಯಾವ ರೀತಿಯಲ್ಲಿ ಮಾಡಬಹುದು, ನೀವು ಯಾವ ರೀತಿಯಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತೀರಾ ಹೇಳ್ಬೋದಾ?
13: ನಮ್ಮ ರೈತರಿಗೆ ನೋಡಿ, ನಾನು ಹೇಳೋದು ಇಷ್ಟೇ, ಎಷ್ಟೋ ಭೂಮಿ ಬೇಕಾಗಿಲ್ಲ, ಇಲ್ಲಿರೋದು ಬರೀ 6 ಕುಂಟೆ ಜಾಗ. 6 ಕುಂಟೆ ಜಾಗದಲ್ಲಿ 3 ತಿಂಗಳಿಗೆ 50,000 ರೂಪಾಯಿ ಮ್ಯಾಲೆ ಸಂಪಾದನೆ ಮಾಡ್ತೀನಿ ಬರೀ 6 ಕುಂಟಲಿ. ಹೇಗೆ ಅಂದರೆ, ಎಲೆಕೋಸು, ಹೂಕೋಸು, ಹರಿವೆ ಸೊಪ್ಪು, ಹುಳ್ಳಿಕಾಯಿ, ಬದನೆ, ಟಮಟ, ಆಲೂಗೆಡ್ಡೆ, ಗೋರಿಕಾಯಿ, ಸಬ್ಸಿಗೆ ಸೊಪ್ಪು, ದಂಟಿನ ಸೊಪ್ಪು, ಹರಿವೆ ಸೊಪ್ಪು, ಇಷ್ಟು ಪದಾರ್ಥಗಳೆಲ್ಲ, ಮತ್ತು ಈರುಳ್ಳಿ, ಮತ್ತು ಹುಳ್ಳಿ ಗಿಡ, ಅದೇ ಇಲ್ಲಿ ಒಂದು ಎರಡಲ್ಲ ತುಂಬ ಜಾತಿ ಇರೋ ದೆಸೆಯಿಂದ ನಾವು ನಮ್ಮ ಜಾಗದಲ್ಲೇ ಮಾರೋ ದೆಸೆಯಿಂದ 50,000 ರೂಪಾಯಿ ಮೇಲೆ. ಅರವೇ ಸೊಪ್ಪೆಲ್ಲೇ, ಅರವೇ ಸೊಪ್ಪೆ ಇಷ್ಟಕ್ಕೆಲ್ಲನೂ ಕರೆಕ್ಟಾಗಿ ಮಾಡಿದ್ರೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಬರೇ 3 ತಿಂಗಳಿಗೆ ಇಷ್ಟೇ ಜಾಗದಲ್ಲಿ, ಬರೀ ಅರವೇ ಸೊಪ್ಪು ಆಗಿದ್ರೆ. ಆದರೆ ಎಲ್ಲ ಮಿಶ್ರ ಬೆಳೆ ಮಾಡಬೇಕು, ಮಿಶ್ರ ಬೆಳೆ ಮಾಡಿದ್ದೀನಿ ಸಂತೋಷವಾಗಿ.
7: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದರೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಸೊ ನಮ್ಮ ಜೊತೆಗೆ ಇವತ್ತು ದೇವೇಂದ್ರಪ್ಪ ಅವರು ಮಾತಾಡ್ತಾ ಇದ್ರು. ಅವರು ಈ ಒಂದು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಹಲವಾರು ಜಾತಿಯ ತರಕಾರಿಗಳನ್ನ ಸೊಪ್ಪುಗಳನ್ನ ಬೆಳ್ಕೊಂಡು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ, ಮತ್ತು ಖುಷಿಯಾಗಿ ಕೂಡ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಬದುಕನ್ನು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನ ಹೇಳಬೇಕು ಅಂತಾದರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ನಲ್ಲಿ ವಾಯ್ಸ್ ನೋಟ್ನ ಕಳಿಸೋರ ಮೂಲಕ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ನಮ್ಮ ಜೊತೆ ನಿಮ್ಮ ಕೃಷಿಯ ಅನುಭವಗಳನ್ನ ಕೂಡ ಹಂಚ್ಕೊಳ್ಬೋದು. ಹೇಗೆ ಅಂದರೆ, ನೀವು ನೀವು ಮಾಡ್ತಾ ಇರುವಂತಹ ಕೃಷಿಯ ಬಗ್ಗೆ, ನೀವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ರೆ ಅದರ ಒಂದಷ್ಟು ಡೀಟೇಲ್ಸ್ಗಳನ್ನ ಹೇಳಿ, ಹಾಗೆ ನಿಮ್ಮ ಪರಿಚಯನ ಮಾಡಿಕೊಂಡು ನಮಗೆ ಮೆಸೇಜ್ ಮಾಡಿ, ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ ಸಂಖ್ಯೆ 9686098709 6860 9627 9. ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರಾ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಕೃಷಿನಲ್ಲಿ ಹಲವಾರು ವಿವಿಧ ಬೆಳೆಗಳನ್ನು ಮಾಡ್ಕೊಳ್ತಾ ಹಾಗೆ ತರಕಾರಿಗಳಾಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು ಹಾಗೆ ವಿವಿಧ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳ್ಕೊಳ್ತಾ ಸೊಪ್ಪಿನಲ್ಲಿ ಕೂಡ ಒಳ್ಳೆಯ ಆದಾಯವನ್ನು ಕೂಡ ಗಳಿಸಿದ್ದಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿಯಲ್ಲಿ ಒಳ್ಳೆಯ ಆದಾಯ ಬರೋದಕ್ಕೆ ಇವರು ಹಾಕ್ತಾ ಇರುವಂಥದ್ದು ಸಾವಯವ ಗೊಬ್ಬರ. ಹಾಗೆ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಹೆಚ್ಚಿನ ಇಳುವರಿ ಬರುತ್ತೆ. ಹಾಗೆ ಈ ರೀತಿ ತರಕಾರಿ ಬೆಳೆಗಳನ್ನೆಲ್ಲ ಬೆಳೆದಾಗ ಅದು ಕೂಡ ಒಂದು ಒಳ್ಳೆಯ ರೀತಿಯ ಗೊಬ್ಬರವಾಗಿ ಮಾರ್ಪಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರ ಕೃಷಿ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಒಳ್ಳೆಯ ಒಂದು ಉತ್ತೇಜನವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಹಲವಾರು ಜಾತಿಯ ಬೆಳೆಗಳನ್ನು ಮಾಡಿದ್ದಾರೆ ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ 13 ವಿವಿಧ ಜಾತಿಯ ಬಾಳೆಗಳನ್ನು ಬೆಳೆದಿದ್ದಾರೆ. ಹಾಗೆಯೇ ತರಕಾರಿಗಳಾಗಿರ್ಬೋದು ಅಷ್ಟೇ, ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಇವರು ಹಾಕಿದ್ದಾರೆ. ಹಾಗಾಗಿ ಕೃಷಿನಲ್ಲಿ ಒಳ್ಳೆಯ ಒಂದು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಎಲ್ಲೂ ಕೂಡ ಲಾಸ್ ಆಗುತ್ತೆ ಅನ್ನುವಂತಹ ವಿಚಾರಣೆ ಬರೋದಿಲ್ಲ ಇಲ್ಲಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಸಮಗ್ರ ಕೃಷಿಯನ್ನು ಮಾಡಿರುವಂತಹ ದೇವೇಂದ್ರಪ್ಪ ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನೀವಾಗಲೇ ಹೇಳ್ತಾ ಇದ್ರಿ ಹಲವಾರು ಬಗೆಯ ತರಕಾರಿಗಳು ಮತ್ತು ಹಣ್ಣುಗಳನ್ನ ಬೆಳೀತಾ ಇದೀವಿ ಅಂತ ಹೇಳಿ. ಹಾಗೆಯೇ ಈಗ ನೀವು ಬೆಳೀತಾ ಇರುವಂತಹ ಬಾಳೆಯಲ್ಲಿ ಕೂಡ ವಿಶೇಷತೆಯನ್ನು ನೋಡ್ಬೋದು, 13 ಜಾತಿಯ ಬಾಳೆಯನ್ನು ಬೆಳೀತಾ ಇದ್ದೀರಾ, ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನಮ್ಮ ಭೂಮಿ ಒಳಗಡೆ ಎಷ್ಟು ಜಾತಿ ಬಾಳೆ ಇದೆ ಅಂದರೆ 13 ಜಾತಿ ಬಾಳೆ ಇದೆ. 13 ಜಾತಿ ಬಾಳೆ ಒಳಗಡೆ ನಾವು 2 ಜಾತಿ ಬಾಳೆಗಳು ಪ್ರಚಲಿತವಾಗವೆ. ಯಾವ್ಯಾವು ಅಂದರೆ, ಒಂದು ಚಂದ್ರ ಬಾಳೆ, ಇನ್ನೊಂದು ಯಾಲಕ್ಕಿ ಬಾಳೆ. ಮತ್ತು ಅದ್ರ ಜೊತೆ ಕತ್ತಬಾಳೆ ಗೊಜ್ಜು ಅದಕ್ಕೆಲ್ಲ ಹೋಗ್ತದೆ. ಯಾವುದು ಬಜ್ಜಿ ಮಾಡೋಕ್ಕೆ ಗೊಜ್ಜುಗಳಿಗೆಲ್ಲ ಹಿಂದೆ ಕಾಲದಿಂದ ಇರೋದೇ ಅದು ಕತ್ತಬಾಳೆ. ಗೆಡ್ಡೆಗಳು ಹಾಕೋತಾರೆ ಎಲ್ಲ ಹಿತ್ತಲಿಂದ ಹಾಕೊಳ್ಳೋರು. ಆ ಕತ್ತಬಾಳೆನೂ ಕೂಡ ತುಂಬ ಚೆನ್ನಾಗಿದೆ. ಇವೆರಡು ಮಾತ್ರ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಹೋಗ್ತದೆ. ಬಾಳೆಹಣ್ಣು ಭಲೇ ಚೆನ್ನಾಗಿರ್ತದೆ. ಯಾವುದು ಚಂದ್ರ ಬಾಳೆಹಣ್ಣು, ಇದು ನೀವು ಇದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳಿ, ಮಾಡ್ಕೊಳ್ಳಿ. ಈ ಬಾಳೆ ವ್ಯವಸಾಯ ಮಾಡಿದಾಗ ಮತ್ತೆ ಖರ್ಚು, ನಾನು ಹೇಳ್ದಲ್ಲ ಖರ್ಚುಗಳಲ್ಲಿ ಏನು ನಿಮಗೇನು ಖರ್ಚು ಮಾಡೋದು, ಒಂದ್ಸತಿ ಫಸ್ಟ್ ಒಂದು ಸ್ವಲ್ಪ ಡ್ರಂಚ್ ಮಾಡಬೇಕು. ಅಕಸ್ಮಾತ್ ಒಂದು ಟ್ರಂಚ್ಗೆ ಒಂದೂವರೆ ಸಾವಿರ ರೂಪಾಯಿ ಖರ್ಚು ಬರ್ಬೋದು. ಆ ಟ್ರಂಚ್ ಮಾಡಿಕೊಂಡು ಅಂತಂತವಾಗಿ ಒಂದೇ ಸತಿ ಹಾಕಕ್ಕೆ ಹೋಗಬೇಡಿ. ಇವಾಗ ಹಾಕಿದ್ರೆ ಇನ್ನೊಂದು 2 ತಿಂಗಳು ಕೂಡ ಇನ್ನೊಂದು ಟ್ರಂಚ್ ಹಾಕೊಳ್ಳಿ, ಆಮೇಲೆ ಇನ್ನೊಂದು ಟ್ರಂಚ್ ಹಾಕೊಳ್ಳಿ. ನೀವೇನಲ್ಲ ಅಲ್ಲಿ ಸತ್ತೆ ಪತ್ತೆ ಬಂದರೆ ಟ್ರಂಚಿಗೆ ಬಿಸಾಕಿ, ನಿಮ್ಮ ದನಗಳಿಂದ ಗೊಬ್ಬರ ಬಂದಿದ್ರೆ ಟ್ರಂಚಿಗೆ ಬಿಸಾಕೊಳ್ಳಿ. ಯಾವುದೇ ವೇಸ್ಟ್ ಸಿಕ್ಕಿದ್ರು ಕೂಡ ಟ್ರಂಚಿಗೆ ಬಿಸಾಕ್ತಾ ಇದ್ರೆ ಅಲ್ಲಿ ಗೊಬ್ಬರದ ಗುಂಡಿ ಆಯ್ತಾ ಇರ್ತದೆ. ಅದರೊಳಗಡೆ ನೀವು ಬಾಳೆ ಹಾಕಿದಾಗ ಈ 2 ಜಾತಿ ಬಾಳೆ ಮಾತ್ರ ಒಳ್ಳೆ ನಂಬರ್ 1 ಆಗಿ ಸೇಲ್ ಆಗ್ತವೆ. ಈ 2 ಜಾತಿ ಬಳಸಿದಾಗ ನಿಮಗೆ ರೈತನಿಗೆ ಯಾವ ನಷ್ಟನೂ ಬರಲ್ಲ, ಒಳ್ಳೆ ಆದಾಯ ಅಂತೂ ಆಗೇ ಆಯ್ತದೆ. ನೋಡಿ, ನಮ್ಮ ರೈತರಿಗೆ ಹೇಳೋದಿಷ್ಟೇ, ದೊಡ್ಡ ಪ್ರಮಾಣದಲ್ಲಿ ಬಾಳೆ ಹಾಕೋಕ್ಕೆ ಹೋಗಬೇಡಿ. ದೊಡ್ಡ ಪ್ರಮಾಣದಲ್ಲಿ ಬಾಳೆ ಹಾಕಿದಾಗ ತುಂಬ ಅನಾಹುತಕ್ಕೆ ನಾವು ತಗಲಾಕೋತೀವಿ. ಯಾಕೆಂದರೆ ರೇಟ್ ಸಿಗದಿರ್ಬೋದು, ಇಲ್ಲ ಗಾಳಿ ಬರ್ಬೋದು, ಏನೋ ಒಂದು ಆಗ್ಬೋದು. ಆದರೆ ನೋಡಿ, ಇಲ್ಲಿ ಗೊನೆಗಳವೆ ನೋಡಿ, ಚಂದ್ರ ಬಾಳೆ ಅಂತ ಇದೆ, ಜಾಸ್ತಿ ಮಾಡ್ತೀವಿ. ಯಾಕೆಂದರೆ ಇದು ಬೇಡಿಕೆ ಜಾಸ್ತಿ ಇದೆ. ಈ ಚಂದ್ರ ಬಾಳೆದು ಹೆಂಗೆ ಅಂದರೆ, ರಾಸಾಯನಿಕ ಇರೋದೇ ಬಾಳೆಹಣ್ಣು, ನೀವೆಲ್ಲನ ವಿಚಾರಿಸಿ, ಕೆಂಪು ಬಾಳೆಹಣ್ಣು ಅದು. ರಾಸಾಯನಿಕ ಇರೋದು 100 ರೂಪಾಯಿ ಮಾರ್ತಾ ಇರ್ತಾರೆ. ಬೇಡ, ನಾವು ರಾಸಾಯನಿಕ ಮುಕ್ತವಾಗಿರೋದನ್ನ ಬರೀ 80 ರೂಪಾಯಿಗೆ ಮಾಡೋಣ. ರಾಸಾಯನಿಕ ಇರೋದು ರಾಸಾಯನಿಕ ಮುಕ್ತವಾಗಿ ಇನ್ನೂ ಬೆಲೆ ಇರ್ತದೆ, ಅದೆಲ್ಲ ನಮ್ಗೆ ಬೇಡ, ಬರೀ 80 ರೂಪಾಯಿಗೆ ಮಾಡೋಣ. ಆದರೆ 10 ಕೆಜಿ ಗೊನೆ ಬಂದರೆ ಎಷ್ಟಾಯಿತು, 800 ರೂಪಾಯಿ ಆಯಿತು. 20 ಕೆಜಿ 1,600. ನಾನು 40 ಕೆಜಿ ಗೊನೆ ಗಂಟ ಬೆಳಿತೀನಿ, ಎಷ್ಟಾಯ್ತು ಲೆಕ್ಕ ಮಾಡ್ಕೊಳ್ಳಿ, 3,000 ಚಿಲ್ಲರ ರೂಪಾಯಿ ಒಂದು ಗೊನೆಯಲ್ಲಿ ಮಾಡಿದ್ದೀನಿ ನಾನು. ಎಂಥ ಅನುಕೂಲ ಅಂತೀರಾ ಇದು? ಎಷ್ಟೋ ಎಕರೆಗಳು ಮಾಡಬೇಕಾಗಿಲ್ಲ ಬಾಳೆನ. ಬಾಳೆ ಬಡವನ್ನು ಬದುಕಿಸ್ತು. ಬಾಳೆ ಅಂತ ಒಳ್ಳೇದು ಇನ್ಯಾವುದೂ ಇಲ್ಲ. ಆದರೆ ಅಂತಂತೋಗಿ ಬಾಳೆ ಇರಬೇಕು, ಯಾವಾಗೂ ಬರಬೇಕು. ಈಗ ನಾನು ಇವಾಗ ಹಾಕಿರೋ ಬಾಳೆ ರವಟಚ್ಚಿ ಕಡಿಮೆ 5-6 ವರ್ಷ ಒಂದೇ ಸಮ ಗೊನೆ ಕೊಡ್ತವೆ. ಯಾಕೆಂದರೆ ಮಂದ ಮಾಡಿಲ್ಲ ನಾನು, ತುಂಬ ಒಂದು ಲೈನ್ ಹಾಕ್ಬಿಟ್ಟಿದ್ದೀನಿ, ಇನ್ನೆಲ್ಲೋ ಒಂದು ಲೈನ್ ಹಾಕ್ತೀನಿ. ನನ್ನ ಭೂಮಿಲಿ ಯಾವುದೋ ಒಂದು ಜಾಗದಲ್ಲಿ ಒಂದು ಲೈನ್ ಹಾಕ್ತೀನಿ, ಇನ್ನೊಂದು ಕಡೆ ಇನ್ನೊಂದು ಲೈನ್ ಹಾಕಿರ್ತೀನಿ, ಇನ್ನೊಂದು ಕಡೆ ಇನ್ನೊಂದು ಲೈನ್ ಹಾಕಿರ್ತೀನಿ. ಆಗ ಗಾಳಿ ಬೆಳಕು ಮತ್ತು ಅದಕ್ಕೆಲ್ಲ ನೆಮ್ಮದಿ ಸಿಕ್ಕುವಾಗ ಏನು ಮಾಡ್ತದೆ, ಬಂಗಾರದಂಥ ಗೊನೆ ಸಿಗ್ತದೆ. ಮತ್ತು ಬ್ಯಾಚಿಂದ ಬ್ಯಾಚ್ ಮಾಡಿರ್ತೀನಿ. ಯಾವಾಗ ಒಂದು ಸತಿ ಗಾಳಿ ಬಂದಾಗ ಒಂದು ಬ್ಯಾಚ್ನ ವಾಕ್ಸ್ ಮಾತು ಹೋದರೂ ಹಿಂದೆನೇ ತಿರುಗಿ ಇನ್ನೊಂದು ಬ್ಯಾಚು ನನಗೆ ತಲೆ ಹತ್ಬಿಡ್ತದೆ. ಆಗ ಈಗ ನೋಡಿ, ಪ್ರತಿದಿನ ಒಂದು ಗೊನೆ ಆದರೂ ನಾವು ನಮ್ಮ ಅಂಗಡಿಗೆ ಕಳಿಸ್ತಾ ಇರ್ತೀವಿ. ಕೊನೆ ಪಕ್ಷ 500-600 ರೂಪಾಯಿ ಬರೀ ಬಾಳೆಯಲ್ಲಿ ಪ್ರತಿದಿನ ಬರ್ತದೆ ನನಗೆ, ಬರೀ ಒಂದೊಂದೇ ಗೊನೆ.
2: ಓಕೆ, ಸೂಪರ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಈ ಒಂದು ಬಾಳೆ ಬೆಳೆಯ ಬಗ್ಗೆ ನೋಡಿ, ಎಷ್ಟೊಂದು ಆದಾಯ ತಂದುಕೊಡುತ್ತೆ ಬಾಳೆ ಬೆಳೆ, ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರು. ಹಾಗೆ ಬಾಳೆಗಳಲ್ಲಿ ಯಾವ್ಯಾವ ಜಾತಿಯ ಬಾಳೆ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಅದರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ ರಾಣಿ ಬೋನೋಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ದೇವೇಂದ್ರಪ್ಪ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಮಾಡ್ತಾ ಇರುವಂತಹ ಒಂದು ಸಮಗ್ರ ಕೃಷಿ ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಸಾವಯವ ಪದ್ಧತಿಯ ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಕೂಡ ನಾವು ಬಳಸಬೇಕಾಗುತ್ತೆ. ಸಾವಯವ ಗೊಬ್ಬರವನ್ನು ಬಳಸಬೇಕು ಅಂತಂದರೆ ಈ ರೀತಿ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು ಮತ್ತು ಸೊಪ್ಪು ಈ ಥರದ್ದನ್ನೆಲ್ಲ ಮಾಡಿದಾಗ, ಅವು ಏನು ನಾವು ಮಲ್ಚಿಂಗ್ ಎಲ್ಲ ಮಾಡಿದಾಗ ಅದು ನಮಗೆ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ನಾವು ಕೂಡ ಸಗಣಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಈ ರೀತಿಯ ಗೊಬ್ಬರಗಳನ್ನು ಕೂಡ ಬಳಸಬೇಕಾಗತ್ತೆ. ಹಾಗೆಯೇ ಇದರಿಂದ ಒಳ್ಳೆಯ ಇಳುವರಿಯನ್ನು ಕೂಡ ಪಡ್ಕೊಳ್ಬೋದು ಮತ್ತು ಒಳ್ಳೆಯ ಆರೋಗ್ಯಕರವಾದಂತಹ ಪದಾರ್ಥಗಳನ್ನು ಕೂಡ ನಾವು ಪಡ್ಕೊಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಮಗ್ರ ಕೃಷಿಯ ಜೊತೆಗೆ ಅವರು ಬಾಳೆ ಬೆಳೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಬಾಳೆ ಬೆಳೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೆ ಈ ಬಾಳೆಯನ್ನು ಯಾವ ರೀತಿಯಲ್ಲಿ ಅವರು ಸಮಗ್ರ ಬೆಳೆ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಜೊತೆಗೆ ತರಕಾರಿಗಳನ್ನು ಹೇಗೆ ಬೆಳೀತಾ ಇದ್ದಾರೆ, ಅವುಗಳಿಗೆ ಯಾವ ರೀತಿಯ ಒಂದು ಪ್ರಿಪರೇಷನ್ನ ಮಾಡ್ಕೊಂಡಿರ್ತಾರೆ, ಅದ್ರ ಬಗ್ಗೆಯೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬಾಳೆಯ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀರಾ, ಹಾಗೆ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಇವುಗಳನ್ನು ಮಾಡ್ತಾ ಇದ್ದೀರಾ, ಇವುಗಳಿಗೆ ಯಾವ ರೀತಿ ಪ್ರಿಪರೇಷನ್ ಬೇಕಾಗುತ್ತೆ ಮತ್ತು ತರಕಾರಿ ಅಥವಾ ಇವುಗಳನ್ನ ಯಾವ ರೀತಿಯಲ್ಲಿ ಹಾಕಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದ?
3: ಕಡಿಮೆ ಜಾಗದಲ್ಲಿ ಸ್ವಲ್ಪ ಜಾಗನೂ ಕೂಡ ವೇಸ್ಟ್ ಮಾಡಿದೀರಾ. ನಾವು ಮೊದಲು ನೀಟಾಗಿ ಉಳುಮೆ ಮಾಡ್ಕೋಬೇಕು. ಉಳುಮೆ ಹೆಂಗಿರ್ಬೇಕು ಅಂದ್ರೆ ಇಂಟೆ ಬರಬಾರ್ದು, ಮಣ್ಣನ್ನ ಬೆಣ್ಣೆ ತರ ಮಾಡ್ಕೋಬೇಕು. ಬೆಣ್ಣೆ ತರ ಮಾಡಿಕೊಂಡು ಕೆಲವು ಪದಾರ್ಥ ಒಂದೂವರೆ ಅಡಿಗೆ ಹಾಕ್ಬೋದು, ಕೆಲವು ಪದಾರ್ಥ ಎರಡಡಿಗೆ ಹಾಕ್ಬೋದು. ಅಂತರ ಕೊಟ್ಕೊಂಡಾಗ ಕೆಲವು ಆರಡಿಗೆ ಆಯ್ತದೆ, ಮಧ್ಯದಲ್ಲಿ ಬೇರೆ ಬೇರೆ ಸಾಲ್ ಬೆಳೆ ಆಗಿರ್ತದೆ. ಈ ತರ ಮಾಡ್ಕೊಂಡಾಗ ಒಂದಡಿನೂ ವೇಸ್ಟ್ ಮಾಡಿದಿರಾ, ಎಲ್ಲಾ ಜಾಗದಲ್ಲೂ ಕೂಡ ನಂಬರ್ ಒನ್ ತರಕಾರಿಗಳನ್ನ ನಾವು ಬೆಳಿಬೋದು, ಒಳ್ಳೆ ಬೆಳೆ ಮಾಡ್ಕೋಬಹುದು. ಯಾವ್ದು ಬರ್ತದೆ ಇವಾಗ ಟಮಟಾಯಿಂದ ಆ ಟಮಟಾಯಿಂದ ಈ ಟಮಟಾಗೆ ಆರಡಿ ಹಾಕಿದಿರಿ, ಆರಡಿ ಒಳಗಡೆ ಮೂರು ಲೈನು ಒಳಗಡೆ ಬೇರೆ ಪದಾರ್ಥ ಹಾಕಿರ್ತೀನಿ, ಸೊಪ್ಪು ಇರ್ಬೋದು, ಹುಳ್ಳಿಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ಹಾಕ್ಬಿಡ್ತೀನಿ. ಹಾಗೇನು ಮಾಡ್ತಾವೆ ಅವಾಗ ಮುಂದೆ ಬಂದ್ಬಿಡ್ತವೆ, ಅವು ಕಿತ್ಕೊಂಡ್ಬಿಟ್ಟಾಗ ಇದು ಗಾಳಾಡ ಚೆನ್ನಾಗಿರ್ತದೆ. ಗಾಳಾಡ ಚೆನ್ನಾಗಿತ್ತು ಅಂದರೆ ಬಂಗಾರದ ಬೆಲೆ ಬಂದೇ ಬರ್ತದೆ. ಹೆಚ್ಚು ಹಾಕಲ್ಲ, ಕಡಿಮೆನೇ ಹಾಕೋದು. ಯಾವತ್ತೂ ನಾವು ದುಡ್ಡು ಮಾಡ್ತಾನೆ ಇರ್ತೀವಿ ಯಾವ್ದ್ರಲ್ಲಿ, ತರಕಾರಿಗಳಲ್ಲಿ. ಒಂದೇ ಸರ್ತಿ ಹೋಗ್ಬಿಟ್ಟು ಒಂದೇ ಸರ್ತಿ ದುಡ್ಡು ಹಾಕಬೇಕು ಅಂದರೆ ಅದು ಪಲ್ಟಿ ಹೊಡಿತು ಅಂದರೆ ನಾವು ಪಲ್ಟಿ ಹೊಡೆದು ಅಂತಾನೆ. ತರಕಾರಿ ಪಲ್ಟಿ ಹೊಡೆದ್ರೆ, ನಾವು ಹಾಕಿರೋ ಪದಾರ್ಥ ಪಲ್ಟಿ ಹೊಡೆದ್ರೆ ನಾವು ಪಲ್ಟಿ ಹೊಡಿತೀವಿ. ಹೆಂಗಂದರೆ ಆ ಥರ ಆಗ್ಬಿಡ್ತದೆ ನಮ್ಮ ಜೀವನ, ಅದು ಮಾಡ್ಕೋಬಾರ್ದು. ಬರೀ ಆರೇ ಕುಂಟೆಯಲ್ಲಿ ಇತ್ತು, ಇನ್ನಾರು ಕುಂಟೆ ಇನ್ನೊಂದು ಬ್ಯಾಚ್ ಮಾಡ್ತೀನಿ ಇವಾಗ. ತಿರ್ಗಿ ಅದರಲ್ಲಿ ಇನ್ನೊಂದು ಬ್ಯಾಚ್ ಇನ್ನೊಂದು ಆರು ಕುಂಟೆ ಮಾಡ್ತೀನಿ, ಆರು ಕುಂಟೆನೋ ಐದು ಕುಂಟೆನೋ ಇಲ್ಲ ಹತ್ತು ಕುಂಟೆನೋ ಮಾಡ್ತೀನಿ. ಹಾಗೇನಾಯ್ತದೆ, ಈ ವರ್ಷ ಒಂಬತ್ತು ಕಾಲ ತರಕಾರಿ ಇರ್ತದೆ, ಒಳ್ಳೆ ಒಳ್ಳೆ ತರಕಾರಿನೂ ಕೂಡ ಜನಗಳು ಕೊಡ್ತೀವಿ. ನಾವು ಕೊಡೋದು ಅವರ ಆರೋಗ್ಯ ಕಾಪಾಡ್ತದೆ, ಅವ್ರು ಕೊಡೋದು ನಮಗೆ ಕೊಡೋಂಥ ಹಣದಿಂದ ನಮಗೂ ಮೈ ಹತ್ತದೆ, ತೃಪ್ತಿ ಆಯ್ತದೆ.
2: ಓಕೆ ಸರ್, ಹಾಗೆ ಈಗ ನೋಡಿ, ಯಾವುದೇ ರೀತಿ ತರಕಾರಿ ಬೆಳೆ ಆಗಿರ್ಬೋದು, ಸೊಪ್ಪಿನ ಬೆಳೆ ಆಗಿರ್ಬೋದು, ಈ ರೀತಿ ಹಣ್ಣಿನ ಬೆಳೆಗಳಾಗಿರ್ಬೋದು ಮಾಡ್ಕೊಂಡಾಗ ಈ ಕೀಟಗಳಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಆಗಿದೆ ಅಂತ ಹೇಳಿ ರೈತರು ಹೇಳ್ತಾ ಇರ್ತಾರೆ. ಯಾವ ರೀತಿ ಕೀಟಬಾಧೆಯಿಂದ ಹೊರಗೆ ಬರ್ಬೋದು ಮತ್ತು ಅವುಗಳನ್ನ ಯಾವ ರೀತಿ ಸರಿಪಡಿಸ್ಕೋಬೋದು ಅದ್ರ ಬಗ್ಗೆ ಹೇಳ್ಬೋದಾ?
3: ನೋಡ್ರಿ, ಎಲ್ಲಾನು ಕೀಟ ನಾಶ ಮಾಡೋದಿಲ್ಲ, ಅದು 20% ನಾಶ ಮಾಡ್ತದೆ. ಪ್ರಕೃತಿ ಧರ್ಮ ಕೂಡ ಅದು, ಅದು ಕೂಡ ಹಕ್ಕಿದ್ಯಲ್ವಾ, ಅದು ಕೂಡ ನಾವು ಕೂಡ ಬದುಕಬೇಕು ಅನ್ನೋದು. ನಾವೇಂಗೆ ಬದುಕಬೇಕು ಅಂತ ಇದ್ದೀವಿ, ಅದು ಸಣ್ಣ ಹುಳ ಇರ್ಬೋದು, ಅದು ಕೂಡ ಅದೇ ಕನ್ಸಿರ್ತದೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಒಂದು 20% ಹೋದ್ರೂ ಕೂಡ ಚಿಂತೆ ಮಾಡೋದಿಲ್ಲ. ಬದನೆಕಾಯಿ ಒಂದು ಕೆಜಿಗೆ 200 ಗ್ರಾಮ್ ಬದನೆಕಾಯಿ ವೇಸ್ಟ್ ಆಯ್ತದೆ, ಎಲ್ಲ ಆದ್ ಬಿಸಾಕ್ಬಿಡ್ತೀವಿ, ದನಗಳಿಗೆ ಹಾಕ್ಬಿಡ್ತೀವಿ, ತಿನ್ಕೋತವೆ. ಅದೇ ಥರ ಟಮಾಟ ಇರ್ಬೋದು, ಹುಳ್ಳಿಕಾಯಿ ಏನೇ ಆಗ, ಒಂದು 20% ಹೋಗ್ತದೆ, ಇಲ್ಲ ಅಂತೇನಿಲ್ಲ. ಅಕಸ್ಮಾತ್ ಅದಕ್ಕೂ ಮೀರಿದೇನಾನ ಹೆಚ್ಚಾಗಿ ಏನಾದರೂ ಕೀಟಗಳು ಬಂದರೆ, ಅಷ್ಟು ಜಾಸ್ತಿ ಹಾನಿ ಕಂಡಾಗ ಬೇವಿನ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ ಮತ್ತು ಹೊಗೆ ಸೊಪ್ಪು ಇದೆಲ್ಲ ಏನು ಮಾಡ್ತೀವಿ, ರುಬ್ಬಿಟ್ಟು ಅದನ್ನ ಒಂದು ಜ್ಯೂಸ್ ಥರ ಮಾಡಿಕೊಂಡು ತೊಗೊಬಂದು, ಇಲ್ಲಿ ನಮ್ಮದೊಂದು ಮೆಷಿನ್ ಇದೆ, ಅದು ನಮ್ಮದೊಂದು ಡಬ್ಬದ್ದು, ಅದರಲ್ಲಿ ಸ್ಪ್ರೇ ಮಾಡಿಬಿಡ್ತೀವಿ. ಹಾಗೇನು ಮಾಡ್ತವೆ, ಅದರಲ್ಲಿ ತುಂಬಾನೇ ಕಡಿಮೆ ಆಗ ಹುಳುಗಳ ಬಾಧೆ ಕಡಿಮೆ ಆಗಲಾಗೋಗ್ತವೆ. ಆದರೆ ಎಲ್ಲ ಟೈಮಲ್ಲಿ ಹುಳುಗಳ ಬಾಧೆ ಇರಲ್ಲ, ಒಂದು ಕಾಲ ಅದು ಅವತ್ರದೊಂದು ಕಾಲ, ಅದು ಆ ಕಾಲದಲ್ಲಿ ಮಾತ್ರ ಹುಳುಗಳು ಬರ್ತವೆ. ಆ ಹುಳುಗಳಿಗೆ ಎದುರ್ಕೊಂಡು ನಾವು ವಿಷ ನಾವು ಬಳಸಿದಾಗ ಹೆಂಗೆ ಆರೋಗ್ಯ ಬರ್ತದೆ, ಆ ಹುಳನೇ ಮುಟ್ಟೋದಿಲ್ಲ ಅಂತ ನಾವು ತಿಂದರೆ ನಾವು ಹೆಂಗಿರ್ಬೋದು, ಯಾಕೆಂದ್ರೆ ಹುಳುಗ ಭಯ ನಾವು ಸತ್ತೋಗ್ತೀನಿ ಅಂತ. ಆದರೆ ಒಂದು ಆರ್ಕೊಬರೋ ಚಿಟ್ಟೆಗೆ ನಾನು ಹೇಳ್ತಾ ಇರೋದು, ಓ ಇಲ್ಲಿ ಬಂದು ಕೂತ್ಕೊಂಡ್ರೆ ನಾವು ವಂಶವೃದ್ಧಿ ಮಾಡೋಕ್ಕಾಗಲ್ಲಪ್ಪ, ಇದು ವಿಷ ಆದರೆ ಸತ್ತೋಗ್ತೀವಿ ಅಂತಾರೆ. ಆದರೆ ನಾವು ಅದೇ ವಿಷ ಬಳಸಿ ನಮ್ಮದು ನಾವೇ ತಿಂತಾ ಇದ್ದೀವಿ, ನಾವು ಬಳಸಿ ನಾವೇ ತಿಂದು ಆರೋಗ್ಯ ಬಾ ಅಂದ್ರೆ ಎಲ್ಲಿ ಬರ್ತದೆ? ಕ್ರಿಮಿನಾಶಕ ರಾಸಾಯನಿಕಗಳಿಂದ ಎಷ್ಟು ಕ್ಯಾನ್ಸರ್ ಬರ್ತದೆ ನೀವೆಲ್ಲ ನೆಟ್ಟೆಲ್ಲ ನೋಡ್ತೀರಾ, ಎಲ್ಲ ಜನ ತಿಳ್ಕೊತಾರೆ ಕ್ಯಾನ್ಸರ್ ಎಷ್ಟು ಬರ್ತದೆ ನೋಡಿ. ಹೆಚ್ಚು ಸಂಪಾದನೆ ಮಾಡಬೇಕು ಅಂತ ಹೋಗಿ ಕಾಯಿಲೆಗೆ ತುತ್ತಾಗಿ ಆ ಕೂಡಿಕ್ಕೆ ದಣನು ಕೂಡ ಹೋಯ್ತು, ಮತ್ತೆ ಇನ್ನು ಸಾಲನೂ ಬೇಕಾದ್ರೆ ಮಾಡಬೇಕಾಯ್ತದೆ. ಮೊದಲು ನಮ್ಮ ಕಡಿಮೆನೇ ಬರಲಿ, ಹುಳನೂ ಬದುಕಲಿ, ಸಕಲ ಜೀವಿಗಳು ಬದುಕಲಿ, ನಾನು ಬದುಕಲ್ಲ ಅಂತ ಬಯಸಿದಾಗ ಅದರಲ್ಲಿ ಪರ್ಸೆಂಟೇಜು ಪರಮಾತ್ಮನೇ ಕಡಿಮೆ ಮಾಡ್ತಾನೆ. ಒಂದು 10% 20% ಹೋಗ್ಬೋದು, ಹೋದ್ರೂ ಚಿಂತೆ ಇಲ್ಲ, ಎಲ್ಲ ಬದುಕ್ತವೆ. ರಾಸಾಯನಿಕ ಕ್ರಿಮಿನಾಶಕ ಬಳಸಿ ಇವತ್ತು ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ. ಪ್ರತಿಯೊಬ್ಬನಿಗೂ ಕ್ಯಾನ್ಸರ್ ಬರೋಕ್ಕೆ ಶುರು ಆಗ್ತದೆ. ಇವಾಗ ಬಿ ಪಿ ಶುಗರ್ ಆಯಿತು, ಇದು ಸರ್ದಿ, ಇವಾಗ ಕ್ಯಾನ್ಸರ್ ಸರ್ದಿ ಆಗ್ತದೆ. ರಾಸಾಯನಿಕ ಹಾಕಿ ಹಾಕಿ ಹಾಕಿ ಇದು ಬೇಕಾ ಬೇಡವಾ ನಾವೇ ತಿಳ್ಕೊಳ್ಳೋಣ. ಗಂಜಿ ಕುಡಿದ್ರು ಒಳ್ಳೆ ಆಹಾರ ತಗೊಳ್ಳೋಣ, ನೆಮ್ಮದಿ ಜೀವನ ಮಾಡೋಣ.
2: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೆಮ್ಮದಿ ಜೀವನ ಮಾಡಬೇಕು ಅಂತಂದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿಕೊಂಡು ಅಂತಹ ಬೆಳೆಗಳನ್ನ ಪಡ್ಕೊಂಡು ನಾವು ಆಹಾರವನ್ನು ಸೇವನೆ ಮಾಡಬೇಕು ಅಂತೇಳಿ ತುಂಬ ಒಳ್ಳೆಯ ಮಾತಿದು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ರಾಸಾಯನಿಕ ಬಳಸಿ ಆಗ್ತಿರುವಂತಹ ಬೆಳೆಗಳಾಗಿರ್ಬೋದು, ಇವುಗಳನ್ನು ಸೇವನೆ ಮಾಡಿ ಸರ್ ಹೇಳಿದಾಗೆ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಉಂಟಾಗ್ತಾ ಇದೆ. ಇವುಗಳನ್ನು ತಡೆಯೋದಕ್ಕೆ ಸಾವಯವ ಕೃಷಿಯನ್ನು ಮಾಡೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಸೊ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಂದರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ದೇವೇಂದ್ರಪ್ಪ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಇವರು ವಿವಿಧ ರೀತಿಯ 13 ಜಾತಿಯ ಬಾಳೆಗಳನ್ನು ಬೆಳೀತಾ, ತರಕಾರಿಗಳನ್ನು ಬೆಳೀತಾ, ಸೊಪ್ಪುಗಳನ್ನು ಬೆಳೀತಾ, ಒಳ್ಳೆಯ ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರು ಮಾಡ್ತಿರುವಂತಹ ಸಮಗ್ರ ಕೃಷಿಯಲ್ಲಿ ಹಲವಾರು ಜಾತಿಯ ಬೆಳೆಗಳನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಇವರು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆಯ ಬೆಳೆ ಅಂತಲೇ ಹೇಳ್ಬೋದು. ಈ ಸಾವಯವ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಕೂಡ ಬರಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ರಾಸಾಯನಿಕ ಮುಕ್ತವಾದಂತಹ ಕೃಷಿಯನ್ನು ಮಾಡೋದು ಒಳ್ಳೆಯದು ಅಂತ ಹೇಳಿ ಇವರು ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನೀವಾಗಲೇ ಹೇಳ್ತಾ ಇದ್ರಿ ಸಾವಯವ ಕೃಷಿನ ಮಾಡಬೇಕು, ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು ಅಂತೇಳಿ. ಸೊ ಹಾಗಾದರೆ ಈಗ ಕೃಷಿಯನ್ನು ಮಾಡಬೇಕು ಅಂತಲೇ ಹೊರಟಿರುವಂಥವರಿಗೆ ಸೊ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿಯಲ್ಲಿ ಕೃಷಿಯನ್ನು ಆರಂಭ ಮಾಡಬೇಕು? ಒಂದೇ ಸಾರಿಗೆ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡೋದಕ್ಕೆ ಹೋಗಬೇಕಾ, ಅಥವಾ ಚಿಕ್ಕ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡ್ಕೊಳ್ತಾ ಹೋಗಬೇಕಾ? ಮತ್ತು ಕೃಷಿ ಮಾಡುವಾಗಲೂ ಸಾವಯವ ಕೃಷಿನ ಹೇಗೆ ಅಳವಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ಕೂಡ ಹೇಳ್ಬೋದು ಸರ್?
3: ನಾವು ಸಣ್ಣ ರೈತರು ಸಣ್ಣ ಬೆಳೆ ಚಿಕ್ಕ ಚಿಕ್ಕದಾಗೆ ಬೆಳೆಗಳು ಹಾಕೋಬೇಕು, ದೊಡ್ಡ ಬೆಳೆಗಳು ಒಂದೇ ಸತಿ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಈಗ ಒಂದಿನ ಹುಳಿಕಾಯಿ ರೇಟ್ ಇದ್ದದ್ದು ಇನ್ನೊಂದು ರೇಟ್ ಇರ್ತದೆ, ಟೊಮೆಟೊ 50 ರೇಟು ಇನ್ನೊಂದೇ ಇರ್ತದೆ. ನಾವು ಅಂತಂತವಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಾಗ ಏನಾಯ್ತದೆ ಅಂದರೆ, ಈ ಬ್ಯಾಚ್ ಅಕಸ್ಮಾತ್ ಟೊಮೆಟೊ ರೇಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಬ್ಯಾಚು ಅದು ಹಣ್ಣಾಗೋದಕ್ಕೆ ಆಗಲೇ ಆಲ್ರೆಡಿ ಇನ್ನೊಂದು ಬ್ಯಾಚ್ ಇದ್ದರೆ ಅದರೊಳಗೆ ಇದ್ರದ್ದೆಲ್ಲ ಸೇರಿಸಿ ಅದರಲ್ಲಿ ಎತ್ಕೊಂಡ್ಬಿಡ್ತದೆ. ಒಂದು ಬದನೆಕಾಯಿ ಆಗಿರ್ಬೋದು, ಒಂದು ಹುಳಿಕಾಯಿ ಆಗಿರ್ಬೋದು, ಅಂತಂತವಾಗಿ ಹಾಕ್ಕೊಂಡಾಗ ಏನಾಯ್ತದೆ, ಒಂದು ಟೈಮು 100 ರೂಪಾಯಿ ಹುಳಿಕಾಯಿ ಇರ್ತದೆ, ಒಂದು ಟೈಮು 30 ರೂಪಾಯಿ ಹುಳಿಕಾಯಿ ಇರ್ತದೆ, ಒಂದು ಟೈಮು 100 ರೂಪಾಯಿ ಮೊನ್ನೆ ಟೊಮೆಟೊ ಇತ್ತು ಅದು ಅಪ್ರೂಪದ ಬೆಲೆ ಬಿಡಿ, ಆದರೆ ಒಂದು ಟೈಮು 5 ರೂಪಾಯಿ ಕೇಳೋರಿರಲ್ಲ, ಒಂದು ಟೈಮ್ 20 ರೂಪಾಯಿ ಇರ್ತದೆ. 20 ರೂಪಾಯಿ ಸಿಕ್ಕಿದ್ರು ಕೂಡ ರೈತನಿಗೆ ಲಾಸ್ ಆಗೋದಿಲ್ಲ, ಆದರೆ ಅವನು 5 ರೂಪಾಯಿ ತಗೊಂಡು ದಲ್ಲಾಳಿ 20 ರೂಪಾಯಿ ಮಾರ್ತಾನಲ್ಲ ಅದು ತಪ್ಪು, ರೈತನಿಗೆ ಏನು ಸಿಕ್ಕಲ್ಲ. ರೈತ 3 ತಿಂಗಳು ಕಾದು ಕಷ್ಟಪಟ್ಟು ಅದನ್ನೇ ಕೆಲಸ ಮಾಡಿ ಬೆವರು ಸುಸಿ ಮಾಡಿ 5 ರೂಪಾಯಿ ತಗೊಂಡ್ರೆ ಅವನು 20 ರೂಪಾಯಿ ಮಾರ್ಕೊಳ್ಳೋದು ತಪ್ಪು. ಅದಕ್ಕೆ ನಮ್ಮ ರೈತರುಗಳು ನಾವೇ ಮಾರ್ಕೋಬೇಕು, ಅಂತಂತವಾಗೆ ಬೆಳೆಗಳು ಹಾಕೋಬೇಕು, ಕಡಿಮೆ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೋಬೇಕು. ಸೋಲೇ ಇಲ್ಲ, ಇದನ್ನ ಯಾವಾಗಲೂ ಕೂಡ ಮನಗಂಡು ಯಾವತ್ತೂ ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಯಾವುದೇ ಬೆಳೆ ಮಾಡಿ ಚಿಕ್ಕ ಚಿಕ್ಕದಾಗೆ ಮಾಡಿ ಜಾಸ್ತಿ ಮಾಡಬೇಡಿ. ಈ ಬೆಳೆ ಯಾವತ್ತೂ ಇರಲಿ, 99 ಕಾಲನೂ ತರಕಾರಿಗಳಿರಲಿ, ಇಂಥದ್ದೊಂದು ಬೆಳೆ ಮಾಡಿಕೊಂಡ್ರೆ ರೈತ ಸೋಲೇ ಇಲ್ಲ, 100% ಕೊಡ್ತೀನಿ. ಹೀಗೆ ನೋಡಿದ್ರಲ್ಲ ನೀವಿಲ್ಲಿ ನೋಡಿ ನನ್ನ ತರಕಾರಿಗಳು ಹೆಂಗೆ ಎಲ್ಲ, ನಾನೇನು ಸುಮ್ಮನೆ ಇಲ್ಲಿ ಮಾತಾಡ್ತಾ ಇಲ್ಲ, ಮಾಡಿ ತೋರಿಸ್ತಾ ಇರೋ ನಾನು. ಪುಸ್ಕದ ಬದನೆಕಾಯಿ ಅಲ್ಲ ಅದು, ನಿಜವಾದ ಬದನೆಕಾಯಿ ಇದು, ಕರೆಕ್ಟಾಗಿ ನಾನು ಮಾಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಮಾಡಿ, ನೆಮ್ಮದಿಯಾಗಿರಿ. ನೆಮ್ಮದಿ ಜೀವನ ಮಾಡೋಕ್ಕೆ ಎಲ್ಲೋ ಯಾರ ಹತ್ರ ಕಲಿಬೇಕಾಗಲ್ಲ, ನಿಮ್ಮ ಹತ್ರನೇ ಇದೆ ಅದು, ಅದನ್ನ ಸ್ವಲ್ಪ ತಿಳ್ಕೊಂಡ್ರೆ ಸಾಕು. ಇಷ್ಟು ಮಾಡಿದ್ರೆ ನಮ್ಮ ರೈತ ಆನಂದವಾಗಿ ನೆಮ್ಮದಿಯಾಗಿರ್ತಾನೆ. ನಮ್ಮ ರೈತರು ನಾವು ಬೆಳೆದಿರೋ ತರಕಾರಿಗಳನ್ನ ನಾವೇ ಮಾರಬೇಕು, ಯಾರಿಗೆ ದಲ್ಲಾಳಿಗಳು ಕೊಡಬಾರ್ದು. ದಲ್ಲಾಳಿ ಇನ್ನೊಂದು ಯಾವುದೋ ವ್ಯವಹಾರ ಮಾಡ್ತಾನೆ, ಯಾವುದ್ರಲ್ಲೂ ಬದುಕ್ತಾನೆ ಅವನ ಪಾಡ್ಗೆ ಅವನು. ನಾವು ಬೆಳೆದು ನಾವು ಯಾಕಪ್ಪ ಮಾರಬೇಕು? ಏ ಯಾರು ಕೂತ್ಕೋತಾರಲ್ಲಿ, ಮತ್ತೆ ಜನ ಆಡ್ಕೋತಾರೆ, ಏನಿಲ್ಲ ರೀ. ಯಾವ ಕಸಬನ ಆಗಲಿ ಏನನ್ನ ಆಗಲಿ ಯಾವ ಕೆಲಸ ಮಾಡೋಕ್ಕೂ ತಯಾರಾಗಿರ್ಬೇಕು. ಈ ಭೂಮಿನಲ್ಲಿ ಎಲ್ಲ ಕೆಲಸ ಮಾಡ್ತಾವ್ರೆ, ಒಂದು ಚಪ್ಪಲಿ ತಾವಿಂದ ಹಿಡಿದು ಒಂದು ಕಬ್ಬಿಣದ ತಾವಿಂದ ಹಿಡಿದು ಒಂದು ಇನ್ನೊಂದು ಯಾವುದೇ ಬಿಸ್ನೆಸ್ಸಿಂದ ಎಲ್ಲ ಮನಸ್ಸೇ ಇಲ್ವೇನ್ರಿ ನಮ್ಮಂಗೆ ತಾನೇ ಅವರು. ಮತ್ತೆ ಅವಮಾನ ಅಂದರೆ ಆ ಕೆಲಸ ಮಾಡಿದ್ರೆ ಅವಮಾನ ಅಂದರೆ ಆ ಕೆಲಸ ಮಾಡ್ತಾರೋನ್ ಮತ್ತೆ ಹಂಗಾರೆ ಅವಮಾನ ಅವನಿಗೆ ಇಲ್ಲ. ಪ್ರತಿಯೊಬ್ಬ ಮನಸ್ಸಿನ ಬೆಲೆನೂ ಒಂದೇ, ಪ್ರತಿಯೊಬ್ಬನೂ ಕೂಡ ಎಲ್ಲ ಕೆಲಸವನ್ನು ಮಾಡಬೇಕು, ಸೋಲೂ ನೋಡಬೇಕು ಗೆಲುವನ್ನು ನೋಡಬೇಕು. ಅದನ್ನ ಬಿಟ್ಬಿಟ್ಟು ನಾವು ಬರೀ ಗೆಲುವೇ ನೋಡಿದ್ರೆ ಒಂದಲ್ಲ ಒಂದಿನ ಬಿದ್ದ್ಬಿಡ್ತೀವಿ ನಾವು, ಅದು ಅರಿವಿಲ್ದಂಗೆ ಸೋತ್ಬಿಡ್ತೀವಿ ನಾವು, ಅದಾಗೋದ್ಬೇಡ.

0: ಕೊಡ್ತೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ತುಂಬ ಚೆನ್ನಾಗಿತ್ತು ಸರ್. ಧನ್ಯವಾದಗಳು ತಮಗೂ ಕೂಡ. ಓಕೆ, ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ದೇವೇಂದ್ರಪ್ಪ ಅವರು ಮಾತಾಡಿದ್ರು. ಹಾಗೆ ಅವರು ಕೂಡ ಅವರು ಮಾಡ್ತಿರುವಂತಹ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಹೇಳಿ ಕೂಡ ಬಾಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
2: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ October 5-10 ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
1: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
2: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686-9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686-9809.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
1: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮೊಸಳೆ ಕಣ್ಣೀರು ಒಂದು ವಿಶ್ಲೇಷಣೆ. 2022 October 9 ಭಾನುವಾರ ಕೇರಳದ ಕಾಸರಗೋಡು ಜಿಲ್ಲೆಯ ಕುಂಬಳೆ ಎಂಬ ಗ್ರಾಮದ ಬಳಿಯ ಸರೋವರದ ಕ್ಷೇತ್ರದ ಅನಂತ್ಪುರ ಬಳಿಯ ದೇವರ ಮೊಸಳೆ ಬಬಿಯ ತೀರಿಕೊಂಡಿತು. ಸುಮಾರು 80 ವರ್ಷಗಳಿಂದ ಈ ಮೊಸಳೆ ಅನಂತ ಪದ್ಮನಾಭ ದೇವರ ಸರೋವರದಲ್ಲಿದ್ದು ಬರುವ ಭಕ್ತರಿಗೆ ಆಕರ್ಷಣೆಯಾಗಿತ್ತು. ಈ ಮೊಸಳೆಗೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ಬಬಿಯ ಎಂದು ನಾಮಕರಣ ಮಾಡಿದ್ದರು. 20 ವರ್ಷಗಳ ಹಿಂದೆ ಈ ಮೊಸಳೆಗೆ ಭಕ್ತರು ಕೋಳಿಯನ್ನು ಆಹಾರವಾಗಿ ಹರಕೆ ಕೊಡುತ್ತಿದ್ದರಂತೆ. ನಂತರ ಭಕ್ತ ಮಂಡಳಿ ಪ್ರಾಣಿ ಬಲಿ ಒಳ್ಳೆಯದಲ್ಲ ಎಂದು ಕೋಳಿ ಕೊಡುವುದನ್ನೇ ಅವರು ನಿಲ್ಲಿಸಿದರು. ನಂತರ ಮೊಸಳೆ ಸಂಪೂರ್ಣ ಸಸ್ಯಾಹಾರಿಯಾಗಿ ಪರಿವರ್ತನೆಗೊಂಡು ಭಕ್ತರು ಅರ್ಚಕರು ಕೊಡುವ ಹಣ್ಣು ಹಂಪಲು ಪ್ರಸಾದ ಸ್ವೀಕರಿಸತೊಡಗಿತು. ಅರ್ಚಕರು ಬಬಿಯ ಎಂದರೆ ಸಾಕು, ಮೊಸಳೆ ಸರೋವರದ ಯಾವ ಮೂಲೆಯಲ್ಲಿದ್ದರೂ ಬಂದು ಪ್ರಸಾದ ಸ್ವೀಕರಿಸುತ್ತಿತ್ತು. ವಿಶೇಷವೆಂದರೆ ದೇವಸ್ಥಾನದ ಸೇವೆಗಳಲ್ಲಿ ಮೊಸಳೆ ಸೇವೆಯೂ ಒಂದಾಗಿತ್ತು. ಸರೋವರದ ಸುತ್ತ ಹಸು, ನಾಯಿ, ಬೆಕ್ಕು, ಹಕ್ಕಿ, ಪಕ್ಷಿಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ದರೂ ಮೊಸಳೆ ಅವುಗಳಿಗೆ ಯಾವ ತೊಂದರೆಯನ್ನೂ ಕೊಡುತ್ತಿರಲಿಲ್ಲ. ಅಸ್ವಸ್ಥಗೊಂಡಿದ್ದ ಮೊಸಳೆ ತೀರಿ ಹೋದಾಗ ಅದನ್ನು ಗೌರವದಿಂದ ಶವಪೆಟ್ಟಿಗೆಯಲ್ಲಿಟ್ಟು ಸಾರ್ವಜನಿಕರ ಅಂತಿಮ ದರ್ಶನಕ್ಕಿಟ್ಟ ಒಂದು ಘಟನೆ ಇತ್ತೀಚೆಗೆ ನಡೆದಿದೆ. ಅದನ್ನು ಶ್ರದ್ಧಾಂಜಲಿ ಮೂಲಕ ಸಂಸ್ಕಾರವನ್ನು ಕೂಡ ಮಾಡಿದರು. 100+ ಭಕ್ತರು ಅಗಲಿದ ಮೊಸಳೆಗೆ ಕಂಬನಿ ಸುರಿಸಿ ವಿದಾಯ ಹೇಳಿದರು. ಇದೊಂದು ನೆನಪಿಡಬೇಕಾದ ಮೊಸಳೆ ಕಣ್ಣೀರಿನ ಕಥೆ. ಹಾಗಾದರೆ ನಿಜಕ್ಕೂ ಮೊಸಳೆ ಕಣ್ಣೀರು ಎಂದರೇನು? ಮನುಷ್ಯನಂತೆ ಮೊಸಳೆ ಭಾವಕ ಜೀವಿಯೇ? ಅದು ಕಣ್ಣೀರು ಸುರಿಸುತ್ತದೆಯೇ? ಇಂಥ ಅನೇಕ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಮೂಡುತ್ತವೆ. ಸಹಜವಾಗಿ ನಾವು ನಮ್ಮ ಹತ್ತಿರದ ಬಂಧುಗಳು, ಗೆಳೆಯರು ತೀರಿಕೊಂಡಾಗ ಕಣ್ಣೀರು ಹಾಕುತ್ತೇವೆ. ಕೆಲವರು ಬಿಕ್ಕಿ ಬಿಕ್ಕಿ ಅಳುವುದನ್ನು ನಾವು ನೋಡಿದ್ದೇವೆ. ಕೆಲವರು ಕಣ್ಣೀರು ಸುರಿಸುವ ಒಳಗೊಳಗೆ ದುಃಖಪಡುತ್ತಾರೆ. ಕೆಲವರಿಗೆ ಸತ್ತವರ ಬಗ್ಗೆ ಯಾವ ಭಾವನಾತ್ಮಕ ಸಂಬಂಧ, ಗೆಳೆತನ, ಆತ್ಮೀಯತೆ ಯಾವುದೂ ಇರುವುದಿಲ್ಲ. ಕೆಲವರು ನಾಟಕೀಯವಾಗಿ ದುಃಖಪಡುತ್ತಾ ಕಣ್ಣೀರು ಸುರಿಸುತ್ತಾರೆ. ಅಂಥವರ ಕಣ್ಣೀರನ್ನು ಮೊಸಳೆ ಕಣ್ಣೀರು, ಹುಸಿ ಕಣ್ಣೀರು, ನಾಟಕೀಯ ಕಣ್ಣೀರು ಎಂದು ಹೇಳಲಾಗುತ್ತದೆ. ಇದೊಂದು ಗಾದೆ ಮಾತಿನಂತೆ ಬಳಕೆಯಾಗುವ ಶಬ್ದ. ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಇದರ ಬಳಕೆ ಅತ್ಯಂತ ಹೆಚ್ಚಾಗಿರುತ್ತದೆ. ಪಾಶ್ಚಾತ್ಯ ಪುರಾಣಗಳ ಪ್ರಕಾರ ಮೊಸಳೆ ನೀರಿನಲ್ಲಿರುವಾಗ ತನ್ನ ಬೇಟೆಯನ್ನು ತಿನ್ನುವಾಗ ತಾನು ಹಿಂಸೆ ಮಾಡುತ್ತಿದ್ದೇನಲ್ಲ ಎಂದು ದುಃಖಿಸಿ ಕಣ್ಣೀರು ಹಾಕಿತ್ತಂತೆ.

0: ಇದು ಒಂದು ದಂತಕತೆ. ಆದರೆ ಮೊಸಳೆಗಳ ಬದುಕು ವಿಭಿನ್ನವಾದದ್ದು. ಮನುಷ್ಯನನ್ನು ಬಿಟ್ಟರೆ ಯಾವ ಜೀವಿಗಳಿಗೂ ಕೂಡ ಭಾವನೆಗಳೇ ಇಲ್ಲ. ಅವು ಕಣ್ಣೀರು ಕೂಡ ಸುರಿಸುವುದಿಲ್ಲ. ಸಮುದ್ರ ಸಾಗರಗಳ ನೀರು 35% ಉಪ್ಪಿನಾಂಶದಿಂದ ಕೂಡಿರುತ್ತದೆ. ಯಾವ ಜೀವಿಗೂ ತನ್ನ ದೇಹದ ಸ್ವಾಸ್ಥ್ಯಕ್ಕೆ ಉಪ್ಪಿನಾಂಶ ಒಳ್ಳೆಯದಲ್ಲ ಎಂಬುದು ಅವುಗಳಿಗೆ ಗೊತ್ತು. ಸಾಮಾನ್ಯವಾಗಿ ಮೊಸಳೆಗಳು ರಾತ್ರಿ ಹೊತ್ತು ನೀರಿನಲ್ಲಿದ್ದು ಹಗಲು ಹೊತ್ತು ಹಾವುಗಳಂತೆ ಬಂಡೆಗಳ ಮೇಲೆ ಮಲಗಿ ಬಿಸಿಲು ಕಾಯಿಸುತ್ತವೆ. ಆಗ ಮೊಸಳೆಗಳ ದೇಹ ಬಿಸಿಲಿನಿಂದ ಒಣಗುತ್ತದೆ. ಮೊಸಳೆಗಳ ಕಣ್ಣಿನ ಸುತ್ತ ವಿಶಿಷ್ಟ ಗ್ರಂಥಿಗಳಿವೆ. ಮೊಸಳೆಗಳು ಉಪ್ಪಿನ ಪಾರದರ್ಶಕ ಹನಿಗಳನ್ನು ಭಟ್ಟೀಕರಿಸಿ ಹೊರಹಾಕುವಾಗ ತಮ್ಮ ಕಣ್ಣುಗಳನ್ನು ಬಳಸಿಕೊಳ್ಳುತ್ತವೆ. ಈ ಕಾರಣದಿಂದ ಮೊಸಳೆಗಳು ಸದಾ ಕಣ್ಣೀರು ಹಾಕುತ್ತಾ ತಮ್ಮ ದೇಹದ ಉಪ್ಪಿನಾಂಶವನ್ನು ಹೊರಹಾಕುತ್ತವೆ. ಈ ಪ್ರಕ್ರಿಯೆಯನ್ನೇ ಮೊಸಳೆ ಕಣ್ಣೀರು ಎಂದು ಕರೆಯಲಾಗುತ್ತದೆ. ಮೊಸಳೆಗಳ ಕಣ್ಣೀರಿನಲ್ಲಿ ಸಾಂದ್ರೀಕೃತವಾದ ಸೋಡಿಯಂ ಲವಣಾಂಶ ಇರುತ್ತದೆ. ಅದು ಸಮುದ್ರದ ನೀರಿಗಿಂತ 2 ಪಟ್ಟು ಹೆಚ್ಚಾಗಿರುತ್ತದೆ. ಅದನ್ನು ಮೊಸಳೆ ತನ್ನ ಕಣ್ಣೀರಿನ ಮೂಲಕ ಹೊರಹಾಕುತ್ತದೆ. ಮೊಸಳೆಗಳು ಸುದೀರ್ಘ ಕಾಲ ನೀರಿನಿಂದ ಹೊರಗಿದ್ದಾಗ ಕಣ್ಣೀರು ಸುರಿಸುವ ಕಾರ್ಯ ನಡೆಯುತ್ತದೆ. 14ನೇ ಶತಮಾನದಲ್ಲಿ ಪ್ಲುಟಾರ್ಚ್ ಎಂಬ ಸಾಹಿತಿಯ ಗಾದೆ ಮಾತುಗಳು ಪುಸ್ತಕದಲ್ಲಿ ಹಾಗೂ ಸರ್ ಜಾನ್ ಮಾಂಡ್ವಿಲ್ಲೆ ಎಂಬ ಪ್ರವಾಸ ಕಥನದಲ್ಲಿ ಈ ಮೊಸಳೆ ಕಣ್ಣೀರಿನ ಪ್ರಸ್ತಾಪಗಳಿವೆ. ಶೇಕ್ಸ್ಪಿಯರ್ ಕೂಡ ತನ್ನ ಒಥೆಲೋ ನಾಟಕಗಳಲ್ಲಿ ಮೊಸಳೆ ಕಣ್ಣೀರಿನ ಹುಸಿ ಅನುಕಂಪದ ಸಂಭಾಷಣೆಗಳನ್ನು ಬಳಸಿಕೊಂಡಿದ್ದಾನೆ. ಮನಃಶಾಸ್ತ್ರಜ್ಞರು ಕೆಲವು ವ್ಯಕ್ತಿಗಳ ಹುಸಿ ಅನುಕಂಪದ ಮಾತುಗಳನ್ನು ಕೇಳಿ ಅಂಥವರನ್ನು ಮೊಸಳೆ ಸಿಂಡ್ರೋಮಿನ ವರ್ಗದವರೆಂದು ವರ್ಣಿಸಿದ್ದಾರೆ. ಅದೇನೇ ಇರಲಿ, ವೈಜ್ಞಾನಿಕವಾಗಿ ಮೊಸಳೆ ಸುರಿಸುವ ಕಣ್ಣೀರಿಗೂ ಭಾವನೆಗೂ ಯಾವುದೇ ಸಂಬಂಧವಿಲ್ಲ. ಅನೇಕ ಶುಷ್ಕ ಜಾಗಗಳಲ್ಲಿ ಸಮುದ್ರದಿಂದ ಹೊರಬರುವ ಮೊಸಳೆಗಳು ತಮ್ಮ ದೇಹದಿಂದ ಉಪ್ಪಿನಾಂಶವನ್ನು ಹೊರಹಾಕಲು ಈ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ. ಈ ವ್ಯವಸ್ಥೆ ಮೊಸಳೆಗಳಲ್ಲಿ ಅನುವಂಶೀಯವಾಗಿ ರೂಢಿಯಾಗಿ ಬಂದಿದೆ. 2006ರಲ್ಲಿ ನರರೋಗ ತಜ್ಞರು ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಮೊಸಳೆಗಳ ಕಣ್ಣೀರಿನ ಸಂಶೋಧನೆ ನಡೆಸಿ ಸತ್ಯಾಂಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಮೊಸಳೆ ಕಣ್ಣೀರನ್ನು ನಾವು ಸುರಿಸುವುದು ಬೇಡ. ನಿಜವಾಗಿಯೂ ಕೂಡ ನಾವು ಏನು ಉತ್ತಮ ಭಾವನೆಗಳನ್ನು ಹೊಂದಿದ್ದೇವೆ, ಅಂಥ ಉತ್ತಮ ಭಾವನೆಗಳ ಮೂಲಕ ಸಂತೋಷವಾದಾಗ, ದುಃಖವಾದಾಗ ನಾವು ಕಣ್ಣೀರು ಸುರಿಸಬಹುದು. ಆದರೆ ಸುಮ್ಮನೆ ಯಾವುದೇ ಅನುಕಂಪವಿಲ್ಲದೆ, ಯಾವುದೇ ಭಾವನೆಗಳಿಲ್ಲದೆ ಅದನ್ನು ಮೊಸಳೆ ಕಣ್ಣೀರು ಎಂದು ಅನಿಸಿಕೊಳ್ಳುವುದು ಬೇಡ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜುವೆಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರೆಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ಇವತ್ತು ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆ ಹೊರೆ ಜಲಸೆ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಸಹೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರು ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷ್ ಅವ್ರು ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮ ಎರಡು ಅವ್ರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು? ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ ಗಳು ಮಾಡ್ತಿರೋ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲೆ ಕೇರಿಸಿ ಕಷ್ಟಪಟ್ಟು ಮೇಲ್ ಬರೋರನ್ನೆಲ್ಲ ಕಟ್ಟುಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿಯಾಗಿರೋ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೆಟ್ಟಿಗೆಲ್ಲಿ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ.

0: ದಸರಾ ಬೊಂಬೆ ಹಬ್ಬ.
1: ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.
2: ಈ ಬಾರಿಯ ದಸರಾ ಸಂಭ್ರಮದಲ್ಲಿ ನಿಮ್ಮ ಮನೆಯ ಗೊಂಬೆ ಕಣ್ಮನ ಸೆಳೆಯುತ್ತಿದೆಯೇ?
0: ಹಾಗಾದರೆ ನಿಮಗಾಗಿ ಬಂದಿದೆ ಒಂದು ಅದ್ಭುತ ಅವಕಾಶ.
2: ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಮೈತ್ರಿ ಮೈಜಿಯಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ದಸರಾ ಬೊಂಬೆ ಹಬ್ಬ.
0: ಭರ್ಜರಿ ಗೊಂಬೆ ಕೂರಿಸುವ ಸ್ಪರ್ಧೆ. ನಿಮ್ಮ ಮನೆಯಲ್ಲಿ ಅಂದವಾಗಿ ಗೊಂಬೆಯನ್ನ ಕೂರಿಸಿ ನಿಮ್ಮ ಸೃಜನಶೀಲತೆ ಮತ್ತು ಅಲಂಕಾರದ ವೈಶಿಷ್ಟ್ಯವನ್ನ ಪ್ರದರ್ಶಿಸಿ. ಈ ಗೊಂಬೆ ಕೂರಿಸುವ ಸ್ಪರ್ಧೆಯಲ್ಲಿ ಭಾಗವಹಿಸಿ
2: ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿರಿ.
0: ಭಾಗವಹಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2026.
2: ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಪರ್ಕಿಸಿ 86183 86 806. ಸಂಖ್ಯೆ ಮತ್ತೊಮ್ಮೆ 86183 86 806.
0: ಈ ದಸರಾ ಸಂಭ್ರಮಕ್ಕೆ ನಿಮ್ಮ ಮನೆಯ ಗೊಂಬೆಗಳ ಮೆರುಗು ಸೇರಿಸಿ. ದಸರಾ ಬೊಂಬೆ ಹಬ್ಬದಲ್ಲಿ ಭಾಗವಹಿಸಿ.
3: ಎನ್ನೂರು ಪ್ರಿಯನಗೆ ಶೀನ ಪಾಯಿಗಿದ್ರಾಮ್ ಎನ್ನೂರು ಪ್ರಿಯನಗೆ ಶೀನ ಪಾಯಿಗಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು,

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಒಳ್ಳೆಯ ತತ್ವ ಗೀತೆಯತ್ತ ಸಾಗೋಣ. ಅದುವೇ ಏನೈತೆ ಜೀವನದಾಗ ಹೋಗುತ್ತೈತೆ ಮಣ್ಣಾಗ ಎನ್ನುವಂತ ಒಂದು ಸುಂದರವಾದಂತಹ ತತ್ವ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಪೋಷಕ್ಕಾಗಿ ನಮ್ಮ ಬಾನುಲಿ. ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಕಂಸಾಳೆ ಪದದತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಕನ್ನಡ ಚಿತ್ರಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಓಹಿಲೇಶ್ವರ ಎನ್ನುವಂಥ ಒಂದು ಚಿತ್ರದ ಗೀತೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಘಂಟಸಾಲ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ಗೀತೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1956 ತೆರೆ ಕಂಡಿರುವಂತಹ ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ತಾಯಿ ಹಾಲು ವಿಷವದಾಗ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವದಾಗ ನ್ಯಾಯವೆಲ್ಲಿದೆ,

ಅಮ ಮಂತ್ರ ಒಂದೇ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರಯ್ಯ ಮರಳಿತಾರಯ್ಯ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಸಂತೆಯೊಳಗೆ ನಿಂತುಕೊಂಡು ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಗುರುರಾಜ್ ಕೆಂದೋಳಿ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಅದುವೇ ಸಂತೆಯೊಳಗೆ ನಿಂತುಕೊಂಡು ಎನ್ನುವಂತ ಒಂದು ಗೀತೆ ನಿಮಗಾಗಿ ಇದೀಗ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಕನ್ನಡ ನಾಡ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ವಿಶ್ವ ವಿನೂತನ ವಿದ್ಯಾ ಚೇತನ ಎನ್ನುವಂತ ಒಂದು ಚನ್ನವೀರ ಕಣವಿ ಅವರ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಚಾನೆ 8:30 ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡುವಂತ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರವಚನವನ್ನ ಕೇಳೋಣ. ಅದುವೇ ಹುಟ್ಟುವಾಗ ಹುಟ್ಟು ಸಾವಿನ ನಡುವೆ ಇರುವಂತಹ ಒಂದು ನಿಜವಾದ ಜೀವನದ ಕುರಿತ ಒಂದು ಮಾಹಿತಿಯನ್ನ ಗವಿ ಸಿದ್ದೇಶ್ವರ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಿದ್ದಾರೆ. ತಾವೆಲ್ಲರೂ ಇದನ್ನ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ವಿವಿಧ ಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಒಂದು ಅದ್ಭುತವಾದಂತಹ ಪ್ರವಚನದತ್ತ ಸಾಗೋಣ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ.

0: ಶಿವನೇ ಬಲ್ಲ ಶಿವನೇ.
1: ಮುಗಿಸೋಣ, ಕುಂದಿರ್ತೀರ? ಆ ಬಜ್ಜಿ ವಾಸನೆ ಒಂದು ಬರಕತ್ತೈತಿ. ಪರಮ ಪೂಜ್ಯರಲ್ಲಿ ಹಾಗೂ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರೆಂದೇ ತಮಗೆಲ್ಲ ವಂದಿಸಿ ಮನುಷ್ಯ ಮೂರು ಸಂಗತಿಗಳನ್ನು ಅರ್ಥ ಮಾಡಿಕೋಬೇಕು. ಮೂರು ಪ್ರಮುಖ ಘಟನೆಗಳು ಜರುಗ್ತಾವೆ. ಒಂದು ಹುಟ್ಟಿದೆ, ಇನ್ನೊಂದು ಸಾವಿದೆ. ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ. ಈ ಮೂರು ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ. ಮೂರು ಸಂಗತಿಗಳು, ಒಂದು ಹುಟ್ಟು, ಇನ್ನೊಂದು ಸಾವು, ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ. ನಾನು ಇಂಥವರ ಮನೆಯಲ್ಲೇ ಹುಟ್ಟಬೇಕು, ಇಂಥವರ ಕುಲದಲ್ಲೇ ಹುಟ್ಟಬೇಕು, ಇದೇ ಜಾತಿಯಲ್ಲಿ ಹುಟ್ಟಬೇಕು, ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ. ಆಗಲೇ ಹುಟ್ಟಾಗಿದೆ, ಹುಟ್ಟು ನನ್ನ ಕೈಯಲ್ಲಿಲ್ಲ. ಸಾವು ನಾ ಬ್ಯಾಡ್ ಅಂದರೂ ಬರುವ ಅತಿಥಿ, ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್. ಸಾವು ನಾ ಬ್ಯಾಡ್ ಅಂದರೂ ಬರ್ತದೆ. ಹುಟ್ಟು ನನ್ನ ಕೈಯಲ್ಲಿಲ್ಲ, ಸಾವು ನನ್ನ ಕೈಯಲ್ಲಿಲ್ಲ. ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು? ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ. ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ? ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ, ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೇ. ಇರುವ ಜೀವನವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ. ಪ್ರತಿ ಕ್ಷಣ ಅದು ನಾಶವಾಗ್ತದೆ. ಯದೃಷ್ಟಂ ತನ್ನಷ್ಟಂ, ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ. ಇದು ಜೀವನ. ಇದು ನಮಗೆ ಕಾಣುವುದು ಒಂದು, ಅದು ಇರುವುದು ಒಂದು. ಈಗ ನೀವು ನೋಡಿ, ಇದು ಜೀವನದ ಸ್ವರೂಪ. ಇದು ಈಗ ನೀವು ನೋಡಿ, ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ, ನಾನು ಯಾರ ಮುಲಾಜಾಗೂ ಇಲ್ಲ. ಏನಂತಿರ್ತಾರೋ, ನಾನು ಯಾರ ಮುಲಾಜಾಗೂ ಇಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ. ಖಾಯಂ ಹಿಂಗೆ ಇರ್ಲಿಕ್ಕೆ ಸಾಧ್ಯ ಐತೇನು? ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೇನು? ಇದು ಎಷ್ಟು ವರ್ಷ? 50 ವರ್ಷ, 60 ವರ್ಷ, 65-70 ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾತ? ಕಾಲ ನಿಲ್ಲಕ್ಕೆ ಬರೋದಿಲ್ಲ. ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ಬರು ನೋಡ್ಬೇಕು, ಅಡ್ಡುಣಿಗಾಗಿರ್ತಾವ, ಹಿಂಗೆ ಪೂರ ಡೊಂಕಾಗಿ ಹೋದಲ್ಲ. ಅವನಿಗೆ ಮತ್ತೊಂದು ಕಾಲ ಕೋಲಬೇಕು. ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ನಿಲ್ತೀನಂದ ಸಾಧ್ಯ ಐತೇನು? ಆಗೋದಿಲ್ಲ. ಅಂದರೆ ಜೀವನ ಇದು ಇದ್ದಂಗೆ ಇರುವುದಿಲ್ಲ, ಇದು ಬದಲಾಗ್ತದೆ ಇದು ಸಹಿತ. ಈಗ ನೀವು ನೋಡ್ರಿ, ಹೊಸ್ತಾಗಿ ಮದುವೆ ಆಗಿರ್ತೈತಿ, ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತಾನ, ಅದು ಹಂಗೆ ಇರ್ತೈತಿ ಅನ್ನೋದು. ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ, ಯಾಕೋ ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ, ಈಗ ಯಾಕೆ ಬಿಟ್ಟಿ ಅಂದ. ಅವ ಅಂದಂತ ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗ್ಬಾರ್ದು ಅಂದಂತ. ಹಾಗಿರ್ತದೇನು, ನೀವು ಮದುವೆ ನೋಡ್ಕೊಡ್ರಿ, ನಿಮ್ಮ ಮದುವೆ ಫೋಟೋ ನೋಡ್ಕೊಡ್ರಿ, ಯಾವಾಗಿನೂ ಅವಾಗಿನೂ ಈಗಿನ ಫೋಟೋನೂ ನೋಡ್ಕೊಡ್ರಿ. ಹಂಗಾದವ ನಾವು ಮದುವೆ ಫೋಟೋಗೆ ಹೆಂಗಿರ್ತೈತಿ, ನೀವು ನಿಮ್ಮ ತುತ್ತ ಅವ್ರ ಬಾಯಾಗ ಹೌದಲ್ಲ, ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ. ಈಗ ನೋಡ್ರಿ, ಒಂದು ಆ ಕಡೆ ಕುಂತೈತಿ, ಒಂದೇ ಕಡೆ ಕುಂತೈತಿ. ಅವನಿಗೆ ಕೇಳ್ಬೇಕಲ್ಲೋ, ಮದುವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ, ಅವ್ರ ತುತ್ತ ನಿನ್ನ ಬಾಯಾಗ, ಇವತ್ತು ಹಿಂಗ್ಯಾಕ ಅಂತ ಕೇಳ್ರಿ ನೀವು. ಅವ ಹೇಳ್ದ, ಅದ ತುತ್ತ ನನಗೆ ಕುತ್ತು ತಂದೈತೋ ಜೀವನದಾಗ, ಆ ತುತ್ತ ಕುತ್ತು ತಂದಿದ್ದು ಹಂಗಿರ್ತೈತೇನು ಹೇಳ್ರಿ ನೀವು. ಇರುವುದಿಲ್ಲ, ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು. ಅಂದ್ರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ, ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ. ಗಂಡ ಒಂದು ಆಸ್ಪತ್ರೆಗೆ ಹೋದ್ನಂತ. ಯಾವ ಆಸ್ಪತ್ರೆಗೆ? ಕಿಮಿ ಡಾಕ್ಟರ್ ಹತ್ರ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದಂತ, ಇಲ್ಲ ನಮ್ಮ ಮನ್ಯಾಗ ಹೆಣ್ಮಕ್ಕಳು ಕಿವಿ ಕೇಳೋದಿಲ್ಲ, ಸ್ವಲ್ಪ ಇದಕ್ಕೇನು ಮಾಡಬೇಕು, ಕಿವಿ ಕೇಳ್ತಾ ಇಲ್ಲ ಏನು ಮಾಡಬೇಕು? ಅವಾಗ ಅವ್ರ ಡಾಕ್ಟ್ರ್ ಅಂದು, ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅಂತ. ಅವಾಗ ಅವ ಅಂದ, ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು, ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ, ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ? ಅವಾಗ ಅವ ಡಾಕ್ಟರ್ ಅಂದ, ಮತ್ತಿದಕ್ಕೇನಾರ ಉಪಾಯ ಬೇಕಲ್ಲಪ್ಪ, ಒಂದು ಕೆಲಸ ಮಾಡು, ಈ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ, ಮತ್ತು ಎಷ್ಟು ದೂರದಿಂದ ಕೇಳೋದಿಲ್ಲ ಅಂತಾರ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ, ಏ ಇದನ್ನು ಹೇಳ್ಬೋದ್ರಿ ಮಾಡ್ಬೋದು. ಅವಾಗ ಡಾಕ್ಟ್ರ್ ಅಂದ, ನೋಡು ಒಂದು ಕೆಲಸ ಮಾಡು, ಒಂದೊಂದು ಹತ್ತತ್ತು ಫೀಟ್ ಹತ್ತತ್ತು ಫೀಟ್ ಬಿಟ್ಟು ಕೂಗು, ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು. ಏ ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ. ಅವ ಹೋಗಿ ಅಂಗಳದಾಗ ನಿಂತು ಕರೆದ, ಏ ಊಟಕ್ಕೇನು ಮಾಡಿ, ಇವತ್ತು ಟಿಫಿನ್ಗೆ ಏನು ಮಾಡಿ ಅಂದ. ಏನು, ದೇರ್ ವಾಸ್ ನೋ ರೆಸ್ಪಾನ್ಸ್, ಏನೂ ಬರಲಿಲ್ಲ. ಮತ್ತೆ ತಲಬಾಕಲಿಗೆ ಬಂದ, ಏ ನಾಷ್ಟಕ್ಕೇನು ಮಾಡಿ ಅಂದ, ಅಲ್ಲಿ ಏನೂ ರೆಸ್ಪಾನ್ಸ್ ಇರಲಿಲ್ಲ. ಮತ್ತೆ ಅಡುಗೆ ಮನೆ ಬಾಕಲಿಗೆ ಬಂದ, ಅಲ್ಲಿ ನಿಂತು ಏ ನಾಷ್ಟಕ್ಕೇನು ಮಾಡಿ ಅಂದ, ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ. ಹೆಂಡತಿ ಹತ್ರ ಹೋಗಿ ಡುಬ್ಬ ಬಡ್ದ, ಏ ನಾಷ್ಟಕ್ಕೇನು ಮಾಡಿ ಅಂದ. ಆ ಚಾ ಮಾಡಕ್ಕತ್ತಿದ್ಲು, ಬೊಗೋಣಿ ತೊಂಡ ಬಿಟ್ಲು ತಲೆಗಿದೆ ಕೇಟ. ಅಲ್ಲ ಉಪ್ಪಿಟ್ಟು ಮಾಡಿನ, ಉಪ್ಪಿಟ್ಟು ಮಾಡಿನ, ಉಪ್ಪಿಟ್ಟು ಮಾಡಿನಂತ ನಾಲ್ಕು ಸಲ ಅತ್ ಹೇಳಕತ್ ನಿನಗೆ, ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮಿಷನರ ತೋಬಾರ್ದ ನೀನು? ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ, ಇದಕ್ಕೆ ಕೇಳ್ತಿದ್ದಿಲ್ಲ. ಹಂಗೈತೇನು, ಮೊದಲು ಎಷ್ಟು ಚಂದಿತ್ತು, ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು, ಈಗೆಲ್ಲೈತೆ ಹೇಳ್ರಿ? ಈಗ ಅದು ಧಾರಾವಾಹಿ ನೋಡ್ತೈತಿ, ಇದು ನ್ಯೂಸ್ ನೋಡ್ತೈತಿ, ನಿನ್ನ

ಯಶೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭರತನಾಟ್ಯ ನೃತ್ಯದಲ್ಲಿ ಒಂದು ಗೀತೆ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟಾಣಿ ಮಗುವಾಗಿರುವಂಥ ದಿಯಾ ಹೆಗಡೆ ಅವರಿಂದ ಒಂದು ಪುಟಾಣಿ ಮಗುವಿನ ಒಂದು ಅದ್ಭುತವಾದಂಥ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆ, ಈ ಒಂದು ಪುಟಾಣಿ ಮಗುವಿನಿಂದ ತಾವೆಲ್ಲ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೇಘನ ಸಾಲಿಗ್ರಾಮ ಅವರಿಂದ ಒಂದು ಸ್ಯಾಕ್ಸಫೋನ್ ವಾದನದಲ್ಲಿ ಮಹಾಗಣಪತಿಂ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ವಿವಿಧ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಂಗ ಗೀತೆಯತ್ತ ಸಾಕ್ತಾ ಇದ್ದೀನಿ. ವಿವಿಧ ಕಲಾವಿದರು ಹಾಡಿರುವಂಥ ಒಂದು ಗೀತೆ, ಅದುವೇ ಗಜವದನ ಹೇರಂಬ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಯಕ್ಷಗಾನದ ಪದ್ಯದತ್ತ ಸಾಗ್ತಾ ಇದ್ದೀನಿ. ಅದುವೇ ಕರಾವಳಿಯ ಗಂಡು ಕಲೆ ಅಂದರೆ ಯಕ್ಷಗಾನ. ಯಕ್ಷಗಾನದ ಈ ಒಂದು ಕಾರ್ಯಕ್ರಮ, ಒಂದು ಅದ್ಭುತವಾದಂತಹ ಗೀತೆ, ಅದುವೇ ನಮ್ಮ ಕಾವ್ಯಶ್ರೀ ಅಜೀರು ಅವರ ಒಂದು ಮಧುರವಾದಂತಹ ಸ್ವರ ಸಂಯೋಜನೆಯಲ್ಲಿ ಶಂಕರ ಶಶಿಧರ ಎನ್ನುವಂತಹ ಒಂದು ಅದ್ಭುತವಾದಂತಹ ಯಕ್ಷಗಾನದ ಪದ್ಯದತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ. ಅದುವೇ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
5: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನ ಭಕ್ತನು ಎನಿಸಿಕೊಂಡವರು ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆ ಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲೇ ಸಿಕ್ಕಿ ಪರಿಹಾರ ಕಾಣದೆ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸ ಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದ ಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ, ಈ 5ರ ಪತ್ನಿಯಾಗಿರುವ ದ್ರುಪದ ನಂದಿನಿ, ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರ್ಬಲನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಳಗಳನ್ನು ಕೊಡುವಾಗ ತಾಳಲಾರದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕ ವೀರನಾಗಿರ್ತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೆ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದನಂತೆ, ಪಾಂಡವರು ಮತ್ಸ್ಯನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸ್ಯನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು, ದ್ರೋಣರನ್ನು, ಕೃಪರನ್ನು, ಅಶ್ವತ್ಥಾಮನನ್ನು, ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟ ರಾಜ ಸಮಸ್ತ ಸೈನ್ಯ ಸಹಿತನಾಗಿ, ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರು ಇಲ್ಲ, ಉಳಿದವನು ಒಬ್ಬನೇ ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೆ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ. ಕೈಗಳನ್ನು ಜೋಡಿಸಿದ, ಮಹಾಸ್ವಾಮಿ ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು ಸಾವಿರಾರು ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನ ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡುತ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟೊಂದು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ? ಇದೋ ಎದ್ದೆ, ಅವನ ಸುಮ್ಮನೆ ಬಿಡೋದಿಲ್ಲ. ದುರ್ಲಕ

ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನೀಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆಬಿಡುತ್ತ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನು ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿಗಿಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ ಜವಾನ್?

ಸೆಳೆದನು, ಕೇಸರಿಯ ಕೆಣಕಿದನು, ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ. ಆ ಕೌರವ ತಿಳಿಯದೆ ಸೈನ್ಯ ಸಹಿತನಾಗಿ ಬಂದಿದ್ದಾನೆ. ನನ್ನನ್ನ ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು. ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು, ಉತ್ತರ ಭೂಪಾಲ, ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ? ಉತ್ತರ ನಕ್ಕ, ಏನಂದ್ರಿ, ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ, ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ, ನಾಡಿನಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡ್ಲಿ, ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ, ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ. ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು, ಉತ್ತರ ಭೂಪಾಲ, ಅದೇನೋ ನಿಜ, ಆದ್ರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ, ನೀನಿದ್ದೀಯಲ್ಲ. ಉತ್ತರ ಕೇಳಿದ, ಹೌದು ಹೌದು ಹೌದು, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯಾ, ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ? ಹೆಣ್ಣು ಮಕ್ಕಳೇ, ನನಗೆ ಸರಿ ಸಮಾನರಾದವರು ಒಬ್ಬರು ಇಲ್ಲವಲ್ಲ ಅಲ್ಲಿ,

ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ. ಯಾರಲ್ಲಿ ಯುದ್ಧ ಮಾಡ್ಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈರಂದ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ಲವೆ, ದ್ರೋಣನಿಲ್ಲವೆ, ಕರ್ಣನಿಲ್ಲವೆ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು? ಅರಿಯದೆ ಗಂಗೆಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿಹ ಕರ್ಣನೆಂಬುವನು ಎನಗೆ ಸಮಬಲನೇ. ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನ್ ಮಾಡಬಲ್ಲ? ದ್ರೋಣ ಪಾಪ ಪಾಪ ಪಾಪ, ಅವನನ್ನು ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡ್ಕ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರಾ ನನ್ನ? ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನ್ ಸುಮ್ಮನೆ ಬಿಟ್ಬಿಡ್ತೀನೇನೆ? ಏನ್ ಮಾಡ್ತೀಯ? ಈಗಲೇ ಹೋಗಿ ನಾನು ಅವ್ರ ಹೆಂಡಂತರನ್ನೆಲ್ಲ ಸರಿ ಹಿಡ್ಕೊಂಡು ಬಂದ್ಬಿಡ್ತೀನಿ. ಆಗ ದ್ರುಪದನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ? ಏನು ಅರ್ಥವೇ ಆಗ್ತಾ ಇಲ್ವಲ್ಲ. ಹೇಗೆ ಅಯ್ಯ, ನೀನ್ ಇವರನ್ನೆಲ್ಲ ನೋಡಿದ್ದೀಯ? ಆ ಪರಾಕ್ರಮಿಗಳಾಗಿರ್ತಕ್ಕಂಥ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದ್ರು ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವರು ಹೊಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನ ಕಿವಿ ಹಿಡಿದಳ್ಕೊಂಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನ ಗಡ್ಡ ಹಿಡಿದು ಹಾಕ ಬಂದು ಅವನ ಅಯ್ಯೋ ಬಿಟ್ಟುಬಿಡು ಬಿಟ್ಟುಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕ್ಬಿಡ್ತೀನಿ. ಅಷ್ಟೇ ಅಲ್ಲ, ಖಡ್ಕವನ್ನು ತೆಗೆದು ನಾನು ಝಳಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡೆಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರೂ ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ, ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ. ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತು ಹೋದ. ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ. ಅವನೊಬ್ಬನಿದ್ದರೆ ಇವರನ್ನೆಲ್ಲರನ್ನು ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕ್ಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರದಂತಾಗುತ್ತೆ. ಹೋಗು, ಸಾರಥಿ ಇಲ್ಲ ಅಂತ ಹೇಳುತ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡೋಗಿ ಯುದ್ಧ ಮಾಡುವಂತೀಯ? ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರ ಬಂದಲಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಡ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವಾ,

ಗುರುದೇವ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿರುವ ಆ ಹಗೆಯರಿಂದ ಅವಮಾನವಾಗುತ್ತಿದೆ. ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದು ನಾಡಿನ ಜನಗಳಿಗೆ ಇಲ್ಲ ಸಲ್ಲದ ಅಪಮಾನ ಮಾಡುವ ತೆರದಲ್ಲಿ ಅವರು ನಡೆಯುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಬೇಕು ಗುರುಗಳೇ. ಪಾರ್ಥ ಕೇಳಿದ, ಏನಾಗಬೇಕಮ್ಮ? ನಮ್ಮ ಅಣ್ಣನಾಗಿರ್ತಕ್ಕಂಥ ಉತ್ತರ ಭೂಪಾಲನಿಗೆ ನೀನು ಸಾರಥಿಯಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡಬೇಕು, ಇದು ನನ್ನ ಪ್ರಾರ್ಥನೆ. ಅರ್ಜುನ ಬಹುಕಾಲ ಯೋಚನೆಯನ್ನು ಮಾಡಿದವನಂತಾಗಿ, ತಥಾಸ್ತು ನಡಿತಾಯಿ, ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವನಲ್ಲ. ಪುತ್ರವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ. ನಡೆ, ಕರೆತಂದಿದ್ದಾಳೆ. ಉತ್ತರ ನೋಡಿದ, ಬಾ ಬಾ ಬೃಹನ್ನಳೆ, ಬಾ ಬಾ. ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ. ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು ಹೌದು, ನಿನಗೇನು ಭಯವಿಲ್ಲ. ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖಿಯರೆ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ. ಈಗಲೇ ಹೋದವನಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸದ ಬಡದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸಿದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವು ಯಾರು ಹೆದರ್ಕೋಬೇಡಿ ಹೆಣ್ಣು ಮಕ್ಕಳೇ, ಹೋಗಿ ಬರಲೆ, ಹೋಗಿ ಬಾ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲಿ ಇರ್ತೇನೆ. ಆದ್ದರಿಂದ ನಾನು ಹೊರಟು ಹೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೇನೂ ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ, ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂಧ್ರಿ ಓಡ್ ಬಂದು ಹೇಳಿದಂತೆ, ರಾಜಕುಮಾರ, ಇದೇನಿದು ಮಾತನಾಡಲು ಸಮಯವಲ್ಲ, ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ. ಹೆಣ್ಮಕ್ಕಳೇ ಎಲ್ಲ ಬನ್ನಿ, ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನು ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಣು ಮಕ್ಕಳಂದ್ರು, ಆಯಿತು ಹೋಗಿ ಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇಂದ, ಏನು ಸುಮ್ಮನೆ ಆರತಿ ಎತ್ತಾ ಇದ್ರೆ, ಹಾಡು ಹೇಳಿ ಹಾಡು ಹೇಳಿ ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕೆ ಬರಲ್ಲ, ನಾನೇ ಹಾಡ್ತೀನಿ.

ಭಾರತಿ ಎತ್ತಿದ್ದಾಯ್ತು. ಹೆಣ್ಣುಮಕ್ಕಳೇ ನೀವೆಲ್ಲರೂ ಎಚ್ಚರಿಕೆಯಿಂದಿರಿ, ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಬಡದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನೇ ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೆ ಒಂದು ಪೆಟ್ಟು ಢಮ್ಮನೆ ಹೊಡೆದ ಕೂಡಲೇ ಭರ್ರನ್ನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ, ಸಾರಥಿ ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ, ಅಲ್ಲ ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೆಲ್ಲ ಕಾದಿದ್ದಾರೆ, ನೀನು ಅವ್ರ ಎದುರಿಗೆಲ್ಲ ಭರ್ರನ್ನು ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ, ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನು ಉತ್ಸವ ಮಾಡಿಸ್ತಿದ್ದೀಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಹೀಗೆ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರುತ್ತಿದೆಯಂತೆ ಧಡ ಧಡ ಧಾ.

ಈ ರಥವು ದಡ ದಡ ದಡದನ್ನು ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಳಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಇಕ್ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೀಯ ರಥವನ್ನ ಅನ್ನುವಾಗ ರಥ ಬರ್ತಾ ಬರ್ತಾ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ, ಆ ಕುರು ಸೈನ್ಯವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದನಂತೆ, ಹೇ ಸಾರಥಿ, ನಿನ್ನ ರಣರಂಗಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಸಮುದ್ರಕ್ಕೆ ಕರ್ಕೊಂಬರ್ತಿದ್ಯೋ? ಆಗ ಪಾರ್ಥ ನಗಿತ ಹೇಳ್ತಿದ್ದಾನೆ, ಕುಮಾರ, ಇದು ಸಮುದ್ರವಲ್ಲ, ಶತ್ರು ಸೈನ್ಯದ ತಲೆ. ಆ ತಲೆಯ ಅಲೆಯು ಸಾಗರದ ಅಲೆಯಂತೆ ಕಾಣ್ತಾ ಇದೆ. ಉತ್ತರ ಅಂದ, ಸಾರಥಿ ಏನಂದೆ, ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಶತ್ರುಗಳ ಸೈನ್ಯನ? ಹೌದು. ಮತ್ತೇನಂದ್ಕೊಂಡೆ? ಹಾ, ಹಾಗಾದ್ರೆ ಇಷ್ಟೊಂದ್ ಜನ ಇದ್ದಾರ? ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇದೋ ರಣದ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುತ್ತೇನೆ. ಕುಮಾರ, ನೀನು ನಿನ್ನ ಪರಾಕ್ರಮವನ್ನು ತೋರು. ನೋಡುತ್ತಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡಗಡಗಡ ನಡುಗಲಾರಂಭಿಸಿದವಂತೆ. ನಡುಗಲಾರಂಭಿಸಿದ ಕೂಡಲೇ ಏನು ಮಾಡಿದ? ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ. ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಕುಮಾರ, ನೀನು ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡುವಾಗ ಆ ಕೌರವರನ್ನು ನಾನೇನು ಮಾಡಿಬಿಡ್ತೇನೆ? ದ್ರೋಣನನ್ನ ಅಪ್ಪಳಿಸಿ ಬಿಡ್ತೇನೆ, ಕರ್ಣನನ್ನ ಕಿವಿ ಹಿಡಿದು ಎಳೆದು ಬಿಡ್ತೇನೆ ಅಂತ ಹೇಳಿದೆಯಲ್ಲ. ಹೌದು, ನಾನು ಹಾಗಂದೆ. ಮತ್ತೆ ಈಗ ಹೆದರ್ಕೊಳ್ತೀಯ? ನಾನು ಆವಾಗ ಅವರು ಹೀಗಿರ್ತಾರೆ ಅನ್ಕೊಂಡಿರಲಿಲ್ಲ. ಮತ್ತಿನ್ ಹೇಗಿರ್ತಾರೆ ಅಂದ್ಕೊಂಡಿದ್ದೆ? ಅರಮನೆಯಲ್ಲಿ ಅವರದೆಲ್ಲ ಭಾವಚಿತ್ರಗಳಿತ್ತಲ್ಲ, ಇಲ್ಲೂ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ. ಅಷ್ಟೇ ಇದ್ದಿದ್ರೆ ಎತ್ತೆತ್ತಿ ಕುಕ್ಕಿ ಬಿಡೋಣ ಅಂತ ನೋಡಿದೆ. ಅಬಾಬಾ, ಭಯವಾಗ್ತಾ ಇದೆ. ಸಾರಥಿ, ಅದು ಯಾರಲ್ಲಿ ಕಾಣ್ತಿರೋರು? ಪಾರ್ಥ ಹೇಳಿದ, ಅದ ನೋಡು, ಅಲ್ಲಿ ಜ್ವಾಜ್ವಲ್ಯಮಾನವಾಗಿ ಕಾಣುತ್ತಿರ್ತಕ್ಕಂತ ಮಹಾನುಭಾವನಾದ ಆ ವೃದ್ಧನು ಉಭಯಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರ್ತಕ್ಕಂಥ ದ್ರೋಣರು, ಫಳಪಳನೆ ಹೊರವ ಕರ್ಣಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತರಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ, ಇನ್ನು ಈ ಸೈನ್ಯ. ಸಾರಥಿ, ನಾನು ಇವ್ರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಕೆಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವಾ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ಆ ರಾಜಕುಮಾರರ ಉತ್ತರೀಯವನ್ನು ಎರಡನ್ನೂ ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಣು ಮಕ್ಕಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಅಮ್ಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮ ಅಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೇನೇನು ಬೇಕೋ ಎಲ್ಲ ಕೊಡಿಸ್ತೇನೆ, ನನ್ನನ್ನು ಬಿಟ್ಟುಬಿಡಪ್ಪ. ಬಿಡುವುದೇ ಹಾಗಾದ್ರೆ ನೀನಲ್ಲಿ ಜಂಬ ಕೊಚ್ಚಿದೆಯಲ್ಲ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದ, ಅದು ನನಗೆ ಅಭ್ಯಾಸ. ನಾನು ಹೆಣ್ಮಕ್ಳ ಎದುರಲ್ಲಿ ಹಂಗೆ ಮಾತಾಡಿ ಮಾತನಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡು. ಆಗುವುದಿಲ್ಲ ಹಾಗೆಂದ್ರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫೇಡನ್ನು ಹೊಡೆದರಂತೆ. ಇವನೊಳಗೆ ಪ್ರಾರಂಭಿಸಿದ, ಹೊಡಿತೀಯ ಹೊಡಿತೀಯ, ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ, ತಾಳು ತಾಳು. ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬ್ಬ.

ರಾಜಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತಯ್ಯ, ನನಗೆ ಏನು ಗೊತ್ತಿಲ್ಲ ಕಣಯ್ಯ, ನೀನು ಕರ್ಕೊಂಡು ಹೋಗಿ ನನ್ನನ್ನು ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗೆ ಇಷ್ಟವಿದ್ರೆ ನೀನೇ ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ಲವೇ? ಅಯ್ಯ, ನನಗೆ ಅಭ್ಯಾಸವೇ ಇಲ್ಲ. ಅಭ್ಯಾಸವೂ ಇಲ್ಲ, ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ, ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮೀ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದ್ರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು? ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನು ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲಿ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ, ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ ನಿನ್ನ, ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಆರೊಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆ. ಆದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ, ಮತ್ತೊಂದು ವಿಚಾರ ಮರೆತರಿ, ನಾವು ಜೂಜಿನಲ್ಲಿ ತೀರ್ಮಾನ ಮಾಡದಂತ ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಮುಂಚಿತವಾಗಿ ಸಿಕ್ಕಿದ್ದಾನೆ ಅರ್ಜುನ, ಅಂದ ಮೇಲೆ ಮತ್ತೆ ಅವನು ವನವಾಸಕ್ಕೆ ಹೋಗಬೇಕು. ಭೀಷ್ಮರು ನಕ್ಕರು, ಅಯ್ಯೋ ಹುಚ್ಚ, ಪಾಂಡವರನ್ನು ಅಷ್ಟೊಂದು ತಿಳಿಗೇಡಿಗಳೆಂದು ಭಾವಿಸಿದಿರಾ? ಅದರಲ್ಲಿಯೂ ಧರ್ಮರಾಜನಿರುವಲ್ಲಿ ಯಾವ ರೀತಿಯಾದ ತಪ್ಪು ನಡೆಯಲು ಸಾಧ್ಯವೇ ಇಲ್ಲ. ಕೇಳು, ಅರ್ಜುನ ಈಗ ಬಂದಿದ್ದಾನೆ ಎಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕಿಕೊಂಡರೆ ಆಗಾಗ ಬರಬಹುದಾದ ಅಧಿಕ ಮಾಸಾದಿಗಳನ್ನ, ಕಾಲ ಋತು ವರ್ಷ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿಕೊಂಡರೆ ಪಾಂಡವರಿಗೆ 13 ವರ್ಷ ಕಳೆದು 5 ತಿಂಗಳಾಗಿ 12 ರಾತ್ರಿ ಕಳೆದಿದೆ ಈಗ ಆ ಮಹಾನುಭಾವ ಬಂದಿರುವ ಸಮಯಕ್ಕೆ. ಅಂದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಈಗ ಬರುವಾತ ಅವನೇ ಎಂಬುದು ತೀರ್ಮಾನವಾಗಿದೆ. ಆದ್ದರಿಂದ ಸ್ವಲ್ಪ ಸೈನ್ಯದೊಡನೆ ನೀನು ಊರಿಗೆ ಹೋಗು, ಸ್ವಲ್ಪ ಸೈನ್ಯವು ಗೋವುಗಳನ್ನು ಕಾಪಾಡಲಿ, ಹಿಂಬಾಲಿಸಿಕೊಂಡು ಬರಲಿ, ಮಿಕ್ಕ ಸೈನ್ಯವೆಲ್ಲ ಯುದ್ಧಕ್ಕೆ ಸಿದ್ಧವಾಗಲಿ. ತಿರುಗಿ ಹೇಳಿದ, ಆಚಾರ್ಯರೇ ದಯಮಾಡಿ ಕ್ಷಮಿಸಬೇಕು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಭೀಷ್ಮರೇ, ನೀವು ಒಂದು ಮಾತಾಡಿದಾಗಲೇ ನಾನು ಶಿಷ್ಯನನ್ನು ಕ್ಷಮಿಸಿದ್ದೇನೆ, ಅಂದ ಮೇಲೆ ಏನಾಗಬೇಕು ಹೇಳಿ. ಏನು ಇಲ್ಲ, ಮಧ್ಯಭಾಗದಲ್ಲಿ ತಾವು ಅಶ್ವತ್ಥಾಮ ಬಲಗಡೆಗೆ, ಕೃಪಾದಿಗಳು ಹಿಂಭಾಗದಲ್ಲಿ ಎಡಭಾಗದಲ್ಲಿರಲಿ, ಮುಂದೆ ಕರ್ಣನಿರಲಿ, ಹಿಂಭಾಗದಲ್ಲಿ ನಾನು ನಿಂತು ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೆ. ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂಥ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ ಪುತ್ರ, ಸ್ವಾಮಿ, ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸೇ ತೆಗೆದುಕೊಂಡು ಬಾ. ಶಿವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ,
ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳು. ಅಯ್ಯಯ್ಯೋ, ಯಾಕಪ್ಪ ಏನ್ ಮಾತಾಡ್ತಾ ಇದ್ದೀಯ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ ಅಲ್ಲಿಗೆ ಹೋಗು ಅಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ. ಪಾಂಡವರು ಮತ್ತಾರ ಕೈಗೂ ದೊರಕದೇ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶವದಾಕಾರವಾಗಿ ಕಟ್ಟಿದ್ದಾರೆ. ತೆಗೆದುಕೊಂಡು ಬಾ ಹೋಗೋ. ಅಯ್ಯ, ಇದ ಈಗ ಹೋಗ್ತಾ ಇದ್ದೇನೆ, ನೀನ್ ಹೇಳದೆ ಅಂತ ಹೋಗ್ತೇನೆ ಅಂತ ಅಷ್ಟು ದೂರ ಹೋಗಿ. ಹೌದು, ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಕ್ ಗೊತ್ತು? ಕುಮಾರ, ಅದು ಹ್ಯಾಕ್ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದನಾನರ್ಜುನನು, ಅಯ್ಯ ಆ ಪಾಂಡವರಲ್ಲಿ ಮಧ್ಯಮನೆನಿಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ದಾಮಗ್ರಂಥಿ ತಂತಿಪಾಲರು. ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ ಆ ಉತ್ತರ. ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶನಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ ಅರ್ಜುನ.

ಆಯುಧಗಳನ್ನು ತಂದಿವಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದರಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ ಭೋದಿದ. ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗೆ ಬಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅವಾಬಾಬ ಇದೇನಪ್ಪ, ಇದು ಏನೇ, ಇದು ಶಂಕನಾದ್ವೇನಪ್ಪ, ಇದು ಶಂಕು ಊದಿದ್ಯಾ? ಅಲ್ಲ ಊರ್ನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರಿ ಊದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯರು ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಓದ್ತಿದ್ದೇನೆ ಎಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನ ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ,

ರಥವನ್ನು ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು ಬಾಣಗಳನ್ನು ಎಳೆದಿದ್ದೇ ಡ್ಯಾಮನೆ ಹೊಡೆದನಂತೆ. ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿಯ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯರು ನಗು ನಗುತ್ತಾ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ. ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೇ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ, ಇಲ್ಲಿ ದುರ್ಯೋಧನೆಯಲ್ಲಿ ಕಾಡ್ತಾನೆ ನೋಡು, ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗುತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನು ಈಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆಗೆ ಹೊರಟಿರಬಹುದಾದ್ರಿಂದ ಓಡಿಸುವ ರಥವನ್ನ. ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನ ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನನ್ನು ಹಿಡೀಲಿಕ್ಕೆ ಹೋಗ್ತಿದ್ದಾನಾದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇದೆಯಂತ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ್ನು ಕಂಡು ನೀನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತಹ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕನ್ನೂದಿದ, ತನ್ನ ಧನುಸ್ಸನ್ನೊಂದು ಸಲ ಠೇಂಕಾರ ಮಾಡಿದ. ಈ ಸದ್ದಿಗೆ ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ ಮತ್ಸ್ಯ ನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ಕೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿಯ ಬರಿ ಶಂಕನಾದಕ್ಕೆ ಹೋಗ್ತಾ ಇದೆ, ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನಿಗೆ ಎದುರಾದ, ಎಲವೋ ಪಾರ್ಥ. ಅರ್ಜುನ ಹೇಳಿದ, ಕರ್ಣ, ಬಹುಕಾಲದಿಂದಲೂ ನೀನು ಬರಿ ಮಾತುಗಳನ್ನಾಡೇ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹುಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾ

ಬಾಣಗಳ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳನ್ನು ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಳೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನು ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ ಮೂರು ಲೋಕದ ಗಂಡ ಆಗಿರತಕ್ಕಂಥ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು, ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ

ಬಾಣವನ್ನೆಳೆದು ಹೊಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ, ನೋಡೆಂಬುದಾಗಿ ತಾನು ಮುಂದೆ ಬಂದ. ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಬಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕ್ಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥ ಬಂದು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು? ಗುರುಗಳೇ, ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ. ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು? ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಅಬ್ಬಬ್ಬಾ, ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ. ಅವನು ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದರೂ ಬಂದಿದ್ರೆ ಇವನು ಬಿಡ್ತಿದ್ನ. ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗೆ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರು ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು? ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲೆಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವೆಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸಿಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ? ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲವೋ ಪೋರ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು, ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾನುತ್ತಿರುವೆಯ? ನೋಡಬಲಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಹೀಗೆ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂತಹ ದುರ್ಯೋಧನನು ಸಹಾಯಕ್ಕೆ ಬರ್ತಾ ಇದ್ದಾನೆ. ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ ನೋಡಬಹುದಾಗಿ. ಬತ್ತಲಕೆಯಿಂದ ಬಾಣವನ್ನು ತೆಗೆದ, ಕೃಷ್ಣಾಗೆಂದು ಅಭಿಮಂತ್ರಿಸಿ ಸನ್ಮೋಹನ ಅಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರವ ತೊರೆದ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದು ಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರ್ತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ, ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆಹಾ ಕುಮಾರ, ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು, ಆ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು.

ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೀರಿ. ಈ ಏಟ್ ತಿಂದವರೆಲ್ಲ ಇದರಲ್ಲ, ಅವ್ರು ಹೇಳು ಹೌದೌದು ಬಹಳ ಒಳ್ಳೆಯದು, ಈಗಲಾದ್ರೂ ಹೋದ್ರೆ ಈ ಸ್ವಲ್ಪ ಏಟ್ನಲ್ಲೇ ಮುಗಿಸ್ಕೊಂಡ್ಬಿಡಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ. ಏನ್ ಅರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ. ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ ಭೀಷ್ಮ ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾವರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸ ಅಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು, ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು ಉತ್ತರ ಕುಮಾರರು ಬಂದಿದ್ದ ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದಾಡಿಸಿಬಿಟ್ರು. ಮಹಾರಾಜ ಅಂದ, ಆ ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ಟರೇ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ಟರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ, ನನ್ನ ಮಗನನ್ನು ಕರ್ಕೊಂಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊಂಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ, ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ರೆ ಎಲ್ಲರೂ ಜೈಕಾರ ಹೇಳುತ್ತಿದ್ದಾರೆ, ಜಯವಾಗಲಿ ನಮ್ಮ ಅರಸಗೆ.

ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜರಿಗೆ ಹೇಳಿದ, ಸ್ವಾಮಿ ಬರುತ್ತಿದ್ದಾರೆ, ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರೂ ಬರುತ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರು ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಡ್ತಾ, ಆಹಾಹ ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದ್ರೆ ಏನು, ಭೀಷ್ಮ ಅಂದ್ರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದರಂತೆ, ಅಯ್ಯ ಯಾರನ್ನೇ ಆದರೂ ಜಯಿಸಬಲ್ಲಂತ ಒಂದು ಶಕ್ತಿಗಿರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಳಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ

ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನೂ ಜಯಿಸಿದೆಯಾ? ಆಗ ಉತ್ತರ ಹೇಳ್ತಾನೆ, ಅಪ್ಪ, ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೆಯ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾದ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ, ನಾನೇ ಧರ್ಮರಾಜ. ಧರ್ಮರಾಜ ಈ ಸಿಂಹಾಸನವತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಪ್ಪ, ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರುವಪ್ಪ, ಈತನೆ ಇಲ್ಲದೆ ಹೋಗಿದ್ದರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ, ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ. ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ. ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ. ಕಾರಣ, ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾಜ ಕೈದುಗಳನ್ನು ಜೋಡಿಸಿ ಹೇಳಿದ, ಆಹಾ, ಬಂದಿಯಾ?

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದ ಈ ಧನ ಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀ ಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದುಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀ ಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನನ್ನದೇನಿದೆ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿ ಮನೋಹರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ದಾಸಯ್ಯ ಬಂದ ಕಾಣೆ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ರಂಜನ್ ಆರ್ ಪ್ರಭು ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:06 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೇಳೋಣ, ಭಜನೆಯ ಮಾಡೋಣ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ಕನ್ನಡಿಗರ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ, ಅದುವೇ ಭಜನೆಯ ಮಾಡೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಇದೀಗ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಏನಿತ್ತು ಹೆಸರುಗಳು ಎನ್ನುವಂಥ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಅವರೇ ರಚನೆ ಮತ್ತು ಸಂಗೀತ ನಿರ್ದೇಶನ ನೀಡಿರುವಂತಹ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳು, ನಂತರ 9:30 ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತ್ಯನಾರಾಯಣ ಸ್ವಾಮಿಯ ಮೇಲಿನ ಒಂದು ಗೀತೆಯನ್ನು. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 RJ ಅರ್ಪಿತಾ ಮೇಡಮ್ ನಡೆಸಿಕೊಡುವಂಥ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.